ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ಎಫ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭ ಮಾಡುತ್ತಿದ್ದೇವೆ. ಇಂದು 1948 ಶಕವರ್ಷ, ಅಶ್ವಯುಜ ಮಾಸದ 18ನೇ ದಿನ, ಅಂದರೆ 2026ನೇ ಇಸ್ವಿ ಅಕ್ಟೋಬರ್ ತಿಂಗಳ 10ನೇ ತಾರೀಖು ಶನಿವಾರ. ಈಗ ಸಮಯ 5:58:47. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾಂಧುಲಿ ಕೆಡತಿ ವಿದ್ಯಾ ಜಿಎಂ ಮಾಡುವ ನಮಸ್ಕಾರಗಳು. ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಹೃತ್ಪೂರ್ವಕ ಸ್ವಾಗತ.

0: ಆಕಾಶವಾಣಿ ಬೆಂಗಳೂರು, ಸಮಯ 6:01. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. 6:30 ಸುಶೀಲಾ ಸೋಮಶೇಖರ್ ಅವರಿಂದ ಚಿಂತನ ಕೇಳಲಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿಗೀತೆ. 6:50 ರೈತರಿಗೆ ಸಲಹೆಗಳನ್ನು ಕೇಳಲಿದ್ದೀರಿ. 7:15 ಜಯವಂತ್ ಕೋರ್ಪಡೆ ಅವರಿಂದ ಭಾವಗೀತೆಗಳು. 7:45 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಮಸಾಲೆಗಳಲ್ಲಿ ಔಷಧೀಯ ಗುಣಗಳು. ಭಾಗವಹಿಸುತ್ತಾರೆ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತಾ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 9:45 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30 ಹಿಂದಿ ಚಿತ್ರಗೀತೆಗಳು ಸುನಾರೆಪಲ್ ಕಾರ್ಯಕ್ರಮದಲ್ಲಿ. 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಮಧ್ಯಾಹ್ನ 12:05 ವನಿತಾ ವಿಹಾರ, ಬಹುಮುಖ ಪ್ರತಿಭೆ ನಿವೃತ್ತ ಶಿಕ್ಷಕರಾದ ಚಿತ್ರದುರ್ಗದ ಕೆಎಸ್ ತಿಮ್ಮಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗೀತಾ ಟಿ, ನಿರ್ವಹಣೆ ಹನುಮಂತರಾಯಪ್ಪ. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಜನರಲ್ಲಿ ಹೆಚ್ಚುತ್ತಿರುವ ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿ ಕಾರಣ ಹಾಗೂ ಪರಿಹಾರ, ಈ ಕುರಿತು ಮನೋರೋಗ ತಜ್ಞರಾದ ಡಾ ಯು ಶ್ರೀನಿವಾಸ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾತನಾಡುತ್ತಾರೆ ಡಾ ಕೆ ಮಾಲತಿಯವರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:40 ಜನ್ಸೇವಾ ಸೇ ದೇಶ್ ಸೇವಾ ಸರಣಿ ಕಾರ್ಯಕ್ರಮ. ವಿಷಯ ಸ್ವಚ್ಛ ಭಾರತ್ ಮಿಷನ್. ಇದು ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 2:40 ಹಕ್ಕಿಯ ಬಳಗ, ಆಕಾಶದಾಚೆ ಏನಿದೆ. ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಸಂದರ್ಭದಲ್ಲಿ ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದ ಡಾ ಬಿಆರ್ ಗುರುಪ್ರಸಾದ್ ಅವರೊಂದಿಗೆ ಮಾತುಕತೆ. ನಿರ್ಮಾಣ ಆಶಾ. 3:00 ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ. ಸಂಜೆ 6:30 ವಿಜ್ಞಾನದ ಮುನ್ನಡೆ ಅಮೂಲ್ಯ ಎಸ್ ಅವರಿಂದ. 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಹೈನುಗಾರಿಕೆಯಲ್ಲಿ ಹೈನು ತಳಿಗಳ ಮಹತ್ವ, ಈ ಕುರಿತು ಪಶುವಿದ್ಯಾಲಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾ ನಾಗಮಣಿ ಎನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತ. ತುರ್ವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಲಿದ್ದೀರಿ. ರಾತ್ರಿ 7:45 ಸಮಾಚಾರ ದರ್ಶನ, ವಾರದಾ ವಾರ್ತಾ ಚಿತ್ರ. 8:00 ಮೈಸೂರು ದಸರಾ ಹಬ್ಬದ ಆಚರಣೆಯ ಪೂರ್ವಭಾವಿ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 8:30 ಸಿರಿಗಂಧ. 9:15 ರಮ್ಯಾ ವಸಿಷ್ಠ ಅವರಿಂದ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದ್ರಿ. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Nina Arakel. The Delhi police has denied permission for the proposed protest by the CJP at Jantar Mantar in the national capital today, citing previous violations of guidelines and public safety concerns. Addressing the media in New Delhi yesterday, Delhi Police Joint Commissioner Nupur Prasad said applications seeking permission to hold protests or other programs at Jantar Mantar must be submitted at least 10 days in advance. Ms. Prasad noted that the CJP had previously been granted permission to hold a protest at the venue but had failed to comply with the prescribed guidelines and the undertakings given by the party.
2: We have received an application from Sarov Das, co-convener of Cockroach Janata Party. The application is regarding an intimation for protest on 10th of October at Jantar Mantar. The protest was regarding accountability of CEC. This intimation was considered and it was found that the intimation was given in a very short span of time, whereas as per the prescribed guideline, the intimation has to be received 10 days prior to the protest which is planned.
1: Ms. Prasad further stated that prohibitory orders under Section 163 of the Bharatiya Nagarik Suraksha Sanhita are currently in force in the area and warned that Delhi police will take appropriate legal action against anyone found violating the law. Meanwhile, security arrangements have been strengthened across the national capital. The Delhi Metro Rail Corporation DMRC has announced that entry and exit facilities at 45 metro stations will remain closed till 6 this evening for security reasons. The situation will be reviewed by security agencies and further updates will be issued accordingly. Namo Bharat train services between Sarai Kalekha and New Ashok Nagar stations in Delhi will remain suspended till 10 p.m. tonight. Prime Minister Narendra Modi has called for greater focus on the health, nutrition and overall development of adolescent girls. The Prime Minister made the remarks while chairing the valedictory section of the new two-day National Departmental Summit on Women and Child Development in New Delhi yesterday. Mr. Modi emphasized the importance of Jan Bhagidari, people's participation, and called for Anganwadi centres to be developed as centres of community participation. He said families living near Anganwadi centres should be encouraged to contribute on special occasions by sharing nutritious food, toys and other locally relevant items for children. Prime Minister Narendra Modi has stressed the need for young people to continuously upgrade their skills and adapt to emerging technologies amid rapid technological advancements. He made these remarks while interacting with members of Team India who participated in the World Skills Competition Shanghai 2026 at his residence in New Delhi yesterday, congratulating the participants on representing India on the global stage. Mr. Modi urged them to develop skills in line with the requirements of the international market. The ruling Bharatiya Janata Party, BJP, has swept key by-elections in West Bengal and Assam, while the ruling Tamilaga Vetri Karagam, TVK, has won two assembly by-polls in Tamil Nadu. In Puducherry, the ruling All India NR Congress, AINRC, has retained the Tattanchavadi assembly seat. Meanwhile, in Assam, BJP candidate Devashish Sharma won the Nagaon Lok Sabha by-election, defeating his nearest rival, All India United Democratic Front Chief Badruddin Ajmal, by over 1,42,000 votes. Congress candidate Sibomani Bora finished third. In men's cricket, West Indies defeated India by 6 wickets in the second T20 International in Ranchi last night, levelling the 5-match series to 1-1. Chasing a target of 250 runs, West Indies overhauled the score, posting 250 runs for the loss of 4 wickets in 18.3 overs, winning the match with 9 balls to spare. Captain Shai Hope led from the front with a magnificent 102 of 45 balls, while Sherfane Rutherford's 84 of 37 set the chase alight. And that is the end of this news bulletin.

ಆಕಾಶವಾಣಿ ಬೆಂಗಳೂರು ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತ. ಮೊದಲಿಗೆ ಕೇಳೋಣ ಪುರಂದರದಾಸರ ಒಂದು ಕೀರ್ತನೆ, ವಂದಿಸುವುದಾದಿಯಲ್ಲಿ ಗಣನಾಥನ. ಹಾಡಿದ್ದಾರೆ KS ವಸುಧಾ.

ದುರಿತ ಗಜ ಪಂಚಾನನ ನರಹರಿಯ ದೇವರ ದೇವ ಶ್ರೀಪಾದರಾಯರ ಒಂದು ಕೀರ್ತನೆ ಹಾಡಿದ್ದಾರೆ ಶ್ರೀಹರಿ ಮತ್ತು ಶ್ರೀಧರ್.

0: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇದುವರೆಗೂ ಪುರಂದರದಾಸರು, ಶ್ರೀಪಾದರಾಯರು, ಶ್ಯಾಮಸುಂದರದಾಸರ ಕೀರ್ತನೆಗಳು, ಅಕ್ಕಮಹಾದೇವಿಯರ ವಚನಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ. ಆಕಾಶವಾಣಿ ಚಿಂತನ, ಸುಶೀಲಾ ಸೋಮಶೇಖರ್ ಅವರಿಂದ.
1: ನಾವು ನಿತ್ಯ ಬಳಸುವ ಹಲವು ಸಾಧನಗಳಲ್ಲಿ ದರ್ಪಣವೂ ಒಂದು. ಬರೇ ಗಾಜು ಎಂದೆಂದಿಗೂ ದರ್ಪಣವಾಗಲು ಸಾಧ್ಯವಿಲ್ಲ. ಗಾಜಿನ ಒಂದು ಭಾಗಕ್ಕೆ ರಾಸಾಯನಿಕ ದ್ರವವನ್ನು ಹಾಕಿದಾಗಲೇ ಬಿಂಬ ಮೂಡುವುದು. ಈ ಗಾಜಿನ ಕನ್ನಡಿಗಳೇ ಇಂದು ಎಲ್ಲರ ಮನೆ ಮನೆಯಲ್ಲೂ ಕೂಡ ದರ್ಬಾರು ನಡೆಸುತ್ತಿವೆ. ಕನ್ನಡಿ ಇರದ ಮನೆಯೇ ಇಲ್ಲ. ಅಂತೆಯೇ ಕನ್ನಡಿಯನ್ನು ಬಳಸದೇ ಇರುವವರೂ ಇಲ್ಲ. ನಮ್ಮನ್ನು ನಮ್ಮಂತೆ ತೋರುವ ಏಕೈಕ ಸಾಧನವಿದು. ಸತ್ಯದೃಷ್ಟಿ ಎಂಬುದು ಇದ್ದರೆ ಅದು ಕನ್ನಡಿಯಲ್ಲಿ ಮಾತ್ರ. ಸುಳ್ಳನ್ನು ಎಂದೂ ಹೇಳದ ಕನ್ನಡಿ ಅಪ್ಪಟ ಸತ್ಯವಾದಿ. ನಾವು ಮಂದಿಗೆ ಹೇಗೆ ತೋರಿಸಿಕೊಳ್ಳುತ್ತೇವೆಯೋ ಹಾಗೆಯೇ ನಿಜವಾಗಿ ಬಾಳಬೇಕು ಎನ್ನುತ್ತಾರೆ ಸಾಕ್ರಟೀಸ್. ಇದು ಕನ್ನಡಿಯ ನಿಜ ಸಂದೇಶ. ನಮ್ಮ ನಮ್ಮ ಮೋರೆ ನೋಡಿಕೊಳ್ಳುವ ಕನ್ನಡಿಗಳಿವೆ ನಿಜ, ಆದರೆ ಮನಸ್ಸಿಗೆ ಕನ್ನಡಿಗಳಿಲ್ಲವಲ್ಲ. ವಿಮರ್ಶಾಯುಕ್ತ ವಿಚಾರವು

0: ಮನಸ್ಸಿನ ಕನ್ನಡಿ ಇದ್ದಂತೆ ಎನ್ನುತ್ತಾರೆ ಶಂಭಾ ಜೋಶಿಯವರು. ಕನ್ನಡಿಯ ಕ್ರಿಯೆ ಅಸಾಮಾನ್ಯವಾದದ್ದು. ಇದು ಬೃಹತ್ ಗಾತ್ರವನ್ನು ತನ್ನಲ್ಲಿ ಅಡಗಿಸಿ ತೋರಬಲ್ಲದು. ನಮ್ಮ ಪ್ರತಿಬಿಂಬವನ್ನು ಅಂತೇ ಬಿಂಬಿಸುವ ಕನ್ನಡಿ ಒಂದೇ, ಆದರೂ ನೋಡುವ ದೃಷ್ಟಿ ಹಲವಾರು. ಹೆಣ್ಣಿದ್ದ ಮನೆಗೆ ಕನ್ನಡಿ ಯಾತಾಕ, ಹೆಣ್ಣು ಸಣ್ಣವಳು ನನಮಗಳು, ಹೆಣ್ಣು ಸಣ್ಣವಳು ನನಮಗಳು ಒಳಗಿರಲು ಕನ್ನಡಿ ಹಂಗ ಹೊಳೆಯುವಳು ಎನ್ನುತ್ತಾಳೆ ನಮ್ಮ ಜಾನಪದ ಗರತಿ. ಚಿಕ್ಕ ಮಕ್ಕಳ ಮನಸ್ಸು ಕನ್ನಡಿ ಇದ್ದಂತೆ. ಅವರದು ಮಲ್ಲಿಗೆಯಂತಹ ಶುಭ್ರ ಮನಸ್ಸು. ಕನ್ನಡಿಯು ಕೈತಪ್ಪಿ ಹನ್ನೆರಡು ಚೂರಾಗಿ ಹೆಣ್ಣಿನ ಮನವು ಹೋಳಾಗಿ ಎಂಬ ಜಾನಪದ ಮಹಿಳೆಯ ಈ ಮಾತಿನಲ್ಲಿ ಹೊಡೆದ ಕನ್ನಡಿಯು ಅವಳ ಮನೋವ್ಯಾಕುಲತೆಯ ಸಂಕೇತವಾಗಿದೆ. ಹೊಡೆದ ಕನ್ನಡಿಯಲ್ಲಿ ಬಿಂಬ ಛಿದ್ರ ಛಿದ್ರವಾಗಿ ಕಾಣುತ್ತದೆ. ಕನ್ನಡಿಯ ಚೂರುಗಳು ಹೇಗೆ ಇರುತ್ತವೋ ಹಾಗೆ ಅಲ್ಲಿ ಪ್ರತಿಬಿಂಬವೂ ಮೂಡಿರುತ್ತದೆ. ಛಿದ್ರವಾದ ಕನ್ನಡಿ ಒಡೆದ ಮನಸ್ಸಿನ ಸಂಕೇತ. ಇಲ್ಲಿ ಸುಖ, ಶಾಂತಿ, ಸಮೃದ್ಧಿ ಕಾಣಲಾಗದು. ಸಮೃದ್ಧ ಬದುಕಿಗೆ ಒಳ ಮನಸ್ಸಿನ ಶಾಂತಿಯೂ ಮುಖ್ಯ. ಭೋಗ ಜೀವನ ನಡೆಸುತ್ತಿದ್ದ ಅತಿಬಲ ಮಹಾರಾಜ ಮಹಾಶೂರನಾಗಿದ್ದ. ಸಕಲ ಸಂಪತ್ತನ್ನು ಅನುಭವಿಸುತ್ತಿರುವ ತಾನು ಶಾಶ್ವತ ಸುಖಿ ಎಂದೇ ಭ್ರಮಿಸಿದ್ದ. ಅದೊಂದು ದಿನ ಕನ್ನಡಿಯಲ್ಲಿ ತನ್ನ ನರೆಗೂದಲನ್ನು ಕಂಡ. ಅದು ಅವನ ದೇಹದ ಮುಪ್ಪನ್ನು ತೋರಿತು. ಮುಪ್ಪಿನ ನಂತರದ ಸಾವಿನ ಸತ್ಯದ ದರ್ಶನವಾಯಿತು. ಬಾಳು ಕ್ಷಣಿಕ ಎನಿಸಿ ರಾಜ್ಯ ಭೋಗ ತೊರೆದು ಕಾಡಿಗೆ ತೆರಳಿದ. ಮುಕ್ತಿ ಮಾರ್ಗ ಕಂಡುಕೊಂಡ. ಬಾಲಕನಾಗಿದ್ದ ಶ್ರೀರಾಮನು ಒಮ್ಮೆ ಮುಗಿಲ ಚಂದ್ರ ತನಗೆ ಬೇಕೆಂದು ಹಠ ಹಿಡಿದು ಕುಳಿತು ಬಿಟ್ಟ. ಅರಮನೆಯ ಎಲ್ಲರೂ ಶ್ರಮಪಟ್ಟರು. ಆ ಮಗುವನ್ನು ಸಮಾಧಾನಿಸಲು ಆಗಲೇ ಇಲ್ಲ. ಕಡೆಯಲ್ಲಿ ಹರಿವಾಣದಲ್ಲಿ ನೀರು ತುಂಬಿ ಚಂದ್ರಬಿಂಬವನ್ನು ತೋರಿಸಲು ಮಗು ತನ್ನ ಕೈಯಿಂದ ಅದನ್ನು ಮುಟ್ಟಿ ಮುಟ್ಟಿ ನೀರನ್ನು ಬಡಿದು ಬಡಿದು ಸಂತಸ ಪಟ್ಟಿತು. ಕನ್ನಡಿಯ ನ್ಯಾಯವೇ ನಿಜವಾದ ಲೌಕಿಕ ನ್ಯಾಯ. ಶುದ್ಧವಾದ ಕನ್ನಡಿ ಮಾತ್ರ ಸರಿಯಾಗಿ ಪ್ರತಿಬಿಂಬ ತೋರಿಸಬಲ್ಲದು. ಲೌಕಿಕ ಸಾಧನವಾದ ಈ ಕನ್ನಡಿಯು ನಮ್ಮ ಮನೋಲೋಕದ ಉಪಮಾನ. ನಮ್ಮ ಮನಸ್ಸು ಎಂಬ ಕನ್ನಡಿಯೂ ಕೂಡ ಶುದ್ಧವಾಗಿರಬೇಕು. ನಮ್ಮ ಮನದೊಳಗೆ ಅನೇಕ ಕ್ಷುದ್ರ ಭಾವಗಳು, ಅರಿಷಡ್ವರ್ಗಗಳೆಂಬ ಧೂಳು ಮುಸುಕಿದಾಗ ಬಿಂಬ ಶುದ್ಧವಾಗಿ ಪ್ರತಿಬಿಂಬಿಸಲಾರದು. ಆದ್ದರಿಂದ ಆಗಾಗ ಕನ್ನಡಿಯನ್ನು ಸ್ವಚ್ಛಗೊಳಿಸುವಂತೆ ನಮ್ಮ ಮನಸ್ಸನ್ನು ನಾವು ಶುದ್ಧಗೊಳಿಸಿಕೊಳ್ಳಬೇಕು. ಮನಸ್ಸಿನ ಪ್ರತಿಬಿಂಬವೇ ಮುಖ ಎನ್ನುತ್ತಾರೆ. ಮನುಷ್ಯ ದೀಪ ಅಥವಾ ಕನ್ನಡಿಯಾದರೂ ಆಗಬೇಕು. ದೀಪ ಬೆಳಕನ್ನು ಕೊಡುತ್ತದೆ, ಕನ್ನಡಿಯು ಅದನ್ನು ಪ್ರತಿಬಿಂಬಿಸುತ್ತದೆ. ಎಲ್ಲರೂ ಬೆಳಕು ಮತ್ತು ದೀಪವಾಗಬೇಕು. ದೀಪವಾಗದಿದ್ದರೂ ಕನ್ನಡಿಯಾದರೂ ಆಗಲಿ ಎನ್ನುತ್ತಾರೆ, ಏಕೆಂದರೆ ಅಲ್ಲಿ ಬಿಂಬ ಕಾಣಬಹುದು. ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ, ಭಾಂಡ ಒಂದೇ, ಭಾಜನ ಒಂದೇ ಬೆಳೆಗೆ ಕನ್ನಡಿ ಎನಿಸಿತ್ತಯ್ಯ. ಅರಿದಡೆ ಶರಣ, ಮರದಡೆ ಮಾನವ, ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಬಸವಣ್ಣನವರ ಈ ವಚನವು ನಮ್ಮ ಒಳ ಹೊರಗಿನ ಶುದ್ಧತೆಯನ್ನು ತಿಳಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ಗಳನ್ನು ಕನ್ನಡಿಯಂತೆ ಬಳಸುತ್ತಿದ್ದಾರೆ. ಕನ್ನಡಿಯಲ್ಲೂ ನಾನಾ ರೀತಿಯ ವಿನ್ಯಾಸಗಳಿರುತ್ತವೆ. ಫಳಫಳ ಹೊಳೆಯುವ ಪಾತ್ರೆಗಳು ಕನ್ನಡಿಯ ಕೆಲಸ ಮಾಡುತ್ತವೆ. ತಿಳಿಯಾದ ಜಲದೊಳಗೂ ನಮ್ಮ ಬಿಂಬವನ್ನು ನಾವು ಕಾಣಬಹುದು. ನಿಜವಾದ ನಮ್ಮ ಆಪ್ತರೆಂದರೆ ನಮ್ಮ ಒಳ ಹೊರಗಿನ ಅಂಕುಡೊಂಕುಗಳನ್ನು ಕನ್ನಡಿಯಂತೆ ತೋರಿಸಿ ಸರಿಪಡಿಸಬಲ್ಲವರೇ ನಮ್ಮ ನಿಜವಾದ ಆಪ್ತರು. ಒಳಗನ್ನು ಸರಿಪಡಿಸುವ ಕ್ರಿಯೆ ಮೊದಲು ನಮ್ಮಿಂದಲೇ ಆಗಬೇಕಿದೆ. ಪ್ರತಿ ಮನೆ ಮನೆಯಲ್ಲೂ ಇರುವ ಕನ್ನಡಿಯು ಬದುಕಿನ ವಾಸ್ತವ ಚಿತ್ರಣ ನೀಡುತ್ತದೆ. ಒಳ ಹೊರಗಿನ ಶುದ್ಧತೆಯನ್ನು ಕಾಪಾಡಿಕೊಳ್ಳಿ ಎನ್ನುವ ಸಂದೇಶವನ್ನು ಸಾರುತ್ತದೆ. ಈ ಸಂದೇಶವನ್ನು ನಮ್ಮದಾಗಿಸಿಕೊಳ್ಳಬೇಕಷ್ಟೇ.
1: ಸುಶೀಲಾ ಸೋಮಶೇಖರ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಆಕಾಶವಾಣಿ
2: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕೇಳ್ತಾ ಇದ್ದೀರಿ, ಸ್ವಾಗತ. ಯಕ್ಷಗಾನ ಪ್ರಸಂಗಗಳನ್ನು ರಚಿಸಿದರು, ಕೃತಿ ರಚನೆ ಮಾಡಿದರು, ವಿದ್ವಾಂಸರು, ನಾಲ್ಕು ದಶಕಗಳ ಕಾಲ ಭಾಗವತರಾಗಿದ್ದರು, ವಿವಿಧ ಯಕ್ಷಗಾನ ಮೇಳಗಳಲ್ಲಿ ಕೆಲಸ ಮಾಡಿದರು. ಬಲಿಪ ನಾರಾಯಣ ಭಾಗವತರ್, ತೆಂಕುತಿಟ್ಟು ಯಕ್ಷರಂಗದ ಭೀಷ್ಮ ಎಂದೇ ಜನ ಇವರನ್ನ ಕರೆದರು. ಬಡಗುತಿಟ್ಟು ತೆಂಕುತಿಟ್ಟು ಯಕ್ಷಗಾನ ಕ್ರಮಗಳ ವ್ಯತ್ಯಾಸ ಮತ್ತು ಕಲಿಕೆ ಬಗ್ಗೆ, ಸಂಗೀತ ತಾಳಗಳು ಯಕ್ಷಗಾನದಲ್ಲಿ ಹೇಗಿವೆ, ಇದನ್ನು ಅರಿತುಕೊಳ್ಳುವುದು ಹೇಗೆ, ಬಲಿಪ ನಾರಾಯಣ ಭಾಗವತರ್ ಅವರ ಅನುಭವದ ಮಾತು.
3: ನಾವು ಈಗ ಉತ್ತರಾದಿ ದಕ್ಷಿಣಾದಿ ಅಂತ ಹೇಳೋದಿಲ್ಲ, ಇಷ್ಟೇ ಅದರಲ್ಲಿರೋದು. ಮತ್ತೆ ಅದು ಲೆಕ್ಕ ತಾಳಗಳಲ್ಲಿ ನಾವು 3, 4, 12 ಅಂತ

0: ನಿಲ್ತವೆ, 12 ಮಾತ್ರ ಕಾಲ ಬಾರಿಸಿ ಅವರು ಮೂರೇ ನಿಲ್ತವೆ. ಇಷ್ಟೇ ಅದು ಹೆಚ್ಚು ಕಡಿಮೆ ಇರೋದು. ಮತ್ತು ಅದರಲ್ಲಿ ಈಗ ಈಗ ಅಂದರೆ ಈ ಸಂಗೀತ ಅಭ್ಯಾಸ ಮಾಡಿದವರು ಭಾರಿ ಕಡಿಮೆ ಅಲ್ಲಿ ಪದ ಹೇಳುವವರು. ಅವರಿಗೆ ರಾಗಜ್ಞಾನಗಳು ಸಮ ಇಲ್ಲ. ಯಕ್ಷಗಾನಕ್ಕೆಂದು ಒಂದು ಪ್ರತ್ಯೇಕ ರಾಗ ಉಂಟು. ಪ್ರತ್ಯೇಕ ರಾಗ ಅಂದರೆ ಈ ಸಂಗೀತದ ರಾಗವನ್ನು ಬಿಟ್ಟಿಲ್ಲ. ಅದು ಯಾಕಂದರೆ ಸಂಗೀತವು ಯಕ್ಷಗಾನ ಅಂತ ಹೇಳುತ್ತೀವಿ, ರಾಗ ಅದರಲ್ಲಿ ಉಂಟು ಇದರಲ್ಲಿ ಉಂಟು. ನಾವು ಕಡಲೆ ಪರಮಾನ್ನಕ್ಕೂ ಹಾಕ್ತೇವೆ ಬೆಲ್ಲ, ಹೆಸರು ಪರಮಾನ್ನಕ್ಕೂ ಬೆಲ್ಲ ಹಾಕ್ತೇವೆ. ಆ ಬೆಲ್ಲ ಅದರಲ್ಲಿ ಎರಡರಲ್ಲಿ ಉಂಟು, ಅದರ ರುಚಿ ಬೇರೆ. ಹಾಗೋ ಹಾಗೆ ಈ ಯಕ್ಷಗಾನವು ಇದು ಅಂದರೆ ಯಕ್ಷಗಾನಕ್ಕೆ ಹೆಚ್ಚು ಇದು ಬೇಕಾಗ್ತದೆ, ಅರ್ಥಜ್ಞಾನ ತುಂಬ ಬೇಕು. ಈ ಸಂಗೀತಕ್ಕೆ ಒಂದು ಒಂದು ಹ್ರಸ್ವ ಇದ್ದಲ್ಲಿ ದೀರ್ಘ, ದೀರ್ಘ ಇದ್ದಲ್ಲಿ ಹ್ರಸ್ವ ಉಪಯೋಗ ಮಾಡಿದರೂ ತಪ್ಪಾಗೋದಿಲ್ಲ. ಇದರಲ್ಲಿ ಹ್ರಸ್ವ ಇದ್ದಲ್ಲಿ ಹ್ರಸ್ವವೇ ಬರಬೇಕು. ಬಂದರೆ ಎಂಬಲ್ಲಿ ಬಂದರೆ ಇರಬೇಕು, ಬಂದಾರೆ ಅಂತ ಹೇಳಿದ್ರೆ ಕೂಡ ಹಾಗೆ ಎಷ್ಟೋ ಇದು ಉಂಟು. ಅದನ್ನೆಲ್ಲ ಈಗಿನವರು ಯಾರು ಕಲಿಯೋದಿಲ್ಲ ನೋಡಿ, ಅದನ್ನು ಅಭ್ಯಾಸ ಮಾಡೋದಿಲ್ಲ. ಅಭ್ಯಾಸ ಮಾಡೋದ್ರಿಂದ ಬಾಯಿ ಪಾಠ ಬರೋದಿಲ್ಲ, ಪುಸ್ತಕ ನೋಡಿ ಹೇಳೋದು. ಅದರಲ್ಲಿ ಪ್ರಹ್ಲಾದ ನಾಪಿತ ಅಂತ ಹೇಳ್ತಾರೆ. ಹೀಗೆ ಪ್ರತಿಯೊಂದು ಹೇಳ್ತಾರೆ. ತಾಳಜ್ಞಾನ ಇಲ್ಲ, ರಾಗಜ್ಞಾನ ಇಲ್ಲ, ಅಥವಾ ರಾಗಜ್ಞಾನ ಇದ್ದರೆ ಯಾರಾದ್ರೂ ಸಂಗೀತ ಕಲಿತರೆ ಅದನ್ನೇ ಹೇಳಿಬಿಡ್ತಾರೆ. ಸಂಗೀತವೇ ಇದು, ಯಕ್ಷಗಾನದ್ದು ಇದಿಲ್ಲ. ಇದು ತಾರಸ್ಥಾಯಿ ಅದೆಲ್ಲ ಸಂಗೀತ ಮಂತ್ರ ಸ್ಥಾಯಿಯಲ್ಲಿ, ಇದು ತಾರಸ್ಥಾಯಿಯಲ್ಲಿ. ಹಾಗಾದ್ದರಿಂದ ಇದರಲ್ಲಿ ಈಗಿನವರು ಹೆಚ್ಚಾಗಿದೆ ಮಾಡಿದ್ರು. ಅವರಿಗೆ ಅರ್ಥಜ್ಞಾನ ತುಂಬ ಇಲ್ಲ, ಅರ್ಥಜ್ಞಾನ ಇಲ್ಲ. ಮತ್ತು ಕಾಲಜ್ಞಾನ ಉಂಟು. ಒಂದೇ ಪದ್ಯ ಒಂದು ದಿವಸ ಒಂದು ಬುಡದಲ್ಲಿ ಅದಕ್ಕೆ ಕಥೆ ಸೇರಿಸಿದರೆ ಅದು 12 ಗಂಟೆಗೆ ಬರ್ತದೆ. ಅದೇ ಪದ್ಯ ಇನ್ನೊಂದು ದಿವಸ 8 ಗಂಟೆಗೆ ಬರ್ತದೆ, ಮತ್ತೊಂದು ದಿವಸ 5 ಗಂಟೆಗೆ ಬರ್ತದೆ. ಅದಕ್ಕೆ ಕಾಲಜ್ಞಾನ ಅದು ಹೇಗೆ ಹೇಳಬೇಕಂದ್ರೆ ನಾವು ನೋಡಿ, ಆರವಾದಿ ನೋಡಿರಯ್ಯ ವೀರ ಮಂತ್ರೀಶ ಎಂಬ ಪದ್ಯ ಒಂದು 9 ಗಂಟೆ ಆಗಿದ್ರೆ ಎರಡನೇ ಸಾಧಾರಣ ಆರವಾಜಿ ನೋಡಿರಯ್ಯ ವೀರ ಮಂತ್ರೀಶ. ಅದೇ 5 ಗಂಟೆ ಹೇಳಿದ್ರೆ ಆರವಾಜಿ ನೋಡಿರಯ್ಯ ವೀರ ಮಂತ್ರೀಶ. ಹಾಗೆ ಅದರಲ್ಲಿ ಕಾಲಜ್ಞಾನ ಉಂಟು. ಎರಡನೇ ಒಂದೇ ರಾಗದ ಪದ್ಯಗಳಲ್ಲಿ ಗಂಡ ಹೇಳುವ ಮಾತು, ಹೆಂಡತಿ ಹೇಳುವ ಮಾತು, ತಂದೆ ಹೇಳುವ ಮಾತು, ಮಗನ ಹೇಳುವ ಮಾತು ಉಂಟು. ಅದು ಬೇರೆ ಬೇರೆ ಅದರಲ್ಲಿ ಕಾಣಬೇಕು. ಆ ರಸ ಉಂಟು, ಅದಾಗಬೇಕು. ಒಂದೇ ರಾಗ ಅಂತ ಒಂದೇ ರೀತಿ ಹಾಡಲಿಕ್ಕೆ ಕೂಡುದು. ಆ ರಸದಲ್ಲಿ ದುಃಖ ರಸ ಒಂದು, ಅಲ್ಲಿಗೆ ದುಃಖ ರಸಕ್ಕೆ ಅನುಕೂಲವಾಗುವ ರಾಗವನ್ನೇ ಹಾಕುತ್ತೆ. ವೀರ ರಸ ಇದ್ರೆ ಒಂದೇ ಪದದಲ್ಲಿ ವೀರ ರಸದ ರಾಗ ಹಾಕುತ್ತೇವೆ. ನೃತ್ಯ ಸಂಗೀತ ರಾಗಜ್ಞಾನ ಅಥವಾ ಸ್ವರಜ್ಞಾನ ತಾಳಜ್ಞಾನ ಕಾಲಜ್ಞಾನ ಇಂಥ ರಾತ್ರಿಗೆ ಒಂದು ಪದ 53 ಗಂಟೆಗೆ ಬಂದರೆ ನಾಳೆ 1 ಗಂಟೆಗೆ ಬರ್ತದೆ. ಅದು ಆ ಕಥೆಯಲ್ಲಿ ಹೆಚ್ಚು ಕಡಿಮೆ ಇರೋತ್ತಿಗೆ ಅದು 23 ಗಂಟೆಗೆ ಬಂದರೆ ನಾವು ಹೀಗೆ ಹೇಳಬೇಕು, 6 ಗಂಟೆಗೆ ಬಂದರೆ ಅದು ಹೀಗೆ ಹೇಳಬೇಕು. ಇದೆಲ್ಲ ಅವನಿಗೆ ಆ ಕಾಲಜ್ಞಾನ ಬೇಕು. ಅದು ಪ್ರತಿಯೊಂದು ತಾಳಕ್ಕೆ ಹೋಗ್ತದೆ. ನಿನ್ನ ಕಲಿಯು ನಮ್ಮ ವಾಹನರೊಳಗೆಲ್ಲ ಆನಂದದಿಂದ ಸಾಗರವ ಲಂಘಿಸುವುದಕ್ಕೆ, ನಿನ್ನೆ ಕಲಿಯು ನಮ್ಮ ವಾಹನರೊಳಗೆಲ್ಲ, ನಿನ್ನೆ ಕಲಿಯು ನಮ್ಮ ವಾಹನರೊಳಗೆಲ್ಲ ಪ್ರತಿಯೊಂದು, ನೀನೆ ಕಲಿಯು ನಮ್ಮ ವಾನರರೊಳಗೆಲ್ಲ ಆನಂದದಿಂದ ಸಾಗರವ ಲಂಘಿಸುವುದಕ್ಕೆ ನೀನೆ, ಪ್ರತಿಯೊಂದು ಪದ್ಯಗಳು ಯಾವ ತಾಳ ಹಾಕಿತ್ತೋ ಅದರಲ್ಲಿ ಹೋಗ್ತದೆ. ಅದು ಆ ಪ್ರತಿ ತಾಳಕ್ಕೂ 1ನೇ ಕಾಲ, 2ನೇ ಕಾಲ, 3ನೇ, 4ನೇ ಕಾಲದಲ್ಲಿ ಬರಲಿಕ್ಕೆ ಹೇಳಲಿಕ್ಕೆ ಬರ್ತದೆ. ಅಭ್ಯಾಸ ಇಲ್ಲದೆ ಆಗಲಿಕ್ಕೆ ಇಲ್ಲ. ಈ ಯಕ್ಷಗಾನ ಸಂಗೀತ ಅಭ್ಯಾಸ ಮಾಡಬೇಕಾದ್ರೆ 1ನೇ ಅರ್ಥಜ್ಞಾನ ಬೇಕು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಯಕ್ಷಗಾನ ಕ್ಷೇತ್ರದ ದಿಗ್ಗಜರಾದ ಬಲಿಪ ನಾರಾಯಣ ಭಾಗವತರ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ.

ಆಕಾಶವಾಣಿ ಬೆಂಗಳೂರು, ಸಮಯ 6:40. ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಎನ್ನ ಪೊರೆವ ಭೂಮಿ ಹಾಡಿದ್ದಾರೆ ಎನ್ ಪೂರ್ಣಿಮಾ ಮತ್ತು ಸಂಗಡಿಗರು.

0: ದೇಶಭಕ್ತಿ ಗೀತೆಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.
1: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.
2: ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
3: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.
0: ಆಕಾಶವಾಣಿ ಬೆಂಗಳೂರು, ಸಮಯ 6:50. ತಿಮ್ಮಪ್ಪ ಎಚ್ ಗೌಡ ಅವರಿಂದ ರೈತರಿಗೆ ಸಲಹೆಗಳು.
4: ಭಾರತದಲ್ಲಿ ಒಣಭೂಮಿಯ ಕೃಷಿಯ ಅಗತ್ಯತೆ ಏನಂದ್ರೆ, ಶುಷ್ಕ, ಅರೆ ಆರ್ದ್ರ ಮತ್ತು ಆರ್ದ್ರ ಎಂಬ ಮೂರು ಪ್ರಮುಖ ಹವಾಮಾನ ವಲಯಗಳಿವೆ. ಆದ್ದರಿಂದ ಒಣಭೂಮಿ ಕೃಷಿಯು ನೀರಾವರಿ ಕೃಷಿಗಿಂತ ಹೆಚ್ಚಿನ ಪ್ರದೇಶವನ್ನು ಆವರಿಸಿಕೊಂಡಿದೆ. ಒಣಭೂಮಿ ಕೃಷಿಯು ದೇಶದ ಸುಮಾರು 66% ಭೂಪ್ರದೇಶವನ್ನು ಆವರಿಸಿದ್ದು, ಸುಮಾರು 40% ಕಾರ್ಮಿಕರಿಗೆ ಉದ್ಯೋಗವನ್ನು ಒದಗಿಸುತ್ತದೆ. ಈ ಪ್ರದೇಶಗಳ ಉತ್ಪಾದಕತೆಯನ್ನು ಹೆಚ್ಚಿಸುವ ಮೂಲಕ ಈ ಸಮತೋಲನವನ್ನು ಸುಧಾರಿಸಿಕೊಳ್ಳಬಹುದಾಗಿದೆ. ದೇಶದ ಸಮತೋಲಿತ ಆರ್ಥಿಕ ಮತ್ತು ಕೃಷಿ ಬೆಳವಣಿಗೆಗೆ ಒಣಭೂಮಿ ಕೃಷಿ ಹೆಚ್ಚಿನ ಆದ್ಯತೆ ನೀಡುವುದು ಅಗತ್ಯವಾಗಿದೆ. ಒಣಭೂಮಿ ಕೃಷಿ

0: ರಸ್ತೆಯಲ್ಲಿ ತಂಬಾಕು, ಎಣ್ಣೆಕಾಳು, ಬೇಳೆಕಾಳು, ಹತ್ತಿ ಮತ್ತು ಶೇಂಗಾ ಮೊದಲಾದ ವಾಣಿಜ್ಯ ಬೆಳೆಗಳನ್ನು ಬೆಳೆಯಬಹುದಾಗಿದೆ. ಭಾರತೀಯ ಕೃಷಿಯನ್ನು ರಫ್ತುಮುಖಿಯಾಗಿಸಲು ಮತ್ತು ಕೃಷಿ ಆಧಾರಿತ ಸಂಸ್ಕರಣಾ ಕೈಗಾರಿಕೆಗಳ ಬೆಳವಣಿಗೆಗೆ ಬೆಂಬಲ ನೀಡಲು ಒಣಭೂಮಿ ಕೃಷಿಗೆ ಹೆಚ್ಚಿನ ಒತ್ತು ನೀಡುವುದು ಅವಶ್ಯಕವಾಗಿದೆ. ಒಣಭೂಮಿ ಕೃಷಿಯಲ್ಲಿ ಸಾಮಾನ್ಯವಾಗಿ ಹತ್ತಿ ಬೀಜ, ಸೂರ್ಯಕಾಂತಿ, ಕುಸುಬೆ, ಎಣ್ಣೆಕಾಳು, ಸಜ್ಜೆ, ರಾಗಿ ಮತ್ತು ಬೇಳೆಕಾಳುಗಳಂತಹ ಪೌಷ್ಟಿಕ ಮತ್ತು ಬರವನ್ನು ತಡೆದುಕೊಳ್ಳುವ ಬೆಳೆಗಳನ್ನು ಬೆಳೆಯಲಾಗುತ್ತೆ. ಅಭಿವೃದ್ಧಿಶೀಲ ಪ್ರದೇಶಗಳಲ್ಲಿ ಕಂಡುಬರುವ ಅಪೌಷ್ಟಿಕತೆ ಮತ್ತು ಪೌಷ್ಟಿಕಾಂಶದ ಕೊರತೆಯ ಸಮಸ್ಯೆಗಳಿಗೆ ಒಣಭೂಮಿ ಕೃಷಿಯು ಪರಿಣಾಮಕಾರಿಯಾಗಿ ಪರಿಹಾರವಾಗಿರುತ್ತೆ. ವಾಣಿಜ್ಯ ಬೆಳೆಗಳು ಕೂಡ ಒಣಭೂಮಿ ಕೃಷಿಯ ಭಾಗವಾಗಿರುತ್ತವೆ. ಇದು ಜಾನುವಾರುಗಳ ಆಹಾರ ಮತ್ತು ಮೇವು ಒದಗಿಸುವ ಸಾಮರ್ಥ್ಯ ಹೊಂದಿರುತ್ತವೆ. ಉದಾಹರಣೆಗೆ, ಜತ್ರೂಪ ಬೆಳೆಯೋದ್ರಿಂದ ದೊರೆಯುವ ದ್ರವವನ್ನು ಪೆಟ್ರೋಲಿಯಂ ಉತ್ಪನ್ನಗಳೊಂದಿಗೆ ಮಿಶ್ರಣ ಮಾಡಿ ಬಳಸಬಹುದಾಗಿದೆ. ಇದರಿಂದ ಇಂಧನದ ಸಮಸ್ಯೆಯನ್ನು ಕಡಿಮೆ ಮಾಡಲು ಸಹಾಯವಾಗುತ್ತದೆ. ಒಣಭೂಮಿ ಕೃಷಿ ತಂತ್ರಜ್ಞಾನ ಮುಖ್ಯವಾಗಿ ತ್ವರಿತ ಭೂಮಿ ಸಿದ್ಧತೆ ಮತ್ತು ಬಿತ್ತನೆ ವಿಧಾನಗಳಾಗಿವೆ. ಮಣ್ಣಿನ ತೇವಾಂಶವನ್ನು ಸಂರಕ್ಷಿಸುವ ಕ್ರಮಗಳೊಂದಿಗೆ ಬೇಗನೆ ಭೂಮಿ ಸಿದ್ಧಪಡಿಸಿ ಬಿತ್ತನೆ ಮಾಡಿಕೊಳ್ಬೇಕು. ಸುಧಾರಿತ ಬೆಳೆ ತಳಿಗಳ ಬಳಕೆಯನ್ನು ಮಾಡಿಕೊಳ್ಬೇಕು. ಅಂದರೆ ಬರ, ಉಷ್ಣತೆ ಮುಂತಾದ ಒತ್ತಡಗಳನ್ನು ತಡೆದುಕೊಳ್ಳುವ ಉತ್ತಮ ತಳಿಗಳನ್ನು ಬೆಳೆಗಳನ್ನು ಬಳಸಬೇಕಾಗುತ್ತೆ. ಮಣ್ಣಿನ ತೇವಾಂಶ ಉಳಿಸಲು ಆಳ ಉಳುಮೆ, ಮೇಲ್ಮೈ ಕೃಷಿ ಮತ್ತು ಬೆಳೆ ಅವಶೇಷ ಮುಚ್ಚುವಿಕೆ ಮುಖ್ಯ ತಂತ್ರಗಳಾಗಿರುತ್ತವೆ. ಇನ್ನೊಂದೇನೆಂದರೆ ನೀರಿನ ಸಮರ್ಪಕ ಬಳಕೆ. ಮೇಲ್ಮೈ ನೀರು, ಅಂತರ್ಜಲ ಮತ್ತು ಮಳೆ ನೀರನ್ನು ಸಮನ್ವಯವಾಗಿ ಬಳಸಬೇಕು. ನೀರು ಸಂಗ್ರಹಣೆ, ವಾಟರ್ ಹಾರ್ವೆಸ್ಟಿಂಗ್, ಇದು ಬರಗಾಲದ ಸಮಯದಲ್ಲಿ ಬಳಸಲು ಮಳೆ ನೀರನ್ನು ಸಂಗ್ರಹಿಸಬೇಕು. ಜಲಾನಯನ ಪ್ರದೇಶವು ನೀರು ಸಂಗ್ರಹಣೆಗೆ ಸಹಾಯಕವಾದ ನೈಸರ್ಗಿಕ ಘಟಕವಾಗಿದೆ. ಪರಿಣಾಮಕಾರಿ ಜಲಾನಯನ ನಿರ್ವಹಣೆಯಿಂದ ಹಾಳಾದ ಭೂಮಿಯನ್ನು ಪುನಃ ಸ್ಥಾಪಿಸಬಹುದು ಮತ್ತು ಪರಿಸರ ಹಾನಿಯನ್ನು ತಡೆಗಟ್ಟಬಹುದಾಗಿದೆ. ಮಣ್ಣಿನ ಸಂರಕ್ಷಣಾ ಕ್ರಮಗಳು, ಕಾಂಟೂರ್ ಬಂಡಿಂಗ್, ಮೆಟ್ಟಿಲು ಕೃಷಿ, ಭೂಮಿ ಸಮತಟ್ಟು ಮಾಡುವುದು, ಇಳಿಜಾರು ನಿರ್ವಹಣೆ ಮತ್ತು ಸಂರಕ್ಷಣಾ ಉಳುಮೆ ಮುಂತಾದ ವಿಧಾನಗಳನ್ನು ನಾವು ಬಳಸಬೇಕಾಗುತ್ತೆ. ಹನಿ ನೀರಾವರಿ, ನೀರನ್ನು ಉಳಿಸುವ ಪರಿಣಾಮಕಾರಿ ನೀರಾವರಿ ವಿಧಾನ ಇದಾಗಿರುತ್ತೆ. ಕಾಲುವೆಗಳಲ್ಲಿ ನೀರಿನ ನಷ್ಟ ಕಡಿಮೆ ಮಾಡಿಕೊಳ್ಳೋದು, ಕಾಲುವೆಗಳಿಗೆ ಲೈನಿಂಗ್ ಮಾಡೋದ್ರಿಂದ ನೀರಿನ ಸೋರಿಕೆ ಕಡಿಮೆಯಾಗುತ್ತೆ. ಕೃಷಿ ಪದ್ಧತಿಗಳ ಬಳಕೆ, ಬೆಳೆ ಪರಿವರ್ತನೆ, ಮಿಶ್ರ ಬೆಳೆ ಪದ್ಧತಿ ಬಳಸೋದರಿಂದ ಬೆಳೆ ಇಳುವರಿ ಹೆಚ್ಚುತ್ತೆ. ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಜೈವಿಕ ಗೊಬ್ಬರಗಳು ಮತ್ತು ಇತರ ಪರಿಸರ ಸ್ನೇಹಿ ಪೋಷಕಾಂಶಗಳ ಬಳಕೆಗೆ ಹೆಚ್ಚಿನ ಒತ್ತನ್ನು ನೀಡಬೇಕಾಗುತ್ತೆ. ಇನ್ನೊಂದು, ಒಣ ಬೇಸಾಯದಲ್ಲಿ ಬರ ನಿರೋಧಕ ಬೆಳೆಗಳ ಅಭಿವೃದ್ಧಿಪಡಿಸೋದು. ಕಡಿಮೆ ನೀರಿನಲ್ಲಿಯೂ ಬೆಳೆ ಬೆಳಿಬಲ್ಲ ಮತ್ತು ಬರವನ್ನು ತಡೆದುಕೊಳ್ಳುವ ಬೆಳೆ ತಳಿಗಳನ್ನು ಅಭಿವೃದ್ಧಿಪಡಿಸಬೇಕಾಗುತ್ತೆ. ಮಣ್ಣಿನ ಸವೆತ ನಿಯಂತ್ರಣ ಕೂಡ ಸೇರಿರುತ್ತೆ. ಒಣಭೂಮಿ ಪ್ರದೇಶದಲ್ಲಿ ಮಣ್ಣಿನ ಸವೆತವು ಪ್ರಮುಖ ಸಮಸ್ಯೆಯಾಗಿದೆ. ಅರಣ್ಯೀಕರಣ, ಹುಲ್ಲುಗಾವಲು ಅಭಿವೃದ್ಧಿ ಮತ್ತು ನಿಯಂತ್ರಿತ ಮೇಯಿಸುವಿಕೆ ಮೂಲಕ ಮಣ್ಣನ್ನು ಸ್ಥಿರಗೊಳಿಸಿ ಈ ಸಮಸ್ಯೆಯನ್ನು ತಡಿಬಹುದಾಗಿದೆ. ಒಣಭೂಮಿ ಪ್ರದೇಶದಲ್ಲಿ ಇನ್ನೊಂದು, ಹೊಸ ತಂತ್ರಾಂಶಗಳ ಅಳವಡಿಕೆ. ಭಾರತದ ಹೆಚ್ಚಿನ ಪ್ರೋಟೀನ್ ಅಗತ್ಯಗಳನ್ನು ಒಣಭೂಮಿ ಕೃಷಿಯು ಪೂರೈಸುತ್ತೆ. ಆದ್ದರಿಂದ ಒಣಭೂಮಿ ಕೃಷಿಯಲ್ಲಿ ಅನುಭವ ಹೊಂದಿರುವ ಇಸ್ರೇಲ್ನಂತಹ ದೇಶಗಳ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು ತುಂಬ ಅಗತ್ಯವಾಗಿದೆ. ಸುಧಾರಿತ ಕೃಷಿ ವಿಧಾನಗಳ ಬಳಕೆ ಕೂಡ ಈ ಒಣಭೂಮಿ ಒಣಬೇಸಾಯದಲ್ಲಿ ಸೇರಿರುತ್ತೆ.
1: ರೈತರಿಗೆ ಸಲಹೆಗಳನ್ನು ಕೇಳಿದ್ರೆ ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಅಥ ವಾರ್ತಾ. ಪಶ್ಚಿಮ ಬಂಗಾಲಸ್ಯ ನಂದಿಗ್ರಾಮ ರೇಜಿನಗರ್ ವಿಧಾನಸಭಾಸನಯೋ ಭಾಜಪೇತಿ ದಳೇನ ಬೃಹತ್ ಮತ ವ್ಯಾಪ್ತ್ಯಾ ವಿಜಯ ಸಮಧಿಗತ. ತಥೈವ ಅಸಮ ರಾಜ್ಯಸ್ಯ ಸಾಮರಿಕ ದೃಷ್ಟ್ಯಾ ಮಹತ್ವಪೂರ್ಣೆ ನಗಾಂವ್ ಲೋಕಸಭಾಸನೆ ಭಾಜಪಾ ಪ್ರತ್ಯಾಶಿ ದೇವಾಶೀಷ ಶರ್ಮಾ ವಿಜಯೀ ಜಾತಃ. ತಮಿಳುನಾಡು ರಾಜ್ಯೆ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯಸ್ಯ ನೇತೃತ್ವೇ ತಮಿಳಗ ವೇತ್ರಿ ಕಶಗಂ टीवीके इति दलेन धारापुरम तथा मधुरांतकम इति द्वे अपि विधानसभासने विजित्य नूतनः कीर्तनम्।

ಆಕಾಶವಾಣಿ ಬೆಂಗಳೂರು, ಸಮಯ 7:01:40. 7:02 ಸರಿಯಾಗಿ ಪ್ರಕಟಣೆಗಳು. ನಂತರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
2: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ GSSS ಪ್ರಾಯೋಜಿತ ವಿಶೇಷ ಗೀತಾರಾಧನಾ,
1: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ, ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
2: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
1: ಆಸ್ವಾದಿಸಿ,
2: ಆನಂದಿಸಿ,
1: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
3: ದ್ವೇಷ ವೇದನೆಗಳ ಪರಿಸರದಲ್ಲಿ ಬೆಳೆದ ಮಗು ಜಗಳಗಂಟನಾಗಬಹುದು. ಅಪಮಾನದ ನೆರಳಿನಲ್ಲಿ ಬೆಳೆದ ಮಗು ಅಪರಾಧಿ ಪ್ರಜ್ಞೆ ಅಥವಾ ಕೀಳರಿಮೆಯನ್ನು ಬೆಳೆಸಿಕೊಳ್ಳಬಹುದು. ಆದರೆ ನೆನಪಿಡಿ, ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಖನಿಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ದೇಶ ಸೇವೆಯನ್ನು ಹೀಗೂ ಮಾಡಬಹುದು. ಹೊಗೆ ಉಗುಳದ ವಾಹನದ ಮಾಲೀಕನಾಗಿ ವಾಹನವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ. ಮಾಲಿನ್ಯ ಪರೀಕ್ಷೆಯನ್ನು ಕಾಲಕಾಲಕ್ಕೆ ಮಾಡಿಸೋಣ. ಸ್ವಚ್ಛ ವಾಹನ, ಸುರಕ್ಷಿತ ವಾಹನ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರೈತರ ಬದುಕಿಗೆ ಭದ್ರತೆ ಒದಗಿಸಿ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೆಂಬಲ ನೀಡಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಭರವಸೆ. ಬೆಂಗಳೂರಿನ ಹೊರವಲಯದ 1500 ಎಕರೆ ಪ್ರದೇಶದಲ್ಲಿ ನಗರವನ ನಿರ್ಮಾಣಕ್ಕೆ ಯೋಜನೆ, ಅರಣ್ಯ ಇಲಾಖೆ ಸಚಿವರಿಂದ ಮಾಹಿತಿ. ಭಾರತದ ಆಧ್ಯಾತ್ಮಿಕ ಪರಂಪರೆ ಆತ್ಮ ಸಾಕ್ಷಾತ್ಕಾರದತ್ತ ಮುನ್ನಡೆಯುವ ಸಾಧನ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ, ಮಾನಸಿಕ ಆರೋಗ್ಯ ಸಮಸ್ಯೆ ಮತ್ತು ಸೇವೆಯನ್ನು ಬೆಂಬಲಿಸುವ ಪ್ರಯತ್ನ. ಈಗ ವಾರ್ತೆಗಳ ವಿವರ. ರೈತರ ಬದುಕಿಗೆ ಭದ್ರತೆ ಒದಗಿಸಿ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೆಂಬಲ ನೀಡಲು ಸರ್ಕಾರ ಬದ್ಧವಾಗಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಭರವಸೆ ನೀಡಿರುವ ಅವರು, ಬರದಿಂದ ಸಂಕಷ್ಟಕ್ಕೀಡಾಗಿರುವ ರೈತರ ಸಮಸ್ಯೆಗಳನ್ನು ಅರಿತು ಬೆಳೆ ಹಾನಿಯ ವಾಸ್ತವಿಕ ಸ್ಥಿತಿಯನ್ನು ಪರಿಶೀಲಿಸಿ ಅಗತ್ಯ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದಿದ್ದಾರೆ. ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳ ಬರಪೀಡಿತ ಪ್ರದೇಶಗಳ ಪರಿಶೀಲನೆ ಸಂದರ್ಭದಲ್ಲಿ ಬರದಿಂದಾಗಿ ಜನರು ಉದ್ಯೋಗ ಅರಸಿ ಗುಳೆ ಹೋಗುವುದನ್ನು ತಡೆಯಲು ವಿಬಿಜಿ ರಾಮ್ಜಿ ಯೋಜನೆಯಡಿ ಸ್ಥಳೀಯವಾಗಿಯೇ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವ ಅಗತ್ಯಕ್ಕೆ ಒತ್ತು

ನೀಡಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ 12.69 ಲಕ್ಷ ಹಾಗೂ ರಾಯಚೂರು ಜಿಲ್ಲೆಯಲ್ಲಿ 19.54 ಲಕ್ಷ ಮಾನವ ದಿನಗಳ ಉದ್ಯೋಗ ಸೃಷ್ಟಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನ ಹೊರವಲಯದಲ್ಲಿ ಸುಮಾರು 1,500 ಎಕರೆ ಪ್ರದೇಶದಲ್ಲಿ ನಗರ ವನ ನಿರ್ಮಿಸುವ ಮಹತ್ವಾಕಾಂಕ್ಷಿ ಯೋಜನೆ ಸಿದ್ಧಪಡಿಸಲಾಗಿದೆ ಎಂದು ಅರಣ್ಯ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿದ್ದ 72ನೇ ವನ್ಯಜೀವಿ ಸಪ್ತಾಹದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಜಾರಕಬಂಡೆ, ಪಣತ್ತೂರು, ಮಂಡೂರು, ಕಲ್ಕೆರೆ ಹಾಗೂ ಹೆನ್ನಾಗರ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಸುಮಾರು 1,500 ಎಕರೆ ಜಾಗೆ ಗುರುತಿಸಲಾಗಿದ್ದು, ಈ ಯೋಜನೆಯು ಸಂಪೂರ್ಣ ಪರಿಸರ ಸ್ನೇಹಿಯಾಗಿರಲಿದೆ, ರಸ್ತೆ ಕಟ್ಟಡ ಮತ್ತು ಡಾಂಬರು ಕಾಮಗಾರಿಗಳಿಗೆ ಅವಕಾಶ ನೀಡದೆ ನೈಸರ್ಗಿಕ ವಾತಾವರಣಕ್ಕೆ ಆದ್ಯತೆ ನೀಡಲಾಗುವುದು ಎಂದರು. ಔಷಧೀಯ ಗುಣಗಳನ್ನು ಹೊಂದಿರುವ ಸಸ್ಯಗಳನ್ನು ನೆಟ್ಟು ಪೋಷಿಸುವುದರ ಜೊತೆ ನಗರದ ಸಣ್ಣ ಉದ್ಯಾನವನಗಳನ್ನು ನೈಸರ್ಗಿಕವಾಗಿ ಅಭಿವೃದ್ಧಿಪಡಿಸಲಾಗುತ್ತದೆ ಎಂದು ಸಚಿವರು ಹೇಳಿದರು. ಭಾರತದ ಆಧ್ಯಾತ್ಮಿಕ ಪರಂಪರೆಯ ಉದ್ದೇಶ ಆತ್ಮ ಸಾಕ್ಷಾತ್ಕಾರದತ್ತ ಮುನ್ನಡೆಯುವ ಸಾಧನ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಸುಮಂಗಲಿ ಸೇವಾ ಆಶ್ರಮದ ವತಿಯಿಂದ ಆಯೋಜಿಸಿದ್ದ 2 ಕೃತಿಗಳ ಬಿಡುಗಡೆ ಮತ್ತು ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಾರತದ ಆಧ್ಯಾತ್ಮಿಕ ಪರಂಪರೆ, ಸಂತ ಸಂಪ್ರದಾಯ, ಸಾಂಪ್ರದಾಯಿಕ ಆಟಗಳು ಮತ್ತು ಆಟಿಕೆಗಳು ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಆಯಾಮಗಳಾಗಿವೆ ಎಂದರು. ಇಂದಿನ ಮಕ್ಕಳು, ಯುವಕರು ಮೊಬೈಲ್ ಹಾಗೂ ಡಿಜಿಟಲ್ ಪರದೆಗಳಿಗೆ ಹೆಚ್ಚಿನ ಸಮಯ ಮೀಸಲಿಡುತ್ತಿರುವ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಕ್ರೀಡೆ ಮತ್ತು ಆಟಗಳ ಸಂಸ್ಕೃತಿಯನ್ನು ಆಧುನಿಕ ಶಿಕ್ಷಣದೊಂದಿಗೆ ಬೆಸೆಯುವ ಅಗತ್ಯವಿದೆ ಎಂದು ರಾಜ್ಯಪಾಲರು ಹೇಳಿದರು. ರಾಜ್ಯದಲ್ಲಿ ಬಡವರಿಗಾಗಿ ವಿತರಿಸಲಾಗುವ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಕಳ್ಳಸಾಗಣೆ ಮಾಡುವವರ ವಿರುದ್ದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಧಿಕಾರಿಗಳು ವ್ಯಾಪಕ ಕಾರ್ಯಾಚರಣೆ ನಡೆಸಿದ್ದಾರೆ. ಕಳೆದ 3 ದಿನಗಳಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಡೆದ ತಪಾಸಣೆ ಮತ್ತು ದಾಳಿಗಳ ವೇಳೆ ಅಗತ್ಯ ವಸ್ತುಗಳ ಕಾಯ್ದೆಯಡಿ ಒಟ್ಟು 5,64,992 ಕೆಜಿ ಅಕ್ರಮ ಪಡಿತರ ಅಕ್ಕಿ ಹಾಗೂ ಕಳ್ಳ ಸಾಗಣೆಗೆ ಬಳಸುತ್ತಿದ್ದ 24 ಲಾರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಕಾರ್ಯಾಚರಣೆಗಳಲ್ಲಿ ವಶಪಡಿಸಿಕೊಂಡ ಪಡಿತರ ಅಕ್ಕಿಯ ಅಂದಾಜು ಮೌಲ್ಯ 1,34,43,033 ಹಾಗೂ ವಾಹನಗಳ ಅಂದಾಜು ಮೌಲ್ಯ 3,41,50,000 ಆಗಿದೆ. ಜಪ್ತಿ ಮಾಡಲಾದ ಒಟ್ಟು ಅಕ್ಕಿ ಮತ್ತು ವಾಹನಗಳ ಮೌಲ್ಯ 4,75,93,033 ಆಗಿದೆ. ವಿವಿಧ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 9 ಜನರ ವಿರುದ್ದ ದೂರು ದಾಖಲಿಸಲಾಗಿದೆ. ಪಿಎಂಇ ಡ್ರೈವ್ ಯೋಜನೆ ಹಾಗೂ ವಿದ್ಯುತ್ ಬಸ್ಗಳಿಗಾಗಿ ಜಾರಿಗೊಳಿಸಿರುವ ಪಾವತಿ ಭದ್ರತಾ ವ್ಯವಸ್ಥೆ ಪಿಎಸ್ಎಂ ಯೋಜನೆಯ ಪ್ರಗತಿ ಕುರಿತು ಕೇಂದ್ರ ಭಾರಿ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ನಿನ್ನೆ ಸಚಿವಾಲಯದ ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ವಿದ್ಯುತ್ ವಾಹನಗಳ ಬಳಕೆಯನ್ನು ಉತ್ತೇಜಿಸುವುದು, ಎಲೆಕ್ಟ್ರಿಕ್ ದ್ವಿಚಕ್ರ ತ್ರಿಚಕ್ರ ವಾಹನಗಳು ಹಾಗೂ ಟ್ರಕ್ಗಳ ಅಳವಡಿಕೆ, ಇವಿ ಚಾರ್ಜಿಂಗ್, ಮೂಲಸೌಕರ್ಯ ವಿಸ್ತರಣೆ ಮತ್ತು ವಿವಿಧ ನಗರಗಳಲ್ಲಿ ವಿದ್ಯುತ್ ಬಸ್ಗಳ ನಿಯೋಜನೆ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ, ಅಗತ್ಯ ಮೂಲಸೌಕರ್ಯ ಬಲವರ್ಧನೆ ಹಾಗೂ ವಿದ್ಯುತ್ ವಾಹನಗಳ ವ್ಯಾಪಕ ಬಳಕೆಗೆ ಪೂರಕ ವಾತಾವರಣ ನಿರ್ಮಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ಸ್ವಚ್ಛ ಸಾರಿಗೆಯನ್ನು ಉತ್ತೇಜಿಸಿ ದೇಶದಲ್ಲಿ ಸದೃಢ ವಿದ್ಯುತ್ ಚಲನಶೀಲತಾ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ಈ ಉಪಕ್ರಮಗಳು ಪ್ರಮುಖ ಪಾತ್ರ ವಹಿಸಲಿವೆ ಎಂದು ಎಚ್ಡಿ ಕುಮಾರಸ್ವಾಮಿ ಹೇಳಿದರು. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿಯ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ತಲಾಖ್ ಎನ್ನುವ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ಸೂಚನೆ ಇಲ್ಲದೆ ಸಕಾರಣವಿಲ್ಲದೆ ಮುಸ್ಲಿಂ ಮಹಿಳೆಯೊಬ್ಬರಿಗೆ ಆಕೆಯ ಪತಿ ವಿಚ್ಛೇದನ ನೀಡಬಹುದಾಗಿತ್ತು. 2019ರಲ್ಲಿ ಜಾರಿಗೊಂಡ ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ ತ್ವರಿತ ತಲಾಖ್ ಅನ್ನು ಅಸಂಧಿಗೊಳಿಸಿತು. ಈ ರೀತಿಯಾಗಿ ತಲಾಖ್ ಪಡೆದರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲು ಅವಕಾಶ ಕಲ್ಪಿಸಿತು. ಅಲ್ಲದೆ ತ್ರಿವಳಿ ತಲಾಖ್ ಜಾಮೀನು ರಹಿತ ಅಪರಾಧ
ಅಪರಾಧ ಎಂದು ಪರಿಗಣಿಸಿತು. ಈ ಕಾಯ್ದೆ ಮಹಿಳೆ

0: ಜೊತೆಗೆ ಜೀವನಾಧಾರ ಭತ್ತೆ ಮತ್ತು ಅವಳ ಅಪ್ರಾಪ್ತ ಮಕ್ಕಳ ಪಾಲನೆ ಹಕ್ಕನ್ನು ನೀಡಿತು. ನಂಬಿಕೆಗಳು ಏನೇ ಇರಲಿ, ಸಂವಿಧಾನ ಕೊಡಮಾಡಿದ ಭರವಸೆ ಪ್ರತಿಯೊಬ್ಬ ಭಾರತೀಯ ಮಹಿಳೆಗೆ ಸಮಾನವಾಗಿ ಸೇರಿದೆ ಎಂಬ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿಲುವು ಈ ಕಾಯ್ದೆಯ ಮೂಲಕ ಪ್ರಕಟಗೊಂಡಿತು. ಕಾಯ್ದೆ ಜಾರಿಗೊಂಡ ನಂತರ ಒಂದು ವರ್ಷದ ಅವಧಿಯಲ್ಲಿ ಶೇಕಡ 82% ತ್ರಿವಳಿ ತಲಾಖ್ ಕುಸಿತ ಕಂಡಿದೆ ಎಂದು ಅಧಿಕೃತ ದತ್ತಾಂಶ ದಾಖಲಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಚ್ಐವಿ ಏಡ್ಸ್ ಜಾಗೃತಿ ಮಾಸಾಚರಣೆ 2026 ಅಂಗವಾಗಿ ಬಾಗಲಕೋಟೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕದ ಸಹಯೋಗದಲ್ಲಿ ಏಡ್ಸ್ ಕುರಿತು ಜಾಗೃತಿ ಮೂಡಿಸಲು ಜಿಲ್ಲೆಯಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಜಿಲ್ಲೆಯಲ್ಲಿ ಎಚ್ಐವಿ ಸೋಂಕು ನಿಯಂತ್ರಣಕ್ಕೆ ನಿರಂತರವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದ್ದು, ಈ ಹಿಂದೆ ಶೇಕಡ 0.4% ಸೋಂಕಿನ ಪ್ರಮಾಣ ಪ್ರಸ್ತುತ ಶೇಕಡ 0.23% ಇಳಿಕೆಯಾಗಿದೆ. ಆಗಸ್ಟ್ 12 ಆರಂಭಗೊಂಡಿರುವ ತೀವ್ರ ಜಾಗೃತಿ ಅಭಿಯಾನ ಇದೇ 12ರವರೆಗೆ ನಡೆಯಲಿದ್ದು, ಆ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕದ ಮುಖ್ಯಸ್ಥೆ ಡಾಕ್ಟರ್ ಸುವರ್ಣ ಕುಲಕರ್ಣಿ ಅವರು.
4: ನಮ್ದು 0.4 ದಿಂದ ಈಗ 0.23 ತನ ಬಂದಿದೆ ಇನ್ಸಿಡೆಂಟ್. ಸೊ ನಾವು ಎಚ್ಐವಿ ತಡೆಗಟ್ಟಲಿಕ್ಕೆ ಅವೇರ್ನೆಸ್ ಆಕ್ಟಿವಿಟೀಸ್, ಅವರಿಗೆ ಆರೋಗ್ಯದ ಬಗ್ಗೆ ಒಂದು ಅರಿವು ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದೀವಿ. ಸೊ ಇಂಟೆನ್ಸಿಫೈಡ್ ಆಕ್ಟಿವಿಟಿ ನಡೀತಾ ಇದೆ. ಈಗ 2 August 12 October 12 ನಾವು ಇಂಟರ್ನ್ಯಾಷನಲ್ ಯೂತ್ ಡೇ ಇಂದ ಶುರು ಮಾಡಿ ಅವೇರ್ನೆಸ್ ಎಲ್ಲ ಸ್ಕೂಲ್ ಕಾಲೇಜ್ಗೆ ಕೊಡೋದ್ರಲ್ಲಿ ಒಂದು ಕ್ವಿಜ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ವಿ. ಪ್ರತಿ ಕಾಲೇಜ್ ಅಲ್ಲಿ ಮ್ಯಾರಥಾನ್ ಆರ್ಗನೈಸ್ ಮಾಡಿದ್ವಿ, ಇವತ್ತು ಬೈಕ್ ರ್ಯಾಲಿ ಇಟ್ಕೊಂಡಿದೀವಿ. ಸೊ ಇದೆಲ್ಲ ಅವೇರ್ನೆಸ್ ಆಕ್ಟಿವಿಟೀಸ್ ಮಾಡ್ತಾ ಇದ್ವಿ. ಪ್ರತಿಯೊಂದು ಸ್ಕೂಲ್ ಕಾಲೇಜ್ಗೆ ನಾವು ಇದು ಅಡಲಸೆಂಟ್ ಎಜುಕೇಶನ್ ಪ್ರೋಗ್ರಾಮ್ ಅಂತ ಕಂಡಕ್ಟ್ ಮಾಡ್ತೇವೆ. ಹೆಚ್ಐವಿ ಹೆಂಗ್ ಬರ್ತದೆ, ಅದರಿಂದ ಹೆಂಗ್ ತಡೆಗಟ್ಟಬಹುದು ಅನ್ನೋದಕ್ಕೆ ಒಂದು ನಾವು ಅವರಿಗೆಲ್ಲ ಒಂದು ಅರಿವು ಮೂಡಿಸೋ ಕೆಲಸ ಮಾಡ್ತೇವೆ.
0: ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ. ಪ್ರತಿ ವರ್ಷ ಅಕ್ಟೋಬರ್ 10 ಆಚರಿಸಲಾಗುವ ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು 1992 ವರ್ಲ್ಡ್ ಫೆಡರೇಷನ್ ಫಾರ್ ಮೆಂಟಲ್ ಹೆಲ್ತ್ ಮೊದಲ ಬಾರಿಗೆ ಆರಂಭಿಸಿತು. ಮಾನಸಿಕ ಆರೋಗ್ಯ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸುವುದು ಮತ್ತು ವಿಶ್ವದಾದ್ಯಂತ ಮಾನಸಿಕ ಆರೋಗ್ಯ ಸೇವೆಯನ್ನು ಬೆಂಬಲಿಸುವ ಪ್ರಯತ್ನಗಳನ್ನು ಕ್ರೋಢೀಕರಿಸುವುದು ಈ ಜಾಗತಿಕ ಆಚರಣೆಯ ಉದ್ದೇಶವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಬದುಕಿಗೆ ಭದ್ರತೆ ಒದಗಿಸಿ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೆಂಬಲ ನೀಡಲು ಸರ್ಕಾರ ಬದ್ದ, ಉಪಮುಖ್ಯಮಂತ್ರಿ ಭರವಸೆ. ಬೆಂಗಳೂರಿನ ಹೊರವಲಯದ 1,500 ಪ್ರದೇಶದಲ್ಲಿ ನಗರವನ ನಿರ್ಮಾಣಕ್ಕೆ ಯೋಜನೆ, ಅರಣ್ಯ ಇಲಾಖೆ ಸಚಿವರಿಂದ ಮಾಹಿತಿ. ಭಾರತದ ಆಧ್ಯಾತ್ಮಿಕ ಪರಂಪರೆ ಆತ್ಮ ಸಾಕ್ಷಾತ್ಕಾರದತ್ತ ಮುನ್ನಡೆಯುವ ಸಾಧನ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ. ಮಾನಸಿಕ ಆರೋಗ್ಯ ಸಮಸ್ಯೆ ಮತ್ತು ಸೇವೆಯನ್ನು ಬೆಂಬಲಿಸುವ ಪ್ರಯತ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.

ಆಕಾಶವಾಣಿ ಬೆಂಗಳೂರು, ಸಮಯ 7:15:40. ಭಾವಗೀತೆಗಳು. ಜೈವಂತ್ ಕೋರ್ಪಡೆ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ದಾರಾ ಬೇಂದ್ರೆ ಅವರ ಒಂದು ರಚನೆ, ಆತುರದಿ ಹಾತೊರೆದು.

0: ಜೈವಂತ್ ಕೋರ್ಪಡೆ ಅವರಿಂದ ದರಾ ಬೇಂದ್ರೆ ಮತ್ತು ಕುವೆಂಪು ಅವರ ರಚನೆಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು. ಈಗ ಸಮಯ 7:30.
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ, ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
2: ನೀನು, ನಿನ್ನ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗ್ ಕೇಳಿಸ್ತಾ ಇದೆ. ನಾನೇನ್ ಅಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕ್, ನಿಲ್ಸೋ.
3: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
2: ನಮ್ ದೇವ್ರ ಸತ್ಯ ನಂಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬಂತು ಅಂದ್ರೆ ಟೆನ್ಷನ್, ರಿಸಲ್ಟ್ ಬರುತ್ತೆ ಅಂದ್ರೆ ಡಿಪ್ರೆಷನ್, ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
4: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
5: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

0: ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.
1: ಬಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ.
0: ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ ಕಾಪಾಡಬೇಕು.

0: ದೈವ ಚಿಂತನೆಯಿಂದಲೂ ಹೆಚ್ಚಿನ ಶಾಂತಿಯನ್ನು ನಮ್ಮ ಮನಸ್ಸು ಪಡೆಯಲು ಪ್ರಕೃತಿಯ ಅನೇಕ ಭವ್ಯ ವಸ್ತುಗಳ ಅನುಪಮ ಸೊಗಸುಗಳ ಪರಿಚಯ ನಮಗಾಗಿರಬೇಕು. ಇಹದ ರೂಪ ರಸಗಂಧಗಳು ಅಡಿಗಲ್ಲಾಗಿ ದೊರೆಯದೆ ಹೋದರೆ ಅದರ ಮೇಲೆ ಯಾವ ಒಂದು ಸೊಗದ ಸವಿಯ ಪರಲೋಕವನ್ನು ನಾವು ಕಟ್ಟಲಾರೆವು.
1: ಬಾಳ್ವಿಯೇ ಬೆಳಕು ಕೃತಿಯಲ್ಲಿ ಹೀಗೆಂದವರು ಡಾಕ್ಟರ್ ಶಿವರಾಮ ಕಾರಂತ.
2: ಆಕಾಶವಾಣಿ ಬೆಂಗಳೂರು, ಸಮಯ 7:34 ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

0: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು ಶಿಕ್ಷಾರ್ಹ ಅಪರಾಧ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಹದಿಹರೆಯದ ಹೆಣ್ಣು ಮಕ್ಕಳ ಸರ್ವಾಂಗೀಣ ವಿಕಸನದತ್ತ ಹೆಚ್ಚಿನ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ರಕ್ಷಣಾ ವಲಯದಲ್ಲಿನ ಸ್ವಾವಲಂಬನೆಯ ಇಂದಿನ ರಾಷ್ಟ್ರೀಯ ಭದ್ರತೆ ಸಚಿವ ರಾಜನಾಥ್ ಸಿಂಗ್. ಇಥಿಯೋಪಿಯಾ ಪ್ರಧಾನಿ ಅಬಿ ಅಹಮದ್ ಅವರೊಂದಿಗೆ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮಾತುಕತೆ, ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ. ಉತ್ತರ ಪ್ರದೇಶದಿಂದ ಬಿಜೆಪಿಯ 8, ಸಮಾಜವಾದಿ ಪಕ್ಷದ 2 ಸೇರಿ ಒಟ್ಟು 10 ಅಭ್ಯರ್ಥಿಗಳು ರಾಜ್ಯಸಭೆಗೆ ಅವಿರೋಧ ಆಯ್ಕೆ. ವಿಶ್ವ ಬೌಲ್ಸ್ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಟೂರ್ನಿ, ಭಾರತದ ಪುತುಲ್ ಸೋನೋವಾಲ್ ಅವರಿಂದ ಮೊಟ್ಟಮೊದಲ ಪದಕ ಖಚಿತ. ವಾರ್ತೆಗಳ ವಿವರ. ಹದಿಹರೆಯದ ಹೆಣ್ಣು ಮಕ್ಕಳ ಆರೋಗ್ಯ, ಪೋಷಣೆ ಮತ್ತು ಸರ್ವಾಂಗೀಣ ವಿಕಸನದತ್ತ ಹೆಚ್ಚಿನ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತ 2 ದಿನಗಳ ರಾಷ್ಟ್ರೀಯ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಂಗನವಾಡಿ ಕೇಂದ್ರಗಳನ್ನು ಸಮುದಾಯ ಸಹಭಾಗಿತ್ವದ ಕೇಂದ್ರಗಳಾಗಿ ಅಭಿವೃದ್ಧಿಪಡಿಸಬೇಕು ಹಾಗೂ ಸ್ಥಳೀಯ ಕುಟುಂಬಗಳು ಪೌಷ್ಟಿಕ ಆಹಾರ ಆಟಿಕೆಗಳನ್ನು ಹಂಚಿಕೊಳ್ಳುವಂತೆ ಪ್ರೋತ್ಸಾಹಿಸಬೇಕು ಎಂದರು. ಮಹಿಳೆಯರ ಸುರಕ್ಷತೆ ಮತ್ತು ಸಬಲೀಕರಣಕ್ಕಾಗಿ ಮಕ್ಕಳಿಗೆ ಸೂಕ್ತವಾದ ಜಾಗೃತಿ ಪಠ್ಯಕ್ರಮಗಳನ್ನು ರೂಪಿಸಲು ಪ್ರಧಾನಿ ಸಲಹೆ ನೀಡಿದರು. ಸ್ಥಳೀಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು

0: ಜಿಲ್ಲಾ ನಗರಸಭೆ ಹಾಗೂ ಮಹಾನಗರ ಪಾಲಿಕೆ ಮಟ್ಟದಲ್ಲಿ ಚಿಂತನ ಶಿಬಿರ ಆಯೋಜಿಸುವಂತೆ ರಾಜ್ಯಗಳಿಗೆ ಸೂಚಿಸಿದರು. ಉತ್ತಮ ಆರೋಗ್ಯ ಮತ್ತು ಪೋಷಣೆ ನೈರ್ಮಲ್ಯದಿಂದಲೇ ಆರಂಭವಾಗುತ್ತದೆ. ಆದ್ದರಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ವಚ್ಛತಾ ಅಭಿಯಾನದ ಜವಾಬ್ದಾರಿ ವಹಿಸಿಕೊಳ್ಳಬೇಕು ಎಂದರು. ಪ್ರಸ್ತುತ ಯುಗದಲ್ಲಿ ರಾಷ್ಟ್ರೀಯ ಭದ್ರತೆಯ ಪರಿಕಲ್ಪನೆ ಸಂಪೂರ್ಣವಾಗಿ ಬದಲಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಕೇವಲ ಸಶಸ್ತ್ರ ಪಡೆಗಳ ಬಲದಿಂದ ಮಾತ್ರವಲ್ಲದೆ ರಕ್ಷಣಾ ವಲಯದಲ್ಲಿನ ಸ್ವಾವಲಂಬನೆಯಿಂದಲೂ ರಾಷ್ಟ್ರೀಯ ಭದ್ರತೆ ನಿರ್ಧಾರವಾಗುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ರಕ್ಷಣಾ ಉತ್ಪಾದಕರ ಸಂಘದ ಚಾಂಪಿಯನ್ಸ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಭಾರತ ಅತ್ಯಾಧುನಿಕ ಮಿಲಿಟರಿ ಬಿಡಿಭಾಗಗಳ ವಿಶ್ವಾಸಾರ್ಹ ರಫ್ತುದಾರನಾಗಿ ಹೊರಹೊಮ್ಮುತ್ತಿದೆ ಎಂದರು. 2025-26 ಹಣಕಾಸು ವರ್ಷದಲ್ಲಿ ಭಾರತದ ರಕ್ಷಣಾ ರಫ್ತು ದಾಖಲೆಯ 38,424 ಕೋಟಿ ರೂಪಾಯಿಗೆ ತಲುಪಿದ್ದು, ಹಿಂದಿನ ಹಣಕಾಸು ವರ್ಷಕ್ಕೆ ಹೋಲಿಸಿದರೆ 60%ಕ್ಕಿಂತ ಅಧಿಕ ಬೆಳವಣಿಗೆ ದಾಖಲಿಸಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಇಥಿಯೋಫಿಯಾ ಪ್ರವಾಸದಲ್ಲಿರುವ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅಡಿಸ್ ಅಬಾಬಾದಲ್ಲಿ ನಿನ್ನೆ ಇಥಿಯೋಫಿಯಾ ಪ್ರಧಾನಿ ಅಬಿಯಾ ಅಹಮದ್ ಅಲಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಶುಭ ಹಾರೈಕೆಗಳನ್ನು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಹಂಚಿಕೆಯ ಅಭಿವೃದ್ಧಿಯ ಆಕಾಂಕ್ಷೆಗಳು ಮತ್ತು ದಕ್ಷಿಣ ಒಗ್ಗಟ್ಟನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಇಥಿಯೋಫಿಯಾ ದ್ವಿಪಕ್ಷೀಯ ಸಹಕಾರ ಗಣನೀಯವಾಗಿ ವೇಗ ಪಡೆದುಕೊಂಡಿದೆ ಎಂದಿದ್ದಾರೆ. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿರುವ ಸಚಿವ ಎಸ್ ಜೈಶಂಕರ್, ಜಾಗತಿಕ ಬಿಕ್ಕಟ್ಟುಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳ ಮೇಲೆ ಬೀರುತ್ತಿರುವ ಪರಿಣಾಮವನ್ನು ಅಂತಾರಾಷ್ಟ್ರೀಯ ಸಮುದಾಯ ಕಡೆಗಣಿಸಲು ಸಾಧ್ಯವಿಲ್ಲದ ಕಾರಣ ಜಾಗತಿಕ ದಕ್ಷಿಣದ ಧ್ವನಿಯನ್ನು ಬಲವಾಗಿ ಪ್ರತಿಪಾದಿಸಲು ಭಾರತ ಮತ್ತು ಆಫ್ರಿಕಾದ ರಾಷ್ಟ್ರಗಳು ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ಇಂದು ನಡೆಸಲು ಉದ್ದೇಶಿಸಿದ್ದ ಪ್ರತಿಭಟನೆಗೆ ದೆಹಲಿ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ನಿನ್ನೆ ಮಾಹಿತಿ ನೀಡಿದ ದೆಹಲಿ ಜಂಟಿ ಪೊಲೀಸ್ ಆಯುಕ್ತರಾದ ನೂಪುರ್ ಪ್ರಸಾದ್, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಅಥವಾ ಇತರ ಕಾರ್ಯಕ್ರಮಗಳನ್ನು ನಡೆಸಲು ಕನಿಷ್ಠ 10 ದಿನ ಮುಂಚಿತವಾಗಿ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದರು. ಪ್ರಸ್ತುತ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ, ಸಾರ್ವಜನಿಕ ಸುರಕ್ಷತೆ ಹಾಗೂ ನವದೆಹಲಿ ಭಾಗದ ಸಂಚಾರ ನಿಯಂತ್ರಣವನ್ನು ಗಮನದಲ್ಲಿಟ್ಟುಕೊಂಡು ಈ ಅನುಮತಿಯನ್ನು ನಿರಾಕರಿಸಲಾಗಿದೆ ಎಂದು ಜಂಟಿ ಕಮಿಷನರ್ ಸ್ಪಷ್ಟಪಡಿಸಿದ್ದಾರೆ. ಸಂಬಂಧಿತ ಪ್ರದೇಶದಾದ್ಯಂತ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 163 ಜಾರಿಗೊಳಿಸಿ ಕಾನೂನು ಸುವ್ಯವಸ್ಥೆ ಮತ್ತು ಸಾರ್ವಜನಿಕ ಸುರಕ್ಷತೆಗಾಗಿ ಅಗತ್ಯ ನಿರ್ಬಂಧಗಳನ್ನು ಹೇರಲಾಗಿದೆ. ಭದ್ರತಾ ಕಾರಣಗಳಿಂದಾಗಿ ದೆಹಲಿ ಮೆಟ್ರೋ 45 ನಿಲ್ದಾಣಗಳಲ್ಲಿ ಸಂಜೆ 6 ಪ್ರವೇಶ ನಿರ್ಗಮನದ ಸೌಲಭ್ಯಗಳು ಲಭ್ಯವಿರುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು ಮತ್ತು ಪುದುಚೇರಿಯ 5 ವಿಧಾನಸಭಾ ಹಾಗೂ 1 ಲೋಕಸಭಾ ಕ್ಷೇತ್ರಗಳು ಸೇರಿದಂತೆ ಒಟ್ಟು 6 ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿದ್ದು, ಆಡಳಿತಾರೂಢ ಬಿಜೆಪಿ ಹಾಗೂ ಪ್ರಾದೇಶಿಕ ಪಕ್ಷಗಳು ಗೆಲುವು ಸಾಧಿಸಿವೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ನಂದಿಗ್ರಾಮ ಮತ್ತು ರಿಜಿಗ್ರಾಮ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರೀ ಅಂತರದ ಗೆಲುವು ದಾಖಲಿಸಿದೆ. ಅಸ್ಸಾಂನ ನಗಾಂವ್ ಲೋಕಸಭಾ ಉಪಚುನಾವಣೆಯಲ್ಲಿ ಬಿಜೆಪಿಯ ದೇವಶಿಸ್ ಶರ್ಮಾ ಗೆಲುವು ದಾಖಲಿಸಿದ್ದಾರೆ. ತಮಿಳುನಾಡಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷ ದಾರಾಪುರಂ ಮತ್ತು ಮಧುರಾಂತಕಂ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿದೆ. ಇನ್ನು ಪುದುಚೇರಿಯಲ್ಲಿ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿರುವ ಅಖಿಲ ಭಾರತ ಎನ್ಆರ್ ಕಾಂಗ್ರೆಸ್ ಪಕ್ಷ ತಟ್ಟಂಚಾವಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ದಾಖಲಿಸಿ ತನ್ನ ಸ್ಥಳವನ್ನು ಉಳಿಸಿಕೊಂಡಿದೆ. ಅಸ್ಸಾಂನ ನಗಾಂವ್ ಲೋಕಸಭಾ ಕ್ಷೇತ್ರ ಹಾಗೂ ಪಶ್ಚಿಮ ಬಂಗಾಳದ ನಂದಿಗ್ರಾಮ ಮತ್ತು ರಿಜಿನಗರ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗಳ ಫಲಿತಾಂಶ ಬಿಜೆಪಿ ಹಾಗೂ ಎನ್ಡಿಎ ಮೈತ್ರಿಕೂಟದ ಸುಶಾಸನದ ಮೇಲಿನ ಜನರಿಗಿರುವ ಆಳವಾದ ಬಾಂಧವ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಕುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 2025 ವಕ್ಫ್ ಸುಧಾರಣೆಗಳ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ವಕ್ಫ್ ಕಾಯ್ದೆಯ ಸೆಕ್ಷನ್

40ರಡಿ ವಕ್ಫ್ ಮಂಡಳಿಗೆ ಯಾವುದೇ ಆಸ್ತಿಯನ್ನು ಸ್ವಯಂ ನಿರ್ಧಾರದ ಮೂಲಕ ವಕ್ಫ್ ಆಸ್ತಿ ಎಂದು ಘೋಷಿಸುವ ಅಧಿಕಾರವಿತ್ತು. ಇದರಿಂದಾಗಿ ನೋಂದಾಯಿತ ವಕ್ಫ್ ಆಸ್ತಿಗಳ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳ ಕಂಡುಬಂದಿತ್ತು. 2013ರಲ್ಲಿ 2.07 ಲಕ್ಷ ಇದ್ದ ಈ ಆಸ್ತಿಗಳ ಸಂಖ್ಯೆ 8.72 ಲಕ್ಷಕ್ಕೆ ತಲುಪಿದೆ. ಈ ಪೈಕಿ ಸರ್ಕಾರಿ ಸ್ವಾಮ್ಯದ 5,973 ಆಸ್ತಿಗಳು ಸೇರಿರುವುದು ಗಂಭೀರ ಚಿಂತನೆಗೆ ಕಾರಣವಾಗಿತ್ತು. ಈ ಲೋಪದೋಷಗಳನ್ನು ಸರಿಪಡಿಸಲು ಜಾರಿಗೆ ತರಲಾಗಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ 2025ನ್ನು ಉಮೀದ್ ಕಾಯ್ದೆ ಎಂದು ಕರೆಯಲಾಗುತ್ತದೆ. ಈ ಹೊಸ ಕಾಯ್ದೆ ವಕ್ಫ್ ಮಂಡಳಿಯ ಏಕಪಕ್ಷೀಯ ಅಧಿಕಾರ ನೀಡುತ್ತಿದ್ದ ನಿಬಂಧನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿದೆ. ಇನ್ನು ಮುಂದೆ ಸರ್ಕಾರಿ ಭೂಮಿಯ ಮೇಲಿನ ಯಾವುದೇ ಹಕ್ಕುಗಳ ಪ್ರತಿಪಾದನೆಯನ್ನು ಕಲೆಕ್ಟರ್ಗಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ಕೂಲಂಕುಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಜೊತೆಗೆ ವಕ್ಫ್ ನಿರ್ಧಾರಗಳ ವಿರುದ್ಧ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿ ನೇರ ಅವಕಾಶ ಕಲ್ಪಿಸಲಾಗಿದೆ. ಈ ಕಾನೂನಾತ್ಮಕ ಸುಧಾರಣೆಗಳ ಜೊತೆಗೆ ಸಮಗ್ರ ಡಿಜಿಟಲೀಕರಣ ಪ್ರಕ್ರಿಯೆಗಳು ಜೊತೆ ಜೊತೆಗೆ ನಡೆಯುತ್ತಿವೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಜಾರ್ಖಂಡ್ನ ದೇವ್ಘರ್ಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ದೇವ್ಘರ್ನ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ 2ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ದೇವ್ಘರ್ನ BBMT ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿರುವ ಸೈನ್ಯ ಸಂಪರ್ಕ ಮೇಳಕ್ಕೂ ಉಪರಾಷ್ಟ್ರಪತಿಗಳು ಭೇಟಿ ನೀಡಲಿದ್ದಾರೆ. ಉತ್ತರ ಪ್ರದೇಶದಿಂದ ರಾಜ್ಯಸಭೆಗೆ ಭಾರತೀಯ ಜನತಾ ಪಕ್ಷದ 8 ಹಾಗೂ ಸಮಾಜವಾದಿ ಪಕ್ಷದ 2 ಅಭ್ಯರ್ಥಿಗಳು ಸೇರಿದಂತೆ ಒಟ್ಟು ಎಲ್ಲ 10 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಕುರಿತು ಉತ್ತರ ಪ್ರದೇಶ ವಿಧಾನಸಭಾ ವಿಶೇಷ ಕಾರ್ಯದರ್ಶಿ ಹಾಗೂ ಚುನಾವಣಾಧಿಕಾರಿ ಅಜಿತ್ ವರ್ಮಾ ದೃಢಪಡಿಸಿದ್ದಾರೆ. BJPಯಿಂದ ಧರಂಪಾಲ್ ಸಿಂಗ್, ಪ್ರಕಾಶ್ ಪಾಲ್, ಶ್ರುತಿ ಗಂಗ್ವಾರ್, ವಿದ್ಯಾಸಾಗರ್ ಸೋಂಕಾರ್, ಪ್ರಿಯಾಂಕ್ ರಾವತ್, ರಾಧಾಕಾಂತ್ ಓಝಾ, ಗೋಪಿಕೃಷ್ಣ ಮಾಂಡೆ ಮತ್ತು ರಾಮ್ ಪ್ರತಾಪ್ ಸಿಂಗ್ ಚೌಹಾಣ್ ರಾಜ್ಯಸಭೆ ಪ್ರವೇಶಿಸಿದರೆ ಸಮಾಜವಾದಿ ಪಕ್ಷದಿಂದ ರಾಮ್ ಗೋಪಾಲ್ ಯಾದವ್ ಹಾಗೂ ಧನ್ರಾಜ್ ಪರಿಮಲ್ ನಥ್ವಾನಿ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆಯಾದ ಅಭ್ಯರ್ಥಿಗಳಾಗಿದ್ದಾರೆ. ಆಸ್ಟ್ರೇಲಿಯಾದ ಬರ್ಹಾಮ್ನಲ್ಲಿ ನಡೆಯುತ್ತಿರುವ ವಿಶ್ವ ಬೌಲ್ಸ್ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಟೂರ್ನಿಯಲ್ಲಿ ಭಾರತದ ಪುತುಲ್ ಸೋನೋವಾಲ್ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸುವ ಮೂಲಕ ಭಾರತಕ್ಕೆ ಈ ಟೂರ್ನಿಯಲ್ಲಿ ಮೊಟ್ಟ ಮೊದಲ ಪದಕವನ್ನು ಖಚಿತಪಡಿಸಿದ್ದಾರೆ. ಅಸ್ಸಾಂ ಮೂಲದ 43 ವರ್ಷದ ಸೋನೋವಾಲ್ ಕ್ವಾರ್ಟರ್ ಫೈನಲ್ನಲ್ಲಿ ಸಿಂಗಾಪುರದ ಹರಿಮನ್ ಯುಎನ್ ಅವರನ್ನು ಸೋಲಿಸಿ ಅಂತಿಮ 4ರ ಹಂತಕ್ಕೆ ತಲುಪಿದರು. 2026ರ ಏಷ್ಯನ್ ಲಾನ್ ಬಾಲ್ಸ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಸೋನೋವಾಲ್ ಚಿನ್ನದ ಪದಕ ಗೆದ್ದಿದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹದಿಹರೆಯದ ಹೆಣ್ಣು ಮಕ್ಕಳ ಸರ್ವಾಂಗೀಣ ವಿಕಸನದತ್ತ ಹೆಚ್ಚಿನ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ರಕ್ಷಣಾ ವಲಯದಲ್ಲಿನ ಸ್ವಾವಲಂಬನೆಯೇ ಇಂದಿನ ರಾಷ್ಟ್ರೀಯ ಭದ್ರತೆ, ಸಚಿವ ರಾಜನಾಥ್ ಸಿಂಗ್. ಇಥಿಯೋಪಿಯಾ ಪ್ರಧಾನಿ ಅಬಿ ಅಹಮದ್ ಅವರೊಂದಿಗೆ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮಾತುಕತೆ, ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ. ಉತ್ತರ ಪ್ರದೇಶದಿಂದ BJPಯ 8, ಸಮಾಜವಾದಿ ಪಕ್ಷದ 2 ಸೇರಿ ಒಟ್ಟು 10 ಅಭ್ಯರ್ಥಿಗಳು ರಾಜ್ಯಸಭೆಗೆ ಅವಿರೋಧ ಆಯ್ಕೆ. ವಿಶ್ವ ಬೌಲ್ಸ್ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಟೂರ್ನಿ, ಭಾರತದ ಪುತುಲ್ ಸೋನೋವಾಲ್ ಅವರಿಂದ ಮೊಟ್ಟ ಮೊದಲ ಪದಕ ಖಚಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಆಕಾಶವಾಣಿ ಬೆಂಗಳೂರು, ಸಮಯ 7:45. ಚಿತ್ರಗೀತೆಗಳು. ಮೊದಲ ಗೀತೆ 7:00 ಚಿತ್ರದ್ದು, ರಾಜೇಶ್ ನಿತ್ಯ ಸಂತೋಷಿನಿ ಅವರ ಧ್ವನಿಯಲ್ಲಿದೆ. ರಾಮ್ ನಾರಾಯಣ್ ಕೆ ಅವರ ಗೀತ ರಚನೆಗೆ ಮಧುಕರ್ ಎಂಎಸ್ ಸಂಗೀತ ನೀಡಿದ್ದಾರೆ.

0: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಅನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಆತ್ಮ ಚಿತ್ರದ ಒಂದು ಗೀತೆ ಹೇಮಂತ್ ಅವರ ಧ್ವನಿಯಲ್ಲಿದೆ. ದೊಡ್ಡರಂಗೇಗೌಡ ಅವರ ಗೀತರಚನೆಗೆ ಪ್ರಶಾಂತ್ ರಾಜ್ ಸಂಗೀತ ನೀಡಿದ್ದಾರೆ.

0: नीरज शेखर, ब्रजलाल एंड सीमा द्विवेदी, समाजवादी पार्टी लीडर राम गोपाल यादव एंड बीएसपी रामजी गौतम. द सीट वैकेटेड बाय फॉर्मर डिप्टी चीफ मिनिस्टर ऑफ स्टेट दिनेश शर्मा हैड ऑल्सो रिमेन्ड वैकेंट फॉलोइंग हिज रेजिग्नेशन आफ्टर बीइंग अपॉइंटेड लेफ्टिनेंट गवर्नर ऑफ अंडमान एंड निकोबार आइलैंड. सुशील चंद्र तिवारी, आकाशवाणी न्यूज, लखनऊ.
1: Prime Minister Narendra Modi has completed 25 years in public service, a journey defined by the mantra of Jan Seva, Se Desh Seva, and a relentless commitment that continues. Guided by this vision for Seva and Sushasan, the government has been ceaselessly working towards achieving the goal of a Vikasit Bharat by 2047. Let us listen to this special report on the valor and sacrifices of tribal heroes of Jharkhand and the newly constructed museum dedicated to the freedom fighters.
2: The sacred land of Jharkhand, where every particle of soil narrates the immortal saga of Ulgulan, the great tumult and the freedom struggle. Under Prime Minister Narendra Modi's vision, Janajati Gaurav Divas is celebrated every year on November 15th, which is also the birth anniversary of the immortal tribal martyr Bhagwan Birsa Munda. Under this vision, the Grand Tribal Freedom Fighters Museum, built spending 142 crore rupees in the old central jail of Ranchi, has awakened a new consciousness in the country, restoring the self-respect of the tribals. A unique tribal museum showcasing the glorious cultural heritage of the state is also established on the premises of St. Ignatius High School in Gumla District headquarters. Local villager says that looking at the traditional tools, clothes and rare artifacts of our ancestors in this grand tribal museum makes us proud.
3: Mera naam Bela Topo hai.
4: My name is Bela Topo. I came to visit the tribal museum. It helps us to learn about the history, culture and contribution of our tribal communities.
2: On the other hand, the widespread impact of schemes for public service in the honoring of tribal heroes is also being witnessed in the Khunti district, the sacred birthplace of Bhagwan Birsa Munda. Poonam Kerketa, Akashwani News, Ranchi.
1: Communications Minister Jyotiraditya Sindhya has said that India does not allow monopolies in any sector. He also criticized the Congress over its stance on Starlink's license to operate in India. Speaking at the 10th edition of the India Mobile Congress 2026 in New Delhi yesterday, Mr. Sindhya said three companies, Starlink, Geo Satellite Communications and Etulsat OneWeb, had secured satellite communication licenses. He said the government would allocate spectrum to these companies on a revenue-sharing basis once the framework was finalized.
5: We are very clear on our stand. There are three parties that have got a license. As and when the government decides the charge system on the revenue basis, that spectrum will be assigned to them, and as and when they individually fulfill security conditions, then they can start operations.
1: This is Akashwani giving you the news.
6: Want more news? Follow us on X at AIR News Alerts and subscribe to News On Air Official on YouTube.
1: The United States has temporarily lifted sanctions on the sale and import of Russian origin diesel fuel until the 7th of April 2027, following a conversation between US President Donald Trump and Russian President Vladimir Putin. Speaking to media persons outside the White House, President Trump said Russia will immediately supply more than 3 lakh tons of diesel, followed by 5 lakh tons in November, 1 million tons thereafter, and an additional 3 million tons depending on the condition of Russian refineries.
7: I think you heard about the oil deal with Russia. That is a big deal. That is massive amounts of oil coming into our country. And I want to thank President Putin, to be honest with you. We have massive amounts of oil being coming into our country, and it's diesel, which is what we want. So,
1: External Affairs Minister Dr. S. Jayashankar said India-Ethiopia bilateral cooperation has gained significant momentum in recent years, reflecting shared developmental aspirations and South-South solidarity. Addressing a gathering at the Adwa Memorial Museum in Addis Ababa, Dr. Jayashankar also called on Indian African countries to work together to amplify the concerns of the Global South. He said the impact of global crisis on developing nations needed to be articulated forcefully and could not be ignored by the international community. Referring to what he described as the 4F crisis of fuel, food, fertilizers and finance, the External Affairs Minister said conflicts in different parts of the world along with the COVID-19 pandemic in previous years had set back the development prospects of the Global South. India's Putul Sonowal has created history by shoring the country of its first ever medal at the World Bowls Champion of Champions in Barham, Australia. The 43-year-old from Assam achieved the milestone by reaching the semi-final of the men's singles event. In men's cricket, West Indies defeated India by 6 wickets in the second T20 international in Ranchi last night, levelling the 5-match series 1-1. Chasing a target of 250 runs, West Indies overall the score posting 252 runs for the loss of 4 wickets in 18.3 overs, winning the match with 9 balls to spare. Captain Shai Hope led from the front with a magnificent 102 of 45 balls, while Sherfane Rutherford's 84 of 87 set the chase alight. And now, for a look at today's newspapers, it's over to Nina Arakkal.
8: Thank you, Pramod. By polls boost, BJP wins both Bengal seats, Assam Lok Sabha seat, headlines the statement by the Tribune, headlines ruling parties win by poll battles across 4 states, Union Territory, the Asian Age, headlines Delhi turns into fortress, to halt CJP protest today. The papers add that 40,000 plus security person deployed, 45 metro stations shut and mobile internet suspended in areas near protest site and diversions in most routes. Another prominent story covered in all newspapers is the Indian origin jurist Navanatham Navi Pillai winning the Nobel Peace Prize. The Hindu says international jurist Navi Pillai wins Nobel Peace Prize. The paper adds that she was born in Durban in Tamil origin parents, grew up under apartheid and studied law at Harvard. And finally, a story in the Indian Express says, seized from Thane 2 years ago, infant orangutan sets to return to Indonesia. And with that, it's back to you, Pramod.
1: Thank you, Nina. And now before we end the bulletin, the headlines once again. Prime Minister Narendra Modi calls for greater focus on health, nutrition and overall development of adolescent girls. Chairs valedictory session of National Departmental Summit on Women and Child Development. Delhi Police denies permission for proposed protests at Jantar Mantar. Today, tightened security across national capital, Delhi Metro shuts entry and exit at 45 stations. All 10 candidates from Uttar Pradesh, including 8 from the BJP and 2 from Samajwadi Party, elected unopposed to Rajya Sabha. US lifts sanctions on sale of Russian diesel in global markets until April next year amid unprecedented price surge. In sports, Putul Sonowal assures country's first ever medal at the World Bowls Champion of Champions after reaching the semi-finals in Australia. And with that, we end the morning news. Have a nice day.
9: Akashvani Ayushvani Prayojita Karyakrama Ayurveda, Yoga, Prakriti Chikitse, Yunani, Siddha, Hagu, Sauripa, Homeopathy, Isamagra Chikitsa Paddhatigala Mahiti Sarani, Ayushvani, Ikarikramada Prayojakaru, Rashtriya Ayush Abhiyana, Ayush Ilake, Karnataka Sarkara, Keli, Ayushvani.
10: ಕೇಳುಗರೆ ನಮಸ್ಕಾರ, ನಾನು ಡಾಕ್ಟರ್ ಶಿವಕುಮಾರ್ ಟಿ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು, ಇಲ್ಲಿಯ ಸಹಾಯಕ ಪ್ರಾಧ್ಯಾಪಕ. ಇಂದು ನಾವು ಸಂಬಾರ ಪದಾರ್ಥಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇವುಗಳಿಗೆ ಅಡುಗೆ ಮನೆಯಲ್ಲಿ ವಿಶೇಷವಾದ ಸ್ಥಾನ ಇದೆ. ಇವು ಸುಗಂಧವನ್ನು ಹೊಂದಿದ್ದು ಆಹಾರಕ್ಕೆ ವಿಶೇಷವಾದ ರುಚಿಯನ್ನು ನೀಡುತ್ತೆ. ಇವು ಕೇವಲ ಆಹಾರಗಳಷ್ಟೇ ಅಲ್ಲ, ವಿಶೇಷ ಔಷಧೀಯ ಗುಣಗಳನ್ನು ಸಹ ಹೊಂದಿವೆ. ಅಂತಹ ಕೆಲವು ಸಂಬಾರ ಪದಾರ್ಥಗಳನ್ನ ಇಂದು ಪರಿಚಯ ಮಾಡಿಕೊಳ್ಳೋಣ ಬನ್ನಿ. ಮೊದಲಿಗೆ ಏಲಕ್ಕಿ. ಏಲಕ್ಕಿ ಬೀಜದಲ್ಲಿ ವಿಶಿಷ್ಟವಾದ ಒಂದು ತೈಲಾಂಶ ಇದೆ, ಆದ್ದರಿಂದ ಇದು ಸುಗಂಧಯುಕ್ತವಾಗಿದೆ. ಏಲಕ್ಕಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ. ಹೊಟ್ಟೆ ತೊಳೆಸಿದಂತಾಗಿ ವಾಂತಿ ಬರುವಂತಾದರೆ 3-4 ಏಲಕ್ಕಿ ಕಾಳುಗಳನ್ನ ಬಾಯಲ್ಲಿ ಹಾಕಿಕೊಂಡು ಅದರ ರಸವನ್ನ ಆಸ್ವಾದಿಸುತ್ತಿದ್ರೆ ವಾಂತಿ ಕಡಿಮೆ ಆಗುತ್ತೆ. ಅಸ್ತಮ ಇರುವವರು ಉಸಿರಾಟಕ್ಕೆ ತೊಂದರೆ ಆದರೆ ಏಲಕ್ಕಿ ಸೇವಿಸುವುದರಿಂದ ಉಸಿರಾಟ ಸರಾಗ ಆಗುತ್ತೆ, ಹಾಗೂ ಕೆಮ್ಮು ಸಹ ಕಡಿಮೆ ಆಗುತ್ತೆ. ಸುಸ್ತು, ಬಾಯಿ ಒಣಗುವುದು ಇಂತಹ ಲಕ್ಷಣಗಳಿದ್ದರೆ ಏಲಕ್ಕಿ ಪುಡಿಯನ್ನು ನೀರಿನಲ್ಲಿ ಮಿಶ್ರ ಮಾಡಿ ಸೇವಿಸಬೇಕು. ವಿಶೇಷ ಭೋಜನದ ನಂತರ ತಾಂಬೂಲದೊಂದಿಗೆ ಏಲಕ್ಕಿಯನ್ನು ಸೇವಿಸಿದರೆ ಆಹಾರ ಶೀಘ್ರವಾಗಿ ಪಚನ ಆಗುತ್ತೆ, ಹಾಗೂ ಇದರ ಸುಗಂಧದಿಂದಾಗಿ ಮನಸ್ಸು ಉಲ್ಲಸಿತವಾಗುತ್ತೆ. ಊಟದ ನಂತರ ಏಲಕ್ಕಿಯನ್ನು ಸೇವಿಸುವುದರಿಂದ ಆಹಾರದಲ್ಲಿರುವ ವಿಷ ಅಂಶಗಳು ಅಂದರೆ ಕೈ ಮೊಸಗು ಇನ್ನಿತರ ಕೃತ್ರಿಮ ವಿಷಗಳು ಪ್ರಭಾವ ಬೀರುವುದಿಲ್ಲ ಅಂತ ಜನಪದೀಯರಲ್ಲಿ ಇವತ್ತು ನಂಬಿಕೆ ಇದೆ. ಇನ್ನೊಂದು ಮೆಣಸು. ಕಾಳು ಮೆಣಸು ಸೇವಿಸಲು ಖಾರವಾದ ರುಚಿಯನ್ನು ಹೊಂದಿದ್ರು ನಂತರ ಮಧುರವಾಗಿ ಬದಲಾಗುತ್ತೆ. ಈ ವಿಶಿಷ್ಟ ಗುಣವನ್ನ ಆಯುರ್ವೇದದಲ್ಲಿ ಮಧುರ ವಿಪಾಕ ಅಂತ ಕರೆದಿದ್ದಾರೆ. ಮೂಲವ್ಯಾಧಿ ಗ್ಯಾಸ್ಟ್ರಿಕ್ ಇರುವಂತಹವರು ದಿನನಿತ್ಯ ಅಡಿಗೆ ತಯಾರಿಸುವಾಗ ಮೆಣಸಿನಕಾಯಿ ಬದಲಿಗೆ ಕಾಳು ಮೆಣಸನ್ನು ಉಪಯೋಗಿಸುವುದು ಸೂಕ್ತ. ಮಾಂಸಾಹಾರ ಹಾಗೂ ಇತರ ಮಸಾಲಾ ಪದಾರ್ಥಗಳ ತಯಾರಿಕೆಯಲ್ಲಿ ಇದನ್ನ ಬಳಸಿದ್ರೆ ಸುಲಭವಾಗಿ ಜೀರ್ಣವಾಗುತ್ತೆ. ಜಂತು ಬಾಧೆ ಇರುವಂತಹವರು 4-5 ಮೆಣಸಿನ ಕಾಳಿನ ಪುಡಿಯನ್ನ ಜೇನುತುಪ್ಪದೊಂದಿಗೆ ಖಾಲಿ ಹೊಟ್ಟೆಯಲ್ಲಿ 10 ದಿನಗಳವರೆಗೆ ಸೇವಿಸ್ತಾ ಬಂದರೆ ಜಂತುಗಳ ಬಾಧೆ ಕಡಿಮೆ ಆಗುತ್ತೆ. ಅಜೀರ್ಣದಿಂದ ಹೊಟ್ಟೆ ನೋವು ಬಂದಿದ್ರೆ 4-5 ಕಾಳು ಮೆಣಸಿನ ಕಷಾಯವನ್ನು ಸಹ ಕುಡಿಬಹುದು. ಚಕ್ಕೆ, ಕೆಲವು ಪ್ರಾಂತ್ಯಗಳಲ್ಲಿ ಚಕ್ಕೆಗೆ ದಾಲ್ಚಿನ್ನಿ ಅಂತಲೂ ಕರೀತಾರೆ. ಇದರ ರುಚಿ ಮಧುರ ಮಿಶ್ರಿತವಾಗಿದ್ದು ಸುಲಭವಾಗಿ ಜೀರ್ಣವಾಗುತ್ತೆ. ಉಷ್ಣ ಗುಣವನ್ನು ಹೊಂದಿರುವುದರಿಂದ ಕಫಾವ್ಯಾಧಿಗಳಲ್ಲಿ ಉತ್ತಮವಾದ ಪಥ್ಯ ಇದು. ಇದರ ಕಷಾಯವನ್ನು ಸೇವಿಸಿದರೆ ದೇಹದಲ್ಲಿರುವ ಕಫ ಕರಗಿ ಹೊರಬರುತ್ತೆ. ದಾಲ್ಚಿನ್ನಿಯು ಯಕೃತ್ತಿನ ಕಾರ್ಯಕ್ಷಮತೆಯನ್ನು ಸಹ ಹೆಚ್ಚಿಸುತ್ತೆ ಅಂತ ಇತ್ತೀಚಿನ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಇದು ರಕ್ತದಲ್ಲಿನ ಬಿಳಿ ರಕ್ತ ಕಣಗಳನ್ನು ಸಹ ಹೆಚ್ಚಿಸಿ ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತೆ. ಕಂಠದ ಮಾಧುರ್ಯತೆಯನ್ನು ಹೆಚ್ಚು ಮಾಡುತ್ತೆ. ಕಾಮೋತ್ತೇಜಕ, ಬಿಕ್ಕಳಿಕೆಯನ್ನು ಸಹ ಕಂಟ್ರೋಲ್ ಮಾಡುತ್ತೆ. ಜ್ವರ, ಅಜೀರ್ಣ, ಚರ್ಮವ್ಯಾಧಿಗಳಲ್ಲಿ ಇದೊಂದು ಉತ್ತಮವಾದ ಮನೆಮದ್ದು. ಆದ್ದರಿಂದ ಚಕ್ಕೆಯನ್ನು ನಿಯಮಿತವಾಗಿ ಆಹಾರದೊಂದಿಗೆ ಉಪಯೋಗಿಸಬೇಕು. ಗಸಗಸೆ, ಇದರ ಮೋಹಕ ರುಚಿಗೆ ಮನಸೋಲದವರೇ ಇಲ್ಲ. ಮದಕಾರಿ ಅಂಶಗಳನ್ನು ಹೊಂದಿರುವ ಕಾರಣ ಗಸಗಸೆಯನ್ನು ಶುದ್ಧೀಕರಿಸಿ ಅದರಲ್ಲಿರುವ ಮದಕಾರಿ ಅಂಶಗಳನ್ನು ಬೇರ್ಪಡಿಸಿದ ನಂತರವೇ ಮಾರಾಟ ಮಾಡುವ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಗಸಗಸೆಯು ನಾವು ಸೇವಿಸಿದ ಆಹಾರವು ಸಂಪೂರ್ಣವಾಗಿ ದೇಹಗತವಾಗಲು ಸಹಕಾರಿಯಾಗುತ್ತೆ. ಆಯುರ್ವೇದದಲ್ಲಿ ಈ ಗುಣವನ್ನ ಗ್ರಾಹಿ ಅಂತ ಕರೀತಾರೆ. ನಿದ್ರಾಲ್ಪತೆ ಇರುವವರಿಗೆ ಇದೊಂದು ಸೂಕ್ತವಾದ ಪಥ್ಯ. ಗಸಗಸೆ ಹಣ್ಣಿನಿಂದ ಪ್ರಬಲವಾದ ನೋವು ನಿವಾರಕ ಅಂಶವನ್ನು ಬೇರ್ಪಡಿಸಿ ನೋವು ನಿವಾರಕವಾಗಿ ಇಂದು ಆಧುನಿಕ ವೈದ್ಯ ಪದ್ಧತಿಯಲ್ಲೂ ಸಹ ಉಪಯೋಗಿಸ್ತಾರೆ. ಒಣಕೆಮ್ಮು ಇದ್ದರೆ ಗಸಗಸೆಯ ಕಷಾಯ ಸೇವಿಸುವುದು ಸೂಕ್ತ. ಇದರಲ್ಲಿ ನೋವು ನಿವಾರಕ ಅಂಶ ಇರುತ್ತೆ, ಕಾಮೋತ್ತೇಜಕ ಗುಣಗಳಿರುತ್ತೆ. ಮೈಕೈ ನೋವಿದ್ದಾಗ ಗಸಗಸೆಯನ್ನ ಹಾಲಿನೊಂದಿಗೆ ಸೇವಿಸಬೇಕು. ಹೆಚ್ಚಾಗಿ ಉಪಯೋಗಿಸಿದಲ್ಲಿ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡುವುದರಿಂದ ಗಸಗಸೆಯನ್ನ ಅಲ್ಪ ಪ್ರಮಾಣದಲ್ಲಿ ಮಾತ್ರ ಬಳಸಬೇಕು. ಸ್ವಲ್ಪ ಹುರಿದ ನಂತರ ಬಳಸಿದರೆ ಮದಕಾರಿ ಗುಣಗಳಂತಹ ಅಡ್ಡ ಪರಿಣಾಮಗಳು ಕಡಿಮೆ ಆಗುತ್ತೆ. ಹೀಗೆ ಸಾಂಬಾರ ಪದಾರ್ಥಗಳು ಆಹಾರದ ರುಚಿಯನ್ನು ಹೆಚ್ಚಿಸುವುದರ ಜೊತೆ ಜೊತೆಗೆ ಆಹಾರ ಜೀರ್ಣವಾಗಲು ಹಾಗೂ ದೇಹಗತವಾಗಲು ಸಹಕಾರಿಯಾಗಿವೆ. ಸಾಂಬಾರ ಪದಾರ್ಥಗಳಲ್ಲಿ ಪೋಷಕಾಂಶಗಳು ಕಡಿಮೆ ಇದ್ದರೂ ಸಹ ಈ ಗುಣಗಳಿಂದಾಗಿ ನಮ್ಮ ಹಿರಿಯರು ಸಾಂಬಾರ ಪದಾರ್ಥಗಳನ್ನು ನಿತ್ಯ ಆಹಾರದೊಂದಿಗೆ ಅಲ್ಪ ಪ್ರಮಾಣದಲ್ಲಿ ಬಳಸುವುದನ್ನು ರೂಢಿಸಿಕೊಂಡು ಬಂದಿದ್ದಾರೆ.
9: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಸಾಲೆಗಳಲ್ಲಿ ಔಷಧೀಯ ಗುಣಗಳ ಬಗ್ಗೆ ಮಾಹಿತಿ ನೀಡಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಆಕಾಶವಾಣಿ
11: ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ.

ಆಕಾಶವಾಣಿ ಬೆಂಗಳೂರು, ಸಮಯ 8:35. ಚಿತ್ರಗೀತೆಗಳು ಆರಂಭದಲ್ಲಿ ಅಜಯ್ ಚಿತ್ರದ ಒಂದು ಗೀತೆ ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿದೆ. ಹಂಸಲೇಖ ಅವರ ಗೀತ ರಚನೆಗೆ ಮಣಿ ಶರ್ಮಾ ಸಂಗೀತ ನೀಡಿದ್ದಾರೆ.

ನೀವೀಗ ಕೇಳುತ್ತಿರುವ ಗೀತೆ ಅಶೋಕ ಚಿತ್ರದ್ದು. ರಾಜೇಶ್ ಕೃಷ್ಣನ್ ನಂದಿತಾ ಅವರ ಧ್ವನಿಯಲ್ಲಿದೆ. ಕೆ ಕಲ್ಯಾಣ್ ಅವರ ಗೀತರಚನೆಗೆ ಸಾಧು ಕೋಕಿಲ ಸಂಗೀತ ನೀಡಿದ್ದಾರೆ.

0: ಚಿತ್ರಗೀತೆಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು. ಸಮಯ 8:50 ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
1: ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಬಡಿದು ಹೊನ್ ಕೊಡವ ತೋರುವ ಸಖನೆ, ಪಡೆದಿಹೆಯ ರಹದಾರಿಯನು ಹೊನ್ನಗಣಿಗೆ. ಮಡಕೆಯನು ಬಡಿದು ಹೊನ್ ಕೊಡವ ತೋರುವ ಸಖನೆ, ಪಡೆದಿಹೆಯ ರಹದಾರಿಯನು ಹೊನ್ನಗಣಿಗೆ. ಒಡಲಿಗೊಗ್ಗಿದ ನೀರ ಚೆಲ್ಲಿದೊಡದೇಂಪಾಲ ಕುಡಿವ ಸಂತಸ ಕೆಣೆಯೇ ಮಂಕುತಿಮ್ಮ.
1: ಒಡಲಿಗೊಗ್ಗಿದ ನೀರ ಚೆಲ್ಲಿದೊಡದೇಂಪಾಲ ಕುಡಿವ ಸಂತಸ ಕೆಣೆಯೇ ಮಂಕುತಿಮ್ಮ.

ಇಲ್ಲಿ ಸುಧಾರಕ ಇನ್ನೊಂದು ಹೆಜ್ಜೆ ಮುಂದೆ ಹೋಗುತ್ತಾನೆ. ಇಟ್ಟುಕೊಂಡಿರುವ ನೀರಿನ ಮಡಕೆಯನ್ನು ಒಡೆದು ತನ್ನಲ್ಲಿರುವ ಚಿನ್ನದ ಗಡಿಗೆಯನ್ನು ತೋರಿಸುತ್ತಾನೆ. ಅದಕ್ಕೆ ಕೈಲಾಸಮ್ಮವರು ಸೊಗಸಾಗಿ ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಮ್ಮೆ ಶ್ರೀನಿವಾಸ ದೇವರ ಗುಡಿ ಹತ್ರ ಒಬ್ಬ ವಿದೇಶಿಯನನ್ನ ಕರ್ಕೊಂಡು ಹೋಗಿರ್ತಾರೆ. ಅವನು ಆ ಗೋಪುರದ ಮೇಲೆ ಇರುವ ಗರುಡ ಹನುಮಂತ ಮೂರು ನಾಮವನ್ನ ನೋಡಿ ಪ್ರಶ್ನೆ ಮಾಡ್ತಾನೆ, ಇದೇನಿದು ಅಂತ. ಕೈಲಾಸಮ್ಮವರು ಗರುಡನನ್ನ ತೋರಿಸಿ ಹೇಳ್ತಾರೆ, ಡು ನಾಟ್ ಪೋಕ್ ಯುವರ್ ನೋಸ್, ಅಂದ್ರೆ ಇನ್ನೊಬ್ಬರ ವಿಷಯದಲ್ಲಿ ನೀನು ಮೂಗು ತೋರಿಸ್ಕೊಂಡು ಹೋಗಬೇಡ. ಹನುಮಂತನನ್ನ ತೋರಿಸ್ಕೊಳ್ತಾರೆ, ಡು ನಾಟ್ ವ್ಯಾಗ್ ಯುವರ್ ಟೇಲ್, ಅಂದ್ರೆ ನಿನ್ನ ಜಂಬವನ್ನ ನೀನೇ ಕೊಚ್ಕೋಬೇಡ. ಈ ಮೂರು ನಾಮ ಏನು ಅಂತ ಪ್ರಶ್ನೆ ಮಾಡ್ತಾನೆ. ಇಫ್ ಯು ಪೋಕ್ ಯುವರ್ ನೋಸ್ ಅಂಡ್ ವ್ಯಾಗ್ ಯುವರ್ ಟೇಲ್ ಯು ವಿಲ್ ಗೆಟ್ ಮೂರು ನಾಮ ಅಂತ. ಅಂದ್ರೆ ಯಾವಾಗ್ಲೂ ಇನ್ನೊಬ್ಬರ ವಿಷಯದಲ್ಲಿ ಮೂಗು ತೂರಿಸ್ಕೊಂಡು ಹೋಗಿ ಜಂಬ ಕೊಚ್ಕೋತಾ ಇದ್ರೆ ನಿನಗೆ ಪಂಗನಾಮವೇ ಗತಿ ಅಂತ. ಇಲ್ಲಿ DVJ ಅವರು ಅದನ್ನೇ ಸೊಗಸಾಗಿ ಹೇಳ್ತಾರೆ, ಇನ್ನೊಬ್ಬರ ಮನೆಗೆ ಹೋಗಿ ಮೂಗು ತೂರಿಸ್ಕೊಂಡು ಏನಿದು ಮಡಿಕೆಯಲ್ಲಿ ನೀರಿಟ್ಕೊಂಡಿದ್ಯಾ ಅಂತ ಅದನ್ನ ಒಡೆದು ಬಿಡೋದು, ಆಮೇಲೆ ತನ್ನ ಚಿನ್ನದ ಒಂದು ಕೊಡವನ್ನ ತೋರಿಸಿ ಸಖನೆ ಚಿನ್ನದ ಕೊಡ ನೋಡು ಅಂತ ತೋರಿಸೋದು. ಅದಕ್ಕೆ DVJ ಅವ್ರು ಕೇಳ್ತಾರೆ, ನೀನೇನಾದ್ರೂ ಪಡೆದೀಯ ರಹದಾರಿ ಹೊನ್ನ ಗಣಿಗೆ, ನಿನ್ನ ಹತ್ರ ಏನಾರ ಒಂದು ಪರ್ಮಿಟ್ ಇದೆಯೇನಪ್ಪ ಗಣಿ ತೆಗಿಯೋದಕ್ಕೋಸ್ಕರ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಯಾವಾಗ್ಲೂ ಕೂಡ ಬಾಯಾರಿಕೆ ಆದವನಿಗೆ DVJ ಅವ್ರು ಹೇಳ್ತಾರೆ, ನೀರಿನಿಂದಲೇ ಅದು ಹಿಂಗೋದು, ಅದು ಬಿಟ್ಟು ನೀರಿಗಿಂತ ಹಾಲು ಶ್ರೇಷ್ಠ, ಹಾಗಾಗಿ ನೀನು ಹಾಲನ್ನ ಕುಡಿ ಅಂದ್ರೆ ಹಾಲನ್ನ ಕುಡಿದಾಗ ಬಾಯಾರಿಕೆ ತಣಿಯೋದಿಲ್ಲ. ಯಾವುದು ಯಾರಿಗೆ ಸರಿ ಅನ್ನೋದನ್ನ ಅವರವರೇ ಕಂಡು ಹಿಡ್ಕೊಂಡಿರ್ತಾರೆ, ಅದರಲ್ಲಿ ಅವರು ನೆಮ್ಮದಿಯನ್ನ ಪಡೀತಾರೆ. ಆದ್ದರಿಂದ ಸುಧಾರಕನೇ, ನೀನು ನೆಮ್ಮದಿಯನ್ನ ಕಡಿಯಬೇಡ, ನೆಮ್ಮದಿಯನ್ನ ಕೊಲ್ಲಬೇಡ ಅಂತ ಇಲ್ಲಿ DVJ ಅವರು ಹೇಳ್ತಾರೆ.

ಲೋಕ ಬೆಳೆದಿರ್ಪುದಿದು ಕೋಟಿ ರಸಗಳನ್ನು ಪೀರ್ದು. ಬಲು ಹಳೆಯ ಲೋಕವಿದು ಬಲು ಪುರಾತನ ಲೋಕ ಬೆಳೆದಿರ್ಪುದಿದು ಕೋಟಿ ರಸಗಳನ್ನು ಪೀರ್ದು. ಸುಲಭವಲ್ಲಿದರ ಸ್ವಭಾವವನ್ನು ಮಾರ್ಪಡಿಸೆ ಸಲದ ತುರತೆಯದಕ್ಕೆ ಮಂಕುತಿಮ್ಮ. ಸುಲಭವಲ್ಲಿದರ ಸ್ವಭಾವವನ್ನು ಮಾರ್ಪಡಿಸೆ ಸಲದ ತುರತೆಯದಕ್ಕೆ ಮಂಕುತಿಮ್ಮ.

0: ಸಲದು ಆತುರತೆ ಅದಕ್ಕೆ ಮಂಕುತಿಮ್ಮ.
1: ಪುರಾತನ ಕಾಲದಿಂದ ಬಂದಿರುವ ಆಚಾರ ವಿಚಾರ ಸಂಪ್ರದಾಯಗಳು ಕಾಲದ ಗತಿಯ ಪರೀಕ್ಷೆಯಲ್ಲಿ ಗೆದ್ದು ಉಳಿದಿರೋದು ಅವೆಲ್ಲ. ಕೋಟಿ ರಸಗಳನ್ನ ಹೀರಿ ಬೆಳೆದಿರುವ ಅನುಭವ ಅದು, ಅನುಭವದ ಸಾರ ಅಂತ ಕರಿಬಹುದು. ಇದರ ತಳಹದಿಯಲ್ಲಿ ಬೆಳೆದಿರೋದು ನಮ್ಮ ಒಂದು ಸಾಮಾಜಿಕ ವ್ಯವಸ್ಥೆ. ಅದನ್ನ ಸುಧಾರಕ ನಾನು ಬುಡಮಟ್ಟ ಬದಲಾಯಿಸಿಬಿಡುತ್ತೇನೆ ಎಂಬ ಧೋರಣೆಯನ್ನು ತಳೆದ್ರೆ ಅದು ಸರಿಯಾದದ್ದಲ್ಲ. ಕಾರಣ, ಸಮಾಜ ಅಷ್ಟು ಸುಲಭವಾಗಿ ಬದಲಾವಣೆಗೆ ಒಪ್ಕೊಳ್ಳೋದಿಲ್ಲ. ಉದಾಹರಣೆಗೆ, ಮಹಾತ್ಮ ಗಾಂಧಿಯವರು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಎಲ್ಲ ಕಡೆ ಪ್ರಚಾರ ಮಾಡಿದ್ರು. ಆಗಿನ ಕಾಲದಲ್ಲಿ ಗಾಂಧೀಜಿ

0: ಸಲ್ಲದ ಆತುರತೆಯಿಂದ ಎಲ್ಲರ ಸ್ವಭಾವವನ್ನು ಬದಲಾಯಿಸ್ತೀನಿ ಅಂತ ಹೇಳಿ ದುಡುಕಬೇಡ ನೀನು ಅಂತ ಇಲ್ಲಿ ಡಿ ವಿ ಜಿ ಅವರು ಒಂದು ವಿವೇಚನೆಯ ಒಂದು ಉಪದೇಶವನ್ನು ಕೊಡುತ್ತಾರೆ.
1: ಕಗ್ಗದ ಸಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ರಂಜಿನಿ ವೆಂಕಟೇಶ್, ವ್ಯಾಖ್ಯಾನ ಸುನಂದ ಗುರುರಾಜ್, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ. ಚಕ್ರವ್ಯೂಹ ಇದು, ಚಕ್ರವ್ಯೂಹ.

0: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
1: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
0: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
1: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
0: ಆಸ್ವಾದಿಸಿ
1: ಆನಂದಿಸಿ
0: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
2: ಸಮಯ 9:55.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್ ದ

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಇರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶ ಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡ

0: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
1: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
2: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
1: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
3: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
1: ಹೌದಾ?
2: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
4: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು.
5: ಚಕ್ರವ್ಯೂಹ ಇದು, ಚಕ್ರವ್ಯೂಹ.

ಆಕಾಶವಾಣಿ ಬೆಂಗಳೂರು, ಸಮಯ 9:05. ಬೆಳ್ಳಿ ಬೆಟ್ಟ ಚಿತ್ರದ ಒಂದು ಗೀತೆ ನಂದಿತಾ ಅವರ ಧ್ವನಿಯಲ್ಲಿ. ಶಿವಮೂರ್ತಿಯವರ ಗೀತ ರಚನೆಗೆ ಎ.ಟಿ. ರವೀಶ್ ಸಂಗೀತ ನೀಡಿದ್ದಾರೆ.

ಚಿತ್ರಗೀತೆ ಕೇಳಿದಿರಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರ ಸಹ ಪ್ರಸಾರದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ.

ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮವನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದುವರೆಗೂ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 9:46. ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ.

ಡಾಕ್ಟರ್ ಶಿವರಾಮ ಕಾರಂತ, ಕನ್ನಡ ಸಾಹಿತ್ಯ ಲೋಕದಲ್ಲಿ ಇವರನ್ನ ನಡೆದಾಡುವ ವಿಶ್ವಕೋಶ, ಕಡಲ ತೀರದ ಭಾರ್ಗವ ಅಂತ ಗೌರವದಿಂದ ಕರೆಯಲಾಗುತ್ತೆ. ಸಾಹಿತಿ, ನಾಟಕಕಾರ, ಯಕ್ಷಗಾನ ಕ್ಷೇತ್ರ, ಸಿನಿಮಾ, ಪರಿಸರ ರಕ್ಷಣೆ, ವಿಜ್ಞಾನ, ಹೀಗೆ ಹತ್ತಾರು ಕ್ಷೇತ್ರಗಳಿಗೆ ಗಣನೀಯ ಕೊಡುಗೆಯನ್ನು ನೀಡಿದಂತಹ ಬಹುಮುಖ ಪ್ರತಿಭೆ ಶ್ರೇಷ್ಠ ಸಾಹಿತಿ ಕಾರಂತರು 124ನೇ ಜನ್ಮ ಶತಮಾನೋತ್ಸವ ಎಂದು 1902 ಅಕ್ಟೋಬರ್ 10 ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಶಿವರಾಮ ಕಾರಂತರು ಜನಿಸಿದರು. ತಂದೆ ಶೇಷಕಾರಂತ, ತಾಯಿ ಲಕ್ಷ್ಮಮ್ಮ. ಶಿವರಾಮ ಕಾರಂತರು ಸುಮಾರು 427 ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ. ಅವುಗಳಲ್ಲಿ 47 ಕಾದಂಬರಿಗಳಾಗಿವೆ. ತಮ್ಮ 96ನೇ ವಯಸ್ಸಿನಲ್ಲೂ ಕೂಡ ಹಕ್ಕಿಗಳ ಕುರಿತು ಒಂದು ಪುಸ್ತಕವನ್ನು ಬರೆದಿದ್ದು ವಿಶ್ವ ದಾಖಲೆಗೆ ಅರ್ಹವಾಗಿದೆ. ಜ್ಞಾನಪೀಠ ಪ್ರಶಸ್ತಿ, ಈ ಪ್ರಶಸ್ತಿ ಮೂಕಜ್ಜಿಯ ಕನಸುಗಳು ಕೃತಿಗೆ ಸಿಕ್ಕಿದೆ. ಪದ್ಮಭೂಷಣ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನಾಡೋಜ ಪುರಸ್ಕಾರಗಳನ್ನು ಇವರು ಪಡೆದಿದ್ದಾರೆ. 8 ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್ಗಳನ್ನು ಪಡೆದಂತಹ ಇವರ ಬಗ್ಗೆ

ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಈ ಗೀತೆಯ ನಂತರ. ದತ್ತ ಚಿತ್ರದ ಒಂದು ಗೀತೆ ಮಧು ಬಾಲಕೃಷ್ಣ ಅವರ ಧ್ವನಿಯಲ್ಲಿದೆ. ಕೆ ಕಲ್ಯಾಣ್ ಅವರ ಗೀತರಚನೆಗೆ ಆರ್ ಪಿ ಪಟ್ನಾಯಕ್ ಸಂಗೀತ ನೀಡಿದ್ದಾರೆ.

0: ಅಪ್ಪನ ಸೇವಿಂಗ್ಸ್, ಅವರ ಪಾಠ.
1: ಅವರಿಗೆ ಸದಾ ನಮ್ಮದೇ ಕಾಳಜಿ.
2: ಮತ್ತೆ ಅವರ ಒಂದು ಸೇವಿಂಗ್ಸ್ ಬ್ಯಾಂಕ್ನಲ್ಲೂ ಇದೆ.
0: ಆದ್ರೆ ಕ್ಲೇಮ್ ಮಾಡೋಕೆ ಕಷ್ಟವಾಗುತ್ತೆ.
1: ಈಗ ಇನ್ನೂ ಸುಲಭ ಆಗಿದೆ. ಬ್ಯಾಂಕ್ನ ವೆಬ್ಸೈಟ್ ಅಥವಾ ಬ್ರಾಂಚ್ ಗೆ ಹೋಗಿ ಕ್ಲೇಮ್ ಫಾರ್ಮ್ ತುಂಬಿಸಿ, ದಾಖಲೆಗಳನ್ನು ಸಲ್ಲಿಸಿ, 15 ದಿನಗಳಲ್ಲಿ ಸೆಟಲ್ಮೆಂಟ್. ಮತ್ತು ನಾಮಿನೇಷನ್ ಇದ್ರೆ ಕ್ಲೇಮ್ ಸೆಟಲ್ಮೆಂಟ್ ಇನ್ನೂ ಸುಲಭ.
3: ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಶಿವರಾಮ ಕಾರಂತರು ಚೋಮನದುಡಿ, ಮೂಕಜ್ಜಿಯ ಕನಸುಗಳು, ಬೆಟ್ಟದ ಜೀವ, ಅಳಿದ ಮೇಲೆ ಮೈಮನಗಳ ಸುಳಿಯಲ್ಲಿ, ಮರಳಿ ಮಣ್ಣಿಗೆ ಮುಂತಾದ 47 ಕಾದಂಬರಿಗಳನ್ನು ರಚನೆ ಮಾಡಿದ್ದಾರೆ. ಹುಚ್ಚು ಮನಸ್ಸಿನ 10 ಮುಖಗಳು, ಸ್ಮೃತಿ ಪಟಲದಿಂದ ಇವರ ಆತ್ಮಕಥೆಗಳು, ಅಬುವಿನಿಂದ ಬರಾಮಕ್ಕೆ ಅಪೂರ್ವ ಪಶ್ಚಿಮ, ಪಾತಾಳಕ್ಕೆ ಪಯಣ ಇವರ ಪ್ರವಾಸ ಕಥನಗಳು, ರಾಷ್ಟ್ರಗೀತ ಸುಧಾಕರ ಸೀಳ್ಗವನಗಳು ಇವರ ಕವನ ಸಂಕಲನಗಳು, ಕಠಾರಿ ಭೈರವ, ಕರ್ಣಾರ್ಜುನ, ಗರ್ಭಗುಡಿ ಮುಂತಾದ ನಾಟಕಗಳನ್ನು ಇವರು ರಚನೆ ಮಾಡಿದ್ದಾರೆ. ಜಂಬದ ಜಾನಕಿ, ಬಿತ್ತಿದ ಬೆಳೆ, ಸರಳ ವಿರಳ ನಾಟಕಗಳು ಇವರು ರಚಿಸಿದಂತಹ ಗೀತ ನಾಟಕಗಳು. ಅದ್ಭುತ ಜಗತ್ತು, ಉಷ್ಣವಲಯದ ಆಗ್ನೇಸ್ಯ, ಪ್ರಾಣಿ ಪ್ರಪಂಚದ ವಿಸ್ಮಯಗಳು, ಮಂಗನ ಕಾಯಿಲೆ, ವಿಜ್ಞಾನ ಅಂಧಶ್ರದ್ಧೆ, ವಿಶಾಲ ಸಾಗರಗಳು, ಹಿರಿಯ ಹಕ್ಕಿಗಳು, ಕಾರಂತರು ಬರೆದ ವೈಜ್ಞಾನಿಕ ಕೃತಿಗಳು, ಅನಾದಿಕಾಲದ ಮನುಷ್ಯ, ಗೆದ್ದವರ ಸತ್ಯ, ನರನೋ ವಾನರನೋ ಮುಂತಾದ ಕೃತಿಗಳನ್ನು ಮಕ್ಕಳಿಗಾಗಿ ಇವರು ರಚನೆ ಮಾಡಿದ್ದಾರೆ. ಕುಡಿಯರ ಕೂಸು, ಚಿಗುರಿದ ಕನಸು, ಚೋಮನದುಡಿ, ಬೆಟ್ಟದ ಜೀವ, ಮೂಕಜ್ಜಿಯ ಕನಸುಗಳು ಈ ಕೃತಿಗಳೆಲ್ಲ ಚಲನಚಿತ್ರಗಳಾಗಿದ್ದಾವೆ.

ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತಹ ಕಾದಂಬರಿ. ಮಾನವೀಯ ಮೌಲ್ಯಗಳು ಮತ್ತು ಕುರುಡು ನಂಬಿಕೆಗಳ ಬಗ್ಗೆ ಮೂಕಜ್ಜಿಯ ಮೂಲಕ ಕಾರಂತರು ಚರ್ಚೆ ಮಾಡ್ತಾರೆ. ಕರಾವಳಿಯ ಮೂರು ತಲೆಮಾರುಗಳ ಬದುಕಿನ ಬದಲಾಟವನ್ನು ಚಿತ್ರಿಸುವಂತಹ ಶ್ರೇಷ್ಠ ಕಾದಂಬರಿ ಮರಳಿ ಮಣ್ಣಿಗೆ. ಚೋಮನದುಡಿ ಕಾದಂಬರಿ ಜೀತ ಪದ್ಧತಿ ದಲಿತರ ಬದುಕಿನ ಸಂಕಷ್ಟವನ್ನು ಅನಾವರಣಗೊಳಿಸುತ್ತೆ. ಮಲೆನಾಡಿನ ಜನರ ಬದುಕು ಮತ್ತು ಅಲ್ಲಿನ ನಿಸರ್ಗವನ್ನು ಚಿತ್ರಿಸುವ ಕೃತಿ ಬೆಟ್ಟದ ಜೀವ. ಅಳಿದ ಮೇಲೆ ಸಾಮಾಜಿಕ ಮತ್ತು ನೈತಿಕ ವಿಚಾರಗಳನ್ನು ಚರ್ಚಿಸುತ್ತೆ. ಮೈಮನಗಳ ಸುಳಿಯಲ್ಲಿ ಕಾದಂಬರಿ ಆಧುನಿಕ ಜೀವನದ ಸಂಕೀರ್ಣತೆಯನ್ನು ಬಿಂಬಿಸುತ್ತೆ. ಹೀಗೆ ಇವರ ಒಂದೊಂದು ಕೃತಿಗಳು ಕೂಡ ಬೇರೆ ಬೇರೆ ವಿಷಯಗಳನ್ನು, ವಿಚಾರಗಳನ್ನು, ಸಮಸ್ಯೆಗಳನ್ನು ನಮ್ಮ ಮುಂದೆ ತೆರೆದಿಡ್ತಾವೆ, ಹಾಗೆ ಪರಿಹಾರ ಕೂಡ ಕೊಡ್ತಾವೆ ಅಂತ ಹೇಳ್ಬೋದು.

ಶಿವರಾಮ ಕಾರಂತರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ರು. ಮಹಾತ್ಮ ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿದ್ರು. ಯಕ್ಷಗಾನ ಕಲೆಗೆ ಹೊಸ ಆಯಾಮ ಮತ್ತು ಸಂಶೋಧನೆಯನ್ನ ತಂದ್ರು. ಪರಿಸರ ರಕ್ಷಣೆ ಮತ್ತು ಮೂಢನಂಬಿಕೆಗಳ ವಿರುದ್ಧ ಹೋರಾಡಿದ್ರು. ಜನಪದ ಕಲೆ ಯಕ್ಷಗಾನವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದ ಕೀರ್ತಿ ಶಿವರಾಮ ಕಾರಂತರಿಗೆ ಸಲ್ಲತ್ತೆ. ಉಡುಪಿಯಲ್ಲಿ ಯಕ್ಷಗಾನ ಕೇಂದ್ರವನ್ನು ಸ್ಥಾಪನೆ ಮಾಡಿ ಯುವ ಕಲಾವಿದರಿಗೆ ವೈಜ್ಞಾನಿಕ ಮತ್ತು ಶಾಸ್ತ್ರೀಯ ತರಬೇತಿ ನೀಡೋದಕ್ಕೆ ವ್ಯವಸ್ಥೆ ಮಾಡಿದರು ಇವರು. ಯಕ್ಷಗಾನದ ಇತಿಹಾಸ, ಲಕ್ಷಣ ಮತ್ತು ಗಾಯನ ಶೈಲಿಗಳ ಕುರಿತು ಆಳವಾದ ಸಂಶೋಧನೆ ನಡೆಸಿ ಯಕ್ಷಗಾನ ಬಯಲಾಟ ಅನ್ನುವ ಮಹತ್ವದ ಕೃತಿಯನ್ನು ರಚನೆ ಮಾಡಿದರು. ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಯಕ್ಷಗಾನ ಪ್ರದರ್ಶನವನ್ನು 2-3 ಗಂಟೆಗೆ ಕಾಲಮಿತಿಗೆ ಇವರು ತಂದರು. ಕಥೆಯ ವೇಗವನ್ನು ಹೆಚ್ಚಿಸಿ ಪಾತ್ರಗಳ ಗಾಂಭೀರ್ಯಕ್ಕೆ ತಕ್ಕಂತೆ ನೈಸರ್ಗಿಕ ಮತ್ತು ಸಾಂಪ್ರದಾಯಿಕ ಬಣ್ಣ, ಹಗುರವಾದ ವೇಷಭೂಷಣಗಳನ್ನು ಪರಿಚಯಿಸಿದರು. ಯಕ್ಷಗಾನದ ಸಾಂಪ್ರದಾಯಿಕ ರಾಗಗಳನ್ನು ಗುರುತಿಸಿ ಮತ್ತೆ ಅವುಗಳನ್ನು ಪ್ರದರ್ಶನಗಳಲ್ಲಿ ಬಳಕೆ ಮಾಡಿದರು. ಹಿಮ್ಮೇಳದಲ್ಲಿ ಚಂಡೆ ಮದ್ದಳೆ ಇರುತ್ತೆ ಯಕ್ಷಗಾನದಲ್ಲಿ, ಅದರ ಜೊತೆಗೆ ಪಿಟೀಲು, ಸ್ಯಾಕ್ಸೋಫೋನ್ನಂತಹ ಪಾಶ್ಚಾತ್ಯ ವಾದ್ಯಗಳನ್ನು ಪ್ರಾಯೋಗಿಕವಾಗಿ ಬಳಕೆ ಮಾಡಿ ಅದರಲ್ಲಿ ಯಶಸ್ವಿಯಾದರೂ ಕೂಡ ಸಂಭಾಷಣೆಯ ಜೊತೆಗೆ ಆಂಗಿಕ ಅಭಿನಯ ಹಾಗೂ ನೃತ್ಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಶಿವರಾಮ ಕಾರಂತರು ನೀಡಿದರು.

ಕಾರಂತರು ಯಕ್ಷಗಾನ ತಂಡವನ್ನ ಕಟ್ಟಿಕೊಂಡು ದೇಶದಾದ್ಯಂತ ಹಾಗೂ ಯುರೋಪ್, ಏಷ್ಯಾ ಮತ್ತು ಅಮೆರಿಕ ಸೇರಿದಂತೆ ಹಲವು ದೇಶಗಳಲ್ಲಿ ಯಕ್ಷಗಾನ ಪ್ರದರ್ಶನಗಳನ್ನು ಆಯೋಜಿಸಿದರು. ಭಾಷೆ ತಿಳಿಯದ ವಿದೇಶಿಗರಿಗೂ ಕೂಡ ಅರ್ಥ ಆಗುವ ಹಾಗೆ ಪ್ರದರ್ಶನ ನೀಡಿ ಕರ್ನಾಟಕದ ಜನಪದ ಕಲೆಯನ್ನು ಜಾಗತಿಕ ರಂಗಭೂಮಿಯಲ್ಲಿ ಅಜರಾಮರಗೊಳಿಸಿದಂತಹ ಕೀರ್ತಿ ಶಿವರಾಮ ಕಾರಂತರಿಗೆ ಸಲ್ಲತ್ತೆ. ಇವರು ಪರಿಚಯಿಸಿದಂತಹ ಬ್ಯಾಲೆ ರೂಪದಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಪ್ರಮುಖ ಪ್ರಸಂಗಗಳು ಪ್ರಸಾರಗೊಂಡವು. ಕಾರಂತರು ನಿರ್ದೇಶಿಸಿದ ಪಂಚವಟಿ, ಕಂಸವಧೆ ಮುಂತಾದ ಯಕ್ಷಗಾನ ಬ್ಯಾಲೆಗಳು ದೇಶ ವಿದೇಶಗಳಲ್ಲಿ ಅಸಂಖ್ಯಾತ ಪ್ರದರ್ಶನಗಳನ್ನು ಕಂಡು ಭಾರೀ ಜನಪ್ರಿಯತೆಯನ್ನು ಕೂಡ ಗಳಿಸಿದ್ವು. ಶಿವರಾಮ ಕಾರಂತರು ಪುತ್ತೂರಿನಲ್ಲಿ ಒಂದು ಮುದ್ರಣಾಲಯವನ್ನು ತೆರೆದು ತಮ್ಮ ಪುಸ್ತಕಗಳನ್ನು ಮುದ್ರಿಸ್ತಾ ಇದ್ರು. ತಮ್ಮ ಕಾದಂಬರಿಗಳಿಗೆ ತಾವೇ ಮುಖಪುಟದ ಚಿತ್ರವನ್ನು ಬರೆದು ಮುದ್ರಿಸಿದ ಬಹುಮುಖ ಪ್ರತಿಭೆ ಕಾರಂತರದ್ದು. ಇವರ ಬಹುಮುಖ ಪ್ರತಿಭೆಗೆ ಇನ್ನೊಂದು ಉದಾಹರಣೆ ಚಲನಚಿತ್ರಗಳ ಪ್ರದರ್ಶನ. ಡೊಮಿಂಗೋ ಚಿತ್ರವನ್ನು ತಾವೇ ಚಿತ್ರೀಕರಿಸಿ ಅಭಿನಯಿಸಿದ್ರು. ಇವರು ಭೂತರಾಜ್ಯ ಅನ್ನುವ ಮುಖ್ಯ ಚಿತ್ರವನ್ನು ಸಹ ಇವರು ನಿರ್ಮಿಸಿದರು. ಮಕ್ಕಳಲ್ಲಿನ ಪ್ರತಿಭೆಯನ್ನು ಅರಳಿಸಲು ಪುತ್ತೂರಿನಲ್ಲಿ ಬಾಲವನವನ್ನು ಶೈಕ್ಷಣಿಕ ಕೇಂದ್ರವನ್ನು ತೆರೆದರು. ಇಂತಹ ಅಪ್ರತಿಮ ಸಾಧಕ ಲೇಖಕ ಕಾರಂತರ ಹುಟ್ಟೂರು ಸಾಲಿಗ್ರಾಮದಲ್ಲಿ ಕಾರಂತರ ಸ್ಮೃತಿ ಚಿತ್ರಶಾಲೆಯನ್ನು ಪ್ರಾರಂಭಿಸಲಾಗಿದೆ. ಕಾರಂತರ ಕುರಿತಾದ ವಸ್ತುಗಳು, ಭಿತ್ತಿಚಿತ್ರಗಳು, ಯಕ್ಷಗಾನದ ದಿರಿಸುಗಳು, ಅವರ ಕಾದಂಬರಿಗಳ ಹಳೆಯ ಪ್ರತಿಗಳು, ಕಾರಂತರೇ ಬರೆದ ಚಿತ್ರಗಳು, ಅವರು ಉಪಯೋಗಿಸುತ್ತಿದ್ದ ವಸ್ತುಗಳು ಇಲ್ಲಿವೆ. ವಿಶ್ವಮಟ್ಟದಲ್ಲಿ ಕನ್ನಡದ ಕೀರ್ತಿಯನ್ನು ಬೆಳಗಿಸಿದ ಹೆಮ್ಮೆಯ ಕನ್ನಡದ ಸಾಹಿತಿ ಶಿವರಾಮ ಕಾರಂತರಿಗೆ ನಮ್ಮದೊಂದು ನಮನ.

ಮನುಷ್ಯ ನೆಮ್ಮದಿಯಿಂದ ಬದುಕೋದಕ್ಕೆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಕೂಡ ಮುಖ್ಯ. ಜಗತ್ತಿನಾದ್ಯಂತ ಮಾನಸಿಕ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ, ಕಾಳಜಿ ಬೆಳೆಸೋದಕ್ಕೆ ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 10 ಆಚರಿಸಲಾಗುತ್ತೆ. 2026 ಥೀಮ್ ಏನು ಅಂದರೆ, ಅನುಭವದ ನೈಜ ಧ್ವನಿಗಳು ಮತ್ತು ನೈಜ ಬದಲಾವಣೆ. ಈ ದಿನದ ಪ್ರಮುಖ ಗುರಿ ಮಾನಸಿಕ ಅಸ್ವಸ್ಥತೆಗಳ ಕುರಿತು ಇರುವ ತಪ್ಪು ಕಲ್ಪನೆಗಳು ಮತ್ತು ಸಾಮಾಜಿಕ ಕಳಂಕವನ್ನು ದೂರ ಮಾಡೋದು. ಮಾನಸಿಕ ಆರೋಗ್ಯ ಅಂದ್ರೇನು, ಎಷ್ಟು ಮುಖ್ಯ ಮತ್ತು ಅನಾರೋಗ್ಯಕ್ಕೆ ಕಾರಣಗಳೇನು, ಪರಿಹಾರಗಳೇನು ಅನ್ನೋದ್ರ ಬಗ್ಗೆ ಮಾತನಾಡೋಣ ಈ ಗೀತೆಯ ನಂತರ.

ಮಾನಸಿಕ ಆರೋಗ್ಯ ಅಂದ್ರೆ ಉತ್ತಮ ಆಲೋಚನೆಗಳು, ಭಾವನೆಗಳು, ನಡವಳಿಕೆಗಳನ್ನು ಒಳಗೊಂಡಂತಹ ವ್ಯಕ್ತಿಯ ಸ್ಥಿತಿ. ಉತ್ತಮ ಮಾನಸಿಕ ಆರೋಗ್ಯ ಹೊಂದಿದ ವ್ಯಕ್ತಿಯು ಜೀವನದಲ್ಲಿ ಎದುರಾಗುವಂತಹ ಕಷ್ಟಗಳು, ಸವಾಲುಗಳು, ಒತ್ತಡಗಳನ್ನು ಸಮರ್ಥವಾಗಿ ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾನೆ. ತನ್ನ ಸಾಮರ್ಥ್ಯ ಮತ್ತು ಮಿತಿಯನ್ನು ಅರಿತು ಅದರಂತೆ ಬದುಕ್ತಾನೆ. ವೈಯಕ್ತಿಕ ಜೀವನ, ವೃತ್ತಿ ಬದುಕಿನಲ್ಲಿ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾನೆ. ಇವುಗಳಿಗೆ ಅಂದರೆ ಸಮಸ್ಯೆಗಳಿಗೆ ಪ್ರತಿಯೊಂದಕ್ಕೂ ಸಕಾರಾತ್ಮಕವಾಗಿ ಸ್ಪಂದಿಸ್ತಾನೆ. ಇವುಗಳಿಗೆ ಹೊರತಾದಂತಹ ವರ್ತನೆ ಮಾನಸಿಕ ಅನಾರೋಗ್ಯದ ಸೂಚನೆ. ಬಾಲ್ಯದಿಂದ ವೃದ್ಧಾಪ್ಯದವರೆಗೂ

ಪ್ರಸ್ತುತ ದಿನಗಳಲ್ಲಿ ಜನರು ಎದುರಿಸುತ್ತಿರುವಂತಹ ಮಾನಸಿಕ ಅನಾರೋಗ್ಯಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ. ಮುಖ್ಯವಾಗಿ ಹೇಳೋದಾದರೆ ಅತಿಯಾದ ಸಾಮಾಜಿಕ ಜಾಲತಾಣಗಳ ಬಳಕೆ ಮಾಡೋದು, ಅಲ್ಲಿ ಮೇಲ್ನೋಟಕ್ಕೆ ಕಾಣಿಸುವಂತಹ ಇತರರನ್ನು ಅನುಸರಿಸೋದು, ಅವರ ಜೀವನವನ್ನು ನಮ್ಮ ಜೊತೆಗೆ ಹೋಲಿಕೆ ಮಾಡಿಕೊಳ್ಳೋದು ಮಾನಸಿಕ ಅನಾರೋಗ್ಯಕ್ಕೆ ಮುಖ್ಯ ಕಾರಣ. ತಡರಾತ್ರಿಯವರೆಗೆ ಮೊಬೈಲ್ ಬಳಸುವುದು, ಅನಿಯಮಿತ ನಿದ್ರಾ ಅಭ್ಯಾಸಗಳು ಮಾನಸಿಕ ಅನಾರೋಗ್ಯಕ್ಕೆ ಕಾರಣಗಳಾಗಿದ್ದಾವೆ. ಇದರಿಂದ ಮೆದುಳಿನ ಸಮತೋಲನ

ತಪ್ಪಿ ಮನಸ್ಸಿನಲ್ಲಿ ಅಶಾಂತಿ ಹೆಚ್ಚಾಗುತ್ತೆ. ಸದಾ ಒಂದೇ ಕಡೆ ಕುಳಿತು ಕೆಲಸ ಮಾಡೋದು ಕೂಡ, ದೈಹಿಕ ವ್ಯಾಯಾಮ ಇಲ್ಲದಿರೋದು ಕೂಡ ಅನ್ನ ಮಾನಸಿಕ ಅನಾರೋಗ್ಯಕ್ಕೆ ಕಾರಣಗಳು. ಹಾರ್ಮೋನುಗಳ ಏರ್ಪೇರು ಆಗುತ್ತೆ, ಮಾನಸಿಕ ಅಶಾಂತಿ ಕೂಡ ಉಂಟಾಗುತ್ತೆ. ಕೆಲಸ ಮಾಡುವ ಸ್ಥಳದಲ್ಲಿ ತೀವ್ರ ಪೈಪೋಟಿ, ದೀರ್ಘಾವಧಿಯ ಕೆಲಸ, ಉದ್ಯೋಗದ ಅಭದ್ರತೆ, ನಿರುದ್ಯೋಗ, ಸಾಲದ ಆತಂಕ ಜನರನ್ನ ಖಿನ್ನತೆಗೆ ತಳ್ಳತ್ತೆ. ಆನುವಂಶಿಕತೆ ಕೂಡ ಮಾನಸಿಕ ಅನಾರೋಗ್ಯಕ್ಕೆ ಒಂದು ಮುಖ್ಯ ಕಾರಣ. ಆಧುನಿಕ ಜಗತ್ತಲ್ಲಿ ಜನರು ಪರಸ್ಪರ ಹತ್ತಿರ ಇದ್ರೂ ಕೂಡ ಭಾವನಾತ್ಮಕವಾಗಿ ಒಂಟಿತನ ಅನುಭವಿಸುತ್ತಿದ್ದಾರೆ. ಕುಟುಂಬದವರೊಂದಿಗೆ, ರಕ್ತ ಸಂಬಂಧಗಳೊಂದಿಗೆ ಜನರು ಮುಕ್ತವಾಗಿ ಮಾತನಾಡೋದಿಲ್ಲ. ಆರ್ಥಿಕ ಸಾಮಾಜಿಕ ಸ್ಥಿತಿಗತಿ ಕಾರಣ ಕೂಡ ಒಂದು ವಿಷಯ ಇಲ್ಲಿ. ಜನರ ಅಂತರ ಏರ್ಪಟ್ಟಿದೆ. ಆ ವಿಷಯಕ್ಕಾಗಿ ಜನರು ಯಾವಾಗಲೂ ಕೂಡ ಧಾವಂತದಿಂದ ಓಡ್ತಾ ಇರ್ತಾರೆ. ಬೇರೆಯವರ ಕಷ್ಟವನ್ನು ತಿಳ್ಕೊಳ್ಳೋದಕ್ಕೆ, ಪರಿಹಾರ ಮಾಡ್ಕೊಳ್ಳೋದಕ್ಕೆ ಜನರಲ್ಲಿ ಸಮಯ ಇಲ್ಲ, ಸಮಯ ಮಾಡ್ಕೊಳ್ತಿಲ್ಲ ಅಂತ ಹೇಳ್ಬಹುದು. ತಮ್ಮ ಸಮಸ್ಯೆಯನ್ನು ಮುಕ್ತವಾಗಿ ಹೇಳ್ಕೊಳ್ಳೋದಕ್ಕೂ ಕೂಡ ಕಷ್ಟ, ಕೇಳೋರು ಕೂಡ ಇಲ್ಲ. ಇದರಿಂದ ಜನರಲ್ಲಿ ಒಂಟಿ ಅನ್ನುವ ಅಸಹಾಯಕ ಸ್ಥಿತಿ ಭಾವನೆ ಉಂಟಾಗುತ್ತೆ, ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ನಿನ್ನ ಕಷ್ಟಕ್ಕೆ ನಾನಿದ್ದೀನಿ ಅನ್ನುವಂತಹ ಹೆಗಲಾಗಿ ನಿಲ್ಲುವಂತಹ ವ್ಯಕ್ತಿ ಯಾರೂ ಇಲ್ಲ. ಮುಖ್ಯವಾಗಿ ಹಣಕಾಸಿನ ವಿಚಾರಕ್ಕೆ ಜನರ ಮನಸ್ಸಿನ ಆರೋಗ್ಯ ಕೆಡ್ತಿದೆ. ಬಾಲ್ಯದಲ್ಲಿ ಅನುಭವಿಸಿದ ನಿಂದನೆ, ದೌರ್ಜನ್ಯ, ಅಪಘಾತಗಳು, ಕೆಟ್ಟ ನೆನಪುಗಳು ಆ ವಯಸ್ಸಿನಲ್ಲಿ ಅಲ್ಲದೆ ವಯಸ್ಸಾದ ಮೇಲೂ ಕೂಡ ಪರಿಣಾಮ ಬೀರ್ತವೆ, ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗ್ತವೆ.

ಹನಿಮೂನ್ ಎಕ್ಸ್ಪ್ರೆಸ್ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ರಾಮನಾರಾಯಣ್ ಅವರ ಗೀತರಚನೆಗೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿದೆ.

ನಿಯಮಿತ ವ್ಯಾಯಾಮ, ನಿದ್ರೆ, ದೈಹಿಕ ಚಟುವಟಿಕೆಗಳು ದೇಹ ಮತ್ತು ಮನಸ್ಸನ್ನು ಉಲ್ಲಾಸವಾಗಿರಿಸುತ್ತವೆ. ಧ್ಯಾನ ಮತ್ತು ಯೋಗಾಭ್ಯಾಸ ಕೂಡ ಮನಸ್ಸಿನ ದೃಢತೆಗೆ ಸಹಕಾರಿ. ನಂಬಿಕಸ್ಥರೊಂದಿಗೆ ಮಾತನಾಡುವುದು, ಉತ್ತಮ ಬಾಂಧವ್ಯ ಹೊಂದೋದು, ಇದು ಕೂಡ ಮಾನಸಿಕ ಆರೋಗ್ಯಕ್ಕೆ ಸಹಕಾರಿ. ಕುಟುಂಬ ಮತ್ತು ಸಮಾಜ ಆರೋಗ್ಯಕರವಾಗಿ ಕೈಜೋಡಿಸಿದಾಗ ಇಡೀ ಸಮಾಜದ ಪ್ರತಿಯೊಂದು ಕುಟುಂಬ ಮಾನಸಿಕವಾಗಿ ಸದೃಢವಾಗುತ್ತೆ. ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ಸಂದರ್ಭದಲ್ಲಿ ನಮ್ಮ ಸುತ್ತಲೂ ಕೂಡ ಬದುಕ್ತಾ ಇರುವಂತಹ ಜನರ ಮಾನಸಿಕ ಆರೋಗ್ಯಕ್ಕೆ ನಾವು ಬೆಂಬಲವಾಗಿರೋಣ, ಸಮಾಜದಿಂದ ನಾವು ಕೂಡ ಬೆಂಬಲವನ್ನು ಪಡೆಯೋಣ ಅಂತ ಹೇಳ್ತಾ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆಕಾಶವಾಣಿ ಬೆಂಗಳೂರು, ಸಮಯ 10:30. ಸುನಾರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲ ಗೀತೆ ಅರ್ಜು ಚಿತ್ರದ್ದು, ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿದೆ. ಹಜರತ್ ಜೈಪುರಿ ಅವರ ಗೀತ ರಚನೆಗೆ ಶಂಕರ್ ಜೈಕಿಶನ್ ಸಂಗೀತ ನೀಡಿದ್ದಾರೆ.

ವೆಮಿಸಾಲ್ ಚಿತ್ರದ ಗೀತೆ ಲತಾ ಮಂಗೇಶ್ಕರ್, ಕಿಶೋರ್ ಕುಮಾರ್, ಸುರೇಶ್ ವಾಡ್ಕರ್ ಅವರ ಧ್ವನಿಯಲ್ಲಿದೆ. ಆನಂದ್ ಭಕ್ಷಿ ಅವರ ಗೀತ ರಚನೆಗೆ ಆರ್ ಡಿ ಬರ್ಮನ್ ಸಂಗೀತ ನೀಡಿದ್ದಾರೆ.

ಜೀವನ್ ಮೃತ್ಯು ಚಿತ್ರದ ಗೀತೆ ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿದೆ. ಆನಂದ್ ಭಕ್ಷಿಯವರ ಗೀತ ರಚನೆಗೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಸಂಗೀತ ನೀಡಿದ್ದಾರೆ.

ರವೀಂದ್ರ ಜೈನ್ ಅವರ ಗೀತರಚನೆ ಮತ್ತು ಸಂಗೀತದಲ್ಲಿದೆ ರಾಮ್ ತೇರಿ ಗಂಗಾಮಾಲಿ ಚಿತ್ರದ ಗೀತೆ. ಹಾಡಿದರೆ ಲತಾ ಮಂಗೇಶ್ಕರ್ ಮತ್ತು ಸುರೇಶ್ ವಾಡ್ಕರ್.

ಸುನಾರೆಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು, ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳು. ಮೊದಲ ಗೀತೆ ಎರಡು ಕನಸು ಚಿತ್ರದ್ದು, ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ರಾಘವೇಂದ್ರ ಸ್ವಾಮಿಗಳ ರಚನೆಗೆ ರಾಜನ್ ನಾಗೇಂದ್ರರ ಸಂಗೀತವಿದೆ.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿದೆ ಆತ್ಮಬಂಧನ ಚಿತ್ರದ ಒಂದು ಗೀತೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಸಂಗೀತ ನೀಡಿದ್ದಾರೆ.

ಮಂಜುಳಾ ಗುರುರಾಜ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಪ್ರೇಮ ಸಂಗಮ ಚಿತ್ರದ ಹಾಡು. ಸಾಹಿತ್ಯ ಜಿ ಉದಯ್ ಶಂಕರ್, ಸಂಗೀತ ರಾಜನ್ ಮತ್ತು ನಾಗೇಂದ್ರ.

ಸವಿನೆನಪು ಇದುವರೆಗೂ ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ಬೆಂಗಳೂರು. ಸಮಯ 11:30 ಆಗ್ತಾ ಇದೆ. ಇನ್ನೀಗ ಸ್ಟಂಪ್ಡ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲಾ ಹಾಡಿರುವ ಬೋರೇಗೌಡ ಬೆಂಗಳೂರಿಗೆ ಬಂದ ಈ ಚಿತ್ರದ ಒಂದು ಹಾಡು ಇದೀಗ.
1: ಅಲ್ಲಿ ಹುಡುಕುತ್ತ ಕಣ್ಣು ಏನೋ ಹೇಳಿತು, ಅತ್ತ ಇತ್ತ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರವು ಕಳಪೆ ಗುಣಮಟ್ಟದ ಆಹಾರ ಉತ್ಪಾದನೆಯನ್ನು ಸಹಿಸುವುದಿಲ್ಲ. ಸಾರ್ವಜನಿಕರ ಆರೋಗ್ಯಕ್ಕೆ ಧಕ್ಕೆ ತರುವ ಯಾವುದೇ ನಿಯಮ ಉಲ್ಲಂಘನೆ ಕಂಡುಬಂದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಆಹಾರ ಸುರಕ್ಷತೆಯಲ್ಲಿ ಯಾವುದೇ ರಾಜಿ ಇಲ್ಲ ಎಂದಿದ್ದಾರೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ರಾಜ್ಯದ ವಿವಿಧೆಡೆ ಐಸ್ಕ್ರೀಂ ತಯಾರಿಕಾ ಘಟಕಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರು, ಮೈಸೂರು, ರಾಯಚೂರು ಸೇರಿದಂತೆ ಒಟ್ಟು 45 ಘಟಕಗಳಲ್ಲಿ ತಪಾಸಣೆ ನಡೆಸಲಾಗಿದ್ದು ಅವಧಿ ಮೀರಿದ ಆಹಾರ ಪದಾರ್ಥಗಳು ಹಾಗೂ ಲೇಬಲಿಂಗ್ ನಿಯಮಗಳ ಉಲ್ಲಂಘನೆ ಪತ್ತೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಪಶ್ಚಿಮ ಘಟ್ಟ ಉಳಿಸಿ ಉತ್ತರ ಕನ್ನಡ ರಕ್ಷಿಸಿ ಧರಣಿ ಕಾರ್ಯಕ್ರಮ ಆಯೋಜಿತವಾಗಿದೆ. ನದಿ ತಿರುವು ಯೋಜನೆಯನ್ನು ಸರ್ಕಾರ ಕೈಬಿಡಬೇಕು, ನದಿ ಕಣಿವೆ ಸಂರಕ್ಷಣೆ ಹಾಗೂ ಪಶ್ಚಿಮ ಘಟ್ಟ ಉಳಿಸುವ ಕಾರ್ಯವಾಗಬೇಕು ಎನ್ನುವ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ಸಂಯೋಜಕ ಎಸ್ಎಂ ಹೆಗಡೆ ಗೌರಿ ಬಣ್ಣಗಿ.
1: ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಕ್ಟೋಬರ್ 10ರಂದು ನಡೆಯುವ ಬೃಹತ್ ಶಾಂತಿಯುತ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಕ್ಷೇತ್ರದ ಗಣ್ಯರು, ಪರಿಸರ ತಜ್ಞರಾದಂತಹ ಶ್ರೀ ಎಎನ್ ಯಲ್ಲಪ್ಪರೆಡ್ಡಿ ಅವರು, ಜಸ್ಟಿಸ್ ಸಂತೋಷ್ ಹೆಗಡೆ ಅವರು, ಡಾ ವಿಎನ್ ನಾಯಕರ್ ಅವರು, ಶ್ರೀ ಚಕ್ರವರ್ತಿ ಸೂಲಿಯಬೆಲೆ ಅವರು, ಐಐಎಸ್ಸಿ ಪರಿಸರ ವಿಜ್ಞಾನಿ ಡಾ ಟಿ ವಿ ರಾಮಚಂದ್ರ, ಖ್ಯಾತ ಭೂಗರ್ಭ ಶಾಸ್ತ್ರಜ್ಞರಾದಂತಹ ಡಾ ಶ್ರೀನಿವಾಸ ರೆಡ್ಡಿ ಮುಂತಾದ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಈ ಎರಡು ನದಿ ತಿರುವು ಯೋಜನೆಗಳು ಕೇವಲ ಉತ್ತರ ಕನ್ನಡದ ಪರಿಸರಕ್ಕೆ, ಜೀವ ವೈವಿಧ್ಯಕ್ಕೆ ಅಷ್ಟೇ ಅಲ್ಲ, ಇಡೀ ಪಶ್ಚಿಮ ಘಟ್ಟಗಳನ್ನು ಹೇಗೆ ಇವು ನಾಶ ಮಾಡಬಲ್ಲವು ಎಂಬುದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಗಮನಕ್ಕೆ ತರುವಂತಹದ್ದು ಈ ಒಂದು ಧರಣಿ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಎಲ್ಲಾ ಪರಿಸರ ಪ್ರೇಮಿಗಳು ಬಂದು ನಮ್ಮ ಧ್ವನಿಯನ್ನ ಇನ್ನಷ್ಟು ಗಟ್ಟಿಗೊಳಿಸಬೇಕು ಎನ್ನುವಂತಹದ್ದು ನಮ್ಮ ಕಳಕಳಿ.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಹಲವು ವಲಯಗಳಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ. 2019ರಲ್ಲಿ ಜಾರಿಗೊಂಡ ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣಾ ಕಾಯ್ದೆ ತ್ರಿವಳಿ ತಲಾಖ್ ಅಸಿಂಧುಗೊಳಿಸಿತು. ತಲಾಖ್ ಪಡೆದರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲು ಅವಕಾಶ ಕಲ್ಪಿಸಿತು. ಅಲ್ಲದೆ ತ್ರಿವಳಿ ತಲಾಖ್ ಜಾಮೀನು ರಹಿತ ಅಪರಾಧ ಎಂದು ಪರಿಗಣಿಸಿತು. ಕಾಯ್ದೆ ಜಾರಿಗೊಂಡ ನಂತರದ 1 ವರ್ಷದ ಅವಧಿಯಲ್ಲಿ 82% ತ್ರಿವಳಿ ತಲಾಖ್ ಕುಸಿತ ಕಂಡಿದೆ ಎಂದು ಅಧಿಕೃತ ದತ್ತಾಂಶ ದಾಖಲಿಸಿದೆ. ಕಂದಾಯ ಇಲಾಖೆಯಡಿ ಬಾಕಿ ಉಳಿದಿದ್ದ ಬಡ್ತಿ ಪ್ರಕ್ರಿಯೆಗೆ ಸರ್ಕಾರ ವೇಗ ನೀಡಿದ್ದು ತಹಸೀಲ್ದಾರ್ ಗ್ರೇಡ್ 1 ವೃಂದದ 63 ಅಧಿಕಾರಿಗಳಿಗೆ ಕರ್ನಾಟಕ ಆಡಳಿತ ಸೇವೆ ಕೆಎಎಸ್ ಕಿರಿಯ ಶ್ರೇಣಿ ವೃಂದಕ್ಕೆ ಪದೋನ್ನತಿ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು ಅಮರಗೋಳ ಗ್ರಾಮದ ಬಳಿ ಕಾರು ಮತ್ತು ಕ್ಯಾಂಟರ್ ನಡುವೆ ಸಂಭವಿಸಿದ ಮುಖಾಮುಖಿ ಡಿಕ್ಕಿಯಲ್ಲಿ 4 ಮೃತಪಟ್ಟಿದ್ದಾರೆ. ಶಿವಮೊಗ್ಗದಿಂದ ಹುಬ್ಬಳ್ಳಿ ಮಾರ್ಗವಾಗಿ ವಿಜಯಪುರದ ಕಡೆಗೆ ತೆರಳುತ್ತಿದ್ದ ಕಾರಿಗೆ ಎದುರಿನಿಂದ ಬಂದ ಕ್ಯಾಂಟರ್ ಬಲವಾಗಿ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ. ಮೃತಪಟ್ಟವರನ್ನು ಅಜಿತ್, ರಾಕೇಶ್, ಸಂದೀಪ್ ಹಾಗೂ ಶ್ರುತಿ ಎಂದು ಗುರುತಿಸಲಾಗಿದೆ. ನವಲಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ದುರ್ಬಲವಾಗಿದ್ದರೂ ದಕ್ಷಿಣ ಒಳನಾಡಿನ 5 ಜಿಲ್ಲೆಗಳ 1-2 ಕಡೆ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಒಟ್ಟು 400ಕ್ಕೂ ಹೆಚ್ಚು ಕೆರೆಗಳಲ್ಲಿ ಹೂಳೆತ್ತುವ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ಎಸ್ ಆಕಾಶ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿತ ನೀರು ಮತ್ತು ನೈರ್ಮಲ್ಯ ಮಿಷನ್ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಿಲ್ಲೆಯ 1 ಲಕ್ಷ ರೈತರಿಗೆ ಅನುಕೂಲವಾಗುವಂತೆ ಕೃಷಿ ಹೊಂಡ ನಿರ್ಮಿಸುವ ಯೋಜನೆಯನ್ನು ಕೈಗೊಳ್ಳುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ

0: ನಿರ್ದೇಶಿಸಿದರು. ಇಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾಕ್ಟರ್ ಕೋಟಾ ಶಿವರಾಮ ಕಾರಂತರ ಜನ್ಮದಿನ. ಕಾರಂತರ ಬಹುಮುಖಿ ವ್ಯಕ್ತಿತ್ವ ಹಾಗೂ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ರಾಯಚೂರು ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಎಂಎ ನಾಲ್ಕನೇ ಸೆಮಿಸ್ಟರ್ ಪಠ್ಯಕ್ರಮಕ್ಕೆ ಸಾಹಿತಿ ವೆಂಕಟೇಶ್ ಬೇವಿನಬೆಂಚಿ ಅವರ ಆಗಲಿ ಗುರುವೇ ವಿಚಾರಕ್ರಾಂತಿ ಎಂಬ ಕವಿತೆ ಆಯ್ಕೆಯಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
2: ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ನಿವೃತ್ತ ಶಿಕ್ಷಕರಾದ ಚಿತ್ರದುರ್ಗ ಕೆಎಸ್ ತಿಪ್ಪಮ್ಮ ಅವರೊಂದಿಗೆ ಸಂದರ್ಶನ.
3: ಕೇಳುಗರೆ ನಮಸ್ಕಾರ. ಇಂದಿನ ನಮ್ಮ ವಿಷಯವಾದ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಶಿಕ್ಷಣವೆಂದರೆ ಕೇವಲ ಅಕ್ಷರ ಜ್ಞಾನವಲ್ಲ, ಅದು ವ್ಯಕ್ತಿತ್ವ ನಿರ್ಮಾಣದ ಪ್ರಕ್ರಿಯೆ. ಅಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕಿಯಾಗಿ ಶಿಕ್ಷಣ ಸಂಯೋಜಕಿಯಾಗಿ ಸೇವೆ ಸಲ್ಲಿಸುತ್ತಾ ಸಾಹಿತ್ಯದ ಮೇಲಿನ ಅಪಾರ ಆಸಕ್ತಿಯಿಂದ ಕವಿತೆಗಳನ್ನು ರಚಿಸಿ ವಚನಗಳ ಮೂಲಕ ಜೀವನದ ಮೌಲ್ಯಗಳನ್ನು ಸಾರ್ತಾ ಇರುವಂತಹ ಬಹುಮುಖ ಪ್ರತಿಭೆ ಚಿತ್ರದುರ್ಗದವರಾದ ಶ್ರೀಮತಿ ಕೆಎಸ್ ತಿಪ್ಪಮ್ಮ ನಾಗರಾಜ್ ಅವರು. ಸ್ನೇಹಿತರೆ, ಇವರು ಶಿಕ್ಷಕಿಯಾಗಿದ್ದು ಈಗ ವೃತ್ತಿಯಿಂದ ವಿಶ್ರಾಂತಿ ಜೀವನವನ್ನ ಅನುಭವಿಸಿದ್ದಾರೆ. ಇವರು ಕವಯತ್ರಿಯಾಗಿ, ಸಾಹಿತ್ಯಾಸಕ್ತೆ, ಸಂಸ್ಕಾರದ ಹರಿಕಾರ್ತಿಯಾಗಿ, ಶಿಕ್ಷಣ ಸಂಯೋಜಕಿಯಾಗಿ ಹಾಗೂ ವಚನಗಾರ್ತಿಯಾಗಿ ಕೂಡ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ. ಅವರ ಈ ಬದುಕಿನ ಪಯಣ, ಸಾಹಿತ್ಯದ ಒಲವು ಮತ್ತು ಶಿಕ್ಷಣದ ಚಿಂತನೆಗಳನ್ನ ಇಂದು ಅವರ ಮಾತುಗಳಲ್ಲೇ ಕೇಳೋಣ. ತಿಪ್ಪಮ್ಮ ಅವರೇ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
4: ತಮಗೂ ನಮಸ್ಕಾರ.
3: ಮೊದಲು ನಮ್ಮ ಕೇಳುಗರಿಗೆ ನಿಮ್ಮ ಬಾಲ್ಯ, ಶಿಕ್ಷಣ ಮತ್ತು ಕುಟುಂಬದ ವಾತಾವರಣದ ಬಗ್ಗೆ ಹೇಳಿ.
4: ನಮ್ಮ ತಂದೆಯವರು ಶರಣಪ್ಪ ಅಂತೇಳಿ, ತಾಯಿ ಜಯಮ್ಮ, ಇವರಿಬ್ಬರು ಸಹ ಆದರ್ಶ ದಂಪತಿಗಳಾಗಿದ್ದರು. ಇವರಿಗೆ 3 ಜನ ಮಕ್ಕಳು. ನಾವು 3 ಜನರನ್ನು ಸಹ ನಮ್ಮ ತಂದೆ ತಾಯಿಗಳು ತುಂಬ ಶಿಸ್ತಿನಿಂದ ಬೆಳೆಸಿದರು. ಕಾಟಂ ದೇವರಕೋಟೆ ನಮ್ಮದು ಹುಟ್ಟರು. ಅಲ್ಲಿಯಿಂದ ಓಬಳಾಪುರದಲ್ಲಿ ನಮ್ಮ ತಂದೆಯವರು ಶಿಕ್ಷಕರಾಗಿದ್ದರಿಂದ, ಅಲ್ಲಿ ವೃತ್ತಿಯನ್ನು ಮಾಡ್ತಿದ್ದರಿಂದ ಅಲ್ಲಿ 1ರಿಂದ 10ನೇ ತರಗತಿವರೆಗೆ ದಾಸರಹಳ್ಳಿ ಮತ್ತು ಓಬಳಾಪುರದಲ್ಲಿ ಆಯಿತು ಮೇಡಮ್. ನಂತರ PUC ಚಿತ್ರದುರ್ಗದಲ್ಲಿ ಆಯಿತು. ಡಿಗ್ರಿಯೂ ಸಹ ಅಲ್ಲೇ ಆಯಿತು. BEd ದಾವಣಗೆರೆಯಲ್ಲಿ ಆಯಿತು. ನಾನು ಮದುವೆಯಾದ ನಂತರ MA ಇನ್ ಹಿಂದಿ ಮಾಡಿದ್ದೇನೆ, MA ಇನ್ ಇಂಗ್ಲೀಷ್ ಮಾಡಿದ್ದೇನೆ, ಹಾಗೆ MEd ಪದವಿಯನ್ನು ಸಹ ನಾನು ಪಡೆದಿದ್ದೇನೆ ಮೇಡಮ್.
3: ಅಂದ್ರೆ ನಿಮ್ಮ ತಂದೆಯೂ ಕೂಡ ಶಿಕ್ಷಕರು, ನೀವು ಕೂಡ ಅದೇ ದಾರಿಯಲ್ಲಿ ಶಿಕ್ಷಕ ವೃತ್ತಿಯನ್ನ ಆಸ್ಕೊಂಡಿದ್ದೀರಿ.
4: ಹೌದು, ಅವರ ಪ್ರೇರಣೆ ಅದಕ್ಕೆ ಶಿಕ್ಷಕ ವೃತ್ತಿಗೆ ಬರಲಿಕ್ಕೆ ಕಾರಣ ಆಯ್ತು ಅಂದ್ರು ಸಹ ತಪ್ಪಾಗಲಾರದು.
3: ನಿಮ್ಮ ದೃಷ್ಟಿಯಲ್ಲಿ ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ ಅಂದ್ರೆ ಹೇಗಿರ್ಬೇಕು?
4: ಶಿಕ್ಷಕ ಅಥವಾ ಶಿಕ್ಷಕಿ ಯಾರೇ ಆಗಿರ್ಲಿ, ನಿಷ್ಪಕ್ಷಪಾತದಿಂದ ಸಮಯ ಪರಿಪಾಲನೆಯನ್ನು ಮಾಡಬೇಕು, ಶಿಸ್ತಿನಿಂದ ಇರಬೇಕು, ಆಮೇಲೆ ಆದರ್ಶ ವ್ಯಕ್ತಿಯಾಗಿರಬೇಕು, ಹೊಸ ಹೊಸದನ್ನು ಕಲಿಯುವ ಹಂಬಲ ಇರಬೇಕು, ಮಕ್ಕಳ ಕಲಿಕೆಗೆ ಪ್ರೇರಕವಾಗ್ತಕ್ಕಂಥ ಹೊಸ ಹೊಸ ವಿಚಾರಗಳನ್ನು ಹೇಳಬೇಕು, ಕತೆಗಳನ್ನು ಹೇಳಬೇಕು, ಸಾಹಿತ್ಯ ಇರಬೇಕು, ವಿಡಂಬನೆಗಳಿರಬೇಕು, ನೀತಿ ಕತೆಗಳು ಇರೋದ್ರಿಂದ ಮಕ್ಕಳನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಆಕರ್ಷಣೆಯನ್ನು ಮಾಡ್ಬೋದು. ಅಷ್ಟೇ ಅಲ್ಲ, ಒಳ್ಳೆಯ ವಿಚಾರಗಳನ್ನು ಬೋಧಿಸಿದಾಗ ಅವರ ಜೀವನವನ್ನು ಪರಿವರ್ತನೆ ಮಾಡತಕ್ಕಂಥ, ಅವರ ಮೇಲೆ ಪ್ರಭಾವವನ್ನು ಬೀರಿಬಿಟ್ಟು ಉತ್ತಮ ನಾಗರಿಕರನ್ನಾಗಿ ಮಾಡ್ಬೋದು, ಪ್ರಜೆಗಳನ್ನಾಗಿ ಮಾಡ್ಬೋದು, ಸಮಾಜದ ಒಂದು ಪ್ರಗತಿಯತ್ತ ಕೊಂಡೊಯ್ಯಲಿಕ್ಕೆ ಒಂದು ಮಾರ್ಗದರ್ಶನವನ್ನು ನೀಡಬಹುದು.
3: ನೀವು ಸಾಹಿತ್ಯದತ್ತ ನಿಮ್ಮ ಒಂದು ಒಲವು ಹೇಗೆ ಆರಂಭ ಆಯಿತು?
4: ನಮ್ಮ ತಂದೆಯವರು ಬಾಲ್ಯದಲ್ಲಿ ಶಿಕ್ಷಕರಾಗಿದ್ದಾಗ ಶನಿವಾರ ಭಾನುವಾರ ಶಾಲೆ ಹತ್ರ ಕರೆದುಕೊಂಡು ಹೋಗ್ತಾ ಇದ್ರು. ಅವಾಗ ನಂಗೆ ವಾಷಿಂಗ್ ಮಿಷಿನ್ ಆಗಲಿ ಇನ್ನೊಂದು ಏನು ಇರಲಿಲ್ಲ. ಅಂಥದ್ದು ಒಂದು ಸಂದರ್ಭದಲ್ಲಿ ಅಲ್ಲಿ ಬಾವಿ ಇದ್ದು ಬಟ್ಟೆ ವಾಶ್ ಮಾಡೋದು ಅಂಥದ್ದೆಲ್ಲ ಮಾಡ್ತಾ ಇದ್ರು. ಅವರು ಹೇಳ್ತಾ ಇದ್ರು, ಲೈಬ್ರರಿ ಹತ್ರ ಕರ್ಕೊಂಡೋಗಿ ನೀವು ಆಟ ಆಡಿ, ಸ್ವಲ್ಪ ದುಕ್ಸುಗಳು ಯಾವ್ಯಾವ ಬೇಕು ಅವನ್ನೆಲ್ಲ ಓದ್ರಿ ಮಾಡ್ರಿ, ಇದರಿಂದ ನಿಮ್ಮ ಜ್ಞಾನ ಹೆಚ್ಚಾಗುತ್ತೆ ಅಂತ ಹೇಳಿದಾಗ ನನಗೆ ಅವರೇ ಮೊದಲ ಪ್ರೇರಣೆ ಮೇಡಮ್ ಸಾಹಿತ್ಯಕ್ಕೆ ಬರಲಿಕ್ಕೆ.
3: ಯಾವ ಒಂದು ಸಾಹಿತ್ಯ ಒಂದು ಪ್ರಕಾರ ಅನ್ನುವಂಥದ್ದು ನಿಮಗೆ ಇಷ್ಟ ಆಗುತ್ತೆ?
4: ನಾನು ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳಲ್ಲಿ ಕೈಯಾಡಿಸಿದ್ದೀನಿ. ಮಕ್ಕಳ ಕವನಗಳು, ಮಕ್ಕಳ ಕಥೆಗಳು, ಲೇಖನಗಳು, ನಲ್ಲುಡಿ ಪ್ರೋಗ್ರಾಮ್ಗಳು, ಮತ್ತು ಪ್ರವಾಸ ಕಥನ, ವಚನಗಳು, ಹೀಗೆ ಹಲವಾರು ಪ್ರಕಾರಗಳಲ್ಲಿ ನಾನು ಕೈಯಾಡಿಸಿದ್ದೇನೆ. ಅದರಲ್ಲಿ ನನಗೆ ಇಷ್ಟವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ವಚನಗಳು ಹಾಗೂ ಮಕ್ಕಳ

0: ಕವನಗಳು.
1: ನೀವು ಎಷ್ಟು ಕವನ ಸಂಕಲನಗಳನ್ನು ಇದುವರೆಗೆ ಬಿಡುಗಡೆಯನ್ನ ಮಾಡಿದಿರಿ?
2: ನಾನು ಈಗಾಗಲೇ ಎರಡು ಬಿಡುಗಡೆ ಆಗಿದೆ. ಬಣ್ಣದ ಚಿಟ್ಟೆ, ಅದು ಮಕ್ಕಳ ಕವನ ಸಂಕಲನ. ಇನ್ನೊಂದು ಕಣ್ಗಾವಲು ಅಂತೇಳ್ಬಿಟ್ಟು, ಅದು ಪ್ರೌಢ, ಎಲ್ಲಾ ಜನರಿಗೂ ಬರುತ್ತೆ. ಇನ್ನೊಂದು ಬಿಡುಗಡೆಯ ಹಂತದಲ್ಲಿದೆ, ಆಗ್ಲೇ ಆಲ್ರೆಡಿ ಈಗ ಬುಕ್ ರೆಡಿ ಆಗ್ತಾ ಇದೆ, ಅದು ಹೊರಗೆ ಬರುತ್ತೆ ಮೇಡಮ್. ಅದರ ಹೆಸರು ಚಿಣ್ಣರ ಬಾನಾಡಿ ಅಂತ ಹೇಳ್ಬಿಟ್ಟು, ಅದು ಸಹ ಮಕ್ಕಳ ಒಂದು ಕವನ ಸಂಕಲನ.
1: ಕಲೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಅಂದ್ರೆ ನಿಮಗೆ ತುಂಬಾ ಆಸಕ್ತಿ ಅಂತ
2: ಕೇಳಬಹುದು.
1: ನೀವು ಏಕಪಾತ್ರ ಮಾಡ್ತೀರಿ ಅನ್ನುವಂತಹದ್ದು, ಯಾವ ರೀತಿ ನಿಮಗೆ ಅದ್ರ ಕಡೆ ಆಸಕ್ತಿ ಒಲವು?
2: ಅದ್ರ ಕಡೆ ನಮ್ಮ ತಂದೆಯವರು ಸಹ ಏಕಪಾತ್ರ ಅಭಿನಯನ್ನ ಮೊದಲು ಮಾಡ್ತಾ ಇದ್ರಂತೆ. ಅದು ಸಹ ಅನುವಂಶೀಯಕವಾಗಿ ಬಂದಿದೆ ಅಂದ್ರೂ ಸಹ ತಪ್ಪಾಗಲಾರದು. ಅದನ್ನೇ ಬೇಕಾದ್ರೆ ನಾನು ಒಂದು
1: ಹೇಳಿ ದಯಮಾಡಿ ಹೇಳಿ ಕೇಳಿಗರಿಗೋಸ್ಕರ.
2: ವಿಧಿ ವಿಲಾಸ ಅಂತಕ್ಕಂತ ಒಂದು ಏಕಪಾತ್ರ ಅಭಿನಯವನ್ನ ನಿಮ್ಮ ಮುಂದೆ ಹೇಳ್ತೇನೆ. ರಾಮು ಅಂತಕ್ಕಂಥವನು, ಅವನು ಕೆಟ್ಟೋಗ್ಬಿಡ್ತಾನೆ, ಕೊನೆಗೆ ತನ್ನ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಜೀವನ ಪರಿವರ್ತನೆ ಆಗ್ತಕ್ಕಂಥ ಒಂದು ದೃಶ್ಯನೇ ಏಕಪಾತ್ರ ಅಭಿನಯದ ಮೂಲಕ ಹೇಳ್ತೇನೆ.
3: ಈ ಸೌಹಾಸದಲ್ಲಿ ಬಿದ್ದು ನನ್ನ ಶರೀರವನ್ನೆಲ್ಲ ಹಾಳು ಮಾಡಿಕೊಂಡೆನಲ್ಲ, ಹಾಳು ಮಾಡಿಕೊಂಡೆನಲ್ಲ. ಈ ನನ್ನ ಆಳು ಮೋರೆಯನ್ನು ನನ್ನ ತಂದೆ ತಾಯಿಗಳಿಗಾದರೂ ಹೇಗೆ ತೋರಿಸಲಿ, ಹೇಗೆ ತೋರಿಸಲಿ?
4: ಹೋ, ನನ್ನ ತಲೆ ನನಗಾಗಿ ಹಿತ್ತ ಯಾರೋ ಬರುವಂತಿದೆ. ಬರಲಿ ಬರಲಿ.
5: ನೀನು ತಲೆಗಾಚಿ ನನ್ನ ದೇಹದಲ್ಲಿರುವ ಹನಿಯನಿ ರಕ್ತವನ್ನು ಏರಿ ಪುನಃ ನನ್ನಲ್ಲಿಗೆ ಬಂದಿರುವೆಯಾ? ಛೇ,
4: ತಲೆಗಾಚೆ.
5: ಓ,
4: ಹಿಂಬಳು ಇತ್ತಲೇ ಬರುವಂತಿದೆ. ಬರಲಿ ಬರಲಿ ಬರಲಿ.
5: ನೀನು ಭೂಮಿ ನಿನಗೆ ನಾಗೆ ಆಗುವುದಿಲ್ಲವೇ? ನನ್ನನ್ನು ಇದುವರೆಗೂ ಹಾಳು ಮಾಡಿ ಮತ್ತೆ ಬಂದಿರುವೆಯಾ? ನಿನ್ನ ಮೋರೆಯನ್ನ ನನಗೆ ತೋರಿಸಬೇಡ, ತೊಲಗಾಚೆ.
4: ಓ, ಈತ ನನ್ನ ತಂದೆಯವರೇ ಬರುವಂತಿದೆ. ಬರಲಿ ಬರಲಿ.
5: ಅಪ್ಪ ಅಪ್ಪ, ಈ ನಿನ್ನ ಮಗ ಮಾಡಿದ ಅಪರಾಧವನ್ನು ಕ್ಷಮಿಸುವುದು ತಂದೆ ತಾಯಿಗಳ ಧರ್ಮವಲ್ಲವೇನಪ್ಪ? ಕ್ಷಮಿಸಪ್ಪ ಕ್ಷಮಿಸು.
4: ಛೇ, ಮೂರ್ಖ, ತೊಲಗಾಚೆ.
5: ಅಪ್ಪ, ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಎಂತ ಅಪರಾಧವನ್ನೇ ಮಾಡಲಿ ಕ್ಷಮಿಸುವುದು ತಂದೆ ತಾಯಿಗಳ ಧರ್ಮವಲ್ಲವೇನಪ್ಪ? ಕ್ಷಮಿಸಪ್ಪ ಕ್ಷಮಿಸು.
4: ಏ ಮೂರ್ಖ, ಒಮ್ಮೆ ಹೇಳಿದ್ರೆ ಇಲ್ಲವೇ? ಹೊರಟು ಹೋಗು.
5: ಅಯ್ಯೋ, ನನ್ನ ತಂದೆಯವರಂತೂ ಕ್ಷಮಿಸಲಿಲ್ಲ. ನನ್ನ ತಾಯಿಯವರು ಇತ್ತು ಬರುವಂತಿದೆ, ಅವರು ಕ್ಷಮಿಸುತ್ತಾರೋ ಇಲ್ಲೋ?
3: ಅಮ್ಮ ಅಮ್ಮ, ಈ ನಿನ್ನ ಮಗ ರಾಮು ಮಾಡಿದ ಅಪರಾಧವನ್ನ ಕ್ಷಮಿಸಮ್ಮ ಕ್ಷಮಿಸು.
4: ಮಗು ಕಂದ, ರಾಮು ಹೇಳಪ್ಪ ಹೇಳು, ನೀನು ಮಾಡಿರುವ ಅಪರಾಧವೇನಪ್ಪ?
3: ಅಮ್ಮ ಅಮ್ಮ, ನಿನ್ನದೆಂತ ಮಾತೃ ಹೃದಯವಮ್ಮ, ಇಷ್ಟೆಲ್ಲ ತಪ್ಪು ಮಾಡಿದ ನನ್ನನ್ನು ಒಂದೇ ಮಾತಿನಲ್ಲಿ ಕ್ಷಮಿಸಿದೆ ಎಂದು ಹೇಳಿದೆಯಲ್ಲಮ್ಮ. ಅಮ್ಮ, ಇನ್ನೊಮ್ಮೆ ಮಗು ರಾಮು ಎಂದು ಕರೆಯಮ್ಮ.
4: ರಾಮು ಹೇಳಪ್ಪ ಹೇಳು, ಇನ್ನು ಮುಂದೆ ಒಳ್ಳೆಯವನಾಗಿ ಬಾಳು ಕಂದ. ಹಾಗೆಯೇ ಆಗಲಮ್ಮ.
5: ಹೋ,
4: ಇತ್ತ ನನ್ನ ಧರ್ಮಪತಿಯೇ ಬರುವಂತಿದೆ.
3: ಬಾ ಲಕ್ಷ್ಮಿ ಬಾ, ಬಾ ಲಕ್ಷ್ಮಿ ಬಾ, ನನ್ನನ್ನು ಕ್ಷಮಿಸು ಲಕ್ಷ್ಮಿ ಕ್ಷಮಿಸು.
4: ಪತಿದೇವ, ಹಾಗೆನ್ನದಿರಿ, ನೀವು ಮಾಡಿರುವ ಅಪರಾಧವೇನು?
3: ನೀನೆಂತ ಸಾಧ್ವಿಯೇ, ಇಷ್ಟು ದಿನಗಳವರೆಗೂ ನಿನ್ನನ್ನು ಒಡೆದು ಬಡೆದು ನೋಯಿಸಿದನಲ್ಲ ಲಕ್ಷ್ಮಿ, ನೋಯಿಸಿದನಲ್ಲ. ಆದರೂ ಒಂದೇ ಕ್ಷಣದಲ್ಲಿ ನನ್ನನ್ನು ಕ್ಷಮಿಸುತ್ತೇನೆಂದು ಹೇಳುತ್ತಿರುವೆಯಲ್ಲ, ಹೇಳುತ್ತಿರುವೆಯಲ್ಲ ಲಕ್ಷ್ಮಿ. ಇನ್ನೆಂದಿಗೂ ನಿನ್ನನ್ನು ಒಡೆಯುವುದಿಲ್ಲ ಬಡಿಯುವುದಿಲ್ಲ. ಇದೆಲ್ಲ ವಿಧಿವಿಲಾಸ ಲಕ್ಷ್ಮಿ, ವಿಧಿವಿಲಾಸ.
4: ಬಾ, ನಾವಿಬ್ಬರು ಸುಖದಿಂದ ಬಾಳೋಣ. ಧನ್ಯವಾದ.
1: ತುಂಬ ಚೆನ್ನಾಗಿತ್ತು, ನವರಸಗಳನ್ನೆಲ್ಲ ಈ ಒಂದು ಅಭಿನಯದಲ್ಲಿ ಹೇಳ್ಬಿಟ್ರಿ ನೀವು. ಓಕೆ ಮೇಡಮ್, ತಂತ್ರಜ್ಞಾನದ ಈ ಕಾಲದಲ್ಲಿ ಮಕ್ಕಳಿಗೆ ನಾವು ಕಲಿಸಬೇಕಾಗಿರುವಂತಹ ಅತ್ಯಂತ ಮುಖ್ಯದ ಮೌಲ್ಯ ಯಾವುದು ಅಂತ ಹೇಳ್ತೀರಿ?
2: ತಂತ್ರಜ್ಞಾನ ಯುಗ ಎಷ್ಟು ಬೆಳೆದರೂ ಸಹ ನಮ್ಮ ದೇಶದ ಒಂದು ಸಂಸ್ಕೃತಿ, ಸಂಪ್ರದಾಯ, ಆಚಾರ, ವಿಚಾರ,

0: ನ್ಯಾಯ, ಸತ್ಯ, ನಿಷ್ಠೆ ಇವುಗಳನ್ನ ಬಿಡಬಾರದು. ತಂತ್ರಜ್ಞಾನದ ಜೊತೆಗೆ ಆದರ್ಶ ಗುಣಗಳು, ಒಂದು ಸುಸಂಸ್ಕೃತಿ, ಒಂದು ಸಂಪ್ರದಾಯ, ಗುರು ಹಿರಿಯರು, ದೇಶಭಕ್ತಿ, ರಾಷ್ಟ್ರಭಕ್ತಿ ಇವುಗಳೆಲ್ಲವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದಲ್ಲಿ ತಂತ್ರಜ್ಞಾನದ ಜೊತೆಯಲ್ಲಿ ಈ ಸಂಸ್ಕೃತಿ ಬೆಳೆದ್ರೆ ದೇಶದ ಪ್ರಗತಿ ಆಗುತ್ತೆ.
1: ಒಂದು ಸಂಸ್ಕಾರವನ್ನ ಮಕ್ಕಳಿಗೆ ನಾವು ಕಲಿಸ್ಬೇಕು. ತಂತ್ರಜ್ಞಾನ ಎಷ್ಟೇ ಮುಂದುವರಿದ್ರು ಅದು ಮುಂದುವರಿತಾನೆ ಇರುತ್ತೆ, ಆದ್ರೂ ಕೂಡ ಅದ್ರ ಜೊತೆಗೆ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನ ಬೆಳೆಸ್ಬೇಕು ಅನ್ನುವಂತಹದ್ದು. ತಿಪ್ಪಮ್ಮ ಅವರೇ, ನೀವು ವಚನಾರ್ಥಿಯಾಗಿದ್ದೀರಿ, ವಚನಗಳನ್ನೆಲ್ಲ ಬರೀತಾ ಇದ್ದೀರಿ ಅನ್ನುವಂತಹದ್ದು ಗೊತ್ತಾಯ್ತು. ನಿಮ್ಮೊಳಗೆ ವಚನ ಬರೆಯುವಂತಹ ಪ್ರೇರಣೆ ಯಾರಾಗಿದ್ದಾರೆ ಅಂತ?
0: ನನ್ನ ಸಹೋದರ ಚಿಕ್ಕಮ್ಮನ ಮಗ ಎಂ ತಿಪ್ಪೇಸ್ವಾಮಿ ಅಂತ ಹೇಳ್ಬಿಟ್ಟು, ಅವರು ಸಹ ಉಪನ್ಯಾಸಕರಾಗಿದ್ದಾರೆ, ಪ್ರಾಧ್ಯಾಪಕರಾಗಿದ್ದಾರೆ ಈಗ ಅವರು, ಹಾಗೂ ಡಾಕ್ಟರ್ ಬಿ ಎ ಸೀತಾರಾಮ್ ಅಂತ ಹೇಳ್ಬಿಟ್ಟು ಅವರಿಗೆ ಆಭಾರಿಯಾಗಿದ್ದೇನೆ ಮೇಡಮ್.
1: ನಿಮ್ಮ ವಚನಗಳ ಮೂಲಕ ಸಮಾಜಕ್ಕೆ ಯಾವೆಲ್ಲ ಸಂದೇಶಗಳನ್ನ ತಲುಪಿಸ್ಬೇಕು ಅನ್ನುವಂತಹ ಆಶಯ ನಿಮ್ದು?
0: ವಚನಗಳ ಮೂಲಕ ನಾನು ಸತ್ಯ, ನಿಷ್ಠೆ, ನ್ಯಾಯ, ಧರ್ಮ, ಸತ್ಯಮೇ ಜಯತೆ ಅಂತೇಳಿ, ಆಮೇಲೆ ಸತ್ಯಕ್ಕೆ ಸಾವಿಲ್ಲ ಅಂತಕ್ಕಂಥದ್ದು, ಸುಳ್ಳಿಗೆ ಬೆಲೆ ಇಲ್ಲ ಅಂತಕ್ಕಂಥದ್ನ ನಾನು ಈ ಜನರಿಗೆ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಯಲ್ಲೇ ನಾನು ಅನೇಕ ಸಮಾಜದ ವಿಡಂಬನೆಗಳಿದೆ, ಅಂಧಾಚಾರ ಇದೆ, ಕಂದಾಚಾರ ಇದೆ, ಅಸ್ಪೃಶ್ಯತೆ ಇದೆ, ಅನ್ಯಾಯ, ಅತ್ಯಾಚಾರ, ಇಂಥ ಯಾವ ಒಂದು ಕೆಟ್ಟ ಗುಣಗಳಿವೆ, ಅವಗುಣಗಳಿದ್ದಾವೆ, ಅವುಗಳನ್ನು ತುಳಿದುಬಿಟ್ಟು ಸತ್ಯ, ನ್ಯಾಯ, ಧರ್ಮದ ಮೂಲಕ ನಾವು ಸಮಾಜವನ್ನ ಕಟ್ಟಿದಾಗ ನಮ್ಮಲ್ಲಿ ಶಾಂತಿಯ ಸಂದೇಶವನ್ನ
1: ಅಂದ್ರೆ ಒಂದು ಒಳ್ಳೆ ಮಾರ್ಗದ ಕಡೆ ನಮ್ಮ ಸಮಾಜವನ್ನ ನಡೆಸುವಂತಹ ಒಂದು ಅರ್ಥ ಇರುವಂತಹ ವಚನಗಳನ್ನ ಬರೀತೀರಿ. ಯಾವ್ದಾದ್ರು ಒಂದು ಚಿಕ್ಕ ಒಂದು ವಚನವನ್ನ ನಮ್ಮ ಕೇಳುಗರಿಗಾಗಿ ಹೇಳ್ತೀರಾ?
0: ನಾನು ಸಾವಿರಾರು ವಚನಗಳನ್ನ ಬರೆದಿದ್ದೇನೆ, ಅವುಗಳ ಸಂಪುಟಗಳನ್ನು ಸಹ ತರಬೇಕು ಅಂತ ಈಗ ಯೋಜನೆಯನ್ನ ಹಾಕೊಳ್ತಾ ಇದ್ದೇನೆ. ಅದರಲ್ಲಿ ನನಗೆ ಇಷ್ಟವಾಗಿರ್ತಕ್ಕಂಥ ಒಂದು ಪದ್ಯ, ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಏರಿಳಿತ, ಕೆಟ್ಟ ನಡತೆಯಿಂದ ಹೊರಬರ್ತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಬರೆದಿರ್ತಕ್ಕಂಥ ಒಂದು ವಚನ, ಇದರಲ್ಲಿ ನೀತಿ ಅಡಗಿದೆ. ವಿಕಾರ

0: ತಿಪ್ಪಮ್ಮ ಅವರೇ, ತುಂಬ ಅರ್ಥಗರ್ಭಿತವಾದಂತಹ ಒಂದು ವಚನ ಹೇಳಿದ್ರಿ, ಖುಷಿಯಾಗುತ್ತೆ. ಹಿರಿಯರಿಗೆ ನೀವು ಯಾವೆಲ್ಲ ಒಂದು ಜವಾಬ್ದಾರಿಗಳಿದೆ, ಈಗ ಹಿರಿಯ ವಯಸ್ಸಿನಲ್ಲಿರುವಂಥವರು ಯಾವ ರೀತಿಯಾಗಿ ಮಕ್ಕಳ ಜೊತೆ ಒಡನಾಟವನ್ನು ಇಟ್ಕೋಬೇಕು ಅಂತ ಹೇಳ್ತೀರಿ?
1: ಮಕ್ಕಳಲ್ಲಿ ನಾವು ಹಿರಿಯರಾಗಿರ್ತಕ್ಕಂಥವರು ಶಿಸ್ತುಬದ್ಧ ಜೀವನವನ್ನು ಹೇಳ್ಕೊಡ್ಬೇಕು, ನಡೆ ನುಡಿ ಬೇರೆಯವರಿಗೆ ಪ್ರೇರಣೆಯನ್ನೇ ನೀಡುವಂತೆ

0: ಇರಬೇಕು. ನಮ್ಮ ಸತ್ಯದ ದಾರಿಯಲ್ಲಿ ನಡೀಬೇಕು, ಇನ್ನೊಬ್ಬರ ಮನಸ್ಸನ್ನು ಘಾಸಿಗೊಳಿಸಬಾರ್ದು ಅಂತ ಹೇಳಬೇಕು. ನಿಷ್ಠೆ, ನಿಯಮ, ಆದರ್ಶಗಳನ್ನು ಪಾಲಿಸುವಂತೆ ಆ ಮಕ್ಕಳಿಗೆ ಬೋಧನೆಯನ್ನು ಮಾಡಬೇಕು. ಆಮೇಲೆ ದೇಶದ ಉನ್ನತಿಗಾಗಿ, ರಾಷ್ಟ್ರದ ಉನ್ನತಿಗಾಗಿ ನಾವೆಲ್ಲರೂ ಏನು ಮಾಡಬೇಕಂದ್ರೆ, ಚೆನ್ನಾಗಿ ಆ ಮಕ್ಕಳಿಗೆ ನೀತಿಯ ಮೂಲಕ, ಕಥೆಗಳ ಮೂಲಕ, ಕೆಲವೊಂದು ಘಟನೆಗಳ ಮೂಲಕ ಹೇಳಕ ಏನಾಗತ್ತಪ್ಪ ಅಂದರೆ ಒಂದು ಸುಸ್ಥಿತಿಯಲ್ಲಿ ಇಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತೇನೆ.
1: ನೀವು ಇಷ್ಟೆಲ್ಲ ಬುದ್ಧಿವಂತಿಕೆ ಇದ್ದ, ನೀವು ನಿಮ್ಮ ಒಂದು ಶ್ರಮದಿಂದ, ಪರಿಶ್ರಮದಿಂದ ಈ ಒಂದು ಸ್ಥಾನಕ್ಕೆ ನೀವು ಬಂದಿದ್ದೀರಿ. ಹಾಗಾದ್ರೆ ಈ ಒಂದು ಸಾಧನೆಗೆ ನಿಮಗೆ ಅನೇಕ ಪ್ರಶಸ್ತಿಗಳು ಮತ್ತು ಗೌರವಗಳು ಮತ್ತು ಸನ್ಮಾನಗಳಿಗೆ ಭಾಜನರಾಗಿದ್ದೀರಾ ಅಂತ, ಇದ್ರ ಬಗ್ಗೆ ಹೇಳೋದ್ರೆ ಯಾವೆಲ್ಲ ನಿಮಗೆ ಪ್ರಶಸ್ತಿಗಳು ಸಿಕ್ಕಿದೆ?
0: ನಾನು ಸನ್ಮಾನಕ್ಕಾಗಲಿ ಪ್ರಶಸ್ತಿಗಾಗಲಿ ಎಂದು ಸಹ ಆಸೆ ಪಟ್ಟವಳಲ್ಲ. ಆದರೂ ಸಹ ಟಿ ಎಸ್ ನಾಗಣ್ಣ ಅವರಿಂದ ನನಗೆ ಪ್ರಶಸ್ತಿ ಸಿಕ್ಕಿದೆ, ಹಾಗೂ ಹೊಸದುರ್ಗದ ಸ್ಟೇಟ್ ಲೆವೆಲ್ ಕವನ ವಾಚನದಲ್ಲಿ ಪ್ರಶಸ್ತಿ ಸಿಕ್ಕಿದೆ. ಹೀಗೆ ಹತ್ತು ಹಲವಾರು ಒಂದು ಪ್ರಶಸ್ತಿಗಳು ನನಗೆ ಸಿಕ್ಕಿದ್ದಾವೆ. ಅದಷ್ಟೇ ಅಲ್ಲ, ಇದೇ ರೇಡಿಯೋ ಪ್ರೋಗ್ರಾಮಲ್ಲಿ ಒಂದು ಸರಿ ಉಷಾಲತಾ ಅವರು ನನ್ನನ್ನು ಈ ರೀತಿ ಇಂಟರ್ವ್ಯೂ ಮಾಡಿದಾಗ, ನಾನು ಮಕ್ಕಳ ಸಾಹಿತ್ಯದ ಬಗ್ಗೆ ನನ್ನ ಕೌಟುಂಬಿಕ ಹಿನ್ನೆಲೆಯನ್ನು ಹೇಳಿದಾಗ ಅವರು ಏನು ಮಾಡಿಬಿಟ್ರು ಅಂದರೆ ಮೆಚ್ಚಿಬಿಟ್ಟು ಯಾವುದು ಮಡಿಕೇರಿ, ಆಮೇಲೆ ಸೋಮವಾರಪೇಟೆ ಅಂತ ಕಡೆ ಎಲ್ಲ ನನ್ನನ್ನು ಮಕ್ಕಳ ಸಾಹಿತ್ಯ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ, ಅವರಿಗೆ ವ್ಯಕ್ತಪಡಿಸ್ಲಿಕ್ಕೆ ಕರೆದುಕೊಂಡು ಹೋಗಿದ್ದರು. ಹೀಗೆ ಆಮೇಲೆ ಹಂಪೆ ಯೂನಿವರ್ಸಿಟಿಯಲ್ಲಿ ಮಕ್ಕಳ ಸಾಹಿತ್ಯ ಕಮ್ಮಟ ಅಂತೇಳ್ಬಿಟ್ಟು ಅಲ್ಲಿ ಕರೆಸಿದ್ರು. ಧಾರವಾಡಕ್ಕೆ ಹೋಗಿದ್ದೇನೆ. ಹೀಗೆ ಹಲವಾರು ಕಡೆ ನಾನು ಎಲ್ಲ ಹೋಗಿ ಹಲವಾರು ಪ್ರಶಸ್ತಿಗಳನ್ನು ನಾನು ಸ್ವೀಕರಿಸಿದ್ದೇನೆ ಮೇಡಮ್.
1: ಖುಷಿಯಾಗುತ್ತೆ ನಿಮ್ಮ ಒಂದು ಸಾಧನೆಯನ್ನು ಕೇಳಿ. ಈ ಒಂದು ನಿಮ್ಮ ನಿವೃತ್ತಿ ಜೀವನದಲ್ಲಿ ನಿಮ್ಮ ಹವ್ಯಾಸ ಮತ್ತು ಜೀವನ ಈಗ ಹೇಗಿದೆ ಅಂತ?
0: ನನಗೆ ಮೊದಲಿನಿಂದಲೂ ಅಷ್ಟೇ ಸೋಮಾರಿ ಆಗಬಾರ್ದು ಅಂತಕ್ಕಂಥ ಧ್ಯೇಯ ಉಳ್ಳವಳು. ಇದು ಸಹ ನನ್ನ ತಂದೆಯಿಂದ ಬಂದಿರತಕ್ಕಂಥ ಕೊಡುಗೆ. ಏಕೆಂದರೆ ನಾನು ಚಿಕ್ಕವಳಿದ್ದಾಗೇ ನನ್ನ ತಂದೆ ಹೇಳ್ತಾ ಇದ್ರು, ಬೆಳಿಗ್ಗೆ 5 ಗಂಟೆಗೆ ಪ್ರತಿದಿನ ನಮಗೆ ಓದಿಸ್ಲಿಕ್ಕೆ ಹೇಳ್ತಾ ಇದ್ರು. ಏನಂತ ಅಂದರೆ ತಿಪ್ಪಮ್ಮ, ಚಂದು, ಮಂಗಳ ಅಂತ ಕರಿತಿದ್ರು ಮಕ್ಕಳ ಹೆಸರನ್ನು. ಹೇಳ್ತಾ ಇದ್ರೆ ಹೇಳ್ತಿದ್ರು ನಮ್ಮ ತಾಯಿ ಜೊತೆ, ನೋಡೆ ಓದೋ ಲಕ್ಷಣನೇ ಬೇರೆ ಅಂತ ಹೇಳ್ತಾ ಇದ್ರು. ಆ ಮಾತಿನಿಂದ ನಮಗೆ ಒಡೆದಿದ್ದಕ್ಕಿಂತ ಹೆಚ್ಚಾಗಿ ನಾವು ಓದೋದು ನಮ್ಮ ಒಂದು ಕಲಿಕೆಯಲ್ಲಿ ತೊಡಗ್ತಾ ಇದ್ವಿ ಮೇಡಮ್. ಹೀಗೆ ನನಗಿನ್ನೊಂದು ಮಾತು ನೆನಪಿದೆ, ಏನಪ್ಪ ಅಂದರೆ ಸೋಮಾರಿತನ ಅಂತಕ್ಕಂಥದ್ದು ಯಶಸ್ಸಿನ ಒಂದು ಶತ್ರು, ಪರಿಶ್ರಮ ಅಂತಕ್ಕಂಥದ್ದು ಯಶಸ್ಸಿನ ಮಿತ್ರ ಅಂತೇಳ್ಬಿಟ್ಟು ಇನ್ನೊಂದು ಕಬೀರ್ ದಾಸರದು ಒಂದು ವಾಣಿ ನನಗೆ ನೆನಪಾಗುತ್ತೆ. ಯಾವ ವ್ಯಕ್ತಿ ಸಮುದ್ರದ ದಡದ ಮೇಲೆ ಕೂತಿರ್ತನೋ ಅವನು ಎದುರ್ಕೊಂಡು ಮುತ್ತನ್ನು ತರಬೇಕು ಅಂತ ಆಸೆ ಇರುತ್ತೆ, ಆದರೆ ಅವನು ಧುಮುಕ್ಲಿಕ್ಕೆ ಇಷ್ಟಪಡೋದಿಲ್ಲ, ಅವನಿಗೆ ಆ ಮುತ್ತು ಎಂದಿಗೂ ಸಿಗೋದಿಲ್ಲ. ಆದರೆ ಯಾವ ವ್ಯಕ್ತಿ ಧೈರ್ಯದಿಂದ ಸಮುದ್ರಕ್ಕೆ ಧುಮ್ತಾನೋ ಅಥವಾ ಬೀಳ್ತಾನೋ ಅವನು ಮಾತ್ರ ಮುತ್ತನ್ನು ತರಬಲ್ಲ ಅಂತ ಹೇಳ್ತಾನೆ. ಹಾಗೆ ಯಾವ ವ್ಯಕ್ತಿ ಕಷ್ಟಪಟ್ಟು ಒಂದು ಶಿಸ್ತಿನಿಂದ ಬದುಕ್ತೀವೋ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು.
1: ನನ್ನ ಜೀವನದಲ್ಲಿ ನಿಮ್ಮ ಹವ್ಯಾಸಗಳ ಬಗ್ಗೆ
0: ಈಗ ನನಗೆ ಸಮಯನೇ ಕಡಿಮೆ ಅನಿಸುತ್ತೆ. ಯಾಕೆಂದರೆ ನಾನು ತೋಟ ನೋಡ್ಕೊಳ್ತೀನಿ, ಮನೆ ನೋಡ್ಕೊಳ್ತೀನಿ, ಅದರಲ್ಲೂ ನನ್ನ ಮಗ ಈಗ ಡಿಸೇಬಲ್ ಆಗಿದ್ದಾನೆ, ಅವನು ನಡೀಲಿಕ್ಕಾಗಲ್ಲ, ಏನೂ ಇಲ್ಲ, ವೀಲ್ ಚೇರ್ ಅಡಿಕ್ಟ್ ಆಗಿದ್ದಾನೆ. ಅವನಾದ ಎಲ್ಲ ಶುಶ್ರೂಷೆಯನ್ನು ಸಹ ನಾನೇ ಮಾಡ್ಕೊಳ್ತಿದ್ದೀನಿ,
1: ಹಾರೈಕೆ
0: ಹಾರೈಕೆ ಎಲ್ಲ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಈ ಒಂದು ಸಾಹಿತ್ಯದಲ್ಲಿ ತೊಡಗಿರ್ತೀನಿ.
1: ಅಂದರೆ ಬರವಣಿಗೆ ಇರುವಂತಹವರು, ಸಾಹಿತ್ಯದಲ್ಲಿ ಆಸಕ್ತಿ ಇರೋವಂಥವರಿಗೆ ಸಮಯ ಎಷ್ಟಿದ್ರೂ ಕಡಿಮೆನೇ ಅನ್ನುವಂತಹದ್ದು. ತಿಪ್ಪಮ್ಮ ಅವರೇ, ಮಕ್ಕಳಿಗೋಸ್ಕರ ಪದ್ಯಗಳನ್ನು ರಚನೆ ಮಾಡಿದಿರಿ, ಮಕ್ಕಳ ಏಳಿಗೆಗಾಗಿ ಅನೇಕ ಒಂದು ಶ್ರಮವನ್ನು ಪಟ್ಟಿದ್ದೀರಿ ಅಂತ ಕೇಳ್ಪಟ್ವಿ. ಯಾವ ರೀತಿಯಾದಂತಹ ಪದ್ಯಗಳನ್ನು ನೀವು ರಚನೆ ಮಾಡಿದಿರಿ ಒಂದು ಹೇಳ್ಬೋದಾ?
0: ಓ ಖಂಡಿತ ಹೇಳ್ತೇನೆ. ಹಂಪೆಯಲ್ಲಿ ನಮಗೆ ಶಿಶು ಸಾಹಿತ್ಯದ ಕಮ್ಮಟ ಕಾರ್ಯಾಗಾರಕ್ಕೆ ಕರೆಸಿದ್ರು. ಅಲ್ಲಿ ಕಮಲಾಪುರದ ಮಕ್ಕಳಿಗೆ ನಾನು ಬರೆದಿರ್ತಕ್ಕಂಥ ಚಂದಿರ ಅಂತಕ್ಕಂಥ ಒಂದು ಕವನ ಇಷ್ಟ ಆಗಿತ್ತು, ಅದನ್ನು ಸ್ವಲ್ಪ ಹೇಳ್ತೇನೆ ನೋಡಿ.
1: ಹೇಳಿ ಹೇಳಿ.

ಬಿರುಸಲಿ ಒಡೆಯುವೆ ನಿನ್ನನು, ಬಿರುಸಲಿ ಒಡೆಯುವೆ ನಿನ್ನನು, ಹಿಡಿದರೆ ಸಿಗೆಯು ನಿನ್ನನು ಬಿಡೆನು, ತೊಟ್ಟಿಲಲಿ ತೇಲುವ ನಿನ್ನನು ಕಂಡು ನಿರತವು ಹಾಡುವೆ ನಿನ್ನೊಡನೆ, ನಿರತವು ಹಾಡುವೆ ನಿನ್ನೊಡನೆ, ಲಾಲಲಲಲ್ಲ.

ಲ. ಇನ್ನೊಂದು ಬಾಳೆಯ ಗೊನೆ ಅಂತೇಳ್ಬಿಟ್ಟು, ಇದು ಮಕ್ಕಳಿಗೆ ತುಂಬ ಇಷ್ಟ ಡ್ಯಾನ್ಸ್ ಮಾಡಲಿಕ್ಕೆ ಎಲ್ಲ. ನೃತ್ಯವನ್ನು ಸಹ ನಾನು ಮಕ್ಕಳಿಗೆ ತುಂಬ ಚೆನ್ನಾಗೆ ಕಲಿಸ್ತಾ ಇದ್ದೆ ಶಿಕ್ಷಣ ಸಂಯೋಜಕಿಯಾದಾಗ. ಕೆಲವೇ ಸಾಲುಗಳನ್ನು ಹೇಳ್ತೇನೆ. ಬಾಳೆಯ ಬನದಾಗೆ ಗೊನೆಯಾದು ತಲೆ ಬಾಗಿ, ಗೊನೆಯಾದು ತಲೆ ಬಾಗಿ ನಿನ್ನ

0: ನಕ್ಕ ತಯ್ಯ ತಯ್ಯ ತಯ್ಯ ತಯ್ಯ ತಯ್ಯ ತಯ್ಯ ತಯ್ಯ ತಯ್ಯ ತಯ್ಯ ಹೋಗೋಣ ಬಾರಿ ತಂಗಿ ಹೋಗೋಣ ಬಾರಿ ತಂಗಿ.
1: ತುಂಬ ಸುಂದರವಾದಂತಹ ಹಾಡನ್ನು ಹೇಳಿ ನೀವು ಮಕ್ಕಳಿಗೋಸ್ಕರ. ಅಂದರೆ ನೀವು ಸಂಗೀತವನ್ನು ಕೂಡ ಅಂದರೆ ಸಾಹಿತ್ಯದ ಜೊತೆ ಸಂಗೀತನ ಕೂಡ ನೀವು ಮೈಗೂಡಿಸ್ಕೊಂಬಿಟ್ಟಿದ್ದೀರಿ ಅಂತ ಅನಿಸುತ್ತೆ, ಖುಷಿಯಾಗುತ್ತೆ. ಇಷ್ಟೇ ಒತ್ತಡಗಳ ನಡುವೆಯೂ ಕೂಡ ನಿಮ್ಮನ್ನು ನೀವು ಈ ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ತುಂಬ ಸಂತೋಷ ಆಗುತ್ತೆ. ಈ ನಿವೃತ್ತಿ ಜೀವನದಲ್ಲಿ ನಿಮ್ಮ ಮಕ್ಕಳೊಂದಿಗೆ ನಿಮ್ಮ ಮನೆಯ ಸದಸ್ಯರೊಂದಿಗೆ ಯಾವ ರೀತಿಯಾಗಿ ನಿಮ್ಮ ಒಂದು ಒಡನಾಟ ಇದೆ ಈಗ?
0: ಮಗ ನನ್ನ ಮಗಳೇ, ಇವರಿಬ್ಬರು ಸಹ ನನಗೆ ಸಾಹಿತ್ಯಿಕವಾಗಿ ಹೆಚ್ಚಿನ ಒಂದು ಲೋಪದೋಷಗಳಿದ್ದರೆ ಅಮ್ಮ ನೀನು ಈ ರೀತಿ ಬದಲಾವಣೆ ಮಾಡ್ಕೊ ಹೀಗೆ ಮಾಡ್ಕೊ ಅಂತ ಹೇಳಿಬಿಟ್ಟು ನನಗೆ ಹಲವಾರು ಸಾರಿ ನನಗೆ ಸೂಕ್ತ ಸಲಹೆಗಳನ್ನು ಕೊಟ್ಟು ನನ್ನ ಸಾಹಿತ್ಯವನ್ನು ಇಂಪ್ರೂವ್ ಆಗಲಿಕ್ಕೆ ಅವರು ತುಂಬ ಸಹಾಯವನ್ನು ಮಾಡಿದ್ದಾರೆ. ಅಷ್ಟೇ, ನನಗೆ ಯಾವುದೇ ಕಷ್ಟ ಇರಲಿ ಇನ್ನೊಂದಿರಲಿ ನನ್ನ ಮಗಳು ಹೇಳ್ತಾ ಇರ್ತಾಳೆ, ಅಮ್ಮ ನೀನು ಹೆಚ್ಚಿನ ಒತ್ತಡವನ್ನು ತಗೊಳ್ಬೇಡ, ಆರಾಮಾಗಿರು, ತುಂಬ ಚೆನ್ನಾಗಿ ಜೀವನವನ್ನು ಖುಷಿಯಿಂದ ಕಳಿ ಅಂತ ಹೇಳಿಬಿಟ್ಟು ನನಗೆ ಇದು ಮಾಡ್ತಾ ಇರ್ತಾಳೆ ಮೇಡಮ್.
1: ಕೊನೆಯದಾಗಿ ನಮ್ಮ ಕೇಳುಗರಿಗೆ ನೀವು ಏನನ್ನ ಹೇಳ್ತೀರಿ? ಈಗಿನ ಒಂದು ಯುವಜನತೆಗೆ, ಯುವಕರಿಗೆ ಯಾವ ರೀತಿಯಾದಂತಹ ಒಂದು ನಿಮ್ಮ ಕಿವಿಮಾತು ಹೇಗಿರಬೇಕು ಅಂತ?
0: ಯಾರೇ ಆಗಿರಲಿ, ಜೀವನದಲ್ಲಿ ಶಿಸ್ತುಬದ್ಧ ಜೀವನ ಎಲ್ಲಿ ಇರುತ್ತೆ ಅಲ್ಲಿ ಖಂಡಿತ ಸಕ್ಸಸ್. ಈಗ ಹೇಳ್ತಾರಲ್ಲ ಸ್ವಾಮಿ ವಿವೇಕಾನಂದರ ಒಂದು ವಾಣಿ ನನಗೆ ನೆನಪಾಗುತ್ತೆ, ಹೇರಿ ಹೆದ್ದೇಳಿರಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂತ ಹೇಳಿಬಿಟ್ಟು. ಖಂಡಿತ ನಾವು ಸಹ ಅಷ್ಟೇ, ಶಿಸ್ತುಬದ್ಧಿನಿಂದ ಸಮಯಕ್ಕೆ ಸರಿಯಾಗಿ ಇದನ್ನು ಮಾಡಿಕೊಂಡ್ರೆ ಖಂಡಿತ ನಮಗೆ ಒತ್ತಡಗಳಿರೋದಿಲ್ಲ, ನಮ್ಮ ಮನಸ್ಸು ಗಾಸಿಗೊಳ್ಳೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಅನೇಕ ಸಾಹಿತ್ಯಗಳನ್ನು ಓದ್ಬೋದು, ಗುರು ಹಿರಿಯರ ಒಂದು ಮಾಡನ್ನು ಪಾಲಿಸೋದು, ಇವೆಲ್ಲವನ್ನು ಮಾಡಿದಾಗ ಏನಾಗ್ತೀವಪ್ಪ ಅಂದರೆ ನಾವು ಸಾಧಕರಾಗ್ತೀವಿ ವಿನಃ ಸೋಮಾರಿಗಳು ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಹೋದರೆ ಖಂಡಿತ ನಾವು ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಬೋದು.
1: ನಿಮ್ಮ ಮಾತುಗಳು ನಮ್ಮ ಕೇಳುಗರಿಗೆ, ವಿಶೇಷವಾಗಿ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಸಾಹಿತ್ಯಾಸಕ್ತರಿಗೆ ಖಂಡಿತವಾಗಿಯೂ ಕೂಡ ಪ್ರೇರಣೆಯ ಆಗಲಿವೆ ಅಂತ ನಾವು ಕೂಡ ಭಾವಿಸ್ತೇವೆ. ಕೇಳುಗರೆ, ಒಬ್ಬ ಶಿಕ್ಷಕಿ ಅಕ್ಷರ ಕಲಿಸುತ್ತಾರೆ, ಒಬ್ಬ ಕವಯಿತ್ರಿ ಭಾವನೆಗಳಿಗೆ ಭಾಷೆ ಕೊಡ್ತಾರೆ, ಒಬ್ಬ ವಚನಗಾರ್ತಿ ಬದುಕಿಗೆ ಮೌಲ್ಯವನ್ನು ಕಲಿಸ್ತಾರೆ. ಈ ಮೂರು ಆಯಾಮಗಳ ಸುಂದರ ಸಂಗಮವೇ ಇಂದಿನ ನಮ್ಮ KS ತಿಪ್ಪಮ್ಮ ನಾಗರಾಜ್ ಅವರ ವ್ಯಕ್ತಿತ್ವ ಅಂತ ಹೇಳ್ತಾ ಇಂತಹ ಅರ್ಥಪೂರ್ಣ ಮಾತುಕತೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.
0: ಧನ್ಯವಾದ.
2: ಇದುವರೆಗೂ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಬಹುಮುಖಪ್ರತಿಭೆ ನಿವೃತ್ತ ಶಿಕ್ಷಕರಾದ ಚಿತ್ರದುರ್ಗದ KS ತಿಪ್ಪಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಗೀತಾ ಟಿ. ಸಂಕಲನ ಹಿರೇಕಂದವಾಡಿ ದೀಪಾ ಎಂ. ನಿರ್ವಹಣೆ ಹನುಮಂತರಾಯಪ್ಪ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಪಾರ್ಟಿ ಬೇಕೇ ಬೇಕು.
2: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
1: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
3: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
1: ಬೈ ಗರ್ಲ್ಸ್. ಎಲ್ಲಿ ಹೋಗ್ತಿದ್ಯಾ?
2: ಕೇಳಿಸಲ್ವಾ? ನೋ ಶೇರಿಂಗ್.
3: RBI ಹೇಳ್ತಾ ಇದೆ ಜಾಣರಾಗಿರಿ, ಜಾಗರೂಕರಾಗಿರಿ.
4: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
2: ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
1: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
2: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
1: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
2: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
3: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
4: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
3: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
4: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
3: ಆಸ್ವಾದಿಸಿ
4: ಆನಂದಿಸಿ
3: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
5: ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ URRAO ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 FM ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. October 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರ

0: ಆರೈಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೆ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕೇಳಿ ಆರೋಗ್ಯ ಸಂಚಿಕೆ. ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಜನರಲ್ಲಿ ಹೆಚ್ಚುತ್ತಿರುವ ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿ, ಕಾರಣ ಹಾಗೂ ಪರಿಹಾರ ಕುರಿತು ಮನೋರೋಗ ತಜ್ಞರಾದ ಡಾಕ್ಟರ್ ಯು ಶ್ರೀನಿವಾಸ ಅವರೊಡನೆ ಸಂದರ್ಶನ.
3: ಡಾಕ್ಟರ್ ಶ್ರೀನಿವಾಸ ಭಟ್ ಅವರೇ ನಮಸ್ಕಾರ.
4: ನಮಸ್ಕಾರ.
3: ಇತ್ತೀಚಿನ ವರ್ಷಗಳಲ್ಲಿ ನೋಡಿದ್ರೆ ಜನರಲ್ಲಿ ಒಂದು ರೀತಿಯ ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ ಎನ್ನುವಂತಹದ್ದು ನಮ್ಮ ಸುತ್ತಮುತ್ತಲ ಒಂದು ಪರಿಸರದಲ್ಲಿ ಅಥವಾ ಮಾಧ್ಯಮಗಳಲ್ಲಿಯೂ ಕೂಡ ನಾವು ನೋಡ್ತಾ ಇದ್ದೀವಿ.
4: ಹೌದು.
3: ಒಂದು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದ್ರೆ ಅಥವಾ ಮನೋರೋಗ ತಜ್ಞರಾಗಿ ನಿಮ್ಮ ಒಂದು ಅನಿಸಿಕೆ ಏನು ಇದರ ಬಗ್ಗೆ?
4: ಸಾಮಾನ್ಯತಃ ನೋಡುದಿದ್ರೆ ಇತ್ತೀಚೆಗೆ ನೀವು ಹೇಳಿರುವಂತೆ ಕ್ರೌರ್ಯ ಅಥವಾ ಅಸಹನೆಯ ಒಂದು ಅಂಶಗಳು ಸಮಾಜದಲ್ಲಿ ಹೆಚ್ಚು ಹೆಚ್ಚು ಕಾಣಬರ್ತಾ ಇದೆ. ವೈಜ್ಞಾನಿಕವಾಗಿ ನೋಡಿರುವಂಥ ಹಲವು ಯೋಜನೆಗಳು ಅಥವಾ ಮಾಡಿರುವಂಥ ಸರ್ವೆಗಳ ಪ್ರಕಾರ ಮಾನವ ನಿರ್ಮಿತ ಕ್ರೌರ್ಯಗಳು ಹೆಚ್ಚಾಗ್ತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ ನಾವು ಕಾಣಬರ್ತಾ ಇದ್ದೀವಿ. ಹೆಚ್ಚು ಹೆಚ್ಚು ರಿಪೋರ್ಟಿಂಗು ಆಗ್ತಾ ಇದೆ. ಹಿಂದೆ ಇರಲಿಲ್ಲ ಅಂತೇಳಿ ಅಲ್ಲ, ಹಿಂದೆ ಇತ್ತು, ಆದರೆ ಈಗ ಅದು ಹೆಚ್ಚು ಪ್ರಕಟಪಡ್ತಾ ಇದೆ ಅಥವಾ ಜನಗಳು ಈಗ ಹೆಚ್ಚು ಅದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
3: ಈಗ ಈ ಅಸಹನೆ ಅಂದರೆ ಏನು? ಇದಕ್ಕೆ ಒಂದು ಮಾನದಂಡ ಏನು?
4: ಅಸಹನೆ ಅಥವಾ ನಾವು ವಯಲೆನ್ಸ್ ಅಂತೇಳಿ ಹೇಳಿದರೆ WHO ಪ್ರಕಾರ ಇದು ಆಕ್ಚುವಲ್ ಅಥವಾ ಸಹಜವಾಗಿ ಅವನು ಮಾಡ್ತಾನೆ ಅನ್ನುವಂಥ ಒಂದು ಭಯ, ಅಥವಾ ಮಾಡ್ತಾನೆ ಹೌದು ಇದರ ಭಯ. ಒಂದು ಅವನ ಕಲ್ಪನೆ ಇರಬಹುದು ಅಥವಾ ಒಂದು ನಿಜವಾಗಿಯೂ ಇರಬಹುದು. ಇದರಿಂದ ಆಗುವಂತ ಒಂದು ಮನಸ್ಥಿತಿ, ಅದು ಮನುಷ್ಯನಿಗೆ ಯಾವ ರೀತಿಯಲ್ಲಿ ತೊಂದರೆ ಕೊಡುತ್ತದೆ, ಇದರಿಂದ ಏನು ನಡೀತದೆ, ಅದಕ್ಕೆ ನಾವು ವಯಲೆನ್ಸ್ ಅಂತೇಳಿ ಹೇಳ್ತೀವಿ.
3: ಅದು ಕೇವಲ ಮಾನಸಿಕವಾಗಿ ಇದ್ರೆ ಹೆಚ್ಚು ಅಪಾಯ ಇಲ್ಲ, ಆದರೆ ಅದು ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಹೆಚ್ಚು ಕ್ರೌರ್ಯವಾಗಿ ವ್ಯಕ್ತವಾಗ್ತದೆ ಅಂತ.
4: ಮಾನಸಿಕವಾಗಿ ಇದ್ರೆ ಆ ಮನುಷ್ಯನಿಗೆ ಅದು ಅಪಾಯಕಾರಿ, ಯಾಕಂದ್ರೆ ಅವನ ಮಾನಸಿಕ ಸ್ವಸ್ಥತೆ ಹೋಗ್ತದೆ. ಆದರೆ ಅದು ವ್ಯಕ್ತಪಡಿಸಿದಾಗ ಇದು ಯಾರ ಮೇಲೆ ಕ್ರೌರ್ಯವನ್ನು ಸೂಚಿಸ್ತಾನೋ ಅವನು ಅನುಭವಿಸ್ತಾನೆ, ಅವನ ಕುಟುಂಬಿಕರು ಮತ್ತು ಸಮಾಜ ಮೂರು ಇದರಿಂದಾಗಿ ಕಷ್ಟಪಡ್ತದೆ.
3: ಈಗ ಈ ಅಸಹನೆ ಮತ್ತು ಕ್ರೌರ್ಯವನ್ನು ಯಾವ ರೀತಿ ನಾವು ವಿಂಗಡಿಸಬಹುದು, ಯಾವ ಆಧಾರದ ಮೇಲೆ ವಿಂಗಡಿಸುವಂತಹದ್ದು?
4: ಇದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸ್ತಾ ಹೋಗ್ತೀವಿ. ಟೈಪ್ಸ್ ಆಫ್ ವೈಲೆನ್ಸ್ ಅಂತ ಹೇಳಿ ಹೇಳಿದ್ರೆ, ಒಂದು ಸೆಲ್ಫ್ ಡೈರೆಕ್ಟೆಡ್ ವೈಲೆನ್ಸ್, ಅಂದ್ರೆ ತನಗೆ ತಾನೇ ಮಾಡಿಕೊಳ್ಳುವಂತಹ ಒಂದು ಅಸಹನೆ ಅಥವಾ ಕ್ರೌರ್ಯ. ಇನ್ನೊಂದು ಇಂಟರ್ ಪರ್ಸನಲ್, ಎರಡು ವ್ಯಕ್ತಿಗಳ ಮಧ್ಯದಲ್ಲಿ ಅಥವಾ ವ್ಯಕ್ತಿಗಳ ನಡುವೆ ನಡೆಯುವಂತಹ ಕ್ರೌರ್ಯ. ಮೂರನೇದ್ದು ಕಲೆಕ್ಟಿವ್ ವೈಲೆನ್ಸ್, ಅಂದ್ರೆ ಒಂದು ಸಮಾಜದಲ್ಲಿ ತುಂಬಾ ಜನಗಳು ಸೇರಿ ಅದರಿಂದ ನಡೀತಾ ಇರುವಂತಹ ಒಂದು ಕ್ರೌರ್ಯ. ಇದು ಮೂರು ರೀತಿಯಲ್ಲಿ ನಾವು ಅದನ್ನ ವಿಂಗಡಿಸಿ ನಾವು ಹೇಳಬಹುದು. ಈ ಸೆಲ್ಫ್ ಡೈರೆಕ್ಟೆಡ್ ವಯಲೆನ್ಸ್ ಅಂತ ಹೇಳಿದ್ರೆ, ತನ್ನ ಮೇಲೆ ಮಾಡಿಕೊಳ್ಳಿರುವಂಥದ್ದು ಯೂಶ್ವಲಿ ನಾವು ನೋಡ್ತಾ ಇರುವಂಥದ್ದು ಸುಸೈಡ್ ಅಥವಾ ಪ್ಯಾರಾ ಸುಸೈಡ್, ಅಂದ್ರೆ ಸುಸೈಡ್ ಮಾಡಿಕೊಳ್ಳಿಕ್ಕೆ ಹೋಗ್ತಾ ಇರುವಂಥದ್ದು. ಅದರಲ್ಲಿ ಹೆಚ್ಚು ಭಯಾನಕವಾಗಿ ಆಗುವಂಥದ್ದು ಸೆಲ್ಫ್ ಮ್ಯುಟಿಲೇಷನ್, ತನ್ನನ್ನೇ ತಾನೇ ಕಡಿದುಕೊಳ್ಳುವಂಥದ್ದು ಅಥವಾ ತನ್ನನ್ನು ತಾನೇ ಬೆಂಕಿ ಹಾಕಿಕೊಳ್ಳುವಂಥದ್ದು, ಇವುಗಳೆಲ್ಲ ತುಂಬಾ ಕ್ರೌರ್ಯ ತನ್ನ ಮೇಲೆ ತೋರಿಸ್ತಾ ಇರುವಂತಹ ಕ್ರೌರ್ಯಗಳು. ಕಲೆಕ್ಟಿವ್ ವಯಲೆನ್ಸ್ ಅಂತ ಹೇಳಿದ್ರೆ, ಈ ಸಾಮಾಜಿಕ ನಿಯಮಗಳಿಂದಾಗಿ ಸೋತು ಹೋಗಿಯೋ ಅಥವಾ ಅದರಿಂದಾಗಿ ಪ್ರತಿಭಟನಾತ್ಮಕವಾಗಿ ನಡೀತಾ ಇರುವಂತಹ ಒಂದು ಸಾಮಾಜಿಕ ಸಂದರ್ಭದಲ್ಲಿ ಬರೆಯುವಂತ ಒಂದು ವಯಲೆನ್ಸ್. ಇದು ಪೊಲಿಟಿಕಲ್ ವಯಲೆನ್ಸ್ ಇರಬಹುದು ಅಥವಾ ಇಕನಾಮಿಕಲ್ ವಯಲೆನ್ಸ್ ಇರಬಹುದು, ಅಂದ್ರೆ ರಾಜಕೀಯವಾಗಿ ಅಥವಾ ವಿತ್ತೀಯವಾಗಿ ನಮಗೆ ಸಮಸ್ಯೆಗಳು ತುಂಬವಾದಾಗ, ಇವುಗಳೆಲ್ಲ ಕಲೆಕ್ಟಿವ್ ವಯಲೆನ್ಸ್. ಇದು ಒಂದು ಸಿಸ್ಟಮ್ ಮೇಲೆ ವಾರ್ಫೇರ್, ಅಂದ್ರೆ ಒಂದು ಯುದ್ಧ, ಇದು ಒಂದು ವಯಲೆನ್ಸ್. ಇದು ಜಿಯೋಗ್ರಫಿಕಲ್ ಏರಿಯಾಸ್ಗಳ ಮೇಲೆ ಇರಬಹುದು, ಎರಡು ದೇಶಗಳ ಮೇಲೆ ಇರಬಹುದು, ರಾಜ್ಯಗಳ ನಡುವೆ ನಡೀತಾ ಇರುವಂತಹದ್ದು. ಯೂಶ್ವಲಿ ಇದು ಪೊಲಿಟಿಕಲ್ ವಯಲೆನ್ಸ್ ಅಲ್ಲಿ ಬರ್ತದೆ. ಆದರೆ ತುಂಬಾ ನಾವು ನೋಡ್ತಾ ಇರುವಂತದ್ದು ಇಂಟರ್ ಪರ್ಸನಲ್, ಮನುಷ್ಯರ ಮನುಷ್ಯರ ಮಧ್ಯದಲ್ಲಿ ನಡೀತಾ ಇರುವಂತ ಒಂದು ಕ್ರೌರ್ಯ. ಇದು ಹೆಚ್ಚೆಚ್ಚು ರಿಪೋರ್ಟಿಂಗ್ ಆಗ್ತಾ ಇದೆ, ಇದು ಹೆಚ್ಚೆಚ್ಚು ಮುಂದಕ್ಕೆ ಬರ್ತಾ ಇದೆ. ಅದು ನಡೀತಾ ಇರುವುದು ಹೆಚ್ಚಾಗ್ತಾ ಇದೆಯೋ ಅಥವಾ ನಮಗೆ ರಿಪೋರ್ಟ್ ಆಗ್ತಾ ಇರೋದು ಹೆಚ್ಚಾಗ್ತಾ ಇದೆಯೋ ಗೊತ್ತಿಲ್ಲ. ಅಂತೂ ಈಗ ಹೆಚ್ಚೆಚ್ಚು ಕಂಡು ಬರ್ತಾ ಇರುವಂತದ್ದು ಇಂಟರ್ ಪರ್ಸನಲ್ ವಯಲೆನ್ಸ್. ಇದರಲ್ಲಿ ಮೇನ್ ಆಗಿ ಬರುವಂತದ್ದು ಇಂಟಿಮೇಟ್ ಪಾರ್ಟ್ನರ್ ವಯಲೆನ್ಸ್. ಇಂಟಿಮೇಟ್ ಪಾರ್ಟ್ನರ್ ಅಂತ ಹೇಳಿದ್ರೆ ತನ್ನದೇ ಗಂಡ ಇರಬಹುದು ಅಥವಾ ಹೆಂಡತಿ ಇರಬಹುದು ಅಥವಾ ತನ್ನ ಹತ್ತಿರದ ಸಂಬಂಧದಿಂದ ನಡೀತಾ ಇರುವಂತ ಒಂದು ಕ್ರೌರ್ಯ. ಎರಡನೇದ್ದು ಇದರಲ್ಲಿ ಬರುವಂತದ್ದು ಚೈಲ್ಡ್ ಅಬ್ಯೂಸ್, ಮಕ್ಕಳ ಮೇಲೆ ನಡೀತಾ ಇರುವಂತಹ ಕ್ರೌರ್ಯ. ಮೂರನೇದ್ದು ಬರೀತಾ ಇರುವಂತಹದ್ದು ಹಿರಿಯರ ಮೇಲೆ ನಡೀತಾ ಇರುವಂತಹ ಕ್ರೌರ್ಯ. ಇದು ಮೂರು ಇದರಲ್ಲಿ ಹೆಚ್ಚು ಕಾಣಬರುವಂತಹದ್ದು. ಇದರಲ್ಲಿ ರೇಪ್ ಇರಬಹುದು, ಸೆಕ್ಸುವಲ್ ಅಸಾಲ್ಟ್ ಇರಬಹುದು ಅಥವಾ

0: ನೆಗ್ಲಿಜೆನ್ಸ್ ಇರಬಹುದು. ಒಂದು ಕಮಿಷನ್, ಇನ್ನೊಂದು ಒಮಿಷನ್ ಅಂತ ಹೇಳ್ತೀವಿ. ಏನು ಮಗುವಿಗೆ ಹೊಡಿತೀವೋ ಇದು ಮಾಡುವಂತಹ ಕ್ರೌರ್ಯ. ಇನ್ನೊಂದು ಮಗುವಿಗೆ ಊಟ ಕೊಡದೇ ಇರುವಂತದ್ದು, ಆ ಕಾಲಕಾಲಕ್ಕೆ ಕೊಡಬೇಕಾದ್ದನ್ನು ಕೊಡದೇ ಇದ್ರೂ ಅದು ಇನ್ನೊಂದು ರೀತಿಯ ಕ್ರೌರ್ಯ ಮಗು ಅನುಭವಿಸ್ತದೆ. ಹಾಗೆ ದೊಡ್ಡವರಿಗೂ ಅಷ್ಟೇ, ಹಿರಿಯ ನಾಗರಿಕರಿಗೆ, ಅವರಿಗೆ ತನ್ನನ್ನು ತಾನು ಸಂಭಾಳಿಸಿಕೊಳ್ಳಿಕ್ಕೆ ಆಗದೇ ಇದ್ದಾಗ ಇದು ಎರಡೂ ನಡೀತದೆ. ಮಕ್ಕಳಿಗೆ ನಡೆದ ಹಾಗೆ ಅವರಿಗೂ ಕ್ರೌರ್ಯವನ್ನು ಸಮಾಜ ತೋರಿಸ್ತಾ ಇದೆ. ಮನುಷ್ಯರು, ಅವರ ಮಕ್ಕಳು, ಮನೆ ಮಂದಿ ಅಥವಾ ಹತ್ತಿರದ ಸಂಬಂಧಿಗಳು ಇದನ್ನು ತೋರಿಸ್ತಾ ಇದ್ದಾರೆ. ಇದು ಕ್ರೌರ್ಯಗಳಲ್ಲಿ ನಡೀತಾ ಇರುವಂತಹ ಒಂದು ವಿಂಗಡಣೆ.
1: ಇತ್ತೀಚಿನ ವರ್ಷಗಳಲ್ಲಿ ಯುವಕರಲ್ಲಿ ಹೆಚ್ಚಾಗಿ ಇಂಥ ಒಂದು ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿ ಬೆಳೀತಾ ಇದೆ ಅನ್ನುವಂಥದ್ದು, ಇದಕ್ಕೆ ಕಾರಣ ಏನು?
0: ಯುವಕರಲ್ಲಿ ನಾವು ನೋಡ್ತಾ ಇರುವಂತದ್ದು ಅವರ ಮಧ್ಯದಲ್ಲಿ ನಡೀತಾ ಇರುವಂತಹ ಗ್ಯಾಂಗ್ ವಾರ್ಗಳು, ಗ್ಯಾಂಗ್ಸ್ಗಳು, ಅದರ ಮೇಲೆ ನಡೀತಾ ಇರುವಂತಹದ್ದು. ಇದು ಬುಲ್ಲಿಯಿಂಗ್ ಅಂದ್ರೆ ಒಂದು ಸಣ್ಣದಾಗಿ ಇನ್ನೊಬ್ಬನನ್ನ ತಮಾಷೆ ಮಾಡೋದು ಅಥವಾ ಹೀನಾಯವಾಗಿ ನೋಡ್ಕೊಳ್ಳುವಂತದ್ದು, ಅವನಿಗೆ ನಮ್ಮ ಸ್ಕೂಲ್ಗಳಲ್ಲಿ ನೋಡ್ತಾ ಇರುವಂತಹದ್ದು ಬುಲ್ಲಿಯಿಂಗ್ ಆಕ್ಟಿವಿಟಿಯಿಂದ ಶುರು ಮಾಡಿಬಿಟ್ಟು ಫಿಸಿಕಲ್ ಫೈಟಿಂಗ್ ಅಂದ್ರೆ ಎರಡು ತಂಡಗಳು ಸೇರಿಕೊಂಡು ಜಗಳಕ್ಕೆ ನಿಲ್ಲುವಂತಹದ್ದು, ದೈಹಿಕವಾಗಿ ಜಗಳಕ್ಕೆ ನಿಲ್ಲುವಂತಹದ್ದು, ಇದು ಒಂದು ಕಡೆಯಲ್ಲಿ ನಡೀತಾ ಇದ್ರೆ. ಇನ್ನೊಂದು ಎಲ್ಲಿಯವರೆಗೆ ಹೋಗ್ತದೆ ಅಂತ ಹೇಳಿದ್ರೆ ರೇಪ್ ಮಾಡುವಂತದ್ದು, ಮರ್ಡರ್ ಮಾಡುವಂತಹದ್ದು, ಇದು ನಾವು ಕಾಣ್ತಾ ಇರುವಂತದ್ದು ಯುವಕರಲ್ಲಿ ನಡೀತಾ ಇರುವಂತಹ ಒಂದು ವಯಲೆನ್ಸ್. ವರ್ಲ್ಡ್ ವೈಡ್ ಅಲ್ಲಿ ಸಾಧಾರಣ 250,000 ಅಂದ್ರೆ 2.5 lakhs ಹೋಮಿಸೈಡ್ಸ್ ಅಂದ್ರೆ ಕೊಲೆ ನಡೀತಾ ಇದೆ. ಇದು ನಡೀತಾ ಇರುವಂತದ್ದು 10-29 ಏಜ್ ಗ್ರೂಪ್ ಅಲ್ಲಿ, ಗ್ರೂಪ್ ಅಂದ್ರೆ ಯುವಕರಲ್ಲಿ ನಡೀತಾ ಇರುವಂತಹ ಕೊಲೆಗಳ ಪ್ರಮಾಣ ಇಷ್ಟಿದೆ. ಇದು ಸಾಧಾರಣ ಯೂತ್ ಅಲ್ಲಿ ನಡೀತಾ ಇರುವಂತಹ ಕೊಲೆಯೇ 41% ಆಫ್ ದಿ ಟೋಟಲ್ ಮರ್ಡರ್ಸ್ ಅಷ್ಟು, ಹತ್ತಿರ ಹತ್ರ 50%ಗೆ ಬರ್ತಾ ಇದೆ ಯುವಕರಲ್ಲಿ ನಡೀತಾ ಇರುವಂತಹ ಒಂದು ಈ ಕೊಲೆಗಳು. ಆದ್ರಿಂದ ಇದನ್ನ ನಾವು ಸ್ಪೆಷಲ್ ಆಗಿ ಕನ್ಸಿಡರೇಷನ್ ಮಾಡಲೇಬೇಕಾಗ್ತದೆ. ಇದಕ್ಕೆ ಹಲವಾರು ಕಾರಣಗಳಿದೆ. ಒಂದು, ಅವನ ವ್ಯಕ್ತಿತ್ವ ವಿಕಸನ ಆಗ್ತಾ ಇರುವಂತಹದ್ದು ತನ್ನ ಡೆವಲಪ್ಮೆಂಟಲ್ ಏಜ್ ಗ್ರೂಪ್ ಅಲ್ಲಿ, ಅಂದ್ರೆ ಸಣ್ಣಗಿರುವಾಗ ಅವನು ಯಾವ ರೀತಿಯಲ್ಲಿ ಬೆಳೆದಿದ್ದಾನೆ ಅನ್ನೋದ್ರ ಮೇಲೂ ಹೋಗ್ತದೆ. ಅಂದ್ರೆ ಆ ವಯಸ್ಸಿನಲ್ಲಿ ತನ್ನ ತಂದೆ ತಾಯಿಗಳಲ್ಲಿ ವಯಲೆನ್ಸ್ ಇದ್ರೆ, ತಾನು ನಂಬಿರುವಂತಹ ಆದರ್ಶ ಪ್ರಾಯರುಗಳು ವಯಲೆನ್ಸ್ಗಳನ್ನೇ ಮಾಡ್ತಾ ಇದ್ರೆ, ಅಂದ್ರೆ ಕ್ರೌರ್ಯವೇ ಅವರ ಪ್ರಮುಖ ವಿಧಾನ ಆಗಿದ್ದಿದ್ರೆ, ಅವರ ಪಿಯರ್ ಗ್ರೂಪ್ ಅಲ್ಲಿ, ಅವರ ಗೆಳೆಯರಲ್ಲಿ ಹೆಚ್ಚು ಹೆಚ್ಚು ಕ್ರೌರ್ಯದ ಬಗ್ಗೆ ಹೆಚ್ಚು ಮಾತಾಡುವವರಿದ್ರೆ, ಅವನ ಸುತ್ತಮುತ್ತಲಿನಲ್ಲಿ ಅಂದ್ರೆ ವಾರ್ತಾ ಅಥವಾ ಮಾಧ್ಯಮಗಳಲ್ಲಿ ಅಥವಾ ಅವನ ಸುತ್ತಮುತ್ತಲು ನಡೀತಾ ಇರುವಂತಹ ಘಟನೆಗಳಲ್ಲಿ ಕ್ರೌರ್ಯವೇ ಪ್ರಧಾನವಾಗಿದ್ರೆ, ಇವನು ಇದರಿಂದ ತುಂಬಾ ಇನ್ಫ್ಲುಯೆನ್ಷಿಯಲ್ ಆಗ್ತಾನೆ. ಇನ್ನೊಂದು ಸೊಸೈಟಿಯಲ್ಲಿ ನೋಡಿಕೊಂಡಾಗ್ತಾ ಇರುವಂತಹದ್ದು. ಇನ್ನೊಂದು, ಸಣ್ಣಗಿರುವಾಗ ಅವನಿಗೆ ಬೆಳೆಸಿರುವಂತಹ ರೀತಿಯಲ್ಲಿ ಒಂದು ವೇಳೆ ಪ್ರೀತಿಯ ಕೊರತೆ ಇದ್ದಿದ್ರೆ, ಅಲ್ಲಿಯೂ ಹೆಚ್ಚು ಹೆಚ್ಚು ಅವನು ಕ್ರೌರ್ಯವನ್ನೇ ನೋಡಿದ್ದಿದ್ರೆ, ಅಂದ್ರೆ ತಂದೆ ತಾಯಿಯಂದಿರಲ್ಲಿ ಒಬ್ಬರು ಕುಡಿತಾ ಇದ್ರು, ಆಲ್ಕೋಹಾಲ್ ತಗೊಳ್ತಾ ಇದ್ರು, ಮನೆಗೆ ಬಂದು ಹೊಡಿತಾ ಇದ್ರು, ಬಡಿತಾ ಇದ್ರು, ಯಾವ ರೀತಿಯಲ್ಲೂ ಇದು ಒಂದು ದೊಡ್ಡಗಾಗುವವರೆಗೆ ಇದರಲ್ಲಿ ಆ ಪ್ರೀತಿಯ ಮನೋಭಾವನೆ ನೋಡಿಲ್ಲ,
1: ಅದರಲ್ಲಿ
0: ಅನ್ನಿಸುವುದಿಲ್ಲ. ಅವರ ಏನು ಎಂಪತಿ ಅಂತ ಹೇಳ್ತೀವಿ ನಾವು, ಅದು ಇನ್ನೊಬ್ಬರನ್ನ ಕಂಡಾಗ ಅವನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಪ್ರವೃತ್ತಿ ಇದರಲ್ಲಿ ಇಲ್ಲವೇ ಇಲ್ಲ. ತಾನು ಮಾಡಿದ್ದೇ ಸರಿ, ಇನ್ನೊಂದು ಯಾವುದೇ ಪ್ರಾಣ ಇಲ್ಲದ ವಸ್ತುಗಳನ್ನೇ ಅನ್ನುವ ರೀತಿಯಲ್ಲಿ ವರ್ತಿಸೋದು. ಹೊಡೆಯುವುದು ಅಂತ ಹೇಳಿದ್ರೆ ಒಂದು ನಿರ್ಜೀವ ಜೀವಿಗೆ ಹೊಡೆದಾಗ ಹೊಡೆಯುವಂತಹದ್ದು, ಆ ತರದ ಮನಸ್ಥಿತಿಯಲ್ಲಿ ಬೆಳೆದು ಬಂದ್ರೆ ಈ ಕ್ರೌರ್ಯ ಅನ್ನುವಂಥದ್ದು ಅವರಿಗೆ ತಪ್ಪು ಅನಿಸುವುದಿಲ್ಲ. ಆಮೇಲೆ ಯುವಕರಲ್ಲಿ ಈಗ ಹೆಚ್ಚು ಕಂಡು ಬರ್ತಾ ಇರುವಂತಹ ಅಮಲು ಪದಾರ್ಥಗಳ ಸೇವನೆ, ಅದರಲ್ಲಿ ಡ್ರಗ್ಸ್ಗಳನ್ನು ತೆಗೆದುಕೊಂಡಾಗ ಅವರ ಈ ಕೋಪಗಳ ಪ್ರಕಟವಿಸುವಿಕೆ ಇದೆಯಲ್ಲ, ಅದರ ಮೇಲಿರುವಂತಹ ನಿರ್ಬಂಧ ಮೆದುಳಿನಲ್ಲಿ ಕಳೆದು ಹೋಗ್ತದೆ. ಯಾವಾಗ ಇನ್ಹಿಬಿಷನ್ಸ್ ಫಿಲ್ಟರ್ಗಳಿಲ್ವೋ ಅವರು ವಯಲೆನ್ಸ್ ಅಲ್ಲಿ ತೊಡಕೊಳ್ಳುವಂಥದ್ದು ಹೆಚ್ಚು. ಆಲ್ಕೋಹಾಲ್ ಅಥವಾ ಯಾವುದೇ ಸಬ್ಸ್ಟೆನ್ಸ್ ಇರಲಿ, ಹೆಚ್ಚಿನ ಸಬ್ಸ್ಟೆನ್ಸ್ಗಳು ಮೇಲಕ್ಕೆ ಹೋದಂತೆ ಅವರ ವಯಲೆನ್ಸ್ಗಳು ಹೆಚ್ಚು. ಅದು ಒಂದು ಕಾರಣ. ಆದರೆ ಇನ್ನೊಂದು, ಇದಕ್ಕೆ ಬೇಕಾಗಿ ಅಂದ್ರೆ ಇದೊಂದು ಬಿಸಿನೆಸ್ ಆಗಿದ್ದಾಗ ಅದರ ಸಾಗಾಟದಲ್ಲಿರುವಂತಹ ಸಮಸ್ಯೆಗಳು, ಅದರಿಂದಾಗಿ ನಾನು ಯಾರು, ನನ್ನ ಆದೇಶವನ್ನು ಇನ್ನೊಬ್ಬ ಪಾಲನೆ ಮಾಡಬೇಕು ಅಂತ ಹೇಳಿದಾಗ ತಾನೊಬ್ಬ ಡೌನ್ ಆಗಬೇಕು, ಇಂಥ ವ್ಯವಸ್ಥೆಗೆ ಬಂದಾಗ ಅವರು ಅದನ್ನು ಮಾಡಿಕೊಳ್ತಾರೆ. ಮೂರನೆಯದ್ದು, ಈ ಡ್ರಗ್ಸ್ಗಳನ್ನು ತೆಗೆದುಕೊಂಡಾಗ ಅವರುಗಳಿಗೆ ಅದು ಮನಸ್ಸಿನ ಮೇಲೆ ಬೀರುವಂತಹ ಪರಿಣಾಮಗಳು, ಇನ್ನೊಬ್ಬನ ಮೇಲೆ ಕ್ರೌರ್ಯವನ್ನು ಹೆಚ್ಚಿಸುವಂತಹ ಪರಿಣಾಮಗಳು, ಅಂದ್ರೆ ಅವನು ಸಂಶಯ ಪ್ರವೃತ್ತಿ ಹೆಚ್ಚಾಗುವಂಥದ್ದು ಅಥವಾ ಅವನಿಗೆ ಮಾನಸಿಕ ಕಾಯಿಲೆಗಳು ಬಂದು ಅವನು ಇನ್ನೊಬ್ಬನ ಮೇಲೆ ದ್ವೇಷವನ್ನು ಕಟ್ಟಿಕೊಳ್ಳುವಂಥದ್ದು, ಇದರಿಂದನೂ ಇವರು ಕ್ರೌರ್ಯವನ್ನು ತೋರಿಸುವಂತದ್ದು ಹೆಚ್ಚು ಮಾಡುತ್ತಾರೆ. ಈಗ ಸಮಾಜದಲ್ಲಿರುವಂತಹ ಪ್ರವೃತ್ತಿ ಏನು ಅಂತ ಹೇಳಿದ್ರೆ, ಸಮಾಜ ಎಲ್ಲಿಯೋ ಜನರಿಗೆ ಅನ್ನಿಸುವಂತಹದ್ದು ಕ್ರೌರ್ಯವನ್ನ ಮೆಚ್ಚುತ್ತಾ ಇದೆ, ಅದನ್ನ ತೋರಿಸಿದಾಗ ಮಾನ್ಯತೆ ಅನ್ನುವಂಥದ್ದು ಈಗ ಹೆಚ್ಚಿದೆ. ಹಿಂದೆ ಅದು ತಿರಸ್ಕಾರದ ಭಾವನೆಯಿಂದ ನೋಡ್ತಾ ಇದ್ರೆ, ಈಗ ಸಮಾಜದಲ್ಲಿ ಅದನ್ನ ತಿರಸ್ಕಾರದ ಭಾವನೆಗಿಂತ ಎಲ್ಲಿಯೋ ಒಪ್ಪಿಕೊಳ್ಳುವ ಭಾವನೆಗೆ ಬಂದು ಬಿಟ್ಟಿದೆ ಅನ್ನುವಂಥ ಮನಸ್ಥಿತಿ ಈಗ ಸಮಾಜದಲ್ಲಿ ಕಾಣು ಬರ್ತಾ ಇದೆ. ಅದರಿಂದಾಗಿಯೂ ಇದು ನಾರ್ಮಲ್ ಅನ್ನುವ ರೀತಿ ಹೋಗಿದ್ದಾರೆ. ಯಾವುದೇ ತೀರ್ಮಾನಗಳಿಗೆ ಹೋಗ್ತಾರೆ ಯುವಕರುಗಳು, ಏನು ಸಾಲದ ವ್ಯವಹಾರಗಳನ್ನು ವ್ಯವಸ್ಥೆ ಮಾಡ್ಲಿಕ್ಕೆ ಹೋಗುವಂತಹದ್ದು ಅಥವಾ ಜಾಗದ ವ್ಯವಹಾರಗಳನ್ನು ವ್ಯವಸ್ಥೆ ಮಾಡ್ಲಿಕ್ಕೆ ಹೋಗುವಂತಹದ್ದು, ಅಲ್ಲಿ ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ನನ್ನ ಬಲಪ್ರಯೋಗ ಹೆಚ್ಚಿದ್ದಿದ್ರೆ ಅಥವಾ ನಾನು ಬಲಪ್ರಯೋಗ ಮಾಡುವವನಾಗಿದ್ದೇನೆ, ಕ್ರೌರ್ಯವನ್ನು ತೋರಿಸುವವನಾಗಿದ್ದಿದ್ರೆ ಇನ್ನೊಂದು ಪಾರ್ಟಿ ಕೇಳ್ತದೆ ಅಂತ ಹೇಳಿ ಅನ್ನುವಂತ ಭಾವನೆ ಬಂದದ್ರಿಂದ ಇವರು ಇದನ್ನು ಹೆಚ್ಚು ಹೆಚ್ಚು ಮಾಡ್ತಾರೆ. ಆ ರೀತಿಯಲ್ಲಿ ಅವರು ನಡೆಸ

0: ತೋರಿಸ್ತಾ ಇದ್ದಾರೆ. ಸೊ ಸಮಾಜದ್ದು ಒಂದು ಸಣ್ಣ ಪಾಲಿದೆ, ಅದನ್ನು ಒಪ್ಪಿಕೊಳ್ಳೋದ್ರಿಂದ, ಅದರ ಸಹಾಯವನ್ನು ತೆಗೆದುಕೊಳ್ಳೋದ್ರಿಂದ.
1: ಈಗ ಯುವಕರಲ್ಲಿಯೂ ಕೂಡ ಇಂಥ ಒಂದು ಈ ಕ್ರೌರ್ಯ ಪ್ರವೃತ್ತಿ ಬೇರೆ ಬೇರೆ ವಿಧದಲ್ಲಿ ಪ್ರಕಟ ಆಗ್ಬೋದು ಅನ್ನುವಂಥ ಮಾತನ್ನು ಹೇಳಿದ್ರಿ. ಇದಕ್ಕೆ ಒಂದು ಹಿನ್ನೆಲೆ ಏನು ಈ ಕ್ರೌರ್ಯ ಪ್ರವೃತ್ತಿ ಆಗುವುದಕ್ಕೆ, ಮತ್ತು ಇದಕ್ಕೆ ಬೇರೆ ಬೇರೆ ಕಾರಣಗಳು ಏನು ಪೂರಕವಾದಂತಹದ್ದು?
0: ನಾನು ಕೆಲವು ವಿಷಯಗಳನ್ನು ಈಗಲೇ ಹೇಳಿದೆ. ಅಂದರೆ ಬಾಲ್ಯದಲ್ಲಿ ಯಾವ ರೀತಿಯಲ್ಲಿ ಅವರನ್ನು ಬೆಳೆಸಿರ್ತಾರೆ, ಬಾಲ್ಯದಲ್ಲಿ ಅವರಿಗೆ ಸಿಕ್ಕಿರುವಂಥ ಪೋಷಣೆ ನಡೆದಿರುವಂಥ ರೀತಿಗಳು, ಅವರ ಸುತ್ತಮುತ್ತಲಿನ ವಾತಾವರಣಗಳು ಅವನ ವ್ಯಕ್ತಿತ್ವವನ್ನು ರೂಪಿಕೊಳ್ಳುವ ಸಮಯದಲ್ಲಿ ಅವರಿಗೆ ಏನು ಇಫೆಕ್ಟ್ ಕೊಟ್ಟಿರ್ತದೆ, ಅದರಿಂದಾಗಿ ಒಂದು ವಯಲೆನ್ಸ್ಗೆ, ಕ್ರೌರ್ಯಕ್ಕೆ ಒಂದು ಕಾರಣ ಆಗಿದೆ. ಆದರೆ ಇದನ್ನು ಬಿಟ್ಟು ನಾವು ವೈಜ್ಞಾನಿಕವಾಗಿ ನೋಡಿದಾಗ ಅವನಲ್ಲಿ ವಯಲೆನ್ಸ್ ಬರುವಂಥದ್ದು ಕೆಲವು ಬಯಾಲಜಿಕಲ್ ರೀಸನ್ಸ್ ಅಂದರೆ, ಅಂದರೆ ನಾವು ಒಬ್ಬ ವಯಲೆನ್ಸ್ ಇನ್ ಜನರಲ್ ಅನ್ನು ಡಿವೈಡ್ ಮಾಡಿದಾಗ ಮೂರು ರೀತಿಯಲ್ಲಿ ನೋಡ್ತೀವಿ. ಒಂದು ಸೈಕೋಟಿಕ್ ವಯಲೆನ್ಸ್, ಅಂದರೆ ನಮ್ಮ ಮಾನಸಿಕ ಕಾಯಿಲೆಗಳಿಂದ ಆಗುವಂಥದ್ದು, ಇದು ಸಾಧಾರಣ ಒಂದು 20% ಒಳಗಡೆ. ಇನ್ನೊಂದು ನಡೆಯುವಂಥದ್ದು ಯೂಶ್ವಲಿ ಈ ರೀಸನ್ಸ್ಗಳು ಔಟ್ಸೈಡ್, ಅಂದರೆ ಇಂಟರ್ಪರ್ಸನಲ್ ರಿಲೇಷನ್ಸ್ ಬರುವಂಥದ್ದು, ಇದು ಇನ್ನೊಂದು ರೀಸನ್, ಅದೊಂದು 60%. ಕೊನೆಯಲ್ಲಿ ಬರುವಂಥದ್ದು ಡೈರೆಕ್ಟಿವ್, ಅಂದರೆ ಪ್ಲ್ಯಾನ್ಡ್ ಆಕ್ಟಿವಿಟೀಸ್, ಇದೊಂದು 20%. ಸೊ ಈ 60% ಅನ್ನುವಂಥದ್ದು ಏನು ನಡೀತಾ ಇದೆ, ಇದು ನಾವು ಸಾಮಾಜಿಕ ಮತ್ತು ಮಾನಸಿಕ ಕಾರಣಗಳಿಂದ ಆಗ್ತಾ ಇದೆ. ಈ ಫಸ್ಟ್ 20% ಲಾಸ್ಟ್ 20% ಪ್ರೇರೇಪಣೆಗಳಿಂದ ನಡೀತಾ ಇರುವಂಥದ್ದು. ಫಸ್ಟ್ 20% ಮಾನಸಿಕ ಕಾಯಿಲೆಯಲ್ಲಿ ಅವನು ಕ್ರೌರ್ಯವನ್ನು ತೋರಿಸ್ಬೋದು, ಇನ್ನೊಂದು ಲಾಸ್ಟ್ 20% ಯಾರಿಂದನೂ ಪ್ರಚೋದಿತನಾಗಿ ಮಾಡಬಹುದು. ಆದರೆ ಇನ್ನರವತ್ತು ಪರ್ಸೆಂಟ್ ಅನ್ನುವಂಥದ್ದು ಸಾಮಾಜಿಕ ಕಾರಣಗಳಿಂದ. ಈ ಸಾಮಾಜಿಕ ಕಾರಣಗಳು ನಮ್ಮ ಸಮಾಜದ ಈಗಿನ ಪರಿಸ್ಥಿತಿಯಿಂದಾಗಿ ಬರ್ತಾ ಇದೆ. ಅದರಲ್ಲಿ ಪೊಲಿಟಿಕಲ್ ರೀಸನ್ಸ್ಗಳು ನಾನು ಏನು ಹೇಳಿದೆ ಅದರಿಂದ ಇರ್ಬೋದು, ಸಮಾಜದಲ್ಲಿ ನಡೀತಾ ಇರುವಂಥ ಕ್ರೌರ್ಯದ ವಾತಾವರಣದಿಂದ ಇರ್ಬೋದು, ಮಾಧ್ಯಮದಲ್ಲಿ ಇರುವಂಥ ಕ್ರೌರ್ಯದ ಶ್ರೇಷ್ಠತೆ, ಅಂದರೆ ಕ್ರೌರ್ಯವನ್ನು ಪದೇ ಪದೇ ತೋರಿಸಿಬಿಟ್ಟು ಅದನ್ನೇ ದಿನನಿತ್ಯದ ಆಗುಹೋಗು ಅನ್ನುವ ಥರದಲ್ಲಿ ತೋರಿಸ್ತಾ ಇರೋದ್ರಿಂದ ಇರ್ಬೋದು, ಅಥವಾ ಮನೆಯಲ್ಲಿಯೂ ಹೆದರಿಕೆಯಿಂದ ಕೆಲಸ ಮಾಡಿಸುವುದನ್ನು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಅವನಿಗೆ ಹುಷಾರು, ಒಂದು ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಕೊಡೋದನ್ನು ಬಿಟ್ಟು ನೀನು ಅವನಿಗೆ ಆ ಮಾಡೆಲ್ ಏನು ಸಿಕ್ಕಿದೆಯೋ ಅದು ಭಯದ ವಾತಾವರಣದಿಂದಲೇ ಸಿಗ್ತಾ ಇದೆ ಹೊರತು ಒಳ್ಳೆಯ ವಾತಾವರಣದಿಂದ ಸಿಗ್ತಾ ಇಲ್ಲ, ಪಾಸಿಟಿವ್ ಸೈಡಿಂದ. ಇದರಿಂದ ಇರ್ಬೋದು, ಇದು ಎಲ್ಲ ಕಾರಣೀಭೂತವಾಗಿ ಅವನು ಆಗ್ತಾನೆ. ಅಂದರೆ ಕ್ರೌರ್ಯ ಅನ್ನುವಂಥದ್ದು ಬಯಾಲಾಜಿಕಲ್, ಸೈಕೊಲಾಜಿಕಲ್, ಸೋಷಿಯಲ್, ಇದು ಮೂರು ಕಾರಣಗಳ ಒಟ್ಟುಗೂಡುವಿಕೆಯಿಂದ ಆಗ್ತದೆ.
1: ಇಲ್ಲಿ ಇನ್ನೊಂದು ಸ್ವಲ್ಪ ವಿಶ್ಲೇಷಣೆ ಮಾಡಬೇಕಾಗಿರುವಂಥದ್ದು ಮಾಧ್ಯಮದ ಒಂದು ಪಾತ್ರ ಏನು ಅಂತ. ಈಗ ಇತ್ತೀಚಿನ ವರ್ಷಗಳಲ್ಲಿ ಸೋಷಿಯಲ್ ಮೀಡಿಯಾ ಆಗ್ಬೋದು ಅಥವಾ ವಿಡಿಯೋ ಗೇಮ್ಗಳಾಗ್ಬೋದು ಮತ್ತು ಬೇರೆ ಬೇರೆ ಸಿನಿಮಾಗಳಾಗ್ಬೋದು, ಹೀಗೆ ಬೇರೆ ಬೇರೆ ಮಾಧ್ಯಮಗಳಲ್ಲಿಯೂ ಕೂಡ ಇದರ ಒಂದು ಎಕ್ಸಾಜುರೇಟ್ ಆಗಿ ತೋರಿಸ್ತಾರೆ ಅಂತ ಹೇಳಿ ಕ್ರೌರ್ಯವನ್ನು, ಅದರಿಂದ ಹೇಗೆ ಪ್ರೇರೇಪಣೆ ಪಡಿತಾರೆ?
0: ಮನುಷ್ಯನದ್ದು ವಿವೇಚನೆ ಅನ್ನುವಂಥದ್ದು ಎರಡು ರೀತಿಯಲ್ಲಿ ನಡೀತದೆ. ಒಂದು ಭಾವನಾತ್ಮಕವಾಗಿ, ಒಂದು ಅವನ ಥಿಂಕಿಂಗ್ ಆಲೋಚನಾತ್ಮಕವಾಗಿ. ಆದರೆ ನಾವು ಈಗ ಮಾಧ್ಯಮಗಳು ಈ ಭಾವನಾತ್ಮಕ ವಿಷಯಗಳನ್ನು ಮಾತ್ರ ಹೆಚ್ಚು ತಗೊಳ್ತಾ ಇದ್ದೆ ಹೊರತು ಮನುಷ್ಯನನ್ನು ರಾಷನಲ್ ಆಗಿ ಕರೆಕ್ಟಾಗಿ ಅವನು ಯೋಚನೆ ಮಾಡುವ ವಿಧಾನದಲ್ಲಿ ಮುಂದುವರಿಲಿಕ್ಕೆ ಅವಕಾಶವನ್ನು ಕಡಿಮೆ ಕೊಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಭಾವನಾತ್ಮಕವಾಗಿ ವಿಷಯವನ್ನು ಮನುಷ್ಯನ ಅಟೆನ್ಷನನ್ನು ಬೇಗ ತಗೊಳ್ತದೆ, ಅದನ್ನು ನಾವು ಬೇಗನೆ ನೋಡ್ಲಿಕ್ಕೆ ಶುರು ಮಾಡ್ತೇವೆ. ಅಡ್ವರ್ಟೈಸ್ಮೆಂಟ್ಗಳು ಬರುವುದು ವೀಕ್ಷಣೆ ಹೆಚ್ಚಾದಾಗ, ವೀಕ್ಷಣೆ ಹೆಚ್ಚಾದಾಗ ಆಗುವಂಥದ್ದು ನಾವು ಹೆಚ್ಚು ನೋಡಿದಾಗ, ಆದ್ದರಿಂದ ಹೆಚ್ಚು ನೋಡಲಿಕ್ಕೆ ಬೇಗದಲ್ಲಿ ಯಾವುದಾಗುವುದು, ಯಾವುದಾದ್ರೂ ಭಾವನಾತ್ಮಕ ವಿಷಯವನ್ನು ತೆಗೆದಾಗ ಎಲ್ಲೋ ಒಂದು ಕಡೆ ಅದರ ಮಧ್ಯದಲ್ಲಿ ನಮ್ಮ ಸರಿಯಾದ ವಿವರಣೆಯನ್ನು ಕೊಟ್ಟು, ಅದನ್ನು ವಿಶ್ಲೇಷಣೆಯನ್ನು ಕೊಟ್ಟು, ಇದನ್ನು ಸಂಪೂರ್ಣವಾಗಿ ಅನಾಲಿಸಿಸ್ ಮಾಡಿ ಅದರ ಎಲ್ಲ ಕಾರಣಗಳನ್ನು ಮುಂದಿಡುವುದನ್ನು ಬಿಟ್ಟು ಬರೀ ಭಾವನಾತ್ಮಕ ವಿಷಯಗಳನ್ನು ಮಾತ್ರ ವಿಶ್ಲೇಷಣೆ ಮಾಡ್ತಾ ಇರೋದ್ರಿಂದ ಜನ ಅದನ್ನೇ ಸತ್ಯ ಅಂತೇಳಿ ಹೇಳ್ತಾ ಇದ್ದಾರೆ ಹೊರತು ಉಳಿದ ಕಾರಣಗಳನ್ನು ಹುಡುಕ್ತಾ ಇಲ್ಲ. ಇದು ನಾವು TV ಮಾಧ್ಯಮದಲ್ಲಿ ನೋಡ್ತಾ ಇರುವಂಥದ್ದು. ಆದರೆ ನಿಮಗೆ ವಿಡಿಯೋ ಗೇಮ್ಸಲ್ಲೂ ಹಾಗೆ, ಮೆದುಳಲ್ಲಿ ನೋಡಿದಾಗ ನಮಗೆ ಕೆಲವು ಸೆಂಟರ್ಗಳಿದೆ, ಮೆದುಳಿನಲ್ಲಿರುವಂಥ ನರಕೋಶಗಳು, ಇದು ಪ್ರಚೋದನೆಯಿಂದ ಯಾವುದು ಬೇಗಕ್ಕೆ ಎಕ್ಸೈಟ್ ಆಗ್ತದೆ ಅಂಥ ಕಾರ್ಯಕ್ರಮಗಳ ಅಂಥ ಸಿಸ್ಟಮನ್ನು ವಿಡಿಯೋ ಗೇಮ್ಸ್ಗಳಲ್ಲಿ ಹೆಚ್ಚು ತೋರಿಸ್ತಾರೆ. ವಿಡಿಯೋ ಗೇಮ್ಸಲ್ಲಿ ಯಾವುದೇ ಸ್ಟೆಪ್ಪನ್ನು ನೀವು ಎಚೀವ್ ಆದಾಗ ಅದು ವಿಡಿಯೋ ಗೇಮ್ ಏನು ತೋರಿಸ್ತದೆ, ಬರೀ ನೀವು ಎಚೀವ್ಡ್ ಅಂತೇಳಿ ಹೇಳೋದಿಲ್ಲ, ಒಂದು ಸ್ಟೆಪ್ ಓವರ್, ಯು ಗೋ ಟು ನೆಕ್ಸ್ಟ್ ಓವರ್ ಅಂತ ಹೇಳೋದಿಲ್ಲ. ಅದರ ಜೊತೆ ಚಪ್ಪಾಳೆ ತಟ್ಟುತ್ತದೆ, ಪಟಾಕಿ ಸಿಡಿತದೆ, ಅದರಲ್ಲಿ ಒಂದಷ್ಟು ಸೌಂಡ್ ಬರ್ತದೆ, ಬ್ಲಾಸ್ಟ್ ಆಗ್ತದೆ, ಏನೋ ಒಂದು ದೊಡ್ಡದೊಂದು ಪ್ರೈಸ್ ಸಾಧನೆ ಮಾಡಿದಾಗ ನಿಮ್ಮ ಮುಂದೆ ಇರ್ತದೆ. ಇದು ಯಾಕೆ ಇರ್ತದೆ ಅಂತ ಹೇಳಿದ್ರೆ, ನಿಮ್ಮ ಮೆದುಳು ಆ ಜಾಗದಲ್ಲಿ ಸಡನ್ ಆಗಿ ಒಂದು ಕುಡಿದವರ ಮೆದುಳು ಪ್ರಚೋದನೆ ಆದ ಹಾಗೆ, ಡ್ರಗ್ಸ್ ತಕೊಂಡವರ ಮೆದುಳು ಪ್ರಚೋದನೆ ಆದ ಹಾಗೆ ಪ್ರಚೋದನೆ ಆಗಬೇಕು. ಆ ತರ ಪ್ರಚೋದನೆ ಆದ್ರೆ ಅವನು ಅದಕ್ಕೆ ಅಡಿಕ್ಟ್ ಆಗ್ತಾನೆ. ಸೊ ಈ ತರದ ಪ್ರೋಗ್ರಾಮ್ಗಳನ್ನು ಮಾಡೋದ್ರಿಂದ ಅದು ಮುಂದುವರಿತದೆ. ಅಂದ್ರೆ ನಾವು ಗೊತ್ತಿದ್ದು ಇಂಥವುಗಳನ್ನ ಅಡಿಕ್ಟ್ ಆಗಬೇಕು, ಇದರಲ್ಲಿ ಮುಂದುವರಿಬೇಕು ಅಂತೇಳಿ ಕಮರ್ಷಿಯಲ್ ಲಾಭಗಳಿಗೋಸ್ಕರ ನಮ್ಮ ಮನುಷ್ಯನ ಮನಸ್ಸನ್ನು ಕೆಡಿಸ್ತಾ ಇದ್ದೀವಿ. ಎಲ್ಲೋ ಶಾರ್ಟ್ಕಟ್ ಹೆಚ್ಚಾಗ್ತಾ ಇದೆ, ಸರಿದಾರಿಯಲ್ಲಿ ಹೋಗುವಂಥದ್ದು ಕಡಿಮೆ ಆಗ್ತಾ ಇದೆ.
1: ಸಾಕಷ್ಟು

0: ವಿಚಾರವನ್ನು ನಾವು ಈಗ ಪ್ರಸ್ತಾಪ ಮಾಡಿದ್ದೀವಿ. ಇನ್ನು ಈ ಒಂದು ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿಯನ್ನ ತಡೆಗಟ್ಟುವಂತಹದ್ದು ಹೇಗೆ ಅಂತ ಈ ವಿಚಾರವಾಗಿ
1: ಬೇರೆ ಬೇರೆ ರೀತಿಯಲ್ಲಿ ಇವುಗಳು ಮುಂದಕ್ಕೆ ಬರ್ತಾ ಇದೆ. ಅದನ್ನ ನಾವು ಒಂದು ವಿಸ್ತೃತವಾಗಿ ನೋಡುದಿದ್ರೆ ಇದು ಬೇರೆ ಬೇರೆ ಸ್ತರಗಳಲ್ಲಾಗಬೇಕಾಗ್ತದೆ. ವೈಯಕ್ತಿಕವಾದ ಸ್ತರದಲ್ಲಿ, ಇನ್ನೊಂದು ಜನಗಳ ಮಧ್ಯೆ ಇರುವಂತಹ ಒಂದು ಸಂಬಂಧಗಳಲ್ಲಿ, ಮೂರನೆಯದ್ದು ನಮ್ಮ ಸಾಮಾಜಿಕವಾಗಿ ಒಂದು ಪೊಲಿಟಿಕಲ್ ಅಂತೂ ಮತ್ತು ಸಾಮಾಜಿಕವಾಗಿರುವಂತಹ ಒಂದು ಏನು ಡೈಮೆನ್ಷನ್ಸ್ ಅಲ್ಲಿ ಇವುಗಳು ನಡೀಬೇಕು. ವೈಯಕ್ತಿಕವಾಗಿ ಹೇಳುವುದಿದ್ರೆ, ಅಂದರೆ ಒಬ್ಬ ಮನುಷ್ಯನ ಲೆವೆಲಲ್ಲಿ ಅವನ ರೀತಿಯಲ್ಲಿ ಹೇಳುವುದಿದ್ರೆ, ಮೊದಲಾಗಿ ಅವನು ಅರ್ಥ ಮಾಡಿಕೊಳ್ಬೇಕಾಗಿರುವಂತಹದ್ದು ಈ ಕ್ರೌರ್ಯದಲ್ಲಿ ನಮಗೆ ಸಿಗುವಂತಹ ಲಾಭ ತುಂಬಾ ಕಡಿಮೆ. ಕ್ರೌರ್ಯದಲ್ಲಿ ತಾನು ಮಾತ್ರ ಅನುಭವಿಸುವುದಲ್ಲ, ತನ್ನ ಸುತ್ತಮುತ್ತಲಿನವರು ಎಲ್ಲರೂ ಅನುಭವಿಸ್ತಾರೆ. ಇದರಿಂದಾಗಿ ತಾನು ಕ್ರೌರ್ಯವನ್ನು ಹೆಚ್ಚು ಯೂಸ್ ಮಾಡದೇ ಇರುವಂಥದ್ದು ತಾನೂ ಮಾಡಲಾಗಬೇಕು, ತನ್ನ ಮಕ್ಕಳಿಗೂ ತಾನೊಬ್ಬ ಮಾದರಿಯಾಗಬೇಕು. ಇನ್ನೊಂದು, ತನಗಿರುವಂಥ ಸಿಟ್ಟನ್ನು ಮ್ಯಾನೇಜ್ ಮಾಡುವಂಥ ಒಂದು ಟೆಕ್ನಿಕನ್ನು ಕಲ್ತ್ಕೊಳ್ಬೇಕು.
0: ಹೌದು,
1: ಅದನ್ನು ಹೇಗೆ ಮ್ಯಾನೇಜ್ ಮಾಡುವುದು ಅಂತ ಹಲವಾರು ಟೆಕ್ನಿಕ್ಗಳಿದ್ದಾವೆ. ಅದನ್ನು ಎಲ್ಲ ಕಡೆಯಲ್ಲೂ ಸಿಗ್ತದೆ, ಯಾಕೆಂದರೆ ಕೋಪದಲ್ಲಿ ನಾವು ಎಲ್ಲವನ್ನು ಕೆಡಿಸ್ಕೊಳ್ಳುವಂಥದ್ದು, ಇದನ್ನು ಕಲ್ತ್ಕೊಳ್ಬೇಕು. ಮೂರನೆಯದ್ದು, ಇನ್ನೊಬ್ಬ ಮನುಷ್ಯನ ಹತ್ರ ಮಾತನಾಡುವ ರೀತಿ ಸಂವಹನ. ಇದರಲ್ಲಿ ಎಲ್ಲಿಯೋ ಸಂವಹನ ಮಾಡುವಾಗ ನಾವು ತಪ್ತಾ ಇದ್ದೀವಿ, ಎಲ್ಲಿಯೋ ಸಡನ್ ಆಗಿ ನಾವು ಏನೇ ಸಣ್ಣ ತಪ್ಪುಗಳು ನಡೆದರೂ ಇನ್ನೊಬ್ಬನ ಮೇಲೆ ಅಪವಾದವನ್ನು ಹಾಕುವಂಥ ಒಂದು ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಸಮಾಜದಲ್ಲಿಯೂ ಅಷ್ಟೇ, ನಾವೊಂದು ಕಾರ್ ಆಕ್ಸಿಡೆಂಟ್ ಏನೋ ಒಂದು ಗುದ್ದಿಕೊಂಡ್ವಿ ಅಂತ ಯಾರು ಮೊದಲು ಸ್ವರ ಎತ್ತಿದ್ನೋ ಅವನು ಸರಿ ಅನ್ನುವಂಥ ರೀತಿ ಮನಸ್ಸು ಬಂದಿದೆ. ಇದರಿಂದಾಗಿ ನಾವು ಅಟ್ಯಾಕ್ ಮಾಡೋದು ವರ್ಬಲಿ ಅಥವಾ ಫಿಸಿಕಲಿ. ಇಂಥ ಪ್ರವೃತ್ತಿಯನ್ನು ಬಿಟ್ಟು ಇಬ್ಬರೂ ಚೆನ್ನಾಗಿ ಮಾತಾಡಿಕೊಂಡು ಅದನ್ನು ನೆಲ್ಲಲ್ಲಿ ಸೆಟ್ಲ್ ಮಾಡುವಂಥ ವಿಚಾರಗಳನ್ನು ನೋಡುವಂಥದ್ದು, ಅಂದರೆ ಉತ್ತಮ ಸಂವಹನದಿಂದ ಅಭಿಪ್ರಾಯ ಭೇದಗಳನ್ನು ಕುಳಿತು ಸಂಭಾಳಿಸುವಂಥದ್ದು, ಅದನ್ನು ನಿವಾರಿಸಿಕೊಳ್ಳುವಂಥ ಅನ್ನು ಕಲಿತುಕೊಳ್ಳುವಂಥದ್ದು. ಇನ್ನು ಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲಿ ಇಂಥ ಕ್ರೌರ್ಯದ ಮೇಲಿರುವಂಥ ಸಮಸ್ಯೆಗಳನ್ನು ಸವಿವರವಾಗಿ ಮಕ್ಕಳಿಗೆ, ಆ ಮಕ್ಕಳ ಏಜಿನ ಪ್ರಕಾರ, ಅವರ ಪ್ರಾಯಕ್ಕನುಗುಣವಾಗಿ ನಾವು ಹೇಳಬೇಕಾಗ್ತದೆ, ಪ್ರಕಾರ ಸಮಸ್ಯೆಗಳನ್ನು ಹೇಳೋದು ಮಾತ್ರ ಅಲ್ಲ, ಕ್ರೌರ್ಯ ಇಲ್ಲದೇ ಇದ್ದಾಗ ಮನಸ್ಸಿನ ಸುಖ ಶಾಂತಿ ಮತ್ತು ನೆಮ್ಮದಿಯಿಂದ ಯಾವ ರೀತಿಯಲ್ಲಿ ನಾವು ಹೆಚ್ಚು ಕಲಿಯಬಹುದು, ಹೆಚ್ಚು ಅಚೀವ್ ಮಾಡಬಹುದು ಅನ್ನುವಂಥದ್ದನ್ನು ಹೇಳಿಕೊಡುವಂಥದ್ದು. ಮುಂದಿನದ್ದೇನು ಅಂತ ಹೇಳಿದರೆ, ನಮ್ಮ ಸಮಾಜದಲ್ಲಿ ಆದಾಗ ಕೆಲವು ರೀತಿಯಲ್ಲಿ ನಾವು ಇವುಗಳನ್ನು ಹೇಳ್ಬೋದು. ಒಂದು, ಬೀದಿ ನಾಟಕಗಳನ್ನು ಮಾಡಬಹುದು, ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್ಸ್, ಅದು ಪೋಸ್ಟರ್ಗಳಿರ್ಬೋದು ಅಥವಾ ಮೀಡಿಯಾದಲ್ಲಿ ಹಾಕುವಂಥ ಅಡ್ವರ್ಟೈಸ್ಮೆಂಟ್ಗಳಿರ್ಬೋದು, ಸ್ಟ್ರೀಟ್ ಪ್ಲೇಗಳಿರ್ಬೋದು, ಇದರ ಮೂಲಕ ಕ್ರೌರ್ಯದಲ್ಲಿರುವಂಥ ಸಮಸ್ಯೆಗಳನ್ನು ನಿಜ ಅರ್ಥ ಮಾಡಿಸಿಕೊಂಡು ಅದನ್ನು ಕಡಿಮೆ ಮಾಡಿಸುವಂಥದ್ದು. ಎರಡನೇದ್ದು, ಈ ಕ್ರೌರ್ಯಗಳು ನಡೆದಾಗ ಇದನ್ನು ಲಾಭಕ್ಕೆ ಉಪಯೋಗ ಮಾಡೋದನ್ನು ಬದಲು ಇದನ್ನು ಸಾರ್ವತ್ರಿಕವಾಗಿ, ಪಕ್ಷಾತೀತವಾಗಿ ಅಥವಾ ಧರ್ಮಾತೀತವಾಗಿ ಇದನ್ನು ಖಂಡಿಸುವಂಥದ್ದು ನಡೆಯಬೇಕು. ಮತ್ತು ಅದಕ್ಕೆ ಏನು ಲೀಗಲ್ ಸಿಸ್ಟಮ್ ಇದೆ, ಈ ಲೀಗಲ್ ಸಿಸ್ಟಮ್ ಬೇಗ ವರ್ಕ್ ಆಗಬೇಕು. ಇದು ನಿಧಾನ ಆದಷ್ಟು ಈ ಶಿಕ್ಷೆಗಳಿಗೆ ಅರ್ಥ ಇಲ್ಲ ಅಂತೇಳಿ ಆಗ್ತದೆ. ಇದು ನಡೀಬೇಕು. ಎಲ್ಲಿ ಲೀಗಲ್ ಸಿಸ್ಟಮ್, ಲಾ ಅಂಡ್ ಎನ್ಫೋರ್ಸ್ಮೆಂಟ್ ಅನ್ನುವಂಥದ್ದು ತುಂಬ ಚೆನ್ನಾಗಿದೆಯೋ, ಅಲ್ಲಿ ಭಯಕ್ಕಾಗಿ ಆದರೂ ಕ್ರೌರ್ಯ ಅನ್ನುವಂಥದ್ದು ಕಡಿಮೆ ಇರ್ತದೆ. ಕೊನೆಯದಾಗಿ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇದನ್ನೆಲ್ಲವನ್ನು ಬಿಟ್ಟು ಸಮಾಜದ ಒಂದು ವರ್ತನೆ ಕ್ರೌರ್ಯದ ಬಗ್ಗೆ ಚೇಂಜ್ ಆಗಬೇಕು.
0: ಈಗ ಕುಟುಂಬದವರ ಒಂದು ಜವಾಬ್ದಾರಿ ಏನು, ಸಾಮಾನ್ಯ ಈಗ ಯುವಕರಾಗ್ಬೋದು, ಚಿಕ್ಕ ಮಕ್ಕಳಿಂದಲೇ ತೊಡಗಿ ಅವರು ಬೆಳವಣಿಗೆ ಹೊಂತ ಹೋದ ಹಾಗೆ ಈ ಒಂದು ಅಸಹನೆಯನ್ನ ಮತ್ತು ಕ್ರೌರ್ಯವನ್ನು ಬಾರದ ಹಾಗೆ ನಿಭಾಯಿಸುವಲ್ಲಿ ಕುಟುಂಬದವರ ಒಂದು ಜವಾಬ್ದಾರಿ ಏನು?
1: ಮೊದಲ ಜವಾಬ್ದಾರಿ, ಅವರು ಒಂದು ಮಾದರಿಯಾಗಿರಬೇಕು. ಅವರ ಜೀವನದಲ್ಲಿ ಕ್ರೌರ್ಯಕ್ಕೆ ಹೆಚ್ಚು ಹೆಚ್ಚು ಅವಕಾಶವನ್ನು ಕೊಟ್ಟರೆ ಅಥವಾ ಅವರು ತೋರಿಸ್ತಾ ಇದ್ರೆ, ಮಕ್ಕಳು ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾರೆ. ನಾವು ತಂದೆ ತಾಯಂದರಿಗೆ ಹೇಳುವಂಥದ್ದು, ನಿಮ್ಮ ಮಕ್ಕಳು ಏನಿರಬೇಕು ನೀವು ಹಾಗಿರಿ.
0: ಹೌದು,
1: ನಾನು ಮಾಡದೆ ತನ್ನ ಮಕ್ಕಳಲ್ಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಬೇಡ. ಹಿರಿಯರ ಬಗ್ಗೆ ಹೇಳುವಾಗ ಹೇಳುವಂಥದ್ದು, ನಮ್ಮ ಹತ್ರ ತುಂಬ ಜನ ಈ ಮೆದುಳಿನ ಶಕ್ತಿ ಕಡಿಮೆ ಆಗಿಬಿಟ್ಟು ಡಿಮೆನ್ಷಿಯಾ ರೋಗಿಗಳು ಬರ್ತಾರೆ, ರೋಗಿಗಳ ಮಕ್ಕಳು ಕರ್ಕೊಂಡು ಬರ್ತಾರೆ, ಇವರಿಗೆ ಹೇಳುವಂಥದ್ದು ಅಷ್ಟೆ, ನೀವು ಮಾಡಿರುವಂಥದ್ದು ತಂದೆ ತಾಯಂದರಿಗೆ, ನಿಮ್ಮ ಹಿರಿಯರಿಗೆ ಏನು ಈ ಪ್ರಾಯದಲ್ಲಿ ನೀವು ಸಹಾಯ ಮಾಡ್ತೀರೋ ಇದು ನಿಮಗೆ ಏನು ಯೂಸ್ ಆಗದೇ ಇರ್ಬೋದು, ಯಾಕಂದರೆ ಇವರು ಮುಂದಕ್ಕೆ ಪ್ರಾಯ ಹೆಚ್ಚಾದಾಗೆ ಇನ್ನೂ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತದೆ. ಆದರೆ ನೀವು ಮಾಡಿದ್ದನ್ನು ನಿಮ್ಮ ಮಕ್ಕಳು ನೋಡ್ತಾ ಇದ್ದಾರೆ, ನೀವು ಮುಂದೊಂದು ದಿವಸ ಡಿಮೆನ್ಷಿಯಾಕ್ಕೆ ಹೋದಾಗ ಈ ಮಕ್ಕಳು ನಿಮ್ಮನ್ನು ಸ್ವಲ್ಪನಾದರೂ ನೋಡಿಕೊಂಡರು. ಸೊ ಇದು ನೀವು ಮುಂದಕ್ಕೆ ಮಾಡುವಂಥ ಫಿಕ್ಸ್ಡ್ ಡೆಪಾಸಿಟ್ ಈಗ ನೀವು ತೋರ್ತಾ ಇರುವಂಥದ್ದು. ಸೊ ಈ ಲಾಭದ ವಿಮರ್ಶೆಗೆ ಹೋಗುವುದಲ್ಲ, ನಾವು ಆದರ್ಶಪ್ರಾಯರಾಗಿರೋಣ. ಒಂದದು. ಇನ್ನೊಂದು ಮಕ್ಕಳಿಗೆ ಲೈಫ್ ಸ್ಕಿಲ್ಸ್ಗಳನ್ನು ಹೇಳಿಕೊಡಬೇಕು. ಲೈಫ್ ಸ್ಕಿಲ್ಸ್ಗಳು ಒಂದು ಹತ್ತಿದ್ದಾವೆ, ಅದರಲ್ಲಿ ಸಣ್ಣ ಸಣ್ಣದಾದರೂ ನಾವು ಮಕ್ಕಳಿಗೆ ಆ ಜ್ಞಾನವನ್ನು ವೃದ್ಧಿಸ್ಬೋದು. ಒಂದು ದಿನನಿತ್ಯದ ಸಂವಹನ ಹೇಗೆ ಮಾಡಬೇಕು, ಇನ್ನೊಬ್ಬನ ಜೊತೆ ಸಂವಹನ ಹೇಗೆ ಮಾಡಬೇಕು, ಸಮಸ್ಯೆಗಳನ್ನು ಬಂದಾಗ ಎದುರಿಸುವುದು ಹೇಗೆ, ಅದನ್ನು ಬಿಟ್ಟು ಓಡುವುದಲ್ಲ. ಆಮೇಲೆ ಜೀವನಚರ್ಯೆಯಲ್ಲಿರುವಂತಹ ಯೋಗಾಭ್ಯಾಸಗಳಾಗಲಿ, ಎಕ್ಸಸೈಸ್ಗಳಾಗಲಿ, ಇದನ್ನು ನಿಯಮಿತ ಕಾಲದಲ್ಲಿ ಮಾಡುವಂಥದ್ದು, ಜೀವನದಲ್ಲಿ ಇಟ್ಟಿರುವಂತಹ ಶಿಸ್ತುಗಳನ್ನು ನೋಡುವಂಥದ್ದು, ಬೇರೆ ಬೇರೆ ಹವ್ಯಾಸಗಳನ್ನು ಬೆಳೆಸುವ

0: ಮಾಡಿಕೊಳ್ಳುವಂಥದ್ದು. ಈ ಹವ್ಯಾಸದಲ್ಲಿ ಯೂಶ್ವಲಿ ನಾವು ಬೇಕಾಗಿರುವಂಥದ್ದು ಈ ಕ್ರೌರ್ಯವನ್ನು ನಾವು ಮಾಡಿಫೈ ಮಾಡಲಿಕ್ಕಾಗ್ತದೆ. ಒಂದು ವೇಳೆ ಈ ಕೋಪ ಬಂತು ಅಂತ ಹೇಳಿ ಆದರೆ ಅವನು ಹೋಗ್ಬಿಟ್ಟು ಇನ್ನೊಮ್ಮೆ ಹೊಡಿಬೇಕು ಅಂತ ಹೇಳಿಲ್ಲ, ಅವನನ್ನು ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡ್ಬೋದು, ಕೋಪ ಕಡಿಮೆ ಆಗ್ತದೆ. ಕೆಲವರು ಎಕ್ಸ್ಟರ್ನಲೈಸಿಂಗ್ ಇರ್ತಾರೆ, ಅವರು ಹೆಚ್ಚು ದೇಹದಲ್ಲಿ ಶಕ್ತಿಯನ್ನು ತೋರಿಸ್ತಾ ಇರ್ತಾರೆ. ಇವರಿಗೆ ಅಥ್ಲೆಟಿಕ್ಸಿಗೆ ಹಾಕಿ, ಫುಟ್ಬಾಲಿಗೆ ಹಾಕಿ, ಇಲ್ಲೊಂದಷ್ಟು ಓಡಾಡಿ ಬಂದಾಗ ದೇಹದ ಆಯಾಸವೂ ಆಗ್ತದೆ, ಒಳ್ಳೆಯ ಅಥ್ಲೆಟ್ ಆದಾಗ ಅವನಿಗೊಂದು ಖುಷಿಯೂ ಆಗ್ತದೆ. ಆದ್ದರಿಂದ ಇದು ಒಂದು ಮಾಡಿಫೈ ಆಯಿತು, ಕನ್ವರ್ಟ್ ಆಯಿತು. ಇಂಥದಕ್ಕೆ ಹಾಕ್ಬೋದು. ಅಥವಾ ಒಳ್ಳೆಯದಾಗಿರುವಂಥ ಹವ್ಯಾಸಗಳನ್ನು ಹೇಳಿಕೊಡಿ. ಯಾವುದು ಅವನಿಗೆ ಬೇರೆ ಬೇರೆ ಆರ್ಟಿಸ್ಟಿಕ್ ಕೆಪಾಸಿಟಿ ಪ್ರತಿಯೊಂದು ಮಗುವಿನಲ್ಲಿ ಇರ್ತದೆ,
1: ಬೇರೆ ಬೇರೆ
0: ಕಲೆಗಳಿರ್ತದೆ, ಅದರ ಮೂಲಕ ಅವನಿಗೆ ಉತ್ತಮ ಸಾಮರ್ಥ್ಯವನ್ನು ತೋರಿಸಿದಾಗ, ಅದರಲ್ಲಿ ಒಂದಷ್ಟು ಪ್ರೈಸ್ಗಳು ಸಿಕ್ಕಿದಾಗ ಅವನು ತನ್ನ ಆತ್ಮತೃಪ್ತಿಯನ್ನು ಹೊಂದ್ತಾನೆ. ಯಾವಾಗ ತಾನು ಆತ್ಮತೃಪ್ತಿಯನ್ನು ಹೊಂದಿರ್ತಾನೋ, ಯಾವಾಗ ತನ್ನ ರೀತಿಯಲ್ಲಿ ತಾನು ಒಂದು ಸ್ವಲ್ಪ ಸಂತೋಷದಲ್ಲಿರ್ತಾನೆ, ಅವನಿಗೆ ಕೋಪ ಬರುವಂಥದ್ದು, ವೈಲೆನ್ಸ್ ಆಗುವಂಥದ್ದು ಕಡಿಮೆ. ಯಾವಾಗ ಅವನು ಫ್ರಸ್ಟ್ರೇಟೆಡ್ ಆಗಿರ್ತಾನೋ, ಅವನಿಗೆ ಎಲ್ಲರ ಮೇಲೆಯೂ ಒಂದು ಕಂಪ್ಲೇಂಟ್ ಇರ್ತದೆ, ಇವನು ಸಿಟ್ಟು ಬರುವಂಥದ್ದು ಜಾಸ್ತಿ, ಅದನ್ನು ತೋರ್ಪಡಿಸುವುದು ಹೆಚ್ಚು.
1: ಕಾನೂನಾತ್ಮಕವಾಗಿ ಇದನ್ನು ಹೇಗೆ ನಿರ್ವಹಿಸಬಹುದು
0: ಅಂದರೆ, ಕ್ರೌರ್ಯಕ್ಕೆ ಸಂಬಂಧಪಟ್ಟ ಕಾನೂನುಗಳು ತುಂಬ ಇದ್ದಾವೆ. ಆದರೆ ನಮ್ಮಲ್ಲಿ ಸಮಸ್ಯೆ ಏನು ಕಾಣೋದು ಅಂತ ಹೇಳಿದ್ರೆ, ಆ ಕಾನೂನುಗಳಿಂದಾಗಿ ಅವನಿಗೆ ಶಿಕ್ಷೆ ಬರುವಂಥದ್ದು ತುಂಬ ವಿಳಂಬ ಆಗ್ತಾ ಇದೆ. ಬೇರೆ ಬೇರೆ ಕಾರಣಗಳಿರ್ಬೋದು, ನಾವು ದೂರುಗಳನ್ನು ಹೇಳುವಂಥದ್ದಲ್ಲ. ಆದರೆ ಯಾವುದೇ ಸಿಸ್ಟಮ್ ವರ್ಕ್ ಆಗಬೇಕು ಅಂತ ಹೇಳಿ ಆದರೆ, ಕಾನೂನಿನ ವಿಷಯಗಳು ಒಬ್ಬ ಮನುಷ್ಯನಿಗೆ ಹೆದರಿಕೆ ಹುಟ್ಟಿಸುವಂಥದ್ದಾಗಬೇಕು ಅಂತೇಳಿ ಆದರೆ, ಅವನು ತಪ್ಪು ಮಾಡಿ ಅರಿವಾಗುವಾಗ ಅವನಿಗೆ ಶಿಕ್ಷೆ ಇರಬೇಕು. ಆ ಶಿಕ್ಷೆ ಅನ್ನುವಂಥದ್ದು ಇನ್ನೊಬ್ಬರಿಗೆ ಗೊತ್ತಾಗಬೇಕು, ಗೊತ್ತಾದರೆ ಮಾತ್ರ ಅವನು ಮಾಡಲಿಕ್ಕೆ ಹೋಗುವುದಿಲ್ಲ. ತುಂಬ ವಿಳಂಬ ಆದರೆ ಅವನಿಗೂ ಅರ್ಥ ಇಲ್ಲದ್ದಾಗ್ತದೆ, ಯಾಕಂದರೆ ಅವನು ಜೀವನದಲ್ಲಿ ತುಂಬ ಮುಂದೆ ಹೋಗಿರ್ತಾನೆ. ಒಂದು 10 ವರ್ಷದಲ್ಲಿ ತನ್ನ ತಪ್ಪಿನ ಅರಿವಾಗಿ ಅವನಲ್ಲಿ ಪಶ್ಚಾತ್ತಾಪಪಟ್ಟಿರಲೂಬಹುದು ಅವನಿಗೆ ಶಿಕ್ಷೆ ಸಿಕ್ಕಿರುವಾಗ, ಆದರೆ ಉಳಿದವರಿಗೆ ಅದು ಮಾದರಿ ಆಗುವುದಿಲ್ಲ.
1: ಈಗ ಯಾವ ಒಬ್ಬ ವ್ಯಕ್ತಿಯಲ್ಲಿ ಇಂಥ ಒಂದು ಮಾನಸಿಕ ಅಸಮತೋಲನ ಅಥವಾ ಒಂದು ಅಸಹನೆ ಆಗ್ಬೋದು, ಕ್ರೌರ್ಯ ಪ್ರವೃತ್ತಿ ಆಗ್ಬೋದು ಇದೆ ಅಂತ ಗೊತ್ತಾದ ಮೇಲೆ ಅದಕ್ಕೆ ಯಾವ ರೀತಿ ಒಂದು ಪರಿಣಾಮಕಾರಿ ಚಿಕಿತ್ಸೆಯೋ ಅಥವಾ ಟ್ರೀಟ್ಮೆಂಟೋ ಕೊಡಬಹುದು?
0: ಇದರಲ್ಲಿ ಮೊದಲನೇದಾಗಿ ಏನು ಅಂತ ಹೇಳಿದರೆ, ಕೆಲವು ಮಾನಸಿಕ ಕಾಯಿಲೆಗಳ ಸಂಬಂಧದಲ್ಲಿ ಮಾನಸಿಕವಾದ ಒಂದು ಸಮಸ್ಯೆಗೆ ಒಳಗಾದಾಗ ಅವನು ಕ್ರೌರ್ಯವನ್ನು ತೋರಿಸುವಂಥದ್ದು ಹೆಚ್ಚು. ಮೊದಲನೇದಾಗಿ ನಾನು ಡಿಪ್ರೆಷನ್ನಲ್ಲಿ ಹೇಳ್ತೇನೆ, ಒಬ್ಬ ಮನುಷ್ಯ ಖಿನ್ನತೆಯಲ್ಲಿದ್ದಾಗ ಅವನು ಎಷ್ಟು ನೆಗೆಟಿವಿಸ್ಟಿಕ್ಕಾಗಿ ಥಿಂಕ್ ಮಾಡ್ತಾನೆ, ಕೊನೆಗೆ ನಾನು ಹೇಗೂ ಬದುಕಿ ಪ್ರಯೋಜನ ಇಲ್ಲ, ಮುಂದಕ್ಕೆ ನನಗೆ ಬದುಕಿ ಸಾಧಿಸಲಿಕ್ಕೆ ಆಗುವುದಿಲ್ಲ ನನ್ನಿಂದ, ಅಷ್ಟು ನಾನು ಕುಗ್ಗಿದ್ದೇನೆ. ಒಂದು ತಾಯಿ ಅಂದುಕೊಳ್ತಾಳೆ, ನಾನು ಈಗ ನನ್ನ 2 ಮಕ್ಕಳನ್ನು ಬಿಟ್ಟು ಹೋದರೆ ಇವುಗಳು ಉಳಿದವರಿಗೆ ಭಾರ ಆಗ್ತಾರೆ, ನಾನಿಲ್ಲದೆ ಇದ್ದಂದ್ರಿಂದ ಮಕ್ಕಳಿಗೆ ತೊಂದರೆ ಆಗ್ತದೆ, ನಾನು ಅವರನ್ನು ಸೇರಿಸಿಕೊಂಡು ಸಾಯಿಸ್ತೇನೆ ಅಂತ. ಸೊ ಹೀಗಾಗಿ ಮಕ್ಕಳನ್ನು ದೂಡಿ ತಾನು ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಇದನ್ನು ನಾವು ಮೊದಲೇ ಅದನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಿದ್ರೆ ಚಿಕಿತ್ಸೆ, ಇದು ಕಡಿಮೆ ಆಗ್ತದೆ. ಇನ್ನೊಂದು ಸೆಕ್ಷುವಲ್ ವೈಲೆನ್ಸ್ಗಳು, ಸೆಕ್ಷುವಲ್ ವೈಲೆನ್ಸ್ ಆದಾಗ ಇಬ್ಬರು ಅನುಭವಿಸ್ತಾರೆ, ಪರ್ಪಿಚರೇಟರು ಮತ್ತೆ ಅದನ್ನ ಅನುಭವಿಸ್ತಾ ಇದ್ದಾರೆ. ಯಾವಾಗಲೂ ಆ ಸೆಕ್ಷುವಲ್ ವೈಲೆನ್ಸ್ ಅನ್ನು ನೋಡ್ತಾ ಇದ್ದಂತಹ ಮಕ್ಕಳು ಮುಂದಕ್ಕೆ ಅವನೂ ಮಾಡ್ತಾನೆ. ಯಾವುದೇ ರೀತಿಯಲ್ಲಿ ಸೆಕ್ಷುವಲ್ ಅಬ್ಯೂಸ್ ನಡೆದದನ್ನು ಗೊತ್ತಾದಾಗ ಇವನಿಗೊಂದು ಮನೋವೈಜ್ಞಾನಿಕವಾಗಿ ಇದನ್ನು ವಿಶ್ಲೇಷಣೆ ಮಾಡಿ ಅವನಿಗೆ ಸರಿಯಾದ ಕೌನ್ಸಿಲಿಂಗ್ ಕೊಡಬೇಕು. ಅವನು ವಿಕ್ಟಿಮೂ ಆಗ್ತಾನೆ ಅಥವಾ ಅವನು ಮಾಡ್ತಾನೆ, ಇದು ಎರಡನ್ನೂ ತಪ್ಪಿಸ್ಕೊಳ್ಬೇಕಾಗ್ತದೆ. ಮೂರನೆಯದ್ದು, ಕೆಲವು ಗಂಭೀರ ಥರದ ಮಾನಸಿಕ ಕಾಯಿಲೆಗಳು ಅದನ್ನು ನಾವು ಹಾಗೆಯೇ ಅದನ್ನು ಟ್ರೀಟ್ಮೆಂಟ್ ಮಾಡದೆ ಬಿಟ್ಟರೆ ಅವರು ಒಂದಲ್ಲ ಒಂದು ಕಾಲದಲ್ಲಿ ತನ್ನ ಮಾನಸಿಕ ಸಮಸ್ಯೆಗಳಿಂದಾಗಿ ಅದನ್ನು ಮಾಡ್ತಾರೆ. ಯಾವುದೇ ಕ್ರೌರ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಬಂದರೂ ಇನ್ನೊಂದು ವ್ಯಕ್ತಿಗಳ ಜೊತೆ ಗೊತ್ತಿದ್ದವರ ಹತ್ರ ವಿಮರ್ಶೆ ಮಾಡುವಂಥದ್ದು, ಇನ್ನೊಂದು ಈ ಥರದ್ದು ನಡೀತದೆ ಅನ್ನುವಂಥದ್ದಿದ್ದರೆ ಒಂದು ಪೊಲೀಸಿಗೆ ಅದನ್ನು ಇನ್ಫಾರ್ಮ್ ಮಾಡುವಂಥದ್ದು, ಅವರು ವಿಶ್ಲೇಷಣೆ ಮಾಡಿಕೊಂಡು ಅದನ್ನು ಮುಂದುವರಿತಾರೆ, ಇದು ಮುಂದುವರಿತದೆ ಇಲ್ಲೋ ಅಂತ ಹೇಳಿ ಇನ್ಫಾರ್ಮ್ ಮಾಡಿದರೆ ಇದನ್ನು ತಡೆಗಟ್ಟಬಹುದು, ಹಾಗೂ ಅದನ್ನು ನಿಲ್ಲಿಸಬಹುದು.
1: ಬಹಳ ಸಂತೋಷ ಡಾಕ್ಟರ್ ಶ್ರೀನಿವಾಸ್ ಭಟ್ ಅವರೇ. ಜನರಲ್ಲಿ ಅಸಹನೀಯ ಮತ್ತು ಈ ಕ್ರೌರ್ಯ ಪ್ರವೃತ್ತಿ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚುತ್ತಾ ಇದೆ ಎನ್ನುವಂಥ ಒಂದು ಕಾರಣವನ್ನು ಇಟ್ಟುಕೊಂಡು ನಾವು ಇವತ್ತಿನ ಒಂದು ಸಂದರ್ಶನವನ್ನು ಮಾಡಿದ್ವಿ. ಒಂದು ಯಾವ ರೀತಿ ವಿಶ್ಲೇಷಣೆಯನ್ನು ಮಾಡಬಹುದು, ಅದರ ಒಂದು ದುಷ್ಪರಿಣಾಮಗಳು ಏನೇನು, ಪೂರಕವಾದಂಥ ಒಂದು ಕಾರಣಗಳು ಏನೇನು, ಹಾಗೂ ಯಾವ ರೀತಿ ಇದನ್ನು ತಡೆಗಟ್ಟುವಂತಹದ್ದು, ಈ ಎಲ್ಲ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿದಿರಿ. ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಜನರಲ್ಲಿ ಹೆಚ್ಚುತ್ತಿರುವ ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿ ಕಾರಣ ಹಾಗೂ ಪರಿಹಾರ ಕುರಿತು ಮನೋರೋಗ ತಜ್ಞರಾದ ಡಾಕ್ಟರ್ ಯು ಶ್ರೀನಿವಾಸ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

ನಮ್ಮ ದೇಶದ ಬೆನ್ನೆಲುಬು ರೈತ. ರೈತನ ಬಾಳು ಹಸನಾಗಿದ್ದರೆ ದೇಶ ಸುಭಿಕ್ಷವಾಗಿರುತ್ತದೆ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವಾ ಯೋಗಿಯ ನೋಡಲಿ, ಯಾರೂ ಅರಿಯದ ನೇಗಿಲ ಯೋಗಿಯು ಲೋಕಕ್ಕೆ ಅನ್ನವನೀಯುವನು. ಹೆಸರನ್ನು ಬಯಸದೆ, ಅತಿಸುಖ ಕೆಳಸದೆ, ದುಡಿವನು ಗೌರವ ಕಾಶಿಸದೆ, ನೇಗಿಲ ಕುಳದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಎಂಬ ರಾಷ್ಟ್ರಕವಿ ಕುವೆಂಪುರವರ ಈ ರೈತಗೀತೆಯಂತೆ ಲೋಕಕ್ಕೆ ಅನ್ನವ ಕೊಡುವ ಈ ಯೋಗಿಯು ಅಜ್ಞಾತವಾಗಿಯೇ ಇರುತ್ತಾನೆ. ಇಂತಹ ರೈತರ ಬದುಕು ಹತ್ತು ಹಲವು ಗಂಟುಗಳಲ್ಲಿ ಸಿಲುಕಿರುತ್ತದೆ. ಇವುಗಳನ್ನು ಸಮೀಕ್ಷಿಸುವ ಮತ್ತು ಪರಿಹಾರ ನೀಡುವ ಜವಾಬ್ದಾರಿ ಎಲ್ಲರ ಮೇಲೆಯೂ ಇದೆ. ಇದಕ್ಕಾಗಿ ಸರ್ಕಾರ ಕೈಗೊಳ್ಳುವ ಕಾರ್ಯಕ್ರಮ ಯೋಜನೆಗಳನ್ನು ರೈತರಿಗೆ ಸಾರ್ಥಕ ಬಳಕೆಯಾಗುವಂತೆ ಮಾಡಬೇಕು. ಸಣ್ಣ ರೈತರಿಗೆ ಬಹು ಉಪಯೋಗಕಾರಿಯಾದ ಒಂದು ಯೋಜನೆಯೇ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ, PMKMY ಎಂಬ ಈ ಯೋಜನೆಯು ಸಣ್ಣ ಮತ್ತು ಅತಿಸಣ್ಣ ರೈತರಿಗಾಗಿ ಇರುವ ಪಿಂಚಣಿ ಯೋಜನೆ ಇದಾಗಿದೆ. ಜೀವನೋಪಾಯಕ್ಕೆ ಯಾವುದೇ ಮಾರ್ಗವಿಲ್ಲದ ಮತ್ತು ಖರ್ಚುಗಳನ್ನು ನಿಭಾಯಿಸಲು ಕನಿಷ್ಠ ಅಥವಾ ಯಾವುದೇ ಉಳಿತಾಯವಿಲ್ಲದ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುವ ಉದ್ದೇಶದಿಂದ ಸರ್ಕಾರವು 12 ಸೆಪ್ಟೆಂಬರ್ 2019 ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯನ್ನು ಪ್ರಾರಂಭಿಸಿದೆ. ಎಲ್ಐಸಿ ಅಂದರೆ ಜೀವ ವಿಮಾ ನಿಗಮವು ಈ ಪಿಂಚಣಿ ನಿಧಿಯನ್ನು ನಿರ್ವಹಿಸುತ್ತದೆ. ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಭೂ ದಾಖಲೆಗಳ ಪ್ರಕಾರ 2 ಹೆಕ್ಟೇರ್ ವರೆಗೆ ಸಾಗುವಳಿ ಭೂಮಿಯನ್ನು ಹೊಂದಿರುವ ರೈತರು ಈ ಯೋಜನೆಯ ವ್ಯಾಪ್ತಿಗೆ ಬರುತ್ತಾರೆ. ರೈತರ ವಯಸ್ಸು 18 ರಿಂದ 40 ವರ್ಷಗಳ ಒಳಗಿರಬೇಕು. ಈ ರೈತರಿಗೆ ವೃದ್ಧಾಪ್ಯದ ರಕ್ಷಣೆ ಮತ್ತು ಸಾಮಾಜಿಕ ಭದ್ರತೆ ನೀಡಲು, ಜೊತೆಗೆ ಸ್ವಲ್ಪ ಪ್ರಮಾಣದ ಆರ್ಥಿಕ ಅವಶ್ಯಕತೆಗಳನ್ನು ಪೂರೈಸಲು ಇದು ಸಹಾಯಕವಾಗಿದೆ. ದೇಶವನ್ನು ಪೋಷಿಸಲು ಶ್ರಮಿಸುವ ರೈತರು ನಿವೃತ್ತರಾದಾಗ ಅಥವಾ ಅಶಕ್ತರಾದಾಗ ಸ್ಥಿರವಾದ ಆದಾಯದ ಮೂಲವನ್ನು ಹೊಂದುವಂತೆ ಮಾಡುವುದು ಇದರ ಗುರಿಯಾಗಿದೆ. ಇದು ಆರ್ಥಿಕ ಚಿಂತೆಗಳಿಲ್ಲದೆ ಗೌರವಾನ್ವಿತ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ಯಾವುದೇ ಉಳಿತಾಯವನ್ನು ಹೊಂದಿರದ ಅನೇಕ ರೈತರಿಗೆ ಈ ಯೋಜನೆ ಆಶಾಕಿರಣವಾಗಿದೆ. ಈ ಯೋಜನೆಗೆ ಬರುವ ರೈತರು ಅವರ ವಯಸ್ಸಿಗೆ ತಕ್ಕಂತೆ ತಿಂಗಳಿಗೆ 55 ರೂಗಳಿಂದ 200ರವರೆಗೆ ಪಾವತಿಸಬೇಕು. ಸರ್ಕಾರವು ಸಮಾನವಂತಿಗೆಯ ಮೊತ್ತವನ್ನು ನೀಡುತ್ತದೆ. ರೈತರು ತಮ್ಮ 60ನೇ ವಯಸ್ಸಿನವರೆಗೆ ಪಾವತಿಸಿದರೆ ನಂತರ ಪ್ರತಿ ತಿಂಗಳು ರೂ 3000 ಕನಿಷ್ಠ ಪಿಂಚಣಿ ಸಿಗುತ್ತದೆ. ಒಂದೊಮ್ಮೆ ರೈತ ಮೃತಪಟ್ಟರೆ ಅವರ ಪತ್ನಿಗೆ ಮಾತ್ರ ಶೇಕಡ 50ರಷ್ಟು ಕುಟುಂಬ ಪಿಂಚಣಿ ದೊರೆಯುತ್ತದೆ. ಈ ಉಪಕ್ರಮವು ರೈತರ ಸಂಧ್ಯಾಕಾಲದಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಅವರ ಅಗತ್ಯಗಳನ್ನು ಪೂರೈಸಲು ಸ್ಥಿರವಾದ ಆದಾಯವನ್ನು ಒದಗಿಸುತ್ತದೆ. ಈ ಯೋಜನೆಯು ರೈತರ ಆರ್ಥಿಕ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ, ಜೊತೆಗೆ ಅನೇಕ ವೈಶಿಷ್ಟ್ಯತೆಗಳನ್ನು ಹೊಂದಿದೆ. ಈ ಯೋಜನೆಯು ಸ್ವಯಂ ಪ್ರೇರಿತ ಯೋಜನೆಯಾಗಿದ್ದು ರೈತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ನೋಂದಾಯಿಸಿಕೊಳ್ಳಲು ಆಯ್ಕೆ ಮಾಡಬಹುದು. ಸರ್ಕಾರವು ರೈತರಿಗೆ ಅವರು ಕಟ್ಟುವ ವಂತಿಗೆಗೆ ತಕ್ಕಂತೆ ತನ್ನ ಭಾಗವನ್ನು ನಿರ್ವಹಿಸುತ್ತದೆ. ಕಾಲಾನಂತರದಲ್ಲಿ ಅವರ ಉಳಿತಾಯವನ್ನು ದ್ವಿಗುಣಗೊಳಿಸುತ್ತದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಸುರಕ್ಷತಾ ಜಾಲವನ್ನು ಒದಗಿಸುತ್ತದೆ. ರೈತರು ಮಾಸಿಕ 3000 ರೂಗಳ ಪಿಂಚಣಿ ಪಡೆಯುವುದನ್ನು ಖಚಿತಪಡಿಸುತ್ತದೆ. ಇದು ಅವರ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ. ಈ ಯೋಜನೆಯು ಅತ್ಯಂತ ಕೈಗೆಟಕುವ ದರವಾಗಿದ್ದು ಮಾಸಿಕ ಕೊಡುಗೆಗಳು ರೂ 55ರಿಂದ ಪ್ರಾರಂಭವಾಗುತ್ತದೆ ಮತ್ತು ಇದು ವಯಸ್ಸನ್ನು ಅವಲಂಬಿಸಿರುವುದರಿಂದ ಹೆಚ್ಚಿನ ಆರ್ಥಿಕ ಹೊರೆ ಎಂದೆನಿಸುವುದಿಲ್ಲ. ಇದು ರೈತರಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನು ಉತ್ತೇಜಿಸುತ್ತದೆ. ಅವರು ಕೆಲಸ ಮಾಡುವುದನ್ನು ನಿಲ್ಲಿಸಿದ ನಂತರ ಇತರರ ಮೇಲೆ ಅವಲಂಬಿತವಾಗುವುದನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ರೈತನ ಸ್ವಾವಲಂಬಿ ನಿಲುವನ್ನು ಉತ್ತೇಜಿಸುತ್ತದೆ. ಒಬ್ಬ ರೈತ 60 ವರ್ಷಕ್ಕಿಂತ ಮೊದಲು ನಿಧನರಾದರೆ ಅವರ ಪತ್ನಿಯು ಯೋಜನೆಗೆ ಕೊಡುಗೆ ನೀಡುವುದನ್ನು ಮುಂದುವರೆಸಬಹುದು ಅಥವಾ ಕಡಿಮೆ ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ. ಈ ಯೋಜನೆಯ ಆನ್ಲೈನ್ ನೋಂದಣಿ ಪ್ರಕ್ರಿಯೆಯು ಸರಳ ಮತ್ತು ಅನುಕೂಲಕರವಾಗಿದ್ದು ದೇಶದಾದ್ಯಂತ ಸಾಮಾನ್ಯ ಸೇವಾ ಕೇಂದ್ರಗಳ ಮೂಲಕ ರೈತರು ದಾಖಲಾಗಲು ಅನುವು ಮಾಡಿಕೊಡುತ್ತದೆ. ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ರೈತರು ಉಳಿತಾಯ ಬ್ಯಾಂಕ್ ಖಾತೆ ಮತ್ತು ಆಧಾರ್

0: ಕಾರ್ಡನ್ನು ಹೊಂದಿರಬೇಕು. ಈ ಯೋಜನೆಯು ಎಲ್ಲ ಅರ್ಹ ರೈತರಿಗೆ ಮುಕ್ತವಾಗಿದ್ದು, ಭಾರತದ ರೈತ ಸಮುದಾಯದ ದೊಡ್ಡ ಭಾಗವು ಈ ಉಪಕ್ರಮದಿಂದ ಪ್ರಯೋಜನ ಪಡೆಯಬಹುದು ಎಂದು ಖಚಿತಪಡಿಸುತ್ತದೆ. ಆನ್ಲೈನ್ ನೋಂದಣಿ ಪ್ರಕ್ರಿಯೆಯಲ್ಲಿ ರೈತರ ಡೇಟಾವನ್ನು ದಾಖಲಿಸಲಾಗಿದೆ ಮತ್ತು ಅವರಿಗೆ ಪಿಂಚಣಿ ಕಾರ್ಡ್ ಒದಗಿಸಲಾಗಿದೆ ಎಂದು ಖಚಿತಪಡಿಸುತ್ತದೆ. ಆಫ್ಲೈನ್ ನೋಂದಣಿಗೂ ಆದ್ಯತೆ ನೀಡುವವರು ರಾಜ್ಯ ಕೃಷಿ ಕಚೇರಿಗೆ ಭೇಟಿ ನೀಡಬಹುದು. ಅಲ್ಲಿ ಅಧಿಕೃತ ಸಿಬ್ಬಂದಿ ಅರ್ಜಿ ಪ್ರಕ್ರಿಯೆಯ ಮೂಲಕ ಅವರಿಗೆ ಮಾರ್ಗದರ್ಶನ ನೀಡುತ್ತಾರೆ. ಅನುಮೋದನೆ ಪಡೆದ ನಂತರ ರೈತರು ಸುರಕ್ಷಿತ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳಲು ಯೋಜನೆಗೆ ಕೊಡುಗೆ ನೀಡಲು ಪ್ರಾರಂಭಿಸಬಹುದು. 18 ವರ್ಷ ವಯಸ್ಸಿನವರಿಗೆ 55 ರೂನಿಂದ ಪ್ರಾರಂಭ. ರೈತರು ದಾಖಲಾತಿಯಲ್ಲಿ ಹಿರಿಯರಾಗಿದ್ದಷ್ಟೂ ಅವರ ಮಾಸಿಕ ಕೊಡುಗೆ ಹೆಚ್ಚಾಗುತ್ತದೆ. 40 ವರ್ಷ ವಯಸ್ಸಿನ ರೈತರಿಗೆ ತಿಂಗಳಿಗೆ ಗರಿಷ್ಠ 200 ರೂಗಳು. ಒಟ್ಟಾರೆ ಈ ಯೋಜನೆಯು ಕೈಗೆಟುಕುವಿಕೆ ಮತ್ತು ಆರ್ಥಿಕ ಭದ್ರತೆ ಎರಡನ್ನೂ ಖಾತ್ರಿಪಡಿಸುವ ಸಮತೋಲಿತ ಯೋಜನೆಯಾಗಿದ್ದು, ರೈತನ ಮೊಗದಲ್ಲಿ ಮಂದಹಾಸ ಮೂಡಿಸುತ್ತದೆ. ಈ ಯೋಜನೆಯು ಎಲ್ಲರನ್ನೂ ಒಳಗೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದ್ದರೂ ಕೆಲವು ಗುಂಪುಗಳು ಭಾಗವಹಿಸಲು ಅರ್ಹರಲ್ಲ. 2 ಹೆಕ್ಟೇರ್ಗಿಂತ ಹೆಚ್ಚು ಭೂಮಿ ಹೊಂದಿರುವ ರೈತರನ್ನು ಈ ಯೋಜನೆಯಿಂದ ಹೊರಗಿಡಲಾಗಿದೆ. ಏಕೆಂದರೆ ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಗುರಿಯಾಗಿರಿಸಿಕೊಂಡಿದೆ. ಹೆಚ್ಚುವರಿಯಾಗಿ ಇತರ ಸರ್ಕಾರಿ ಯೋಜನೆಗಳಿಂದ ಈಗಾಗಲೇ ಪಿಂಚಣಿ ಪಡೆಯುತ್ತಿರುವ ರೈತರು ಅರ್ಜಿ ಸಲ್ಲಿಸಲು ಅರ್ಹರಲ್ಲ. ಸಾಲಗಳನ್ನು ಮರುಪಾವತಿಸದೇ ಇರುವ ಅಥವಾ ಆದಾಯ ತೆರಿಗೆದಾರರು ಎಂದು ವರ್ಗೀಕರಿಸಲ್ಪಟ್ಟ ರೈತರು ಸಹ ಈ ಯೋಜನೆಯಲ್ಲಿ ಸೇರಲು ಅನುಮತಿ ಇಲ್ಲ. ಕೊನೆಯದಾಗಿ, ಔಪಚಾರಿಕ ವಲಯಗಳಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳು ಅಥವಾ ಇತರ ಪಿಂಚಣಿ ಕಾರ್ಯಕ್ರಮಗಳಿಂದ ಒಳಗೊಳ್ಳಲ್ಪಟ್ಟ ಸರ್ಕಾರಿ ನೌಕರರು ಈ ಯೋಜನೆಯಲ್ಲಿ ಭಾಗವಹಿಸುವಂತಿಲ್ಲ.
1: ಪ್ರಧಾನಮಂತ್ರಿ ಕೃಷಿ ಮಾನ್ಧನ್ ಯೋಜನೆ ಕುರಿತು ಇದುವರೆಗೂ ತಿಳಿಸಿಕೊಟ್ಟವರು ಡಾ ಕೆ ಮಾಲತಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
4: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ GSSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
3: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
4: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
3: ಆಸ್ವಾದಿಸಿ,
4: ಆನಂದಿಸಿ,
3: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
5: ಶ್ರೋತೃಗಳೇ, ಗಮನಿಸಿ, ನಾಳೆ ಬೆಳಗ್ಗೆ 8:30 ಮೈಸೂರು ದಸರಾ ಎಷ್ಟೊಂದು ಸುಂದರ ವಿಶೇಷ ರೂಪಕ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಮೂಡಿಬರ್ತಾ ಇದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ತಂತ್ರಜ್ಞಾನ ಅಳವಡಿಕೆಯೊಂದಿಗೆ ಆಧುನಿಕ ಪಡೆಯಾಗಿ ಭಾರತೀಯ ವಾಯುಪಡೆ ಪರಿವರ್ತನೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೆರೆ ರಾಷ್ಟ್ರಗಳ ಪರಮಾಣು ಬೆದರಿಕೆಗಳಿಗೆ ಅಂಜುವುದಿಲ್ಲ, ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನಕ್ಕೆ ಭಾರತದಿಂದ ನೇರ ಉತ್ತರ. ರಷ್ಯಾ ಮೂಲದ ಡೀಸೆಲ್ ಆಮದು ಮೇಲಿನ ನಿರ್ಬಂಧ ಸಡಿಲಿಸಿದ ಅಮೆರಿಕ. ಸಿಜೆಪಿ ಪ್ರತಿಭಟನೆ, ಮುನ್ನೆಚ್ಚರಿಕಾ ಕ್ರಮವಾಗಿ 200 ಜನರನ್ನು ವಶಕ್ಕೆ ಪಡೆದ ದೆಹಲಿ ಪೊಲೀಸ್. ಹಾಗೂ ಇದೇ 12 ಅಹಮದಾಬಾದ್ನಲ್ಲಿ ಬ್ರಿಕ್ಸ್ ಸಾಂಪ್ರದಾಯಿಕ ಮತ್ತು ದೇಶೀಯ ಕ್ರೀಡೆಗಳ ಪ್ರದರ್ಶನ ಪಂದ್ಯಾವಳಿ ಆಯೋಜನೆ. ವಾರ್ತೆಗಳ ವಿವರ: ರಾಜಸ್ಥಾನದ ಜೋಧ್ಪುರ್ ವಾಯುಪಡೆ ನಿಲ್ದಾಣದಲ್ಲಿ ಇಂದು ನಡೆದ ತರಂಗ್ ಶಕ್ತಿ 2026 ಬಹುರಾಷ್ಟೀಯ ವಾಯುಸೇನಾ ಕವಾಯತಿನ ಪ್ರಮುಖ ಕಾರ್ಯಕ್ರಮಗಳಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಅವರು, ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ ರಾಷ್ಟೀಯ ನೀತಿಯ ಅಡಿಪಾಯವಾಗಿದೆ. ಯಾವುದೇ ದೇಶ ಸಂಕಷ್ಟದ ಸಮಯದಲ್ಲಿ ತನ್ನದೇ ಆದ ಶಸ್ತಾಸ್ತ್ರ ಮತ್ತು ತಂತ್ರಜ್ಞಾನ ಸಾಮರ್ಥ್ಯ ಹೊಂದಿಲ್ಲದಿದ್ದರೆ ಸುದೀರ್ಘ ಯುದ್ದ ಎದುರಿಸಲು ಸಾಧ್ಯವಿಲ್ಲ. ಈ ದೃಷ್ಟಿಕೋನದಿಂದ ಭಾರತೀಯ ಸಶಸ್ತ್ರ ಪಡೆಗಳು ಮಹತ್ವದ ಕಾರ್ಯತಂತ್ರ ಪರಿವರ್ತನೆಗೆ ಒಳಪಡುತ್ತಿವೆ ಎಂದರು. ಇಂದು ಭಾರತೀಯ ವಾಯುಪಡೆ ನಿಖರ ಶಸ್ತಾಸ್ತ್ರ, ಸುಧಾರಿತ ರಾಡಾರ್ ಮತ್ತು ವಿದ್ಯುನ್ಮಾನ ವ್ಯವಸ್ಥೆಗಳೊಂದಿಗೆ ಆಧುನಿಕ ಪಡೆಯಾಗಿ ಹೊರಹೊಮ್ಮಿದೆ. ತೇಜಸ್, ರುದ್ರ, ಪ್ರಚಂಡ್ ಸೇರಿದಂತೆ ಮತ್ತಿತರ ಯುದ್ದ ವಿಮಾನ, ಹೆಲಿಕಾಪ್ಟರ್ ಹಾಗೂ ಆಕಾಶ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆಗಳು ದೇಶದ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಸೆಪ್ಟೆಂಬರ್ 26 ಅಕ್ಟೋಬರ್ 12 ನಡೆಯುತ್ತಿರುವ ಈ ಸಮರಾಭ್ಯಾಸವು ಭಾಗವಹಿಸುತ್ತಿರುವ ವಿವಿಧ ದೇಶಗಳ ವಾಯುಪಡೆಗಳ ನಡುವೆ ಕಾರ್ಯಾಚರಣೆ ಸಹಕಾರ, ಪರಸ್ಪರ ಸಹಯೋಗ ಮತ್ತು ಸಾಮರಸ್ಯವನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ. ಹದಿಹರೆಯದ ಹೆಣ್ಣು ಮಕ್ಕಳ ಆರೋಗ್ಯ, ಪೋಷಣೆ ಮತ್ತು ಸರ್ವಾಂಗೀಣ ವಿಕಸನದತ್ತ ಹೆಚ್ಚಿನ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಕುರಿತ 2 ರಾಷ್ಟೀಯ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಹಿಳೆಯರ ಸುರಕ್ಷತೆ ಮತ್ತು ಸಬಲೀಕರಣಕ್ಕಾಗಿ ಮಕ್ಕಳಿಗೆ ಸೂಕ್ತವಾದ ಜಾಗೃತಿ ಪಠ್ಯಕ್ರಮಗಳನ್ನು ರೂಪಿಸುವಂತೆ ಸಲಹೆ ನೀಡಿದರು. ಸ್ಥಳೀಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಜಿಲ್ಲಾ, ನಗರಸಭೆ ಹಾಗೂ ಮಹಾನಗರ ಪಾಲಿಕೆ ಮಟ್ಟದಲ್ಲಿ ಚಿಂತನ ಶಿಬಿರ ಆಯೋಜಿಸುವಂತೆ ರಾಜ್ಯಗಳಿಗೆ ಸೂಚಿಸಿದರು. ಯಾವುದೇ ರೀತಿಯ ಭಯೋತ್ಪಾದನಾ ದಾಳಿ ಎದುರಾದರೂ ಭಾರತ ತಕ್ಕ ಪ್ರತ್ಯುತ್ತರ ನೀಡಲಿದ್ದು ನೆರೆ ರಾಷ್ಟದ ಪರಮಾಣು ಬೆದರಿಕೆಗಳಿಗೆ ಅಂಜುವುದಿಲ್ಲ ಎಂದು ಭಾರತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಿದೆ. ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆ ಮಹಾಸಭೆಯ ಮೊದಲ ಸಮಿತಿ ಸಭೆಯಲ್ಲಿ, ಜಿನಿವಾದಲ್ಲಿ ನಿಶಸ್ತೀಕರಣ ಕುರಿತ ವಿಶ್ವಸಂಸ್ಥೆ ಸಮ್ಮೇಳನದ ಭಾರತದ ಕಾಯಂ ಮಿಷನ್ನ ಹಿರಿಯ ಸಲಹೆಗಾರ ಅನ್ಮೋಲ್ ಶೇರ್ ಬೇಡಿ ಮಾತನಾಡಿ, ಭಯೋತ್ಪಾದನೆಗೆ ಪ್ರಾಯೋಜಕತೆ ನೀಡುವ ಮತ್ತು ಅದರ ರೂವಾರಿಗಳನ್ನು ಭಾರತ ಒಂದೇ ರೀತಿ ಪರಿಗಣಿಸಲಿದ್ದು ಭಯೋತ್ಪಾದನೆ ವಿರುದ್ಧ ಯಾವುದೇ ರಾಜಿ ಇಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಜಾಗತಿಕ ಮಾರುಕಟ್ಟೆಯಲ್ಲಿನ ಇಂಧನ ಪೂರೈಕೆಯಲ್ಲಿ ಉಂಟಾಗಿರುವ ವ್ಯತ್ಯಯ ಮತ್ತು ಡೀಸೆಲ್ ಬೆಲೆಯಲ್ಲಿ ತೀವ್ರ ಏರಿಕೆ ಹಿನ್ನೆಲೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ನಡುವಿನ ಮಾತುಕತೆಯ ನಂತರ ಅಮೆರಿಕ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ರಷ್ಯಾ ಮೂಲದ ಡೀಸೆಲ್ ಇಂಧನದ ಮಾರಾಟ ಹಾಗೂ ಆಮದು ಮೇಲಿನ ನಿರ್ಬಂಧಗಳನ್ನು 2027 ಏಪ್ರಿಲ್ 7 ತಾತ್ಕಾಲಿಕವಾಗಿ ಸಡಿಲಿಸಲಾಗಿದೆ. ಕಳೆದ ರಾತ್ರಿ ಈ ಕುರಿತು ಅಧಿಕೃತ ಘೋಷಣೆ ಮಾಡಿರುವ ಅಮೆರಿಕ, ರಷ್ಯಾದ ಡೀಸೆಲ್ ಇಂಧನದ ಮಾರಾಟ, ವಿತರಣೆ ಮತ್ತು ಅಮೆರಿಕಾಗೆ ನೇರ ಆಮದು ಮಾಡಿಕೊಳ್ಳುವಿಕೆಗೆ ಸಂಬಂಧಿಸಿದ ವ್ಯವಹಾರಗಳಿಗೆ ಅನುಮತಿ ನೀಡಿ ಆದೇಶ ಹೊರಡಿಸಿದೆ. ದೆಹಲಿಯಲ್ಲಿ ಸಿಜೆಪಿ ಹಮ್ಮಿಕೊಳ್ಳಲು ಉದ್ದೇಶಿಸಿರುವ ಪ್ರತಿಭಟನೆ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಜಂತರ್ ಮಂತರ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಂದ ಸುಮಾರು 200 ಜನರನ್ನು ವಶಕ್ಕೆ ಪಡೆದಿದ್ದಾರೆ. ಸಿಜೆಪಿ ನಾಯಕ ಅಭಿಜಿತ್ ದೀಪ್ಕೆ, ಪ್ರಮುಖ ವಕ್ತಾರರಾದ ಸೌರವ್ ದಾಸ್ ಮತ್ತು ಅಶುತೋಷ್ ರಂಕಾ ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಮರುಕ್ಷಣವೇ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇದೇ ವೇಳೆ ಗುರ್ಗಾವ್ನಲ್ಲಿರುವ ನಿವಾಸದಲ್ಲಿದ್ದ ಸಾಮಾಜಿಕ ಜಾಲತಾಣ ಪ್ರಭಾವಿ ಧ್ರುವ್ ರಾಥಿ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ರಾಷ್ಟ ರಾಜಧಾನಿಯಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದ್ದು ದೆಹಲಿ ಗಡಿಗಳಲ್ಲಿ ವಾಹನಗಳ ತೀವ್ರ ತಪಾಸಣೆ ನಡೆಸಲಾಗುತ್ತಿದೆ. ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ. ಪ್ರತಿ ವರ್ಷ ಅಕ್ಟೋಬರ್ 10ರಂದು ಆಚರಿಸಲಾಗುವ ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು 1992ರಲ್ಲಿ ವರ್ಲ್ಡ್ ಫೆಡರೇಷನ್ ಫಾರ್ ಮೆಂಟಲ್ ಹೆಲ್ತ್ ಮೊದಲ ಬಾರಿಗೆ ಪ್ರಾರಂಭಿಸಿತು. ಮಾನಸಿಕ ಆರೋಗ್ಯ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸುವುದು ಮತ್ತು ವಿಶ್ವಾದ್ಯಂತ ಮಾನಸಿಕ ಆರೋಗ್ಯ ಸೇವೆಯನ್ನು ಬೆಂಬಲಿಸುವ ಪ್ರಯತ್ನಗಳನ್ನು ಕ್ರೋಢೀಕರಿಸುವುದು ಈ ಜಾಗತಿಕ ಆಚರಣೆಯ ಉದ್ದೇಶವಾಗಿದೆ. ಈ ದಿನದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಎಲ್ಲರಿಗೂ ಸುಲಭವಾಗಿ ದೊರೆಯುವ, ಕೈಗೆಟಕುವ ಹಾಗೂ ಜನಕೇಂದ್ರಿತ ಮಾನಸಿಕ ಆರೋಗ್ಯ ಸೇವೆಯನ್ನು ಒದಗಿಸಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 2025 ವಕ್ಫ್ ಸುಧಾರಣೆಗಳ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ವಕ್ಫ್ ಕಾಯ್ದೆಯ ಸೆಕ್ಷನ್ 40 ವಕ್ಫ್ ಮಂಡಳಿಗೆ ಯಾವುದೇ ಆಸ್ತಿಯನ್ನು ಸ್ವಯಂ ನಿರ್ಧಾರದ ಮೂಲಕ ವಕ್ಫ್ ಆಸ್ತಿ ಎಂದು ಘೋಷಿಸುವ ಅಧಿಕಾರವಿತ್ತು. ಇದರಿಂದಾಗಿ ನೋಂದಾಯಿತ ವಕ್ಫ್ ಆಸ್ತಿಗಳ ಸಂಖ್ಯೆಯಲ್ಲಿ ಭಾರೀ ಹೆಚ್ಚಳ ಕಂಡುಬಂದಿತ್ತು. 2013 2.07 ಲಕ್ಷ ಇದ್ದ ಈ ಆಸ್ತಿಗಳ ಸಂಖ್ಯೆ 8.72 ಲಕ್ಷಕ್ಕೆ ತಲುಪಿದೆ. ಈ ಪೈಕಿ ಸರ್ಕಾರಿ ಸ್ವಾಮ್ಯದ 5,973 ಆಸ್ತಿಗಳೂ ಸೇರಿರುವುದು ಗಂಭೀರ ಚಿಂತನೆಗೆ ಕಾರಣವಾಗಿತ್ತು. ಈ ಲೋಪದೋಷಗಳನ್ನು ಸರಿಪಡಿಸಲು ಜಾರಿಗೆ ತರಲಾಗಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಉಮೀದ್ ಕಾಯ್ದೆ ಎಂದು ಕರೆಯಲಾಗುತ್ತದೆ. ಈ ಹೊಸ ಕಾಯ್ದೆ ವಕ್ಫ್ ಮಂಡಳಿಗೆ ಏಕಪಕ್ಷೀಯ ಅಧಿಕಾರ ನೀಡುತ್ತಿದ್ದ ನಿಬಂಧನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿದೆ. ಇನ್ನು ಮುಂದೆ ಸರ್ಕಾರಿ ಭೂಮಿಯ ಮೇಲಿನ ಯಾವುದೇ ಹಕ್ಕುಗಳ ಪ್ರತಿಪಾದನೆಯನ್ನು ಕಲೆಕ್ಟರ್ಗಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ಕೂಲಂಕಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಜೊತೆಗೆ ವಕ್ಫ್ ನಿರ್ಧಾರಗಳ ವಿರುದ್ಧ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿ ನೇರ ಅವಕಾಶ ಕಲ್ಪಿಸಲಾಗಿದೆ. ಈ ಕಾನೂನಾತ್ಮಕ ಸುಧಾರಣೆಗಳೊಂದಿಗೆ ಸಮಗ್ರ ಡಿಜಿಟಲೀಕರಣ ಪ್ರತಿಕ್ರಿಯೆಗಳು ಜೊತೆ ಜೊತೆಗೆ ನಡೆಯುತ್ತಿವೆ. ಮಹಾಲಯ ಅಮಾವಾಸ್ಯೆ ಸಂದರ್ಭದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭ ಕೋರಿದ್ದಾರೆ. ತಾಯಿ ದುರ್ಗಾದೇವಿಯ ಆಶೀರ್ವಾದ ಸಮಾಜದಲ್ಲಿ ಸಂತೋಷ, ಕರುಣೆ ಮತ್ತು ಹೊಸ ಭರವಸೆಯನ್ನು ತರಲಿ ಎಂದು ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ಹಾರೈಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಈ ವಿಶೇಷ ಸಂದರ್ಭದಲ್ಲಿ ಜನತೆಗೆ ಶುಭ ಹಾರೈಸಿದ್ದು ಮಹಾಲಯ ಪಿತೃಪಕ್ಷದ ಅಂತ್ಯ ಹಾಗೂ ದೇವಿ ಪಕ್ಷದ ಆರಂಭವನ್ನು ಸೂಚಿಸುತ್ತದೆ. ಆ ಮೂಲಕ ತಾಯಿ ದುರ್ಗೆಯ ಆಗಮನದ ಸೂಚಕವಾಗಿದೆ. ದೇವಿಯ ಕೃಪಾ ಕಟಾಕ್ಷದಿಂದ ಎಲ್ಲರ ಬಾಳಿನಲ್ಲಿ ಸುಖ, ಸಂತೋಷ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಹಾರೈಸಿದ್ದಾರೆ. ಯುಎಇಯ ಶಾರ್ಜಾ ಕರಾವಳಿಯಲ್ಲಿ ಕಚ್ಚಾ ತೈಲ ಹಡಗೊಂದರ ಮೇಲೆ ನಡೆದ ಡ್ರೋನ್ ದಾಳಿ ಬಳಿಕ ಪನಾಮಾ ಧ್ವಜವನ್ನು ಹೊಂದಿರುವ ಆ ಹಡಗಿನಲ್ಲಿದ್ದ ಎಲ್ಲಾ 22 ಭಾರತೀಯ ನಾವಿಕರು ಸುರಕ್ಷಿತವಾಗಿದ್ದಾರೆ ಎಂದು ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್ ಖಚಿತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು ಪರಿಸ್ಥಿತಿಯ ಮೇಲೆ ಸೂಕ್ಷ್ಮ ಗಮನವಿರಿಸಲಾಗಿದ್ದು ಭಾರತೀಯ ಸಿಬ್ಬಂದಿಯ ಸುರಕ್ಷತೆ ಖಚಿತಪಡಿಸಲು ಅಧಿಕಾರಿಗಳು ಹಡಗು ನಿರ್ವಹಣಾ ಕಂಪನಿಯೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಎಂದು ತಿಳಿಸಿದ್ದಾರೆ. ಅಹಮದಾಬಾದ್ನಲ್ಲಿ ಇದೇ 12 ಬ್ರಿಕ್ಸ್ ಸಾಂಪ್ರದಾಯಿಕ ಮತ್ತು ದೇಶೀಯ ಕ್ರೀಡೆಗಳ ಪ್ರದರ್ಶನ ಪಂದ್ಯಾವಳಿ 2026 ಆಯೋಜಿಸಲಾಗಿದ್ದು ಕ್ರೀಡಾಕೂಟವನ್ನು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯವು ಗುಜರಾತ್ ಸರ್ಕಾರದ ಸಹಯೋಗದೊಂದಿಗೆ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದೆ. ಈ ಪಂದ್ಯಾವಳಿಯಲ್ಲಿ ತಮ್ಮ ಸಾಂಪ್ರದಾಯಿಕ ಮತ್ತು ದೇಶೀಯ ಕ್ರೀಡಾ ಪದ್ದತಿಗಳನ್ನು ಪ್ರದರ್ಶಿಸಲು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಹಾಗೂ ಸಹಭಾಗಿ ದೇಶಗಳ ನಿಯೋಗಗಳು ಭಾಗವಹಿಸಲಿವೆ. ಕ್ರೀಡೆಯ ಮೂಲಕ ಸಾಂಸ್ಕೃತಿಕ ವಿನಿಮಯ, ಪರಂಪರೆಯ ಸಂರಕ್ಷಣೆ ಮತ್ತು ಜನರ ನಡುವಿನ ಸಹಕಾರವನ್ನು ಉತ್ತೇಜಿಸುವುದು ಕ್ರೀಡಾಕೂಟದ ಮುಖ್ಯ ಉದ್ದೇಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮದ ಜೊತೆಗೆ ಆಗಮಿಸುವ ವಿದೇಶಿ ನಿಯೋಗಗಳೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲು ಯೋಜಿಸಲಾಗಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ತಂತ್ರಜ್ಞಾನ ಅಳವಡಿಕೆಯೊಂದಿಗೆ ಆಧುನಿಕ ಪಡೆಯಾಗಿ ಭಾರತೀಯ ವಾಯುಪಡೆ ಪರಿವರ್ತನೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೆರೆ ರಾಷ್ಟಗಳ ಪರಮಾಣು ಬೆದರಿಕೆಗಳಿಗೆ ಅಂಜುವುದಿಲ್ಲ, ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನಕ್ಕೆ ಭಾರತದಿಂದ ನೇರ ಉತ್ತರ. ರಷ್ಯಾ ಮೂಲದ ಡೀಸೆಲ್ ಆಮದು ಮೇಲಿನ ನಿರ್ಬಂಧ ಸಡಿಲಿಸಿದ ಅಮೆರಿಕ. ಸಿಜೆಪಿ ಪ್ರತಿಭಟನೆ, ಮುನ್ನೆಚ್ಚರಿಕಾ ಕ್ರಮವಾಗಿ 200 ಹೆಚ್ಚು ಜನರನ್ನು ವಶಕ್ಕೆ ಪಡೆದ ದೆಹಲಿ ಪೊಲೀಸ್. ಹಾಗೂ ಇದೇ 12 ಅಹಮದಾಬಾದ್ನಲ್ಲಿ ಬ್ರಿಕ್ಸ್ ಸಾಂಪ್ರದಾಯಿಕ ಮತ್ತು ದೇಶೀಯ ಕ್ರೀಡೆಗಳ ಪ್ರದರ್ಶನ ಪಂದ್ಯಾವಳಿ ಆಯೋಜನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
2: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ ಕುನಾಲ್ ಗಾಂಜವಾಲ ಅವರ ಕಂಠದಲ್ಲಿ ಮೂಡಿಬರ್ತಾ ಇದೆ. ಜೂಲಿ ಚಿತ್ರದ ಈ ಒಂದು

ಕುನಾಲ್ ಗಾಂಜಾವಾಲ ಅವರ ಕಂಠದಲ್ಲಿ ಕೇಳ್ತಾ ಇದ್ದೀರಾ ಕಲ್ಲರಳಿ ಹೂವಾಗಿ ಚಿತ್ರದ ಗೀತೆಯನ್ನ. ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ.

0: ಚಿತ್ರಗೀತೆಗಳನ್ನ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಜನಸೇವೆಯಿಂದ ದೇಶ ಸೇವೆ ಅಭಿಯಾನದ ಅಂಗವಾಗಿ ಸ್ವಚ್ಛ ಭಾರತ ಅಭಿಯಾನ ಕುರಿತಂತೆ ಸಂದರ್ಶನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಎಂ ಕೃಷ್ಣಮೂರ್ತಿ, ಹಿರಿಯ ಪ್ರಾಧ್ಯಾಪಕರು ಭಾರತೀಯ ಸಾಂಖ್ಯಿಕ ಸಂಸ್ಥೆ. ನಡೆಸಿಕೊಡುತ್ತಾರೆ ಶಿವರಾಮ್, ಹಿರಿಯ ಪತ್ರಕರ್ತರು.
2: ಸಹೃದಯ ಶ್ರೋತೃಗಳಿಗೆ ನಮಸ್ಕಾರ. ಜನಸೇವಾ ದೇಶ ಸೇವಾ, ಇದು ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ತಮ್ಮ ಸಾರ್ವಜನಿಕ ಜೀವನದ 25ನೇ ವರ್ಷದಲ್ಲಿ ದೇಶಾದ್ಯಂತ ನಡೀತಾ ಇರತಕ್ಕಂಥ ಚಟುವಟಿಕೆಗಳ ಶೀರ್ಷಿಕೆ. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗವು ಈ ನಿಟ್ಟಿನಲ್ಲಿ ಸ್ವಚ್ಛ ಭಾರತ ಅಭಿಯಾನ ಈ ಕುರಿತಂತೆ ಒಂದು ಚರ್ಚೆಯನ್ನ ಏರ್ಪಾಡು ಮಾಡಿದೆ. ಈ ಚರ್ಚೆಯಲ್ಲಿ ಪಾಲ್ಗೊಂಡು ಸ್ವಚ್ಛ ಭಾರತ ಅಭಿಯಾನದ ಮೂಲಕ ದೇಶದಲ್ಲಿ ಆಗ್ತಿರ್ತಕ್ಕಂಥ ಸ್ವಚ್ಛತೆ ಬಗ್ಗೆ, ದೇಶದ ಸೌಂದರ್ಯದ ಬಗ್ಗೆ ಮಾಹಿತಿ ನೀಡಲಿಕ್ಕಾಗಿ ನಮ್ಮ ಜೊತೆ ಇದ್ದಾರೆ ಪ್ರೊಫೆಸರ್ ಎಂ ಕೃಷ್ಣಮೂರ್ತಿಯವರು. ಕೃಷ್ಣಮೂರ್ತಿಯವರು ಭಾರತ ಮತ್ತು ಅಮೆರಿಕ ಸರ್ಕಾರಗಳ ಫುಲ್ ಬ್ರೈಟ್ ಸ್ಕಾಲರ್ಸ್ಗೆ ಆಯ್ಕೆಯಾದಂತಹ ಹೆಗ್ಗಳಿಕೆ ಪಡೆದಿದ್ದಾರೆ. ವಿಶ್ವದ 20ಕ್ಕೂ ಹೆಚ್ಚು ದೇಶಗಳಲ್ಲಿ ಭಾಗವಹಿಸಿ ಬಂದಿದ್ದಾರೆ ಸಮಾವೇಶ ಉಪನ್ಯಾಸಗಳಲ್ಲಿ. ಶ್ರೀತರಿಗೆ ಬೆಸ್ಟ್ ಲೈಬ್ರರಿ ಟೀಚರ್ ಅವಾರ್ಡ್ ಕೂಡ ಸಿಕ್ಕಿದೆ. ಐಎಲ್ಎ ಸಂಸ್ಥೆಯಿಂದ ಸಿಡಿ ಶರ್ಮಾ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಬನ್ನಿ ಹಾಗಾದ್ರೆ ಸ್ವಚ್ಛ ಭಾರತ ಅಭಿಯಾನ ಭಾರತದಲ್ಲಿ ಮೂಡಿಸಿರ್ತಕ್ಕಂಥ ಸಂಚಲನದ ಬಗ್ಗೆ ನಾವು ಮಾಹಿತಿಯನ್ನ ಕೇಳೋಣ, ಪಡ್ಕೊಳ್ಳೋಣ. ಸರ್ ನಮಸ್ಕಾರ. ಚರ್ಚೆಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸ್ವಚ್ಛ ಭಾರತ ಅಭಿಯಾನ ಅಂದ ಕೂಡಲೇ ನಿಮ್ಮ ಮನಸ್ಸಿನಲ್ಲಿ ಬರತಕ್ಕಂಥ ಅಭಿಪ್ರಾಯ ಏನು ಸರ್?
3: ಖಂಡಿತ ಸರ್, ಸ್ವಚ್ಛ ಭಾರತ ಅಭಿಯಾನ ಅಥವಾ ಸ್ವಚ್ಛ ಭಾರತ ಮಿಷನ್ ಭಾರತ ಸರ್ಕಾರವು ಅಕ್ಟೋಬರ್ 2, 2014 ಆರಂಭಿಸಿ ದೇಶವ್ಯಾಪಿ ಸ್ವಚ್ಛತಾ ಅಭಿಯಾನವನ್ನು ಪ್ರಾರಂಭ ಮಾಡಲು ಬಹಳ ಮುಖ್ಯವಾಗಿ ನಗರ ಪ್ರದೇಶಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಇದರ ನಿರ್ವಹಣೆ, ಇದರ ಸುಧಾರಣೆ ಮಾಡುವುದೇ ಇದರ ಮೂಲ ಉದ್ದೇಶ. ಜೊತೆಗೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಾಗಿತ್ತು ಅಂದರೆ ಕಸ ತ್ಯಾಜ್ಯದ ವಿಂಗಡಣೆ, ಸಂಗ್ರಹಣೆ, ಸಂಸ್ಕರಣೆ ಮತ್ತು ವಿಲೇವಾರಿ ಇವು ಬಹಳ ಮುಖ್ಯ ನಮ್ಮಂಥ ದೇಶಗಳಲ್ಲಿ. ಅದರ ಜೊತೆಗೆ ಮಹಿಳೆಯರ ಸ್ವಚ್ಛತಾ ನಿರ್ವಹಣೆ ಮತ್ತು ಜಾಗೃತಿ ಮೂಡುವ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಯಿತು.
2: ನಿಮ್ಮ ಅಭಿಪ್ರಾಯ ಅಂತ ಯಾಕೆ ಹೇಳಿದೆ ಅಂದ್ರೆ ನಾನು, ತುಂಬಾ ಸರಿ ಏನಾಗುತ್ತೆ, ಹೊರದೇಶಕ್ಕೆ ಹೋಗಿ ಬಂದ ನಂತರ ಎಷ್ಟು ಚೆನ್ನಾಗಿದೆ ರೀ ಅಲ್ಲಿ, ಎಷ್ಟು ಚೆನ್ನಾಗಿ ಅಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಇದನ್ನು ಮಾಡ್ತಾರೆ ಜನ ಅಂತ ಮಾತಾಡ್ತೀವಿ.
3: ನೀವು
2: 20ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಹೋಗಿ ಬಂದಿರೋದ್ರಿಂದ ಇಲ್ಲಿ ಭಾರತದ ಈ ಅಭಿಯಾನ ಎಷ್ಟು ಮುಖ್ಯ ಆಗಿತ್ತು ಅಂತ?
3: ಖಂಡಿತ ನೋಡಿ, ನಾವು ಬೇರೆ ದೇಶಕ್ಕೆ ಹೋದಾಗ, ಅಮೆರಿಕದಲ್ಲಾಗಿರ್ಬೋದು, ಸಿಂಗಾಪುರ್ನಲ್ಲಿ ಹೋದಾಗ ಒಂದು ಚಾಕ್ಲೇಟ್ ತಿಂದು ಆ ಚಾಕ್ಲೇಟ್ ಕವರ್ನ ನಮ್ಮ ಜೇಬಲ್ಲಿ ಹಾಕೊಂತೀವಿ ನಮ್ಮ ದೇಶದವರು. ಅದೇ ನಮ್ಮ ದೇಶದಲ್ಲಿ ಆ ಚಾಕ್ಲೇಟ್ ಕವರ್ನ ತೆಗೆದು ನಾವು ರಸ್ತೆಯಲ್ಲಿ ಹಾಕಿ ಹೋಗ್ಬಿಡ್ತೀವಿ. ಇಷ್ಟೇ ನಮ್ಮದ ಒಂದು ಮೆಂಟಾಲಿಟಿ. ನಮ್ಮ ದೇಶದಲ್ಲಾದರೆ ನಾವು ರಸ್ತೆಯಲ್ಲಿ ಹಾಕ್ತೀವಿ, ಬೇರೆ ದೇಶದಲ್ಲಿ ಹೋದಾಗ ಜೇಬಲ್ಲಿ ಹಾಕೊಳ್ತೀವಿ. ಇದು ಬಹಳ
2: ನಾಗರಿಕ ಪ್ರಜ್ಞೆ,
3: ನಾಗರಿಕ ಪ್ರಜ್ಞೆ.
2: ಅಲ್ಲಿಗೆ ಹೋದಾಗ ಜಾಗೃತ ಆಗುತ್ತೆ,
3: ಹೌದು,
2: ಇಲ್ಲಿ ಜಾಗೃತ
3: ಖಂಡಿತ. ಅದಕ್ಕೋಸ್ಕರ ಏನಾಗ್ತದೆ, ಒಂದು ಸಿವಿಲೈಸೇಷನ್, ಒಂದು ನಾಗರಿಕ, ನೀವು ಹೇಳದಂಗೆ ಪ್ರಜ್ಞೆ ಇದೆಯಲ್ಲ, ಅದು ಬಹಳ ಮುಖ್ಯ. ಅದು ನಮ್ಮಲ್ಲಿ ಮೂಲತಃ ಅದು ಬಂದ್ಬಿಟ್ಟಿದೆ ಎಲ್ಲಂದ್ರಲ್ಲಿ. ಎಸ್ಪೆಷಲಿ ಈಗ ನಾವು ಬೆಂಗಳೂರಿನಲ್ಲಿ ನೋಡ್ತಾ ಇರ್ತೀವಲ್ಲ, ಕಾರಲ್ಲಿ ಬಂದು ಸ್ಕೂಟರಲ್ಲಿ ಬಂದು ಕಸನ ಎಸೆದು ಹೋಗ್ತಾ ಇರ್ತಾರೆ ಎಜುಕೇಟೆಡ್ಸ್. ಇವ್ರನ್ನ ನೀವು ಯಾವ ರೀತಿ ಎಜುಕೇಟ್ ಮಾಡ್ತೀರಿ?
2: ಅದಕ್ಕೆ ಸ್ವಚ್ಛ ಭಾರತ
3: ಇಷ್ಟೆಲ್ಲ ಮಾಡಿದ್ರು. ನಾವು 1986 ಇಸ್ವಿಲೇ ಸೆಂಟ್ರಲ್ ರೂರಲ್ ಸ್ಯಾನಿಟೇಷನ್ ಪ್ರೋಗ್ರಾಮ್ ಅಂತ 86 ಇಸ್ವಿಲಿ, ನಂತರ 1999 ಟೋಟಲ್ ಸ್ಯಾನಿಟೈಸೇಷನ್ TSC ಅಂತೇಳಿ ಪ್ರಾರಂಭ ಮಾಡಿದ್ರು. 2012 ನಿರ್ಮಲ್ ಭಾರತ್ ಅಭಿಯಾನ ಅಂತ ಮಾಡಿದ್ರು. ನಂತರ 2014 ಸ್ವಚ್ಛ ಭಾರತ್ ಮಿಷನ್. ಈ ಸ್ವಚ್ಛ ಭಾರತ್ ಮಿಷನ್ನ ಮೂಲ ಉದ್ದೇಶ ಬಯಲು ಶೌಚಾಲಯವನ್ನು ನಿರ್ಮೂಲನೆ ಮಾಡತಕ್ಕದ್ದು. ಕೈಯಿಂದ ಮಲ ವಿಲೇವಾರಿ ಮಾಡುವ ಪದ್ಧತಿ ಅಥವಾ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ನಿರ್ಮೂಲನೆ ಮಾಡತಕ್ಕದ್ದು. ಸ್ವಚ್ಛತೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದು. ನೀವು ಹೇಳದಾಗೆ ಮೊದಲು ನಮ್ಮಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ನೀವು ಜಾಗೃತಿ ಮೂಡಿಸದೆ ದೊಡ್ಡ ದೊಡ್ಡ ಪದಗಳನ್ನು ನೀವು ಯೂಸ್ ಮಾಡಿದ್ರೆ, ಹಾಗೆ ಸ್ವಚ್ಛತಾ ಅಭ್ಯಾಸಗಳಲ್ಲಿ ವರ್ಧನೆ ಮಾಡತಕ್ಕಂಥದ್ದು, ಸ್ಥಳೀಯ ಮಟ್ಟದಲ್ಲಿ ಸಾಮರ್ಥ್ಯವನ್ನು ಹೆಚ್ಚಿಸತಕ್ಕಂಥದ್ದು, ಹೀಗೆ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಘನತ್ಯಾಜ್ಯ ನಿರ್ವಹಣೆ, ದ್ರವ ತ್ಯಾಜ್ಯ ನಿರ್ವಹಣೆ, ಗ್ರಾಮ ಮತ್ತು ಪ್ರದೇಶಗಳ ಸ್ವಚ್ಛತೆ, ಸ್ವಚ್ಛತಾ ಕಾರ್ಮಿಕರ ಜೀವನ ಮಟ್ಟ ಸುಧಾರಣೆ ಬಹಳ ಮುಖ್ಯ. ಈಗ ನೋಡಿ, ನೀವು ಸ್ವಚ್ಛತಾ ಮಾಡತಕ್ಕಂಥವ್ರನ್ನ ನೀವು ನೋಡ್ತೀರಿ, ಅವರು ಎಲ್ಲ ಕಸವನ್ನು ತುಂಬಿಕೊಂಡು ಆಟೋದಲ್ಲಿ ಹೋಗ್ತಾ ಇರ್ತಾರೆ ಅಥವಾ ಲಾರಿಲಿ ಹೋಗ್ತಾ ಇರ್ತಾರೆ. ಅವ್ರ ಹಿಂದೆ ಪೌರ ಕಾರ್ಮಿಕರು, ನಾವು ಅವ್ರ ಹಿಂದೆ ಕಾರಲ್ಲೋ ಸ್ಕೂಟ್ರಲ್ಲಿ ಹೋದಾಗ ಮೂಗು ಮುಚ್ಕೋತೀವಿ. ಅವ್ರನ್ನ ಕಂಡಾಗ ನಾವು ಅವ್ರನ್ನ ಭಾಳ ಕೆಳದಲ್ಲಿ ನೋಡ್ತೇವೆ. ಅದಾಗಬಾರದು. ನಾವೇ ಆ ಸ್ಥಳದಲ್ಲಿದ್ದಾಗ, ಅವರು ಒಂದು ಸ್ಥಳದಲ್ಲಿ, ಅವರು ಒಬ್ಬರು ನಾಗರಿಕರಲ್ವಾ, ಈ ರೀತಿಯಾದಂಥ ಒಂದು ನಾವು ಒಂದು ಒಂದು ಬದಲಾವಣೆ
2: ಇದಕ್ಕೆ ಪೂರಕವಾಗಿ ಸರ್. 2019 ಮಾನ್ಯ ಪ್ರಧಾನಮಂತ್ರಿಗಳು ಸ್ವತಃ ಪೌರ ಕಾರ್ಮಿಕರ ಪಾದಗಳನ್ನು ತೊಳಿತಾರೆ. ಅಂದರೆ ನೀವು ಸ್ವಚ್ಛತಾ ರಾಯಭಾರಿಗಳು, ಸ್ವಚ್ಛತಾ ಕಾರ್ಮಿಕರಲ್ಲ.

0: ನೀವು ಸ್ವಚ್ಛತಾ ರಾಯಭಾರಿಗಳು, ನಿಮಗೆ ದೇಶದ ಪರವಾಗಿ, ದೇಶದ ಜನರ ಪರವಾಗಿ ನಾವು ಕೊಡ್ತಕ್ಕಂಥ ಗೌರವ ಇದು. ಅದೇ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಅವ್ರನ್ನೂ ಕೂಡ ಗೌರವದಿಂದ ಕಾಣಬೇಕು ಅನ್ನುವಂಥ ಒಂದು ಸಂದೇಶ ಇದೆ.
1: ಖಂಡಿತ ಸರ್. ಇವತ್ತು ನಾವೇನು ಈಗ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಂತ ಹೇಳ್ತೀವೋ, ಅವ್ರದ್ದು ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗ್ರೂಪ್ SDG 6 ಅಂತ ಇದೆ. ವಿಶೇಷವಾಗಿ ಗುರಿ ನಂಬರ್ 6.2 ಇದರಲ್ಲಿ ಏನ್ ಹೇಳುತ್ತೆ, ಸಮರ್ಪಕವಾದ ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಗುರಿಯನ್ನ ಸಾಧಿಸುವುದು. ಇವತ್ತು ನಾವು 10 ವರ್ಷಗಳ ಹಿಂದೆ ಮೈಸೂರು ನಗರ ಇಡೀ ಕರ್ನಾಟಕ ರಾಜ್ಯಕ್ಕೆ ಕ್ಲೀನ್ ಸಿಟಿ ಅಂತ ಇತ್ತು, ಯಾರು ಕಸ ಆಗ್ತಾ ಇರಲ್ಲ. ಇವತ್ತು ಇಟ್ ಹಸ್ ಕಮ್ ಡೌನ್ ಟು 3rd place ಆರ್ 4th place.
0: ಈಗ ಮತ್ತೆ ಮೈಸೂರು ಮತ್ತೆ ಬೆಂಗಳೂರಿಗೆ ಸ್ವಚ್ಛತಾ ನಗರಗಳ ಗರಿ ಬಂದಿದೆ
1: ಈಗ. ಅಂದ್ರೆ ಅದು ಬದಲಾವಣೆ ಆಗ್ತಾ ಇರ್ತದೆ. ಅಂದ್ರೆ ನಾಗರಿಕರ ಒಂದು ಪ್ರಜ್ಞೆ ಮುಖಾಂತರ, ನಾಗರಿಕರ ಕರ್ತವ್ಯನು ಬಹಳ ಮುಖ್ಯ. ಸ್ವಚ್ಛತೆ ಇದು ಕೇವಲ ಒಂದು ಸರ್ಕಾರಿ ಕಾರ್ಯಕ್ರಮವಲ್ಲ, ಇದು
0: ಆಡಳಿತ ವ್ಯವಸ್ಥೆ ಅಲ್ಲ, ಸ್ಥಳೀಯ ಸಂಸ್ಥೆ ಮಾಡುವಂತ ಕೆಲಸ
1: ಅಲ್ಲ, ಇದಕ್ಕೆ ನಾಗರಿಕರು ಬಹಳ ಮುಖ್ಯ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಜಿಲ್ಲೆಯ ಆಡಳಿತ ಇರ್ಬೋದು, ಬ್ಲಾಕ್ ಪಂಚಾಯತ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು. ಮಹಾತ್ಮ ಗಾಂಧಿ ಅದನ್ನೇ ಹೇಳ್ತಕ್ಕಂಥದ್ದು. ಏನ್ ಹೇಳಿದವರು, ಇಫ್ ಯು ವಾಂಟ್ ಟು ಸೀ ದ ರಿಯಲ್ ಇಂಡಿಯಾ, ಗೋ ಟು ವಿಲೇಜ್, ನಾಟ್ ಟು ಡೆಲ್ಲಿ. ಏನ್ ಇವತ್ತು 5th floor 6th floor ಡೆಲ್ಲಿನಲ್ಲಿ ಮೆಟ್ರೋ ಎಲ್ಲ ಇದೆಯಲ್ಲ, ಅದನ್ನ ನೋಡ್ಬಿಟ್ಟು ಇಂಡಿಯಾ ಇಸ್ ಡೆವಲಪ್ ಅಂತ ಹೇಳ್ಬೇಡಿ ನೀವು. 1948 ಹೇಳಿದ್ರು ಮಹಾತ್ಮ ಗಾಂಧಿಯವರು, ಇಫ್ ಯು ವಾಂಟ್ ಟು ಸೀ ದ ರಿಯಲ್ ಇಂಡಿಯಾ ಗೋ ಟು ವಿಲೇಜ್. ಆ ವಿಲೇಜ್ ಇದೆಯಲ್ಲ, ಅದ ನಂತರನೇ ಕೆಲವೊಂದು ಸ್ಕೀಮ್ಗಳು, ಕೆಲವೊಂದು ಜಿಲ್ಲಾ ಪಂಚಾಯತ್ ಮತ್ತೆ ವಿಲೇಜ್ ಬ್ಲಾಕ್ ಇದೆಲ್ಲವನ್ನೂ ಬಂತು. ಅನಂತರ ನಮ್ಮಲ್ಲಿ 1998-99 ಕೆಲವಾರು ಕೇಂದ್ರ ಸರ್ಕಾರ ಸ್ಕೀಮ್ಗಳನ್ನ ಹಾಕೊಳ್ತು, ಈ ನಗರ ಪ್ರದೇಶ ಮತ್ತೆ ಗ್ರಾಮೀಣ ಪ್ರದೇಶಗಳನ್ನೆಲ್ಲ ಒಂದು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ. ಬಟ್ ಬದಲಾದ ಸರ್ಕಾರಗಳಲ್ಲಿ ಅದು ಕುಂಠಿತನೂ ಆಯಿತು. ಈಗ 2022 ನಮ್ಮ UNO ಮತ್ತು UNDP ಅಂತೇಳಿ ಒಂದು ಸರ್ವೆ ಮಾಡಿದ್ರು. ನಮ್ಮ ಭಾರತದಲ್ಲಿ ಇವತ್ತೇನು ನಾವು 140 crore ಜನಸಂಖ್ಯೆ ಇತ್ತು, ಅದರಲ್ಲಿ 15 crore ಜನಸಂಖ್ಯೆ ಬಯಲು ಶೌಚಾಲಯವನ್ನು ಉಪಯೋಗಿಸುತ್ತಾ ಇದ್ದಾರೆ. ಅಂದರೆ ನಾವು ಯಾವ ಮಟ್ಟದಲ್ಲಿ ಇದ್ದೇವೆ ಲೆಕ್ಕ ಹಾಕೊಳ್ಳಿ. ಅದರಲ್ಲಿ 10% ನಗರ ಪ್ರದೇಶಗಳಲ್ಲೇ ಇದೆ. ಇದನ್ನು ನೀವು ಬದಲಾವಣೆ ಆಗಬೇಕು ಅಂತೇಳಿ ಕೇಂದ್ರ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಬಂದು, ಅದರಲ್ಲಿ ಏನು, ನನ್ನ ಮನೆ ಸ್ವಚ್ಛ, ನನ್ನ ರಸ್ತೆ ಸ್ವಚ್ಛ, ನನ್ನ ಗ್ರಾಮ ಸ್ವಚ್ಛ, ನನ್ನ ನಗರ ಸ್ವಚ್ಛ, ನನ್ನ ಭಾರತ ಸ್ವಚ್ಛ.
0: ಅಲ್ಟಿಮೇಟ್ಲಿ ಭಾರತ ಸುಂದರ
1: ಆಗಿರಬೇಕು. ನೀವು ಮೊದಲೇ ನಿಮ್ಮ ಮನೆಯನ್ನೇ ನೀವು ಕ್ಲೀನ್ ಮಾಡ್ಕೊಳ್ಳದೆ ದೇಶವನ್ನು ಯಾವ ರೀತಿ ಕ್ಲೀನ್ ಮಾಡ್ತೀರಿ? ಅದಕ್ಕೋಸ್ಕರ ಒಂದು ಕಟ್ಟಕಡೆಯ ಪ್ರಜೆ, ಅಲ್ಲಿಂದ ಪ್ರಾರಂಭ ಆಗಬೇಕು ಇದು. ಆದಾಗ ದೆಹಲಿಯಲ್ಲಿ ಸರ್ಕಾರ ಆಡಳಿತ ಮಾಡ್ತಕ್ಕಂಥ ಅವರಿಗೂ ಇದು ಒಂದು ಸ್ವಚ್ಛತೆಯನ್ನು ಒಂದು ಅರಿವು ಮೂಡಬೇಕು. ಎಲ್ಲೆಂದರಲ್ಲಿ ಕಸ ಎಸೆಯಬಾರದು, ಮನೆಯಲ್ಲೇ ತ್ಯಾಜ್ಯ ವಿಂಗಡಿಸಬೇಕು, ಸಾರ್ವಜನಿಕ ಶೌಚಾಲಯಗಳನ್ನು ಸ್ವಚ್ಛವಾಗಿ ಬಳಸಬೇಕು, ಶೌಚಾಲಯಗಳಲ್ಲಿ ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು, ಸಿಂಗಲ್ ಯೂಸ್ ಅಂತ ಈಗ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಓಕೆ, ಮತ್ತೆ ನೀರನ್ನು ವ್ಯರ್ಥ ಮಾಡಬಾರದು, ಸ್ವಚ್ಛತಾ ಕಾರ್ಮಿಕರನ್ನು ಗೌರವಿಸಬೇಕು, ಮಕ್ಕಳಲ್ಲಿ ಸ್ವಚ್ಛತೆ ಬಗ್ಗೆ ಅಭ್ಯಾಸವನ್ನು ನೀವು ಮಾಡಿಸ್ಬೇಕು, ಅವರಿಗೆ ಮಕ್ಕಳಿಗೆ ಗೊತ್ತಾಗಬೇಕು ಅವರು. ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಸ್ವಚ್ಛತವನ್ನು ಜಾಗೃತಿ ಮೂಡಿಸಬೇಕು. ಶಾಲಾ ಕಾಲೇಜುಗಳೇ ಬಹಳ ಮುಖ್ಯ. ಫೌಂಡೇಶನ್ ಇಸ್ ದ ವೆರಿ ಇಂಪಾರ್ಟೆಂಟ್. ದೆನ್ ನಮ್ಮ ಮನೆ, ನಮ್ಮ ರಸ್ತೆ, ಗ್ರಾಮ, ನಗರ, ಹೀಗೆ ಎಲ್ಲವನ್ನು ಮಾಡಿದಾಗ ಖಂಡಿತ ನಮ್ಮ ಸ್ವಚ್ಛ ಭಾರತ, ಆರೋಗ್ಯಕರ ಭಾರತ, ಶಕ್ತಿಶಾಲಿ ಭಾರತ ಅಂತ ಹೇಳಿ ಮಹಾತ್ಮ ಗಾಂಧಿಯವರು ಏನು 1948 ಹೇಳಿದ್ರೋ ಅದನ್ನ ನಾವು ಇವತ್ತು 2047 ನಾವೇನು
0: ಇವತ್ತು
1: ವಿಕಸಿತ ಭಾರತಕ್ಕೆ ಹೋಗ್ತಾ ಇದೀವೋ, ಈ 2047 ಸ್ವಲ್ಪ ಮಟ್ಟಿಗಾದರೂ, ಒಂದು 50%ಗಾದರೂ ನಾವು ಸ್ವಚ್ಛ ಭಾರತವನ್ನು ಕಾಣಬಹುದು ಅಂತೇಳಿ ನನ್ನ ಒಂದು ಅಭಿಪ್ರಾಯ ಸರ್.
0: ಅಂದರೆ ನೋಡಿ, ಮಹಾತ್ಮ ಗಾಂಧೀಜಿಯವರ ಸ್ವಚ್ಛತೆಯೇ ದೇವರು ಅನ್ನೋ ಅಂಥ ಪರಿಕಲ್ಪನೆಯನ್ನು ಮಾನ್ಯ ಮೋದಿಜಿಯವರು ಜನಮಾನಸಕ್ಕೆ ತಲುಪಿಸೋದಕ್ಕಾಗಿ ಸ್ವಚ್ಛ ಭಾರತ ಅಭಿಯಾನವನ್ನು ಶುರು ಮಾಡಿದ್ದಷ್ಟೇ ಅಲ್ಲ, ಪ್ರತಿಯೊಂದು ಶಾಲೆ, ಕಾಲೇಜು, ಕಂಪ್ನಿ, ಫ್ಯಾಕ್ಟ್ರಿ, ಕಚೇರಿಗಳು ಎಲ್ಲ ಕಡೆ ಕೂಡ ವಾರದಲ್ಲಿ 1 ಗಂಟೆ ಸ್ವಚ್ಛತೆಯೆಡೆಗೆ ಒಂದು ಹೆಜ್ಜೆ.
1: ಖಂಡಿತ
0: ಅದು ದೃಢವಾದ ಹೆಜ್ಜೆ ಆದರೆ ಮಾತ್ರ ನೀವು ಹೇಳಿದಾಗೆ 2047 ಹೊತ್ತಿಗೆ ನಾವು ವಿಕಸಿತ ಭಾರತದ
1: ಸರ್. ಅದು ಏನಾಗಿದೆ, ತನು ಮನಗಳಿಂದ ಬರಬೇಕು ಸರ್. ಅದು ಈಗ ಏನೋ ಕೆಲಸ ಕ್ಲೀನ್ ಮಾಡಿಬಿಟ್ಟು, ಒಂದು ಪ್ಲಾಸ್ಟಿಕ್ ತೆಗೆದುಬಿಟ್ಟು, ಮೊಬೈಲ್ ತೆಗೆದುಬಿಟ್ಟು, ಇನ್ಸ್ಟಾಗ್ರಾಮಲ್ಲೋ ಸ್ಟೇಟಸ್ ಅಲ್ಲಿ ಹಾಕೊಂಡು ನಾನೆಲ್ಲೋ ಒಂದು ಕ್ಲೀನ್ ಮಾಡಿಬಿಟ್ಟೆ ಇವತ್ತು ಅಂತ ಆಗಬಾರ್ದು. ಅದು ಆ

0: 365 ದಿನಗಳು ನಡೀತಾ ಇರಬೇಕು.
1: ಓಕೆ,
0: ಒಂದು ಗಂಟೆಯಲ್ಲಿ ಆಗಬಾರದದು. ಒಂದು ಸ್ಟೇಟಸ್ಗೋಸ್ಕರನೋ, ಒಂದು ಮೊಬೈಲ್ ಇನ್ಸ್ಟಾಗ್ರಾಮ್ಗೋಸ್ಕರನೋ, ಒಂದು ರೀಲ್ಸ್ ಮಾಡೋಕ್ಕೋಸ್ಕರ ಆಗಲಿ ನಿಮ್ಮ ಸ್ವಚ್ಛತಾ ಕಾರ್ಯಕ್ರಮ ಆಗಬಾರದದು. ನಿಮ್ಮ ಸ್ವಚ್ಛತೆ ಎಲ್ಲಾಗಬೇಕು, ನಿಮ್ಮ ಮನಸ್ಸಿನಿಂದ ಬರಬೇಕು. ನಿಮ್ಮ ಮನಸ್ಸಿನಿಂದ ಹಿಡಿದು ನಿಮ್ಮ ಬುದ್ಧಿಶಕ್ತಿಗೆ ಬರಬೇಕು, ಬುದ್ಧಿಶಕ್ತಿಯಿಂದ ಬಂದು ನಿಮ್ಮ ಮನೆಯಲ್ಲಿ ಬರಬೇಕು, ನಾನು ಮೊದಲೇ ಹೇಳಿದ ಹಾಗೆ. ನಂತರ ನಿಮ್ಮ ರಸ್ತೆಗೆ ಬರಬೇಕು, ಗ್ರಾಮಕ್ಕೆ ಬರಬೇಕು, ದೇಶಕ್ಕೆ ಬರಬೇಕು. ಆಗ ನೀವು ಸ್ವಚ್ಛತೆಯನ್ನು ಕಾಣಲಿಕ್ಕೆ ಖಂಡಿತ. ನೀವು ನನಗೆ ಹೇಳಿದ್ರಿ, ಅಮೇರಿಕಾ ಇರ್ಬೋದು, ಸಿಂಗಾಪುರ್ ಇರ್ಬೋದು, ಇಟಲಿ ಇರ್ಬೋದು, ಜರ್ಮನಿ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಇಲ್ಲಿ ಎಲ್ಲನೂ ಹಾಗೇ
1: ರೀ.
0: ಇಲ್ಲೆಲ್ಲ ಭಾಳ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಅಂದರೆ, ಅವ್ರು ಯಾರು ರಸ್ತೆಗಳಲ್ಲಿ ಕಸನೇ ಹಾಕೋದಿಲ್ಲ. ಅವ್ರಿಗೇನು ಡಿಫೈನ್ ಒಂದು ಇಂಥ ಜಾಗದಲ್ಲಿ ಹಾಕ್ಬೇಕು ಅಂತಿರ್ತಾರೋ ಆ ಜಾಗದಲ್ಲೇ ಹಾಕೋದು. ನಾವು ತದ್ವಿರುದ್ಧ. ನಾವು ಈಗ ಇವರಿಗೆ ಎಜುಕೇಟ್ ಮಾಡಬೇಕು ಮೊದಲು, ನಮ್ಮ ಸಾರ್ವಜನಿಕರಿಗೆ, ಎಜುಕೇಟೆಡ್ಸ್ಗೆ, ಕಾರಲ್ಲಿ ಬಂದು ಕಸ ಹಾಕೋಗೋರ್ಗೆ, ಸ್ಕೂಟ್ರಲ್ಲಿ ಬಂದು ಕಸ ಹಾಕೋಗೋರ್ಗೆ.
1: ಎಷ್ಟು ಮಟ್ಟಿಗೆ ಅಂದರೆ ಆ ರೀತಿ ಬಂದು ಎಲ್ಲೋ ರಸ್ತೆ ಬದಿಗೆ ಎಸ್ತು ಹೋಗುವಂಥವ್ರನ್ನ ಹಿಡಿಯೋದಕ್ಕೆ ನಾವು
0: ಈ ಮಾರ್ಷಲ್ಗಳನ್ನ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ಅವ್ರ ವಿರುದ್ಧ ದಿನನಿತ್ಯ ಜಗಳ ಆಗ್ತಾ ಇರುತ್ತೆ, ನೀವ್ಯಾರು ನಮ್ಮನ್ನು ಕೇಳಲಿಕ್ಕೆ ಅದು ಮಾಡಲಿಕ್ಕೆ ಎಲ್ಲ ಆಗ್ತಾ ಇರುತ್ತೆ. ಸಿ ಇದು ಬದಲಾವಣೆ ಆಗಬೇಕು.
1: ಅಂದರೆ ನೀವಾಗಲೇ ಒಂದು ಮಾತು ಹೇಳಿದ್ರಿ, ಇದು ಎದುರಿನ ಕಸ ಪ್ರಶ್ನೆ ಅಲ್ಲ, ಮನಸ್ಸಿನಲ್ಲಿರುವಂತ ಕಸ. ಕಸ ಹೋದ್ರೆ ಮಾತ್ರ ಅಂದ್ರೆ ನಮ್ಮ ವರ್ತನೆಗಳಲ್ಲಿ ಬದಲಾವಣೆ.
0: ಖಂಡಿತ.
1: ಹಾಗಾಗಿ ಮಾನಸಿಕವಾಗಿ ನಾವು ಪರಿಶುದ್ಧರಾದ್ರೆ ಬಹಿರಂಗವಾಗಿ ಇರತಕ್ಕಂಥ ಅಶುದ್ಧತೆಯನ್ನ ನಾವು ತಡೆಯೋದಿಕ್ಕೆ ಸಾಧ್ಯ ಆಗುತ್ತೆ.
0: ಖಂಡಿತ.
1: ಮಹಾತ್ಮ ಗಾಂಧೀಜಿ ಅವ್ರನ್ನ ನಾವು ಸಿಂಬಲ್ ಆಗಿ ಇಟ್ಕೊಂಡಿದ್ದೀವಿ ಸರ್, ಸ್ವಚ್ಛ ಭಾರತ.
0: ಹೌದೌದು.
1: ಇದರ ಬಗ್ಗೆ ತಮ್ಮ ಅಭಿಪ್ರಾಯ?
0: ಅವ್ರನ್ನ ನೋಡಿ ಅವ್ರು ಏನ್ ಹೇಳ್ತಾರೆ, ನನ್ನ ಬದುಕೇ ನನ್ನ ಸಂದೇಶ, ಅವರ ಮೆಸೇಜ್. ಮೈ ಲೈಫ್ ಇಸ್ ಮೈ ಮೆಸೇಜ್, ದಟ್ ಮೀನ್ಸ್ ಹೌ ಐ ಲಿವ್ಡ್. ನಾನು ಏನು ಸಾಧನೆ ಮಾಡಿದೆ, ನಾನು ಏನು ಬದುಕಿದನೋ ಅದೇ ನನ್ನ ಒಂದು ಸಂದೇಶ. ಅವರು ಆ ಕಾಲದಲ್ಲೇ ಸ್ವಚ್ಛತೆ ಬಗ್ಗೆ ಭಾಳ ಗಮನ ಹರಿಸಿದರು.
1: ಹೌದು,
0: ಆ ಕಾಲದಲ್ಲಿ. ಇವತ್ತು ಅವರೇನು ಜಾನ್ ರಸ್ಕಿನ್ ಬರೆದಂಥ ಅನ್ ಟು ದ ಲಾಸ್ಟ್ ಪುಸ್ತಕವನ್ನು ಓದಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರೋ, ಅಂತ್ಯೋದಯ, ಅವತ್ತೇ ಅವರು ಅದನ್ನು ಈ ಕಸದ ಬಗ್ಗೆನೂ ಅವರು ಹೇಳ್ತಾರೆ, ಸ್ವಚ್ಛತೆ ಬಗ್ಗೆನೂ ಹೇಳ್ತಾರೆ. ಕ್ಲೀನ್ನೆಸ್ ಇಸ್ ದ ಫಸ್ಟ್ ಯುವರ್ ಪ್ರಿಯಾರಿಟಿ. ಕ್ಲೀನ್ನೆಸ್, ನೀವು ದೇವ್ರು ಕಾಣಬೇಕಾ, ಆ ಕ್ಲೀನ್ನೆಸ್ ಮಾಡಿ. ನೀವು ಕ್ಲೀನೇ ಇಲ್ಲದೆ ಎಲ್ಲೋ ದೇವಸ್ಥಾನದಲ್ಲಿ ಕೂತ್ಕೊಂಡು ನೀವು ಜಪ ತಪ ಮಾಡೋದ್ರಲ್ಲೇ ಅರ್ಥ ಇಲ್ಲ. ಫಸ್ಟ್ ಕ್ಲೀನ್ನೆಸ್, ಸ್ವಚ್ಛತೆ ಅಂತ ಇದ್ದರೆ ಅದೇ ನಿಮಗೆ ದೇವರು, ಅದೇ ನಿಮ್ಮ ಜೀವನ, ಅದೇ ನಿಮ್ಮ ಶ್ರೇಷ್ಠತೆ, ಅದೇ ನಿಮ್ಮನ್ನು ಪ್ರಪಂಚದ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಮಹಾತ್ಮ ಗಾಂಧಿಯವರು ಹೇಳಿದ್ದು ಅದೇನೆ.
1: ಎಸ್, ಅದಕ್ಕೆ ಪೂರಕವಾಗಿ ಸರ್, ಅವರು ಇಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯೋ ಜಾಗದಲ್ಲಿ ಎಲ್ಲೆಂದರಲ್ಲಿ ಕಸ ಬಿಸಾಕೋದು, ಎಲ್ಲೆಂದರಲ್ಲಿ ತ್ಯಾಜ್ಯ ಎಸೆಯೋದು ಮಾಡ್ತಿರ್ತಾರೆ. ಮಹಾತ್ಮ ಗಾಂಧೀಜಿಯವರು ನೋಡ್ತಾರೆ, ಯಾರೂ ಅದನ್ನು ಏನು ಕಸ ಹಾಕದಂಗೆ ನಿಲ್ಲೋದಿಲ್ಲ, ಕಸ ಹಾಕೋದೇ ಜಾಸ್ತಿ ಮಾಡ್ತಿರ್ತಾರೆ. ಸ್ವತಃ ತಾವೇ ಹೋಗಿ ಎಲ್ಲ ಕಸಗಳನ್ನ ಎತ್ತಿ ಒಂದು ಕಡೆ ಹಾಕ್ತಾರೆ ಸರ್. ಅಂದರೆ ಸ್ವತಃ ಅವರು ಸ್ವಚ್ಛತೆಯನ್ನು ಮಾಡಿ ತೋರಿಸಿದ್ರು.
0: ಹೌದು.
1: ಈವನ್ ಬೇರೆ ಬೇರೆ ಯಾತ್ರಾ ಸ್ಥಳಗಳಲ್ಲಿ
0: ಖಂಡಿತ
1: ಅಲ್ಲೂ ಕೂಡ ಅವರು ಸ್ವಚ್ಛತೆಯನ್ನು ಕಾಪಾಡೋದು ಹೇಗೆ ಅಂತ ಪ್ರಾಯೋಗಿಕವಾಗಿ ಮಾಡಿ ತೋರಿಸಿದ್ರು. ಬಹುಶಃ ನಾವು ಸ್ವಚ್ಛ ಭಾರತ ಅಭಿಯಾನ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಏನಿದೆ, ಆ ಮಹತ್ವದ ಯೋಜನೆಗೆ ಗಾಂಧಿಯವ್ರನ್ನ ಅಥವಾ ಗಾಂಧಿಯವರ ಕನ್ನಡಕವನ್ನ
0: ಇಟ್ಕೊಂಡಿದ್ದೀವಲ್ಲ,
1: ಅದು ಒಂದು ರೀತಿ
0: ಮೈಕ್ರೋಸ್ಕೋಪ್ ಅಂತ ಹೇಳ್ತೀವಲ್ಲ, ಮೈಕ್ರೋಸ್ಕೋಪ್ ಲೆವೆಲ್ ನಾವು ನೋಡಬೇಕು ಅಂದಾಗ ಅದೀಗ ಕನ್ನಡಿನಲ್ಲಿ ನೋಡೋಣ, ಅವರ ಸ್ವಚ್ಛತೆಯನ್ನ ನೋಡೋಣ, ಅದರಲ್ಲಾದರೂ ಜನ ಒಂದು ಪರಿವರ್ತನೆ ಆಗ್ತಾರೆ ಅನ್ನೋ ಒಂದು ಇದೆ. ಬಟ್ ಇಟ್ ವಿಲ್ ಟೇಕ್ ಸಮ್ ಮೋರ್ ಟೈಮ್. ಈಗ ನಾವು ಏನು 2014 ಇಲ್ಲಿವರೆಗೂ ಬಂದಿದ್ದೀವಿ, 12 ಆಯಿತು, ಇನ್ನು 47ನೇ ಇಸ್ವಿವರೆಗೂ ನಾವು ವಿಕಸಿತ ಭಾರತದಲ್ಲಿ ಎಷ್ಟು ಮಟ್ಟಿಗೆ ನಾವು ಸಾಧನೆ ಮಾಡ್ತೀವಿ ಅನ್ನೋದನ್ನ ನಾವು
1: ಗುರಿ ಅಲ್ಲಿದೆ.
0: ಅಲ್ಲಿದೆ ಸರ್.
1: ಈ ಸಾರಿ 12 ನಂತರ ಸ್ವಚ್ಛ ಭಾರತ ಅಭಿಯಾನದ 12 ನಂತರ 2026 ಏಪ್ರಿಲ್ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳನ್ನು ನಾವು ಜಾರಿಗೆ ತಂದ್ಕೊಂಡಿದ್ದೀವಿ ಸರ್.
0: ಖಂಡಿತ.
1: 4 ತ್ಯಾಜ್ಯಗಳನ್ನು ನಿರ್ವಹಣೆ ಮಾಡೋದು ಹೇಗೆ, ಮರುಬಳಕೆ ಮಾಡೋದು ಹೇಗೆ, ನೀವು ಲ್ಯಾಂಡ್ ಫಿಲ್ಗೆ ಏನು ಹೋಗಲೇಬಾರದು,
0: ಹೌದು,
1: ಅಲ್ಲಿವರೆಗೆ ಈ ನಿಯಮ ಹೇಳುತ್ತೆ
0: ಅದೇ ಒದ್ದೆ ತ್ಯಾಜ್ಯ, ಒಣ ತ್ಯಾಜ್ಯ, ಮರುಬಳಕೆ ಮಾಡಬಹುದಾದ ತ್ಯಾಜ್ಯ, ಇದನ್ನೆಲ್ಲ ಈಗ ನಾವು ತರಕಾರಿ ಹಸಿ ತರಕಾರಿ ಇದನ್ನೆಲ್ಲ ಇಟ್ಕೊಂಡು ಮನೆಯಲ್ಲೇ ಇಟ್ಕೊಂಡು ಬೇಕು, ನಾವು ಮನೇಲಿ ಇರ್ತಕ್ಕಂಥ ಪಾಟ್ಗಳಿಗೆ ನಾವೇ ಗೊಬ್ಬರ ಆಗಿ ಮಾಡ್ಕೋಬಹುದು. ಓಕೆ, ಈ ಬೇರೆ ಒಣಗಿರೋದನ್ನೆಲ್ಲ ಹೇಗಿದ್ರು ಮನೆ ಹತ್ರ ಬರ್ತಾರೆ, ಅವರಿಗೆ ಕಸ ಕೊಡಬಹುದು. ಸೊ ಅದನ್ನ ಅವರು ಕಾಂಪೋಸ್ಟ್ ಅಂತ ಹೇಳಿ ಏನೋ ಮಾಡ್ಕೊಂಡು
1: ಸೇರಿಸಿದ್ದಾರೆ. ಅದರಲ್ಲಿ ವಿಶೇಷ ಕಾಳಜಿ, ಏನು ಪೇಂಟಿಂಗ್ ಡಬ್ಬಗಳು ಇದೆಲ್ಲ ಇದೆಯೋ ಅದು ವಿಶೇಷ ಕಾಳಜಿ. ಅಂದರೆ ಮನೆಯಿಂದಲೇ ಕಸ ಉತ್ಪತ್ತಿಯ ಪ್ರಮಾಣವನ್ನು ಕಡಿಮೆ ಮಾಡಬೇಕು.
0: ಕಡಿಮೆ ಬಳಕೆ, ಮರುಬಳಕೆ, ಮರು ಸಂಸ್ಕರಣೆ, ಈ ಮೂರು ತತ್ವಗಳನ್ನು ಈ ಸಾರಿ
1: 2026
0: ಬಲವಾಗಿ
1: ಜನತ್ಯಾಜ್ಯ ನಿರ್ವಹಣೆ
0: ಮಾಡಿ.
1: ಆಮೇಲೆ ಈ ನಿರ್ವಹಣೆ ನಿಯಮಗಳಲ್ಲಿ ನಿಯಮಗಳನ್ನು ನೋಡ್ಕೊಳ್ಳೋದಕ್ಕೆ ಈ ಸರಿ ಸುಪ್ರೀಂ ಕೋರ್ಟ್ ಮುಂದಾಗಿದೆ ಸರ್.
0: ಎಸ್, ಖಂಡಿತ. ಅದರಿಂದ ಈಗ ನಮ್ಮ ಮನೆ ಮುಂದೆ ಎಲ್ಲ ಬರ್ತಾರಲ್ಲ ಆಟೋದಲ್ಲೆಲ್ಲ ಈ ಕಸವನ್ನು ಸಂಗ್ರಹ ಮಾಡಲಿಕ್ಕೆ, ಅವ್ರು ಹೇಳ್ತಾರೆ ಅದನ್ನು, ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಎಲ್ಲವನ್ನು ಮಾಡಿದ್ರು ನಮ್ಮ ಸಾರ್ವಜನಿಕರು ಇದನ್ನು ಪಾಲನೆ ಮಾಡೋದಿಲ್ಲ.
1: ಅಂದರೆ ಪ್ರತಿಯೊಬ್ಬರದ್ದು ಕೂಡ ಸ್ವಚ್ಛ ಭಾರತ ಅಭಿಯಾನದ ಸಾಕಾರದಲ್ಲಿ ಪ್ರತಿಯೊಬ್ಬರ ಪಾತ್ರನೂ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದಾಗಬೇಕು, ಅದನ್ನು ನಿರ್ವಹಣೆ ಮಾಡಬೇಕು, ಅದನ್ನು ಸಾಕಾರ ಮಾಡಬೇಕು. ಆ ಮೂಲಕ 2047 ನಮ್ಮ ಘನೋದ್ದೇಶ ಏನಿದೆ, ವಿಕಸಿತ ಭಾರತ ಅಥವಾ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ, ಭಾರತವನ್ನು ಸುಂದರ ಸ್ವಚ್ಛ ನಗರವನ್ನಾಗೂ ಕೂಡ, ದೇಶವನ್ನಾಗೂ ಕೂಡ ನಿರ್ಮಾಣ ಮಾಡಬೇಕು. ಥ್ಯಾಂಕ್ ಯು ಸರ್. ಈ ಒಂದು ಸ್ವಚ್ಛ ಭಾರತ ಅಭಿಯಾನ ಕುರಿತು ಆಕಾಶವಾಣಿ ಸುದ್ದಿ ವಿಭಾಗ ಏರ್ಪಾಡು ಮಾಡಿದಂಥ ಚರ್ಚೆಯಲ್ಲಿ ಭಾಗವಹಿಸಿದಿರಿ, ಅತ್ಯುತ್ತಮ ಮಾಹಿತಿಗಳು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ಎಲ್ಲ ಶ್ರೋತೃಗಳ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ನನಗೂ ಒಂದು ಆಕಾಶವಾಣಿಯಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಮಸ್ಕಾರ.
2: ಇದುವರೆಗೂ ಸ್ವಚ್ಛ ಭಾರತ ಅಭಿಯಾನ ಕುರಿತಂತೆ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಎಂ ಕೃಷ್ಣಮೂರ್ತಿ, ಹಿರಿಯ ಪ್ರಾಧ್ಯಾಪಕರು, ಭಾರತೀಯ ಸಾಂಖ್ಯಿಕ ಸಂಸ್ಥೆ. ನಡೆಸಿಕೊಟ್ಟವರು ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಶ್ರೋತೃಗಳೇ ಗಮನಿಸಿ, ನಾಳೆ ಬೆಳಗ್ಗೆ 8:30 ಮೈಸೂರು ದಸರಾ ಎಷ್ಟೊಂದು ಸುಂದರ, ವಿಶೇಷ ರೂಪಕ ಪ್ರಸಾರವಾಗ್ತಾ ಇದೆ ರಾಜ್ಯವ್ಯಾಪಿಯಲ್ಲಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಗಮನಿಸಿ, ಸಮಯ ನಾಳೆ ಬೆಳಗ್ಗೆ 8:30 ಮೈಸೂರು ದಸರಾ ಎಷ್ಟೊಂದು ಸುಂದರ.

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
2: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ

0: ಆಕಾಶವಾಣಿ ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
1: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ವರ್ಷಾ ವಿಲಿಯಮ್ಸ್ ವಿತ್ ದ ಮಿಡ್ ಡೇ ನ್ಯೂಸ್. The headlines. Delhi police makes elaborate security arrangements amidst call for protest at Jantar Mantar, detains some individuals planning to participate. Rail and metro services partly affected.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ಮುಕ್ತವಾಗಿ ಚರ್ಚಿಸುವ ಸೌಹಾರ್ದಯುತ ವಾತಾವರಣ ನಿರ್ಮಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಚಾಮರಾಜನಗರ ಜಿಲ್ಲೆ ರಾಷ್ಟೀಯ ಅರಿಶಿನ ಮಂಡಳಿ ವ್ಯಾಪ್ತಿಗೆ ಸೇರ್ಪಡೆ. ಮಹಾಲಯ ಅಮಾವಾಸ್ಯೆ ಸಂದರ್ಭದಲ್ಲಿಂದು ಶ್ರದ್ದಾಳುಗಳಿಂದ ಸಂಗಮ ಹಾಗೂ ತೀರ್ಥಕ್ಷೇತ್ರಗಳಲ್ಲಿ ಪಿತೃತರ್ಪಣ. ಹಾಗೂ ರಾಜ್ಯಮಟ್ಟದ ಟೇಕ್ವಾಂಡೋ ಪಂದ್ಯಾವಳಿ, ರಾಷ್ಟಮಟ್ಟದ ಸ್ಪರ್ಧೆಗಾಗಿ 46 ಕ್ರೀಡಾಪಟುಗಳು ಆಯ್ಕೆ. ಶಾಲಾ ಕಾಲೇಜುಗಳಿಂದ ಹಿಡಿದು ಕಚೇರಿಗಳವರೆಗೆ ಪ್ರತಿ ಹಂತದಲ್ಲೂ ಮಾನಸಿಕ ಸ್ವಾಸ್ಥ್ಯವನ್ನು ಮುಕ್ತವಾಗಿ ಚರ್ಚಿಸುವ ಸೌಹಾರ್ದಯುತ ವಾತಾವರಣ ನಿರ್ಮಿಸಲು ಒಟ್ಟಾಗಿ ಶ್ರಮಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಸಂದೇಶ ನೀಡಿರುವ ಅವರು, ದೈಹಿಕ ಆರೋಗ್ಯಕ್ಕೆ ಕೊಡುವಷ್ಟೇ ಆದ್ಯತೆಯನ್ನು ಮನಸ್ಸಿನ ನೆಮ್ಮದಿ ಮತ್ತು ಸಮತೋಲನಕ್ಕೂ ನೀಡಬೇಕಾದ ಅಗತ್ಯತೆ ಹಿಂದೆಂದಿಗಿಂತಲೂ ಇಂದು ಹೆಚ್ಚಾಗಿದೆ. ವೇಗದ ಬದುಕಿನ ಸ್ಪರ್ಧೆ,

0: ಜವಾಬ್ದಾರಿಗಳು ಮತ್ತು ನಿರೀಕ್ಷೆಗಳು ಪ್ರತಿಯೊಬ್ಬರ ಮೇಲೂ ಅಗಾಧ ಒತ್ತಡವನ್ನು ಹೇರುತ್ತಿದೆ ಎಂದು ತಿಳಿಸಿದ್ದಾರೆ. ಮನಸ್ಸಿನ ತೊಳಲಾಟ, ದಣಿವು ಅಥವಾ ಆತಂಕ ಯಾವುದೇ ದೌರ್ಬಲ್ಯದ ಸಂಕೇತವಲ್ಲ. ಸಹಾಯ ಕೇಳುವುದು ಮತ್ತು ಸಮಾಲೋಚನೆ ಪಡೆಯುವುದು ಆತ್ಮಸ್ಥೈರ್ಯದ ಲಕ್ಷಣ. ಈ ನಿಟ್ಟಿನಲ್ಲಿ ಒತ್ತಡ ಮುಕ್ತ ಸೌಹಾರ್ದಯುತ ವಾತಾವರಣ ನಿರ್ಮಿಸಲು ಮುಂದಾಗಬೇಕು ಎಂದು ಮುಖ್ಯಮಂತ್ರಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಕರೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ ಅಭಿಯಾನದ ಭಾಗವಾಗಿ ಸ್ವಚ್ಛತಾ ಹೀ ಸೇವಾ 2026 ಕಾರ್ಯಕ್ರಮದ ಅಡಿಯಲ್ಲಿ ಬೆಂಗಳೂರಿನಲ್ಲಿರುವ ಕರ್ನಾಟಕ ಹೈಕೋರ್ಟ್ ಆವರಣದಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಭಾರತ ಸರ್ಕಾರದ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಕಾನೂನು ವ್ಯವಹಾರಗಳ ವಿಭಾಗ ಹಾಗೂ ಕರ್ನಾಟಕ ಹೈಕೋರ್ಟ್ನಲ್ಲಿರುವ ಭಾರತದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಅವರ ಕಚೇರಿ ವತಿಯಿಂದ ಈ ಶ್ರಮದಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಸೂರಜ್ ಗೋವಿಂದ್ ರಾಜ್ ಹಾಗೂ ಎಚ್ ಶಾಂತಿಭೂಷಣ್ ಅವರು ಭಾಗವಹಿಸಿ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿದರು. ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆ ಅರವಿಂದ್ ಕಾಮತ್ ಅವರು ಅಭಿಯಾನದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಅಭಿಯಾನದಲ್ಲಿ ಸುಮಾರು 40 ಹೆಚ್ಚು ವಕೀಲರು, ನೌಕರರು ಹಾಗೂ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಭಾರತದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆ ಅರವಿಂದ್ ಕಾಮತ್, ಪರಿಸರದ ನೈರ್ಮಲ್ಯ ಕೇವಲ ಭೌತಿಕ ಸ್ವಚ್ಛತೆಗೆ ಸೀಮಿತವಾಗಿರದೆ ಮನಸ್ಸಿನ ನೈರ್ಮಲ್ಯಕ್ಕೂ ನೇರ ಸಂಬಂಧ ಹೊಂದಿದೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ಷೇತ್ರ ಹಾಗೂ ಸುತ್ತಮುತ್ತಲಿನ ಪರಿಸರ ಶುಚಿಯಾಗಿದ್ದಾಗ ಮಾತ್ರ ವ್ಯಕ್ತಿಯ ಆಲೋಚನೆಗಳಲ್ಲಿ ಸ್ಪಷ್ಟತೆ ದೊರೆಯುತ್ತದೆ ಮತ್ತು ಇದು ವಕೀಲಿ ವೃತ್ತಿಯಲ್ಲಿ ನಿಖರ ವಿಚಾರ ಮಂಡನೆಗೆ ಸಹಕಾರಿಯಾಗುತ್ತದೆ ಎಂದು ವಿವರಿಸಿದರು. ಅಸೂಯೆ, ಅನಾರೋಗ್ಯಕರ ಸ್ಪರ್ಧೆಯಂತಹ ನಕಾರಾತ್ಮಕ ಆಲೋಚನೆಗಳಿಂದ ಮುಕ್ತವಾದ ಮಾನಸಿಕ ಸ್ವಚ್ಛತೆಯು ಪ್ರತಿಯೊಬ್ಬರಿಗೂ ಅಗತ್ಯವೆಂದು ಕರೆ ನೀಡಿದ ಅವರು, ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿ ಅಂಗವಾಗಿ ಪ್ರಧಾನಮಂತ್ರಿಯವರ ಸ್ವಚ್ಛ ಭಾರತ ಪರಿಕಲ್ಪನೆಯನ್ನು ಸಾಕಾರಗೊಳಿಸಲು ಪ್ರತಿಯೊಂದು ಸರ್ಕಾರಿ ಕಚೇರಿಯೂ ಈ ರೀತಿಯ ಕಾಯಕದಲ್ಲಿ ನಿರತವಾಗುವುದು ಅಪೇಕ್ಷಣೀಯ ಎಂದರು.
1: ಎಷ್ಟೆಲ್ಲ ಬೆನಿಫಿಟ್ ಆಗುತ್ತೆ ಅಂತ ನಮ್ಮ ಸರೌಂಡಿಂಗ್ಸ್ ಎಲ್ಲ ಕ್ಲೀನ್ ಇದ್ರೆ ನಮ್ಮ ಮನಸ್ಸು ಕೂಡ ಕ್ಲೀನ್ ಇರುತ್ತೆ, ಕ್ಲಾರಿಟಿ ಆಫ್ ಥಾಟ್ ಇರುತ್ತೆ, ಕ್ಲಾರಿಟಿ ಆಫ್ ಎಕ್ಸ್ಪ್ರೆಷನ್ ಕೂಡ ಬರುತ್ತೆ. ಹಾಗೆ ನಮ್ಗೆ ಹೆಲ್ಪ್ ಆಗುತ್ತೆ.
0: ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 2025 ವಕಫ್ ಸುಧಾರಣೆಗಳ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ವಕಫ್ ಕಾಯ್ದೆಯ ಸೆಕ್ಷನ್ 40 ವಕ್ಫ್ ಮಂಡಳಿಗೆ ಯಾವುದೇ ಆಸ್ತಿಯನ್ನು ಸ್ವಯಂ ನಿರ್ಧಾರದ ಮೂಲಕ ವಕಫ್ ಆಸ್ತಿ ಎಂದು ಘೋಷಿಸುವ ಅಧಿಕಾರವಿತ್ತು. ಇದರಿಂದಾಗಿ ನೋಂದಾಯಿತ ವಕಫ್ ಆಸ್ತಿಗಳ ಸಂಖ್ಯೆಯಲ್ಲಿ ಭಾರೀ ಹೆಚ್ಚಳ ಕಂಡುಬಂದಿತ್ತು. 2013 2.07 ಲಕ್ಷ ಇದ್ದ ಈ ಆಸ್ತಿಗಳ ಸಂಖ್ಯೆ 8.72 ಲಕ್ಷಕ್ಕೆ ತಲುಪಿದೆ. ಈ ಪೈಕಿ ಸರ್ಕಾರಿ ಸ್ವಾಮ್ಯದ 5973 ಆಸ್ತಿಗಳು ಸೇರಿರುವುದು ಗಂಭೀರ ಚಿಂತನೆಗೆ ಕಾರಣವಾಗಿತ್ತು. ಈ ಲೋಪದೋಷಗಳನ್ನು ಸರಿಪಡಿಸಲು ಜಾರಿಗೆ ತರಲಾಗಿರುವ ವಕಫ್ ತಿದ್ದುಪಡಿ ಕಾಯ್ದೆ 2025 ಉಮೀದ್ ಕಾಯ್ದೆ ಎಂದು ಕರೆಯಲಾಗುತ್ತದೆ. ಈ ಹೊಸ ಕಾಯ್ದೆ ವಕಫ್ ಮಂಡಳಿಗೆ ಏಕಪಕ್ಷೀಯ ಅಧಿಕಾರ ನೀಡುತ್ತಿದ್ದ ನಿಬಂಧನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿದೆ. ಇನ್ನು ಮುಂದೆ ಸರ್ಕಾರಿ ಭೂಮಿಯ ಮೇಲಿನ ಯಾವುದೇ ಹಕ್ಕುಗಳ ಪ್ರತಿಪಾದನೆಯನ್ನು ಕಲೆಕ್ಟರ್ಗಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ಕೂಲಂಕಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಜೊತೆಗೆ ವಕಫ್ ನಿರ್ಧಾರಗಳ ವಿರುದ್ಧ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿ ನೇರ ಅವಕಾಶ ಕಲ್ಪಿಸಲಾಗಿದೆ. ಈ ಕಾನೂನಾತ್ಮಕ ಸುಧಾರಣೆಗಳೊಂದಿಗೆ ಸಮಗ್ರ ಡಿಜಿಟಲೀಕರಣ ಪ್ರಕ್ರಿಯೆಗಳು ಜೊತೆ ಜೊತೆಗೆ ನಡೆಯುತ್ತಿವೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಾಮರಾಜನಗರ ಜಿಲ್ಲೆಯನ್ನು ರಾಷ್ಟೀಯ ಅರಿಶಿನ ಮಂಡಳಿ ವ್ಯಾಪ್ತಿಗೆ ಸೇರಿಸಲಾಗಿದೆ ಎಂದು ಸಂಸದ ಸುನಿಲ್ ಬೋಸ್ ತಿಳಿಸಿದ್ದಾರೆ. ಕಳೆದ ವರ್ಷ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಿ ಚಾಮರಾಜನಗರ ಜಿಲ್ಲೆಯನ್ನು ರಾಷ್ಟೀಯ ಅರಿಶಿನ ಮಂಡಳಿ ವ್ಯಾಪ್ತಿಗೆ ಸೇರಿಸುವಂತೆ ಮನವಿ ಸಲ್ಲಿಸಲಾಗಿತ್ತು. ಅದರಂತೆ ಕೇಂದ್ರ ಅರಿಶಿನ ಮಂಡಳಿಯ ಕಾರ್ಯಕ್ರಮಗಳನ್ನು ಜಿಲ್ಲೆಗೆ ವಿಸ್ತರಿಸಲಾಗಿದೆ ಎಂದು ಸುನಿಲ್ ಬೋಸ್ ತಿಳಿಸಿದ್ದಾರೆ. 5 ಟರ್ಮರಿಕ್ ಬಾಯ್ಲರ್ ಘಟಕಗಳು, 4 ಪಾಲಿಷರ್ಗಳು ಹಾಗೂ 94 ಹೈಜಿನಿಕ್ ಡ್ರೈಯಿಂಗ್ ಸೌಲಭ್ಯಗಳನ್ನು ಮಂಜೂರು ಮಾಡಲಾಗಿದೆ. ಈ ಸೌಲಭ್ಯದ ಮೂಲಕ ಜಿಲ್ಲೆಯ 800 ಅಧಿಕ ರೈತರಿಗೆ ನೆರವು ಕಲ್ಪಿಸಲಾಗಿದೆ ಎಂದು ಸಂಸದರು ಮಾಹಿತಿ ನೀಡಿದ್ದಾರೆ.

0: ಮಹಾಲಯ ಅಮಾವಾಸ್ಯೆ ಸಂದರ್ಭದಲ್ಲಿಂದು ರಾಜ್ಯಾದ್ಯಂತ ಶ್ರದ್ದಾಳುಗಳು ಪಿತೃಗಳಿಗೆ ತರ್ಪಣ ಹಾಗೂ ಪಿಂಡ ಪ್ರದಾನ ಧಾರ್ಮಿಕ ಕ್ರಿಯೆಗಳನ್ನು ನೆರವೇರಿಸುತ್ತಿದ್ದಾರೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ದವಾಗಿರುವ ಉತ್ತರ ಕನ್ನಡ ಜಿಲ್ಲೆ ಗೋಕರ್ಣ ಕ್ಷೇತ್ರದ ಕೋಟಿತೀರ್ಥದಲ್ಲಿ ಸರ್ವಪಿತೃ ಅಮಾವಾಸ್ಯೆಯ ಹಿನ್ನೆಲೆಯಲ್ಲಿ ಮುಂಜಾನೆಯಿಂದಲೇ ಭಕ್ತರು ಎಳ್ಳು ಮತ್ತು ನೀರಿನ ಮೂಲಕ ತಿಲತರ್ಪಣ ಹಾಗೂ ಪಿಂಡ ಪ್ರದಾನದ ವಿಧಿವಿಧಾನಗಳನ್ನು ನೆರವೇರಿಸಿದರು. ಮಹಾಲಯ ಅಮಾವಾಸ್ಯೆ ಅಂಗವಾಗಿ ಪಿತೃದೋಷ ಪರಿಹಾರಕ್ಕಾಗಿ ತ್ರಿಪಿಂಡಿ ಶ್ರಾದ್ದ, ನಾರಾಯಣ ಬಲಿ ಹಾಗೂ ತಿಲಹೋಮದಂತಹ ಧಾರ್ಮಿಕ ವಿಧಿಗಳನ್ನು ಪುರೋಹಿತರ ಮಾರ್ಗದರ್ಶನದಲ್ಲಿ ನೆರವೇರಿಸಲಾಯಿತು. ಜಟಾತೀರ್ಥ ಹಾಗೂ ಗೋಕರ್ಣದ ಸಮುದ್ರ ತೀರದಲ್ಲಿ ಪವಿತ್ರ ಸ್ನಾನ ಮಾಡಿದ ಭಕ್ತರು ಬಳಿಕ ಮಹಾಬಲೇಶ್ವರನ ಆತ್ಮಲಿಂಗದ ದರ್ಶನ ಪಡೆದು ಪ್ರಾರ್ಥನೆ ಸಲ್ಲಿಸಿದರು. ಮಹಾಲಯ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಪವಿತ್ರ ಕಾವೇರಿ ನದಿಯಲ್ಲಿ ಸಾವಿರಾರು ಭಕ್ತರು ತಮ್ಮ ಪೂರ್ವಿಕರಿಗೆ ಎಡೆ ಇಟ್ಟು ತರ್ಪಣ ಮತ್ತು ಪಿಂಡ ಪ್ರದಾನ ಮಾಡಿದರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕಾವೇರಿ ನದಿ ತಟಗಳಾದ ಪಶ್ಚಿಮ ವಾಹಿನಿ, ಸಂಗಮ, ನಿಮಿಷಾಂಬ ದೇಗುಲದ ನದಿದಡ, ಮಹದೇವಪುರ, ಮಳವಳ್ಳಿ ತಾಲೂಕಿನ ಮುತ್ತತ್ತಿಯಲ್ಲಿ ಸಾವಿರಾರು ಜನರು ಪೂರ್ವಿಕರಿಗೆ ಎಡೆ ಇಟ್ಟು ಪಿಂಡ ಪ್ರದಾನ ನೆರವೇರಿಸಿದರು. ಯಾದಗಿರಿ ನಗರದಲ್ಲಿ ಎರಡು ದಿನಗಳ ಕಾಲ ನಡೆದ ಶಾಲಾ ವಿದ್ಯಾರ್ಥಿಗಳ ರಾಜ್ಯಮಟ್ಟದ ಟೇಕ್ವಾಂಡೋ ಪಂದ್ಯಾವಳಿ ನಿನ್ನೆ ಮುಕ್ತಾಯಗೊಂಡಿದ್ದು ವಿವಿಧ ತೂಕ ವಿಭಾಗಗಳಲ್ಲಿ ಪ್ರಥಮ ಸ್ಥಾನ ಪಡೆದ 46 ಕ್ರೀಡಾಪಟುಗಳು ರಾಷ್ಟಮಟ್ಟದ ಸ್ಪರ್ಧೆಗಳಿಗೆ ಆಯ್ಕೆಯಾಗಿದ್ದಾರೆ. 17 ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರ ರಾಷ್ಟಮಟ್ಟದ ಟೇಕ್ವಾಂಡೋ ಪಂದ್ಯಾವಳಿ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ನಡೆಯಲಿದೆ. 14 ವರ್ಷದೊಳಗಿನ ಬಾಲಕಿಯರ ಸ್ಪರ್ಧೆ ಬಿಹಾರದ ಪಾಟ್ನಾದಲ್ಲಿ ಹಾಗೂ ಬಾಲಕರ ಸ್ಪರ್ಧೆ ನಾಗಾಲ್ಯಾಂಡ್ನ ದಿಮಾಪುರದಲ್ಲಿ ಆಯೋಜನೆಯಾಗಲಿದೆ. ರಾಜ್ಯ ವಿಧಾನ ಪರಿಷತ್ತಿನ ಪಶ್ಚಿಮ ಪದವೀಧರರ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿದಂತೆ ಇದೇ 23 ಮತದಾನ ನಡೆಯಲಿದೆ. ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 97,398 ಮತದಾರರಿದ್ದಾರೆ ಎಂದು ಪಶ್ಚಿಮ ಪದವೀಧರರ ಮತದಾರ ಕ್ಷೇತ್ರದ ಚುನಾವಣಾ ಅಧಿಕಾರಿ ಹಾಗೂ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತೆ ಕೆಎಂ ಜಾನಕಿ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚುನಾವಣೆಯನ್ನು ಸುಗಮವಾಗಿ ಹಾಗೂ ಪಾರದರ್ಶಕವಾಗಿ ನಡೆಸಲು ಅಗತ್ಯ ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ. ಒಟ್ಟು 18 ಅಭ್ಯರ್ಥಿಗಳು ಉಮೇದುವಾರಿಕೆಗಳನ್ನು ಸಲ್ಲಿಸಿದ್ದು ಅಂತಿಮವಾಗಿ 14 ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧೆಯಲ್ಲಿ ಇದ್ದಾರೆ ಎಂದು ಹೇಳಿದರು. ಧಾರವಾಡ, ಗದಗ, ಹಾವೇರಿ ಹಾಗೂ ಉತ್ತರ ಕನ್ನಡ ಹೀಗೆ 4 ಜಿಲ್ಲೆಗಳಲ್ಲಿ ಒಟ್ಟು 137 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಇವುಗಳಲ್ಲಿ 128 ಮುಖ್ಯ ಮತಗಟ್ಟೆಗಳು ಹಾಗೂ 9 ಹೆಚ್ಚುವರಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಮಾದರಿ ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ವಿವಿಧ ತಂಡಗಳನ್ನು ರಚಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಬೇಡ್ತಿ ಅಘನಾಶಿನಿ ನದಿ ತಿರುವು ಯೋಜನೆಯನ್ನು ಕೈಬಿಡಬೇಕೆಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಂದು ನಡೆದ ಧರಣಿ ಸಮಾವೇಶ ಒತ್ತಾಯಿಸಿದೆ. ಪಶ್ಚಿಮ ಘಟ್ಟ ಉಳಿಸಿ, ಉತ್ತರ ಕನ್ನಡ ರಕ್ಷಿಸಿ ಎಂದು ಸಮಾವೇಶ ಆಗ್ರಹಪಡಿಸಿದೆ. ಪ್ರತಿಭಟನೆಯಲ್ಲಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ, ಪರಿಸರ ತಜ್ಞ ಯಲ್ಲಪ್ಪ ರೆಡ್ಡಿ, ಗಿರಿಧರ್ ಕಜೆ, ತೇಜಸ್ವಿನಿ ಅನಂತಕುಮಾರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ಮುಕ್ತವಾಗಿ ಚರ್ಚಿಸುವ ಸೌಹಾರ್ದಯುತ ವಾತಾವರಣ ನಿರ್ಮಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಚಾಮರಾಜನಗರ ಜಿಲ್ಲೆ ರಾಷ್ಟೀಯ ಅರಿಶಿನ ಮಂಡಳಿ ವ್ಯಾಪ್ತಿಗೆ ಸೇರ್ಪಡೆ. ಮಹಾಲಯ ಅಮಾವಾಸ್ಯೆ ಸಂದರ್ಭದಲ್ಲಿ ಇಂದು ಶ್ರದ್ದಾಳುಗಳಿಂದ ಸಂಗಮ ಹಾಗೂ ತೀರ್ಥಕ್ಷೇತ್ರಗಳಲ್ಲಿ ಪಿತೃತರ್ಪಣ. ಹಾಗೂ ರಾಜ್ಯಮಟ್ಟದ ಟೇಕ್ವಾಂಡೋ ಪಂದ್ಯಾವಳಿ, ರಾಷ್ಟಮಟ್ಟದ ಸ್ಪರ್ಧೆಗಾಗಿ 46 ಕ್ರೀಡಾಪಟುಗಳು ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಕಾರ್ಯಕ್ರಮ ಹಕ್ಕಿಯ ಬಳಗ. ಆಕಾಶದಾಚೆ ಏನಿದೆ? ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಸಂದರ್ಭದಲ್ಲಿ ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದ ಡಾ ಬಿಆರ್ ಗುರುಪ್ರಸಾದ್ ಅವರೊಂದಿಗೆ ಮಾತುಕತೆ. ಕೇಳಿ ಕಾರ್ಯಕ್ರಮ ಹಕ್ಕಿಯ ಬಳಗ.
2: ಪ್ರೀತಿಯ ಮಕ್ಕಳೇ, ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆಕಾಶದತ್ತ ಒಮ್ಮೆ ಕಣ್ಣು ಹಾಯಿಸಿದ್ರೆ ಸಾಕು, ಮಿನುಗುವ ನಕ್ಷತ್ರಗಳು, ಹೊಳೆಯುವ ಚಂದ್ರ, ದೂರದ ಗ್ರಹಗಳು, ನಮ್ಮ ಮನಸ್ಸಲ್ಲಿ ಒಂದಲ್ಲ ಒಂದು ಪ್ರಶ್ನೆ ಹುಟ್ಟುತ್ತೆ. ಆ ನಕ್ಷತ್ರ ಎಷ್ಟು ದೂರದಲ್ಲಿದೆ? ಚಂದ್ರನ ಮೇಲೆ ನಿಂತ್ರೆ ಭೂಮಿ ನಮ್ಗೆ ಹೇಗೆ ಕಾಣಿಸಬಹುದು? ಬಾಹ್ಯಾಕಾಶದಲ್ಲಿ ಶಬ್ದ ಕೇಳಿಸತ್ತಾ? ನಮ್ಮ ಭೂಮಿಯ ಹೊರತಾಗಿ ಇನ್ನೆಲ್ಲಾದ್ರೂ ಜೀವ ಇರಬಹುದಾ? ಈ ಎಲ್ಲ ಕುತೂಹಲದ ಪ್ರಶ್ನೆಗಳೇ ಮಕ್ಕಳನ್ನ ವಿಜ್ಞಾನದತ್ತ ಕರೆದೊಯ್ಯುತ್ತವೆ. ಈ ಕುತೂಹಲಕ್ಕೆ ರೆಕ್ಕೆಗಳನ್ನ ನೀಡುವ ಸುಂದರ ಲೋಕವೇ ಬಾಹ್ಯಾಕಾಶ ವಿಜ್ಞಾನ. ಬಾಹ್ಯಾಕಾಶದ ಅನಂತ ಸಾಧ್ಯತೆಗಳನ್ನ, ಅದರಲ್ಲಿರುವ ಅದ್ಭುತಗಳನ್ನ ಮತ್ತು ನಮ್ಮ

0: ದೇಶದ ಬಾಹ್ಯಾಕಾಶ ಸಾಧನೆಗಳನ್ನು ಮಕ್ಕಳಿಗೆ ಪರಿಚಯಿಸುವ ಉದ್ದೇಶದಿಂದ ಆಚರಿಸಲಾಗುವ ಬಾಹ್ಯಾಕಾಶ ಸಪ್ತಾಹದ ಸಂದರ್ಭದಲ್ಲಿ ಇವತ್ತು ನಮ್ಮ ಜೊತೆ ವಿಶೇಷ ಅತಿಥಿಯೊಬ್ಬರು ಇದ್ದಾರೆ. ಬೆಂಗಳೂರು ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದ ಖಗೋಳ ವಿಜ್ಞಾನವನ್ನ ಮಕ್ಕಳಿಗೆ ಸಾಮಾನ್ಯ ಜನರಿಗೂ ಅತ್ಯಂತ ಸುಲಭವಾಗಿ ಸರಳವಾಗಿ ತಲುಪಿಸ್ತಾ ಇರೋ ಡಾಕ್ಟರ್ ಬಿಆರ್ ಗುರುಪ್ರಸಾದ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಮಕ್ಕಳೇ, ಇವತ್ತು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಮ್ಮ ಹಕ್ಕಿಯ ಬಳಗದಲ್ಲಿ ಉತ್ತರವನ್ನ ಕಂಡುಕೊಳ್ಳುವ ಸಮಯ. ಹಾಗಾದ್ರೆ ಸಿದ್ಧರಾಗಿ ಮಕ್ಕಳೇ, ಇವತ್ತು ನಾವು ಭೂಮಿಯಿಂದ ಹೊರಟು ನಕ್ಷತ್ರಗಳ ನಡುವೆ ಒಂದು ಪುಟ್ಟ ಬಾಹ್ಯಾಕಾಶ ಪ್ರವಾಸವನ್ನ ಮಾಡೋಣ. ಗುರುಪ್ರಸಾದ್ ಸರ್ ನಮಸ್ಕಾರ, ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ, ಬಹಳ ಸಂತೋಷ ಆಗುತ್ತೆ ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ಪುಟ್ಟ ಮಕ್ಕಳಿಗೆ ಇರುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ನಮಸ್ಕಾರ.
0: ಆಕಾಶದಲ್ಲಿ ಕಾಣುವ ನಕ್ಷತ್ರಗಳು ನಿಜವಾಗಿಯೂ ನಮ್ಮಿಂದ ಎಷ್ಟು ದೂರದಲ್ಲಿದೆ ಸರ್?
1: ಇದು ಬಹಳ ಒಳ್ಳೆ ಪ್ರಶ್ನೆ. ಆದ್ರೆ ನಾವು ನಕ್ಷತ್ರಗಳು ಎಷ್ಟು ದೂರ ಇದೆ ಭೂಮಿಯಿಂದ ಅನ್ನೋದನ್ನ ದಿನನಿತ್ಯ ಜೀವನದ ದೃಷ್ಟಿಯಿಂದ ಊಹಿಸೋದಕ್ಕೂ ಸಾಧ್ಯ ಇಲ್ಲ. ನೋಡಿ, ಸೂರ್ಯನನ್ನು ತಗೊಳ್ಳೋಣ. ಸೂರ್ಯ ಭೂಮಿಗೆ ಅತಿ ಹತ್ತಿರವಿರುವಂತಹ ನಕ್ಷತ್ರ. ನಾವೆಲ್ಲ ಸೌರವ್ಯೂಹದಲ್ಲೇ ಇರೋರು. ಸೂರ್ಯ ಭೂಮಿಯಿಂದ ಇರೋ ಸರಾಸರಿ ದೂರ 15 ಕೋಟಿ ಕಿಲೋಮೀಟರ್ಗಳು. ಅಂದ್ರೆ ಊಹಿಸ್ಕೊಳ್ಳಕ್ಕೂ ಸಾಧ್ಯ ಇಲ್ಲ. 150 ಮಿಲಿಯನ್ ಕಿಲೋಮೀಟರ್ಸ್, 150 ಮಿಲಿಯನ್ ಕಿಲೋಮೀಟರ್. ಆದ್ರೆ ಸೂರ್ಯನನ್ನು ಬಿಟ್ಟರೆ ಇನ್ನು ಉಳಿಯುವಂತಹ ನಕ್ಷತ್ರಗಳಲ್ಲಿ ಅತಿ ಹತ್ತಿರ ಇರೋದು ಪ್ರಾಕ್ಸಿಮಾ ಸೆಂಟಾರಿ ಅನ್ನುವಂತಹ ಒಂದು ನಕ್ಷತ್ರ.
0: ಅಂದ್ರೆ ಸೂರ್ಯನೇ ನಮಗೆ ಹತ್ತಿರ ಇರೋ ನಕ್ಷತ್ರ,
1: ಅತಿ ಹತ್ತಿರ ಇರುವಂತಹ ನಕ್ಷತ್ರ. ಅದು ಬಿಟ್ಟರೆ ಸೂರ್ಯನ ಬಿಟ್ಬಿಡ್ತೀವಿ, ಯಾಕಂದ್ರೆ ನಾವು ಸೂರ್ಯನ ನಕ್ಷತ್ರ ನೋಡೋದೇ ಇಲ್ಲ. ಸೂರ್ಯನ ನೋಡೋ ದೃಷ್ಟಿನೇ ಬೇರೆದು. ಸೂರ್ಯನಿಂದ ಹೊರಟಂತಹ ಬೆಳಕು ಭೂಮಿನ ತಲುಪೋದಕ್ಕೆ ಕೇವಲ 8.5 ನಿಮಿಷ ತಗೊಳ್ಳೋದು. ಇವಾಗ ನೀವು ಸೂರ್ಯನ ನೋಡಿದ್ರೆ ಆವಾಗಿನ ಸೂರ್ಯ ಅಲ್ಲ, ಅದು 8.5 ನಿಮಿಷದ ಹಿಂದೆ ಯಾವ ರೀತಿ ಸೂರ್ಯ ಇದ್ನೋ ಆ ಸೂರ್ಯ. ಅಷ್ಟರಲ್ಲಿ ಏನಾದರೂ ಆಗಿದ್ರೆ ಸೂರ್ಯನ್ಗೆ ಇನ್ನೇ 8.5 ನಿಮಿಷ ಕಾಯಬೇಕು. ಆದ್ರೆ ಸೂರ್ಯನ ಬೆಳಕು ಭೂಮಿನ ತಲುಪೋದಕ್ಕೆ 8.5 ನಿಮಿಷ ತಗೊಂಡ್ರೆ ಭೂಮಿಗೆ ಅಂತ ಹೇಳೋದು ಬೇಡ. ಸೌರವ್ಯೂಹಕ್ಕೆ ಅತಿ ಹತ್ತಿರ ಇರುವಂತಹ ಇನ್ನೊಂದು ನಕ್ಷತ್ರ, ಸೂರ್ಯನನ್ನು ಬಿಟ್ಟರೆ ಇರುವ ನಕ್ಷತ್ರದಿಂದ ಬಂದ ಬೆಳಕು ಭೂಮಿನ ಅಥವಾ ಸೌರವ್ಯೂಹನ ತಲುಪೋದಕ್ಕೆ 4.2 ವರ್ಷಗಳನ್ನ 8.5 ನಿಮಿಷದಲ್ಲಿ 4.2 ವರ್ಷ ನೋಡಿ, ಎಷ್ಟು ದೊಡ್ಡ ಡಿಸ್ಟೆನ್ಸ್ ಅಂತ ಹೇಳ್ತೀವಿ, ಅಂತರ ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನ ನೀವು ಇದರಲ್ಲಿ ಗ್ರಹಿಸಬಹುದು. ತುಂಬಾ ದೂರದಲ್ಲಿದೆ. ನಾನು ಅದಕ್ಕೆ ಹೇಳಿದ್ದು, ದಿನನಿತ್ಯ ಭೂಮಿ ಮೇಲೆ ನಾವು ಬೆಂಗಳೂರಿನಿಂದ ಮೈಸೂರಿಗೆ ಎಷ್ಟು 150 ಕಿಲೋಮೀಟರ್, ಬೆಂಗಳೂರಿಂದ ಡೆಲ್ಲಿಗೆ 2,000 ಕಿಲೋಮೀಟರ್ಗಳು, ಬೆಂಗಳೂರಿಂದ ಅಮೆರಿಕಾಗೆ 15,000 ಕಿಲೋಮೀಟರ್ ಅಂತ ಇಟ್ಕೊಳ್ಳೋಣ, ಯಾವ ಭಾಗ ಅಮೆರಿಕಾದು ಅಂತ. ಆದ್ರೆ ಅದಕ್ಕೆಲ್ಲ ಹೋಲಿಸಿದ್ರೆ ಸೂರ್ಯನ ಬಿಟ್ಟರೆ ಇರುವಂತಹ ನಕ್ಷತ್ರ ಅತಿ ಹತ್ತಿರದಲ್ಲಿರೋದು ನಮ್ಮಿಂದ 4.2 ಬೆಳಕಿನ ವರ್ಷಗಳಷ್ಟು ದೂರದಲ್ಲಿದೆ. ನಾವು ದಿನನಿತ್ಯ ಜೀವನದ ದೃಷ್ಟಿಯಿಂದ ಊಹಿಸೋದಕ್ಕೂ ಸಾಧ್ಯ ಇಲ್ಲ.
0: ಸರ್, ಮಕ್ಕಳಲ್ಲಿ ಇನ್ನೊಂದು ಕುತೂಹಲದ ಪ್ರಶ್ನೆ ಮೂಡುತ್ತೆ, ಬಾಹ್ಯಾಕಾಶಕ್ಕೆ ನಾವು ಹೋದ್ರೆ ಏನಾಗ್ಬೋದು ಅಂತ. ನೀವು ಅನೇಕ ಜನ ಆಸ್ಟ್ರೋನಾಟ್ಸ್ ಗಳನ್ನ ಮೀಟ್ ಮಾಡಿರಬಹುದು ಬಾಹ್ಯಾಕಾಶ ವಿಜ್ಞಾನಿಯಾಗಿ, ಅವರ ಅನುಭವವನ್ನ ನೀವು ಕೇಳಿರ್ತೀರಾ. ಸೊ ನಮ್ಮ ಮಕ್ಕಳಿಗೆ ಹೇಳ್ತೀರಾ ಯಾವ ತರ ಇರುತ್ತೆ ನಾವು ಬಾಹ್ಯಾಕಾಶಕ್ಕೆ ಹೋದಾಗ ಅಂತ?
1: ಖಂಡಿತ, ಬಾಹ್ಯಾಕಾಶಕ್ಕೆ ಹೋದ ಮೇಲೆ ಆಗೋ ಅನುಭವ ಬೇರೆ, ಬಾಹ್ಯಾಕಾಶಕ್ಕೆ ತೆರಳುತ್ತಾ ಆಗೋ ಅನುಭವನೂ ಅಷ್ಟೇ ಕುತೂಹಲಕಾರಿಯಾಗಿರುತ್ತೆ. ಬಾಹ್ಯಾಕಾಶಕ್ಕೆ ಮಾನವ ತೆರಳುತ್ತಾ ಇರೋದು ಇವತ್ತು ರಾಕೆಟ್ಗಳು. ಆ ರಾಕೆಟ್ ಕ್ಷಣ ಕ್ಷಣಕ್ಕೂ ತನ್ನ ವೇಗವನ್ನು ವೃದ್ಧಿಸಿಕೊಳ್ತಾ ಹೋಗುತ್ತೆ, ಆಕ್ಸಿಲರೇಟ್ ಆಗ್ತಾ ಹೋಗುತ್ತೆ. ಆವಾಗ ಗಗನಯಾತ್ರಿಗಳಿಗೆ ತಮ್ಮ ತೂಕ, ಇವಾಗ ಶುಭಾಂಶು ಶುಕ್ಲಾ ತೂಕ 70 ಕೆಜಿ ಇದ್ರೆ 210 ಕೆಜಿ ತನಕ ಆಗಿರಬಹುದು. ಫೀಲ್ ಆಗತ್ತೆ, ಜಿ ಫೋರ್ಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ತೂಕ ರಾಕೆಟ್ ಯಾವ ರೀತಿ ತನ್ನ ವೇಗನ ಹೆಚ್ಚಿಸ್ಕೊಳ್ತಾ ಇದೆ, ಅದರ ಪಥ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ತೂಕ ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನ ತಡ್ಕೋಬೇಕು. ಸಾಮಾನ್ಯವಾಗಿ ಫೈಟರ್ ವಿಮಾನಗಳಲ್ಲಿರುವಂತಹ ಪೈಲಟ್ಗಳಿಗೆ ಇಂತಹ ತರಬೇತಿ ನೀಡಿರ್ತಾರೆ, ಯಾಕಂದ್ರೆ ತುಂಬಾ ತೂಕ 7-8 ಹೆಚ್ಚಿದ್ರೆ ಹಂಗೆ ಸ್ಪೃಹೆ ತಪ್ಪೋಗ್ಬಿಡುತ್ತೆ, ಅನ್ಕಾನ್ಶಿಯಸ್ ಆಗೋಗ್ಬಿಡ್ತಾರೆ. ಸೊ ಹಾಗಾಗಿ ಇದನ್ನೆಲ್ಲ ತರಬೇತಿ ಮೊದಲೇ ಕೊಟ್ಟಿರ್ತಾರೆ, ಈ ಅಹಿತಕರವಾದ ಅನುಭವನ ತಡ್ಕೋಬೇಕು ಮೊದಲನೇದಾಗಿ.
0: ಎರಡನೇದು
1: ಜೊತೆಗೆ ರಾಕೆಟ್, ರಾಕೆಟ್ ಅಂತೂ ವೈಬ್ರೇಟ್ ಆಗ್ತಾ ಇರುತ್ತೆ, ಸಿಕ್ಕಾಪಟ್ಟೆ ಕಂಪಿಸ್ತಾ ಇರುತ್ತೆ, ಅದನ್ನೆಲ್ಲ ತಡ್ಕೊಂಡು ಹೋಗ್ಬೇಕು. ಇದಾದ್ಮೇಲೆ ಅಂತರಿಕ್ಷಕ್ಕೆ ತೆರಳಿದ ಮೇಲೆ ಅಂತರಿಕ್ಷದಲ್ಲಿ ಭೂಮಿಯನ್ನು ಸುತ್ತುವಾಗ ನಿಮಗೆ ತೂಕನೇ ಇರೋದಿಲ್ಲ. ದೇಹದಲ್ಲಿರೋ ವಸ್ತುಗಳೆಲ್ಲ ಅಂದ್ರೆ ಮಾಸ್ ಅಂತ ದ್ರವ್ಯರಾಶಿ ಅದೇ ಇರುತ್ತೆ, ಏನ್ ತೊಂದ್ರೆ, ಆದ್ರೆ ತೂಕನೇ ಇಲ್ಲ. ತೂಕನೇ ಇಲ್ದಿರೋದ್ರಿಂದ ಗಗನಯಾತ್ರಿ ಒಬ್ಬ ಅಥವಾ ಒಬ್ಳು ಅಂತರಿಕ್ಷದಲ್ಲಿ ತೇಲಾಡ್ತಾ ಇರ್ತಾರೆ.
0: ಅದೇ ಪ್ರಶ್ನೆ ಕೇಳೋಣ ಅನ್ಕೊಂಡೆ, ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಹೆಂಗ್ ತೇಲಾಡ್ತಿರ್ತಾರೆ ಅಂತ.
1: ಆ ರೀತಿ ತೇಲಾಡೋದು ಯಾಕೆ ಅಂದ್ರೆ, ಭೂಮಿಯನ್ನು ಅಂತರಿಕ್ಷದಲ್ಲಿ ಸುತ್ತುವಾಗ ಭೂಮಿಯತ್ತ ನಿರಂತರವಾಗಿ ಕೆಳಗೆ ಬೀಳ್ತಾ ಇರ್ತಾರೆ. ಆದ್ರೆ ಭೂಮಿಯ ಮೇಲ್ಮೈ ಅಂತಾರಪ್ಪಲ್ಲ, ಭೂಮಿಯತ್ತ ನಿರಂತರವಾಗಿ ಬೀಳ್ತಾ ಇರ್ತಾರೆ. ಅವ್ರು ಎಷ್ಟೋ ದೂರ ಬಿದ್ಮೇಲೆ ಭೂಮಿಯ ಮೇಲ್ಮೈ ಏನಿದೆ ಅದು ಅದೇ ರೀತಿ ವಕ್ರತೆ ಹೊಂದಿ ಹಿಂದೆ ಹೊರಟೋಗಿರುತ್ತೆ. ಹಾಗಾಗಿ ಭೂಮಿ ವಕ್ರತೆನೇ ಹಿಂಬಾಲಿಸ್ತಾ ಸುತ್ತಾ ಇರ್ತಾರೆ. ಹಾಗಾಗಿ ಕನ್ನಡದಲ್ಲಿ ಒಂದು ಹಾಡಿದೆ, ಗಗನವು

0: ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ಅಂತ. ಅದು ಸೂಕ್ತವಾಗಿದೆ. ಯಾಕಂದ್ರೆ ನಿಜವಾಗ್ಲೂ ಗಗನಯಾತ್ರಿಗಳಿಗೆ ಸೂರ್ಯ ಯಾವುದು, ಟೆರೇಸ್ ಯಾವುದು, ನೆಲ ಯಾವುದು ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳಿದ್ದು ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ಅನ್ನೋದು ತುಂಬಾ ಚೆನ್ನಾಗಿದೆ ಗೆಜ್ಜೆ ಪೂಜೆ ಚಿತ್ರದ ಹಾಡು. ಸೊ ಹಾಗಾಗಿ ಇದೊಂದು ಅನುಭವ. ಎರಡನೇದು, ಇದರಿಂದ ಅನೇಕ ಸಮಸ್ಯೆಗಳು ಬರುತ್ತೆ. ಮೊದಲನೇದಾಗಿ ಈ ಹೊಟ್ಟೆ ಅಪ್ಸೆಟ್ ಆಗೋ ಕೆಲ ಮಟ್ಟಿಗೆ ಅದು ಸಾಧ್ಯತೆ ಇರುತ್ತೆ. ಆಮೇಲೆ ತಲೆ ಸುತ್ತಕ್ಕೆ ಶುರು ಆಗುತ್ತೆ, ವಾಂತಿ ಬರುವ ತರ ಸೆನ್ಸೇಷನ್ ಕೂಡ ಬರಬಹುದು, ಆ ರೀತಿ ಅನುಭವ ಆಗುತ್ತೆ. ಇದೆಲ್ಲ ಒಂದು ಮೂರ್ ನಾಲ್ಕು ದಿವಸಗಳಲ್ಲಿ ಸ್ಟೆಬಿಲೈಸ್ ಆಗುತ್ತೆ, ಸ್ಥಿರತೆಯನ್ನು ತಲುಪುತ್ತಾರೆ. ಆದರೆ ತಿಂಗಳಗಟ್ಟಲೆ ವರ್ಷಗಟ್ಟಲೆ ಇದ್ರೆ ಇನ್ನೂ ಕೆಲವು ತೊಂದರೆಗಳು ಉಂಟಾಗ. ಮೊದಲನೇದಾಗಿ ಯಾವಾಗ ಅಂತರಿಕ್ಷದಲ್ಲಿ ತೇಲಾಡ್ತಾ ಇರ್ತಾರೋ, ನಾವು ನಿಂತ್ಕೊಂಡಾಗ ನಮ್ಮ ಸ್ನಾಯುಗಳು ಮೂಳೆಗಳು ಎಲ್ಲ ನಮಗೆ ನಿಂತ್ಕೊಳ್ಳೋದಕ್ಕೆ ಬೆಂಬಲ ನೀಡುತ್ತೆ, ಸಪೋರ್ಟ್ ಅಂತ ಹೇಳ್ತೀವಲ್ಲ ಅದನ್ನ. ಆದರೆ ಅಲ್ಲಿ ಅದು ಬೇಕಾಗಲ್ವಲ್ಲ, ಮೂಳೆಗಳಿಂದ ಕ್ಯಾಲ್ಸಿಯಂ ಲವಣ ನಿರಂತರವಾಗಿ
1: ಕುಸಿತಾ ಇರುತ್ತೆ,
0: ಅದು ಹೊರ ಹೋಗಕ್ ಶುರು ಆಗೋ, ವೇಸ್ಟ್ ಆಗಕ್ ಶುರು ಆಗೋ. ಅದೇ ರೀತಿ ಸ್ನಾಯುಗಳು ಬಲಹೀನವಾಗುತ್ತವೆ, ಅವು ಸೋಮಾರಿಗಳಾಗೋಗುತ್ತವೆ. ಇದು ಕ್ಯಾಲ್ಸಿಯಂ ಲಾಸ್ ಅಂತ ಹೇಳ್ತಾರೆ. ತುಂಬಾ ಹಾಸಿಗೆ ಮೇಲೆ ಮಲಗಿರ್ತಾರಲ್ಲ, ತುಂಬಾ ವಯಸ್ಸಾದವರು, ಅವ್ರಿಗೂ ಈ ರೀತಿ ಸಮಸ್ಯೆಗಳು ಬರುತ್ತೆ. ಅಂತದನ್ನ ಯಾವುದೇ ವಯಸ್ಸಿನವರಿದ್ರು ಅದನ್ನ ಇದು ಮಾಡ್ಬೇಕಾಗುತ್ತೆ. ಇನ್ನೊಂದೇನು ಅಂದ್ರೆ ಆಹಾರ ನಮಗೆ ಇಷ್ಟ ಬಂದಿದ್ದು ನಾವು ಸೇವನೆ ಮಾಡೋದಕ್ಕಾಗಲ್ಲ. ನನಗೆ ಮಸಾಲ ದೋಸೆ ತಿನ್ನಕ್ ಇಷ್ಟ ಅಂದ್ರೆ ತಿನ್ನಕ್ ಆಗಲ್ಲ ಅಲ್ಲಿ ಆ ರೀತಿ. ಏನು ಅಂತ ನಾ ಹೇಳ್ಬೇಕು ಅನ್ಕೊಂಡೆ, ಬಹಳ ಸಿಂಪಲ್ ಆಗಿ ಹೇಳೋದಕ್ಕೆ ಹೇಳಿದೆ ನಾನು. ಆದ್ರೆ ಯಾವ ಆಹಾರ ಬೇಕಾದ್ರೆ ತಿನ್ನಬಹುದು, ಆದ್ರೆ ಅದನ್ನ ವಿಶೇಷವಾದ ರೀತಿಯಲ್ಲಿ ತಯಾರಿಸಲ್ಪಟ್ಟು ಅದು ಆ ಒಂದು ಆಹಾರ. ಇವಾಗ ಏನು ಅಂದ್ರೆ ಏನು ಕೇಸರಿ ಬಾತು ತಿನ್ಬಹುದು, ಅಲ್ಲಿ ಉಪ್ಪಿಟ್ಟು ತಿನ್ಬಹುದು, ಆದ್ರೆ ಅದನ್ನ ವಿಶೇಷ ರೀತಿಯಲ್ಲಿ ನೀರೆಲ್ಲ ಹೊರಗೆ ತೆಗೆದ್ಬಿಟ್ಟು ಅದನ್ನು ಶೈತ್ಯಕ್ಕೆ ಒಳಪಡಿಸಿರ್ಬೇಕು. ಫ್ರೀಸ್ ಡ್ರೈಡ್ ಅಂತ ಹೇಳ್ತಾರೆ. ಇವತ್ತು ಎಷ್ಟೊಂದು ನಮ್ಮ ಮಾರ್ಕೆಟ್ಗಳಲ್ಲಿ ಸಿಗತ್ತಲ್ಲ, ಮಾರುಕಟ್ಟೆನಲ್ಲಿ ದೊರಕುವಂಥದ್ದು 5 minutes ಈ ರೀತಿ, ಇವೆಲ್ಲ ಕೆಲ ಮಟ್ಟಿಗೆ ಆ ಅಂತರಿಕ್ಷ ತಂತ್ರಜ್ಞಾನದ ಕೊಡುಗೆಗಳು, ಭೂಮಿಯ ಮೇಲಿನ ಜೀವನಕ್ಕೆ ಕೊಡುಗೆಗಳು ಅಂತ ಹೇಳ್ಬೋದು. ಹಾಗಾಗಿ ನಮಗೆ ಬೇಕಾದ ಆಹಾರ ಭೂಮಿ ಮೇಲಿದ್ದಂತೆ ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಆದರೆ ಹಣ್ಣು ತಿನ್ಬೋದು, ನೀರು ಕುಡಿಬೋದು, ಜ್ಯೂಸ್ ಕುಡಿಬೋದು, ಏನು ತೊಂದರೆ ಇಲ್ಲ. ಆಹಾರವನ್ನೆಲ್ಲ ತಿನ್ಬೋದು, ಸಿದ್ಧಪಡಿಸಿದ ಆಹಾರ ನೀರು ಬೆರೆಸ್ಕೊಂಡು ತಿನ್ಬೋದು.
1: ಮಾಮೂಲಿ ಹಸುವಾಗುತ್ತೆ ಅವರಿಗೆ,
0: ಖಂಡಿತ ಹಸುವಾಗುತ್ತೆ. ತಲೆಕೆಳಕಾಗಿ ನಿಂತ್ಕೊಂಡ್ರು ಪರಿಸ್ಟಾಲ್ಟಿಕ್ ಆಕ್ಷನ್ ಅಂತ ಹೇಳ್ತಾರೆ. ತಲೆಕೆಳಕಾಗಿ ನಿಂತ್ಕೊಂಡು ಅಲ್ಲಿ ನೀರು ಕುಡಿಬಹುದು, ಯಾಕಂದ್ರೆ ಸ್ನಾಯುಗಳು ಸಂಕುಚಿತಗೊಳ್ಳೋದ್ರಿಂದ ನಮಗೆ ನೀರು ದೇಹದೊಳಗೆ ಹೋಗೋದು. ನಾವೇನು ಅಂದ್ರೆ ಎತ್ತರಕ್ಕೆ ನಿಂತ್ಕೊಂಡು ಮೇಲ್ ಸೂರ್ ಇರುತ್ತೆ, ಹಿಂಗೆಲ್ಲ ಸುರ್ಕೋತೀವಿ ಗ್ರಾವಿಟಿಯಿಂದ, ಗುರುತ್ವಾಕರ್ಷಣೆ ಅಲ್ಲಿ ಆ ರೀತಿ ಅಲ್ಲ. ನೀರು ಕುಡಿಬಹುದು, ಊಟ ಮಾಡಬಹುದು. ಇನ್ನೊಂದು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದು ಶೌಚ ವ್ಯವಸ್ಥೆ. ಸಾಮಾನ್ಯವಾಗಿ ಇದು ನಗುವಂತ ವಿಚಾರವಲ್ಲ, ಯಾಕಂದ್ರೆ ಶೌಚ ವ್ಯವಸ್ಥೆ ಸರಿಯಾಗಿಲ್ಲದಿದ್ರೆ, ಶೌಚ ಕಾರ್ಯ ಆಗದೇ ಇದ್ರೆ ದೇಹದಲ್ಲಿ ಇರುವಂತಹ ಪದಾರ್ಥಗಳು, ವಿಷಪೂರಿತ ಪದಾರ್ಥಗಳು ದೇಹದಲ್ಲಿ ವೃದ್ಧಿಯಾಗಕ್ಕೆ ಶುರುವಾಗುತ್ತೆ. ಹಾಗಾಗಿ ಶೌಚ ಕಾರ್ಯ ಬಹಳ ಮುಖ್ಯ. ಆದ್ರೆ ಭೂಮಿ ಮೇಲೇನೋ ಗ್ರಾವಿಟಿ ಇದೆ, ಗುರುತ್ವಾಕರ್ಷಣ, ಅಲ್ಲಿ ಗ್ರಾವಿಟಿ ಇರೋದಿಲ್ವಲ್ಲ, ಹೇಗ್ ಸಾಧ್ಯ ಅಂದ್ರೆ ಅಲ್ಲಿ ಅದಕ್ಕೆ $1,000,000,000 ಕೊಟ್ಟು ಕೋಟ್ಯಾಂತರ ರೂಪಾಯಿಗಳ ಖರ್ಚಿನಲ್ಲಿ ಶೌಚ ಗೃಹ ಅನ್ನೋದು ದೊಡ್ಡದು, ಶೌಚ ಪೀಠನ ನಿರ್ಮಿಸಲಾಗಿರುತ್ತೆ. ಅದರಲ್ಲಿ ಗುರುತ್ವಕ್ಕೆ ಬದಲಾಗಿ ನಿರ್ವಾತ ವ್ಯಾಕ್ಯೂಮ್ ಇರುತ್ತೆ. ಇಂಥದ್ದನ್ನ ನೀವು ಪ್ಲೇನ್ನಲ್ಲೂ ನೋಡಿರ್ಬೋದು ಕೆಲವು. ಸೊ ಆ ರೀತಿ ಎಲ್ಲ ಸಾಧ್ಯ ಇರೋದಕ್ಕೆ. ಆದ್ರೆ ಒಂದು ಇಕ್ಕಟ್ಟಾದ ಕೋಣೆನಲ್ಲಿ ಒಂದಿಸ ಎರಡು ದಿವಸ, ಇವಾಗ ನಾನು ಕೂತಿರೋ ಕೋಣೆನಲ್ಲೇ 1 ಗಂಟೆ 2 ಗಂಟೆ ಕೂತ್ಕೋಬಹುದು. ತಿಂಗಳಾನ್ಗಟ್ಲೆ ಮಂಗಳ ಗ್ರಹಕ್ಕೆ ಹೋಗ್ಬೇಕಾದ್ರೆ 10 ತಿಂಗಳು ಬೇಕಾಗತ್ತೆ. ಹೆಂಗ್ ಸಾಧ್ಯ? ಚಂದ್ರನಿಗೇನೋ 3 ದಿವಸ ಹೋಗೋದಕ್ಕೆ 3 ದಿವಸ ಬರೋದಕ್ಕೆ ಸಾಕು. ಹಾಗಾಗಿ ಇದು ಫಿಸಿಯೋಲಾಜಿಕಲ್ ಒಂದೇ ಅಲ್ಲ, ಭಾವನಾತ್ಮಕವಾಗಿ ಕೂಡ ಇದು ಸಮಸ್ಯೆಗಳು ಬರುತ್ತೆ. ಆದರೆ ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಭೂಮಿಯನ್ನ ಸುತ್ತುವಾಗ ಅಥವಾ ಭೂಮಿಯನ್ನ ದಾಟಿ ಚಂದ್ರನ ಸಂದರ್ಶಿಸಿ ಬಂದಿದ್ದಾರೆ, ಅವಾಗ ಕೃತಕವಾಗಿ ಭೂಮಿಯ ಮೇಲಿನ ವಾತಾವರಣ ಏನಿದೆ, ಭೂಮಿಯ ಮೇಲಿನ ಕಂಡೀಷನ್ಸ್ ಏನಿದೆ, ಅದನ್ನೆಲ್ಲ ರೀಕ್ರಿಯೇಟ್ ಅಂತ ಏನು ಹೇಳ್ತೀವಿ, ಅದನ್ನ ಕೃತಕವಾಗಿ ನಿರ್ಮಿಸುವ ಮೂಲಕ ಅಂತರಿಕ್ಷದಲ್ಲಿ ವಾಸ ಮಾಡಬಹುದು. ಈ ಕ್ಷಣದಲ್ಲೂ 7 ಜನ ಅಮೆರಿಕಾ ಹಾಗೂ ಇನ್ನ ಕೆಲವು ದೇಶದ ಗಗನಯಾತ್ರಿಗಳು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಅಂತರಿಕ್ಷದಲ್ಲಿ.
1: ವೆರಿ ಇಂಟ್ರೆಸ್ಟಿಂಗ್ ಆಕ್ಚುಲಿ. ಮಕ್ಕಳಿಗೂ ಕುತೂಹಲ ಇರುತ್ತೆ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಅಲ್ಲಿ ಹೇಗೆ ಜೀವನ ನಡೆಸ್ತಾರೆ ಗಗನಯಾತ್ರಿಗಳು ಅನ್ನೋದನ್ನ. ತುಂಬಾ ಜನಕ್ಕೆ ಇವನ್ ಬೆಳೆದವರಿಗೂ ಇಂಟ್ರೆಸ್ಟ್ ಕುತೂಹಲ ಇದ್ದೇ ಇರುತ್ತೆ. ಈಗ ನಮ್ಮ ಸೌರ ವ್ಯೂಹದಲ್ಲಿ ಸರ್, ಭೂಮಿಯೇ ಯಾಕೆ ವಿಶೇಷ?
0: ಭೂಮಿಯೇ ಯಾಕೆ ವಿಶೇಷ ಅಂದ್ರೆ ಜೀವ ಇದೆ, ಅದರಲ್ಲೂ ಬುದ್ಧಿ ಜೀವಿಗಳಿದ್ದಾರೆ ಅನ್ನೋದು ಖಚಿತವಾಗಿ ನಮಗೆ ಗೊತ್ತಿರೋದು ಭೂಮಿ ಮೇಲೆ ಮಾತ್ರ. ಇಲ್ಲಿರ್ಬೋದು, ಯುರೋಪಾ ಮೇಲಿರ್ಬೋದು. ಯುರೋಪ ಅನ್ನೋದು ಒಂದು ಉಪಗ್ರಹ ಗುರುಗ್ರಹದ್ದು, ಅಲ್ಲಿರ್ಬೋದು. ಎನ್ಸಿಲಾಡಸ್ ಅಂತ ಒಂದಿದೆ, ಅಲ್ಲಿರ್ಬೋದು. ಟೈಟನ್ ಅಂತ ಶನಿ ಗ್ರಹದ ಉಪಗ್ರಹ ಇದೆ, ಅಲ್ಲಿರ್ಬೋದು. ಈ ರೀತಿ ಎಲ್ಲ ಹೇಳ್ತಾರೆ. ಮಂಗಳ ಗ್ರಹದ ಮೇಲೆ ಇರಲೇಬಹುದು ಅಂತ, ಈ ತರ ಊಹೆ ಅಷ್ಟೇ. ಆದರೆ
1: ಸಾಬೀತಾಗಿದೆಯಾ?

0: ಸಾಬೀತಾಗಿಲ್ಲ.
1: ಎಲ್ಲೂ
0: ಎಲ್ಲ ಏನು ಸಾಕ್ಷ್ಯ ಚಿತ್ರಗಳಲ್ಲಿ ಡಾಕ್ಯುಮೆಂಟ್ರಿಗಳಲ್ಲಿ ಬಹಳ ಚೆನ್ನಾಗಿ ತೋರಿಸ್ಬೋದಿದೆ. ಆದರೆ ವೈಜ್ಞಾನಿಕವಾದ ಪುರಾವೆ ಇಲ್ಲದೆ ಯಾವುದನ್ನು ನಾವು ನಂಬಕ್ಕಾಗಲ್ಲ. ಎಕ್ಸ್ಟ್ರಾ ಆರ್ಡಿನರಿ ಕ್ಲೈಮ್ಸ್ ರಿಕ್ವೈರ್ ಎಕ್ಸ್ಟ್ರಾ ಆರ್ಡಿನರಿ ಎವಿಡೆನ್ಸಸ್. ಬಲವಾದ ಪುರಾವೆ ಬೇಕು, ಇಲ್ಲಾಂದ್ರೆ ನಂಬಕ್ಕಾಗಲ್ಲ. ವೈಜ್ಞಾನಿಕವಾದ ಪುರಾವೆ ಇಲ್ಲದೆ ನಂಬೋದಕ್ಕಾಗೋದಿಲ್ಲ.
1: ವಿಜ್ಞಾನಿಗಳು ಅದರ ಅದನ್ನು ಹುಡುಕುವ ಪ್ರಯತ್ನದಲ್ಲಿದ್ದಾರಾ?
0: ಖಂಡಿತ ಇದ್ದಾರೆ. ಜೀವಿಗಳನ್ನು ಹುಡುಕೋದು ಇವಾಗ ನೋಡಿ, ಮಂಗಳ ಗ್ರಹದ ಮೇಲೆ ಕಷ್ಟಪಟ್ಟು ಹುಡುಕ್ತಾ ಇದ್ದಾರೆ. 1976 ಚಂದ್ರ ಇದು ಮಂಗಳ ಗ್ರಹದ ಮಣ್ಣನ್ನು ಅಗೆದು ತೆಗೆದು ಅದನ್ನು ರಾಸಾಯನಿಕವಾಗಿ ವಿಶ್ಲೇಷಣೆ ನಡೆಸಲಾಯಿತು. ಏನು ಇರಲಿಲ್ಲ ಅಂದರೆ ಏನೂ ಇಲ್ಲ ಅಂತ ಆ ಕಾಲದಲ್ಲಿ ಅವರು ತೀರ್ಮಾನಿಸಿದ್ರು. ಆದರೆ ಇವತ್ತು ಅದು ಸರಿಯಾದ ಟೆಸ್ಟ್ಗಳಲ್ಲ, ಪರೀಕ್ಷೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ನಾ ಹೇಳ್ತಾ ಇರೋದು ಸೂಕ್ಷ್ಮ ಜೀವಿಗಳಷ್ಟೇ, ದೊಡ್ಡ ಬುದ್ಧಿಜೀವಿಗಳು ಮಾನವರ ಥರದವರು ಅಲ್ಲ.
1: ಓಕೆ ಓಕೆ.
0: ಸೂಕ್ಷ್ಮ ಜೀವಿಗಳು ಅದೇ ರೀತಿ ಯುರೋಪ್ ಅಲ್ಲಿರ್ಬೋದು, ಎನ್ಸಿಲಾಡಸ್ ಅಲ್ಲಿರ್ಬೋದು, ಇದನ್ನೆಲ್ಲ ಸೌರವ್ಯೂಹದಲ್ಲಿ. ಆದರೆ ಅನ್ಯ ಲೋಕಗಳಲ್ಲಿ ಅಂದರೆ ಇತರ ನಕ್ಷತ್ರಗಳನ್ನು ಸುತ್ತುತ್ತಿರುವಂತಹ ಗ್ರಹಗಳಲ್ಲಿ ಎಕ್ಸೋ ಪ್ಲಾನೆಟ್ಸ್ ಅಂತ ಹೇಳಿ ಅವುಗಳ ಮೇಲೆ ಇರ್ಬೋದಾ? ತುಂಬಾ ದೂರದಲ್ಲಿ ಇದ್ರಂತೂ ನಾವು ಆ ಬಗ್ಗೆ ಇದರವರೆಗೂ ಯಾವ ವಾತಾವರಣ ಇದೆ ಅನ್ನೋದು ಖಚಿತವಾಗಿ ಇದರವರೆಗೂ ಗುರುತಿಸಕ್ಕಾಗಿಲ್ಲ. ಆದರೆ ಈ ನಡುವೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್, ನ್ಯಾನ್ಸಿ ಗ್ರೇಸ್ ರೋಮನ್ ಸ್ಪೇಸ್ ಟೆಲಿಸ್ಕೋಪ್ ಇವೆಲ್ಲ ಇದನ್ನ ಸಾಧ್ಯ ಮಾಡುವಂತಹ ದಾರಿಯಲ್ಲಿ ಸಾಗ್ತಾ ಇವೆ. ಆದರೂ ತುಂಬಾ ದೂರದಲ್ಲಿ, ಇವಾಗ ನಾನು ಅತಿ ಹತ್ತಿರ ಇರೋ ನಕ್ಷತ್ರನೇ 4.2 ಬೆಳಕಿನ ವರ್ಷಗಳ ಆಚೆ ಇದೆ. ಇನ್ನು 100,000 ಬೆಳಕಿನ ವರ್ಷದ ಆಚೆ ಇರೋ ನಕ್ಷತ್ರಗಳಲ್ಲಿ ಗ್ರಹಗಳು ಅವುಗಳ ಸುತ್ತ ಸುತ್ತಿರ್ಬೋದಲ್ವಾ? ಅವುಗಳಲ್ಲೇನಾದರೂ ಬುದ್ಧಿಜೀವಿಗಳಿದ್ರೆ? ಹಾಗಾಗಿ ಸರ್ಚ್ ಫಾರ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಇಂಟೆಲಿಜೆನ್ಸ್, ಭೂಮಿ ಆಚೆಗಿನ ಬುದ್ಧಿಜೀವಿಗಳಿಗಾಗಿ ಹುಡುಕಾಟ ಅನ್ನೋದು ಸುಮಾರು 50 ನಡೀತಾ ಇದೆ.
1: ಅಂಡ್ ಒನ್ ಮೋರ್ ಥಿಂಗ್ ಸರ್, ಈಗ ನಕ್ಷತ್ರಗಳು ಹುಟ್ಟುತ್ತವೆ ಸಾಯುತ್ತವೆ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ಹೇಗೆ ನಡೆಯುತ್ತೆ?
0: ಖಂಡಿತ ನೋಡಿ, ನಕ್ಷತ್ರಗಳು ಅನ್ನೋದು ಜನಿಸೋದು ಸಾಮಾನ್ಯವಾಗಿ ಧೂಳು ಹಾಗೂ ಅನಿಲಗಳಿಂದ ಕೂಡಿದಂತಹ ಮೋಡ ಇರುತ್ತೆ.
1: ಮೋಡ ಲಾರ್ಜ್,
0: ವೆರಿ ಲಾರ್ಜ್ ನಮ್ಮ ಮೋಡ ಅಲ್ಲ. ಅಯ್ಯೋ, ಈ ಅದನ್ನ ವಿರಾಟ್ ರೂಪದ ಮೋಡಗಳು, ದೈತ್ಯ ಮೋಡಗಳು, ಅವುಗಳಲ್ಲಿ ಒಂದು ಭಾಗ ಆ ಮೋಡದ ನೆಬ್ಯುಲಾ ಅಂತ ಹೇಳ್ತೀವಿ ನಾವು, ಅಥವಾ ಪ್ಲೂರಲ್ ನೆಬ್ಯುಲೆ ಅಂತ ಹೇಳ್ತೀವಿ. ಅವುಗಳಲ್ಲಿ ಒಂದು ಭಾಗ ಯಾವುದೋ ಒಂದು ಕಾರಣದಿಂದ, ಒತ್ತಡದ ಅಲೆಗಳು ಬೇರೊಂದು ನಕ್ಷತ್ರ ಆಸ್ಫೋಟಿಸಿದಾಗ ಬರೋದ್ರಿಂದ ಅಲೆಗಳಿರ್ಬೋದು, ಅವು ಬಂದ್ಬಿಟ್ಟು ಇದನ್ನು ಅಪ್ಪಳಿಸಿದಾಗ ಅದು ತನ್ನಷ್ಟಕ್ಕೆ ತಾನೇ ಸಂಕುಚಿತ ಹೊಂದೋದಕ್ಕೆ ಕೊಲ್ಯಾಪ್ಸ್ ಆಗಕ್ಕೆ ಶುರುವಾಗುತ್ತೆ. ಅವಾಗ ಜೋರಾಗಿ ತಿರುಗಕ್ಕೆ ಶುರುವಾಗುತ್ತೆ. ಆ ರೀತಿ ಆದಾಗ ಅದರ ಮಧ್ಯಭಾಗ ತುಂಬಾ, ಅದು ಎಷ್ಟು ಡೆನ್ಸ್ ಅಂತ ಹೇಳಿ, ಎಷ್ಟು ಯಾವ ರೀತಿ ಆಗುತ್ತೆ ಅಂದರೆ ಸಾಂದ್ರತೆ ತುಂಬಾ ಜಾಸ್ತಿ ಆಗುತ್ತೆ, ಡೆನ್ಸಿಟಿ, ಅದು ನಕ್ಷತ್ರ ಆಗುತ್ತೆ. ಅದರ ಸುತ್ತ ಇರುವಂತಹ ಡಿಸ್ಕ್ ತಟ್ಟೆಯಂತಹ ವಸ್ತುಗಳು ಗ್ರಹಗಳಾಗಿ ಪರಿವರ್ತಿತವಾಗುತ್ತೆ. ಈ ರೀತಿ ನಕ್ಷತ್ರ ಜನಿಸೋದು ಈ ರೀತಿ. ನಮ್ಮ ಸೌರವ್ಯಾನ 450 ವರ್ಷಗಳಿಂದ ಜನಿಸಿತು ಅಂತ ನೆಬ್ಯುಲಾರ್ ಹೈಪಾಥಿಸಿಸ್ ಅನ್ನೋದು ಹೇಳುತ್ತೆ. ಆಮೇಲೆ ನಕ್ಷತ್ರ, ಇವಾಗ ನೋಡಿ ನಮ್ಮ ಸೂರ್ಯ ಮಧ್ಯವಯಸ್ಕ ನಕ್ಷತ್ರ, ಅದು ಈಗ 4.5 ವರ್ಷಗಳ ಹಿಂದೆ ಅಂದರೆ 450 ವರ್ಷಗಳ ಹಿಂದೆ ಸೌರವ್ಯೂಹ ಸೂರ್ಯ ಎಲ್ಲ ಅಸ್ತಿತ್ವಕ್ಕೆ ಬಂದಿದ್ದು. ಇನ್ನೂ ಒಂದು 450 ವರ್ಷ ಸೂರ್ಯನಿಗೆ ಏನೂ ಆಗಲ್ಲ, ಅಥವಾ 400. ಆಮೇಲೆ ಸೂರ್ಯ ಹಿಗ್ಗಿ ಹಿಗ್ಗಿ ಹಿಗ್ಗಿ ಹಿಗ್ಗಿ ಕೆಂಪು ದೈತ್ಯ ರೆಡ್ ಜೈಂಟ್ ಅಂತ, ಅವಾಗ ಭೂಮಿ ಎಲ್ಲ ಅಸ್ತಿತ್ವದಲ್ಲೇ ಇರಕ್ಕೆ ಸಾಧ್ಯ ಇಲ್ಲ,
1: ಅಷ್ಟು
0: ಶಾಖ ಪ್ರೊಡ್ಯೂಸ್ ಆಗೋಗ್ಬಿಡುತ್ತೆ. ಆಮೇಲೆ ಭೂಮಿ ಎಲ್ಲ ಇದಾದ್ಮೇಲೆ ತಿರ್ಗಾ ಸೂರ್ಯ ಸಂಕುಚಿತಗೊಂಡು ಹೊರಭಾಗದೆಲ್ಲ ಅನಿಲಗಳೆಲ್ಲ ಹೊಟ್ಟೋಗ್ಬಿಡುತ್ತೆ, ಪ್ಲಾನೆಟರಿ ನೆಬ್ಯುಲಾ ಅಂತ ಹೇಳಿ. ಒಳಭಾಗ ಕೇಂದ್ರ ಭಾಗ ಏನಾಗುತ್ತೆ, ತನ್ನಷ್ಟಕ್ಕೆ ತಾನೇ ಕುಸಿಯಕ್ಕೆ ಶುರು ಆಗುತ್ತೆ. ಆದರೆ ಸೂರ್ಯನ ವಿಚಾರದಲ್ಲಿ ಅದು ಕುಸಿಯಕ್ಕೆ ಶುರುವಾಗಿ ಇವತ್ತು ಒಂದು ಸೂರ್ಯನೊಳಗೆ 13 ಭೂಮಿನ ತುಂಬೋದು. ಆದರೆ ಸೂರ್ಯ ಎಷ್ಟು ಚಿಕ್ಕದಾಗಿ ಹೋಗ್ತಾನೆ ಅವತ್ತು ಅಂದರೆ ಭೂಮಿಯ ಗಾತ್ರದವನಾಗ ಸಾಂದ್ರತೆ ಡೆನ್ಸಿಟಿ ಹೆಂಗಿರ್ಬೇಕು, ಒಂದು ಸ್ಪೂನ್ ವಸ್ತು ಅದರ ತೆಗೆದ್ರೆ 1,000 ಟನ್ ಇರುತ್ತೆ. ಅದ್ರ ಅದನ್ನೆಲ್ಲ ನಾವು ದಿನನಿತ್ಯ ಜೀವನ ದೃಷ್ಟಿಯಿಂದ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅದು ಸೂರ್ಯ ಇದು ಶ್ವೇತ ಕುಬ್ಜ ಅಂತ ಹೇಳ್ತಾರೆ ಆ ಸ್ಥಿತಿಲಿ. ಆಮೇಲೆ ಅದು ನಿಧಾನವಾಗಿ ಅದು ಬೆಳಕನ್ನು ಉತ್ಪಾದಿಸೋ ಸಾಮರ್ಥ್ಯ ಕಳ್ಕೊಂಡು ಅದಿದೆ. ಇದು ಸೂರ್ಯನಂತಹ ನಕ್ಷತ್ರ. ಕೆಲವು ನಕ್ಷತ್ರಗಳು ಸೂರ್ಯನಿಗಿಂತ ಸಾಕಷ್ಟು ದ್ರವ್ಯರಾಶಿ ಅಂದ್ರೆ ಮಾಸ್ನ ಹೊಂದಿ, ಅವುಗಳು ಈ ಆಸ್ಫೋಟಿಸಿದ ಮೇಲೆ ಹಿಗ್ಗಿದ ಮೇಲೆ ರೆಡ್ ಜೈಂಟ್ ಆದ್ಮೇಲೆ ತಿರ್ಗಾ ಕುಗ್ಗತ್ವಲ್ಲ, ಹಿಗ್ಗೋದು ಕುಗ್ಗೋದು ಹಿಗ್ಗೋದು ಕುಗ್ಗೋದು ನಡೆದು ಕಡೆಗೊಂದ್ಸಲ ಇಡೀ ನಕ್ಷತ್ರನೇ ಆಸ್ಫೋಟಿಸಿ ಹೊರಭಾಗದೆಲ್ಲ, ಹೊರಭಾಗದಲ್ಲಿರುವಂತಹ ವಸ್ತುಗಳೆಲ್ಲ ದೂರ ಹೊರಟಾಗುತ್ತೆ. ಒಳಭಾಗ ತನ್ನಷ್ಟಕ್ಕೆ ತಾನೇ ಕೊಲ್ಯಾಪ್ಸ್ ಆಗಿ ಸಂಘುಷಿತಗೊಂಡು ಒಂದು ದೃಷ್ಟಿಲಿ ಅದು ನ್ಯೂಟ್ರಾನ್ ನಕ್ಷತ್ರ ಆಗುತ್ತೆ. ಅಂದ್ರೆ ನಾನು ಸೂರ್ಯನೇ ಭೂಮಿಯಷ್ಟಾಗ್ತಾನೆ ಅಂದ್ರೆ ಈ ನಕ್ಷತ್ರ ಬೆಂಗಳೂರಿನಷ್ಟಾಗೋಗ್ಬಿಡುತ್ತೆ, ನಂಬಕ್ಕೆ ಆಗಲ್ಲ. ಇಲ್ಲ ಅಂದರೆ ತುಂಬ ಏನಾದರೂ ದ್ರವ್ಯರಾಶಿ ಇರೋ ನಕ್ಷತ್ರ ಆಸ್ಫೋಟಿಸಿದ್ರೆ ಅದು ಯಾವ ರೀತಿ ತನ್ನಷ್ಟಕ್ಕೆ

0: ತಾನೇ ಒಳಗೆ ಸಂಕುಚಿತಗೊಂಡು ಕೊಲ್ಯಾಪ್ಸ್ ಆಗೋಗ್ಬಿಡುತ್ತೆ ಅಂದರೆ ಅದು ಒಂದು ಬಿಂದುವಿನೊಳಗೆ ಅದರ ಇರೋ ದ್ರವ್ಯರಾಶಿಯಲ್ಲ. ಇದನ್ನು ಹೆಂಗೆ ನಂಬೋಣ ನಾವು? ಸಾಧ್ಯ ಆದರೆ ಸಾಧ್ಯ ಆಗಿ ಸಿಂಗ್ಯುಲಾರಿಟಿ ಅಂತ ಹೇಳಿ ಅದು ಬ್ಲ್ಯಾಕ್ ಹೋಲ್ ಅನ್ನೋದು. ಅದಕ್ಕೆ ಅಂದರೆ ಸೂರ್ಯ ಬ್ಲ್ಯಾಕ್ ಹೋಲ್ ಆಗೋಕ್ಕಾಗಲ್ಲ, ಯಾಕಂದರೆ ಸೂರ್ಯನಲ್ಲಿ ಅಷ್ಟೊಂದು ದ್ರವ್ಯರಾಶಿ ಇಲ್ಲ, ನಾವು ಹೆದರ್ಕೋಬೇಕಾಗಿಲ್ಲ. ಆದರೆ ಸೂರ್ಯನಿಗಿಂತ ಅನೇಕ ಪಟ್ಟು ದೊಡ್ಡದಾದ ಅನ್ನೋದಕ್ಕಿಂತ ಹೆಚ್ಚಿನ ದ್ರವ್ಯರಾಶಿ ಉಳ್ಳ ಮ್ಯಾಸಿವ್ ಸ್ಟಾರ್ಸ್, ನ್ಯೂಟ್ರಾನ್ ನಕ್ಷತ್ರಗಳು ಇಲ್ಲ ಕಪ್ಪು ರಂಧ್ರಗಳು ಆಗಿ
1: ಇದೆ.
0: ನಮ್ಮ ಗ್ಯಾಲಕ್ಸಿ ಮಧ್ಯಭಾಗದಲ್ಲೇ ಅನೇಕ ಅನೇಕ ಲಕ್ಷಾಂತರ ಸೂರ್ಯರಷ್ಟು ಇರುವಂತಹ ದ್ರವ್ಯರಾಶಿನ ಹೊಂದಿರುವಂತಹ ಬ್ಲ್ಯಾಕ್ ಹೋಲ್ಗಳಿದೆ ಮಧ್ಯಭಾಗದಲ್ಲಿ, ಕೇಂದ್ರ ಭಾಗದಲ್ಲಿ ನಮ್ಮ ಗ್ಯಾಲಕ್ಸಿ.
1: ಸರ್, ನಾನೇ ಇಷ್ಟು ಕ್ಯೂರಿಯಾಸಿಟಿಯಲ್ಲಿ ಕೇಳ್ತಾ ಇದ್ದೀನಿ, ಲೈಕ್ ಕ್ವೆಶನ್ಸ್ ಕೇಳ್ತಾ ಇದ್ರೆ ಒಂದಿನ ಫುಲ್ ಹೋಗುತ್ತೆ, ಕೇಳ್ತಾ ಇರೋಣ ಅಂತ ಅನ್ಸುತ್ತೆ. ನಿಮ್ಮನ್ನ ಹಲವಾರು ಜನ ಮಕ್ಕಳನ್ನ ನೀವು ಭೇಟಿ ಮಾಡಿರ್ತೀರಾ, ಡೈಲಿ ಅವ್ರ ಹತ್ರ ವೆರೈಟಿ ವೆರೈಟಿ ಕ್ವೆಶನ್ಸ್ ಬರುತ್ತೆ ನಿಮ್ಗೆ. ನಿಮ್ಮನ್ನ ನಿಜವಾಗ್ಲು ಉತ್ತರ ಕೊಡಕ್ಕೆ ಆಗದೆ ಇರುವಂತ ಕ್ವೆಶನ್ ಯಾವ್ದಾದ್ರು ಕೇಳಿದ್ದಾರೆ ಯಾರಾದ್ರು?
0: ಕೇಳಿದ್ದಾರೆ, ಯಾಕಂದ್ರೆ ವಿಜ್ಞಾನಕ್ಕೇನೆ ಉತ್ತರ ಇಲ್ಲ. ಉದಾಹರಣೆ ತಗೊಂಡ್ರೆ ಬಿಗ್ ಬ್ಯಾಂಗ್ ಅನ್ನೋದ್ರಿಂದ ನಮ್ಮ ಇಡೀ ವಿಶ್ವ ಅಂದ್ರೆ ಯೂನಿವರ್ಸ್ ಹಸಿತು. ಬಿಗ್ ಬ್ಯಾಂಗ್ ಮುಂಚೆ ಏನಿತ್ತು ಯಾರು ಉತ್ತರಿಸಕ್ಕ ನನ್ನ ಕೈಲಂತೂ ಆಗಲ್ಲ.
1: ಯಾಕಂದ್ರೆ ಮಕ್ಕಳ ಪ್ರಶ್ನೆ ಕೇಳ್ತಾರೆ.
0: ಅಯ್ಯೋ ಖಂಡಿತ, ನಾನು 30 ವರ್ಷದ ಕೆಳಗೆ ಒಬ್ಬ ಹುಡುಗ ಕೇಳಿದ್ದ, ಸಾಮಾನ್ಯವಾಗಿ ವಿಶ್ವ ಹಿಗ್ಗುತ್ತಾ ಇದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಕೇಳ್ದ, ನನಗೆ ಉತ್ತರನೇ ಇರಲಿಲ್ಲ. ಆದರೆ ಇವಾಗ ಗೊತ್ತಾಗಿದೆ, ಪರವಾಗಿಲ್ಲ ನನಗೆ. ಹಾಗಾಗಿ ಇದು ತುಂಬಾ ಕುತೂಹಲಕಾರಿಯಾದ ಒಂದು ವಿಚಾರ, ಒಂಥರ ರೋಮಾಂಚಕಾರಿಯಾದಂತಹ ವಿಚಾರ, ವಿಷಯ ಖಗೋಳಶಾಸ್ತ್ರ ಮತ್ತು ಅಂತರಿಕ್ಷಯಾನ ಅನ್ನೋದನ್ನ ನಾವು ಖಂಡಿತ ತಿಳ್ಕೊಬೇಕು.
1: ತುಂಬಾ ಮಕ್ಕಳಲ್ಲಿ ಕ್ಯೂರಿಯಾಸಿಟಿ ಇರುತ್ತೆ ಸರ್, ಕೆಲವುದಕ್ಕೆ ಅದಕ್ಕೆ ಸರಿಯಾಗಿ ಆನ್ಸರ್ ಸಿಗಲ್ಲ, ಅಥವಾ ಸರಿಯಾಗಿ ಅದಕ್ಕೆ ಒಂದು ಫುಡ್ ಅಂತ ಹೇಳ್ತಾರಲ್ಲ, ಆ ಕ್ಯೂರಿಯಾಸಿಟಿಗೆ ಅದು ಸಿಗಲ್ಲ. ಈ ತರ ಕುತೂಹಲದಿಂದ ಇರೋ ಮಕ್ಕಳಿಗೆ ವಿಜ್ಞಾನಿ ಆಗ್ಬೇಕು ಅಂತ ಕನ್ಸು ಕಾಣ್ತಿರೋ ಮಕ್ಕಳು ಯಾವ ರೀತಿ ಸ್ಟಡಿ ಮಾಡಬೇಕು, ಯಾವೆಲ್ಲ ಸಬ್ಜೆಕ್ಟ್ಸ್ನ ಅವರು ಅತ್ಯಂತ ಗಮನವಾಗಿ ನೋಡಬೇಕು ಅನ್ನೋದಾದ್ರೆ ನಿಮ್ಮ ಉತ್ತರ ಏನು?
0: ಖಂಡಿತ ವಿಜ್ಞಾನ ಮತ್ತು ಗಣಿತ, ಇದ್ರ ಬಗ್ಗೆ ವಿಜ್ಞಾನದ ಮೂಲಭೂತ ವಿಷಯಗಳನ್ನ ಚೆನ್ನಾಗಿ ಮನದಟ್ಟು ಮಾಡ್ಕೋಬೇಕು. ತಂದೆ ತಾಯಿಗಳು ಈ ವಿಚಾರದಲ್ಲಿ ಮಕ್ಕಳನ್ನ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಏನು ನಿನ್ಗೇನು ಗೊತ್ತಾಗಲ್ಲ ಸುಮ್ಮನೆ ಇರು ಅಂತ ಆ ರೀತಿ ಮಾಡಬಾರ್ದು. ಟೀಚರ್ಸು ಅಷ್ಟೆ, ಇಂತಹ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಅದನ್ನ ನೋಟ್ ಮಾಡಿಕೊಂಡು, ನನಗೆ ತಿಳಿದಿಲ್ಲ ಇದು, ಇದ್ರ ಬಗ್ಗೆ ತಜ್ಞರಿದ್ದಾರೆ, ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಅನೇಕ ಕಾರ್ಯಕ್ರಮಗಳಿದೆ, ನಮ್ಮ ಆಕಾಶ ಮಂದಿರ ಪ್ರದರ್ಶನಗಳು, ಇವಾಗ ವಾಯೇಜರ್ ದ ನೆವರ್ ಎಂಡಿಂಗ್ ಜರ್ನಿ ಅಂದ್ರೆ ವಾಯೇಜರ್ ಮುಗಿಯದ ಪಯಣ ಅಂತ ಒಂದು, ಆಕಾಶದಲ್ಲಿ ಬಿರುಸುಬಾಣಗಳು ಅಂತ ಇನ್ನೊಂದು, ಸೆಲೆಸ್ಟಿಯಲ್ ಫೈರ್ ವರ್ಕ್ಸ್ ಅಂತ ಈ ರೀತಿ ಮಾಡ್ತಾ ಪ್ರತಿ ಒಂದು ತಿಂಗಳ ಮೊದಲ ಭಾನುವಾರದಂದು ಖಗೋಳ ಶಾಸ್ತ್ರಜ್ಞರನ್ನು ಪ್ರಶ್ನೆ ಕೇಳಿ, ಆಸ್ಕ್ ಅನ್ ಅಸ್ಟ್ರಾನಮರ್, ಈ ತರದೆಲ್ಲ ಕಾರ್ಯಕ್ರಮಗಳಿದೆ. ದಯಮಾಡಿ ಈ ರೀತಿ ಕುತೂಹಲ ಇರೋರು ತಂದೆ ತಾಯಿಗಳು ಮಕ್ಕಳನ್ನ ಜವಾಹರಲಾಲ್ ನೆಹರು ತಾರಾಲಯಕ್ಕೆ ಕರ್ಕೊಂಡ್ಬರ್ಬೇಕು ಅಂತ ನಾನು ಕೇಳ್ಕೊಳ್ಳೋ.
1: ಗುರುಪ್ರಸಾದ್ ಸರ್, ನಮ್ಮೊಂದಿಗೆ ಇಷ್ಟು ಹೊತ್ತು ತುಂಬಾ ಸರಳವಾಗಿ, ಸುಂದರವಾಗಿ ಮತ್ತು ಅದ್ಭುತವಾಗಿ ಬಾಹ್ಯಾಕಾಶದ ಅದ್ಭುತ ಲೋಕವನ್ನ ಪರಿಚಯಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಇವತ್ತು ಒಂದು ನಿಮ್ಮ ಮಾತುಗಳಿಂದ ಒಂದು ಅರ್ಥ ಆಯ್ತು, ಏನಂದ್ರೆ ಆಕಾಶದತ್ತ ನಾವು ಕಣ್ಣಾಯಿಸೋದು ಬರೀ ನಕ್ಷತ್ರಗಳನ್ನು ನೋಡೋದಲ್ಲ, ಪ್ರಶ್ನೆಗಳನ್ನು ಕೇಳಬೇಕು, ಉತ್ತರವನ್ನ ಹುಡುಕ್ಬೇಕು ಅಲ್ವಾ, ಹೊಸದನ್ನ ಕಲಿಬೇಕು ಅನ್ನೋದು ನಮ್ಮ ಮಕ್ಕಳು ಅರ್ಥ ಮಾಡ್ಕೋಬೇಕು. ಮಕ್ಕಳೇ, ಇನ್ನು ಮುಂದೆ ರಾತ್ರಿ ಆಕಾಶದಲ್ಲಿ ಒಂದು ಮಿನುಗುವ ನಕ್ಷತ್ರವನ್ನ ನೋಡಿದಾಗ ಅದನ್ನ ಕೇವಲ ಒಂದು ಬೆಳಕಾಗಿ ನೋಡಬೇಡಿ, ಅದರ ಹಿಂದೆ ಅಡಗಿರುವ ವಿಜ್ಞಾನವನ್ನ ಕಲ್ಪಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಹುಡುಕಿ, ನಿಮ್ಮ ಪ್ರಯತ್ನವನ್ನ ನೀವು ಕೈ ಬಿಡಬೇಡಿ. ಈ ಬಾಹ್ಯಾಕಾಶ ಸಪ್ತಾಹದಲ್ಲಿ ನಾವು ಒಂದು ಸಂಕಲ್ಪ ಮಾಡೋಣ, ಆಕಾಶವನ್ನ ನೋಡಿ ಆಶ್ಚರ್ಯ ಪಡೋಣ, ವಿಜ್ಞಾನವನ್ನ ತಿಳಿಯೋಣ, ಪ್ರಶ್ನೆಗಳನ್ನ ಕೇಳೋಣ, ನಮ್ಮ ಕನಸುಗಳಿಗೆ ಮಿತಿಯೇ ಇಲ್ಲ ಅಂತ ಅಂದ್ಕೊಳ್ಳೋಣ. ಇಷ್ಟು ಹೊತ್ತು ನಮ್ಮೊಂದಿಗೆ ಡಾಕ್ಟರ್ ಬಿ ಆರ್ ಗುರುಪ್ರಸಾದ್ ಸರ್ ಅವರು, ನೀವೆಲ್ಲ ಕೇಳಬೇಕು ಅಂತ ಏನೇನು ಅಂದ್ಕೊಂಡಿದ್ದೀರಾ ಪ್ರಶ್ನೆಗಳನ್ನ ನಾನು ಕೇಳಿದ್ದೀನಿ. ಸಮಯದ ಅಭಾವ ಇರೋದ್ರಿಂದ ಕೆಲವು ಪ್ರಶ್ನೆಗಳಿಗೆ ಮಾತ್ರ ನಾವು ಇವತ್ತು ಉತ್ತರವನ್ನ ಕಂಡುಕೊಂಡಿದ್ದೀವಿ. ಸೊ ಇವತ್ತಿನ ಹಕ್ಕೆ ಬಳಗ ಕೇಳಿದ ಎಲ್ಲಾ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್.
0: ನಮಸ್ಕಾರ.

ಆಕಾಶದಾಚೆ ಏನಿದೆ ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದ ಡಾಕ್ಟರ್ ಬಿಆರ್ ಗುರುಪ್ರಸಾದ್ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದ್ರಿ. ಕಾರ್ಯಕ್ರಮ ನಿರ್ಮಾಣ ಆಶಾ. ಹಕ್ಕಿಯ ಬಳಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಶ್ರೋತೃಳೆ ಗಮನಿಸಿ, ನಾಳೆ ಬೆಳಗ್ಗೆ 9 ಗಂಟೆಗೆ ಮೈಸೂರು ವೃತ್ತಾಂತರಂಗ ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಮೂಡಿಬರ್ತಾ ಇದೆ.

ಸಮಯ ನಾಳೆ ಬೆಳಗ್ಗೆ 9 ಗಂಟೆಗೆ ಗಮನಿಸಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. ಮೈಸೂರು ವೃತ್ತಾಂತರಂಗ ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಗುಲ್ಮೋಹರ್ ಇದೀಗ

ಸೋನು ನಿಗಮ್ ಹಾಗೂ ಅನುರಾಧ ಪೌಡವಾಲ್ ಅವರ ಕಂಠದಲ್ಲಿ ಕೇಳಿ ತುಂಬಿನ್ ಚಿತ್ರದ ಗೀತೆಯನ್ನ. ಗೀತೆಯನ್ನ ಬರೆದಿದ್ದಾರೆ ಫಯಾಜ್ ಅನ್ವರ್, ಸಂಗೀತ ನಿಖಿಲ್ ಮತ್ತು ವಿಜಯ್.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasaraBharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಗುಲ್ಮೊಹರ್ ಕೇಳ್ತಾ ಇದ್ದೀರಾ. ಇನ್ನೀಗ ಆಶಾ ಭೋಂಸ್ಲೆ ಹಾಗೂ ಅಭಿಜಿತ್ ಅವರ ಗಂಟದಲ್ಲಿ ಮೂಡಿ ಬರ್ತಾ ಇದೆ ಬಾಸಿಗರ್ ಚಿತ್ರದ ಹಾಡು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗುಲ್ಮೋಹರ್ ಕೇಳ್ತಾ ಇದ್ದೀರಾ. ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಮೇನೆ ಪ್ಯಾರ್ ಕ್ಯೂ ಕಿಯಾ ಈ ಚಿತ್ರದ ಹಾಡು. ಸಮೀರ್ ಅವರ ಸಾಹಿತ್ಯವಿದು, ಸಂಗೀತ ಹಿಮೇಶ್ ರೇಷ್ಮೆಯಾ.

0: ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಮಾಮ ಮಹಾವಿದ್ಯೆ. ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ. ರಚನೆ, ನಿರೂಪಣೆ ಮತ್ತು ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ನಿರ್ಮಾಣ ಕೆಎಲ್ ರಾಜೇಶ್ವರಿ.
1: ಶ್ರೋತೃಗಳೇ, ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನಾಳೆ ಬೆಳಗ್ಗೆ 10 ಗಂಟೆಗೆ

ಲತಾ ಮಂಗೇಶ್ಕರ್ ಅವರು ಗೀತೆಯನ್ನು ಹಾಡಿರುವಂತಹ 1942 ಎ ಲವ್ ಸ್ಟೋರಿ ಈ ಚಿತ್ರದ ಒಂದು ಗೀತೆ ಇದೀಗ. ಜಾವೇದ್ ಅಖ್ತರ್ ಅವರ ಸಾಹಿತ್ಯವಿದು, ಸಂಗೀತ ರಾಹುಲ್ ದೇವ್ ಬರ್ಮನ್.

0: ಶ್ರೋತೃಗಳೇ ಗಮನಿಸಿ, ನಾಳೆ ರಾತ್ರಿ 7:45 ಗಾಂಧಿವಾದವು ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು, ಈ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ಸಹಾಯಕ ಪ್ರಾಧ್ಯಾಪಕರಾದ SM ರಜನಿ ಅವರು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಈ ಕಾರ್ಯಕ್ರಮದ ಒಂದು ತುಣುಕು ಇದೀಗ.
1: ರಾಜಕೀಯ ಸಾಮಾಜಿಕ ವಿಚಾರಗಳಲ್ಲಿ ಕ್ರಾಂತಿ ಎಬ್ಬಿಸಿದ ಗಾಂಧೀಜಿಯವರ ವಿಚಾರಧಾರೆಗಳಿಗಿಂತ ವೈಚಾರಿಕ ವಿಷಯಗಳ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಅಗಾಧ ಪರಿಣಾಮ ಬೀರಿತು. ಈ ಸ್ವಾತಂತ್ರ್ಯ ಹೋರಾಟದ ಅಪೂರ್ವ ಅನುಭವವನ್ನೊದಗಿಸಿತು. ಈ ಸಂಗ್ರಾಮದ ಕಾವು ಹೆಚ್ಚು ಚುರುಕಾಗಿ ತಟ್ಟಿದುದು ಉತ್ತರ ಕರ್ನಾಟಕದಲ್ಲೇ. ತರಾಸು ಅವರ ಕಾದಂಬರಿ ರಕ್ತತರ್ಪಣದಿಂದ ಆರಂಭವಾಗಿ ಮಿರ್ಜಿ ಅಣ್ಣಾರಾಯ, ಬಸವರಾಜ ಕಟ್ಟಿಮನಿ, ಎಸ್ ಅನಂತನಾರಾಯಣ, ಆನಾಕೃ, ನಿರಂಜನ, ವಿಎಂ ಇನಾಮದಾರ್, ಕೋಚನ್ನಬಸಪ್ಪ, ಅಶ್ವಥ ಮೊದಲಾದವರ ಕಾದಂಬರಿಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ವರ್ಣನೆ, ಕಷ್ಟ ನಷ್ಟಗಳು ಪರಿಣಾಮಕಾರಿಯಾಗಿ ಚಿತ್ರಿತವಾಗಿವೆ.
0: ಕೇಳಿ ಕಾರ್ಯಕ್ರಮ ನಾಳೆ ರಾತ್ರಿ 7:45. ಗಾಂಧಿವಾದವು ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು, ಈ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ಸಹಾಯಕ ಪ್ರಾಧ್ಯಾಪಕರಾದ SM ರಜನಿ ಅವರು. ರಾಜ್ಯವ್ಯಾಪಿ ಮೂಡಿ ಬರ್ತಾ ಇದೆ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗುಲ್ಮೋಹರ್ ಕೇಳ್ತಾ ಇದ್ದೀರಾ. ಸಾಧನಾ ಸರ್ಗಮ್ ಹಾಗೂ ಪಂಕಜ್ ಉದಾಸ್ ಅವರ ಕಂಠದಲ್ಲಿ ಮೊಹರಾ ಚಿತ್ರದ ಹಾಡು. ಇಂದಿವರವರ ಗೀತರಚನೆಯಿದು, ಸಂಗೀತ ವಿಜು ಶಹಾ.

ಉದಿತ್ ನಾರಾಯಣ್ ಹಾಡಿರುವ ದಿಲ್ವಾಲೆ ದುಲನಿಯಾ ಲೇ ಜಾಯೆಂಗೆ ಈ ಚಿತ್ರದ ಹಾಡು ಇದೀಗ ಆನಂದ್ ಬಕ್ಷಿಯವರ ಗೀತ ರಚನೆಯದು, ಜತಿನ್ ಲಲಿತ್ ಅವರ ಸಂಗೀತ.

ಲತಾ ಮಂಗೇಶ್ಕರ್, ಉದಿತ್ ನಾರಾಯಣ್ ಮತ್ತು ಸಂಗಡಿಗರ ಕಂಠದಲ್ಲಿ ಫರ್ಜ್ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಗುಲ್ಮೋಹರ್ ಇದುವರೆಗೂ ಮೂಡಿಬಂತು.

ಶ್ರೋತೃಗಳಿಗೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಮೈಸೂರು ದಸರಾ ಹಬ್ಬದ ಆಚರಣೆಯ ಪೂರ್ವಭಾವಿ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಪದಗಳನ್ನು ಕೇಳಬಹುದು. ಇನ್ನು ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಮೂಡಿ ಬರ್ತಾ ಇದೆ 7:45. ಶ್ರೋತೃಗಳಿಗೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಮೈಸೂರು ದಸರಾ ಹಬ್ಬದ ಆಚರಣೆಯ ಪೂರ್ವಭಾವಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು ಸಿರಿಗಂಧ 8:30. ರಮ್ಯಾ ವಸಿಷ್ಠ ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು ರಾತ್ರಿ 9:15. ಇನ್ನು ಯುವವಾಣಿ ಕಾರ್ಯಕ್ರಮ ರಾತ್ರಿ 9:30. ಹರ್ಷಿತಾ ಅವರಿಂದ ಬದಲಾಗುತ್ತಿರುವ ಜಗತ್ತು ಮತ್ತು ಕೌಶಲ್ಯ ಈ ಕುರಿತಾಗಿ ಭಾಷಣ ಇದೆ. ತದನಂತರ ಶರಣ್ ಎಂ ಅವರಿಂದ ಕವನ ವಾಚನ. ಈ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. ಯುವವಾಣಿ ರಾತ್ರಿ 9:30. ಇನ್ನು ರಾತ್ರಿ 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಅರ್ಚನಾ ಜಿ ಉಪಾಧ್ಯಾಯ ಅವರ ಹಾಡುಗಾರಿಕೆ ಇದೆ. ಮಂಗಳೂರು ಕೇಂದ್ರದ ಕೊಡುಗೆ ಇದು. ಗಮನಿಸಿ, ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಮೂಡಿ ಬರ್ತಾ ಇದೆ ರಾತ್ರಿ 10 ಗಂಟೆಗೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕೇಳ್ತಾ ಇದ್ರೆ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 4:04. ಸಂಜೆಯ ಪ್ರಸಾರದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಸಮಯ ಆಗ್ತಾ ಇದೆ 4:09. ನೀವೆಲ್ಲರೂ ಟ್ಯೂನ್ ಮಾಡಿರೋದು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಅಂಗವಾಗಿ ನಡೀತಾ ಇರುವಂತಹ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ 4ನೇ ಪ್ರಶ್ನೆಯ ಹಂತಕ್ಕೆ ಬಂದಿದ್ದೀವಿ. 4ನೇ ಪ್ರಶ್ನೆಯನ್ನು ನಾನು ಕೇಳಿದ್ದೆ, ಸಂಖ್ಯಾ ದೃಷ್ಟಿಯಿಂದ ಅಂದಿಗೆ ವಿಶ್ವ ದಾಖಲೆ ಎನಿಸಿದ 104 ಉಪಗ್ರಹಗಳನ್ನು ಒಮ್ಮೆಲೆ ಕೊಂಡೊಯ್ದ ಭಾರತೀಯ ರಾಕೆಟ್ ಯಾವುದು? ವಿಚ್ ಇಂಡಿಯನ್ ರಾಕೆಟ್ ಕ್ಯಾರೀಡ್ 104 ಸ್ಯಾಟಲೈಟ್ಸ್ ಇನ್ ಸಿಂಗಲ್ ಲಾಂಚ್, ಅ ವರ್ಲ್ಡ್ ರೆಕಾರ್ಡ್ ಅಟ್ ದಟ್ ಟೈಮ್ ಅಂತ ನಾನು ಕೇಳಿದ್ದೆ 4ನೇ ಪ್ರಶ್ನೆ. ಸಾಕಷ್ಟು ಜನ ಸ್ನೇಹಿತರು ಸಂದೇಶಗಳನ್ನು ಕಳಿಸಿದ್ದೀರಿ, ಉತ್ತರಗಳನ್ನು ಕೊಟ್ಟಿದ್ದೀರಿ. ಸರಿಯಾಗಿರೋ ಉತ್ತರ ನಿಮ್ದಾ ಇಲ್ವಾ, ಹಾಗಾದರೆ ಆನ್ಸರ್ ಅನ್ನು ಕೇಳಿಸ್ಕೊಂಡು ವೆರಿಫೈ ಮಾಡ್ಕೊಳ್ಳಿ. ಸರಿಯಾಗಿರೋ ಉತ್ತರ ಆಗಿತ್ತು PSLV C-37. ಇಂದಿಗೂ ಭಾರತೀಯ ರಾಕೆಟ್ ದಾಖಲೆಯಾಗಿರುವ ಒಂದೇ ಯಾನದಲ್ಲಿ 104 ಉಪಗ್ರಹಗಳನ್ನು ಇಸ್ರೋದ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ PSLV C-37 ಉಡಾವಣಾ ವಾಹನವು 2017 ಫೆಬ್ರವರಿ 17 ಕಕ್ಷೆಗೆ ತಲುಪಿಸಿತು. ದ ಹೈಯೆಸ್ಟ್ ನಂಬರ್ ಆಫ್ ಸ್ಯಾಟಲೈಟ್ಸ್ ಲಾಂಚ್ಡ್ ಬೈ ಅ ಸಿಂಗಲ್ ಇಸ್ರೋ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ PSLV ಮಿಷನ್ ಈಸ್ 104 ಸ್ಯಾಟಲೈಟ್ಸ್ ಅಚೀವ್ಡ್ ಡ್ಯೂರಿಂಗ್ ದ PSLV C-37 ಮಿಷನ್ ಆನ್ 15th February 2017. ಸರಿಯಾಗಿ ಉತ್ತರ ಕೊಟ್ಟಿರುವಂತಹ ಸ್ನೇಹಿತರೆಲ್ಲರಿಗೂ ಧನ್ಯವಾದಗಳು. ನೀವು ಸರಿಯಾಗಿರುವ ಉತ್ತರವನ್ನು ಕೊಟ್ಟಿದ್ದೀರಾ ಇಲ್ವಾ ಗೊತ್ತಾಯ್ತಾ ನಿಮಗೆ? ಹಾಗಾದರೆ ಮುಂದಕ್ಕೆ ಹೋಗೋಣ. 4ನೇ ದಿನದ ವಿಜೇತರನ್ನು ಘೋಷಿಸುವಂತಹ ಸಮಯಕ್ಕೆ ನಾವು ಬಂದಿದ್ದೀವಿ. ಈಗ ನಮ್ಮ ಇಸ್ರೋ ವಿಜ್ಞಾನಿಯಾದ ಡಾಕ್ಟರ್ ಮಧುಸೂದನ್ CS ಅವರು 4ನೇ ದಿನದ ವಿಜೇತರನ್ನು ಪ್ರಕಟಿಸುತ್ತಾರೆ.
2: ಮಗದಮ್ಮೆ ನಮಸ್ಕಾರ. 7ನೇ ತಾರೀಕಿನ ರಸಪ್ರಶ್ನೆಯ ವಿಜೇತರು ದಿಶಾ RR, ಭಾಗ್ಯ ರಾಮಣ್ಣ ಬಿ, ಆರ್ಯ ಬೆಂಗಳೂರು, ರವೀಂದ್ರ ಕೊಂಬಾರೆ, ಸಾಗರ್ ಗಂಗಾವತಿ, ಜಫಾರ್ ಖಾನ್, ಗೀತಾ ಜೋಶಿ, ಜಗದೀಶ್ ಜಿನಹ್ಯಾರಿ, ಡಿ ರಶ್ಮಿ ಉಮೇಶ್, ಲಿಂಗರಾಜು ಬೊಮ್ಮನಹಳ್ಳಿ.
1: ಎಸ್, ಹಾಗಾದರೆ 4ನೇ ದಿನದ ವಿಜೇತರ ಲಿಸ್ಟ್ನಲ್ಲಿ ನೀವಿದ್ದೀರಾ. ನೀವಿದ್ರೆ ಎಲ್ಲರಿಗೂ ಹಾರ್ಟಿ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾ ಇನ್ನು ರಸಪ್ರಶ್ನೆ ಕಾರ್ಯಕ್ರಮದ ಹೀಟ್ನಲ್ಲೇ ಮುಂದಕ್ಕೆ ಹೋಗ್ತಾ ಹೋಗ್ತಾ 5ನೇ ಪ್ರಶ್ನೆಗೆ ನಾವು ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮದ 5ನೇ ಪ್ರಶ್ನೆ ಹೀಗಿದೆ. ಹಾಗೆ 5ನೇ ಹಾಗೂ ಕೊನೆಯ ಪ್ರಶ್ನೆ ನಿಮ್ಮೆಲ್ಲರಿಗಾಗಿ ಕೇಳ್ತಾ ಇದ್ದೀವಿ. ಸರಿಯಾಗಿ ಉತ್ತರ ಕೊಡಿ. ಇಷ್ಟೊತ್ತು ನಿಮಗೆ ಸರಿಯಾಗಿ ಉತ್ತರ ಕೊಟ್ಟಕ್ಕಾಗಿಲ್ಲ ಅಂತಂದರೆ ಬೇಜಾರು ಮಾಡ್ಕೊಳ್ಬೇಡಿ. ಈ ಒಂದು ಕಡೆಯ ಪ್ರಶ್ನೆಗೆ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಪ್ರಶ್ನೆ ಹೀಗಿದೆ. ಉಪಗ್ರಹಗಳನ್ನು ಕಕ್ಷೆಗೆ ಮುಟ್ಟಿಸಬಲ್ಲ ಭಾರತದ ಮೊದಲ ಖಾಸಗಿ ರಾಕೆಟ್ ಯಾವುದು? ಉಪಗ್ರಹಗಳನ್ನು ಕಕ್ಷೆಗೆ ಮುಟ್ಟಿಸಬಲ್ಲ ಭಾರತದ ಮೊದಲ ಖಾಸಗಿ ರಾಕೆಟ್ ಯಾವುದು? ವಿಚ್ ಇಸ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ಲಿ ಬಿಲ್ಟ್ ಆರ್ಬಿಟಲ್ ರಾಕೆಟ್? ಇದು ಪ್ರಶ್ನೆ. ಉತ್ತರ ಗೊತ್ತಿದ್ರೆ ಏನ್ ಮಾಡ್ಬೇಕು ಗೊತ್ತಲ್ಲ, ಬೇಗ ಬೇಗ ನಿಮ್ಮ ಹೆಸರು ಹಾಗೆ ಉತ್ತರವನ್ನು ಬರೆದು 9480

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

0: ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಸಮಯ ಆಗಿದೆ 4:18. ನಾನು 5ನೇ ಪ್ರಶ್ನೆಯನ್ನ ಕೇಳಿದ್ರೆ, ಉಪಗ್ರಹಗಳನ್ನು ಕಕ್ಷೆಗೆ ಮುಟ್ಟಿಸಬಲ್ಲ ಭಾರತದ ಮೊದಲ ಖಾಸಗಿ ರಾಕೆಟ್ ಯಾವುದು ಅಂತ ಕೇಳಿದೆ. ವಿಚ್ ಇಸ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ಲಿ ಬಿಲ್ಟ್ ಆರ್ಬಿಟಲ್ ರಾಕೆಟ್ ಅನ್ನೋದು ಪ್ರಶ್ನೆಯಾಗಿತ್ತು. ಇದು ಕಡೆಯ ಪ್ರಶ್ನೆ ಆಗಿದೆ. ಯಾರೆಲ್ಲ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೀರಾ ನೋಡ್ಕೊಳ್ಳಿ. ಹಾಗಾದ್ರೆ ಆನ್ಸರ್ ವಿಕ್ರಮ್ 1 ಸರಿಯಾಗಿರುವಂತಹ ಉತ್ತರ. ಹೈದರಾಬಾದಿನ ಸ್ಕೈರೂಟ್ ಎಂಬ ನವೋದ್ಯಮವು ಭಾರತದ ಮೊದಲ ಖಾಸಗಿ ರಾಕೆಟ್ ವಿಕ್ರಮ್ 1 2026 ಜುಲೈ 18 ಹಾರಿಸಿ ಉಪಗ್ರಹಗಳನ್ನು ಭೂಸಮೀಪ ಕಕ್ಷೆಗೆ ತಲುಪಿಸಿತು. ಇದು 2022 ವಿಕ್ರಮ್ S ರಾಕೆಟ್ನ ಮುಂದುವರೆದ ಅವತರಣಿಕೆ. ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಆರ್ಬಿಟಲ್ ರಾಕೆಟ್ ಇಸ್ ವಿಕ್ರಮ್ 1, ಡೆವಲಪ್ಡ್ ಬೈ ದ ಹೈದರಾಬಾದ್ ಬೇಸ್ಡ್ ಸ್ಟಾರ್ಟ್ಅಪ್ ಸ್ಕೈರೂಟ್ ಏರೋಸ್ಪೇಸ್, ವಿಚ್ ಸಕ್ಸಸ್ಫುಲಿ ಲಾಂಚ್ಡ್ ಇನ್ ಟು ಲೋ ಅರ್ಥ್ ಆರ್ಬಿಟ್ ಆನ್ ಜುಲೈ 18, 2026. ಇಟ್ ಸಕ್ಸೀಡೆಡ್ ವಿಕ್ರಮ್ S, ದ ಸಬ್ ಆರ್ಬಿಟಲ್ ರಾಕೆಟ್ ಆಫ್ 2022. ಸರಿಯಾಗಿರೋ ಉತ್ತರ ಆಗಿತ್ತು ವಿಕ್ರಮ್ 1. 5 ಪ್ರಶ್ನೆಗಳು 5 ವಿಜೇತ, ಎಷ್ಟು ವಿಜೇತರನ್ನ ತಗೊಳ್ತಿದ್ದೀವಿ, ಎಷ್ಟು ಜನ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೀರಿ ಎಲ್ಲ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ವಿಕ್ರಮ್ 1 ಅಂತ ಹೇಳಿದಂತಹ ಸ್ನೇಹಿತರಲ್ಲಿ ಲಕ್ಕಿ ವಿಜೇತರು ಯಾರು ಫಸ್ಟ್ ಕಳಿಸಿದ್ದೀರಿ, ಎಲ್ಲ ಪ್ಯಾರಾಮೀಟರ್ಸ್ನ ಮನಸ್ಸಿನಲ್ಲಿಟ್ಕೊಂಡು ನಾವು ವಿಜೇತರನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಹಾಗಾದ್ರೆ 5ನೇ ದಿನದ ವಿಜೇತರನ್ನ ಈಗ ನಮ್ಮ ಇಸ್ರೋ ವಿಜ್ಞಾನಿಯಾದ ಡಾಕ್ಟರ್ ಮಧುಸೂದನ್ CS ಅವರು ಪ್ರಕಟಿಸಲಿದ್ದಾರೆ.
1: ನಮಸ್ಕಾರ. 8ನೇ ತಾರೀಕಿನ ರಸಪ್ರಶ್ನೆಯ ವಿಜೇತರು ಪವನ್ ಕಲ್ಯಾಣ್, ನಂದಿನಿ ಮಾಲ್ತೇಶ್, KAdvaita ಬೆಂಗಳೂರು, ವಿಲ್ಫ್ರೆಡ್ ಭೈರತಿ, ಅನಂತಕುಮಾರ್, BK ಶಿವಕುಮಾರ್, ಪವನ್ ದೇಶಪಾಂಡೆ, ರೂಪಾ ಪಾಂಡುರಂಗ, ಮೋನಿಕಾ ದಾವಣಗೆರೆ ಹಾಗೂ ಅನಿಲ್ KR.
0: ಎಸ್, ವಿಜೇತರೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಹಾಡಿಗೆ ನಾನು ಹೋಗ್ತಾ ಇದ್ದೀನಿ. 5 ಪ್ರಶ್ನೆಗಳು ಮುಗಿದಿದೆ, ಮುಂದಿನ ಹಾಡಿಗೆ ನಾನು ಹೋಗ್ತಾ ಇದ್ದೀನಿ. ಹಾಡಿನ ನಂತರ 6ನೇ ದಿನದ ವಿಜೇತರನ್ನ ನಾವು ಅನೌನ್ಸ್ ಮಾಡ್ತೀವಿ. ಎಲ್ಲೋ ಹೋಗದೆ ಟ್ಯೂನ್ ಮಾಡಿದಿ. ಇದು FM Rainbow 101.3 MHz.

0: ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ರ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. 4:24 ಆಗಿದೆ. 6ನೇ ದಿನದ ವಿಜೇತರನ್ನ ಘೋಷಿಸುವಂತಹ ಸಮಯ. ಈಗ ನಮ್ಮ ಇಸ್ರೋ ವಿಜ್ಞಾನಿಯಾದ ಡಾಕ್ಟರ್ ಮಧುಸೂದನ್ ಸಿ ಎಸ್ ಅವರು 6ನೇ ದಿನದ ವಿಜೇತರನ್ನ ಪ್ರಕಟಿಸುತ್ತಾರೆ.
1: ನಮಸ್ಕಾರ ನಮಸ್ಕಾರ. 9ನೇ ತಾರೀಕಿನ ರಸಪ್ರಶ್ನೆ ವಿಜೇತರು ಗಾನಸುಮ, ಜಯಶ್ರೀ ಸುನಿಲ್, ಶರಣ್ಯ ಶಿವಮೊಗ್ಗ, ಗುರುರಾಜ್ ವಿರೂಪಾಕ್ಷಪ್ಪ, ಅನುಪಮ, ಅಭಿಷೇಕ್ ಮಡಿವಾಳ, ವಾಣಿ ಬೆಂಗಳೂರು, ರಂಜಿತಾ ದರ್ಶಿನಿ ಮಂಡ್ಯ, ಖುಷಿ ದಾವಣಗೆರೆ ಹಾಗೂ ಎ ಹರಿಹರನ್.
0: ಎಸ್, 6ನೇ ದಿನದ ವಿಜೇತರು ಕೂಡ ಗೊತ್ತಾಗಿದ್ದಾರೆ. ಈಗ ಮೊದಲ 6 ದಿನಗಳ ವಿಜೇತರನ್ನ ನಾವು ಘೋಷಣೆ ಮಾಡಿದ್ದೀವಿ. ಯಾರೆಲ್ಲ ಗೆದ್ದಿದ್ದೀರಿ, ಕಂಗ್ರಾಚುಲೇಷನ್ಸ್ ನಿಮ್ಮೆಲ್ಲರಿಗೂ ಅಂತ ಹೇಳ್ತಾ ಮುಂದಿನ ಗೀತೆಯನ್ನ ಕೇಳಿಕೊಂಡು ಬೇಗ ವಾಪಸ್ ಬನ್ನಿ.

0: ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ 101.3 ಮೆಗಾ ಹರ್ಟ್ಸ್. ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿ ಬಂತು. ಈ ದಿನ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಯುಆರ್ಆವ್ ಉಪಗ್ರಹ ಕೇಂದ್ರದ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವ ಡಾಕ್ಟರ್ ಮಧುಸೂದನ್ ಸಿಎಸ್ ಹಾಗೂ ಹಿರಿಯ ವಿಜ್ಞಾನಿ ಶ್ರೀಮತಿ ಶಶಿಕಲಾ ಎಸ್ ರಾವ್ ಅವರು ಉಪಸ್ಥಿತರಿದ್ದರು.
1: ಆಕಾಶವಾಣಿ ಶ್ರೋತೃಗಳಿಗೆಲ್ಲ ಶಶಿಕಲಾ ಎಸ್ ರಾವ್ ಮಾಡುವ ನಮಸ್ಕಾರಗಳು. ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಜಂಟಿಯಾಗಿ ಹಮ್ಮಿಕೊಂಡಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೆ ಅಭಿನಂದನೆಗಳು. ಅಕ್ಟೋಬರ್ 4 ಇಂದಿನ ಪ್ರತಿದಿನ ಮಧ್ಯಾಹ್ನ 3:30 to 4:30 ನಿಮಗಾಗಿ ಮೂಡಿಬಂತು ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. ಇಂದಿನ ವಿಜೇತರನ್ನು ನಾಳೆ ಪ್ರಕಟಿಸಲಾಗುವುದು. ವಿಶ್ವ ಬಾಹ್ಯಾಕಾಶ ಸಪ್ತಾಹ ಜನರಿಗಾಗಿ, ವಿದ್ಯಾರ್ಥಿಗಳಿಗಾಗಿ ಮತ್ತು ಮಕ್ಕಳಿಗಾಗಿ 102 ದೇಶಗಳಲ್ಲಿ ನಡೆಸಲಾಗುತ್ತಿರುವ ಕಾರ್ಯಕ್ರಮ. ಈ 7 ದಿನಗಳಲ್ಲಿ ಹಲವು ಇಸ್ರೋ ವಿಜ್ಞಾನಿಗಳು ಆಸಕ್ತಿಯಿಂದ ಭಾಗವಹಿಸಿ ರಾಕೆಟ್ ವಿಷಯಗಳ ಬಗ್ಗೆ ಭಾಷಣ ಮತ್ತು ರಸಪ್ರಶ್ನೆಗಳನ್ನು ಒದಗಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿದ ಎಲ್ಲ ಶ್ರೋತೃಗಳಿಗೆ ಅನಂತ ಧನ್ಯವಾದಗಳು. ನಮಸ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿದೆ 4:36. ನೀವೆಲ್ಲರೂ ಟ್ಯೂನ್ ಮಾಡಿರೋದು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ಮಿಕ್ಸ್ಡ್ ಮೆಲಡಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಒಳ್ಳೊಳ್ಳೆ ಹಿಂದಿ ಗಜಲ್ಗಳು, ಹಿಂದಿ ಪಾಪ್ ಗೀತೆಗಳನ್ನ ಕ್ಯೂ ಮಾಡಿಕೊಂಡು ನಾನು ರೆಡಿಯಾಗಿದ್ದೀನಿ. ನೀವು ಕೂಡ ಹಾಡುಗಳನ್ನ ಕೇಳೋದಕ್ಕೆ ಸಿದ್ಧವಾಗಿ ಅಂತ ಹೇಳ್ತಾ ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತಾ ಇದೆ ಲಕ್ಕಿ ಅಲಿ ಅವರ ಧ್ವನಿಯಲ್ಲಿ, ಕೇಳ್ತಾ ಎಂಜಾಯ್ ಮಾಡ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲಿನ ಮಿಕ್ಸ್ಡ್ ಮೆಲಡಿ ಕಾರ್ಯಕ್ರಮ ಸಾಗ್ತಾ ಇದೆ. ಒಳ್ಳೊಳ್ಳೆ ಗಸಲ್ ಗೀತೆಗಳು, ಪಾಪ್ ಗೀತೆಗಳನ್ನ ಕೇಳುವಂತಹ ಸಮಯ ಇದು. ಮುಂದಿನ ಗೀತೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ, ದಿವಾನೆ ಜಾನದು ಅನ್ನುವಂತಹ ಗೀತೆ ವಿವಾ ಅವರ ಧ್ವನಿಯಲ್ಲಿ.

ಸಮಯ ಆಗ್ತಾ ಇದೆ 4:53. ನೀವೆಲ್ಲರೂ ಚೂನ್ ಮಾಡಿದ್ದೀರಿ ಎಫ್ಎಂ ರೇನ್ಬೋ 101.3 ಮೆಗಾ ಹರ್ಟ್ಸ್. ಹಾಗಾದ್ರೆ ಇವತ್ತಿನ ಈ ಹೊತ್ತಿನ ಕಾರ್ಯಕ್ರಮಗಳನ್ನ ಮುಗಿಸಿ ನಾನು ಹೊರಡುವಂತಹ ಸಮಯಕ್ಕೆ ಹಂತಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ, ನಿಮ್ಮೆಲ್ಲರ ಪ್ರೀತಿಗೆ. ನಾನು ಹೊರಡೋಕ್ಕಿಂತ ಮುಂಚೆ ಯಾವಾಗಲೂ ಹೇಳೋ ರೀತಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ, ಖುಷಿಯನ್ನು ಹಂಚಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ, ಖುಷಿಯಾಗಿರಿ, ಹ್ಯಾಪಿ ವೀಕೆಂಡ್ ಎಲ್ಲರಿಗೂ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವೆಲ್ಲರೂ ಎಲ್ಲೂ ಹೋಗದೆ ಕೇಳ್ತಾ ಇರಿ. ಇದು FM ರೇನ್ಬೋ 101.3 ಮೆಗಾ ಹರ್ಟ್ಸ್. ಇಷ್ಟೊತ್ತು ನಿಮ್ಮ ಜೊತೆ ಆದದ್ದು ನಾನು ನಿಮ್ಮ ರೇನ್ಬೋ ಗೆಳತಿ RJ ಚೈತ್ರಾ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

ಕಾಯ್ತಾ ಇರ್ತೀನಿ ನಿಮ್ಮ ಮೆಸೇಜ್ಗೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ ಜೆ ಶ್ರಾವ್ಯ ಹರುಮನೆ. ಇದೀಗ ಕೇಳೋಣ ಗೀತೆ. ಪಂಚರಂಗಿ ಚಿತ್ರದಿಂದ ಅಕ್ಷತಾ ರಾಮನಾಥ್, ಅನುರಾಧ ಭಟ್ ಬಂಟಿ, ಕೇಶವ ಪ್ರಸಾದ್ ಅವರ ಗಾಯನದಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಮನುಮೂರ್ತಿಯವರ ಸಂಗೀತ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಗಾಳಿಪಟ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಕುನಾಲ್ ಗಾಂಜಾವಲ, ಟಿಪ್ಪು ಅವರ ಗಾಯನದಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ. ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ದಾರೆ ಬಿ ಕೆ ಶಿವಕುಮಾರ್ ಸಿಂಗಡಗೆರೆಯಿಂದ. ಮಾನಸಿಕ ಒತ್ತಡ ಬಂದಾಗ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಪಠಿಸ್ತೀನಿ ಅಂತ. ಜೊತೆಗೆ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೂ ಶುಭ ಸಂಜೆ. ಜೊತೆಗೆ ಮಂಜುನಾಥ ಕಲ್ಲತಮ್ಮನ ಹಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ.

ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ. ಇದರಲ್ಲಿ ಭಾವನೆಗಳ ನಿಯಂತ್ರಣ ಬಹಳ ಪ್ರಮುಖ ವಿಷಯ. ಸೊ ಅದರ ಕುರಿತಾಗಿ ಈ ಹೊತ್ತು ಮಾತುಕತೆ. ನಮ್ಮ ದೈಹಿಕ ಆರೋಗ್ಯಕ್ಕೆ ಕೊಡುವಷ್ಟೇ ಪ್ರಾಮುಖ್ಯತೆಯನ್ನು ನಾವು ಮಾನಸಿಕ ಆರೋಗ್ಯಕ್ಕೂ ನೀಡಬೇಕು ಎಂಬ ಜಾಗೃತಿಯನ್ನು ಮೂಡಿಸಲು ಈ ದಿನವನ್ನು ವಿಶ್ವ ಮಾನಸಿಕ ಆರೋಗ್ಯ ದಿನ, ಈ ದಿನವನ್ನು ಆಚರಿಸಲಾಗುತ್ತೆ. ಇದರಲ್ಲಿ ಪ್ರಮುಖ ವಿಷಯ ಭಾವನೆಗಳ ನಿಯಂತ್ರಣ, ಅಂದರೆ ಎಮೋಷನಲ್ ರೆಗ್ಯುಲೇಷನ್. ನಮ್ಮ ದೈನಂದಿನ ಜೀವನದಲ್ಲಿ ಕೋಪ, ಸಮಾಧಾನ, ಆತಂಕ, ದುಃಖ, ಭಯ ಮತ್ತು ಸಂತೋಷ, ಹೀಗೆ ಹಲವಾರು ಭಾವನೆಗಳು ಮೂಡೋದು ಸಹಜ. ಆದರೆ ಆ ಭಾವನೆಗಳು ಮೂಡಿದಾಗ ನಾವು ಹೇಗೆ ಪ್ರತಿಕ್ರಿಯಿಸುತ್ತೀವಿ ಎಂಬುದು ಅತ್ಯಂತ ಮುಖ್ಯ ಆಗುತ್ತೆ. ನೀವು ಸಹ ನಿಮ್ಮ ಎಮೋಷನ್ಸ್ನ ಹೇಗೆ ರೆಗ್ಯುಲೇಟ್ ಮಾಡ್ತೀರಾ? ಬೇಜಾರಾಗಿರ್ಬೋದು, ಸಿಟ್ಟು, ಕೋಪ, ಒತ್ತಡ ಏನೇ ಆಗಿರಬಹುದು, ಹೇಗೆ ಅದನ್ನು ರೆಗ್ಯುಲೇಟ್ ಮಾಡ್ತೀರಾ? ಇದರ ಕುರಿತಾಗಿ ನಮ್ಮ ಜೊತೆ ಈ ಹೊತ್ತು ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013.

ಇದೀಗ ಕೇಳೋಣ ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ ಸುಧೀರ್ ಅಥವರ್ ಆರ್ ಕಾಮತ್ ಅವರ ಸಾಹಿತ್ಯ, ರಘು ದೀಕ್ಷಿತ್ ಅವರ ಸಂಗೀತ.

ನಮಸ್ಕಾರ ಶ್ರೋತೃಗಳೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್. ಡಿ ಆರ್ ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ಸಮಯ 5:30:20. ಆತ್ಮೀಯ ಶ್ರೋತೃ ಮಿತ್ರರೆಲ್ಲರಿಗೂ ಡಿ ರುಕ್ಮಾಂಗದ ಮಾಡುವ ನಮಸ್ಕಾರಗಳು, ಹಾಗೂ ನಿಲಯದ ಈ ಸಂಜೆಯ ಎಲ್ಲ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ

0: ಗಿರ್ಮಿಟ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಗಿರ್ಮಿಟ್ನ ಮೊದಲ ಗೀತೆಯಾಗಿ ಕೇಳಿ ಬಡವರಾಸ್ಕಲ್ ಚಿತ್ರದಿಂದ ಆಯ್ದ ಈ ಒಂದು ಗೀತೆಯನ್ನು ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ. ಸಾಹಿತ್ಯ ಡಾಲಿ ಧನಂಜಯ್, ಸಂಗೀತ ವಾಸುಕಿ ವೈಭವ್.

0: ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ ಗರುಡ ಗಮನ ವೃಷಭ ವಾಹನ ಚಿತ್ರದ ಗೀತೆಯನ್ನು ಕೇಳಿದರೆ. ಪವನ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ಮಿಥುನ್ ಮುಕುಂದನ್.
1: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
2: ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
1: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
2: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
1: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
2: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasaraBharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
0: ಗಿರ್ಬಿಂಡ್ನ ಮುಂದಿನ ಗೀತೆ ಕೇಳಿ. ಜೈ ಭೀಮ್ ಚಿತ್ರದಿಂದ ಶ್ರೀಕಾಂತ್ ಹರಿಹರನ್ ಅವರ ಧ್ವನಿಯಲ್ಲಿ, ಸಂತೋಷ್ ವಿಶ್ವರತ್ನ ಅವರ ಸಾಹಿತ್ಯಕ್ಕೆ ಸಂಗೀತ ಸೀನ್ ರೋಲ್ಡನ್ ಅವರಿಂದ.

0: ಲವ್ ಯು ರಚ್ಚು ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಿದ್ದ ಶ್ರೀರಾಮ್ ಹಾಗೂ ಸುಪ್ರಿಯಾರಾಮ್ ಅವರುಗಳ ಧ್ವನಿಯಲ್ಲಿ ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ಮಣಿಕಾಂತ್ ಕದ್ರಿ.
1: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
2: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
1: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
2: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
1: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ.
2: ವಂದೇ ಮಾತರಂ.
1: ವಂದೇ ಮಾತರಂ.
2: ವಂದೇ ಮಾತರಂ.
0: ಗಿರ್ಮಿಟ್ನ ಮುಂದಿನ ಗೀತೆಯನ್ನು ಕೇಳಿ. ಮದಗಜ ಚಿತ್ರದಿಂದ ವೈಷ್ಣವಿ ಕಣ್ಣನವರ ಧ್ವನಿಯಲ್ಲಿ, ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ರವಿ ಬಸರೂರವರಿಂದ.

ಸ್ಯಾಮ್ ವಿಶಾಲ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮಾಸ್ಟರ್ ಚಿತ್ರದ ಗೀತೆಯನ್ನು ಕೇಳಿದರೆ. ವರದರಾಜ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯಕ್ಕೆ ಸಂಗೀತ ಅನಿರೋಧ್ ರವಿಚಂದರ್ ಅವರಿಂದ. ಇದುವರೆಗೆ ಗಿರ್ಮಿಟ್ ಕೇಳಿದರೆ.

0: ಇದು ಆಕಾಶವಾಣಿ, ಸಮಯ 6 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳು.
1: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
2: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ GSSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
1: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
2: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
1: ಆಸ್ವಾದಿಸಿ
2: ಆನಂದಿಸಿ
1: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ. ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
3: ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
1: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
3: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
1: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
3: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
4: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
5: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
6: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ভাষায় এখন ভালো ভালো সংগীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন।

0: Bureau Officer Ankit Sharma during the 2020 Northeast Delhi riots. Russian strikes killed at least 11 people and injured 16 others in Ukraine's Zaporizhzhia region, officials said today, a day after U.S. President Donald Trump announced a deal to buy Russian diesel. Mikhailo Semikin, the head of the regional military administration, alleged that Russian aerial bombs hit residential building in Zaporizhzhia. Russia and Ukraine are locked in a long-range aerial war while their armies remain largely deadlocked on the front line more than 4.5 years since Moscow's military operation. Mahalaya is being observed today, marking the traditional invocation of goddess Durga and heralding the arrival of Durga Puja, Bengal's biggest annual festival. According to traditional Hindu belief, the day marks the culmination of Pitru Paksha, the fortnight dedicated to paying homage to departed ancestors, and the beginning of Devi Paksha. With the invocation of goddess Durga, the countdown to Durga Puja begins, filling the air with devotion, anticipation, and a festive spirit. And with that, we end this news bulletin.
1: ಇದು ಆಕಾಶವಾಣಿ. ಶ್ರೋತೃಗಳೇ, ನಮ್ಮ ನಿಲಯದ ಈ ಸಂಜೆಯ ಉಳಿದ ಕಾರ್ಯಕ್ರಮಗಳು ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಇದೀಗ ಮಾಡಿಕೊಳ್ಳೋಣ. ಈ ಸಂಜೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಅಮೂಲ್ಯ ಎಸ್ ಅವರಿಂದ. 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಹೈನುಗಾರಿಕೆಯಲ್ಲಿ ಹೈನು ತಳಿಗಳ ಮಹತ್ವ, ಈ ಕುರಿತು ಪಶುವಿದ್ಯಾಲಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ನಾಗಮಣಿಯವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ ಕೇಳುವಿರಿ. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ. 8:00 ಮೈಸೂರು ದಸರಾ ಹಬ್ಬದ ಆಚರಣೆಯ ಪೂರ್ವಭಾವಿ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 8:30 ಸಿರಿಗಂಧ, 9:15 ರಮ್ಯಾ ವಸಿಷ್ಠ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವರೆ. 9:30 ಯುವವಾಣಿಯಲ್ಲಿ ಹರ್ಷಿತಾ ಅವರಿಂದ ಬದಲಾಗುತ್ತಿರುವ ಜಗತ್ತು ಮತ್ತು ಕೌಶಲ್ಯ, ಈ ಕುರಿತು ಭಾಷಣ. ನಂತರ ಶರಣ್ ಎಂ ಅವರಿಂದ ಕವನ ವಾಚನ ಕೇಳಿದ್ರಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಅರ್ಚನಾ ಜಿ ಉಪಾಧ್ಯಾಯ ಅವರ ಹಾಡುಗಾರಿಕೆ ಮೂಡಿಬರುತ್ತೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇನ್ನು ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:10 ದಸರಾ ವಿಶೇಷ ಗೀತಾರಾಧನಾ ದೇವಿ ವೈಭವ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:30 ದಸರಾ ಚಿಂತನ, ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದಸರಾದಲ್ಲಿ ಇಂದು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜು ಮೈಸೂರು. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:50 ರೈತರಿಗೆ ಸಲಹೆ ಕೇಳುವಿರಿ. 7:15 ಎನ್ ಅಪರ್ಣಾ ಅವರು ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಮೈಸೂರು ದಸರಾ ಎಷ್ಟೊಂದು ಸುಂದರ, ವಿಶೇಷ ರೂಪಕ ರಾಜ್ಯವ್ಯಾಪಿ ಪ್ರಸಾರವಾಗುತ್ತೆ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 9:00 ಮೈಸೂರು ವೃತ್ತಾಂತರಂಗ, ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 9:10 ಗೀತಾ ಪಲ್ಲವ, 9:30 ಗಾನಗಂಗೆ ಪ್ರಸಾರವಾಗುತ್ತೆ. ನಾಳೆ ಬೆಳಿಗ್ಗೆ 10:00 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ, ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನ ಕುರಿತಾದ ಕಾರ್ಯಕ್ರಮ ಸರಣಿ. ರಚನೆ ನಿರೂಪಣೆ ಹಾಗೂ ಸಂಗೀತ ಹಾಗೂ ನಿರ್ದೇಶನ, ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು, ನಿರ್ಮಾಣ KL ರಾಜೇಶ್ವರಿ. 10:30 ಸುನೇರೆಪಲ್ ಕೇಳುವರಿ. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹಪ್ರಸಾರ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಹೈನುಗಾರಿಕೆಯಲ್ಲಿ ಹೊಸತನದ ಕಥೆ, ಶ್ವೇತಾ ರವೀಂದ್ರನಾಥ್ ಅವರೊಂದಿಗೆ ಮಾತುಕತೆ, ಸಂದರ್ಶಕರು ಆಶಾ. 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಸಂಧಿವಾತದ ಸಂದರ್ಭದಲ್ಲಿ ಸಂಧಿವಾತದ ಆರೈಕೆ ಮತ್ತು ಚಿಕಿತ್ಸೆ ಕುರಿತು ಡಾಕ್ಟರ್ KR ಕಾಮತ್ ಅವರೊಂದಿಗೆ ಸಂದರ್ಶನವಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನಧನ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಮಹಾಬಲೇಶ್ವರ ಶಾಸ್ತ್ರಿ. 2:40 ಬಾಳಬೆಳಕು ಸಾಹಿತ್ಯ

0: ಸಾಹಿತ್ಯ ಸಂಘಟಕ ಎ ಪಿ ಕುಮಾರ್ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಇನ್ನು ನಾಳೆ ಸಂಜೆ 5:30 ಗಿರ್ಮೇಟ್, 6:30 ವಿಜ್ಞಾನದ ಮುನ್ನಡೆ ಅಮೂಲ್ಯ ಎಸ್ ಅವರಿಂದ, 6:51 ಕೃಷಿರಂಗ ಪ್ರಸಾರವಾಗುತ್ತೆ. 8:00 ಮೈಸೂರು ದಸರಾ ಹಬ್ಬದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಮೂಡಿಬರುತ್ತೆ. 9:30 ರಾಷ್ಟ್ರೀಯ ರೂಪಕ ದೆಹಲಿ ಕೇಂದ್ರದ ಸಹಪ್ರಸಾರ. ನಾಳೆ ರಾತ್ರಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಜಗದೀಶ್ ಹೂಗಾರ್ ಅವರ ತಬಲಾ ವಾದನ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಇದುವರೆಗೆ ಈ ಸಂಜೆಯ ಉಳಿದ ಕಾರ್ಯಕ್ರಮಗಳು ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಮಾಡಿಕೊಂಡಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕೇಳ್ತಾ ಇದ್ದೀರಿ, ಸ್ವಾಗತ. ಯಕ್ಷಗಾನ ಪ್ರಸಂಗಗಳನ್ನು ರಚಿಸಿದರು, ಕೃತಿ ರಚನೆ ಮಾಡಿದರು, ವಿದ್ವಾಂಸರು, 4 ದಶಕಗಳ ಕಾಲ ಭಾಗವತರಾಗಿದ್ದರು, ವಿವಿಧ ಯಕ್ಷಗಾನ ಮೇಳಗಳಲ್ಲಿ ಕೆಲಸ ಮಾಡಿದರು. ಬಲಿಪ ನಾರಾಯಣ ಭಾಗವತರ್, ತೆಂಕುತಿಟ್ಟು ಯಕ್ಷರಂಗದ ಭೀಷ್ಮ ಎಂದೇ ಜನ ಇವರನ್ನು ಕರೆದರು. ಬಡಗುತಿಟ್ಟು ತೆಂಕುತಿಟ್ಟು ಯಕ್ಷಗಾನ ಕ್ರಮಗಳ ವ್ಯತ್ಯಾಸ ಮತ್ತು ಕಲಿಕೆ ಬಗ್ಗೆ, ಸಂಗೀತ ತಾಳಗಳು ಯಕ್ಷಗಾನದಲ್ಲಿ ಹೇಗಿವೆ, ಇದನ್ನು ಅರಿತುಕೊಳ್ಳುವುದು ಹೇಗೆ, ಬಲಿಪ ನಾರಾಯಣ ಭಾಗವತರ್ ಅವರ ಅನುಭವದ ಮಾತು.
2: ನಾವು ಈಗ ಉತ್ತರಾದಿ ದಕ್ಷಿಣಾದಿ ಅಂತ ಹೇಳೋದಿಲ್ಲ, ಇಷ್ಟೇ ಅದರಲ್ಲಿರೋದು. ಮತ್ತೆ ಅದು ಲೆಕ್ಕ ತಾಳಗಳಲ್ಲಿ ನಾವು 3, 4, 12 ಅಂತ ಹೇಳ್ತೇವೆ. 12 ಮಾತ್ರ ಕಾಲ ಬಾರಿಸಿ ಅವರು 3 ನಿಲ್ತದೆ, ಇಷ್ಟೇ ಅದು ಹೆಚ್ಚು ಕಡಿಮೆ ಇರೋದು. ಮತ್ತೆ ಅದರಲ್ಲಿ ಈಗ ಅಂದರೆ ಈ ಸಂಗೀತ ಅಭ್ಯಾಸ ಮಾಡಿದವರು ಭಾರಿ ಕಡಿಮೆ ಅಲ್ಲಿ ಪದ ಹೇಳುವವರು, ಅವರಿಗೆ ರಾಗಜ್ಞಾನಗಳು ಸಮ ಇಲ್ಲ. ಯಕ್ಷಗಾನಕ್ಕೆಂದು ಒಂದು ಪ್ರತ್ಯೇಕ ರಾಗ ಉಂಟು. ಪ್ರತ್ಯೇಕ ರಾಗ ಅಂದರೆ ಈ ಸಂಗೀತದ ರಾಗವನ್ನು ಬಿಟ್ಟಿಲ್ಲ ಅದು. ಯಾಕಂದರೆ ಸಂಗೀತವು ಯಕ್ಷಗಾನ ಅಂತ ಹೇಳುತ್ತೆ, ರಾಗ ಅದರಲ್ಲಿ ಉಂಟು ಇದರಲ್ಲಿ ಉಂಟು. ನಾವು ಕಡಲೆ ಪರಮಾನ್ನಕ್ಕೂ ಹಾಕ್ತೇವೆ ಬೆಲ್ಲ, ಹೆಸರು ಪರಮಾನ್ನಕ್ಕೂ ಬೆಲ್ಲ ಹಾಕ್ತೇವೆ. ಆ ಬೆಲ್ಲ ಅದರಲ್ಲಿ ಎರಡರಲ್ಲಿ ಉಂಟು, ಅದರ ರುಚಿ ಬೇರೆ. ಹಾಗೋ ಹಾಗೆ ಈ ಯಕ್ಷಗಾನವು ಇದು ಅಂದರೆ ಯಕ್ಷಗಾನಕ್ಕೆ ಹೆಚ್ಚು ಇದು ಬೇಕಾಗ್ತದೆ, ಅರ್ಥಜ್ಞಾನ ತುಂಬ ಬೇಕು. ಈ ಸಂಗೀತಕ್ಕೆ ಒಂದು ಒಂದು ಹ್ರಸ್ವ ಇದ್ದಲ್ಲಿ ದೀರ್ಘ, ದೀರ್ಘ ಇದ್ದಲ್ಲಿ ಹ್ರಸ್ವ ಉಪಯೋಗ ಮಾಡಿದರೂ ತಪ್ಪಾಗೋದಿಲ್ಲ. ಇದರಲ್ಲಿ ಹ್ರಸ್ವ ಇದ್ದಲ್ಲಿ ಹ್ರಸ್ವವೇ ಬರಬೇಕು, ಬಂದರೆ ಎಂಬಲ್ಲಿ ಬಂದರೆ ಇರಬೇಕು, ಬಂದಾರೆ ಅಂತ ಹೇಳಬೇಕು. ಹಾಗೆ ಎಷ್ಟೋ ಇದು ಉಂಟು, ಅದನ್ನೆಲ್ಲ ಈಗಿನವರು ಯಾರು ಕಲಿಯೋದಿಲ್ಲ ನೋಡಿ. ಅದನ್ನು ಅಭ್ಯಾಸ ಮಾಡೋದಿಲ್ಲ, ಅಭ್ಯಾಸ ಮಾಡೋದ್ರಿಂದ ಬಾಯಿ ಪಾಠ ಬರೋದಿಲ್ಲ. ಪುಸ್ತಕ ನೋಡಿ ಹೇಳೋದು, ಅದರಲ್ಲಿ ಪ್ರಹ್ಲಾದ ನಾಪಿದ ಅಂತ ಹೇಳ್ತಾರೆ. ಹೀಗೆ ಪ್ರತಿಯೊಂದು ಹೇಳ್ತಾರೆ. ತಾಳಜ್ಞಾನ ಇಲ್ಲ, ರಾಗಜ್ಞಾನ ಇಲ್ಲ, ಅಥವಾ ರಾಗಜ್ಞಾನ ಇದ್ದರೆ ಯಾರು ಸಂಗೀತ ಕಲಿತರೆ ಅದನ್ನೇ ಹೇಳಿಬಿಡ್ತಾರೆ, ಸಂಗೀತವೇ ಇದು. ಯಕ್ಷಗಾನದ್ದು ಇದಿಲ್ಲ, ಇದು ತಾರಸ್ಥಾಯಿಯನ್ನು ಅದೆಲ್ಲ ಸಂಗೀತ ಮಂದ್ರ ಸ್ಥಾಯಿಯಲ್ಲಿ ಇದು ತಾರಸ್ಥಾಯಿಯಲ್ಲಿ. ಹಾಗಾದ್ದರಿಂದ ಇದರಲ್ಲಿ ಈಗಿನವರು ಹೆಚ್ಚಾಗಿದೆ ಮಾಡಿ, ಅವರಿಗೆ ಅರ್ಥಜ್ಞಾನ ತುಂಬ ಇಲ್ಲ, ಅರ್ಥಜ್ಞಾನ ಇಲ್ಲ. ಮತ್ತು ಕಾಲಜ್ಞಾನ ಉಂಟು, ಒಂದೇ ಪದ್ಯ ಒಂದು ದಿವಸ ಒಂದು ಬುಡದಲ್ಲಿ ಅದಕ್ಕೆ ಕಥೆ ಸೇರಿಸಿದರೆ ಅದು 12 ಗಂಟೆಗೆ ಬರ್ತದೆ. ಅದೇ ಪದ್ಯ ಇನ್ನೊಂದು ದಿವಸ 8 ಗಂಟೆಗೆ ಬರ್ತದೆ, ಮತ್ತೊಂದು ದಿವಸ 5 ಗಂಟೆಗೆ ಬರ್ತದೆ. ಅದಕ್ಕೆ ಕಾಲಜ್ಞಾನ ಅದು ಹೇಗೆ ಹೇಳಬೇಕಂದ್ರೆ ನಾವು ನೋಡಿ, ಆರವಾದಿ ನೋಡಿರಯ್ಯ ವೀರ ಮಂತ್ರೀಶ ಎಂಬ ಪದ್ಯ ಒಂದು 9 ಗಂಟೆ ಹಾಗೆ ಇದ್ರೆ ಎರಡನೇ ಸಾಧಾರಣ ಆರವಾದಿ ನೋಡಿರಯ್ಯ ವೀರ ಮಂತ್ರೀಶ. ಅದೇ 5 ಗಂಟೆ ಹೇಳಿದ್ರೆ ಆರವಾದಿ ನೋಡಿರಯ್ಯ ವೀರ ಮಂತ್ರೀಶ. ಹಾಗೆ ಅದರಲ್ಲಿ ಕಾಲಜ್ಞಾನ ಉಂಟು. ಎರಡನೇ ಒಂದೇ ರಾಗದ ಪದ್ಯಗಳಲ್ಲಿ ಗಂಡ ಹೇಳುವ ಮಾತು, ಹೆಂಡತಿ ಹೇಳುವ ಮಾತು, ತಂದೆ ಹೇಳುವ ಮಾತು, ಮಗನ ಹೇಳುವ ಮಾತು ಉಂಟು. ಅದು ಬೇರೆ ಬೇರೆ ಅದರಲ್ಲಿ ಕಾಣಬೇಕು, ಆ ರಸ ಉಂಟು. ಅದಾಗಬೇಕು ಒಂದೇ ರಾಗ ಅಂತ ಒಂದೇ ರೀತಿ ಹಾಡಲಿಕ್ಕೆ ಕೂಡುದು. ಅಂದರೆ ಆ ರಸದಲ್ಲಿ ದುಃಖ ರಸ ಒಂದು, ಅಲ್ಲಿಗೆ ದುಃಖ ರಸಕ್ಕೆ ಅನುಕೂಲವಾಗುವ ರಾಗವನ್ನೇ ಹಾಕುತ್ತೆ. ವೀರ ರಸ ಇದ್ದರೆ ಒಂದೇ ಪದದಲ್ಲಿ ವೀರ ರಸದ ರಾಗ ಹಾಕುತ್ತೇವೆ. ನೃತ್ಯ, ಸಂಗೀತ, ರಾಗಜ್ಞಾನ ಅಥವಾ ಸ್ವರಜ್ಞಾನ, ತಾಳಜ್ಞಾನ, ಕಾಲಜ್ಞಾನ ಇಂಥ ರಾತ್ರಿಗೆ ಒಂದು ಪದ 53 ಗಂಟೆಗೆ ಬಂದರೆ ನಾಳೆ 1 ಗಂಟೆಗೆ ಬರ್ತದೆ. ಅದು ಆ ಕಥೆಯಲ್ಲಿ ಹೆಚ್ಚು ಕಡಿಮೆ ಇರೋತ್ತಿಗೆ ಅದು 3 ಗಂಟೆಗೆ ಬಂದರೆ ನಾವು ಹೀಗೆ ಹೇಳಬೇಕು, 6 ಗಂಟೆಗೆ ಬಂದರೆ ಅದು ಹೀಗೆ ಹೇಳಬೇಕು. ಇದೆಲ್ಲ ಅವನಿಗೆ ಆ ಕಾಲಜ್ಞಾನ ಬೇಕು. ಅದು ಪ್ರತಿಯೊಂದು ತಾಳಕ್ಕೆ ಹೋಗ್ತದೆ. ನಿನ್ನೆ ಕಲಿಯು ನಮ್ಮ ವಾಹನರೊಳಗೆಲ್ಲ ಆನಂದದಿಂದ ಸಾಗರವ ಲಂಘಿಸುವುದಕ್ಕೆ

0: ನಮ್ಮ ವಾನರರೊಳಗೆಲ್ಲ ಪ್ರತಿಯೊಂದು ನೀನೇ ಕಲಿಯು ನಮ್ಮ ವಾನರರೊಳಗೆಲ್ಲ ಆನಂದದಿನ್ ಸಾಗರವ ನಂಗಿದುವ ಅದಕ್ಕೆ ನೀನೇ. ಪ್ರತಿಯೊಂದು ಪದ್ಯಗಳು ಯಾವ ತಾಳ ಹಾಕಿತ್ತೋ ಅದರಲ್ಲಿ ಹೋಗ್ತದೆ ಅದು. ಆ ಪ್ರತಿ ತಾಳಕ್ಕೂ ಒಂದನೇ ಕಾಲ, ಎರಡನೇ ಕಾಲ, ಮೂರನೇ ನಾಲ್ಕನೇ ಕಾಲದಲ್ಲಿ ಬರಲಿಕ್ಕೆ ಹೇಳಲಿಕ್ಕೆ ಬರ್ತದೆ. ಅಭ್ಯಾಸ ಇಲ್ಲದೆ ಆಗಲಿಕ್ಕೆ ಇಲ್ಲ. ಈ ಯಕ್ಷಗಾನ ಸಂಗೀತ ಅಭ್ಯಾಸ ಮಾಡಬೇಕಾದ್ರೆ ಒಂದನೇ ಅರ್ಥಜ್ಞಾನ ಬೇಕು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಯಕ್ಷಗಾನ ಕ್ಷೇತ್ರದ ದಿಗ್ಗಜರಾದ ಬಲಿಪ ನಾರಾಯಣ ಭಾಗವತರ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ.
2: ಸರ್ವೋದಯವಾಗಲಿ ಸರ್ವರಲಿ,
3: ಇದು ಆಕಾಶವಾಣಿ. ಈಗ ಸಮಯ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
4: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಜಂತರಮಂತರ ಸ್ಥಳೆ ವಿರೋಧ ಸಮಾಹ್ವಾನೇಷು ದಿಲ್ಲಿ ಆರಕ್ಷಿ ಬಲೇನ ಪ್ರವರ್ತಿತ ಸುದೃಢ ಸುರಕ್ಷಾ ವ್ಯವಸ್ಥಾ. ಅನೇಕ ಸಂದಿಗ್ಧಾ ನಿರುದ್ಧಾ ರಾಷ್ಟ್ರೀಯ ರಾಜಧಾನ್ಯಾಂ ರೇಲ ಮೆಟ್ರೋ ಸೇವಾ ಚ ಆಂಶಿಕತಯಾ ಪ್ರಭಾವಿತಾ. ಸಂವೈಧಾನಿಕ ಸಂಸ್ಥಾನಾಂ ದುರ್ಬಲೀಕರಣಸ್ಯ ಲೋಕತಂತ್ರೇ ಚ ಜನವಿಶ್ವಾಸ ಭಂಜನಸ್ಯ ವಿಪಕ್ಷೋಪರಿ ಭಾಜಪಾ ದಲೇನ ಆಕ್ಷಿಪ್ತಃ ಗಭೀರಾರೋಪಃ. ಪ್ರತಿವೇಶು ದೇಶೇಷು ವೈಶ್ವಿಕ ಸುರಕ್ಷಾ ಸಮೀಕರಣೇಷು ಚ ಭಾರತಸ್ಯ ಸೂಕ್ಷ್ಮ ದೃಷ್ಟಿಃ. ಆತ್ಮನಿರ್ಭರ ಭಾರತ ಸಂಕಲ್ಪೇನ ಸಶಸ್ತ್ರ ಸೇನಾ ಬಲಾನಿ ಮಹಾರೂಪಾಂತರಣಂ ಪ್ರಾಪ್ನುವಂತೀತಿ ರಕ್ಷಾಮಂತ್ರಿ ರಾಜನಾಥ ಸಿಂಹಃ. ಸಂಯುಕ್ತರಾಷ್ಟ್ರ ಸಭಾಯಾಂ ಪಾಕಿಸ್ತಾನಾಯ ಭಾರತಸ್ಯ ದೃಢ ಪ್ರತ್ಯುತ್ತರಂ ಉಕ್ತಂಚ ಯತ್ ಜಮ್ಮು ಕಾಶ್ಮೀರಂ ವರ್ತತೆ ಭಾರತಸ್ಯ ಅಭಿನ್ನಂ ಅಂಗಂ. ಅಪಿ ಚ ಭಾರತೀಯ ಋತು ವಿಜ್ಞಾನ ವಿಭಾಗೇನ ಅದ್ಯ ಬಿಹಾರ ಕರ್ನಾಟಕ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರೇಷು ಅತಿವೃಷ್ಟೇಃ ವ್ಯಂಜಿತಂ ಪೂರ್ವಾನುಮಾನಂ. ಅಥ ವಾರ್ತಾಃ ವಿಶದೀಕೃತ್ಯ. ಅದ್ಯ ಜಂತರಮಂತರ ಸ್ಥಳೆ ಸಿಜೆಪಿಟಿ ಸಮೂಹಸ್ಯ ವಿರೋಧ ಪ್ರದರ್ಶನಸ್ಯ ಆಹ್ವಾನಂ ವೀಕ್ಷ್ಯ ದಿಲ್ಲಿ ಆರಕ್ಷಿ ಬಲೇನ ನವದಿಲ್ಲಿ ಕ್ಷೇತ್ರೇ ವ್ಯಾಪಕ ಸುರಕ್ಷಾ ಪ್ರಬಂಧಾಃ ವಿಹಿತಾಃ ಯೇನ ಜನಸುರಕ್ಷಾ ಶಾಂತಿ ವ್ಯವಸ್ಥಾ ಚ ಬಾಧಿತಾ ನ ಭವೇತ್. ವಾರ್ತಾಹರೈಃ ಸಹ ಸಂಭಾಷಣೆ ದಿಲ್ಲಿ ಆರಕ್ಷಿ ಉಪಾಯುಕ್ತಃ ಕುಮಾರಾಭಿಷೇಕಃ ಅವೋಚತ್ ಯತ್ ಕ್ಷೇತ್ರೇ ಲೋಕವ್ಯವಸ್ಥಾಯಾಃ ಅಕ್ಷುಣ್ಣತಾಯೈ ಬಹುಷು ಸ್ಥಳೇಷು ಆರಕ್ಷಿ ಬಲಾನಾಂ ನಿಕ್ಷೇಪಃ ಕೃತಃ. ಸಹ ಸೂಚಿತವಾನ್ ಯತ್ ನವದಿಲ್ಲಿ ಮಂಡಲೆ ಪೂರ್ವೋಪಾಯ ರೂಪೇಣ ಸಘನ ಅನ್ವೇಷಣ ಪ್ರಕ್ರಿಯಾ ಪ್ರಚಲತಿ. ಅಥ ಚ ಅದ್ಯತನೆ ವಿರೋಧ ಪ್ರದರ್ಶನೆ ಭಾಗಂ ಗ್ರಹೀತುಂ ಯತಮಾನಃ ಕತಿಪಯ ಜನಃ ಪೂರ್ವಮೇವ ನಿರುದ್ಧಃ. ಅಪರತಶ್ಚ ಯಾತಾಯಾತಾರಕ್ಷಿ ಉಪಾಯುಕ್ತಃ ವಿಕಾಸ ಕುಮಾರಃ ನ್ಯರೂಪಯತ್ ಯತ್ ನವದಿಲ್ಲಿ ಕ್ಷೇತ್ರ ಯಾತಾಯಾತ ನಿಯಮನಸ್ಯ ಕಾರಣಾತ್ ದೈನಿಕ ಯಾತ್ರಿಕಾಣಾಂ ಸೌವಿಧ್ಯಾಯ ವೈಕಲ್ಪಿಕ ಮಾರ್ಗಾಣಾಂ ವ್ಯವಸ್ಥಾ ಕ್ರಿಯತೆ ಯೇನ ಜನಸಾಮಾನ್ಯಸ್ಯ ಗಮನಾಗಮನೆ ಕೋಪಿ ವ್ಯಾಘಾತಃ ನ ಸ್ಯಾತ್. ಭಾರತೀಯ ಜನತಾ ದಳಸ್ಯ ರಾಷ್ಟ್ರಾಧ್ಯಕ್ಷೇಣ ನಿತಿನ ನವೀನೇನ ಅದ್ಯ ವಿಪಕ್ಷಿ ದಳಾನಾಮುಪರಿ ದೇಶೇ ಅಸ್ಥಿರತಾಂ ಉತ್ಪಾದಯಿತುಂ ಅಥ ಚ ವಿದೇಶೀಯ ಶಕ್ತಿನಾಂ ಸಂಕೇತೇನ ಕಾರ್ಯಂ ವಿಧಾತುಂ ಗಭೀರಃ ಆರೋಪಃ ವಿಹಿತಃ. ನವದಿಲ್ಲ್ಯಾಂ ವಾರ್ತಾಹರೈಃ ಸಹ ಸಂಭಾಷಣೆ ಶ್ರೀನವೀನೇನ ವಿಪಕ್ಷಿದಲಾನಾಮುಪರಿ ಆಕ್ಷೇಪಃ ಕೃತಃ ಯತ್ತೇ ದೇಶೇ ಅತೀವ ಸಂಕಟಮಯೀಂ ಗಭೀರಾಂ ಚ ಸ್ಥಿತಿಂ ನಿರ್ಮಾತುಂ ಪ್ರಯತಂತೆ. ಸಹ ಅಗ್ರೆ ಪ್ರತ್ಯಪಾದಯತ್ ಯತ್ ವಿಪಕ್ಷಿದಲೈಃ ಸಂವಿಧಾನಸ್ಯ ನಾಮ್ನಿ ಮಿಥ್ಯಾ ಪ್ರಚಾರಂ ಕೃತ್ವಾ ಜನಮತಸ್ಯ ಅಪಮಾನನಂ ವಿಧೀಯತೆ. ರಕ್ಷಾಮಂತ್ರಿಣಾ ರಾಜನಾಥ ಸಿಂಹೇನ ಪ್ರತಿಪಾದಿತಂ ಯತ್ ಭಾರತಂ ಆಧುನಿಕ ಯುದ್ಧ ಕಲಾಯಾಂ ಅಥ ಚ ವೈಶ್ವಿಕ ಸುರಕ್ಷಾ ವ್ಯವಸ್ಥಾಯಾಂ ಸಂಭೂಯಮಾನಾನ್ ದ್ರುತ ಪರಿವರ್ತನಾನ್ ಸೂಕ್ಷ್ಮತಯಾ ನಿರೀಕ್ಷತೆ. ಅದ್ಯ ಜೋಧಪುರ ವಾಯುಸೇನಾ ಕೇಂದ್ರೇ 26th 2000 ತರಂಗ ಶಕ್ತಿ ಇತಿ ಯುದ್ಧಾಭ್ಯಾಸಂ ಸಂಬೋಧಯನ್ ರಕ್ಷಾಮಂತ್ರಿ ಅವೋಚತ್ ಯತ್ ಪೂರ್ವ ಪ್ರತಿಷ್ಠೆ

0: ಸಂಪರ್ಕಿತಾ ವಿಶ್ವವ್ಯವಸ್ಥಾ ತೀವ್ರಗತ್ಯಾ ಪರಿವರ್ತಮಾನಾ ವರ್ತತೆ. ಅಪರತ್ರ ಉದೀಯಮಾನಾಯಾಃ ನೂತನ ವೈಶ್ವಿಕ ವ್ಯವಸ್ಥಾಯಾಃ ಸ್ವರೂಪಂ ಏತಾವತಾಪಿ ಅನಿಶ್ಚಿತಂ ವರ್ತತೆ.
1: ಜಬ್ ತಕನೀಕ್ ಔರ್ ಆಪಸಿ ವಿಶ್ವಾಸ ಏಕ ಸಾಥ್ ಆತೆ ಹೈ ತೋ ಯಹಿ ಹಮಾರೇ ಸಾಝೇದಾರಿ ಕಿ ಅಸಲಿ ತಾಕತ್ ಬನ್ತಿ ಹೈ. ಆಯಿಯೇ ಇಸ್ ಭಾವನಾ ಕೋ ಆಗೇ ಬಢಾಯೇ, ಏಕ ದೂಸರೇ ಸೇ ಸೀಖೇ, ನಯೇ ಪ್ರಯೋಗ ಕರೇ ಔರ್ ಅಪನಿ ಕ್ಷಮತಾಓಂ ಕೋ ಮಜಬೂತ್ ಕರ್ತೆ ಹುವೇ ಏರೋಸ್ಪೇಸ್ ತಥಾ ರಕ್ಷಾ ಸಹಯೋಗ ಕೇ ಕ್ಷೇತ್ರ ಮೇ ನಯೀ ಸಂಭಾವನಾಯೇ ತಲಾಶೇ. ಸಾಥ್ ಹಿ ಯಹ ಸುನಿಶ್ಚಿತ್ ಕರೇ ಕಿ ಹಮಾರೀ ತಾಕತ್ ಕಾ ಇಸ್ತೇಮಾಲ್ ಶಾಂತಿ, ಸುರಕ್ಷಾ ಔರ್ ಸ್ಥಿರತಾ ಬನಾಯೇ ರಖನೇ ಕೇ ಲಿಯೇ ಹೋ.
2: ಪೀಸ್, ಸೆಕ್ಯೂರಿಟಿ ಅಂಡ್ ಸ್ಟೆಬಿಲಿಟಿ.
0: ಅದ್ಯ ಮಹಾಲಯ ಪರ್ವ ಸೋಲ್ಲಾಸಂ ಪರಿಪಾಲ್ಯತೆ, ಯೇನ ಸಹ ಭಗವತ್ಯಾಃ ದುರ್ಗಾಯಾಃ ಪಾರಂಪರಿಕಂ ಆವಾಹನಂ ಅಥ ಬಂಗಾಳ ಪ್ರದೇಶಸ್ಯ ಬೃಹತ್ತಮಸ್ಯ ವಾರ್ಷಿಕ ಮಹೋತ್ಸವಸ್ಯ ದುರ್ಗಾ ಪೂಜಾ ಪರ್ವಣಃ ಆಗಮನ ಸಂದೇಶಃ ಪ್ರಾಪ್ಯತೆ. ಪಾರಂಪರಿಕ ಹಿಂದೂ ಮಾನ್ಯತಾನುಸಾರಂ ಅಯಂ ದಿವಸಃ ಪೂರ್ವಜೇಭ್ಯಃ ಶ್ರದ್ಧಾಂಜಲಿ ಸಮರ್ಪಣಾಯ ಸಮರ್ಪಿತಾನಾಂ ಪಿತೃಪಕ್ಷಾಣಾಂ ಪರಿಸಮಾಪ್ತೇಃ ಅಥ ಚ ದೇವಿ ಪಕ್ಷಾಣಾಂ ಮಂಗಲಮಯ ಪ್ರಾರಂಭಸ್ಯ ಪರಿಚಾಯಕಃ ವರ್ತತೆ. ಅಸ್ಮಾಕಂ ಕೋಲ್ಕತಾ ವಾರ್ತಾಹರಃ ಸೂಚಯತಿ ಯತ್ ಮಹಾಲಯ ಪರ್ವ ಆಕಾಶವಾಣ್ಯಾಃ ಕಾಲಜಯಿ ಧ್ವನಿ ಕಾರ್ಯಕ್ರಮೇಣ ಮಹಿಷಾಸುರ ಮರ್ದಿನಿ ಇತ್ಯನೇನ ಸಹ ಅಭಿನ್ನತಯಾ ಸಂಬದ್ಧಮಸ್ತಿ. ಯಸ್ಯ ಪ್ರಸಾರಣಂ ಪ್ರತ್ಯೂಷೇ ಕ್ರಿಯತೆ. ವೀರೇಂದ್ರ ಕೃಷ್ಣಭದ್ರಸ್ಯ ವಿಶಿಷ್ಟ ವಾಚನೇನ ಸಂಸ್ಕೃತ ಮಂತ್ರಘೋಷೈಃ ಅಥ ಚ ಭಕ್ತಿಗೀತೈಃ ಸಜ್ಜಿತಃ ಅಯಂ ಕಾರ್ಯಕ್ರಮಃ ವಂಶೇಭ್ಯಃ ಬಂಗಾಳ ಸಂಸ್ಕೃತೇಃ ಅವಿಭಾಜ್ಯಂ ಅಂಗಂ ವರ್ತತೆ. ಭಗವತ್ಯಾಃ ದುರ್ಗಾಯಾಃ ಆವಾಹನೇನ ಸಂಪೂರ್ಣ ಪರಿವೇಶಃ ಭಕ್ತ್ಯಾ ಉತ್ಕಂಠಯಾ ಅಥ ಉತ್ಸವೀಯೋಲ್ಲಾಸೇನ ಪರಿಪೂರ್ಯತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಹಾಲಯ ಪರ್ವಣಃ ಶುಭಾವಸರೆ ದೇಶವಾಸಿಭ್ಯಃ ಶುಭಾಶಯಾನ್ ಪ್ರಕಟಿತವಾನ್. ಸಾಮಾಜಿಕ ಪಟಲೀಯ ಸಂದೇಶೆ ಪ್ರಧಾನಮಂತ್ರಿಣಾ ಕಾಮನಾ ಕೃತ ಯತ್ ಭಗವತ್ಯಾಃ ದುರ್ಗಾಯಾಃ ಮಂಗಲಮಯಃ ಆಶೀರ್ವಾದಃ ಸಮಾಜೆ ಸುಖಂ ಕರುಣಾಂ ನವಾಶಾಂ ಚ ಸಂಚಾರಯೇತ್. ಸಹ ಸರ್ವತ್ರ ಶಾಂತೇಃ ಸಮೃದ್ಧೇಃ ಚ ಸಾಮ್ರಾಜ್ಯಂ ಪ್ರವರ್ಧೇತ ಇತಿ ಪ್ರಾರ್ಥಿತವಾನ್. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ.
3: ಕರಸ್ಪರ್ಶೇನ ಸದ್ಯಃ ವಾರ್ತಾ ಪ್ರಾಪ್ತಯೇ ಎಕ್ಸ್ ಪಟಲೇ ಅಟ್ AIR ನ್ಯೂಸ್ ಅಲರ್ಟ್ಸ್ ಇತ್ಯನುಸರಂತು. ಆಕಾಶವಾಣಿ ಸಮಾಚಾರ ಇತಿ ವಾಟ್ಸ್ಆಪ್ ವಾಹಿನ್ಯಾ ಚ ಸಹ ಸಂಯೋಜ್ಯಂತಾ.
0: ಭಾರತೀಯ ಜನತಾ ಪಾರ್ಟಿ ಇತಿ ದಲೇನ ಅದ್ಯ ಪ್ರತಿಪಾದಿತಂ ಯತ್ ಸದ್ಯಃ ಸಂಪನ್ನ ಉಪನಿರ್ವಾಚನೇಷು ದಲಸ್ಯ ವಿಜಯೇನ ಇದಂ ಸ್ಪಷ್ಟೀಭವತಿ ಯತ್ ದೇಶೇ ಅರಾಜಕತಾಂ ಪ್ರಸಾರಯಿತುಂ ಇಚ್ಛತಾಂ ತತ್ವಾನಾಂ ಪ್ರಯಾಸಾಃ ಲೋಕತಂತ್ರೇಣ ನಿರಸ್ತೀಕೃತಾಃ. ನವದಿಲ್ಲ್ಯಾಂ ವಾರ್ತಾಹರ ಸಮ್ಮೇಳನ ಸಂಬೋಧಯನ್ ಭಾಜಪಾ ಸಾಂಸದಃ ವರಿಷ್ಠ ನೇತಾ ಚ ರವಿಶಂಕರ ಪ್ರಸಾದಃ ಅವೋಚತ್ ಯತ್ ಭಾರತೀಯ ಜನತಾ ದಲಂ ಶಾಂತಿಪೂರ್ಣ ಪ್ರತಿಷೇಧಸ್ಯ ವಿರೋಧಿ ನಾಸ್ತಿ, ಕಿಂತು ವಿಪಕ್ಷಿ ದಲಾನಿ ಸ್ವಕೀಯಾಂ ನಿರ್ವಾಚನ ಪರಾಜಯಂ ಪರಿಹರ್ತುಂ ಮಾರ್ಗೇಷು ವಿರೋಧ ಪ್ರದರ್ಶನಸ್ಯ ಆಶ್ರಯಂ ಗೃಹ್ಣಂತಿ. ಸಹ ವಿಪಕ್ಷಿ ದಲಾನಾಂ ಉಪರಿ ಆರೋಪಂ ಕೃತವಾನ್ ಯತ್ತೇ ಸ್ವಪ್ರತಿಷೇಧೇನ ವಿಗತ ತ್ರಿಚತುರ್ದಿನೇಭ್ಯಃ ದಿಲ್ಲೀವಾಸಿನಾಂ ಕೃತೆ ಮಹತಃ ಕ್ಲೇಶಾನ್ ಉತ್ಪಾದಯಂತಿ. ಭಾಜಪಾ ನೇತ್ರಾ ಅಗ್ರೇ ಸ್ಪಷ್ಟೀಕೃತಂ ಯತ್ ದೇಶಃ ಲೋಕತಾಂತ್ರಿಕ ಮರ್ಯಾದಯಾ ಸಂಸದಿ ನಿರ್ವಾಚಿತ ಪ್ರತಿನಿಧಿಭಿಃ ಅಥ ಚ ಉತ್ತರದಾಯಿತ್ವಭಾವೇನ ಏವ ಸಂಚಾಲ್ಯತೆ. ಸಹ ಲೋಕಸಭಾಯಾಂ ವಿಪಕ್ಷ ನೇತಾರಂ ರಾಹುಲ ಗಾಂಧಿನಂ ಅಭಿಲಕ್ಷ್ಯ ಆರೋಪಂ ಅಕರೋತ್ ಯತ್ತೇನ ಸಂವೈಧಾನಿಕ ಸಂಸ್ಥಾನಾಂ ಗರಿಮಾ ಕಲಂಕಿತಾ ಅವಮಾನಿತಾ ಚ.
4: हम प्रोटेस्ट के खिलाफ नहीं करते हैं, स्वाभाविक है, लोकतंत्र में होना भी चाहिए, लेकिन आपने अपनी हार के कारण सड़क के प्रोटेस्ट को वेपनाइज कर लिया है. आम आदमी पार्टी के लिए शैडो बॉक्सिंग करने वाले CJP और बाद में फिर अरविंद केजरीवाल और बाकी लोग आ गए, तो ममता जी ने कहा हम क्यों पीछे हैं, और बीच में CPI CPM भी अपना चले आए. ये जो हारे हुए हताश लोग हैं, ये दिल्ली की जनता को पिछले 3-4 दिन से परेशान कर रखा है.
0: ಸಂಯುಕ್ತ ರಾಷ್ಟ್ರ ಸಂಘೆ ಭಾರತೇನ ಜಮ್ಮು ಕಾಶ್ಮೀರ ವಿಷಯ ಮಿಥ್ಯಾ ಪ್ರಚಾರಾಯ ಅಸತ್ಯ ಕಥನಾನಾಂ ಚ ಕೃತೆ ಪಾಕಿಸ್ತಾನಸ್ಯ ತೀವ್ರ ಭರ್ತ್ಸನಾ ಕೃತಾ. ಭಾರತೇನ ದೃಢತಯಾ ಪ್ರತಿಪಾದಿತಂ ಯತ್ ಅಯಂ ಕೇಂದ್ರ ಶಾಸಿತ ಪ್ರದೇಶಃ ಭಾರತಸ್ಯ ಅಭಿನ್ನಂ ಅಪೃಥಕ್ಕರಣೀಯಂ ಅಂಗಮಸ್ತಿ ಸದೈವ ಸ್ಥಾಸ್ಯತಿ ಚ. ನ್ಯೂಯಾರ್ಕ್ ನಗರೆ ಸಂಯುಕ್ತ ರಾಷ್ಟ್ರ ಮಹಾಸಭಾಯಾಃ ಚತುರ್ಥ ಸಮಿತೌ ಉಪನಿವೇಶವಾದ ಉನ್ಮೂಲನ ಇತಿ ವಿಷಯೆ ಆಯೋಜಿತಾಯಾಂ ಚರ್ಚಾಯಾಂ ಭಾರತೇನ

0: ಇದು ಆಕಾಶವಾಣಿ, ಸಮಯ 6:30. ಇನ್ನೀಗ ವಿಜ್ಞಾನದ ಮುನ್ನಡೆ ಅಮೂಲ್ಯ ಎಸ್ ಅವರಿಂದ.
1: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ.
2: ಸ್ಮಾರ್ಟ್ ಫೋನ್ಗಳು ಬಿಸಿಯಾಗೋದ್ರ ಹಿಂದಿನ ರಹಸ್ಯ. ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡೋರ್ಗೆ, ವಿಡಿಯೋ ಕರೆಗಳು, ಮೀಟಿಂಗ್ಗಳನ್ನ ಫೋನಲ್ಲೇ ಅಟೆಂಡ್ ಮಾಡೋರ್ಗೆ, ದಿನಪೂರ್ತಿ ವಿಡಿಯೋ ಗೇಮ್ ಆಡೋರ್ಗೆ ಬಿಸಿ ಬಿಸಿ ಫೋನನ್ನ ಕೈಯಲ್ಲಿ ಹಿಡ್ಕೊಳ್ಳೋ ಅನುಭವ ಹೊಸದೇನೂ ಅಲ್ಲ. ಹಲವು ಬಾರಿ ಫೋನಲ್ಲೇ ಏನೋ ಸಮಸ್ಯೆ ಇದೆ ಅಂತ ಭಾವಿಸುವುದು ಉಂಟು. ಆದ್ರೆ ನಿಜವಾದ ಕಾರಣ ಅದಲ್ಲ. ಸ್ಮಾರ್ಟ್ ಫೋನ್ಗಳು ಕಾರ್ಯನಿರ್ವಹಿಸುವ ರೀತಿನೇ ಆಗಿದೆ. ಹೇಗೆ ಬನ್ನಿ ತಿಳಿಯೋಣ. ಫೋನ್ ಅನ್ನೋದು ವಿಶೇಷವಾದ ಉಪಕರಣವೇ ಆದ್ರೂ ವಿಭಿನ್ನವಾದದ್ದೇನಲ್ಲ. ಅದು ಅಂಗೈಯಗಲದ ಗಣಕಯಂತ್ರ ಇದ್ದ ಹಾಗೆ. ಹಾಗಾಗಿ ಫೋನಿನ ಒಳಗೂ ಒಂದು ಪ್ರೊಸೆಸರ್ ಇರುತ್ತೆ. ಪ್ರತಿ ಬಾರಿ ನಾವು ಫೋನ್ ಬಳಸುವಾಗ ಅದು ಯಾವುದೇ ಆಪ್ ಇರಬಹುದು, ಕರೆಗಳಿರಬಹುದು, ಫೋಟೋ ಅಥವಾ ವಿಡಿಯೋ ರೆಕಾರ್ಡಿಂಗ್ ಇರಬಹುದು, ಅದನ್ನ ಬಳಸುವಾಗ ಮೆದುಳಿನಂತಹ ಪ್ರೊಸೆಸರ್ ತನ್ನ ಕಾರ್ಯನ ಆರಂಭ ಮಾಡುತ್ತೆ. ಕೆಲಸದ ಸಮಯ ಹೆಚ್ಚಾಗ್ತಾ ಹೋದಾಗೆ ಫೋನ್ಗಳು ಆಯಾಸ ಆಗಿ ಬಿಸಿಯಾಗುತ್ತೆ. ಇನ್ನು ಫೋನಿನ ಬಿಸಿ ನಮಗೆ ಹೆಚ್ಚಾಗಿ ತಿಳಿಯೋದು ಯಾವಾಗ ಅಂದ್ರೆ, ನಾಲ್ಕಾರು ಕೆಲಸಗಳನ್ನ ಫೋನಲ್ಲಿ ಒಟ್ಟೊಟ್ಟಿಗೆ ಮಾಡ್ತಾ ಇರುವಾಗ. ಉದಾಹರಣೆಗೆ ಒಂದು ಸನ್ನಿವೇಶನ ಕಲ್ಪಿಸಿಕೊಳ್ಳಿ. ಫೋನ್ ಅನ್ನ ನೀವು ಚಾರ್ಜಿಂಗ್ ಹಾಕಿದ್ದೀರಿ, ಯಾವುದೋ ಆಡಿಯೋ ಕರೆಯಲ್ಲಿ ನಿರತರಾಗಿದ್ದೀರಿ, ಸ್ಕ್ರೀನ್ ನೋಡ್ತಾ ಶಾಪಿಂಗ್ ಆಪ್ ಅಲ್ಲಿ ಪರ್ಚೇಸ್ ಮಾಡ್ತಿದ್ದೀರಿ. ಇಷ್ಟೆಲ್ಲಾ ಕೆಲಸಗಳನ್ನ ಯಾವುದೇ ಅಡೆತಡೆ ಇಲ್ಲದೆ ಸಮರ್ಥವಾಗಿ ನಿರ್ವಹಿಸೋಕೆ ಪ್ರೊಸೆಸರ್ಗೆ ತನ್ನದೇ ಆದ ಒಂದಷ್ಟು ನಿಯಮಗಳು ಇರುತ್ತೆ. ಅದರ ಪ್ರಕಾರ ಅಷ್ಟೂ ಕೆಲಸಗಳಿಗೆ ಮೆಮೊರಿ, ಬ್ಯಾಟರಿ ಚಾರ್ಜ್ ಎಲ್ಲಾದರೂ ವಿಳಂಬ ಆಗ್ತಿದ್ರೆ ಆ ಕೆಲಸ ಶೀಘ್ರಗತಿಯಲ್ಲಿ ಸಾಗುವ ಹಾಗೆ ಸಂಪನ್ಮೂಲಗಳನ್ನ ಹಂಚಿಕೆ ಮಾಡುವುದು, ಹೀಗೆ ಒಟ್ಟಿನಲ್ಲಿ ನಾವು ಮಾಡ್ತಾ ಇರೋ ಮಲ್ಟಿ ಟಾಸ್ಕಿಂಗ್ ಕೆಲಸಗಳು ಯಾವ ವೈಫಲ್ಯವಿಲ್ಲದೆ ತೊಡಕಾಗದೆ, ಒಂದು ವೇಳೆ ತೊಡಕಾದ್ರೂ ಅದು ಬಳಕೆದಾರರ ಗಮನಕ್ಕೆ ಬಾರದಂತೆ ಕಾಳಜಿ ವಹಿಸುತ್ತೆ. ಇನ್ನು ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಲಭ್ಯವಾಗುತ್ತಿರೋ ಸ್ಮಾರ್ಟ್ ಫೋನ್ಗಳು ಬಹಳ ಚಾಣಾಕ್ಷತೆ ಹೊಂದಿರುವಂತದ್ದು ಅಂತಲೇ ಹೇಳಬಹುದು. ಅದಕ್ಕೆ ಆಯಾಸ ಆದಾಗ ಅತಿಯಾಗಿ ಬಿಸಿಯಾಗುವುದಿಲ್ಲ, ತಮ್ಮನ್ನ ತಾವೇ ತಂಪು ಮಾಡಿಕೊಳ್ಳೋ ಜಾಣತನ ತೋರಿಸುತ್ತೆ. ಹೇಗೆ ಅಂತೀರಾ? ಒಂದು ಉದಾಹರಣೆ ತಗೊಳ್ಳೋಣ. ಪ್ರೊಸೆಸರ್ಗೆ ಎಲ್ಲಾ ಕೆಲಸಗಳಿಗೂ ಸಂಪನ್ಮೂಲಗಳನ್ನ ಸಮರ್ಪಕವಾಗಿ ಹಂಚಿಕೆ ಮಾಡೋಕೆ ಸಾಧ್ಯವಾಗುತ್ತಿಲ್ಲ ಅಂದ್ಕೊಳ್ಳೋಣ. ಹಾಗಂತ ಯಾವ ಕೆಲಸನೂ ಅರ್ಧಕ್ಕೆ ನಿಲ್ಸಕ್ಕಂತೂ ಸಾಧ್ಯ ಇಲ್ಲ ಅಲ್ವಾ? ಫೋನ್ ಆಗ ಏನ್ ಮಾಡುತ್ತೆ ಗೊತ್ತಾ? ಪರದೆಯ ಪ್ರಕಾಶವನ್ನ ಕಡಿಮೆಗೊಳಿಸುತ್ತೆ, ಅಂದ್ರೆ ಸ್ಕ್ರೀನ್ ಬ್ರೈಟ್ನೆಸ್ ಅನ್ನ ಕಡಿಮೆ ಮಾಡುತ್ತೆ. ಸ್ಕ್ರೀನ್ ಇದ್ದಕ್ಕಿದ್ದ ಹಾಗೆ ಮಂಕಾಗುತ್ತೆ. ನೀವು ಇದನ್ನ ಗಮನಿಸಿದ್ದೀರಾ? ಏನೋ ಮಾಡ್ತಿರ್ತೀರಿ ಫೋನ್ ಅಲ್ಲಿ, ಇದ್ದಕ್ಕಿದ್ದ ಹಾಗೆ ನಿಮ್ ಸ್ಕ್ರೀನ್ ಮಂಕಾಗ್ಬಿಡುತ್ತೆ. ಆಶ್ಚರ್ಯ ಆಗಿರುತ್ತಲ್ವಾ? ಅದರ ಹಿಂದೆ ಇರೋ ರಹಸ್ಯ ಇದೆ. ಇಲ್ಲಿ ನಮಗೊಂದು ಪಾಠ ಕೂಡ ಇದೆ. ನಮ್ಮ ಸ್ಮಾರ್ಟ್ ಫೋನ್ಗಳು ದೀರ್ಘಕಾಲ ಬಾಳಿಕೆ ಬರಬೇಕು ಅಂದ್ರೆ ಅದು ಬಿಸಿಯಾಗೋಕೆ ಆರಂಭವಾದ ತಕ್ಷಣವೇ ನಾವೇ ಅದಕ್ಕೆ ವಿರಾಮ ಕೊಟ್ಟು ತಣ್ಣಗಾಗೋಕೆ ಬಿಟ್ಟು ಪುನಃ ಬಳಸಬೇಕು. ಈ ಅಭ್ಯಾಸ ನಮ್ಮ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಕಡೆಯದಾಗಿ ಒಂದು ಕಿವಿ ಮಾತು, ಫೋನೇನಾದ್ರೂ ಅತಿಯಾಗಿ ಬಿಸಿಯಾಗಿದ್ರೆ ನೀವು ಹೊರಗಡೆ ಎಲ್ಲಾದ್ರೂ ಇದ್ರೆ ಅಪ್ಪಿ ತಪ್ಪಿ ಕೂಡ ಫೋನ್ ಅನ್ನ ನಿಮ್ಮ ಜೇಬಿನಲ್ಲೋ ಅಥವಾ ಕೈ ಚೀಲದಲ್ಲೋ ಇಡೋಕೆ ಹೋಗ್ಬೇಡಿ. ಗಾಳಿ ಆಡುವ ಹಾಗೆ ಕೈಯಲ್ಲೇ ಹಿಡ್ಕೊಂಡಿರಿ. ಸಾಧ್ಯವಾದ್ರೆ

0: ಕೈಯಿಂದ ಸ್ವಲ್ಪ ದೂರದಲ್ಲಿ ಅದನ್ನ ಇಟ್ಟಿರಿ, ಹಾಗೆ ತಕ್ಷಣವೇ ಅದನ್ನ ಚಾರ್ಜಿಂಗ್ಗಂತೂ ಖಂಡಿತ ಹಾಕಬೇಡಿ. ಈ ಎಲ್ಲಾ ಸಣ್ಣ ಪುಟ್ಟ ಟಿಪ್ಗಳನ್ನ ಫಾಲೋ ಮಾಡೋದ್ರಿಂದ ನಮ್ಮ ಸ್ಮಾರ್ಟ್ ಫೋನ್ಗಳು ಹೆಚ್ಚು ಹೆಚ್ಚು ಬಾಳಿಕೆ ಬರುತ್ತೆ.
1: ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ.
2: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
3: ಇದುವರೆಗೆ ಅಮೂಲ್ಯ ಎಸ್ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದರೆ.
4: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
5: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
6: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
5: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
6: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
4: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
3: ಇದು ಆಕಾಶವಾಣಿ, ಸಮಯ 6:35. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
7: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಎಲ್ಐಸಿ ತಂದಿದೆ ಹೊಸ ಪ್ಲಾನ್ ಪ್ರೊಟೆಕ್ಷನ್ ಪ್ಲಸ್.
2: ಇದು ಒಂದು ಯೂನಿಟ್ ಲಿಂಕ್ ಪ್ಲಾನ್ ಆಗಿದ್ದು ಲಾಂಗ್ ಟರ್ಮ್ ಸೇವಿಂಗ್ಸ್ ಹಾಗೂ ಪ್ರೊಟೆಕ್ಷನ್ ಅನ್ನು ಒಟ್ಟಿಗೆ ನೀಡುತ್ತದೆ
1: ಮತ್ತು 5 ವರ್ಷಗಳ ನಂತರ ಪಾರ್ಷಿಯಲ್ ವಿತ್ಡ್ರಾಲ್ ಸೌಲಭ್ಯ. ಎಲ್ಐಸಿಯ ಪ್ರೊಟೆಕ್ಷನ್ ಪ್ಲಸ್ ಪಾಲಿಸಿ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ನಿಮ್ಮ ಹತ್ತಿರದ ಎಲ್ಐಸಿ ಬ್ರಾಂಚ್ಗೆ ಸಂಪರ್ಕಿಸಿ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.
3: ಇದು ಆಕಾಶವಾಣಿ. ಈಗ ಕಾಣೆಯಾದವರ ಬಗ್ಗೆ ಕೆಲವು ಪ್ರಕಟಣೆಗಳು. ಸೌಜನ್ಯ ಎಂಬ 18 ವರ್ಷದ ಯುವತಿ ಮಹದೇವಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಇದೇ ತಿಂಗಳ 1ನೇ ತಾರೀಕಿನಿಂದ ಕಾಣೆಯಾಗಿರುವುದಾಗಿ ವರದಿಯಾಗಿದೆ. ಇವರು 5 ಅಡಿ ಎತ್ತರವಿದ್ದಾರೆ, ದುಂಡು ಮುಖ, ತೆಳ್ಳನೆಯ ಮೈಕಟ್ಟು, ಗೋಧಿ ಮೈ ಬಣ್ಣ, ಕನ್ನಡ ಭಾಷೆ ಬಲ್ಲವರಾಗಿದ್ದಾರೆ. ಕಾಣೆಯಾದಾಗ ಹಳದಿ ಬಣ್ಣದ ಚೂಡಿದಾರ್ ಧರಿಸಿರುತ್ತಾರೆ. ಇವರ ಬಲಗೈನಲ್ಲಿ ಎಸ್ ಎಂಬ ಟ್ಯಾಟು ಇರುತ್ತದೆ. ಸಚಿನ್ ಕುಮಾರ್ ಎಂಬ 22 ವರ್ಷದ ಯುವಕ ಮಹದೇವಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಳೆದ ಆಗಸ್ಟ್ ತಿಂಗಳ 31ನೇ ತಾರೀಕಿನಿಂದ ಕಾಣೆಯಾಗಿರುವುದಾಗಿ ವರದಿಯಾಗಿದೆ. ಈತ 5 ಅಡಿ ಎತ್ತರವಿದ್ದಾನೆ, ಕೋಲು ಮುಖ, ಸಾಧಾರಣ ಮೈಕಟ್ಟು, ಗೋಧಿ ಮೈ ಬಣ್ಣ, ಕೇಸರಿ ಬಣ್ಣದ ಶರ್ಟನ್ನು ಕಾಣೆಯಾದಾಗ ಧರಿಸಿರುತ್ತಾರೆ. ಹಿಂದಿ ಭಾಷೆ ಬಲ್ಲವರಾಗಿದ್ದಾರೆ. ಇವರ ಎಡಗೈ ಮೇಲೆ ಮಾಮ್ ಡ್ಯಾಡ್ ಎಂಬ ಟ್ಯಾಟೂ, ಕುತ್ತಿಗೆ ಮೇಲೆ ಸ್ಟಾರ್ ಚಿಹ್ನೆಯ ಅಚ್ಚೆ ಹಾಕಿಸಿಕೊಂಡಿರುತ್ತಾರೆ. ಇವರಲ್ಲಿ ಯಾರ ಬಗ್ಗೆಯಾದರೂ ಸುಳಿವು ಸಿಕ್ಕಲ್ಲಿ ಕೂಡಲೇ ಸಮೀಪದ ಪೊಲೀಸ್ ಠಾಣೆಗಾಗಲಿ ಇಲ್ಲವೇ ಪೊಲೀಸ್ ಕಂಟ್ರೋಲ್ ರೂಮ್ಗಾಗಲಿ ತಿಳಿಸಲು ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಕೆಲವು ಪ್ರಕಟಣೆಗಳನ್ನು ಕೇಳಿದರೆ ಇದು ಆಕಾಶವಾಣಿ. ಸಮಯ 6:37. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.
4: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
3: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
2: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
3: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
2: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
4: ಎಲ್ಲೆಡೆ ತುಂಬಿದೆ ಆನಂದ.

0: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
1: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
0: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
1: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
0: ಆಸ್ವಾದಿಸಿ,
1: ಆನಂದಿಸಿ,
0: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಬಲಪಡಿಸಲು ಆಧುನಿಕ ತಂತ್ರಜ್ಞಾನ ಅಳವಡಿಕೆ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಿಶೀಲನೆ. ಐತಿಹಾಸಿಕ ನಾಡಹಬ್ಬ ದಸರಾ ಉತ್ಸವಕ್ಕೆ ಮೈಸೂರು ಸಜ್ಜು. ನಾಳೆ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಂದ ನಾಡದೇವತೆ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ, ಉತ್ಸವಕ್ಕೆ ಚಾಲನೆ. ರಾಜ್ಯದ ವಿವಿಧ ಶಕ್ತಿಪೀಠಗಳಲ್ಲಿ ನವರಾತ್ರಿ ವಿಶೇಷ ಅಲಂಕಾರ, ಪೂಜೆ ಆಯೋಜನೆ. ರಣಜಿ ಕ್ರಿಕೆಟ್ ವಿಜಯವಾಡದಲ್ಲಿ ನಾಳೆ ಕರ್ನಾಟಕ ಆಂಧ್ರ ಮುಖಾಮುಖಿ. ಪೊಲೀಸ್ ವ್ಯವಸ್ಥೆಯನ್ನು ಬಲಪಡಿಸುವ ಹಾಗೂ ವಿಚಕ್ಷಣೆಯನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ಪೊಲೀಸ್ ಭವನಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಪರಾಧ ತಡೆಗಟ್ಟುವ ನಿಟ್ಟಿನಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಿಕೊಳ್ಳುವ ಬಗ್ಗೆ ಸಮಾಲೋಚನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಯೋಜನೆಗಳ ವಸ್ತುಸ್ಥಿತಿಯನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಉಪಸ್ಥಿತರಿದ್ದರು. ಮುಖ್ಯಮಂತ್ರಿಯವರು ತಮ್ಮ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಕೇಂದ್ರೀಯ ಟಿಬೆಟ್ ಆಡಳಿತದ ಪ್ರತಿನಿಧಿ ಜಿಗ್ಮೆ ಸುಲ್ಟ್ರಿಮ್ ಭೇಟಿ ಮಾಡಿದರು. ಮೈಸೂರಿನ ಬೈಲುಕುಪ್ಪೆಗೆ ಧರ್ಮಗುರು 14ನೇ ದಲೈಲಾಮಾ ಅವರ ಉದ್ದೇಶಿತ ಭೇಟಿ ಸಿದ್ದತೆ ಬಗ್ಗೆ ಚರ್ಚಿಸಲಾಯಿತು ಎಂದು ಮುಖ್ಯಮಂತ್ರಿಯವರು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ವಿಶ್ವವಿಖ್ಯಾತ ನಾಡಹಬ್ಬ 2026ರ ದಸರಾ ಮಹೋತ್ಸವದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭಗೊಂಡಿದೆ. 10 ದಿನಗಳ ಕಾಲ ನಡೆಯುವ ಶರನ್ನವರಾತ್ರಿ ದಸರಾ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮಹೋತ್ಸವಕ್ಕೆ ಪ್ರವಾಸಿಗರನ್ನು ಆಕರ್ಷಿಸಲು ಮೈಸೂರು ನಗರ ಸಜ್ಜುಗೊಂಡಿದೆ. ನಾಡ ಅಧಿದೇವತೆ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ನಾಳೆ ಬೆಳಿಗ್ಗೆ 11:50ರಿಂದ 12:13ರವರೆಗೆ ಸಲ್ಲುವ ಶುಭ ಧನುರ್ ಲಗ್ನದಲ್ಲಿ ಕೊಪ್ಪಳದ ಗವಿಮಠದ ಸಂಸ್ಥಾನದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ವರ್ಷದ ದಸರಾ ಮಹೋತ್ಸವದ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ಚಾಮುಂಡಿಬೆಟ್ಟ ಹಾಗೂ ಅರಮನೆ ಸೇರಿದಂತೆ ಕಾರ್ಯಕ್ರಮಗಳು ನಡೆಯುವ ಎಲ್ಲಾ ವೇದಿಕೆಗಳು ಸಂಪೂರ್ಣವಾಗಿ ಸಜ್ಜುಗೊಂಡಿದೆ. ಚಾಮುಂಡಿಬೆಟ್ಟದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಹಾಗೂ ಮಠಾಧೀಶರು ಸೇರಿದಂತೆ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಈ ಬಾರಿ ದಸರಾಗೆ ಎಲ್ಲಾ ಧರ್ಮದ 300 ಗುರುಗಳು ಆಗಮಿಸುವ ಹಿನ್ನೆಲೆಯಲ್ಲಿ ವಿಶೇಷ ಆಸನದ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ತಿಳಿಸಿದ್ದಾರೆ. ಈ ಬಾರಿಯ ಸಿಎಂ ಕಪ್ ರಾಜ್ಯಮಟ್ಟದ ದಸರಾ ಕ್ರೀಡಾಕೂಟ ಇದೇ 14ರವರೆಗೆ ನಡೆಯಲಿದ್ದು ಒಟ್ಟು 28 ಕ್ರೀಡೆಗಳಲ್ಲಿ 4,500ಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಮೈಸೂರಿನ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಸಂಜೆ ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆ ನೀಡಲಿದ್ದಾರೆ. 10 ದಿನಗಳ ಕಾಲ ವಿವಿಧ ರೀತಿಯ ಕಾರ್ಯಕ್ರಮಗಳು ನಡೆಯಲಿವೆ. ಅಕ್ಟೋಬರ್ 21ರಂದು ಅಂದರೆ 11ನೇ ದಿನ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಗೆ ಮುಖ್ಯಮಂತ್ರಿ ಚಾಲನೆ ನೀಡಲಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 2025ರ ವಕ್ಫ್ ಸುಧಾರಣೆಗಳ ಕುರಿತ ಒಂದು ವರದಿ ಇಲ್ಲಿದೆ. ವಕ್ಫ್ ಕಾಯ್ದೆಯ ಸೆಕ್ಷನ್ 40ರಡಿ ಈ ಹಿಂದೆ ವಕ್ಫ್ ಮಂಡಳಿ

0: ಯಾವುದೇ ಆಸ್ತಿಯನ್ನು ಸ್ವಯಂ ನಿರ್ಧಾರದ ಮೂಲಕ ವಕ್ಫ್ ಆಸ್ತಿ ಎಂದು ಘೋಷಿಸುವ ಅಧಿಕಾರವಿತ್ತು. ಇದರಿಂದಾಗಿ ನೋಂದಾಯಿತ ವಕ್ಫ್ ಆಸ್ತಿಗಳ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳ ಕಂಡುಬಂದಿತ್ತು. 2013ರಲ್ಲಿ 2.07 ಲಕ್ಷ ಇದ್ದ ಈ ಆಸ್ತಿಗಳ ಸಂಖ್ಯೆ 8.72 ಲಕ್ಷಕ್ಕೆ ತಲುಪಿದೆ. ಈ ಪೈಕಿ ಸರ್ಕಾರಿ ಸ್ವಾಮ್ಯದ 5973 ಆಸ್ತಿಗಳು ಸೇರಿರುವುದು ಗಂಭೀರ ಚಿಂತನೆಗೆ ಕಾರಣವಾಗಿತ್ತು. ಈ ಲೋಪದೋಷಗಳನ್ನು ಸರಿಪಡಿಸಲು ಜಾರಿಗೆ ತರಲಾಗಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ 2025ನ್ನು ಉಮೀದ್ ಕಾಯ್ದೆ ಎಂದು ಕರೆಯಲಾಗುತ್ತದೆ. ಈ ಹೊಸ ಕಾಯ್ದೆ ವಕ್ಫ್ ಮಂಡಳಿಗೆ ಏಕಪಕ್ಷೀಯ ಅಧಿಕಾರ ನೀಡುತ್ತಿದ್ದು ನಿಬಂಧನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿದೆ. ಇನ್ನು ಮುಂದೆ ಸರ್ಕಾರಿ ಭೂಮಿಯ ಮೇಲಿನ ಯಾವುದೇ ಹಕ್ಕುಗಳ ಪ್ರತಿಪಾದನೆಯನ್ನು ಕಲೆಕ್ಟರ್ಗಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ಕೂಲಂಕುಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಜೊತೆಗೆ ವಕ್ಫ್ ನಿರ್ಧಾರಗಳ ವಿರುದ್ಧ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿ ನೇರ ಅವಕಾಶ ಕಲ್ಪಿಸಲಾಗಿದೆ. ಈ ಕಾನೂನಾತ್ಮಕ ಸುಧಾರಣೆಗಳ ಜೊತೆಗೆ ಸಮಗ್ರ ಡಿಜಿಟಲೀಕರಣ ಪ್ರಕ್ರಿಯೆಗಳು ಜೊತೆ ಜೊತೆಗೆ ಸಾಗುತ್ತಿವೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಶೃಂಗೇರಿ, ಹೊರನಾಡು, ಕಟೀಲು, ಕೊಲ್ಲೂರು ಮೊದಲಾದ ಶಕ್ತಿದೇವತೆ ಕ್ಷೇತ್ರಗಳಲ್ಲಿ ನಾಳೆ ನವರಾತ್ರಿಯ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯಲಿವೆ. ದಸರಾದ ಈ ಅವಧಿಯಲ್ಲಿ ಶಕ್ತಿದೇವತೆಗೆ ದಿನಕ್ಕೊಂದು ಬಣ್ಣದಂತೆ ವಿವಿಧ ರೀತಿಯ ಅಲಂಕಾರ ಮಾಡಿ ಆರಾಧಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ವಿಶೇಷ ಹೋಮ ಹವನಗಳನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಮಂಗಳೂರಿನ ಕುದ್ರೋಳಿ, ಮಡಿಕೇರಿ ಹಾಗೂ ಶ್ರೀರಂಗಪಟ್ಟಣಗಳಲ್ಲಿಯೂ ದಸರಾವನ್ನು ನಾಡಹಬ್ಬವನ್ನಾಗಿ ಆಚರಿಸಲಾಗುತ್ತಿದೆ. ವಿಶ್ವ ಪರಂಪರೆ ತಾಣವಾದ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದ ಆವರಣದಲ್ಲಿರುವ ದುರ್ಗಾದೇವಿ, ಚಾಮುಂಡೇಶ್ವರಿ, ಲಕ್ಷ್ಮೀ ವೆಂಕಟೇಶ್ವರ, ವರಾಹಲಕ್ಷ್ಮಿ, ಮಹಿಷಾಸುರಮರ್ದಿನಿ, ನವದುರ್ಗಾ, ಶಾರದಾದೇವಿ, ಪಂಪಾಂಬಿಕೆ, ಭುವನೇಶ್ವರಿ ದೇವಿಯವರಿಗೆ ಪ್ರತಿನಿತ್ಯವೂ ಅಭಿಷೇಕ ಹಾಗೂ ವಿಶೇಷ ಅಲಂಕಾರಗಳು, ಸಂಜೆ ಕುಂಕುಮ ಅರ್ಚನೆ ಪೂಜೆಗಳು ನಡೆಯಲಿವೆ. ಮಹಾನವಮಿಯಂದು ಆಯುಧ ಪೂಜೆಯನ್ನು ಹಂಪಿಯ ವಿದ್ಯಾರಣ್ಯ ಸಂಸ್ಥಾನದ ವಿದ್ಯಾರಣ್ಯ ಭಾರತಿ ಮಹಾಸ್ವಾಮಿಗಳು ನೆರವೇರಿಸಲಿದ್ದು, ವಿಜಯದಶಮಿಯಂದು ಬನ್ನಿ ಮಂಟಪದಲ್ಲಿ ಬನ್ನಿ ಮುಡಿಯಲಾಗುತ್ತದೆ. ಇದೇ ರೀತಿಯಾಗಿ ವಿಜಯನಗರ ಅರಸರ ಕುಲದೇವಿಯಾಗಿದ್ದ ಕಮಲಾಪುರದ ಸಮೀಪವಿರುವ ಪಟ್ಟಣದ ಯಲ್ಲಮ್ಮ ದೇವಿಯ ದೇವಸ್ಥಾನದಲ್ಲೂ ಬನ್ನಿ ಮರದ ಪೂಜೆ ಮಾಡಿ ನಂತರ ಸಾರ್ವಜನಿಕವಾಗಿ ಬನ್ನಿಯ ವಿನಿಮಯ ನಡೆಯುತ್ತದೆ. ಹಂಪಿ ಕ್ಷೇತ್ರದಲ್ಲಿ ಇಂದು ಮಹಾಲಯ ಅಮಾವಾಸ್ಯೆ ಪ್ರಯುಕ್ತ ನದಿ ದಂಡೆಯ ಮಂಟಪಗಳಲ್ಲಿ ಸುಮಾರು 70,000-80,000 ಜನರು ತಿಲ ತರ್ಪಣದೊಂದಿಗೆ ಪಿತೃಪಕ್ಷದ ಶ್ರಾದ್ದ ಕಾರ್ಯಗಳನ್ನು ನೆರವೇರಿಸಿದರು. ಕೇರಳಂ, ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಆಂಧ್ರಪ್ರದೇಶಗಳಿಂದಲೂ ಜನರು ಆಗಮಿಸಿ ತಿಲ ತರ್ಪಣದೊಂದಿಗೆ ಪಿಂಡ ಪ್ರದಾನ ಕಾರ್ಯ ನಡೆಸಿದರು. ರಣಜಿ ಟ್ರೋಫಿ ಕ್ರಿಕೆಟ್ 92ನೇ ಆವೃತ್ತಿಗೆ ನಾಳೆ ಚಾಲನೆ ದೊರಕಲಿದೆ. ವಿಜಯವಾಡದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಕರ್ನಾಟಕ ಆಂಧ್ರ ತಂಡವನ್ನು ಎದುರಿಸಲಿದೆ. ವಿಜಯವಾಡ ಸಮೀಪ ಮುಲಪಾಡಿನ ಡಾ ಗೋಕರಾಜು ಕ್ರೀಡಾಂಗಣದಲ್ಲಿ ಬೆಳಗ್ಗೆ 9:00 ಪಂದ್ಯ ಆರಂಭವಾಗಲಿದೆ. ಎಲೈಟ್ ಬಿ ಗುಂಪಿನಲ್ಲಿರುವ ಕರ್ನಾಟಕದೊಂದಿಗೆ ಆಂಧ್ರ, ಸೌರಾಷ್ಟ, ಛತ್ತೀಸ್ಗಢ, ಹೈದರಾಬಾದ್, ತ್ರಿಪುರಾ, ಪಂಜಾಬ್ ಮತ್ತು ಅಸ್ಸಾಂ ತಂಡಗಳಿವೆ. ಕರ್ನಾಟಕ ತನ್ನ 7 ಲೀಗ್ ತಂಡಗಳ ಪೈಕಿ 4 ಪಂದ್ಯಗಳನ್ನು ಬೆಂಗಳೂರು ಹೊರವಲಯದ ಆಲೂರು, ಮೈಸೂರು, ಬೆಳಗಾವಿ ಹಾಗೂ ಶಿವಮೊಗ್ಗಗಳಲ್ಲಿ ಆಡಲಿದೆ. ಕೋಲಾರ ಜಿಲ್ಲಾ ಸ್ವೀಪ್ ಸಮಿತಿಯ ಸಹಯೋಗದೊಂದಿಗೆ ಬಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ಇಂದು ಮತದಾರರ ಜಾಗೃತಿ ಹಾಗೂ ನೂತನ ಮತದಾರರ ನೋಂದಣಿ ತಿದ್ದುಪಡಿ ಅಭಿಯಾನ ನಡೆಯಿತು. ಪ್ರಯಾಣಿಕರಿಗೆ ಮತದಾನದ ಹಕ್ಕು, ಪ್ರಾಮುಖ್ಯತೆ ಹಾಗೂ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸುವ ವಿಧಾನಗಳ ಕುರಿತು ಅರಿವು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಮಂಜುನಾಥ್ ಸ್ವಾಮಿ, 18 ವರ್ಷ ತುಂಬಿದ ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವುದು ಸಂವಿಧಾನಾತ್ಮಕ ಹಕ್ಕು ಮತ್ತು ಕರ್ತವ್ಯವಾಗಿದೆ. ಯುವಜನರು ಮತ್ತು ದಿನನಿತ್ಯ ಪ್ರಯಾಣಿಸುವ ಉದ್ಯೋಗಿಗಳು ಮತದಾನದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ರೈಲ್ವೆ ನಿಲ್ದಾಣದಲ್ಲಿ ಈ ನೋಂದಣಿ ಜಾಗೃತಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ ಸಾರ್ವಜನಿಕರಿಗೆ ಅಭಿಯಾನದ ಅಂಗವಾಗಿ ಮತದಾರರ ನೋಂದಣಿಗೆ ಅಗತ್ಯವಿರುವ ದಾಖಲೆಗಳಾದ ವಯಸ್ಸಿನ ದಾಖಲೆ, ವಿಳಾಸದ ಪುರಾವೆ ಮತ್ತು ಭಾವಚಿತ್ರ ವಿವರಗಳನ್ನು ಒಳಗೊಂಡ ಕರಪತ್ರಗಳನ್ನು ವಿತರಿಸಲಾಯಿತು. ಕರ್ನಾಟಕ ಏಕೀಕರಣ ಚಳವಳಿಯ ಪ್ರಮುಖ

0: ಹೋರಾಟಗಾರ ಹಾಗೂ ಮಾಜಿ ಮುಖ್ಯಮಂತ್ರಿ ಎಸ್ಆರ್ ಬೊಮ್ಮಾಯಿ ಅವರ ಪುಣ್ಯಸ್ಮರಣೆಯ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಇಂದು ಗೌರವ ನಮನ ಸಲ್ಲಿಸಲಾಯಿತು. ದೇಶದಲ್ಲಿ ಮತಯಂತ್ರದ ಬದಲು ಮತ್ತೆ ಮತಪತ್ರ ತರಬೇಕೆನ್ನುವ ವಾದವನ್ನು ಸಂಸದ ಗೋವಿಂದ ಕಾರಜೋಳ ತೀವ್ರವಾಗಿ ವಿರೋಧಿಸಿದ್ದಾರೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಘನ ತ್ಯಾಜ್ಯ ನಿರ್ವಹಣೆಯನ್ನು ವ್ಯವಸ್ಥಿತಗೊಳಿಸಲು 7 ವಿಭಾಗಗಳಿಗೆ ಪ್ರತ್ಯೇಕ ಮೈಕ್ರೋ ಪ್ಲಾನ್ ರೂಪಿಸಲಾಗಿದ್ದು, ಯೋಜನೆಯ ಅನುಷ್ಠಾನ ಪರಿಶೀಲನೆ ಹಾಗೂ ಸಾರ್ವಜನಿಕರ ಅಹವಾಲು ಆಲಿಸಲು ಪ್ರತಿ ಮಂಗಳವಾರ ಬೆಳಿಗ್ಗೆ 7:30 to 9:30 ವಿಶೇಷ ಫೋನ್ ಇನ್ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಬಲಪಡಿಸಲು ಆಧುನಿಕ ತಂತ್ರಜ್ಞಾನ ಅಳವಡಿಕೆ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಿಶೀಲನೆ. ಐತಿಹಾಸಿಕ ನಾಡಹಬ್ಬ ದಸರಾ ಉತ್ಸವಕ್ಕೆ ಮೈಸೂರು ಸಜ್ಜು. ನಾಳೆ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಂದ ನಾಡದೇವತೆ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ, ಉತ್ಸವಕ್ಕೆ ಚಾಲನೆ. ರಾಜ್ಯದ ವಿವಿಧ ಶಕ್ತಿಪೀಠಗಳಲ್ಲಿ ನವರಾತ್ರಿ ವಿಶೇಷ ಅಲಂಕಾರ, ಪೂಜೆ ಆಯೋಜನೆ. ರಣಜಿ ಕ್ರಿಕೆಟ್ ವಿಜಯವಾಡದಲ್ಲಿ ನಾಳೆ ಕರ್ನಾಟಕ ಆಂಧ್ರ ಮುಖಾಮುಖಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಹೈನುಗಾರಿಕೆಯಲ್ಲಿ ಹೈನು ತಳಿಗಳ ಮಹತ್ವದ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನಲ್ಲಿರುವ ಹೈನುಗಾರಿಕಾ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ನಾಗಮಣಿಯವರು ನಮ್ಮ ಜೊತೆಗಿದ್ದಾರೆ. ಪ್ರಸ್ತುತ ಹೈನುಗಾರಿಕೆಗೆ ಒಂದು ಮುಖ್ಯ ಕಸುಬು ಅಥವಾ ಉಪಕಸುಬು ಅನ್ನೋ ಒಂದು ವಿಚಾರ ಬಂದಾಗ ಸಾಕಷ್ಟು ಮಹತ್ವವನ್ನು ಈ ಇಲಾಖೆಗೆ ಈಗ ಕೊಡಲಾಗುತ್ತೆ. ಸಾಕಷ್ಟು ರೈತರು, ರೈತ ಮಕ್ಕಳು ಈ ಒಂದು ಉಪಕಸುಬನ್ನು ಮುಖ್ಯ ಕಸುಬನ್ನಾಗಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಹೈನುಗಾರಿಕೆ ಮತ್ತು ಹೈನು ತಳಿಗಳ ಬಗ್ಗೆ ನಾವು ಯಾವಾಗಲೂ ತಿಳ್ಕೊಳ್ಳೇಬೇಕು. ಹಾಗಿದ್ರೆ ಬನ್ನಿ, ಈ ಒಂದು ಹೈನುಗಾರಿಕೆ ವಿಷಯವನ್ನು ಆಯ್ಕೆ ಮಾಡ್ಕೊಳ್ಬೇಕಂದ್ರೆ ನಮಗೆ ಹೈನುಗಾರಿಕೆಯಲ್ಲಿ ಏನೇನು ತಿಳ್ಕೊಳ್ಬೇಕಾಗತ್ತೆ, ಅದಕ್ಕಿಂತ ಪೂರ್ವದಲ್ಲಿ ಹೈನು ತಳಿಗಳು ಯಾವ್ಯಾವ್ದು ಇದ್ದಾವೆ, ಆ ಎಮ್ಮೆ ತಳಿಗಳು ಯಾವ್ಯಾವುದು, ಆಕಳು ತಳಿಗಳು ಯಾವುದು, ಒಂದೊಂದಾಗಿ ಮಾಹಿತಿ ಮಾಡಿಕೊಳ್ಳೋಣ. ಡಾಕ್ಟರ್ ನಾಗಮಣಿಯವರೇ, ಇನ್ನೊಮ್ಮೆ ತಮಗೆ ಸ್ವಾಗತ, ನಮಸ್ಕಾರ. ಹೇಳಿ ಡಾಕ್ಟರ್ ನಾಗಮಣಿಯವರೇ, ಇವತ್ತು ನಮ್ಮ ರೈತರು ಹೈನುಗಾರಿಕೆ ಇದನ್ನು ಭಾಳ ವರ್ಷದಿಂದ ಮಾಡ್ಕೋತಾ ಬರ್ತಾ ಇದ್ದಾರೆ, ಹೈನುಗಾರಿಕೆಯಲ್ಲಿ ಮುಖ್ಯವಾಗಿ ಯಾವ್ಯಾವ ತಳಿಗಳಿದ್ದಾವೆ ಒಂದೊಂದಾಗಿ ಹೇಳಬೇಕು.
7: ಮೊದಲಿಗೆ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಹೈನುಗಾರಿಕೆ ಒಂದು ದೀರ್ಘಾವಧಿ ಹಾಲು ಉತ್ಪಾದನೆ ಮಾಡುವಂಥ ಒಂದು ಕೃಷಿ ಅಥವಾ ಪಶು ಸಂಗೋಪನೆಯ ಒಂದು ಉಪಕಸಬು ಅಥವಾ ಉದ್ಯಮ ಅಂತ ನಾವು ಹೇಳ್ಬೋದು. ಹೈನುಗಾರಿಕೆ ಜೊತೆಗೆ ಬೇರೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಈ ಥರ ಬೇರೆ ಬೇರೆ ಉಪಕಸಬುಗಳನ್ನ ಸಹ ನಮ್ಮ ರೈತ ಅಥವಾ ರೈತ ಬಾಂಧವರು ತಮ್ಮಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಯಾಕಂದರೆ ಮನೆಗೊಂದು ಮಗು ಇರುವ ಹಾಗೆ ಮನೆಗೊಂದು ಒಂದು ಹಸು ಅಥವಾ ಯಾವುದೇ ಒಂದು ಪ್ರಾಣಿಯನ್ನು ನಾವು ಸಾಕ್ಕೊಂಡಿರ್ತೀವಿ. ಯಾಕಂದರೆ ಅದೊಂದು ಉದ್ಯಮ ಥರ ಮಾಡ್ಕೊಂಡಿರ್ತೀವಿ, ಅದರಿಂದ ಒಂದು ಆದಾಯ ಬರುವಂಥ ಒಂದು ಉದ್ಯಮವನ್ನು ಮಾಡ್ಕೊಂಡಿರ್ತೀವಿ. ನಾವು ಹೈನುಗಾರಿಕೆನ ಒಂದು ವರ್ಷವಿಡೀ ನಿರಂತರ ಆದಾಯ ಕೊಡುವಂಥ ಉದ್ಯಮ ಅಂತ ಹೇಳ್ಬೋದು. ಏನಕ್ಕಂದರೆ ನಮಗೆ ಗೊತ್ತಿರ್ಬೋದು ಸರ್, ಈಗ ಕೃಷಿ ಬೆಳೆಗಳಲ್ಲಿ ಒಂದು ದರ ಕಡಿಮೆ ಆಗ್ಬೋದು, ಆದರೆ ಹಾಲಿನ ದರ ಎಂದಿಗೂ ಕಡಿಮೆ ಆಗೋದಿಲ್ಲ. ಆದ್ದರಿಂದ ಹೈನುಗಾರಿಕೆನೇ ಒಂದು ಮುಖ್ಯ,
6: ಯಾವಾಗಲೂ ಬೇಕೇ

0: ಕಲಾ ತೀರಾ ಅವಶ್ಯಕವಾದ ವಸ್ತು.
1: ಹೌದು, ನಾವು ಹುಟ್ಟಿದಾಗಿಂದ ಸಾಯುವವರೆಗೂ ನಾವು ಹಾಲನ್ನು ನಿರಂತರವಾಗಿ ಉಪಯೋಗಿಸ್ತಾನೆ ಇರ್ತೀವಿ. ಆದ್ದರಿಂದ ಮುಖ್ಯವಾಗಿ ನಮ್ಮ ರೈತಾಪಿ ವರ್ಗದವರು ಈ ಹೈನು ತಳಿಗಳು ಯಾವುದು, ಅವು ಯಾವ ರೀತಿ ಇರುತ್ತೆ, ಯಾವ ರೀತಿ ಅವು ಒಂದು ಉತ್ಪಾದನೆ ಕೊಡುತ್ತೆ ಅನ್ನೋದನ್ನು ಮೊದಲಿಗೆ ತಿಳ್ಕೊಂಡಿರಬೇಕು. ನಾವು ಮುಖ್ಯವಾಗಿ ನೋಡೋದಾದರೆ ನಮ್ಮ ಭಾರತದಲ್ಲಿ ಪ್ರಮುಖವಾದ ಹೈನು ತಳಿಗಳು ಯಾವುದ್ಯಾವುದು ಅಂತಂದರೆ ದೇಶೀಯ ತಳಿಗಳು ಹೇಳ್ಬೋದು. ಯಾವ್ದಾದ್ರು ಅಂದರೆ ಗಿರ್ ಅಂತ ಹೇಳ್ಬೋದು, ಸಾಹಿವಾಲ್ ಅಂತ ಹೇಳ್ಬೋದು, ಸಿಂಧಿ ಅಂತ ಹಸುಗಳು, ಬೇರೆ ವಿಧ ವಿಧವಾದ ಹೈನು ತಳಿಗಳು ಇದ್ದಾವೆ. ಅದರಲ್ಲಿ ಸಾಹಿವಾಲ್ ತಳಿ ಅಂತೂ ಹಾಲಿನ ಉತ್ಪಾದನೆ, ಒಂದು ಸೂಲಿನಲ್ಲಿ ಹಾಲಿನ ಉತ್ಪಾದನೆ ಏನು ಇರುತ್ತೆ ಅಂದರೆ 1500 ರಿಂದ 1800 ಲೀಟರು ಅಂತ ಹೇಳ್ತೀವಿ. ನಾವು ಒಂದು ಸೂಲು ಅಂತ ತಗೊಳ್ಳೋದು ಯಾವುದು ಅಂದರೆ 305 ದಿನಗಳು ಕರಾವಿನ ದಿನಗಳನ್ನ ನಾವು ಒಂದು ಸೂಲು ಅಂತ ತಗೊಬೋದು. ಅದರದ ವಿಶೇಷತೆಗಳು ನೋಡೋದಾದರೆ ಅದು ಮೂಲ ಸ್ಥಾನ ಎಲ್ಲಿಂದ ಬಂದಿರೋದು ಅಂದರೆ ಪಂಜಾಬ್. ಈ ಸಾಹಿವಾಲ್ ಅನ್ನೋದು ಪಂಜಾಬಿಂದ ಬಂದಿದೆ. ಮತ್ತು ಕಂದು ಬಣ್ಣ ಇರುತ್ತೆ, ಮತ್ತು ಹಣೆ ಉಬ್ಬಾಗಿ ಇರುತ್ತೆ. ಅದೇ ರೀತಿ ನಾವು ಗಿರ್ ತಳಿ ನೋಡೋದಾದರೆ ಅದು ಸಹ ಕಂದು ಬಣ್ಣ ಇರುತ್ತೆ, ಅದರದ್ದು ಕಿವಿಗಳು ಮಾತ್ರ ಎಲೆ ಆಕಾರದಲ್ಲಿರುತ್ತೆ. ಮತ್ತು ಈ ತಳಿ ಸಹ ಹಾಲಿನ ಉತ್ಪಾದನೆ ಒಂದು ಸೂಲಿನಲ್ಲಿ 1200 ರಿಂದ 1800 ಲೀಟರ್ವರೆಗೂ ಹಾಲಿನ ಉತ್ಪಾದನೆ ಮಾಡುತ್ತೆ. ಈ ತಳಿಯ ಒಂದು ಮೂಲ ಸ್ಥಾನ ಗುಜರಾತಿಂದ ಬಂದಿರುತ್ತೆ. ಆಮೇಲೆ ಇದು ಹೋರಿಗಳು ಸಹ ನಾವು ಬಳಕೆ ಮಾಡ್ತಾ ಇರ್ತೀವಿ. ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚು ಪ್ರಚಲಿತವಾಗಿದೆ ಈ ತಳಿ. ಇನ್ನೊಂದು ತಳಿ ಅಂತಂದರೆ ದೇವಣಿ ತಳಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ತಳಿ ಹೆಚ್ಚಾಗಿ ಕಂಡು ಬರುತ್ತೆ. ಈ ತಳಿಯಲ್ಲೂ ಸಹ ಹಾಲಿನ ಉತ್ಪಾದನೆ 1000 ರಿಂದ 1200 ಲೀಟರಷ್ಟು ಹಾಲಿನ ಉತ್ಪಾದನೆ ಇರುತ್ತೆ. ಇದರ ಮೂಲ ಸ್ಥಾನ ಮಹಾರಾಷ್ಟ್ರದ್ದಾಗಿರುತ್ತೆ. ಲಾತೂರ್ ಅಂತ ಒಂದು ರಾಜ್ಯದಿಂದ ಈ ತಳಿ ಪ್ರಚಲಿತವಾಗಿರುತ್ತೆ. ಮತ್ತು ಇದರ ವಿಶೇಷತೆ ಹೇಗಿರುತ್ತೆ ಅಂತಂದರೆ ನೋಡೋದಕ್ಕೆ ಬಿಳಿ ಮೈಬಣ್ಣ ಇರುತ್ತೆ, ಆಮೇಲೆ ಮುಖ ಮಾತ್ರ ಕಪ್ಪಾಗಿರುತ್ತೆ. ಇದು ಈ ತಳಿಯ ಒಂದು ವಿಶೇಷತೆ. ನಾವು ಮತ್ತೆ ಇನ್ನ ಒಂದು ತಳಿ ನೋಡ್ಬೋದು, ಸಾಮಾನ್ಯವಾಗಿ ಮಲ್ನಾಡ್ ಗಿಡ್ಡ ಅಂತ ತಾವು ಕೇಳಿರ್ಬೋದು. ಅದರಲ್ಲಿ ಹಾಲಿನ ಉತ್ಪಾದನೆ ಸ್ವಲ್ಪ ಕಡಿಮೆನೆ ಇರುತ್ತೆ. ಆದರೆ ಈ ತಳಿಯ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಇದು ಮೂಲ ಸ್ಥಾನ ಮಲ್ನಾಡ್ ಪ್ರದೇಶದಿಂದ ಇರುತ್ತೆ. ಆಮೇಲೆ ಈ ತಳಿಯಲ್ಲಿ ಉತ್ಪಾದಿಸಲ್ಪಟ್ಟ ಹಾಲಂತೂ ಅದು ಔಷಧೀಯ ಗುಣಗಳಿರುತ್ತೆ. ಯಾಕಂದರೆ ಅಲ್ಲಿನ ಒಂದು ಔಷಧೀಯ ಸಸಿಗಳನ್ನು ಅವು ಮೇವು ತಿಂದಿರೋದ್ರಿಂದ ಸೊ ಆ ಔಷಧೀಯ ಗುಣಗಳು ಹಾಲಿನಲ್ಲಿ ಬರುತ್ತೆ. ಇದು ಮಲೆನಾಡ್ ಗಿಡ್ಡ ಅಂತ. ಇವೆಲ್ಲ ದೇಶೀಯ ತಳಿಗಳು. ಇನ್ನು ಸಾಮಾನ್ಯವಾಗಿ
0: ದೇಶೀಯ ತಳಿಗಳ ಬಗ್ಗೆ ನಾವು ಹೇಳಬೇಕಂದ್ರೆ ಇವು ಕೂಡ ಈಗ ಸಾಕಷ್ಟು ಪ್ರಮಾಣದಲ್ಲಿ ಹಾಲನ್ನು ಕೊಡ್ತವೆ.
1: ಹೌದು ಸರ್.
0: ಈಗ ತಾವು ಹೇಳಿದ ಪ್ರಕಾರ ಈ ಗಿರ್ ತಳಿ,
1: ಸಾಹಿವಾಲ್,
0: ಸಿಂಧ್ ಈ ತಳಿ, ರೈತರು ಒಂದು ಸಾಮಾನ್ಯ ನಿರ್ವಹಣೆ ಮಾಡಬೇಕಂದ್ರೆ ಎಷ್ಟು ಬೇಕಾಗುತ್ತೆ? ಒಂದು ಎರಡು ಜನ ಪರಿವಾರದಲ್ಲಿ ಒಂದು 4 ಜನ ಕುಟುಂಬ ನಡ್ಸ್ಕೊಂಡು ಹೋಗ್ಬೋದಾ?
1: ನಡ್ಸ್ಕೊಂಡು ಹೋಗ್ಬೋದು. ಯಾಕಂದ್ರೆ ಇವಕ್ಕೆ ಮೇವಿನ ಪೂರೈಕೆ ಸ್ವಲ್ಪ ಕಡಿಮೆ ಇರುತ್ತೆ. ನೀವು ಇನ್ನ ಒಂದು ದೇಶೀಯ ತಳಿಗಳು ಬಿಟ್ಟರೆ ವಿದೇಶಿಯ ತಳಿಗಳು ಸಹ ಹೆಚ್ಚಾಗಿ ನೀವು ನೋಡ್ಬೋದು. ಯಾಕಂದ್ರೆ ನೀವು ನೋಡಿರ್ಬೋದು ಕಪ್ಪು ಬಿಳಿ ಬಣ್ಣ ಇರುವಂತ HF ತಳಿಗಳಾಗ್ಲಿ, ಜರ್ಸಿ ತಳಿಗಳು, ಅವು ಸಹ ಕಂದು ಬಣ್ಣ ಇರುತ್ತೆ. ಆದ್ರೆ ಆ ತಳಿಗಳ ಮೇವಿನ ಪೂರೈಕೆ ಜಾಸ್ತಿ ಇರುತ್ತೆ. ಅದೇ ರೀತಿ ಹಾಲಿನ ಉತ್ಪಾದನೆ ಸಹ ಜಾಸ್ತಿ ಇರುತ್ತೆ. ಅವಕ್ಕೆ ಹಾಲಿನ ಉತ್ಪಾದನೆ 3000 ರಿಂದ 5000 ಲೀಟರ್ ವರೆಗೂ ಹಾಲಿನ ಉತ್ಪಾದನೆ ಇರುತ್ತೆ ಒಂದು ಸೂಲಿನಲ್ಲಿ. ಆದ್ರೆ ಮೇವಿನ ಪೂರೈಕೆ ತುಂಬಾ ಜಾಸ್ತಿ ಇರುತ್ತೆ. ಆದ್ರೆ ಇವು ವಿದೇಶಿಯ ತಳಿಗಳು, ನಮ್ಮ ತಳಿಗಳಲ್ಲ.
0: ಆದ್ರೆ ಒಂದಂದ್ರೆ ಡಾಕ್ಟರ್ ನಾಗಮಣಿ ಅವರು, ನಾವು ಗಮನಿಸಿದ್ದೇನೆಂದ್ರೆ ಈಗ ವಿದೇಶಿ ತಳಿಗಳು ಅವರು ಹೇಗೆ ಸಾಕ್ತಾರೆ ಅಂದ್ರೆ ಅವರು ಕೊಡುವ ಒಂದು ಆಹಾರ ಮತ್ತೆ ಮೇವು ನಾವು ನಮ್ಮ ಭಾರತ ದೇಶದಲ್ಲಿ ಕೊಡುವಂತ ಆಹಾರದಲ್ಲಿ ವ್ಯತ್ಯಾಸ ಇದೆ.
1: ಹೌದು,
0: ಅವರು ನಾನ್ ವೆಜ್ ಮೇವನ್ನೇ ಕೊಡ್ತಾರೆ.
1: ಹೌದು,
0: ಅದು ನಾವು ಅವು ವಿದೇಶಿ ಹಸು ಆದ್ರೂ ಸಹಜ ಆಹಾರವನ್ನೇ ನಾವು ಕೊಡ್ತೇವೆ.
1: ಹೌದು,
0: ನಾನ್ ವೆಜ್ ಅಂತ ಏನು ಹೇಳ್ತೇವಲ್ಲ ನಾವು, ಮಾಂಸಾಹಾರವನ್ನು ನಾವು ಪ್ರಾಣಿಗಳಿಗೆ ತಿನ್ಸಲ್ಲ.
1: ಹೌದು,
0: ಹಾಗಾಗಿ ನಮ್ದು ಅದರಲ್ಲಿ ಸ್ವಲ್ಪ ನಾವು ಉಳಿಸ್ಕೊಂಡಿದ್ದೇವೆ.
1: ಹೌದು, ಇನ್ನೊಂದು ಹೇಳಬೇಕು ಅಂತಂದ್ರೆ ಸರ್, ವಿದೇಶಿ ತಳಿ ಅಂದ್ರೆ ಇದು ಪ್ಯೂರ್ ವಿದೇಶಿ ತಳಿ ಅಲ್ಲ, ಇದು ಮಿಶ್ರ ತಳಿಗಳಿರುತ್ತವೆ. ಯಾಕಂದರೆ ಅಲ್ಲಿನ ವಾತಾವರಣಕ್ಕೂ ಇಲ್ಲಿನ ವಾತಾವರಣಕ್ಕೂ ವ್ಯತ್ಯಾಸ ತುಂಬ ಇರುತ್ತೆ. ಹಾಗಾಗಿ ಇಲ್ಲಿಗೆ ಅದು ಹೆಚ್ಚಾಗಿ ಒಕ್ಕೋಣೋದಿಲ್ಲ. ಇಲ್ಲಿನ ತಳಿಗಳ ಹೋರಿಯ ಒಂದು ವೀರ್ಯಾಣುಗಳ ಜೊತೆ ಕ್ರಾಸ್ ಬ್ರೀಡ್ ಮಾಡಿದಾಗ ಮಾತ್ರ ಬರುವಂಥ ತಳಿಗಳು ಇವು ಮಿಶ್ರ ತಳಿಗಳು. ಆದ್ದರಿಂದ ಇಲ್ಲಿನ ವಾತಾವರಣಕ್ಕೆ ಒಕ್ಕೊಳ್ಳುತ್ತೆ, ನಮ್ಮ ಒಂದು ಆಹಾರ ಪದ್ಧತಿಗೂ ಸಹ ಒಕ್ಕೊಳ್ಳುತ್ತೆ ಇವು.
0: ಈಗ ವಿದೇಶಿ ತಳಿಗಳು ಮತ್ತು ಸ್ವದೇಶಿ ತಳಿಗಳನ್ನು ನಾವು ಇವತ್ತು ಕೂಡೇ ಬೆಳೆಸ್ತಾ ಇದ್ದಾವೆ.
1: ಹೌದು ಸರ್.
0: ಹೌದಲ್ಲ, ಒಂದು ನಮ್ಮ ರೈತರಿಗೆ ಈ ಒಂದು ಹೈನುಗಾರಿಕೆಯಲ್ಲಿ ಸ್ವಲ್ಪ ಮಟ್ಟಿನ ಲಾಭ ತಗೋಬೇಕು, ಇನ್ನೂ ಜಾಸ್ತಿ ತಮ್ಮ ಕೃಷಿಯಲ್ಲಿ ಹಣ ಗಳಿಸ್ಬೇಕು ಈ ತರ ಇದ್ದವರಿಗೆ

0: ನಾವು ವಿದೇಶಿ ತಳಿಗಳನ್ನು ಬಳಸೋದು ಜಾಸ್ತಿ ಆಗಿದೆ, ಹೌದಲ್ಲ? ಆದರೆ ಸಂಕರ್ಣ ತಳಿಗಳನ್ನು ನಾವು ಬಳಸ್ತಾ ಇದ್ದೇವೆ. ಈಗ ನಾವು ಯಾವ ತಳಿಗಳನ್ನು ಬೆಳೆಸಿದರೆ ನಾವು ಸೂಕ್ತ ಅಂತೀರಿ ಡಾಕ್ಟರ್ ನಾಗಮಣಿಯವರೇ?
1: ಸರ್, ನಮ್ಮ ಇದಕ್ಕೆ ನಾವು ವಿದೇಶಿ ತಳಿಗಳನ್ನೇ ಬಳಸಬೇಕು. ಯಾಕಂದರೆ ಹಾಲಿನ ಉತ್ಪಾದನೆ ನಾವು ಉದ್ಯಮದ ರೀತಿಯಲ್ಲಿ ನೋಡುವಾಗ ವಿದೇಶಿ ತಳಿಗಳಲ್ಲಿ HF ತಳಿ ತುಂಬ ಪ್ರಚಲಿತವಾಗಿದೆ. ಆಮೇಲೆ ಆ ತಳಿ ಹೆಚ್ಚು ಹಾಲಿನ ಉತ್ಪಾದನೆ ಚೆನ್ನಾಗಿ ಬರ್ತಿದೆ, ಹಾಗೂ ಹೆಚ್ಚು ಕರಾವುಗಳನ್ನು ಸಹ ತಗೋಬೋದು ಆ ಒಂದು ತಳಿಯಲ್ಲಿ. ಆಮೇಲೆ ನಿರ್ವಹಣೆ ಸಹ ತುಂಬ ಚೆನ್ನಾಗಿದೆ, ಹಾಗಾಗಿ ನಾವು ಆ ತಳಿಯನ್ನು ಹೆಚ್ಚಾಗಿ ಬಳಸ್ಬೋದಾಗಿದೆ, HF ತಳಿಗಳನ್ನು ಬಳಸ್ಬೋದಾಗಿದೆ.
0: ಅಂದರೆ ಈಗ HF ತಳಿ ನಿರ್ವಹಣೆ ನಾವು ಹೇಗೆ ಮಾಡಬೇಕಾಗುತ್ತೆ? ಸಾಮಾನ್ಯವಾಗಿ
1: ನಾವು ಹಾಲಿನಲ್ಲಿ ಪೋಷಕಾಂಶಗಳು ನೋಡಿರ್ತೀವಲ್ಲ ಸರ್, ಈಗ ಪೋಷಕಾಂಶಗಳು ಯಾವ್ದಾವ್ದು ಇರುತ್ತೆ, ಕೊಬ್ಬಿನಾಂಶ ಆಗಿರ್ಬೋದು, ಜೀವಸತ್ವಗಳಾಗಿರ್ಬೋದು, ಪ್ರೋಟೀನ್ ಅಂಶ ಆಗಿರ್ಬೋದು, ನೀರಿನಾಂಶ, ಪ್ರತಿಯೊಂದು ಹಾಲಿನಲ್ಲಿ ಹೇಗೆ ಸಂಪೂರ್ವಕವಾಗಿರುತ್ತೋ ಈಗ ನಾವು ಅವು ಕೊಡೋ ಆಹಾರನೂ ಸಹ, ಹಾಲು ಕೊಡುವಂಥ ರಾಸುಗಳಿಗೂ ಸಹ ಅದರ ಆಹಾರ ಸಂಪೂರ್ಣವಾಗಿ ಇರಬೇಕಾಗುತ್ತೆ. ನಾವು ಕೊಡುವಂಥ ಆಹಾರದಲ್ಲಿ ಎಲ್ಲ ಪ್ರೋಟೀನ್ ಅಂಶ ಇರಬೇಕು, ಕೊಬ್ಬಿನಾಂಶ ಇರಬೇಕು, ನಾರಿನಾಂಶ ಇರಬೇಕು, ಜೀವಸತ್ವಗಳಿರಬೇಕು, ಖನಿಜಾಂಶಗಳು, ಈ ಎಲ್ಲ ಅಂಶಗಳು ಇದ್ದಾಗೇನೆ ಅವು ಒಂದು ಸರಿಯಾದ ಪ್ರಮಾಣದಲ್ಲಿ ಹಾಲು ಅಥವಾ ಅದಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳನ್ನ ಕೊಡುವಲು ಸಾಧ್ಯ ಆಗುತ್ತೆ. ಆದ್ದರಿಂದ ಆ ಮೇವು ಅಥವಾ ಆಹಾರ ಕೊಡುವುದನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ ಸರ್.
0: ಅಂದರೆ ನಾವೀಗ ಮನುಷ್ಯರು ಹೇಗೆ ಬ್ಯಾಲೆನ್ಸ್ಡ್ ಡೈಟ್, ಸಮತೋಲಿತ ಆಹಾರ ಅಂತ ನಾವು ಏನು ನಾವು ಕೊಡ್ತೇವಲ್ಲ ಅಥವಾ ತಗೋತೇವಲ್ಲ, ಅದೇ ಥರ ಪ್ರಾಣಿಗಳಿಗೂ ಕೂಡ ಈಗ ಸಮತೋಲನ ಮೇವನ್ನು ನಾವು ಕೊಡಬೇಕಾಗುತ್ತೆ. ಏನು ಮೇವಲ್ಲಿ ಏನೇನು ಇರಬೇಕಾಗುತ್ತೆ, ಹುಲ್ಲು ಎಷ್ಟು ಇರಬೇಕಾಗುತ್ತೆ ಅಥವಾ ದಾಣಿ ಎಷ್ಟು ಇರಬೇಕಾಗುತ್ತೆ, ನೀರೆಷ್ಟು ಇರಬೇಕಾಗುತ್ತೆ?
1: ಹಾಂ ಸರ್, ಈಗ ಮೇವು ಅಂತ ತಗೊಂಡಾಗ ನಾವು ಅದರಲ್ಲಿ ಹಸಿರು ಮೇವು, ಒಂದು ಪ್ರತಿಯೊಂದು ಪ್ರಾಣಿಗೂ ನಾವು ಒಂದು ದಿನಕ್ಕೆ ಹಸಿರು ಮೇವು, ಒಣ ಮೇವು ಹಾಗೂ ದಾಣಿ ಮಿಶ್ರಣಗಳು ಮೂರನ್ನು ಸಮ ಪ್ರಮಾಣದಲ್ಲಿ ಕೊಟ್ಟಾಗ ಮಾತ್ರ ಅದು ಸರಿಯಾದ ರೀತಿಯಲ್ಲಿ ಅಥವಾ ಸರಿಯಾದ ಪೋಷಕಾಂಶವುಳ್ಳ ಹಾಲನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಮೇವು ತಗೊಂಡಾಗ ಹಸಿರು ಮೇವಲ್ಲಿ ತುಂಬ ವಿಧ ವಿಧವಾದ ಹಸಿರು ಮೇವುಗಳು ಇವೆ. ಅದರಲ್ಲಿ ಹುಲ್ಲಿನ ಗುಂಪಿಗೆ ಸೇರಿದಂತಹ ಹಸಿರು ಮೇವುಗಳಿರ್ತವೆ, ಅಲ್ಪಾವಧಿ ಹಸಿರು ಮೇವುಗಳಿರ್ತವೆ, ಅಂದ್ರೆ ಬಹುವಾರ್ಷಿಕವಾಗಿ ಬೆಳೆಯಕ್ಕಾಗೋದಿಲ್ಲ. ಎರಡು ರೀತಿ ನೋಡಬಹುದು ನಾವು, ಬಹುವಾರ್ಷಿಕ ಬೆಳೆಗಳು ಅಥವಾ ದೀರ್ಘಾವಧಿ ಬೆಳೆಗಳು ಮತ್ತೆ ಏಕವಾರ್ಷಿಕ ಅಥವಾ ಏಕ ಕಟಾವು ಇರುವಂತಹ ಬೆಳೆಗಳನ್ನ ನೋಡಬಹುದು. ಅದರಲ್ಲಿ ಹುಲ್ಲಿನ ಗುಂಪಿಗೆ ಸೇರಿದ ಅಂತ ಅಂದರೆ ನೀವು ಗಿನಿ ಹುಲ್ಲು ಕೇಳಿರ್ಬೋದು, ನೇಪಿಯರ್ ಹುಲ್ಲು, ಅಂಜನ್ ಹುಲ್ಲು, ಸ್ಟೈಲೋ ಹೆಮಟಾ ಅಂತ ಇವೆಲ್ಲ ಹುಲ್ಲಿನ ಗುಂಪಿಗೆ ಸೇರಿದ ಅಂತ ಒಂದು ಹುಲ್ಲಿನ ತಳಿಗಳು.
0: ಅದೇ ರೀತಿ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಹುಲ್ಲುಗಳನ್ನು ಯಾವಾಗ ಬೆಳೀತಾರೆ ಅಂದ್ರೆ ಹೆಚ್ಚು ಹೆಚ್ಚು ಪ್ರಾಣಿಗಳನ್ನ ನಾವು ನಿರ್ವಹಣೆ ಮಾಡಬೇಕಂದ್ರೆ ಇದು ಸೂಕ್ತ ಅಂತ.
1: ಹೌದು, ಅದೇ ರೀತಿ ಅಲ್ಪಾವಧಿ ದ್ವಿದಳ ಮೇವಿನ ಬೆಳೆಗಳು ಅಂತ ಹೇಳ್ಬೋದು. ಯಾವುದಂದ್ರೆ ಮೇವಿನ ಅಲಸಂದಿ ಕೇಳಿರ್ಬೋದು ನೀವು, ಮೇವಿನ ಸಜ್ಜೆ, ಇವೆಲ್ಲನೂ ಸಹ ನಾವು ಮೇವಿನ ಬೆಳೆಗಳಾಗಿ ಬೆಳಿಬೋದಾಗಿದೆ.
0: ಡಾಕ್ಟರ್ ನಾಗಮಣಿಯವರೇ, ಈಗ ನಾವು ಹೈನುಗಾರಿಕೆ ಮಾಡಬೇಕಂದ್ರೆ ಒಣ ಮೇವು, ಹಸಿ ಮೇವು ಮತ್ತೆ ಈಗ ದಾಣಿ ಉಪಯೋಗಿಸ್ತಾ ಇದ್ದೇವೆ. ಸಂಕ್ಷಿಪ್ತವಾಗಿ ಹೇಳಿ, ಈ ಮೂರು ವಸ್ತುಗಳು ನಮ್ಮ ಸಾಕು ಪ್ರಾಣಿಗಳಿಗೆ, ಅದರಲ್ಲೂ ಗೋವು ಅಥವಾ ಎಮ್ಮೆಗೆ, ಇದು ತೀರಾ ಅವಶ್ಯಕ ಅಲ್ಲ?
1: ಹೌದು ಸರ್. ಈಗ ನಾವು
0: ಎಷ್ಟು ಪ್ರಮಾಣದಲ್ಲಿ ನಾವು ಕೊಡಬೇಕಾಗುತ್ತೆ?
1: ನಾವು ಒಂದು ಹಸುಗೆ ಒಂದು ತೂಕ ಹಾಕಿದೆ ಅಥವಾ ಅಂದಾಜು ಲೆಕ್ಕ ಹಾಕಬೇಕು ಅಂತಂದರೆ 30% ಅಷ್ಟು ನಾವು ಹಸಿರು ಹುಲ್ಲು ಕೊಡಬೇಕಾಗುತ್ತೆ ಒಂದು ದಿನಕ್ಕೆ. ಅದೇ ರೀತಿ ಒಣಹುಲ್ಲು ಒಂದು 40% ಅಷ್ಟು ಕೊಡಬೇಕಾಗುತ್ತೆ. ಮತ್ತು ದಾಣಿ ಮಿಶ್ರಣಗಳು ನೀವು ಕೇಳಿರ್ಬೋದು, ಹಿಂಡಿ ಆಗಲಿ, ಬೂಸ ಆಗಲಿ, ಚಕ್ಕ, ಈ ಥರ ದಾಣಿ ಮಿಶ್ರಣಗಳನ್ನು ಕೊಡಬೇಕಾಗುತ್ತೆ.
0: ಅದು ಹುರುಳಿಕಾಳನ್ನು ಜಾಸ್ತಿ ಕೊಡ್ತಾರಲ್ಲ?
1: ಹೌದು, ಹುರುಳಿ ಕಾಳು ಹೆಚ್ಚಾಗಿ ಅದು ಮೊಳಕೆ ಹೊಡೆದಿರೋ ಹುರುಳಿ ಕಾಳು ಕೊಟ್ಟರೆ ತುಂಬ ಒಳ್ಳೆಯದು. ಆದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಬೆಳೆ ಹುಳಿಕೆಗಳು ಕೊಡ್ತಾರೆ. ಅದರಲ್ಲಿ ಎಷ್ಟು
0: ಹುರುಳಿ ಕಾಳನ್ನು ಇದು ಕುದಿಸಿ ಬೇಯಿಸಿ ಕೊಡ್ತಾರೆ,
1: ಅದರಲ್ಲಿ ಒಂದು ಪೋಷಕಾಂಶಗಳಂದರೆ ಪ್ರೋಟೀನ್ ಅಂಶ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹುರುಳಿ ಕಾಳನ್ನು ಕೊಡ್ಬೋದಾಗಿದೆ ಸರ್. ಅದನ್ನು ಮೊಳಕೆ ಹೊಡೆದು ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯದು. ಅದರಲ್ಲಿ ನಾವು ಈ ಗರ್ಭಧರಿಸಿದ ಹಸುಗಳಿಗೆ ಹೆಚ್ಚಾಗಿ ಪ್ರೋಟೀನ್ ಅಂಶ ಕೊಟ್ಟಾಗ ಅವು ಒಂದು ಶಕ್ತಿಯುತ ಆಹಾರವನ್ನು ಪಡೆಯುತ್ತದೆ, ಅದೇ ರೀತಿ ಹಾಲು ಉತ್ಪಾದನೆಯೂ ಸಹ ಹೆಚ್ಚಾಗುತ್ತೆ ಸರ್.
0: ಈಗ ನಾವು ಹೈನುಗಾರಿಕೆ ಮಾಡಬೇಕಂದ್ರೆ ಮುಖ್ಯವಾಗಿ ನಮಗೆ ಮೇವಿನ ಲಭ್ಯತೆ, ಮೇವಿನ ಅವಶ್ಯಕತೆ ತುಂಬ ಮಹತ್ವ ವಹಿಸ್ತದೆ. ಮೇವು ಅಂದ ತಕ್ಷಣ ಏನೇನು ಬರ್ತದೆ, ಅದ್ರ ಬಗ್ಗೆ ಹೇಳಿ.
1: ಈಗ ಮೇವು ಅಂತಾಗ ನಾನು ಆಗಲೇ ಹೇಳಿದಾಗೆ ಹುಲ್ಲುಗಳು, ಆ ರೀತಿ ಹುಲ್ಲುಗಳು ಸಹ ಬರುವೆ. ಅದೇ ರೀತಿ ಒಣಮೇವನ್ನು ಬರುತ್ತೆ, ಒಣಮೇವನ್ನು ಸಹ ನಾವು ರಾಸುಗಳಿಗೆ ನೀಡಬೇಕಾಗುತ್ತೆ. ಏನಕ್ಕೋಸ್ಕರ ಅಂತಂದರೆ ಸಾಮಾನ್ಯವಾಗಿ ನಾರಿನ ಅಂಶ ಬೇಕಾಗುತ್ತೆ. ಹಸುಗಳಿಗೆ. ನಮ್ಗೆ ಹೇಗೆ ನಾರಿನಂಶ ಬೇಕೋ ಅದೇ ರೀತಿ ಜೀರ್ಣಕ್ರಿಯೆಗೋಸ್ಕರ ನಾರಿನಂಶ ಬೇಕಾಗುತ್ತೆ. ಆದ್ದರಿಂದ ಒಣಮೇವನ್ನು ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ದಾಣಿ ಮಿಶ್ರಣಗಳು ಮತ್ತೆ

0: ಹಸಿ ಮೇವು ಕೊರತೆ ಇದ್ದಾಗ ನಾವು ಒಣಮೇವು ಪುಷ್ಟೀಕರಣ ಅಂತ ಒಂದು ತಂತ್ರಜ್ಞಾನ ಮಾಡಿದ್ದಾರೆ ಸರ್. ಈಗ ನಮ್ಮ ಅಭಿವೃದ್ಧಿಪಡಿಸಿದ್ದಾರೆ ನಮ್ಮ ಯೂನಿವರ್ಸಿಟಿಗಳ ಕಡೆಯಿಂದ. ಸೊ ಅದು ಉಪಯುಕ್ತವಾಗೂ ಇದೆ. ಈಗ ನಮಗೆ ಉತ್ತರ ಕರ್ನಾಟಕದ ಕಡೆ ಮಳೆ ಹೆಚ್ಚಾಗಿ ಬರೋದಿಲ್ಲ, ಆವಾಗ ಏನು ಮಾಡ್ತಾರೆ, ಈ ಒಣಮೇವನ್ನು ಪುಷ್ಟೀಕರಣ ಮಾಡ್ತಾರೆ ಅಂತ ಹೇಳ್ತಾರೆ. ಒಣಮೇವು ನಾವೇನು ಒಣಗಿಸಿ ಇಟ್ಟಿರ್ತೀವಲ್ಲ ಆ ಹುಲ್ಲನ್ನು, ಅದನ್ನು ಮೆದೆ ಥರ ಹಾಕ್ಬಿಟ್ಟು ಅದನ್ನು ಕಟ್ ಮಾಡಬೇಕು. ಒಂದರಿಂದ ಒಂದೂವರೆ ಇಂಚಷ್ಟು ಕಟ್ ಮಾಡಿಬಿಟ್ಟು ಅದಕ್ಕೆ ಪುಷ್ಟೀಕರಿಸಿದ ಅಂಶಗಳನ್ನ ಹಾಕ್ಬೇಕು. ನಮ್ಮ ಮನೇಲಿ ಸಿಗುವಂಥ ಪದಾರ್ಥಗಳೇ ಅಷ್ಟೇ ಸರ್, ಸಕ್ಕರೆ ಆಗಲಿ, ಬೆಲ್ಲ ಆಗಲಿ, ಉಪ್ಪು. ಅವು 100 ಕೆಜಿ ಹುಲ್ಲು ತಗೊಂಡ್ರೆ ಅದಕ್ಕೆ ಒಂದು 1/2 ಕೆಜಿ ಅಷ್ಟು ಇವನ್ನ ಮೆದೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಾವು ಕಟ್ಟಿ ಇಡ್ಬೋದು. ಕಟ್ಟಿ ಇಡ್ಬಿಟ್ಟು ಅದನ್ನ ವರ್ಷ ಪೂರ್ತಿ ನಮಗೆ ಯಾವಾಗ ಪೂರೈಕೆ ಸಿಗುತ್ತೋ ಹಸಿರು ಮೇವು ಅಲ್ಲಿವರೆಗೂ ನಾವು ಅದನ್ನ ಬಳಕೆ ಮಾಡಬಹುದು.
1: ಅಂದ್ರೆ ಒಂದೇ ಒಂದಂದ್ರೆ ಜೋಪಾನವಾಗಿ ಒಂದ್ ಕಡೆ
0: ಇಟ್ಟಿರ್ಬೇಕು.
1: ಅಷ್ಟಷ್ಟು ಪಿನ್ಕಾಯಿ ಕೊಟ್ಟಂಗ ಪ್ರಾಣಿಗಳಿಗೆ
0: ಕೊಡ್ತಾ ಇರ್ಬೇಕು,
1: ಅವು ಕೂಡ ತುಂಬಾ ಇಷ್ಟ ಪಡ್ತಾ ತಿಂತಾ ಹೋಗ್ತಾರೆ.
0: ಹೌದು, ನಾವು ಬೆಲ್ಲ ಉಪ್ಪು ಎಲ್ಲ ರುಚಿ ತರ
1: ಹೌದು
0: ಮಾಡಿರ್ತೀವಿ, ಆದ್ರಿಂದ ಅದು ಚೆನ್ನಾಗಿ
1: ತುಂಬಾ ಇಷ್ಟಪಟ್ಟು
0: ತಿಂತವೆ.
1: ಅದೇ ತರ ಹೀಗೆ ಹಸಿಮೇವನ್ನ ಬಹಳ ದಿನ ಉಳಿಸ್ಕೊಳ್ಳೋ ಹಂಗು ಮತ್ತೆ ಹೊಸ ತಂತ್ರಜ್ಞಾನ ಬಂದಿರಬಹುದಲ್ಲ.
0: ಹೌದು ಸರ್, ಅದಕ್ಕೆ ಒಂದು ನೀವು ಕೇಳಿರೋದಾದ್ರೆ ರಸಮೇವು ಅಂತ ಹೇಳ್ತೀವಿ ನಾವು. ಯಥೇಚ್ಛವಾಗಿ ಹಸಿರು ಮೇವು ಬೆಳೆದಾಗ ಅದನ್ನ ಶೇಖರಿಸಿ ಇಡಕ್ಕಾಗಲ್ಲ, ಯಾಕಂದ್ರೆ ಅದ್ರಲ್ಲಿ ನೀರಿನಾಂಶ ಜಾಸ್ತಿ ಇರುತ್ತೆ,
1: ಮತ್ತೆ ಒಣಗೋಗ್ಬಿಡುತ್ತೆ
0: ಆದ್ರಿಂದ ಆ ಹಸಿರು ಮೇವನ್ನೇ ನಾವು ಶೇಖರಿಸಿ ಇಡುವಂತ ಒಂದು ಪದ್ಧತಿ ಇದೆ, ಅದನ್ನ ರಸಮೇವು ಅಂತ ಹೇಳ್ತೀವಿ. ಇವನು ಸಹ ಹಸಿರು ಹುಲ್ಲು ಇರುತ್ತಲ್ಲ ಅದನ್ನ ಕಟಾವು ಮಾಡಬೇಕು. ಕಟ್ ಮಾಡಿಬಿಟ್ಟು ಅದನ್ನ ನೀರಿನಾಂಶ ಹೋಗೋಕೆ ಒಂದು 1/2 ಗಂಟೆವರೆಗೂ ಇಟ್ಟುಬಿಟ್ಟು ತುಂಡು ತುಂಡಾಗಿ ಕಟ್ ಮಾಡಬೇಕಾಗತ್ತೆ, ಅದನ್ನ ತಯಾರಿಕೆ ಮಾಡಬೇಕಾಗತ್ತೆ. ಆ ತುಂಡು ತುಂಡಾಗಿ ಕಟ್ ಮಾಡಿದ್ದನ್ನ ಒಂದು ರಸಮೇವದ ಚೀಲಗಳು ಅಂತ ಸಿಗುತ್ತೆ ನಿಮಗೆ ಹೊರಗಡೆ, ಆ ರಸಮೇವು ಚೀಲನಲ್ಲಿ ಹಂತ ಹಂತವಾಗಿ ತುಂಬುತ್ತಾ ಹೋಗಬೇಕು. ಮತ್ತೆ ಅದಕ್ಕೆ ಕೆಡದಿರ ಇರೋಂಗೆ ನಾವು ಉಪ್ಪಿನಾಂಶ ಅಥವಾ ಬೆಲ್ಲದಾಂಶ ಒಂಚೂರು ಸೇರಿಸ್ತಾ ಹೋಗಬೇಕು. ಅದನ್ನ ಕಟ್ಟಿಬಿಟ್ಟು ಮೂತಿ ಎಲ್ಲ ಕಟ್ಟಿಡಬೇಕು, ಅಂದರೆ ಗಾಳಿ ಆಡ್ದಂಗೆ ಅದನ್ನ ಚೆನ್ನಾಗಿ ತುರುಕಿ ಕಟ್ಟಿಡಬೇಕಾಗತ್ತೆ. ಕಟ್ಟಿಟ್ಟು ಆದಮೇಲೆ ಅದನ್ನ ಎಷ್ಟು ದಿನ ಆದಮೇಲೆ ಅದನ್ನ ಓಪನ್ ಮಾಡಬೇಕು ಅಂತಂದ್ರೆ 45 ದಿನ ಆದಮೇಲೆ ಓಪನ್ ಮಾಡಬೇಕಾಗತ್ತೆ. ಆ ಬ್ಯಾಗನ್ನು ಓಪನ್ ಮಾಡಿದಾಗ ನಿಮಗೆ ಸಿಹಿ ಹುಳಿ ಮಾವಿನಣ್ಣಿನ ವಾಸನೆ ಬರುತ್ತೆ. ಆ 45 ದಿನ ಆದಮೇಲೆ ಹಸಿರು ಹುಲ್ಲಿರೋದು ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಅವನ್ನು ಸ್ವಲ್ಪ ಒಣಗಿಸಿಟ್ಟು ಮತ್ತೆ ಈ ಹಸುಗಳಿಗೆ ಹಾಕಿದಾಗ ಅದು ತುಂಬ ಚೆನ್ನಾಗಿ ತಿನ್ನುತ್ತೆ, ಮತ್ತೆ ಅದಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳು ಸಿಗುತ್ತೆ. ಮತ್ತೆ ನಮ್ಮ ಹಸಿರು ಮೇವನ್ನು ನಾವು ಹೆಚ್ಚು ದಿನಗಳ ಕಾಲ ಶೇಖರಿಸಿಡ್ದಂಗೆ ಆಗುತ್ತೆ.
1: ಇದಲ್ಲದೆ ಡಾಕ್ಟರ್ ನಾಗಮಣಿ ಅವರೇ, ಈಗ ನಾವು ಮೇವು ಕೊರತೆ ಉಂಟಾಗುತ್ತೆ, ಮೇವು ನಮಗಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಈಗಿನ ದಿನದಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಸುಧಾರಿತ ದಾರಿಯನ್ನು ಹುಡುಕಿದ್ದಾರೆ. ಏನಂದರೆ ಈಗ ಕಾಳುಗಳನ್ನು ನೆನೆಸಿ ಸ್ವಲ್ಪ ದಿನ ಬಿಟ್ಟು ಈ ಪ್ರಾಣಿಗಳಿಗೆ ಕೊಡೋದು, ಅದು ತಾವು ಹೇಳಿದಂಗೆ ಈಗ ಹುರುಳಿ ಕಾಳನ್ನು ನೆನೆಸಿ ಅದನ್ನು ಮೊಳಕೆ ಬರಿಸಿ ಕೊಡೋದು, ಅದೇ ಥರ ಬೇರೆ ಬೇರೆ ಕಾಳುಗಳನ್ನು ಕೂಡ ಮೊಳಕೆ ಬರಿಸಿ ಕೊಡುವಂಥ ಪದ್ಧತಿ, ಅದ್ರ ಬಗ್ಗೆ ಹೇಳಿ.
0: ಹೌದು, ಅದನ್ನ ಆ ಪದ್ಧತಿನ ಏನು ಹೇಳ್ತಾರಂದ್ರೆ ಜಲಮೇವು ಉತ್ಪಾದನೆ ಅಂತ ಹೇಳ್ತೀವಿ ಸರ್. ಇದಕ್ಕೆ ಜಮೀನು ಬೇಕಾಗಿಲ್ಲ, ಮಣ್ಣು ಬೇಕಾಗಿಲ್ಲ, ಮತ್ತೆ ಜಾಗ ಬೇಕಾಗಿಲ್ಲ. ನಾವು ಮನೆ ಮುಂಗಡದಲ್ಲೇ ಇದನ್ನ ಬೆಳಿಬೋದಾಗಿದೆ. ಇದಕ್ಕೆ ಏನು ಬೇರೆ ಒಂದು ಮಿಷಿನರಿನೂ ಬೇಕಾಗಿಲ್ಲ, ಈ ಮನೆ ಒಡತಿಗಳು ಹೆಂಗಸರನ್ನೇ ಇದನ್ನ ಬೆಳಿಬೋದಾಗಿದೆ. ನಾವು ಸಣ್ಣ ಸಣ್ಣ ಹೋಲ್ಸ್ ಇರೋ ಟ್ರೇಸ್ನ ತಗೊಂಡ್ರೆ ಸಾಕು ಸರ್. ಅದರಲ್ಲಿ ಏನು ಮಾಡಬೇಕು ಅಂದರೆ ನಾವು ಮೊದಲು ಕಾಳು, ಯಾವುದಾದ್ರೂ ಕಾಳು ಆಗ್ಬೋದು, ರಾಗಿ ಆಗ್ಬೋದು, ಗೋಧಿ ಆಗ್ಬೋದು, ಅಥವಾ ಭತ್ತದ ಕಾಳು ಇರ್ಬೋದು, ಅಥವಾ ಹುರುಳಿ ಕಾಳು, ನಾನು ಹೇಳ್ದಂಗೆ ಹುರುಳಿ ಕಾಳು ಆಗ್ಬೋದು. ಇವನ್ನ ಏನ್ ಮಾಡ್ಬೇಕು, ಚೆನ್ನಾಗಿ ತೊಳೆದುಬಿಟ್ಟು ನೆನೆಸಿಬಿಟ್ಟು ಆಮೇಲೆ ಮೊಳಕೆ ಒಡಿಸ್ಬೇಕು.
1: ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂದ್ರೆ ಹೇಗೆ, ಟ್ರೇದಲ್ಲಿ ಹಾಕ್ಬೇಕಾ ಇಷ್ಟಿಷ್ಟು ಅಂತ?
0: ಹೌದು, ಇವಾಗ ನಾವು ಒಂದು ಕೆಜಿ ಅಷ್ಟು ಟ್ರೇ ತಗೊಂಡ್ರೆ ಅದಕ್ಕೆ 1/2 ಕೆಜಿ ಅಷ್ಟು ನಾವು ಕಾಳು ತಗೊಂಡ್ರೆ ಸಾಕು. 1 ಕೆಜಿ ಕೆಪಾಸಿಟಿ ಇರೋ ಅಂತ ಟ್ರೇನ್ ತಗೊಂಡ್ರೆ 1/2 ಕೆಜಿ ಕಾಳು.
1: ಮಣ್ಣು ಹಾಕಿ ಬೆಳಿಬಹುದಾ, ಮಣ್ಣು ಹಾಕದೇನು
0: ಬೆಳಿಬಹುದಿಲ್ಲ, ಮಣ್ಣೇ ಬೇಕಾಗಿಲ್ಲ ಸರ್.
1: ಮಣ್ಣು ಬೇಕಾಗಿಲ್ಲ,
0: ಜಾಗನೂ ಬೇಕಾಗಿಲ್ಲ, ಮನೆ ಮುಂದೆಗಡೆ ಜಾಗ ಇದ್ರೆ ಸಾಕು. ಮತ್ತೆ ನೀರಿನ ವ್ಯವಸ್ಥೆ
1: ಇರಬೇಕು,
0: ಅದಕ್ಕೆ ಪ್ರತಿ ಒಂದು 1 ಅವರ್ಗೂ ನಾವು ಅದು ನೀರನ್ನ ಸಿಂಪರಣೆ ಮಾಡ್ಬೇಕಾಗತ್ತೆ. ಮೊಳಕೆ ಹೊಡೆದಿದ ಕಾಳನ್ನ ಅದು ನಿಮ್ಗೆ 1-2 ವಾರದೊಳಗಡೆನೆ ಆ ಕಾಳು ಸಸಿಯಾಗಿ
1: ಬಂದ್ಬಿಡುತ್ತೆ,
0: ಶುರು ಆಗ್ಬಿಡುತ್ತೆ.
1: ಹಸಿ ಹಸಿ ತರಕಾರಿನೇ, ಹಸಿ ಹಸಿ ಸಸ್ಯಗಳನ್ನೇ ನೀವು ನಿಮ್ಮ ಪ್ರಾಣಿಗಳಿಗೆ ಕೊಟ್ಟರೆ ಇಷ್ಟಪಟ್ಟು
0: ತಿಂತವೆ.
1: ಹಾಲಿನ ಉತ್ಪಾದನೆ ಕೂಡ ಈ ಒಂದು ಮೇವು, ಒಳ್ಳೆ ಮೇವು ಕೊಡೋದ್ರಿಂದ ಯಾವ ಪರಿಣಾಮ ಬೀರುತ್ತೆ ಡಾಕ್ಟರ್ ನಾಗಮಣಿ ಅವರೇ?
0: ಹಾಲಿನ ಉತ್ಪಾದನೆಯನ್ನು ಹೆಚ್ಚಾಗುತ್ತೆ ಸರ್. ಅಂದ್ರೆ ನಾವು ಅದಕ್ಕೆ ಬೇರೆ ಅಂಶಗಳನ್ನು ಕೊಡೋದಕ್ಕೆ ನಮ್ಮ ಒಂದು ಆದಾಯನ ಕಡಿಮೆ ಮಾಡಬಹುದು. ಅಂದ್ರೆ ನಾವು ಅದರ ಮೇಲೆ ಇನ್ವೆಸ್ಟ್ ಮಾಡ್ತೀವಲ್ಲ, ಆ ದುಡ್ಡನ್ನ ಕಡಿಮೆ ಮಾಡಿಬಿಟ್ಟು

0: ಮನೆಗೆ ತರೋ ಕಾಳುಗಳನ್ನ ಬೆಳೆಸಿದಾಗ ಅದರ ಒಂದು ಪರಿಣಾಮ ಪೋಷಕಾಂಶಗಳಲ್ಲಿ ಸಿಗುತ್ತೆ.
1: ಹಾಲು ನೀವು ಏನು ಖರ್ಚು ಮಾಡ್ತೀರಲ್ಲ, ಈಗ ದಾಣಿ ತರ್ತೀರಿ ಮಾರುಕಟ್ಟೆಯಿಂದ ತಗೊಂಡ್ಬರ್ತೀರಿ, ಅದೆಲ್ಲ ಅದ್ರದ್ದು ಪ್ರಮಾಣನೂ ಕಡಿಮೆ ಆಗ್ಬಿಡುತ್ತೆ.
0: ಹೌದು, ಇವಾಗ ನೀವು ಕೇಳಿರ್ಬೋದು ಹೊರಗಡೆ ಹಿಂಡಿ ಬೂಸ ಇದೆಲ್ಲ ಒಂದೊಂದು ಕೆಜಿಗೆನೆ ಸುಮಾರು
1: ತುಂಬಾ ತುಟ್ಟಿ ಇರುತ್ತೆ.
0: ಹೌದು, ಆಮೇಲೆ ನೀವು ಡೈರಿ ಫೀಡ್ಸ್ ಅಂತನೂ ಕೇಳಿದ್ರೆ ಅದನ್ನು ಸಹ ಅದ್ರ ಒಂದು ಪೂರೈಕೆನೂ ನಾವು ಕಡಿಮೆ ಮಾಡಬಹುದು.
1: ಅದೇ ದಾಣಿ ಫೀಡ್ಸ್ ಇವನ್ನೆಲ್ಲ ನೀವು ಕಡಿಮೆ
0: ಮಾಡ್ಕೋಬಹುದು,
1: ಇಲ್ಲೇ ನೀವು ತಯಾರು ಮಾಡ್ಕೋಬಹುದು. ಅದಕ್ಕೆ ವಸ್ತುಗಳಿಗಿಂತ ಆ ಪೀಡ್ಸಿಗಿಂತ ಇದನ್ನ ಜಾಸ್ತಿ ನಿಮ್ಮ ಆಕಳು ಎಮ್ಮೆ ಇಷ್ಟಪಡ್ತವೆ.
0: ಹೌದು.
1: ಇದಲ್ಲದೆ ಡಾಕ್ಟರ್ ನಾಗಮಣಿಯವರೇ, ಇವತ್ತು ನಾವು ಹೈನುಗಾರಿಕೆ ಮಾಡ್ತಾ ಇದ್ದೇವೆ ಅಂದರೆ ಅದು ಪ್ರಾಣಿಗಳು ಗೋವು ಇರ್ಬೋದು ಮತ್ತು ಎಮ್ಮೆ ಇರ್ಬೋದು, ನಾವು ತೀರಾ ಮಕ್ಕಳ ಥರ ಪ್ರೀತಿ ಮಾಡಬೇಕಾಗುತ್ತೆ. ತುಂಬ ಆರೈಕೆಯಿಂದ ಸ್ವಚ್ಛತೆಯಿಂದ ಮತ್ತು ಕೊಟ್ಟಿಗೆಯೂ ಕೂಡ ತುಂಬ ಪ್ರಾಮಾಣಿಕವಾಗಿ ಇಟ್ಕೋಬೇಕಾಗುತ್ತೆ. ಹೆಂಗೆ ನಾವು ಆರೈಕೆ ಮಾಡ್ಕೊಂಡು ಹೋದರೆ ನಮ್ಮ ಪ್ರಾಣಿಗಳು ಸದೃಢ ಆಗಿರಬೇಕು ಮತ್ತು ಜಾಸ್ತಿ ನಮಗೆ ಹಾಲನ್ನು ಕೊಡಬೇಕು.
0: ನೀವೇ ಹೇಳಿದಾಗೆ ಈಗ ಮಕ್ಕಳ ಆರೈಕೆ ಮಾಡಬೇಕು ಅಂತ ಹೇಳಿದ್ವಿಯಲ್ಲ ಸರ್, ಸೊ ಅದೇ ರೀತಿ ನಾವು ಮಕ್ಕಳನ್ನ ಹೇಗೆ ಆರೈಕೆ ಮಾಡ್ತೀವಿ, ಅವಕ್ಕೆ ದಿನ ಸ್ನಾನ ಮಾಡಿಸ್ತೀವಿ, ಹಸುಗಳಿಗಾದರೆ ನಾವು ಕೊಟ್ಟಿಗೆ ಕ್ಲೀನ್ ಮಾಡಬೇಕು, ಅವುಗಳಿಗೂ ಸಹ ಸ್ನಾನ ಮಾಡಿಸ್ಬೇಕು, ಆಮೇಲೆ ಅವುಗಳಿಗೆ ವಾಕಿಂಗ್ ಸಹ ಮಾಡಿಸ್ಬೇಕಾಗುತ್ತೆ. ಸೇ ನಾವು ಉತ್ಪಾದನೆ ಆಗಬೇಕು ಅಂತಂದರೆ ಅವಕ್ಕೆ ಒಂದು ಪ್ರಶಾಂತವಾದ ಒಂದು ವಾತಾವರಣ ಬೇಕಾಗುತ್ತೆ.
1: ಮೈ ಮೇಲೆಲ್ಲ ಸೌರ್ಬೇಕು,
0: ಹೌದು,
1: ತಲೆ ಮುಟ್ಟಬೇಕು, ಬೆನ್ನು ಮುಟ್ಟಬೇಕು, ಕೆಚ್ಚಲು ಮುಟ್ಟಬೇಕು.
0: ನಾವು ಹೇಗೆ ಮಕ್ಕಳನ್ನ ಆರೈಕೆ ಮಾಡ್ತೀವೋ ಅದೇ ರೀತಿ
1: ನಮ್ಮ ಜೊತೆ ಹೊಂದ್ಕೊಂಡ್ಬಿಡ್ತಾವಲ್ಲ ಅವು.
0: ಹೌದು,
1: ನಾವ್ ಎಷ್ಟು ಅವ್ರ ಜೊತೆ ಅನ್ಯೋನ್ಯವಾಗಿರ್ತಾವೋ ಅವು ನಮ್ಮ ಜೊತೆ ಅಷ್ಟು
0: ಅನ್ಯೋನ್ಯವಾಗಿರುತ್ತೆ.
1: ಏ ನಮ್ಮ ಮನೆ
0: ಅವು ಸಂತೃಪ್ತಿ ಆದಾಗ ಹಾಲಿನ ಉತ್ಪಾದನೆನು ಚೆನ್ನಾಗಿ
1: ಅವು ನಮ್ಮನ್ನು ಗುರ್ತ ಹಿಡಿದು ಬಿಡ್ತಾವೆ. ಏ ನಮ್ಮ ಓನರ್ ಬಂದ್ರು,
0: ಹೌದು ಸರ್,
1: ಏ ನಮ್ಮ ಮನೆಯವ್ರು ಬಂದ್ರು ಅಂತ ನಾವು ಹೇಗೆ ಗುರ್ತ ಮಾಡ್ಕೋತೇವಲ್ಲ, ಹಾಗೂ ಪ್ರಾಣಿಗಳು ಕೂಡ ಏ ನಮ್ಮವ್ರು ಬಂದ್ರು, ಅದು ಏನೋ ಒಂದು ಅವು ಕರೀತಾವಲ್ಲ,
0: ಬಾಂಧವ್ಯ ಬೆಳೆಯುತ್ತೆ.
1: ಅಂದ್ರೆ ತಮ್ಮ ಯಾರು ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡ್ತದೆ, ಮನೇಲಿ ಯಾರೋ ಬಂದ್ರು, ಅಪರಿಚಿತರು ಬಂದ್ರು ಅವರು ಸರಿಯಾಗಿ ನೋಡಲ್ಲ, ಅವರು ಸಿಟ್ ಸಿಟ್ ಆಯ್ತಾವ. ಹೌದಲ್ಲ, ಪ್ರಾಣಿಗಳ ಒಂದು ಗುಣಗಳು ಹೆಂಗಿರ್ತವೆ, ಅವ್ರದ್ದು ಒಂದು ಬಿಹೇವಿಯರ್ ಅಂತವಲ್ಲ, ಅದ್ರ ಬಗ್ಗೆ ಹೇಳಿ ಡಾಕ್ಟರ್ ನಾಗಮಣಿ ಅವರೇ.
0: ಈಗ ನಾವು ಅದು ಹೆದರಿದಾಗ ನಾವು ಅದ್ರ ಹತ್ರ ಹೋಗ್ಬಾರ್ದು, ಅಂದ್ರೆ ಹೊಸಬ್ರು ಯಾರಾದ್ರೂ ಬಂದ್ರು ಅನ್ಕೊಳ್ಳಿ, ಸ್ವಲ್ಪ ಹೆದರ್ಕೊಳ್ಳುತ್ತೆ.
1: ಹೌದು,
0: ಈಗ ಮಕ್ಕಳು ಹಾಗೆ ಯಾರಾದ್ರೂ ಹೊಸಬ್ರು ಬಂದಾಗ ಹೆದರ್ಕೊಳ್ತಾರಲ್ಲ, ಅದೇ ರೀತಿ ಪ್ರಾಣಿಗಳು ಅಷ್ಟೇ, ಅವಕ್ಕೆ ಪರಿಚಿತ ಇದ್ರೆ ಮಾತ್ರನೇ ಅದು ಸ್ವಲ್ಪ ಸೌಮ್ಯವಾಗಿ ಇರೋದಕ್ಕೆ, ಇಲ್ಲಾಂದ್ರೆ ಹೆದರಿ ಅವಾಗ ಹಾಲಿನ ಉತ್ಪಾದನೆ ಕುಂಠಿತ ಆಗಕ್ಕೂ ಕಾರಣ ಆಗುತ್ತೆ ಸರ್.
1: ಓಹೋ, ಹಾಗಾಗಿ ಪ್ರಾಣಿಗಳ ಆರೈಕೆ. ಈಗ ಮತ್ತೆ ಪ್ರಾಣಿಗಳಿಗೆ ಈಗ ಎಮ್ಮೆ ಅಥವಾ ದಾನ ಇದ್ರೆ ಅವಕ್ಕೆ ನೀರಿನ ಪ್ರೋಕ್ಷಣೆ ಮಾಡ್ಬೇಕಾ ಅಥವಾ ನೀರಿನಲ್ಲಿ ಸ್ನಾನ ಮಾಡಿಸ್ಬೇಕಾ?
0: ಹೌದು ಸರ್, ಪ್ರತಿದಿನ ನಾವು ಹೇಗೆ ಸ್ನಾನ ಮಾಡ್ತೀವೋ ಅವಕ್ಕೂ ಅಷ್ಟೇ ಸ್ನಾನ ಮಾಡಿಸ್ಬೇಕು.
1: ಒಂದು ಸ್ನಾನದ ಸಮಯ ಅಂತ
0: ಇಡಬೇಕಾಗುತ್ತೆ. ಯಾಕಂದ್ರೆ ಈಗ ಅದು ಹೊರಗಡೆ ಓಡಾಡ್ಕೊಂಡ್ ಬಂದಿರುತ್ತೆ ಅಥವಾ ಸಗಣಿ ಹಾಕಿರುತ್ತೆ, ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ನಾವು ಹಾಲು ಕರೆಯೋ ಸಮಯದಲ್ಲಿ ಆ ಸೂಕ್ಷ್ಮಾಣು ಜೀವಿಗಳು ಕೆಚ್ಚಲಿಗೆ ಹೋಗುತ್ತೆ. ಅವಾಗ ನೀವು ಕೇಳಿರ್ಬೋದು ಕೆಚ್ಚಲು ಬಾವು ಅಂತೆಲ್ಲ ಇರುತ್ತೆ. ಸೊ ಇದೆಲ್ಲ ಕಾರಣಕ್ಕೆ ಆ ಸ್ವಚ್ಛತೆ ತುಂಬಾ ಮುಖ್ಯ ಆಗುತ್ತೆ.
1: ಈಗ ಕೊಟ್ಟಿಗೆನ ಸಾಮಾನ್ಯವಾಗಿ ನಾವು ಎಷ್ಟು ಬಾರಿ ಸ್ವಚ್ಛಗೊಳಿಸಬೇಕಾಗುತ್ತೆ?
0: ದಿನಕ್ಕೆ ಎರಡು ಬಾರಿ ಆದ್ರೂ ಕೊಟ್ಟಿಗೆ ಸ್ವಚ್ಛತೆ ಮಾಡಲೇ ಮಾಡಬೇಕು.
1: ಅದು ಕಟ್ಟಿ ಸಾಕೋವಿದ್ರೆ?
0: ಹೌದು,
1: ಬಿಟ್ಟು ಸಾಕೋವಿದ್ರೆ?
0: ಬಿಟ್ಟು ಸಾಕೋವಿದ್ರೆ ಅದಕ್ಕೆ ಕೊಟ್ಟಿಗೆ ನೈಟ್ ಒಂದ್ ಟೈಮ್ ಮಾತ್ರ ಕೊಟ್ಟಿಗೆಗೆ ಬರುತ್ತೆ, ಇಲ್ಲ ಅಂತಂದ್ರೆ ಅದು ಹೊರಗಡೆ ಮೇಯ್ಕೊಂಡು ಬಂದ್ಬಿಡುತ್ತೆ.
1: ನಿಮ್ದು ಹೊಲದಲ್ಲಿ ಸುತ್ತು ನೀವು ಬೇಲಿ ಹಾಕಿರ್ತೀರಿ ಅಂತ ಹೇಳ್ಕೊಳ್ರಿ, ಅದು ತನ್ನ ಪಾಡಿ ತಾನ ಇಲ್ಲಿ ನೀವಿರ ಜಾಗಕ್ಕೆ ಬಂದ್ಬಿಡುತ್ತೆ ಮತ್ತೆ ಮೇವತ್ತಿಂದ ಹೋಗುತ್ತೆ.
0: ಹೌದು,
1: ಕಟ್ಟಿ ಬೆಳೆಸೋದು ಸರಿಯಾಗಿರುತ್ತ ಅಥವಾ ಬಿಟ್ಟು ಬೆಳೆಸೋದು?
0: ಬಿಟ್ಟು ಬೆಳೆಸೋದು ತುಂಬಾ ಒಳ್ಳೇದು ಸರ್, ಯಾಕಂದ್ರೆ ಅದಕ್ಕೆ ಬೇಕಾಗಿರೋ ಆಹಾರನ ಅದೇ ಒಂದು ಚೂಸ್ ಮಾಡ್ಕೊಳತ್ತೆ. ಇಲ್ಲ ಅಂತಂದ್ರೆ ಇಲ್ಲಿ ಆದ್ರೆ ನಾವ್ ಏನ್ ಆಹಾರ ಹಾಕ್ತಿವೋ ಅದನ್ನ ಮಾತ್ರ ತಿನ್ಕೊಂಡಿರುತ್ತೆ. ಸೊ ಬಿಟ್ಟಾಗ ಅದು ಆಹಾರನ ಹುಡ್ಕೊಳ್ಳೋ ಒಂದು ವ್ಯವಸ್ಥೆ ಆಗುತ್ತೆ,
1: ಮಾಡ್ಕೊಳ್ಳುತ್ತೆ. ತುಂಬಾ ಸಂತೋಷ ಡಾಕ್ಟರ್ ನಾಗಮಣಿ ಅವರೇ, ಪ್ರಸ್ತುತ ಬೆಂಗಳೂರಿನಲ್ಲಿರುವ ಹೈನುಗಾರಿಕಾ ಕಾಲೇಜಿನ ಸಹ ಪ್ರಾಧ್ಯಾಪಕಿಯಾಗಿ ಇವತ್ತು ನಮ್ಮ ರೈತರಿಗೆ ಹೈನು ತಳಿಗಳ ಬಗ್ಗೆ ತುಂಬಾ ಮಹತ್ವವಾದ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ನಾಗಮಣಿಯವರ ಹತ್ರ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳ್ಬೋದಾ?
0: ಸರಿ, 900-89-712.
1: ಇನ್ನೊಮ್ಮೆ,
0: 900-89-567-12.
1: ಧನ್ಯವಾದಗಳು, ನಮಸ್ಕಾರ.
0: ನಮಸ್ಕಾರ ಸರ್.

0: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
1: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
2: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
1: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
0: ನಮ್ಮನ್ನು ಪೊರೆವ ಭೂಮಿ ತಾಯಿ ನಮ್ಮಿದವರನ್ನು ಕೈಬಿಟ್ಟಿಲ್ಲ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಹಾಗೂ ಸಂಗಡಿಗರಿಂದ ಶೋಭಾ ನೆಪದ ಕೇಳೋಣ.

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ ಕೇಳಿದರೆ. ಸಮಯ 7:35 ಇದು ಆಕಾಶವಾಣಿ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
2: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
1: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
2: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
1: ಆಸ್ವಾದಿಸಿ
2: ಆನಂದಿಸಿ
1: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
3: ಸಹನ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
4: ಹೌದು, ನನಗೂ ಬಂದಿದೆ ಕಣೆ.
3: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
5: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
3: ಅಯ್ಯೋ ನಿಂಗೂ ಬಂತಾ?
5: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
3: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
6: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
7: ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
1: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
7: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
1: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
7: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasaraBharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.

0: ತೆರೆದ ಹೃದಯ ಬಳಿಕೆ
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಇದು ಆಕಾಶವಾಣಿ. ಈಗ ಸಮಯ 7:34:10. ಇನ್ನೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ

ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಚೆನ್ನೈ ಭೇಟಿ, ವಿವಿಧ ಯೋಜನೆಗಳ ಶಂಕುಸ್ಥಾಪನೆ, ಉದ್ಘಾಟನೆ. ಜಾಗತಿಕ ಮಟ್ಟದಲ್ಲಿ ಪ್ರಸ್ತುತವಾಗಬಲ್ಲ ದೇಶೀಯ ಪರಿಹಾರ ಅಭಿವೃದ್ಧಿಪಡಿಸುವುದು ಅಗತ್ಯ, ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕದ ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆಗೆ ಸಕಲ ಸಿದ್ಧತೆ. ಎಎಫ್ಸಿ 17 ವರ್ಷದೊಳಗಿನವರ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯ ನಾಳೆ ನಡೆಯಲಿರುವ ಅರ್ಹತಾ ಪಂದ್ಯದಲ್ಲಿ ಭಾರತ ಮಲೇಷ್ಯಾ ಸೆಣಸು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಚೆನ್ನೈಗೆ ಭೇಟಿ ನೀಡಲಿದ್ದು ಪೂನಮಲ್ಲಿ ಮತ್ತು ವಡಪಳನಿ ನಡುವಿನ 14.5 ಕಿಲೋಮೀಟರ್ ಉದ್ದದ ಮೆಟ್ರೋ ರೈಲು ಸೇವೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಇದೇ ವೇಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 5 ಅಮೃತ ಭಾರತ ರೈಲು ನಿಲ್ದಾಣಗಳನ್ನು ಅವರು ಉದ್ಘಾಟಿಸಲಿದ್ದಾರೆ. ಬಳಿಕ ಪೋರೂರಿನಿಂದ ಪೂನಮಲ್ಲಿವರೆಗೆ ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸಿ ಪೋರೂರು ಬೈಪಾಸ್ ನಿಲ್ದಾಣಕ್ಕೆ ಮರಳಲಿದ್ದಾರೆ. ಪೋರೂರು ಕೆರೆಯ ಸಮೀಪದಲ್ಲಿರುವ ಜಲಕಂಠೇಶ್ವರ ಶಿವ ದೇವಾಲಯದಲ್ಲಿ ವಿಶೇಷ ದರ್ಶನ ಮತ್ತು ಪೂಜೆಯಲ್ಲಿಯೂ ಪ್ರಧಾನಮಂತ್ರಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಚೆನ್ನೈನಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಭಾಗಿಯಾಗಲಿದ್ದಾರೆ. ನಂತರ ಪ್ರಧಾನಮಂತ್ರಿಯವರು ಐಐಟಿ ಮಡ್ರಾಸ್ನಲ್ಲಿರುವ ಬ್ರೈನ್ ಸೆಂಟರ್ಗೆ ಭೇಟಿ ನೀಡಿ ಅಲ್ಲಿನ ಕಾರ್ಯಚಟುವಟಿಕೆಗಳನ್ನು ವೀಕ್ಷಿಸಲಿದ್ದಾರೆ. ಚೆನ್ನೈ ಕನ್ವೆನ್ಷನ್ ಸೆಂಟರ್ನಲ್ಲಿ ಹಲವು ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಕೆಲವು ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ನಾಳೆ ನಡೆಯಲಿರುವ ಜೈಗೋಪಾಲ್ ಗರೋಡಿಯಾ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಳಿಕ ಪ್ರಧಾನಮಂತ್ರಿ ದೆಹಲಿಗೆ ತೆರಳಲಿದ್ದಾರೆ. ವಿಕಸಿತ ಭಾರತ 2047 ಮುನ್ನೋಟದ ಸಾಕಾರಕ್ಕೆ ನಿಗದಿಪಡಿಸಿರುವ ರಾಷ್ಟೀಯ ಗುರಿಗಳನ್ನು ಸಾಧಿಸಲು ನಾವೀನ್ಯತೆಗೆ ವೇಗ ನೀಡಿ ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉದ್ಯಮಗಳಾಗಿ ಪರಿವರ್ತಿಸುತ್ತಾ ಭಾರತದ ತಾಂತ್ರಿಕ ಸಾಮರ್ಥ್ಯವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಉದ್ಯಮ ವಲಯ ಮುಂದೆ ಬರಬೇಕು ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಪಿಎಚ್ಡಿ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ 121ನೇ ವಾರ್ಷಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ತಾಂತ್ರಿಕ ಬೆಳವಣಿಗೆಯ ಮುಂದಿನ ಹಂತದಲ್ಲಿ ಇತರ ದೇಶಗಳು ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಸೀಮಿತವಾಗದೆ ಜಾಗತಿಕ ಮಟ್ಟದಲ್ಲಿ ಪ್ರಸ್ತುತವಾಗುವ ಸ್ವದೇಶಿ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವತ್ತ ಗಮನಹರಿಸಬೇಕು ಎಂದು ಪ್ರತಿಪಾದಿಸಿದರು. ರಾಷ್ಟೀಯ ಕ್ವಾಂಟಮ್ ಮಿಷನ್ನ ಪ್ರಗತಿಯನ್ನು ಉಲ್ಲೇಖಿಸಿದ ಸಚಿವರು, 8 ವರ್ಷಗಳಲ್ಲಿ 2000 ಕಿಲೋಮೀಟರ್ ಕ್ವಾಂಟಮ್ ಸುರಕ್ಷಿತ ಸಂವಹನ ವ್ಯವಸ್ಥೆ ಸಾಧಿಸುವ ಗುರಿಯ ಪೈಕಿ ಕಳೆದ 3 ವರ್ಷಗಳಲ್ಲಿ ಭಾರತ ಈಗಾಗಲೇ 1000 ಕಿಲೋಮೀಟರ್ ದೂರದ ಕ್ವಾಂಟಮ್ ಸುರಕ್ಷಿತ ಸಂವಹನ ಸಾಮರ್ಥ್ಯವನ್ನು ಸಾಧಿಸಿದೆ ಎಂದು ಹೇಳಿದರು. ಆಧುನಿಕ ಯುದ್ಧತಂತ್ರ ಮತ್ತು ಜಾಗತಿಕ ಭದ್ರತಾ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳ ನಡುವೆಯೂ ಜಗತ್ತಿನಾದ್ಯಂತದ ಬೆಳವಣಿಗೆಗಳು ಮತ್ತು ಅವುಗಳ ಕಾರ್ಯತಂತ್ರದ ಪರಿಣಾಮಗಳನ್ನು ಭಾರತ ನಿಕಟವಾಗಿ ಗಮನಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಜೋಧ್ಪುರ್ ವಾಯುಪಡೆ ನಿಲ್ದಾಣದಲ್ಲಿ ನಡೆದ ತರಂಗ್ ಶಕ್ತಿ 2026 ಸಮರಾಭ್ಯಾಸ ಉದ್ದೇಶಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತದ ಮುನ್ನೋಟದೊಂದಿಗೆ ಭಾರತೀಯ ಸಶಸ್ತ್ರ ಪಡೆಗಳ ರಚನೆ ಸಾಮರ್ಥ್ಯ ಮತ್ತು ಕಾರ್ಯತಂತ್ರದ ವಿಧಾನಗಳ ಮೂಲಭೂತ ಪರಿವರ್ತನೆ ನಡೆಯುತ್ತಿದೆ ಎಂದರು. ವಾಯುಪಡೆ ನಿಲ್ದಾಣದಲ್ಲಿ ವೈಮಾನಿಕ ಪ್ರದರ್ಶನ ವೀಕ್ಷಿಸಿದ ಬಳಿಕ ಮಾತನಾಡಿದ ರಕ್ಷಣಾ ಸಚಿವರು, ಈಗಿನ ಜಾಗತಿಕ ವ್ಯವಸ್ಥೆ ತ್ವರಿತವಾಗಿ ಬದಲಾಗುತ್ತಿದ್ದು ಹೊಸ ಜಾಗತಿಕ ವ್ಯವಸ್ಥೆಯ ಸ್ವರೂಪ ಇನ್ನೂ ಅನಿಶ್ಚಿತವಾಗಿದೆ ಎಂದರು. ಆತ್ಮನಿರ್ಭರ್ ಭಾರತ್ ಎಂದರೆ ಜಗತ್ತಿನಿಂದ ಪ್ರತ್ಯೇಕವಾಗಿ ಇರುವುದಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ಪ್ರಮುಖ ರಕ್ಷಣಾ ತಂತ್ರಜ್ಞಾನಗಳನ್ನು ದೇಶದಲ್ಲೇ ವಿನ್ಯಾಸಗೊಳಿಸುವುದು, ಅಭಿವೃದ್ಧಿಪಡಿಸುವುದು, ಉತ್ಪಾದಿಸುವುದು, ನಿರ್ವಹಿಸುವುದು ಮತ್ತು ಉನ್ನತೀಕರಿಸುವ ಸಾಮರ್ಥ್ಯ ಹೊಂದುವುದಾಗಿದೆ ಎಂದು ವಿವರಿಸಿದರು. ಸೆಪ್ಟೆಂಬರ್ 26 ಆರಂಭವಾಗಿರುವ ಈ ಸಮರಾಭ್ಯಾಸ ಇದೇ 12ರವರೆಗೆ ನಡೆಯಲಿದೆ. ಪಾಲುದಾರಿಕೆಯಲ್ಲಿ ಶಕ್ತಿ ಎಂಬ ಧ್ಯೇಯವಾಕ್ಯದೊಂದಿಗೆ ನಡೆಯುತ್ತಿರುವ ಈ ಸಮರಾಭ್ಯಾಸವು ವಿವಿಧ ದೇಶಗಳ ವಾಯುಪಡೆಗಳ ನಡುವಿನ ಪರಸ್ಪರ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ವರ್ಧಿಸುವ, ಸೇನಾ ಸಹಕಾರವನ್ನು ಬಲಪಡಿಸುವ ಮತ್ತು ಕಾರ್ಯಾಚರಣೆಯ

0: ನೀತಿಯನ್ನು ವಿನಿಮಯ ಮಾಡಿಕೊಳ್ಳುವ ಉದ್ದೇಶ ಹೊಂದಿದೆ. ಬ್ಯಾಂಕುಗಳು ಇದೇ 16ರಿಂದ ಪ್ರತಿದಿನ 99% ನಗದು ಮೀಸಲು ಅನುಪಾತ ಹೊಂದುವುದು ಕಡ್ಡಾಯ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ತಿಳಿಸಿದೆ. ಪ್ರಸ್ತುತ ಈ ಪ್ರಮಾಣ 90%. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿನ ಪ್ರಸ್ತುತ ನಗದು ಲಭ್ಯತೆ ಪರಿಸ್ಥಿತಿಯ ಪರಿಶೀಲನೆಯ ಬಳಿಕ ಆರ್ಬಿಐ ಈ ನಿರ್ಧಾರ ಕೈಗೊಂಡಿದೆ. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸುಲಭ ಲಭ್ಯ ನಗದು ಅಂದರೆ ಲಿಕ್ವಿಡಿಟಿ ಕಡಿಮೆ ಮಾಡುವುದು ಈ ಕ್ರಮದ ಉದ್ದೇಶವಾಗಿದೆ. 8ರ ವೇಳೆಗೆ ಬ್ಯಾಂಕಿಂಗ್ ವ್ಯವಸ್ಥೆಯು ಸುಮಾರು 388,000 ಕೋಟಿ ರೂಪಾಯಿಯಷ್ಟು ಸುಲಭವಾಗಿ ಲಭ್ಯವಾಗಬಹುದಾದ ನಗದು ಹೊಂದಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ ಆಚರಣೆಗೆ ಕರ್ನಾಟಕ ಸಜ್ಜಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆಯುವ 10 ದಿನಗಳ ಈ ಉತ್ಸವವು ವೈವಿಧ್ಯಮಯ ಕಾರ್ಯಕ್ರಮಗಳು ಮತ್ತು ವಿವಿಧ ಪ್ರದರ್ಶನಗಳೊಂದಿಗೆ ಪ್ರವಾಸಿಗರನ್ನು ಸೆಳೆಯುತ್ತಿದೆ. ನಾಡ ಅಧಿದೇವತೆ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ನಾಳೆ ಬೆಳಗ್ಗೆ 11:50 ಮಧ್ಯಾಹ್ನ 12:13 ಸಲ್ಲುವ ಶುಭ ಧನುರ್ ಲಗ್ನದಲ್ಲಿ ಕೊಪ್ಪಳದ ಗವಿಮಠದ ಸಂಸ್ಥಾನದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ವರ್ಷದ ದಸರಾ ಮಹೋತ್ಸವದ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ಚಾಮುಂಡಿಬೆಟ್ಟ ಹಾಗೂ ಮೈಸೂರು ಅರಮನೆ ಸೇರಿದಂತೆ ಕಾರ್ಯಕ್ರಮಗಳು ನಡೆಯುವ ಎಲ್ಲಾ ವೇದಿಕೆಗಳು ಸಂಪೂರ್ಣವಾಗಿ ಸಜ್ಜುಗೊಂಡಿವೆ. ಈ ಬಾರಿಯ ಸಿಎಂ ಕಪ್ ರಾಜ್ಯಮಟ್ಟದ ದಸರಾ ಕ್ರೀಡಾಕೂಟ ಇದೇ 14ರವರೆಗೆ ನಡೆಯಲಿದ್ದು, ಒಟ್ಟು 28 ಕ್ರೀಡೆಗಳಲ್ಲಿ 4,500 ಅಧಿಕ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಮೈಸೂರಿನ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಸಂಜೆ ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆ ನೀಡಲಿದ್ದಾರೆ. ಪ್ರವಾಸಿಗರ ಅನುಕೂಲಕ್ಕಾಗಿ ಪೊಲೀಸ್ ಇಲಾಖೆಯು ವಿಶೇಷ ವಿಸಿಟರ್ ಪೋರ್ಟಲ್ ಸೌಲಭ್ಯ ಕಲ್ಪಿಸಿದೆ. ಹಬ್ಬದ ಜನದಟ್ಟಣೆ ನಡುವಿನ ನೆಟ್ವರ್ಕ್ನಲ್ಲಿಯೂ ಪೋರ್ಟಲ್ ಕಾರ್ಯನಿರ್ವಹಿಸುವಂತೆ ವ್ಯವಸ್ಥೆ ಮಾಡಲಾಗಿದೆ. ಶೃಂಗೇರಿ, ಹೊರನಾಡು, ಕಟೀಲು, ಕೊಲ್ಲೂರು ಮೊದಲಾದ ಶಕ್ತಿ ದೇವತೆ ಕ್ಷೇತ್ರಗಳಲ್ಲಿ ನವರಾತ್ರಿಯ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಲಿವೆ. ಮಂಗಳೂರಿನ ಕುದ್ರೋಳಿ, ವಿಶ್ವ ಪರಂಪರಾ ತಾಣ ಹಂಪಿ, ಮಡಿಕೇರಿ ಹಾಗೂ ಶ್ರೀರಂಗಪಟ್ಟಣಗಳಲ್ಲಿಯೂ ವೈವಿಧ್ಯಮಯವಾಗಿ ದಸರಾ ಆಚರಿಸಲಾಗುತ್ತದೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿರುವ ಪ್ರಸಿದ್ದ ಸಿಖ್ ಯಾತ್ರಾಸ್ಥಳ ಹೇಮಕುಂಡ್ ಸಾಹಿಬ್ನ ದ್ವಾರಗಳನ್ನು ಚಳಿಗಾಲದ ಹಿನ್ನೆಲೆಯಲ್ಲಿ ಇಂದು ಮುಚ್ಚಲಾಗಿದೆ. ಧಾರ್ಮಿಕ ವಿಧಿವಿಧಾನಗಳಂತೆ ಮಧ್ಯಾಹ್ನ 12:30 ಅಂತಿಮ ಆರತಿ ಮಾಡಿ ಮಧ್ಯಾಹ್ನ 1 ಗಂಟೆಗೆ ಕ್ಷೇತ್ರದ ದ್ವಾರಗಳನ್ನು ಮುಚ್ಚಲಾಯಿತು. ಈ ವರ್ಷದ May 23 ಹೇಮಕುಂಡ್ ಸಾಹಿಬ್ನ ದ್ವಾರಗಳನ್ನು ಭಕ್ತರ ದರ್ಶನಕ್ಕಾಗಿ ತೆರೆಯಲಾಗಿತ್ತು. ಈ ಯಾತ್ರಾ ಋತುವಿನಲ್ಲಿ ಸುಮಾರು 2,80,000 ಭಕ್ತರು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಜನಸೇವೆಯೇ ದೇಶಸೇವೆ ಎಂಬ ಮನೋಭಾವದೊಂದಿಗೆ ನಾಗರಿಕರ ಅಭ್ಯುದಯಕ್ಕೆ ಬದ್ದತೆಯಿಂದ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಉತ್ತಮ ಆಡಳಿತದ ಮುನ್ನೋಟದೊಂದಿಗೆ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗಲು ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. ಈ ನಿಟ್ಟಿನಲ್ಲಿ ಹಲವು ವಲಯಗಳಲ್ಲಿ ಕೈಗೊಂಡಿರುವ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು 2025 ವಕ್ಫ್ ಸುಧಾರಣೆಗಳ ಬಗ್ಗೆ ಒಂದು ವರದಿ. ಹಿಂದಿನ ವಕ್ಫ್ ಕಾಯ್ದೆಯಲ್ಲಿನ ಲೋಪದೋಷಗಳನ್ನು ಸರಿಪಡಿಸಲು 2025 ಏಪ್ರಿಲ್ 5 ಜಾರಿಗೆ ತರಲಾದ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಪಾರದರ್ಶಕತೆಗೆ ಆದ್ಯತೆ ನೀಡಲಾಗಿದೆ. ಕೇಂದ್ರ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಂ ಮಹಿಳೆಯರು ಮತ್ತು ಮುಸ್ಲಿಮೇತರರು ಸದಸ್ಯರಾಗಲು ಈ ಕಾಯ್ದೆ ಅನುವು ಮಾಡಿಕೊಟ್ಟಿದೆ. ಈ ಹೊಸ ಕಾಯ್ದೆಯಡಿ ಇನ್ನು ಮುಂದೆ ಸರ್ಕಾರಿ ವ್ಯಾಜ್ಯ ಭೂಮಿಯ ಮೇಲಿನ ಯಾವುದೇ ಹಕ್ಕುಗಳ ಪ್ರತಿಪಾದನೆಯನ್ನು ಕಲೆಕ್ಟರ್ಗಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ಕೂಲಂಕಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಜೊತೆಗೆ ವಕ್ಫ್ ನಿರ್ಧಾರಗಳ ವಿರುದ್ದ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿ ನೇರ ಅವಕಾಶ ಕಲ್ಪಿಸಲಾಗಿದೆ. ಈ ಕಾನೂನಾತ್ಮಕ ಸುಧಾರಣೆಗಳ ಜೊತೆ ಜೊತೆಗೆ ಸಮಗ್ರ ಡಿಜಿಟಲೀಕರಣ ಪ್ರಕ್ರಿಯೆಗಳು ನಡೆಯುತ್ತಿವೆ. ಚೀನಾದಲ್ಲಿ ನಡೆಯಲಿರುವ 2027 ಎಎಫ್ಸಿ 17 ವರ್ಷದೊಳಗಿನವರ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ಅರ್ಹತಾ ಪಂದ್ಯ ನಾಳೆ ಮಲೇಷ್ಯಾದ ಎಂಪಿ ಸೇಲಾಯಾಂಗ್ ಕ್ರೀಡೆ.

ಒಳಾಂಗಣದಲ್ಲಿ ನಡೆಯಲಿದೆ. ಈ ನಿರ್ಣಾಯಕ ಇ ಗುಂಪಿನ ಪಂದ್ಯದಲ್ಲಿ ಭಾರತದ ಮಹಿಳಾ ಫುಟ್ಬಾಲ್ ತಂಡ ಆತಿಥೇಯ ಮಲೇಷ್ಯಾವನ್ನು ಎದುರಿಸಲಿದೆ. ಪಂದ್ಯದಲ್ಲಿ ಡ್ರಾ ಸಾಧಿಸಿದರೂ ಭಾರತಕ್ಕೆ ಅರ್ಹತೆ ಸಿಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಚೆನ್ನೈ ಭೇಟಿ, ವಿವಿಧ ಯೋಜನೆಗಳ ಶಂಕುಸ್ಥಾಪನೆ, ಉದ್ಘಾಟನೆ. ಜಾಗತಿಕ ಮಟ್ಟದಲ್ಲಿ ಪ್ರಸ್ತುತವಾಗಬಲ್ಲ ದೇಶೀಯ ಪರಿಹಾರ ಅಭಿವೃದ್ಧಿಪಡಿಸುವುದು ಅಗತ್ಯ, ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕದ ನಾಡಹಬ್ಬ, ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆಗೆ ಸಕಲ ಸಿದ್ಧತೆ. ಎಎಫ್ಸಿ 17 ವರ್ಷದೊಳಗಿನವರ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯ ನಾಳೆ ನಡೆಯಲಿರುವ ಅರ್ಹತಾ ಪಂದ್ಯದಲ್ಲಿ ಭಾರತ ಮಲೇಷ್ಯಾ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಫಾರ್ಮ್ 7 ಯಾವುದೇ ಮತದಾರರ ಹೆಸರು ಅಳಿಸಿ ಹಾಕಿಲ್ಲ, ಚುನಾವಣಾ ಆಯೋಗ ಸ್ಪಷ್ಟನೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೇಂದ್ರ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ, ಜಿಲ್ಲಾಧಿಕಾರಿಗಳಿಂದ ಮಾಹಿತಿ. ಬೆಂಗಳೂರಿನಲ್ಲಿ 5 ಕಮಿಷನರೇಟ್ಗಳ ಸ್ಥಾಪನೆ. ನ್ಯಾಯಾಂಗ ಡಿಜಿಟಲೀಕರಣಕ್ಕೆ 704 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸಚಿವ ಸಂಪುಟ ಒಪ್ಪಿಗೆ. ಮೇಕೆದಾಟು ಯೋಜನೆಯ ಜಾರಿಯೇ ಕಾವೇರಿ ನದಿ ನೀರು ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ, ಸಚಿವ ಎನ್ ಚೆಲುವರಾಯಸ್ವಾಮಿ ಅಭಿಮತ. ಏಷ್ಯನ್ ಗೇಮ್ಸ್ ಪದಕ ವಿಜೇತರ ನಗದು ಪುರಸ್ಕಾರ ಹೆಚ್ಚಳ, ನೇರ ನೇಮಕಾತಿಗಳಲ್ಲಿ ಸಾಧಕ ಕ್ರೀಡಾಪಟುಗಳಿಗೆ 2% ಮೀಸಲಾತಿ. ಅರ್ಹ ಮತದಾರರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫಾರ್ಮ್ 7 ಸಂಬಂಧ ಈವರೆಗೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಎಂದು ತಿಳಿಸಿದ್ದಾರೆ. ಈವರೆಗೆ 91,278 ಫಾರ್ಮ್ 7 ಅರ್ಜಿಗಳು ಸಲ್ಲಿಕೆಯಾಗಿವೆ, ಆದರೆ ಯಾವುದೇ ಮತದಾರರ ಹೆಸರನ್ನ ಅಳಿಸಿಲ್ಲ ಎಂದು ಹೇಳಿದ್ದಾರೆ. ಅರ್ಹರನ್ನು ಮತ್ತೊಮ್ಮೆ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಲಾಗುವುದು, ರಾಜ್ಯಾದ್ಯಂತ ಈ ಕುರಿತಂತೆ ವಿಶೇಷ ಅಭಿಯಾನ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ 27 ಅಂತಿಮ ಕರಡು ಮತದಾರರ ಪಟ್ಟಿ ಬಿಡುಗಡೆ ಮಾಡಲಾಗುವುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೇಂದ್ರ ಬರ ಅಧ್ಯಯನ ತಂಡ ರಾಜ್ಯದ ಮೈಸೂರು, ವಿಜಯನಗರ ಸೇರಿದಂತೆ ಬರ ಪೀಡಿತ ಪ್ರದೇಶಗಳಲ್ಲಿ ಬರ ಪರಿಶೀಲನೆ ನಡೆಸಿತು. ವಿಜಯನಗರದಲ್ಲಿ ಡಾ ಜೆ ಹರ್ಷ, ಚಟಿರಾಮ್, ಮೀನಾ, ಅಜಿತ್ ಕುಮಾರ್, ಸಾಹು, ಅಮರೇಂದ್ರ ಸಿಂಗ್ ಅವರನ್ನು ಒಳಗೊಂಡಂತಹ ಕೇಂದ್ರ ತಂಡ ಬರ ಅಧ್ಯಯನ ನಡೆಸಿತು. ವಿಬಿ ಜಿ ರಾಮ್ಜಿ ಯೋಜನೆಯಡಿಯಲ್ಲಿ ಹರಪನಹಳ್ಳಿ ತಾಲೂಕಿನ ನೀಲಗುಂದದ ಹೂಳೆತ್ತುವ ಕಾಮಗಾರಿಯನ್ನು ತಂಡ ಪರಿಶೀಲನೆ ನಡೆಸಿತು. ಬಳಿಕ ಇಟ್ಟಿಗಿ ಗ್ರಾಮದಲ್ಲಿ ಮೆಕ್ಕೆಜೋಳದ ಹೊಲಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆಯಿತು. ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗರಿಮಾ ಪನ್ನಾರ್ ಸೇರಿದಂತೆ ಕೃಷಿ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದರು. ಇನ್ನೊಂದೆಡೆ ಮೈಸೂರಿನಲ್ಲಿ ಕೇಂದ್ರದ ಅಧಿಕಾರಿಗಳ ತಂಡ ಗೇರ್ದಡ ಹಾಗೂ ಅರಕೆರೆ ಗ್ರಾಮಕ್ಕೆ ಭೇಟಿ ನೀಡಿ ಬರ ಪರಿಶೀಲನೆ ನಡೆಸಿತು. ಈ ವೇಳೆ ಹೊಗೆಸೊಪ್ಪು, ರಾಗಿ ಬೆಳೆ ಹಾನಿಯ ಬಗ್ಗೆ ಕೃಷಿ ಇಲಾಖೆ ಅಧಿಕಾರಿಗಳು ವಿವರ ನೀಡಿದರು. ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಆರ್ ಹಾಗೂ ಜಂಟಿ ಕೃಷಿ ನಿರ್ದೇಶಕ ಹೆಚ್ ರವಿ ಸೇರಿದಂತೆ ಅಧಿಕಾರಿಗಳ ತಂಡ ಮಳೆಯ ಕೊರತೆಯಿಂದ ಬೆಳೆಗಳಿಗೆ ಉಂಟಾಗಿರುವ ಹಾನಿ, ಬರಿದಾಗಿರುವ ಕೆರೆ, ಕುಡಿಯುವ ನೀರಿನ ಸಮಸ್ಯೆ ಕುರಿತಂತೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಮೈಸೂರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯಲ್ಲಿನ ಬರ ಪರಿಸ್ಥಿತಿ ಕುರಿತು ಅಧಿಕಾರಿಗಳಿಂದ ಕೇಂದ್ರ ತಂಡದ ಅಧಿಕಾರಿಗಳು ಮಾಹಿತಿ ಪಡೆದುಕೊಂಡರು. ಈ ವೇಳೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಮಾತನಾಡಿ, ಜಿಲ್ಲೆಯಲ್ಲಿ 59% ಮಳೆಯ ಕೊರತೆಯಾಗಿದೆ ಎಂದು ಮಾಹಿತಿ ನೀಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದ ಕೇಂದ್ರ ಬರ ಅಧ್ಯಯನ ತಂಡ ಬೆಳೆಹಾನಿ ಮತ್ತು ಬರ ಪರಿಸ್ಥಿತಿ ಅವಲೋಕಿಸಿತು. ಜಿಲ್ಲೆಯ 10 ತಾಲೂಕುಗಳನ್ನು ಬರ ಪೀಡಿತ ಎಂದು ಘೋಷಿಸಲಾಗಿದ್ದು, ಗುಳೆದಗುಡ್ಡ ತಾಲೂಕಿನ ಹಳದೂರು ಗ್ರಾಮದ ಹೊಲಗಳಿಗೆ ಭೇಟಿ ನೀಡಿ ಹಾನಿಗೊಳಗಾದ ಮೆಕ್ಕೆಜೋಳ ಬೆಳೆ ಪರಿಶೀಲಿಸಿತು. ಬಳಿಕ ಈ ತಂಡ ಶಿರೂರು ಗ್ರಾಮದಲ್ಲಿ ಹಾನಿಗೊಳಗಾದ ಕಬ್ಬು ಬೆಳೆ, ಭಗವತಿ ಗ್ರಾಮದಲ್ಲಿ ಈರುಳ್ಳಿ, ಹಳ್ಳೂರು ಗ್ರಾಮದಲ್ಲಿ ಸೂರ್ಯಕಾಂತಿ ಮತ್ತು ಬೇವೂರು ಗ್ರಾಮದಲ್ಲಿ ಮೆಣಸಿನಕಾಯಿ ಬೆಳೆಗಳನ್ನು ಪರಿಶೀಲನೆ ನಡೆಸಿತು. ಬಳಿಕ ಈ ತಂಡ ಕೊಪ್ಪಳ ಜಿಲ್ಲೆಗೆ ತೆರಳಿ ಬರ ಅಧ್ಯಯನ ನಡೆಸಿತು. ಕುಷ್ಟಗಿ ತಾಲೂಕಿನಲ್ಲಿ 13,533 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ, 40,776 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ, 8,309 ಹೆಕ್ಟೇರ್ ಪ್ರದೇಶದಲ್ಲಿ ಸಜ್ಜೆ, 10,796 ಹೆಕ್ಟೇರ್ ಪ್ರದೇಶದಲ್ಲಿ ಸೂರ್ಯಕಾಂತಿ, 1,511 ಹೆಕ್ಟೇರ್ ಪ್ರದೇಶದಲ್ಲಿ ಶೇಂಗಾ ಹಾನಿಗೀಡಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರು ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಕೇಂದ್ರ ಬರ ಅಧ್ಯಯನ ತಂಡವು ಚಾಮರಾಜನಗರ ತಾಲೂಕಿನ ಕೆರೆಹಳ್ಳಿ, ಕುಲಕರ್ಣ, ಗುಂಡ್ಲುಪೇಟೆ ತಾಲೂಕಿನ ನೆಟ್ರೆ ಗ್ರಾಮಗಳಲ್ಲಿ ಜೋಳ, ಸೂರ್ಯಕಾಂತಿ, ಹತ್ತಿ ಬೆಳೆಗಳನ್ನು ವೀಕ್ಷಿಸಿತು. ಬೆಳೆಹಾನಿ, ಕೆರೆ ವೀಕ್ಷಣೆ, ಗೋಶಾಲೆ ಭೇಟಿ ಮತ್ತು ವಿಬಿ ಜಿರಾಮ್ಜಿ ಯೋಜನೆ ಪರಿಶೀಲನೆ ಬಳಿಕ ಗುಂಡ್ಲುಪೇಟೆ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಶ್ರೀರೂಪ ಜಿಲ್ಲೆಯ ಬರ ಪರಿಸ್ಥಿತಿಯನ್ನು ಅಧಿಕಾರಿಗಳಿಗೆ ವಿವರಿಸಿದರು. ಚಾಮರಾಜನಗರ ಜಿಲ್ಲೆಯು ತೀವ್ರ ಮಳೆ ಕೊರತೆ ಎದುರು

0: ಸೃಷ್ಟಿಸುತ್ತಿದ್ದು 41,770 ಹೆಕ್ಟೇರ್ ಕೃಷಿ ಬೆಳೆ ಮತ್ತು 26,530 ಹೆಕ್ಟೇರ್ ತೋಟಗಾರಿಕೆ ಬೆಳೆಗಳು ಹಾನಿಗೆ ಈಡಾಗಿವೆ. ಬಿತ್ತನೆ ಖರ್ಚು, ಗೊಬ್ಬರ, ಉಳುಮೆ ಸೇರಿದಂತೆ ವ್ಯವಸಾಯಕ್ಕಾಗಿ ರೈತರ ಅಂದಾಜು ಒಟ್ಟು 629 ಕೋಟಿ ರೂಪಾಯಿ ನಷ್ಟವಾಗಿದೆ. ಎನ್ಡಿಆರ್ಎಫ್ ಮಾನದಂಡದಂತೆ 84 ಕೋಟಿ ರೂಪಾಯಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯದ ಕೆಲವೆಡೆ ಎರಡನೇ ದಿನದಂದು ಕೂಡ ಕೇಂದ್ರ ತಂಡ ಬರ ಅಧ್ಯಯನ ನಡೆಸಿತು. ಎರಡನೇ ದಿನದಂದು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಡಾಕ್ಟರ್ ಸುಧಾಂ ಭಾಗ್ ನೇತೃತ್ವದ ಅಧಿಕಾರಿಗಳ ತಂಡವು ಹನೂರು ತಾಲೂಕಿನ ಹುಲ್ಲೇಪುರದ ರಾಜಮಣ್ಣಿ ಎಂಬುವರ ಜಮೀನಿಗೆ ಭೇಟಿ ನೀಡಿ ಒಣಗಿದ ಬೆಳೆ ವೀಕ್ಷಿಸಿತು. ಹುಬ್ಬೆ ಹುಣಸೆಯಲ್ಲಿ ರೈತ ಪ್ರಕಾಶ್ ಎಂಬುವರ ಡೇರಿಗೆ ಭೇಟಿ ನೀಡಿದ ಅಧಿಕಾರಿಗಳು ಮೇವಿನ ಲಭ್ಯತೆ, ಕುಡಿಯುವ ನೀರಿನ ಪೂರೈಕೆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದರು. ಅಜ್ಜಿಪುರದ ಮಲೆಗೌಡ ಎಂಬುವರಿಗೆ ಸೇರಿದ ಅರಿಶಿನದ ಜಮೀನಿಗೆ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲಿಸಿದರು. ಹನೂರು ತಾಲೂಕಿನಲ್ಲಿ 1,800 ಹೆಕ್ಟೇರ್ ಪ್ರದೇಶದಷ್ಟು ಅರಿಶಿನ ಹಾನಿಯಾಗಿದೆ ಎಂದು ಕೃಷಿ ಅಧಿಕಾರಿಗಳು ಅಧ್ಯಯನ ತಂಡಕ್ಕೆ ಮಾಹಿತಿ ನೀಡಿದರು. ಮಂಡ್ಯ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮಳೆ ಕೊರತೆ, ಕೃಷಿ ಚಟುವಟಿಕೆಗಳ ಮೇಲಿನ ಪರಿಣಾಮ, ಕುಡಿಯುವ ನೀರಿನ ಲಭ್ಯತೆ ಮತ್ತು ಜಲಾಶಯಗಳಲ್ಲಿನ ನೀರಿನ ಸಂಗ್ರಹದ ಕುರಿತು ಕೇಂದ್ರ ತಂಡ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿತು. ಬಳಿಕ ಕೆಆರ್ಎಸ್ನ ಕಾವೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಕುಮಾರ್, ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣದಲ್ಲಿ ಗಣನೀಯ ಕೊರತೆಯಾಗಿದ್ದು ಜಿಲ್ಲೆಯ ಬಹುತೇಕ ಪ್ರದೇಶಗಳಲ್ಲಿ ಕೃಷಿ ಚಟುವಟಿಕೆ ಮತ್ತು ಬೆಳೆಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದೆ ಎಂದು ತಿಳಿಸಿದರು. ಕಾವೇರಿ ನೀರಾವರಿ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ಮಾತನಾಡಿ, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸುಮಾರು 18.85 ಲಕ್ಷ ಎಕರೆ ಪ್ರದೇಶವಿದ್ದು ಕೃಷಿ ಚಟುವಟಿಕೆಗಳಿಗೆ ಕಾವೇರಿ ನೀರು ಪ್ರಮುಖ ಆಧಾರವಾಗಿದೆ. ಬೆಂಗಳೂರು, ಮಂಡ್ಯ, ಮೈಸೂರು ಸೇರಿದಂತೆ ಹಲವು ಪ್ರದೇಶಗಳ ಕುಡಿಯುವ ನೀರಿನ ಯೋಜನೆಗಳಿಗೂ ಕಾವೇರಿ ಜಲಮೂಲ ಪ್ರಮುಖವಾಗಿದೆ. ಪ್ರಸ್ತುತ ಜಲಾಶಯದಲ್ಲಿರುವಂತಹ ನೀರಿನ ಸಂಗ್ರಹ ಮತ್ತು ಮುಂದಿನ ದಿನಗಳ ಅಗತ್ಯವನ್ನು ಗಮನಿಸಿದರೆ ಲಭ್ಯವಿರುವ ನೀರನ್ನು ಸಮರ್ಪಕವಾಗಿ ನಿರ್ವಹಿಸುವುದು ಸವಾಲಾಗಿದೆ ಎಂದು ಕೇಂದ್ರ ಬರ ಅಧ್ಯಯನ ತಂಡದ ಗಮನ ಸೆಳೆದರು. ಬಳ್ಳಾರಿಯ ಬರಪೀಡಿತ ಹಲಕುಂದಿ ಗ್ರಾಮದಲ್ಲಿ ತೊಗರಿ ಬಿತ್ತನೆ ಮಾಡಿರುವ ಜಮೀನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭೇಟಿ ನೀಡಿ ಬೆಳೆ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ಮಳೆ ಕೊರತೆಯಿಂದ ತೊಗರಿ ಬೆಳೆ ಒಣಗಿ ಸಂಪೂರ್ಣ ಹಾನಿಗೀಡಾಗಿರುವುದನ್ನು ವೀಕ್ಷಿಸಿದ ಅವರು ರೈತರೊಂದಿಗೆ ಸಮಾಲೋಚಿಸಿ ಬೆಳೆ ನಷ್ಟ ಹಾಗೂ ರೈತರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಕುರಿತು ಮಾಹಿತಿ ಪಡೆದರು. ಇದೇ ವೇಳೆ ಮಾತನಾಡಿದ ಡಾ ಜಿ ಪರಮೇಶ್ವರ್, 75 ವರ್ಷಗಳ ಬಳಿಕ ರಾಜ್ಯದಲ್ಲಿ ಭೀಕರ ಬರಗಾಲ ಉಂಟಾಗಿದ್ದು ಕರಾವಳಿ ಪ್ರದೇಶದ 4 ತಾಲೂಕುಗಳನ್ನು ಬಿಟ್ಟು ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿ ಬರಗಾಲ ಎದುರಾಗಿದೆ. 23 ತಾಲೂಕುಗಳಲ್ಲಿ ಪರಿಶೀಲನೆ ನಡೆಸಿ ಬರಪೀಡಿತ ಪ್ರದೇಶವನ್ನು ಘೋಷಿಸಲು ನಿರ್ಧರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಜಿಲ್ಲಾಡಳಿತಕ್ಕೆ ಅವರು ಸೂಚನೆ ನೀಡಿದ್ದಾರೆ.
1: 75 ವರ್ಷದ ನಂತರ ಇಂಥ ಒಂದು ಬರಗಾಲವನ್ನು ನಾವು ನೋಡ್ತಾ ಇದ್ದೀವಿ. 240 ತಾಲೂಕಿನಲ್ಲಿ ಒಂದು 10-15 ಕೋಸ್ಟಲ್ ಏರಿಯಾ, ನಾವು ಕರಾವಳಿ ಪ್ರದೇಶಗಳ 4-5 ತಾಲೂಕು ಬಿಟ್ಟರೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಬರಗಾಲ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಈಗಾಗಲೇ 217 ತಾಲೂಕನ್ನ ಘೋಷಣೆ ಮಾಡಿಬಿಟ್ಟಿದ್ದೇವೆ. ಇನ್ನೊಂದು 23 ತಾಲೂಕಲ್ಲಿ ಅದಕ್ಕೆ ಗ್ರೌಂಡ್ ಟ್ರೂತಿಂಗ್ ಹೋಗಿದ್ದಾರೆ. ಅದರಲ್ಲೂ ಕೂಡ ಒಂದು 10-15 ತಾಲೂಕು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಆಗುತ್ತೆ. 90% ಬೆಳೆ ಕರ್ನಾಟಕದಲ್ಲಿ ಹಾಳಾಗೋಗಿದೆ.
0: ಬೆಂಗಳೂರು ನಗರ ಪೊಲೀಸ್ ವ್ಯವಸ್ಥೆಯ ಪುನರ್ ಸಂಘಟನೆಗೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ತೋರುತ್ತಿದೆ. 5 ಪ್ರತ್ಯೇಕ ಕಮಿಷನರೇಟ್ಗಳ ರಚನೆ ಮತ್ತು 1,022 ಹೊಸ ಹುದ್ದೆಗಳ ಸೃಜನೆ ಕುರಿತಂತೆ ಅನುಮೋದನೆ ದೊರೆತಿದೆ. ಪ್ರಸ್ತುತ ಇರುವ ಪೊಲೀಸ್ ಆಯುಕ್ತರ ಹುದ್ದೆಯನ್ನು ಮುಖ್ಯ ಪೊಲೀಸ್ ಆಯುಕ್ತರು ಎಂದು ಹಾಗೂ ಜಂಟಿ ಅಥವಾ ಅಪರ ಪೊಲೀಸ್ ಆಯುಕ್ತರನ್ನು ಪೊಲೀಸ್ ಆಯುಕ್ತರು ಎಂದು ಮರು ನಾಮಕರಣಕ್ಕೆ ನಿರ್ಧರಿಸಲಾಗಿದೆ. ಇದೇ ವೇಳೆ ನ್ಯಾಯಾಂಗ ಡಿಜಿಟಲೀಕರಣಕ್ಕೆ 704 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕ್ರಿಮಿನಲ್ ಕಾನೂನು ತಿದ್ದುಪಡಿ ಕಾಯ್ದೆ 2022 ವಿಧೇಯಕ ಹಿಂಪಡೆಯಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣದ ಹಿತದೃಷ್ಟಿಯಿಂದ ಉತ್ತರ ಕರ್ನಾಟಕದ ಭಾಗದಲ್ಲಿ 9,600 ಅರ್ಹ ಮಹಿಳಾ ಫಲಾನುಭವಿಗಳಿಗೆ ಶೇಕಡ 25% ಸಹಾಯಧನದಲ್ಲಿ ಮಿಶ್ರತಳಿ ಹಸು, ಸುಧಾರಿತ ಎಮ್ಮೆ ಖರೀದಿಸಲು ಪ್ರೋತ್ಸಾಹ ಧನ ನೀಡುವ ಕುರಿತಂತೆ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಮೇಕೆದಾಟು ಯೋಜನೆಯ ಜಾರಿಯೇ ಕಾವೇರಿ ನದಿ ನೀರು ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಬರ ಪರಿಸ್ಥಿತಿ ಮತ್ತು 6ನೇ ಹಂತದ ಕುಡಿಯುವ ನೀರಿನ ಸಮಸ್ಯೆ ಕುರಿತ ರೈತ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ಮುಂಬರುವ ಮಾರ್ಚ್ ತಿಂಗಳ ಒಳಗೆ ಮೇಕೆದಾಟು ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸುವ ದೃಢ ಸಂಕಲ್ಪ ತಮ್ಮದು ಎಂದು ಸ್ಪಷ್ಟಪಡಿಸಿದ್ದಾರೆ. ಏಷ್ಯನ್ ಗೇಮ್ಸ್ 2026 ಪದಕ ಗೆದ್ದು ದೇಶ ಹಾಗೂ ರಾಜ್ಯಕ್ಕೆ ಕೀರ್ತಿ ತಂದ ರಾಜ್ಯದ ಕ್ರೀಡಾಪಟುಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಅಭಿನಂದಿಸಿದ್ದಾರೆ. ಈ ಬಾರಿ ಏಷ್ಯನ್ ಗೇಮ್ಸ್ ಪದಕ ವಿಜೇತರಿಗೆ ನೀಡಲಾಗುತ್ತಿದ್ದಂತಹ ನಗದು ಪುರಸ್ಕಾರದ ಮೊತ್ತವನ್ನು ಪರಿಷ್ಕರಿಸಿ ಗಣನೀಯವಾಗಿ ಹೆಚ್ಚಿಸಲಾಗಿದೆ. ಪರಿಷ್ಕೃತ ಮೊತ್ತದ ಪ್ರಕಾರ ಚಿನ್ನದ ಪದಕ ವಿಜೇತರಿಗೆ 1 ಕೋಟಿ ರೂಪಾಯಿ, ಬೆಳ್ಳಿ ಪದಕ ವಿಜೇತರಿಗೆ 75 ಲಕ್ಷ ಮತ್ತು ಕಂಚಿನ ಪದಕ ಗೆದ್ದರೆ 50 ಲಕ್ಷ ರೂಪಾಯಿ ನಗದು ಪುರಸ್ಕಾರ ನೀಡಲು ನಿರ್ಧರಿಸಲಾಗಿದೆ. ಏಷ್ಯನ್ ಗೇಮ್ಸ್ 2026 ಭಾಗಿಯಾಗಲು ಅರ್ಹತೆ ಪಡೆದು ಕ್ರೀಡಾಕೂಟದಲ್ಲಿ ಸ್ಪರ್ಧಿಸಿದ್ದ ರಾಜ್ಯದ 20 ಕ್ರೀಡಾಪಟುಗಳಿಗೆ ಇದೇ ಮೊದಲ ಬಾರಿಗೆ ತಲಾ 5 ಲಕ್ಷ ರೂಪಾಯಿ ನಗದು ಪ್ರೋತ್ಸಾಹ ಧನ ಮಂಜೂರು ಮಾಡಲಾಗಿದೆ. ಏಷ್ಯನ್ ಗೇಮ್ಸ್ ಮತ್ತು ಕಾಮನ್ವೆಲ್ತ್ ಗೇಮ್ಸ್ ಪದಕ ವಿಜೇತರಿಗೆ ರಾಜ್ಯ ಸರ್ಕಾರದ ಗ್ರೂಪ್ ಬಿ ಹುದ್ದೆಗಳಿಗೆ ನೇರ ನೇಮಕಾತಿ ಅವಕಾಶ ಕಲ್ಪಿಸಲಾಗಿದೆ. ಅರ್ಹ ಮತ್ತು ಆಸಕ್ತ ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯ ಆಯ್ಕೆ ಸಮಿತಿಯ ಮೂಲಕ ನೇರ ನೇಮಕಾತಿ ಮಾಡಲು ಅವಕಾಶ ನೀಡಲಾಗಿದೆ. ಈ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕ್ರೀಡಾ ಸಾಧಕರಿಗೆ ಗೌರವ, ಭವಿಷ್ಯಕ್ಕೆ ಭದ್ರತೆ ಕಲ್ಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಅಯೋಧ್ಯೆ, ರಾಮ ಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಗೊಳ್ಳುವಂತಹ ಮೂಲಕ ಕೋಟ್ಯಂತರ ಜನರ ಕನಸು ನನಸಾಗಿದೆ. 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೆ ಉಳಿದಿದ್ದಂತಹ ಸೂಕ್ಷ್ಮ ವಿಷಯವನ್ನು ಸರ್ಕಾರ ಅತ್ಯಂತ ಯೋಜನಾಬದ್ದವಾಗಿ ನಿರ್ವಹಿಸಿತು. ಪರಿಣಾಮವಾಗಿ ನವೆಂಬರ್ 2019 ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪನ್ನು ನೀಡಿ ರಾಮ ಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತು. ದೇಶಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024 ಜನವರಿ 22 ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದೆ. ರಾಷ್ಟೀಯ ಅಂಚೆ ಸಪ್ತಾಹ ನಿನ್ನೆಯಿಂದ ಆರಂಭಗೊಂಡು ಇದೇ 15 ತಾರೀಕಿನವರೆಗೂ ದೇಶದಾದ್ಯಂತ ಆಚರಣೆ ಮಾಡಲಾಗುತ್ತಿದೆ. ಅಂಚೆ ಸಪ್ತಾಹದ ಅಂಗವಾಗಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಕರ್ನಾಟಕ ಅಂಚೆ ಇಲಾಖೆಯ ನಿರ್ದೇಶಕ ಸಂದೇಶ್ ಮಹದೇವಪ್ಪ, ಅಂಚೆ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಮತ್ತು ಅಂಚೆ ಸಪ್ತಾಹದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.
2: 12 ತಾರೀಕು ಸೋಮವಾರ ಫಿಲಾಟ್ಲಿ ಡೇ, ಅಂಚೆ ಚೀಟಿಗಳಿಗೆ ಸಂಬಂಧಪಟ್ಟಂತ ಒಂದು ಆಸಕ್ತಿದಾಯಕ ವಿಷಯಗಳ ಒಂದು ಜಾಗೃತಿಯನ್ನ ನಮ್ಮ ಎಲ್ಲ ಅಂಚೆ ಕಚೇರಿಗಳಲ್ಲಿ ಅದನ್ನು ಮಾಡ್ತಾ ಇದ್ದೇವೆ. 13 ತಾರೀಕು ಫೈನಾನ್ಷಿಯಲ್ ಇನ್ಕ್ಲೂಷನ್ ಡೇ ಅಂತ, ಆರ್ಥಿಕ ಒಳಗೊಳ್ಳುವಿಕೆ ದಿನ ಅಂತ. ನಮ್ಮಲ್ಲಿ ಇರತಕ್ಕಂತ ಫೈನಾನ್ಷಿಯಲ್ ಪ್ರಾಡಕ್ಟ್ಗಳು, RD ಇರ್ಬೋದು, SB ಇರ್ಬೋದು, MIS ಇರ್ಬೋದು, ಸುಕನ್ಯಾ ಸಮೃದ್ಧಿ ಇರ್ಬೋದು, ವಿವಿಧ ಸೇವೆಗಳನ್ನ ಜನರಿಗೆ ನಾವು ಮತ್ತೆ ಪಬ್ಲಿಸೈಸ್ ಮಾಡ್ತಾ ಇದ್ದೇವೆ. ಹಾಗೆ ವಿಮೆ, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಮತ್ತೆ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಮತ್ತೆ ಆಧಾರ್ನ ಸುಮಾರು ಕಡೆ ನಾವು ಕ್ಯಾಂಪ್ಗಳನ್ನ ಮಾಡಿ ಆ ದಿನ 13 ತಾರೀಕು ದಿನ ಆಧಾರ್ ನೋಂದಣಿ ಮತ್ತು ತಿದ್ದುಪಡಿಗೆ ಜನಸಾಮಾನ್ಯರಿಗೆ ಸಹಾಯ ಮಾಡ್ತಾ ಇದ್ದೇವೆ. ಆ ದಿನ 14 ತಾರೀಕು ನಮ್ಮ ಮೇಲ್ಸ್ ಅಂಡ್ ಪಾರ್ಸಲ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಕೊನೆಯದಾಗಿ 15 ತಾರೀಕು ಟೆಕ್ನಾಲಜಿ ಡೇ, ಇನ್ನೋವೇಷನ್ ಡೇ ಅಂತ. ನಮ್ಮಲ್ಲಿ ಇರತಕ್ಕಂತ ಅಂಚೆ ಕಚೇರಿಗಳನ್ನ ಪೇಪರ್ಲೆಸ್ ಆಗುವ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲಿ ಇನ್ನೊಂದು 2-3 ತಿಂಗಳಲ್ಲಿ ಅದು ಕೂಡ ಆಗಬಹುದು. ನಾವು ಹೊಸ ಸಾಫ್ಟ್ವೇರ್ APT ಅಡ್ವಾನ್ಸ್ಡ್ ಪೋಸ್ಟಲ್ ಟೆಕ್ನಾಲಜಿ ಸಾಫ್ಟ್ವೇರ್ಗೆ ನಾವು ಮೈಗ್ರೇಟ್ ಆಗಿರೋದು, ಕಸ್ಟಮರ್ಗೆ ಇನ್ನೇನಾದರೂ ಜಾಗತಿಕ ಮಟ್ಟದಲ್ಲಿ ಅಥವಾ ಕಾಂಪಿಟೇಟರ್ ಮಟ್ಟದಲ್ಲಿ ಇರತಕ್ಕಂಥ ಸೌಲಭ್ಯಗಳು ನಮ್ಮಲ್ಲಿ ಇಲ್ಲದೆ ಇರತಕ್ಕಂಥದನ್ನ ತಿಳ್ಕೊಂಡು ಅದನ್ನ ಅಳವಡಿಸುವಂಥ ನಿಟ್ಟಿನಲ್ಲೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ದಟ್ ಈಸ್ ಟೆಕ್ನಾಲಜಿ ಡೇ ಅಂತ. ಹಾಗೆ ಕನ್ಕ್ಲೂಷನ್ ಅಲ್ಲಿ ನಾವು ವಾಕತಾನ್ ಅಂತ ಒಂದು ಬೆಂಗಳೂರು ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ. ಬೇರೆ ಜಿಲ್ಲಾ ಮಟ್ಟದಲ್ಲೂ ಕೂಡ ನಮ್ಮ ಅಂಚೆ ಜಿಲ್ಲಾಡಳಿತ ಕೂಡ ವಿವಿಧ ಆಕ್ಟಿವಿಟೀಸ್ಗಳನ್ನ ಮಾಡಿ 15 ಅಕ್ಟೋಬರ್ ನಾವು ಈ ಅಂಚೆ ಸಪ್ತಾಹವನ್ನ ಮುಗಿಸ್ತಾ ಇದ್ದೇವೆ.
0: ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ 57ನೇ GST ಕೌನ್ಸಿಲ್ ಸಭೆ ನಡೆಯಿತು. ಸಭೆಯಲ್ಲಿ ರಾಜ್ಯದ ಪರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಚಿವ ಕೃಷ್ಣ ಬೈರೇಗೌಡ ಭಾಗಿಯಾಗಿದ್ದರು. ಈ ನಡುವೆ ಜಿಎಸ್ಟಿ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯದ ಬಾಕಿ ಜಿಎಸ್ಟಿ ಅನುದಾನವನ್ನು ಬಿಡುಗಡೆಗೊಳಿಸುವುದಾಗಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಸಭೆಯಲ್ಲಿ ರಾಜ್ಯದ ಪ್ರಸ್ತಾವವನ್ನು ಎಲ್ಲಾ ರಾಜ್ಯಗಳು ಒಪ್ಪಿಕೊಂಡಿವೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಸಾರ ಭಾರತಿ ಮತ್ತು ಇನ್ ಡಾಟ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್, ಕಿಸಾನ್, ಕ್ರಿಕೆಟ್ ಲೀಗ್ ಅನ್ನು ಪ್ರಾರಂಭ ಮಾಡುವುದಾಗಿ ಘೋಷಿಸಿವೆ. ರಾಷ್ಟೀಯ ಮಟ್ಟದಲ್ಲಿ ನಡೆಯುತ್ತಿರುವ ಮೊದಲ ಉಪಕ್ರಮ ಇದಾಗಿದೆ. ಕೆಸಿಎಲ್ ರಾಷ್ಟೀಯ ಕ್ರೀಡೆ ಮತ್ತು ಪ್ರತಿಭೆಯನ್ನ ಗುರುತಿಸುವ ವೇದಿಕೆಯಾಗಿದೆ. ದೇಶದ ಗ್ರಾಮೀಣ ಭಾಗಗಳಿಂದ ಕ್ರಿಕೆಟಿಗರು ಮತ್ತು ಗಾಯಕರನ್ನ ಗುರುತಿಸಿ ಅವರಿಗೆ ಸೂಕ್ತ ವೇದಿಕೆ ಒದಗಿಸುವ ಗುರಿ ಹೊಂದಿದೆ. ಈ ಲೀಗ್ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ನಡೆಯಲಿದ್ದು ಇದರಲ್ಲಿ ಭಾಗವಹಿಸಲು ನೋಂದಣಿ ಪ್ರಕ್ರಿಯೆಯು ಮುಂದಿನ 2-3 ವಾರಗಳಲ್ಲಿ ಪ್ರಾರಂಭವಾಗಲಿದೆ. ಈ ಕ್ರಿಕೆಟ್ ಲೀಗ್ 15 ಓವರ್ಗಳ ವೈಟ್ ಬಾಲ್ ವೃತ್ತಿಪರ ಕ್ರಿಕೆಟ್ ಮಾದರಿಯನ್ನು ಒಳಗೊಂಡಿರುತ್ತದೆ. ಲೀಗ್ನ ಮೊದಲ ಸೀಸನ್ನಲ್ಲಿ ಒಟ್ಟು 45 ಪಂದ್ಯಗಳನ್ನು ಆಡಲಾಗುತ್ತದೆ. ದೇಶದಾದ್ಯಂತ ಆಯ್ಕೆಯಾದ ಪ್ರತಿಭೆಗಳ ಗುಂಪಿನಲ್ಲಿ 7 ತಂಡಗಳು, 140 ಕ್ರಿಕೆಟಿಗರು ಮತ್ತು 30 ಗಾಯಕರು

0: ಇರಲಿದ್ದಾರೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದಂತಹ ಕ್ರಿತ್ಸಾನ್ ಕ್ರಿಕೆಟ್ ಲೀಗ್ನ ಸ್ಥಾಪಕ ಮತ್ತು ಸಿಇಒ ಅತುಲ್ ಪಾಂಡೆ, ಪ್ರಸಾರ ಭಾರತಿ ಲೈವ್ ಪಂದ್ಯಗಳನ್ನು ವೀಕ್ಷಿಸಲು ಯಾವುದೇ ಚಂದಾದಾರಿಕೆಯ ಅಗತ್ಯವಿಲ್ಲದೆ ಜನರಿಗೆ ಸೇವೆಯನ್ನು ಸಲ್ಲಿಸುತ್ತದೆ. ವೇವ್ಸ್ ವೇದಿಕೆಯು ಲೈವ್ ಕ್ರಿಕೆಟ್ ಮತ್ತು ಗಾಯನ ಸ್ಪರ್ಧೆಗಳ ಜೊತೆಗೆ ಭಾಗಿಯಾಗುವ ಕ್ರಿಕೆಟಿಗರು ಮತ್ತು ಗಾಯಕರ ವಿಶೇಷ ಜೀವನ ಚಿತ್ರಗಳನ್ನು ಒಳಗೊಂಡಿರುವಂತಹ ಆರೋಗ್ಯಕರ ಮತ್ತು ಕುಟುಂಬ ಕೇಂದ್ರಿತ ಮನರಂಜನೆಯನ್ನು ಒದಗಿಸಲಿದೆ ಎಂದು ತಿಳಿಸಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ನಾಳೆ ಮೈಸೂರಿನಲ್ಲಿ ಆರಂಭವಾಗಲಿರುವ ನಾಡಹಬ್ಬ ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಪೂರ್ವ ಸಿದ್ಧತೆಗಳನ್ನು ಕುರಿತ

0: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ರಾಜ್ಯದ ಎಲ್ಲ ಕೇಳುಗರಿಗೆ ನಮಸ್ಕಾರ. ನಾಡಹಬ್ಬ ದಸರಾದ ಹಾರ್ದಿಕ ಶುಭಾಶಯಗಳು. ಪ್ರೀತಿಯ ಕೇಳುಗರೆ, ನಾಳೆ ಇತಿಹಾಸ ಮತ್ತು ಪರಂಪರೆಯ ಪ್ರತೀಕವಾದ ನಾಡಹಬ್ಬ ದಸರಾ ಮೈಸೂರಿನಲ್ಲಿ ಆರಂಭ ಆಗ್ತಾ ಇದೆ. ಈ ತಿಂಗಳ 21ನೇ ತಾರೀಖಿನವರೆಗೆ ವೈಭವೋಪೇತವಾಗಿ ನಡೆಯಲಿರುವ ಈ ದಸರೆಯ ಪೂರ್ವ ಸಿದ್ಧತೆಗಳನ್ನು ಕುರಿತು ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಮೈಸೂರು ನಗರ ಪೊಲೀಸ್ ಇಲಾಖೆಯ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಡಾ ಹರ್ಷ ಪ್ರಿಯಂವದ ಅವರು ಹಾಗೂ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಎಂಕೆ ಸವಿತಾ ಅವರು ಮಾತನಾಡಿದ್ದಾರೆ. ಬನ್ನಿ ಕೇಳೋಣ.
1: ಕೇಳುಗರಿಗೆಲ್ಲ ನಮಸ್ಕಾರ. ವಿಶ್ವವಿಖ್ಯಾತ ಮೈಸೂರು ದಸರಾ ವಿಧ್ಯುಕ್ತವಾಗಿ ಚಾಲನೆ ಆಗಲಿದೆ. ಇದಕ್ಕೆ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಇದಕ್ಕೆ ಮುನ್ನುಡಿ ಎಂಬಂತೆ ಈಗಾಗಲೇ ಯುವ ಸಂಭ್ರಮ 10 ದಿನಗಳನ್ನು ಪೂರೈಸಿದೆ. ಯಶಸ್ವಿಯಾಗಿ ಯುವ ಸಮುದಾಯ ಇದನ್ನು ಮುಂದುವರಿಸ್ತಾ ಇದ್ದಾರೆ. ಈ ಬಾರಿ ಮೈಸೂರಿನವರೇ ಆದಂತಹ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ನಿರ್ದೇಶನದಂತೆ ನಡೆಯಲಿದೆ. ಅವರಿಗೆ ಇದು ಮೊದಲ ಒಂದು ವಿಶಿಷ್ಟವಾದ ದಸರಾ. ದಸರೆಯ ಪೂರ್ವ ಸಿದ್ಧತೆಗಳನ್ನು ಕುರಿತಂತೆ ಕೆಲವಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
2: ಧನ್ಯವಾದಗಳು.
1: ಜಿಲ್ಲಾಡಳಿತ ಜೊತೆಯಲ್ಲಿ ಸರ್ಕಾರ ಹೇಗೆ ಈ ದಸರೆಯ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದೆ?
2: ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಮೊದಲನೇ ಬಾರಿ ದಸರಾ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ. ಇದು ಮೊದಲನೇ ಬಾರಿ ಅಧಿಕೃತವಾಗಿ ಜವಾಬ್ದಾರಿ ವಹಿಸಿಕೊಂಡಿದ್ರು ಕೂಡ ಹಲವಾರು ಬಾರಿ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಆಗೆಲ್ಲ ದಸರಾ ಪೂರ್ವ ಸಿದ್ಧತೆ ಹೇಗೆ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಅರಿವು ಕೂಡ ಇದೆ. ಸೊ ಹಾಗಾಗಿ ಜವಾಬ್ದಾರಿ ಇದೆ, ಅದು ಸುಗಮವಾಗಿ ಆಗ್ತಾ ಇದೆ. ಇಡೀ ವಿಶ್ವದಿಂದ ಜನ ಬಂದು ನೋಡ್ತಾರೆ ದಸರಾ ಮಹೋತ್ಸವನ. ನಮ್ಮ ಜಿಲ್ಲಾಡಳಿತದವರು ಕೂಡ ಪ್ರತಿ ಸಾರಿನೂ ಕೂಡ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಸೊ ಅವ್ರಿಗೂ ಕೂಡ ಎಲ್ಲ ಅಧಿಕಾರಿಗಳಿಗೆ ಬಹಳಷ್ಟು ಅನುಭವ ಇದೆ. ಸೊ ಹಾಗಾಗಿ ಈ ಬಾರಿನೂ ಕೂಡ ನಮ್ಮೆಲ್ಲರ ಅನುಭವದ ಕಾರಣದಿಂದ ಮತ್ತು ಮುಖ್ಯಮಂತ್ರಿಯವರು ಬಹಳ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿಕೊಂಡಿರೋದ್ರಿಂದ ಈ ಬಾರಿ ದಸರಾ ಉತ್ಸವ ನಿರೀಕ್ಷೆಗಿಂತ ಚೆನ್ನಾಗಿ ನಡೆಯುತ್ತೆ ಅನ್ನೋ ಒಂದು ಭರವಸೆ ಇದೆ.
1: ಈ ಬಾರಿ ಯುವ ಸಂಭ್ರಮ 10 ದಿವಸಗಳ ಕಾಲ ನಡೆದಿದೆ. ಎಲ್ಲಿ ನೋಡಿದ್ರಲ್ಲಿ ಯುವ ಸಮುದಾಯನೇ ಕಾಣ್ತಾ ಇತ್ತು. ಯುವ ಸಂಭ್ರಮದ ಒಂದು ಯಶಸ್ಸಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್?
2: ದಸರಾ 11ನೇ ತಾರೀಕು ಪ್ರಾರಂಭ ಆದರೂ ಕೂಡ ದಸರಾದ ಹಲವಾರು ಕಾರ್ಯಕ್ರಮಗಳು ಒಂದು ತಿಂಗಳಿಂದ ಮುಂಚೆನೆ ಶುರು ಆಗುತ್ತೆ. ಯುವ ಸಂಭ್ರಮ ಈ ಬಾರಿ ಸೆಪ್ಟೆಂಬರ್ 28 ವಿದ್ಯುಕ್ತವಾಗಿ ಪ್ರಾರಂಭ ಆಯಿತು. ನಾನು ಕೂಡ ಉದ್ಘಾಟನೆಗೆ ಹೋಗಿದ್ದೆ. ಮೈಸೂರು ಮಾತ್ರ ಅಲ್ಲ, ಬೇರೆ ಬೇರೆ ಸುತ್ತಮುತ್ತ ಜಿಲ್ಲೆಗಳಿಂದಲೂ ಕೂಡ ಯುವಕಯುವತಿಯರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು ನಮಗೆ ಬಹಳ ಸಂತೋಷ ಇದೆ. ಆದರೂ ಈಗಿನ ಕಾಲದಲ್ಲಿ ಯುವಕಯುವತರಿಗೆ ಡಿಸ್ಟ್ರಾಕ್ಷನ್ ಭಾಳ ಜಾಸ್ತಿ ಇರುತ್ತೆ, ತಮ್ಮ ಮೊಬೈಲಲ್ಲೇ ಇರ್ತಾರೆ, ಹೆಚ್ಚಾಗಿ ಹೊರಗೆ ಬರೋದಿಲ್ಲ, ಸೋಷಲೈಸ್ ಮಾಡೋದಿಲ್ಲ ಅಂತೆಲ್ಲ ನಾವು ಅನ್ಕೊಂಡಿರ್ತೀವಿ. ಬಟ್ ಅದನ್ನೆಲ್ಲ ಸುಳ್ಳಾಗಿಸಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಿರೋದು ಬಹಳ ಸಂತೋಷ.
1: ಮೈಸೂರು ದಸರಾಗೆ ಲೈಟಿಂಗ್ಸ್ ನೋಡೋದಕ್ಕೆ ರಾಜ್ಯದ ವಿವಿಧೆಡೆಯಿಂದ ಬರ್ತಾರೆ. ಈ ಬಾರಿಯ ಲೈಟಿಂಗ್ಸ್ನ ವಿಶೇಷತೆ ಏನು ಸರ್?
2: ದಸರಾ ಮಹೋತ್ಸವದ ಒಂದು ಪ್ರಮುಖ ಆಕರ್ಷಣೆ ಅಂತಂದ್ರೆ ದೀಪಾಲಂಕಾರ. ಕಳೆದ ಬಾರಿಯೂ ಕೂಡ ಬಹಳ ಯಶಸ್ವಿಯಾಗಿ ಆಗಿತ್ತು, ಮತ್ತೆ ಡ್ರೋನ್ ಶೋನು ಕೂಡ ಮಾಡಿದ್ರು ಚೆಸ್ಕಾಂ ಕಡೆಯಿಂದ, ಅದು ಕೂಡ ಬಹಳ ಜನರ ಮೆಚ್ಚುಗೆನ ಪ್ರಶಂಸೆಯನ್ನು ಪಡೆದಿತ್ತು. ಈ ಬಾರಿಯನ್ನು ಕೂಡ ದೀಪಾಲಂಕಾರ ಪ್ರತಿ ಬಾರಿ ಹಿಂಗೆ ಚೆನ್ನಾಗಿ ಮಾಡ್ತೀವಿ, ಅದೇ ರೀತಿ ಬಹಳ ಚೆನ್ನಾಗಿ ಮಾಡ್ತೀವಿ.

0: ಮತ್ತೆ ದಸರಾ ಕ್ರೀಡಾಕೂಟ ಅಂತಂದ್ರೆ ಅದಕ್ಕೊಂದು ಪರಂಪರೆನೆ ಇದೆ ರಾಜ ಮಹಾರಾಜರುಗಳ ಕಾಲದಿಂದ.
1: ಈ ಸರಿ ಹೈ ಪವರ್ ಕಮಿಟಿ ಮೀಟಲ್ಲಿ ಮೊದಲನೇ ಬಾರಿ ನಾವು ದಸರಾ ಸಿದ್ಧತೆ ಬಗ್ಗೆ ಮೀಟಿಂಗ್ ಮಾಡಿದಾಗಲೇ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ವಿಶೇಷವಾಗಿ ಸೂಚನೆ ಕೊಟ್ಟಿದ್ರು. ಅವ್ರ ಕಾಲದಲ್ಲೆಲ್ಲ ಈಗಲಿಗಿಂತನೂ ಕೂಡ ದಸರಾ ಕ್ರೀಡಾಕೂಟ ಹೆಚ್ಚಿನ ಮಹತ್ವ ಇತ್ತಂತೆ. ಏನು ಆ ವೈಭವ ಇತ್ತು ಕ್ರೀಡಾಕೂಟದ್ದು, ಅದನ್ನು ಮತ್ತೆ ತರಬೇಕು, ಅದಕ್ಕಿದ್ದಂತ ಪ್ರತಿಷ್ಠೆಯನ್ನು ಮತ್ತೆ ತರಬೇಕು ಅಂತ ಹೇಳಿ ಅವ್ರು ಸೂಚನೆ ಕೊಟ್ಟಿದ್ರು. ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಅವರು ಕೂಡ ಅವ್ರದ್ದು ಅನುಭವಗಳನ್ನು ಹಂಚಿಕೊಂಡ್ರು. ಅವರು ಸ್ವತಃ ಕ್ರೀಡಾಪಟು ಆಗಿದ್ದರು, ಮತ್ತು ಅವರೇ ಈ ಬಾರಿ ಯೋಜನಾ ಮತ್ತು ಕ್ರೀಡಾ ಇಲಾಖೆಯ ಸಚಿವರು ಕೂಡ ಆಗಿದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಈ ಸರಿ ಅದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಹೇಳಿ ಹೇಳಿದರು. ನಾವು ಕೂಡ ಅದನ್ನು ಜಿಲ್ಲಾಡಳಿತಕ್ಕೆ ಹೇಳಿದ್ದೀವಿ. ಸೊ ಹಾಗಾಗಿ ಎಲ್ಲ ಥರ ಕ್ರೀಡೆಗಳು ಕಳೆದ ಬಾರಿ ಸೇರಿಸಿಲ್ದಿರುವಂಥ ಇನ್ನೂ ಹೆಚ್ಚಿನ ಇಂಡೋರ್ ಆಟಗಳನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ.
0: ದಸರಾ ಕ್ರೀಡಾಕೂಟದಲ್ಲಿ ದೇಸಿ ಆಟಗಳಿಗೆ ಏನಾದರೂ ಅವಕಾಶಗಳು ಇವೆಯಾ? ಯಾಕೆಂದರೆ ಗ್ರಾಮೀಣರು ಬರಬೇಕಾಗಿದೆ ಮುನ್ನೆಲೆಗೆ. ಕೇವಲ ಜಂಬು ಸವಾರಿಯನ್ನು ನೋಡೋದಕ್ಕಷ್ಟೇ ಅಲ್ಲ, ಈ ಒಂದು ಕ್ರೀಡೆಗಳಿಗೂ ಕೂಡ ಅವರ ಅವಶ್ಯಕತೆ ಅತ್ಯಂತ ಮುಖ್ಯ ಇದೆ.
1: ದಸರಾ ಕ್ರೀಡೆಯಲ್ಲಿ ದಸರಾ ಕುಸ್ತಿದೆ ಒಂದು ವಿಶೇಷವಾದಂಥ ಆಕರ್ಷಣೆ ಇದೆ, ಮತ್ತು ಅದಕ್ಕೆ ಅಂತ ಪ್ರತ್ಯೇಕವಾದಂಥ ಉಪಸಮಿತಿಯನ್ನು ಕೂಡ ನಾವು ರಚನೆ ಮಾಡಿದ್ದೀವಿ. ಸೊ ಅದು ಕೂಡ ದೇಶಾದ್ಯಂತ ಕುಸ್ತಿಪಟುಗಳು ಕೂಡ ಬಂದು ಭಾಗವಹಿಸ್ತಾರೆ. ಈ ಬಾರಿ ಕೂಡ ನಾವು ಅದೇ ರೀತಿ ನಡೆಸ್ತಾ ಇದ್ದೇವೆ. ಈಗ ಮೊನ್ನೆ ಕುಸ್ತಿ ಅಖಾಡಕ್ಕೆ ಜೋಡಿ ಕಟ್ಟೋ ಕಾರ್ಯಕ್ರಮಕ್ಕೂ ಕೂಡ ಉದ್ಘಾಟನೆ ಮಾಡಿದ್ದೀನಿ. ಸೊ ಅದು ಕೂಡ ಈ ಬಾರಿ ಚೆನ್ನಾಗಿ ನಡೆಯುತ್ತೆ. ಮತ್ತು ಅದಲ್ಲದೆ ಬೇರೆ ದೇಶೀಯ ಕ್ರೀಡೆಗಳು ಕಬಡ್ಡಿ, ಖೋಖೋ ಅಂಥವನ್ನೆಲ್ಲ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾವು ಏನು ಪ್ರೋತ್ಸಾಹ ಪ್ರತಿ ಬಾರಿ ಕೊಟ್ಕೊಂಡು ಬಂದಿದ್ವಿ, ಈ ಸರಿ ಕೂಡ ಕೊಟ್ಟೆ ಕೊಡ್ತೇವೆ.
0: ಸರ್, ಈ ಬಾರಿ ಒಂದು ವಿಶಿಷ್ಟವಾದಂತಹ ಒಂದು ಸಾಂಪ್ರದಾಯಿಕವಾದಂತಹ ಕ್ರೀಡೆಯನ್ನ ನಮ್ಮ ಮೈಸೂರು ಜನಕ್ಕೆ ಪರಿಚಯ ಮಾಡಿಕೊಡ್ತಾ ಇದ್ರಿ. ಒಂದಷ್ಟು ವಾದ ವಿವಾದಗಳು ನಡೆದು ಆನಂತರ ಸರ್ಕಾರ ತನ್ನ ದೃಢ ನಿರ್ಧಾರವನ್ನ ಕೈಗೊಂಡು ಕಂಬಳವನ್ನ ಮೈಸೂರಿನಲ್ಲಿ ನಡೆಸುವಂತದ್ದು ಆಗ್ತಾ ಇದೆ.
1: ಹೌದು, ಇದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕಂಬಳನ ಇಲ್ಲಿ ಏರ್ಪಡಿಸಿ ಇಲ್ಲೂ ಕೂಡ ಅದನ್ನ ಜನಪ್ರಿಯಗೊಳಿಸ್ಕೊಡ್ಬೇಕು ಅಂತ ಹೇಳಿ ಅವರ ಒಂದು ಇಂಗಿತ ಆಗಿತ್ತು. ಸೊ ಅವರ ಇಚ್ಛೆ ಪ್ರಕಾರ ನಾವು ಈ ಬಾರಿ ಕಂಬಳನ ಕೂಡ ಆಯೋಜನೆ ಮಾಡಿದ್ದೇವೆ. 18 ಮತ್ತು 19 ತಾರೀಕು ಎರಡು ದಿವಸ ಕಂಬಳ ಕ್ರೀಡಾಕೂಟ ನಡೆಯುತ್ತೆ, ಮತ್ತೆ 18ನೇ ತಾರೀಕು ರಾತ್ರಿ ಇಡೀ ರಾತ್ರಿ ಕೂಡ ಕಂಬಳ ಕಾರ್ಯಕ್ರಮ ನಡೆಯುತ್ತೆ. ಮತ್ತೆ ಸುಮಾರು 150 ಜೋಡಿ ಕೋಣಗಳು ಕಂಬಳ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತವೆ, ಮತ್ತೆ ಅದಕ್ಕೆಲ್ಲ ಭರದಿಂದ ಸಿದ್ಧತೆ ಸಾಗಿದೆ. ಮತ್ತೆ ಕಂಬಳ ನಡೆಸೋದಕ್ಕೆ ಅಂತಲೇ ಹೇಳಿ ಆ ಭಾಗದಲ್ಲಿ ಕರಾವಳಿ ಪ್ರದೇಶದಲ್ಲಿ ಸಮಿತಿಗಳಿರ್ತವೆ. ಸೊ ಅವ್ರನ್ನೆಲ್ಲ ಕರೆದು ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಅವರ ಒಂದು ಮಾರ್ಗದರ್ಶನ, ಯಾಕಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಅನುಭವ ಇರುತ್ತೆ ಹೇಗೆ ಅದನ್ನು ಏರ್ಪಾಡು ಮಾಡಬೇಕು ಅಂತ ಹೇಳಿ. ಸೊ ಅವರ ಮಾರ್ಗದರ್ಶನದಂತೆ ಅದನ್ನು ಕೂಡ ಚೆನ್ನಾಗಿ ಆಯೋಜನೆ ಮಾಡ್ತಾ ಇದ್ದೇವೆ. ಜಿಲ್ಲಾಡಳಿತ ಕೂಡ ಸಂಪೂರ್ಣವಾದಂತಹ ಮನಸ್ಸನ್ನು ಕೊಟ್ಟು ಅದಕ್ಕೆ ಏನೇನು ಸೂಕ್ತವಾದಂತಹ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅದನ್ನೆಲ್ಲ ಮಾಡಿದ್ದೇವೆ.
0: ಈ ಜಂಬೂ ಸವಾರಿಯ ದಿನ ಸ್ತಬ್ಧ ಚಿತ್ರಗಳು ಪ್ರತಿ ಜಿಲ್ಲೆಯಲ್ಲೂ ಕೂಡ ಆ ನೆಲದ ವೈಶಿಷ್ಟ್ಯತೆಯನ್ನು ಸಾರುವಂತಹ ಸ್ತಬ್ಧ ಚಿತ್ರಗಳನ್ನ ಪ್ರತಿ ವರ್ಷ ಮಾಡಿಕೊಂಡು ಬರಲಾಗ್ತಾ ಇದೆ. ಈ ಬಾರಿ ಒಂದಷ್ಟು ಸ್ತಬ್ಧ ಚಿತ್ರಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡಲಾಗಿದೆ. ವೈಶಿಷ್ಟ್ಯತೆ ಏನಿರಬಹುದು ಸರ್?
1: ಮೊದಲು ಆದರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಇಂದನೂ ಒಂದೊಂದು ಸ್ತಬ್ಧಚಿತ್ರಗಳನ್ನು ಪ್ರದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಿದ್ವಿ ಮೆರವಣಿಗೆಯಲ್ಲಿ. ಬಟ್ ಈ ಬಾರಿ ಗುಣಮಟ್ಟದ ಸ್ತಬ್ಧಚಿತ್ರಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅದಕ್ಕೆ ಅಂತಲೇ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಅವರು ಎಲ್ಲ ಜಿಲ್ಲೆಗಳಿಂದ ಕಳಿಸ್ಕೊಡುವಂಥ ಸ್ತಬ್ಧಚಿತ್ರಗಳನ್ನು ನೋಡಿ ಯಾವುದು ಒಳ್ಳೆಯ ಗುಣಮಟ್ಟ ಇರುತ್ತೆ ಅಂಥದ್ದನ್ನು ಮಾತ್ರ ಆಯ್ಕೆ ಮಾಡಿ ಸುಮಾರು 13 ಸ್ತಬ್ಧಚಿತ್ರಗಳನ್ನು ಮಾತ್ರ ಈ ಬಾರಿ ಆಯ್ಕೆ ಮಾಡ್ತಾರೆ ಜಿಲ್ಲೆಗಳನ್ನು ಪ್ರತಿನಿಧಿಸುವಂಥ ಸ್ತಬ್ಧಚಿತ್ರಗಳಲ್ಲಿ. ಅದಲ್ಲದೆ ಖಾಸಗಿ ಸಂಸ್ಥೆಗಳಿಗೂ ಕೂಡ ಈ ಭಾರಿ ಸ್ತಬ್ಧಚಿತ್ರಗಳನ್ನು ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಅದರೊಳಗೂ ಒಂದು 5-6 ಜನ ಬಹುಶಃ ಈಗಾಗಲೇ ಆಯ್ಕೆ ಆಗಿರಬಹುದು. ಅದರೊಳಗೆ KLE ಅವರು, ಮೈಸೂರಿನ ಹೋಟೆಲ್ ಅಸೋಸಿಯೇಷನ್ ಅವರು, ತುಳುನಾಡಿನಲ್ಲಿ ಕೊರಗಜ್ಜನ ಪ್ರಾರ್ಥನೆ ಮಾಡುವಂತಹ ಆ ಸಮುದಾಯದ ಒಂದು ಸಮಿತಿಯವರು, ಅವರೆಲ್ಲ ಕೂಡ ಅದರೊಳಗೆ ಭಾಗವಹಿಸ್ತಿದ್ದಾರೆ. ಸೊ ಪ್ರೈವೇಟು ಮತ್ತು ಈ ಜಿಲ್ಲೆಗಳನ್ನು ಪ್ರದರ್ಶಿಸಿದಂಥ ಎಲ್ಲ ಸೇರಿ ಸುಮಾರು 20 ಸ್ತಬ್ಧಚಿತ್ರಗಳು ಬರಬಹುದು. ಈ ಬಾರಿ ಬೇರೆ ರಾಜ್ಯಗಳಿಂದ, ಅಂದರೆ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಿಂದ, ತೆಲಂಗಾಣ, ಆಂಧ್ರ, ತಮಿಳು, ಕೇರಳ, ಇವ್ರಿಗೂ ಕೂಡ ನಾವು ಪತ್ರ ಬರೆದಿದ್ದೀವಿ. ನಿಮ್ಮ ರಾಜ್ಯಗಳದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಸ್ತಬ್ಧಚಿತ್ರಗಳನ್ನು ಕೂಡ ಕಳಿಸ್ಕೊಡಿ ಅಂತ ಹೇಳಿ. ಅದರೊಳಗೆ ಈಗಾಗಲೇ ಕೇರಳದವರು ಕನ್ಫರ್ಮ್ ಮಾಡಿಕೊಟ್ಟಿದ್ದಾರೆ ಸ್ತಬ್ಧಚಿತ್ರ, ಮತ್ತು ಅವರ ಕಲಾತಂಡನೂ ಕೂಡ ಕಳಿಸೋದಕ್ಕೆ. ತಮಿಳುನಾಡವರು ಕಲಾತಂಡನ ಕಳಿಸಿದ್ದಾರೆ ಅನ್ಸುತ್ತೆ. ತೆಲಂಗಾಣವರು ಕೂಡ ಕಲಾತಂಡನ ಕಳಿಸೋದಕ್ಕೆ ಒಪ್ಕೊಂಡಿದ್ದಾರೆ, ಕಮ್ಯುನಿಕೇಶನ್ ನಡೀತಾ ಇದೆ. ಕಳಿಸ್ಕೊಟ್ರೆ ಅವು ಕೂಡ ಈ ಬಾರಿ ಭಾಗವಹಿಸ್ತವೆ.
0: ಗಜಪಡೆ ಬಂದಿದೆ ಮೈಸೂರಿನತ್ತ, ಅರಣ್ಯ ಇಲಾಖೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿದೆ. ಕಾವಾಡಿಗಳು ಮತ್ತು ಮಾವುತರು ಹೇಗಿದ್ದಾರೆ ಸರ್ ಅರಮನೆ ಒಳಗಡೆ?
1: ಕಾವಾಡಿಗರು ಮಾವುತರು ಪ್ರತಿ ಬಾರಿ ಜಂಬೂ ಸವಾರಿಗೆ 1 ತಿಂಗಳ ಮುಂಚೆನೆ ಬಂದು ಅರಮನೆಯಲ್ಲಿ ಬೀಡ್ಬಿಟ್ಟಿರ್ತಾರೆ, ಅವರ ಕುಟುಂಬ ಸಮೇತ ಬಂದಿರ್ತಾರೆ, ನಿರಂತರವಾಗಿ ಆನೆಗಳಿಗೆ ತರಬೇತಿಯನ್ನು ಕೊಡುವಂಥ ಕೆಲಸ ಮಾಡ್ತಿರ್ತಾರೆ. ಕುಟುಂಬದವ್ರಿಗೂ ಕೂಡ ಇಲ್ಲೇ ಅವ್ರಿಗೆ ವಾಸ್ತವ್ಯ ಕೊಟ್ಟು ಮತ್ತು ಅವ್ರ ಮಕ್ಕಳಿಗೆ ಶಿಕ್ಷಣ ಕೂಡ, ಯಾಕೆಂತಂದ್ರೆ ಅವ್ರು 1 ತಿಂಗಳು ಇಲ್ಲಿದ್ದಾಗ ಆ ಶಿಕ್ಷಣ ತಪ್ಪಬಾರ್ದು ಅಂತ ಹೇಳಿ ಇಲ್ಲೇ ತಾತ್ಕಾಲಿಕವಾಗಿ ಅದಕ್ಕೂ ಕೂಡ ನಾವು ವ್ಯವಸ್ಥೆ ಮಾಡಿರ್ತೇವೆ. ಅದಕ್ಕೆ ಅಂತ ಹೇಳಿ ಆರೋಗ್ಯ ಶಿಬಿರನೂ ಕೂಡ ನಾವು ಆಯೋಜನೆ ಮಾಡಿರ್ತೀವಿ, ಮತ್ತು ಅವರಿಗೆ ಕಿಟ್ಗಳನ್ನು ಕೊಡುವಂಥದ್ದು, ಊಟ ಮತ್ತು ವಸತಿಗಳನ್ನು ಕೊಡುವಂಥದ್ದು ಎಲ್ಲ ವ್ಯವಸ್ಥೆನೂ ಕೂಡ ನಾವು ಮಾಡಿರ್ತೇವೆ. ಸೊ ಆನೆಗಳಿಗೆ ಏನು ತರಬೇತಿ ಕೊಡಬೇಕು ಅದನ್ನು ಚೆನ್ನಾಗಿ ಮಾಡ್ತಿರ್ತಾರೆ. ಮತ್ತು ನಮ್ಮ ಮಾವುತರು ಕಾವಾಡಿಗರು ಯಾವಾಗಲೂ ಕೂಡ ತಮ್ಮ ಕರ್ತವ್ಯನ ಬಹಳ ಪ್ರಾಮಾಣಿಕ

0: ವೈಜ್ಞಾನಿಕವಾಗಿ ನಿಷ್ಠೆಯಿಂದ ದಕ್ಷತೆಯಿಂದ ನಿರ್ವಹಿಸ್ತಾರೆ. ಇವರು ಕೂಡ ಅದೇ ಕೆಲಸ ಮಾಡ್ತಾರೆ.
1: ದಸರಾ ಅಂತಂದಾಗ ಪ್ರವಾಸೋದ್ಯಮ ಕೂಡ ಬಹಳ ಚುರುಕಾಗ್ಬಿಡ್ತದೆ. ವಿದೇಶಗಳಿಂದಲೂ ಕೂಡ ಈ ದಸರಾವನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಆಸಕ್ತಿಯಿಂದ ಶ್ರದ್ಧೆಯಿಂದ ಬಂದಿರ್ತಾರೆ.
0: ಹೌದು, ದಸರಾ ಸಮಯದಲ್ಲಿ ನೀವು ಹೇಳಿದಾಗೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾರೆ. ಬರೀ ಮೈಸೂರು ನಗರ ಮಾತ್ರ ಅಲ್ಲದೆ ಸುತ್ತಮುತ್ತಲಿನ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿ ಅವರು ಭೇಟಿ ಕೊಡ್ತಾರೆ. ಅದರಿಂದ ಪ್ರವಾಸೋದ್ಯಮಕ್ಕೂ ಕೂಡ ನಮಗೆ ಬೂಸ್ಟ್ ಸಿಗುತ್ತೆ. ಸೊ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಅವ್ರಿಗೆ ಏನೇನು ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕು ಈ ಬಾರಿ ಅದನ್ನು ಮಾಡ್ತೇವೆ. ಮತ್ತು ಈ ಸಾರಿ ನಮ್ಮ ದಸರಾನ ಇಡೀ ವಿಶ್ವದಲ್ಲಿ ಇನ್ನೂ ಹೆಚ್ಚಿನ ಖ್ಯಾತಿಗೊಳಿಸಬೇಕು ಅಂಥೇಳಿ ನ್ಯಾಷನಲ್ ಜಿಯೋಗ್ರಾಫಿಕ್ನಲ್ಲಿ ಗ್ರ್ಯಾಂಡ್ ಫೆಸ್ಟಿವಲ್ಸ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಬರುತ್ತೆ. ಸೊ ಅದರೊಳಗೆ ಅದನ್ನು ನಮ್ಮ ದಸರಾ ಮಹೋತ್ಸವನ ಫೀಚರ್ ಮಾಡಬೇಕು ಅಂತೇಳಿ ಅವ್ರಿಗೂ ಕೂಡ ಡಾಕ್ಯುಮೆಂಟ್ರಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸೊ ಆ ಡಾಕ್ಯುಮೆಂಟ್ರಿಯಿಂದ ಇನ್ನೂ ಹೆಚ್ಚಿನ ಪ್ರಚಾರ ಇಡೀ ಪ್ರಪಂಚದಲ್ಲಿ ನಮ್ಮ ದಸರಾ ಮಹೋತ್ಸವಕ್ಕೆ ಸಿಗುತ್ತೆ.
1: ಆತಿಥ್ಯಕ್ಕೆ ಮೈಸೂರು ಹೆಸರುವಾಸಿಯಾದಂಥದ್ದು. ಬಂದಂತಹ ಅತಿಥಿಗಳನ್ನು ಪ್ರೀತಿಯಿಂದ ಕಂಡು ಅವರಿಗೆ ಉಪಚರಿಸುವಂತಹ ಒಂದು ಪದ್ಧತಿ ಇದೆ. ಏನಾದರೂ ಈ ಬಾರಿ ಸಾಂಪ್ರದಾಯಿಕವಾದಂತಹ ಅತಿಥಿಗಳನ್ನು ಸತ್ಕರಿಸುವಂತಹ ಒಂದು ಸಂಪ್ರದಾಯಕ್ಕೆ ಏನಾದರೂ ಮುನ್ನುಡಿಯನ್ನು ಬರೀತೀರಾ, ಹೇಗೆ ಸರ್?
0: ಪ್ರತಿ ವರ್ಷನೂ ಕೂಡ ಏನು ಪ್ರವಾಸಿಗರಿಗೆ ಬರ್ತಾರೆ ಅವ್ರಿಗೆ ಉತ್ತಮವಾದಂತಹ ಆತಿಥ್ಯ ಕೊಡೋದಕ್ಕೆ ಎಲ್ಲ ಪ್ರಯತ್ನವೂ ನಾವು ಮಾಡಿರ್ತೀವಿ. ಒಂದು ಸಂಸ್ಥೆಯವ್ರನ್ನ ನೋಡಿದೆ, ಅವರು ಖಾಸಗಿ ಸಂಸ್ಥೆ ಆದರೂ ಕೂಡ ಅವರು ಯಾರ್ಯಾರು ವಿದೇಶಿ ಪ್ರವಾಸಿಗರು ಬರ್ತಾರೆ ಅವ್ರಿಗೆಲ್ಲರನ್ನೂ ಕೂಡ ಕರೆದು ಅವ್ರಿಗೆ ಹೂಮಾಲೆ ಹಾಕಿ ಪೇಟ ಧರಿಸಿ ಸಾಂಪ್ರದಾಯಿಕ ರೀತಿಯಲ್ಲಿ ಸ್ವಾಗತ ಮಾಡುವಂಥ ಕೆಲಸನ ಅವ್ರು ಮೊದಲಿಂದನೂ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಈ ಬಾರಿನೂ ಕೂಡ 10ನೇ ತಾರೀಕು ಅದನ್ನು ಮಾಡ್ತಾರೆ.
1: ಈ ಮೈಸೂರು ಪುಟ್ಟ ಊರಾದರೂ ಕೂಡ ವಿಶ್ವಖ್ಯಾತಿಯನ್ನ ಗಳಿಸ್ಕೊಂಡಿರುವಂತಹ ನಗರ, ತಾವು ಈ ಬಾರಿಯ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದೀರಿ. ಯುವ ದಸರನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಎಲ್ಲರನ್ನ ಆಕರ್ಷಣೆ ಮಾಡಿಬಿಟ್ಟಿದೆ. ಅಲ್ಲಿ ಬರುವಂತಹ ತಾರೆಯರನ್ನ ನೋಡುವಂಥದ್ದು, ಸಂಭ್ರಮಿಸುವಂಥದ್ದು, ಗೀತೆಯನ್ನ ಆಸ್ವಾದಿಸುವಂಥದ್ದು ಇವೆಲ್ಲವೂ ಇದೆ.
0: ದಸರಾ ಮಹೋತ್ಸವದಲ್ಲಿ ಆಯೋಜನೆ ಮಾಡುವಂಥ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚು ವೀಕ್ಷಕರು ಬರೋದು ಅಂತಂದ್ರೆ ಅದು ಯುವ ದಸರಾ ಕಾರ್ಯಕ್ರಮಕ್ಕೆ. ಪ್ರತಿ ಬಾರಿ ಎಷ್ಟು ಅದ್ಧೂರಿಯಾಗಿ ಮಾಡ್ತೀವೋ ಈ ಬಾರಿ ಅಷ್ಟೇ ಅದ್ಧೂರಿಯಾಗಿ ಮಾಡ್ತೇವೆ. ನಾವು ಯುವ ದಸರದಲ್ಲಿ ದೇಶದಲ್ಲಿ ಯಾರು ಪ್ರಸಿದ್ಧ ಕಲಾವಿದರಿರ್ತಾರೆ ಅವ್ರನ್ನೆಲ್ಲರನ್ನೂ ಕೂಡ ಕರೆಸಿ ಇಲ್ಲಿ ಕಾರ್ಯಕ್ರಮ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಈ ಬಾರಿ ಕೂಡ 13ನೇ ತಾರೀಕಿಂದ 17ನೇ ತಾರೀಕು ತನಕ 5 ದಿವಸಗಳು ಯುವ ದಸರಾ ಕಾರ್ಯಕ್ರಮ ನಡೆಯುತ್ತೆ. ಮೊದಲು ನಾವು ಸಿಟಿ ಒಳಗಡೆ ಮಹಾರಾಜ ಮೈದಾನದಲ್ಲಿ ಮಾಡ್ತಿದ್ವಿ, ಈಗ ಹೆಚ್ಚು ಹೆಚ್ಚು ಜನ ಬರ್ತಿರೋದ್ರಿಂದ ಸುರಕ್ಷತೆಯ ದೃಷ್ಟಿಯಿಂದ ಮತ್ತೆ ಇನ್ನೂ ಹೆಚ್ಚು ಜನರು ಬಂದು ನೋಡೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ರಿಂಗ್ ರೋಡ್ನಲ್ಲಿ ಹೊರವೆಲ್ಲದಲ್ಲಿ ಮಾಡ್ತೀವಿ, ಹಡಜನ ಗ್ರಾಮದ ಹತ್ರ. ಪ್ರತಿ ಬಾರಿ ಮಾಡೋ ರೀತಿ ಈ ಸರಿ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಆ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ. ಮೊದಲನೇ ದಿವಸ ಜಿನೀಶ್ ಲೋಕನಾಥ್ ಅವರು ಬರ್ತಿದ್ದಾರೆ, ಎರಡನೇ ದಿವಸ ಶಂಕರ್ ಹೆಸನ್ಲಾಯ್ ಅವರು ಬರ್ತಾರೆ, ಮೂರನೇ ದಿವಸ ಸ್ಯಾಂಡಲ್ವುಡ್ ನೈಟ್ಸ್ ಇರುತ್ತೆ, ನಾಲ್ಕನೇ ದಿವಸ ಸಿದ್ ಶ್ರೀರಾಮ್ ಅವರು ಇರ್ತಾರೆ, ಐದನೇ ದಿವಸ ಜಾಸ್ಮಿನ್ ಸ್ಯಾಂಡ್ಲಾಸ್ ಅಂತ ಹೇಳಿ ಒಬ್ರು ಹೊಸ ಕಲಾವಿದರು ಅವ್ರು ಬರ್ತಾ ಇದ್ದಾರೆ. ಸೊ 5 ದಿವಸನೂ ಕೂಡ ಯುವಕರಲ್ಲಿ ಯಾರು ಜನಪ್ರಿಯತೆ ಹೆಚ್ಚು ಪಡೆದಿರ್ತಾರೆ ಅಂತ ಕಲಾವಿದರು ಕರೆಸಿ ಕಾರ್ಯಕ್ರಮ ಕೊಡಿಸ್ತಾರೆ.
1: ಅದೊಂದು ದೊಡ್ಡ ಯುವ ಸಮುದಾಯ ಅಲ್ಲಿ ಸೇರುತ್ತೆ ಸರ್, ಒಂದಷ್ಟು ಗೊಂದಲಗಳು ನಿರ್ಮಾಣ ಆಗುತ್ತೆ, ಅದಕ್ಕೆ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ ಯುವ ಸಮುದಾಯಕ್ಕೆ?
0: ಇಲ್ಲ, ನಾವು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮನ ಮೊದಲಿಂದ ನಡೆಸ್ಕೊಂಡ್ಬರ್ತೀವಿ. ಅದರೊಳಗೂ ಕಳೆದ 3 ವರ್ಷಗಳಿಂದ ಇದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಅವಾಗಲೇ ನಾವು ಅದನ್ನು ಹೊರವಲಕ್ಕೆ ಶಿಫ್ಟ್ ಮಾಡಿದ್ದು. ಈಗ ನಮ್ಮ ಜಿಲ್ಲಾಡಳಿತಕ್ಕೆ ಯಾವ ರೀತಿ ಅದನ್ನು ಆಯೋಜನೆ ಮಾಡಬೇಕು, ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದ್ರ ಬಗ್ಗೆ ಚೆನ್ನಾಗಿ ಅನುಭವ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಚೆನ್ನಾಗಿ ಮಾಡ್ತಾರೆ. ಸೊ ಅಲ್ಲಿ ಸೀಟಿಂಗ್ ಇರಬಹುದು, ಪಾರ್ಕಿಂಗ್ ಫೆಸಿಲಿಟಿ ಇರಬಹುದು, ಮತ್ತು ಯಾರು ಯುವಕ ಯುವತಿರು ಬಂದು ನೋಡ್ತಿರ್ತಾರೆ ತಡರಾತ್ರಿ ತನಕ ನಡೆಯುತ್ತೆ, ಅವ್ರು ವಾಪಸ್ ಹೋಗೋದಕ್ಕೆ ಸಾರಿಗೆ ವ್ಯವಸ್ಥೆ ಇರಬಹುದು, ಮತ್ತು ಅವರು ನಡ್ಕೊಂಡು ಹೋಗೋ ದಾರಿನಲ್ಲಿ ದೀಪಗಳ ವ್ಯವಸ್ಥೆ ಇರಬಹುದು, ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿ ತಿಳಿಸಿದ್ದೀನಿ. ಸೊ ನಮ್ಮ ಜಿಲ್ಲಾಡಳಿತ ಅದನ್ನು ಸಮರ್ಥವಾಗಿ ಮಾಡ್ತಾರೆ.
1: ಈ ಬಾರಿ ಗವಿಮಠದ ಶ್ರೀಗಳು ಕರ್ನಾಟಕ ಸರ್ಕಾರ ಅವರನ್ನು ತೀರ್ಮಾನಿಸಿದೆ ಉದ್ಘಾಟಕರಾಗಿ, ಅದರ ಬಗ್ಗೆ ಒಂದಷ್ಟು ಹೇಳಿ ಸರ್.
0: ದಸರಾದ ಮೊದಲನೇ ದಿವಸ ಅಂದರೆ ಮಹಾಲಯ ಅಮಾವಾಸ್ಯೆ ಮಾರನೇ ದಿವಸ ನಡೆಯುತ್ತೆ, ಅದಕ್ಕೆ ಅಂತ ಹೇಳಿ ಮುಹೂರ್ತನ ಪಂಚಾಂಗದ ಪ್ರಕಾರ ನೋಡಿಕೊಂಡು ಇಡ್ತಾರೆ. ಸೊ ಈ ಬಾರಿಯೂ ಕೂಡ 11ನೇ ತಾರೀಕು 10:55 to 11:30 ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಮುಹೂರ್ತನ ಈಗ ನಿಗದಿ ಮಾಡಿದ್ದಾರೆ. ಸೊ ಆ ಟೈಮ್ನಲ್ಲೇ ನಮ್ಮ ಕೊಪ್ಪಳ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಬರ್ತಾ ಇದ್ದಾರೆ. ಸೊ ಈ ಬಾರಿ ಅದಲ್ಲದೆ ಸುಮಾರು ಮಠಗಳಿಗೆ ಮತ್ತೆ ಎಲ್ಲ ಧರ್ಮದ ಪೂಜ್ಯರಿಗೆ ಧಾರ್ಮಿಕ ಗುರುಗಳಿಗೆ ನಾವು ಆಹ್ವಾನ ಕೊಟ್ಟಿದ್ದೇವೆ, ಬಂದು ಉದ್ಘಾಟನೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ. ವಿಶೇಷವಾಗಿ ಮುಖ್ಯಮಂತ್ರಿಗಳೇ ಎಲ್ಲ ಮಠದ ಸ್ವಾಮೀಜಿಗಳನ್ನು ಮತ್ತು ಸರ್ವ ಧರ್ಮದ ಧಾರ್ಮಿಕ ಗುರುಗಳನ್ನು ಕರಿಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದರು. ಸೊ ಅದರಂತೆ ಅವನ್ನು ಕೂಡ ಕರೆದಿದ್ದೇವೆ. ಪ್ರತಿ ಬಾರಿ ಸಾಂಪ್ರದಾಯಿಕವಾಗಿ ಏನು ಉದ್ಘಾಟನೆ ಆಗಬೇಕು ಅದು ಈ ಬಾರಿ ಕೂಡ ಆಗುತ್ತೆ.
1: ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ತಮಗೆ ಮೊದಲನೇ ದಸರಾ, ಮೈಸೂರಿಗರಾಗಿ ತಮ್ಮ ನೇತೃತ್ವದಲ್ಲಿ ನಡೀತಾ ಇದೆ, ತಮ್ಮ ತಂದೆಯವರ ಜೊತೆಯಲ್ಲಿ ಇದರಲ್ಲಿ ಪಾಲ್ಗೊಳ್ತಾ ಇದ್ರಿ, ಆದರೆ ನೀವೇ ನಡೆಸ್ತಾ ಇದ್ರಿ, ಏನ್ ಅನ್ಸುತ್ತೆ ಸರ್?
0: ಖಂಡಿತ, ನಾ ಈಗಾಗಲೇ ಹೇಳಿದಾಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಮೊದಲನೇ ಬಾರಿ ದಸರಾ ನಡೆಸುವಂತಹ ಜವಾಬ್ದಾರಿ ಹೊತ್ತಿದ್ರು ಕೂಡ ಹಿಂದೆ ಶಾಸಕನಾಗಿದ್ದೆ ಮೈಸೂರು ಜಿಲ್ಲೆಯಲ್ಲಿ, ನಂತರ ವಿಧಾನ ಪರಿಷತ್ತಿನ ಶಾಸಕನಾಗಿದ್ದೆ, ಆಗಲೂ ಕೂಡ ಜಿಲ್ಲಾಡಳಿತ ಜೊತೆ ಕೆಲಸ ಮಾಡಿರೋ ಅನುಭವ ಇದೆ. ಸೊ ಹಾಗಾಗಿ ಹೆಚ್ಚು ಏನು ಕಷ್ಟ ಆಗಿಲ್ಲ ಸಿದ್ಧತೆ ಮಾಡೋದಕ್ಕೆ, ಮತ್ತು ಮುಖ್ಯಮಂತ್ರಿಗಳು ಕೂಡ ಹೆಚ್ಚಿನ ಆಸ್ತಿ ವಹಿಸಿರೋದ್ರಿಂದ ಇದನ್ನ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಈ ಬಾರಿ ನಾವು

0: ಬಹಳ ಚೆನ್ನಾಗಿ ಮಾಡ್ತೀವಿ, ಬಹಳ ಯಶಸ್ವಿಯಾಗುತ್ತೆ, ನಿರೀಕ್ಷೆ ಮೀರಿ ನಾವು ಚೆನ್ನಾಗಿ ಮಾಡ್ತೀವಿ ಅನ್ನೋದು ಭರವಸೆ.
1: ಜಂಬೂ ಸವಾರಿಯ ದಿವಸ ಯಾರನ್ನಾದರೂ ವಿಶೇಷ ಅತಿಥಿಗಳನ್ನಾಗಿ ಬೇರೆ ಕಡೆಯಿಂದ ಆಹ್ವಾನಿಸುವಂತ ಆಲೋಚನೆ ಆದರೂ ಕರ್ನಾಟಕ ಸರ್ಕಾರಕ್ಕೆ ಇದೆಯಾ?
0: ಈ ಬಾರಿ ಜಂಬೂ ಸವಾರಿಗೆ ದಕ್ಷಿಣ ಭಾರತದ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಮತ್ತೆ ಬೇರೆ ಬೇರೆ ದೇಶಗಳ ರಾಯಭಾರಿಗಳನ್ನ ಕೂಡ ಈ ಸರಿ ಆಹ್ವಾನ ಮಾಡಿದ್ದೇವೆ. ಸುಮಾರು 50 ದೇಶಗಳ ರಾಯಭಾರಿಗಳಿಗೆ ಆಹ್ವಾನ ಹೋಗಿದೆ. ಅದರಿಂದ 20 ಹೆಚ್ಚು ದೇಶದ ರಾಯಭಾರಿಗಳು ನಾವು ಇಲ್ಲಿಗೆ ಬರ್ತೀವಿ ಅಂತ ಹೇಳಿ ಕನ್ಫರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೊಂದು ವಿಶೇಷ. ಮತ್ತೆ ಬೇರೆ ಬೇರೆ ದೇಶದ ರಾಯಭಾರಿಗಳು ಮತ್ತೆ ದಕ್ಷಿಣ ಭಾರತದ ಹಲವು ಮುಖ್ಯಮಂತ್ರಿಗಳು ಕೂಡ ಈ ಬಾರಿ ಜಂಬೂ ಸವಾರಿಯಲ್ಲಿ ಬಂದು ಚಾಮುಂಡಿ ದೇವಿಗೆ ಪುಷ್ಪಾರ್ಚನೆ ಮಾಡೋದ್ರೊಳಗೆ ಭಾಗವಹಿಸ್ತಾರೆ.
1: ತುಂಬಾ ಸಂತೋಷ ಸರ್. ನಮ್ಮ ಕೇಳುಗರಿಗೆ ಈ ಬಾರಿಯ ದಸರೆಯ ಒಟ್ಟು ಕಾರ್ಯಕ್ರಮಗಳ ಬಗ್ಗೆ ಒಂದಷ್ಟು ವಿವರಗಳನ್ನ ನೀಡಿದಿರಿ. ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮ್ಮ ಮೈಸೂರಿನಲ್ಲಿ ವಿಶ್ವವಿಖ್ಯಾತವಾದಂತಹ ದಸರಾ ಮಹೋತ್ಸವ ಇದೇ ತಿಂಗಳ 11ನೇ ತಾರೀಕಿಂದ 21ನೇ ತಾರೀಕು ತನಕನೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ನಾವು ಪ್ರತಿದಿನ ಆಯೋಜನೆ ಮಾಡಿರ್ತೇವೆ. ಈ ಒಂದು ದಸರಾ ಮಹೋತ್ಸವಕ್ಕೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾ ಇರ್ತಾರೆ. ಸೊ ಹಾಗಾಗಿ ಎಲ್ಲ ಪ್ರವಾಸಿಗರಲ್ಲಿ ನಾನು ಕೇಳ್ಕೊಳ್ತಿದ್ದೀನಿ, ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ದಸರಾ ಮಹೋತ್ಸವದಲ್ಲಿ ಬಂದು ಭಾಗವಹಿಸಿ ನಿಮಗೆ ಒಂದು ಅಭೂತಪೂರ್ವವಾದಂತಹ ಅನುಭವ ನಿಮಗೆ ಇಲ್ಲಿ ಆಗತ್ತೆ. ಇಡೀ ಜೀವನ ಜ್ಞಾಪಕ ಇಟ್ಕೊಳ್ಳುವಂತಹ ಮೆಮೊರಿ ಸಿಗುತ್ತೆ. ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಅಂತ ಕೇಳ್ತಿದ್ದೇನೆ. ಯಾರ್ಯಾರು ಪ್ರವಾಸಿಗರು ಬರ್ತಾರೆ ಅವ್ರನ್ನೆಲ್ಲರನ್ನೂ ಕೂಡ ಬಹಳ ಆತ್ಮೀಯತೆಯಿಂದ ಅವರನ್ನ ಸ್ವಾಗತಿಸಿ ಅವರ ಆತಿಥ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ನಮ್ಮ ಮೈಸೂರು ಆಕಾಶವಾಣಿ ಮೂಲಕ ಕೇಳ್ಕೊಳ್ತೇವೆ.
1: ಮೈಸೂರಿನ ಕಾನೂನು ಮತ್ತು ಸುವ್ಯವಸ್ಥೆಯ ಉಪ ಆಯುಕ್ತರಾಗಿರುವಂತಹ ಡಾಕ್ಟರ್ ಹರ್ಷ ಪ್ರಿಯಂವದ ಮೇಡಮ್ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಮೇಡಮ್, ಈ ಬಾರಿಯ ದಸರೆಗೆ ಪೊಲೀಸ್ ಇಲಾಖೆ ಯಾವ ರೀತಿ ಸನ್ನದ್ಧವಾಗಿದೆ?
2: ಈ ವರ್ಷ ನಮ್ಮ ಸಿಎಂ ಸಾಹೇಬ್ರು ತುಂಬಾ ಒಳ್ಳೇದಾಗಿ ದಸರಾ ಸೆಲೆಬ್ರೇಟ್ ಮಾಡೋಣ ಅಂತ ಒಂದು ಆಶೆಯಿಂದ ನಮ್ಮೆಲ್ಲರಿಗೆ ಇನ್ಸ್ಪೈರ್ ಮಾಡಿದ್ದಾರೆ. ಮತ್ತೆ ಈ ವರ್ಷ 10 ಲಕ್ಷಕ್ಕಿಂತ ಜಾಸ್ತಿ ಜನ ಬರ್ತಾರೆ ದಸರಾನಲ್ಲಿ. ಅದಕ್ಕೆ ಸೂಟಬಲ್ ಆಗಿ ಸುಮಾರು 6,000 ಪೊಲೀಸ್ ಅವರು ನೇಮಕ ಆಗಿದೆ, ಲೋಕಲ್ ಪ್ಲಸ್ ನಾನ್ ಲೋಕಲ್. ಈ 6,000 ಜನ ಪೊಲೀಸ್ ಅವರಿಗೆ ಡ್ಯೂಟಿ ಕೊಡುವುದು, ಪ್ರತಿ ಒಂದು ಪಾಯಿಂಟ್ ನಲ್ಲಿ ಪೆಟ್ರೋಲಿಂಗ್ ಮಾಡುವುದು. ಹೊರಗಡೆಯಿಂದ ತುಂಬಾ ಜನ ಬರ್ತಾರೆ. ನಾವು ಸುಮಾರು 20-30 ಹೆಲ್ಪ್ ಕಿಯೋಸ್ಕ್ಸ್ ಮಾಡ್ತಾ ಇದೀವಿ. ಪ್ರತಿ ಒಂದು ಚೌಕ್ ನಲ್ಲಿ, ಪ್ರತಿ ಒಂದು ಪಾಯಿಂಟ್ಸ್ ನಲ್ಲಿ ಆಂಬ್ಯುಲೆನ್ಸ್ ಇರುತ್ತೆ, ಫೈರ್ ಇಂಜಿನ್ಸ್ ಇರುತ್ತೆ. ಮತ್ತೆ ಒಂದು ಲೇಡಿ ಮೊಬೈಲ್ ಸ್ಕ್ವಾಡ್ ಮಾಡಿದೀವಿ, ಮಹಿಳೆ ಸುರಕ್ಷತೆಗಾಗಿ ಸ್ಪೆಷಲ್ ಆಗಿ ಡ್ಯೂಟಿ ಕೊಟ್ಟಿದೀವಿ. ಏನಾದ್ರೂ ಪ್ರಾಬ್ಲಮ್ ಪಬ್ಲಿಕ್ ಗೆ ಆದರೆ ದೇ ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ನಮ್ಮ ಪೊಲೀಸಿಗೆ, ನಮ್ಮ ಹೆಲ್ಪ್ ಕಿಯೋಸ್ಕ್ಸ್ಗೆ. ನಾವು ಯಾವಾಗಲೂ ತಮ್ಮ ಸೇವೆನಲ್ಲಿ ಹಾಜರಾಗ್ತೀವಿ.
1: ಜಂಬೂ ಸವಾರಿ ಹತ್ರ ಬರ್ತಾ ಇದ್ದಾಗ್ಲೇನೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರುವಂತ ಸಾಧ್ಯತೆಗಳು ಇರುತ್ತೆ. ಪೊಲೀಸ್ ಇಲಾಖೆ ಯಾವ ರೀತಿ ಅಭಯವನ್ನ ನೀಡುತ್ತೆ?
2: ನಾವು 2-3 ಪ್ಲಾಟ್ಫಾರ್ಮ್ಸ್ ಇಂದ ತುಂಬಾ ಜಾಸ್ತಿ ಔಟ್ರೀಚ್ ಮಾಡಬೇಕು ಅಂತ ಒಂದು ಪ್ಲಾನ್ ಇಟ್ಕೊಂಡಿದೀವಿ. ಈ ಸಲ ಟಾಪ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಜೊತೆಗೆ ಒಂದು ಪ್ಲಾನ್ ಚಾರ್ಟ್ ಔಟ್ ಮಾಡಿದೀವಿ. ಪ್ರತಿ ಒಂದು ವೆನ್ಯೂ ನಲ್ಲಿ ಪಾರ್ಕಿಂಗ್ ಅಡ್ವೈಸರಿ ವಿಡಿಯೋ ಕೊಡೋಣ. ಪ್ರತಿ ಒಂದು ವಿಡಿಯೋನಲ್ಲಿ ಯಾವ ದಾರಿಯಿಂದ ಬರಬೇಕು, ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು, ಕಾನೂನು ಮತ್ತೆ ಸುವ್ಯವಸ್ಥೆ ಮತ್ತೆ ಭದ್ರತಾಗಾಗಿ ನಿಮಗೆ ಏನ್ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ ಒಂದು 30-60 ಸೆಕೆಂಡ್ಸ್ ವಿಡಿಯೋ ಮಾಡ್ತಾ ಇದ್ವಿ. ಪ್ರತಿ ಒಂದು ವೆನ್ಯೂ ಆಗ್ಲಿ, ಆಹಾರ ಮೇಳ ಆಗ್ಲಿ, ಪುಸ್ತಕ ಮೇಳ ಆಗ್ಲಿ, ಮತ್ತೆ ಯುವ ದಸರಾ ಆಗ್ಲಿ, ಎನಿಥಿಂಗ್. ಸೊ ನಾವು ಪೊಲೀಸ್ ವತಿಯಿಂದ ಒಂದೊಂದು ಶಾರ್ಟ್ ಶಾರ್ಟ್ ವಿಡಿಯೋಸ್ ಮಾಡಿಬಿಟ್ಟು ಅದನ್ನು ಪಬ್ಲಿಸೈಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ನಂಬರ್ 1. ನಂಬರ್ 2, ಇದೇ ತರ ರಿಟನ್ ನಲ್ಲಿ ಅಡ್ವೈಸರಿ ನಾವು ಪ್ರೆಸ್ ನೋಟ್ಸ್ ನಲ್ಲಿ ಕೊಡ್ತಾ ಇದೀವಿ. ಒಂದು ಮೈಸೂರ್ ಸಿಟಿ ಪೊಲೀಸ್ ದಸರಾ ಅಂತ ಒಂದು ವೆಬ್ಸೈಟು ಮಾಡಿದೀವಿ. ಆ ವೆಬ್ಸೈಟ್ ನಲ್ಲಿ ನಾವು SOS ಬಟನ್ ಕೊಟ್ಟಿದೀವಿ, ಪ್ಲಸ್ ಜನರಲಿ ಯಾವ ಡೈರೆಕ್ಷನ್ಸ್ ಫಾಲೋ ಮಾಡಬೇಕು, ಎಲ್ಲಿ ಕ್ರೌಡ್ ಸರ್ಜ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಎಲ್ಲಿ ಟ್ರಾಫಿಕ್ ಕಂಜೆಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಯಾವ ದಾರಿಯಿಂದ ನೀವು ಬಂದ್ರೆ ನಿಮಗೆ ಟೈಮ್ ಕಮ್ಮಿ ಆಗುತ್ತೆ, ಅದೆಲ್ಲ ಬೇಸಿಕ್ ಇನ್ಫಾರ್ಮೇಶನ್ ಆ ವೆಬ್ಸೈಟ್ ನಲ್ಲಿ ಕೊಟ್ಟಿದೀವಿ. ಆ ವೆಬ್ಸೈಟ್ ಆದಷ್ಟು ಬೇಗ ಪ್ರೆಸ್ಸಿಗೆ ಕೊಡ್ತೀವಿ, ಪ್ರೆಸ್ ನಲ್ಲಿ ಅದನ್ನು ಪಬ್ಲಿಸೈಸ್ ಮಾಡ್ತೀವಿ. ಸೊ ದಟ್ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಪೀಪಲ್ ಕಮ್ ಟು ದಸರಾ ವಿತ್ ದ ಲೀಸ್ಟ್ ಇನ್ಕನ್ವೀನಿಯನ್ಸ್.
1: ಪಬ್ಲಿಕ್ಸ್ ಬರೋದು ಒಂದು ಕಡೆ ಆದ್ರೆ VVIPs VIPs ಎಲ್ಲರೂ ಕೂಡ ಈ ದಸರೆಗೆ ಬರ್ತಾ ಇರ್ತಾರೆ. ಉದ್ಘಾಟನಾ ಸಮಾರಂಭ ಚಾಮುಂಡಿ ಬೆಟ್ಟದಲ್ಲಿ ನಡೆಯುತ್ತೆ, ಅದರ ಸಿದ್ಧತೆಗಳ ಬಗ್ಗೆ ಏನಾದ್ರು ಒಂದು ಸ್ವಲ್ಪ.
2: ಆ ದಿನ ಎಲ್ಲಾ ಕಡೆ ಆಕ್ಸೆಸ್ ಕಂಟ್ರೋಲ್ ಮಾಡ್ಕೊಳ್ತೀವಿ, ಯಾಕೆಂದ್ರೆ CM ಬರುವುದರಿಂದ ನಮಗೆ ಸುರಕ್ಷತಾ ಮತ್ತೆ ಭದ್ರತೆ ಸ್ವಲ್ಪ ಹೈಟಪ್ ಮಾಡಲೇಬೇಕು. ನಾವು ಒಂದು ಸ್ಟೇಜ್ ಮತ್ತೆ ಅಕ್ಕಪಕ್ಕದಲ್ಲಿ ಪಬ್ಲಿಕ್ ಏರಿಯಾ ಸೀಟಿಂಗ್ ಕೆಪಾಸಿಟಿ ಮಾಡ್ಕೊಂಡಿದೀವಿ. ಅದು ಲೆಫ್ಟ್ ಅಂಡ್ ರೈಟ್ ಸೈಡ್ ಪಾರ್ಕಿಂಗ್ ಪ್ಲೇಸಸ್ ಇದೆ. ಪಾರ್ಕಿಂಗ್ ಪ್ಲೇಸ್ ಗಿಂತ ಈಚೆ ಒಂದು ಆಕ್ಸೆಸ್ ಕಂಟ್ರೋಲ್ ಬ್ಯಾರಿಕೇಡ್ಸ್ ಮಾಡ್ಕೊಂಡಿದೀವಿ. ಸುಮಾರು 500 ಜನ ಪೊಲೀಸ್ ಅಲ್ಲಿ ನೇಮಕ ಮಾಡಿಬಿಟ್ಟು ಡಿಪ್ಲಾಯ್ ಮಾಡ್ತೀವಿ. ಪಬ್ಲಿಕ್ ಯಾರು ಬಂದ್ರೆ ಅವರಿಗೆ ಸೆಪರೇಟ್ ಗ್ಯಾಂಗ್ವೇ ಇದೆ, ಅವರಿಗೆ ಲೀಸ್ಟ್ ಇನ್ಕನ್ವೀನಿಯನ್ಸ್ ಆಗಬೇಕು ಅಂತ ಒಂದು ಯೋಚನೆ.

0: ನಮ್ದು ಪ್ಲಸ್ ಲೆಫ್ಟ್ ಸೈಡ್ ಇಂದ ವಿಐಪಿ ಗ್ಯಾಂಗ್ ವೇ ಸೆಪರೇಟ್ ಇದೆ, ಸಿಎಂ ಗ್ಯಾಂಗ್ ವೇ ಸೆಪರೇಟ್ ಇದೆ. ಎಲ್ಲರೂ ಅವರ್ ಅವರ್ ಸೆಪರೇಟ್ ಸೆಪರೇಟ್ ಗ್ಯಾಂಗ್ ವೇಸ್ ಇಂದ ಬಂದು ಕೂರಿಸ್ಲಿಕ್ಕೆ ಸಾಕಷ್ಟು ವ್ಯವಸ್ಥೆ ಮಾಡ್ಕೊಂಡಿದೀವಿ. ಭದ್ರತೆ ಅಂಡ್ ಸುರಕ್ಷಾ ಮ್ಯಾಕ್ಸಿಮಮ್ ನಾವು ಸುಲಭವಾಗಿ ಮಾಡಲಿಕ್ಕೆ ಟ್ರೈ ಮಾಡಿದ್ದೀವಿ.
1: ಜನಸಾಮಾನ್ಯರು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳೋದಕ್ಕೆ ಅದನ್ನ ನೋಡಬೇಕು ಅಂತ ಅನ್ನುವಂಥವ್ರಿಗೆ ಏನಾದರೂ ಟ್ರಾಫಿಕ್ ಕಂಟ್ರೋಲ್ ದೃಷ್ಟಿಯಿಂದ ವೆಹಿಕಲ್ಸ್ ಬಗ್ಗೆ ಏನಾದರೂ ಕ್ರಮವನ್ನು ಕೈಗೊಳ್ತಾ ಇದ್ದೀರಾ?
0: ಪಬ್ಲಿಕ್ಗೆ ಈ ಸಲ ನಾವು ಯಾವುದು ಲಿಮಿಟೇಷನ್ ಕೊಡ್ತಾ ಇಲ್ಲ, ಯಾಕಂದ್ರೆ ಲಾಸ್ಟ್ ಇಯರ್ ಸ್ವಲ್ಪ ಲಾ ಅಂಡ್ ಆರ್ಡರ್ ಇಶ್ಯೂ ಸಮಸ್ಯೆ ಇರುವುದರಿಂದ ನಾವು ತುಂಬಾ ಆಕ್ಸೆಸ್ ಕಂಟ್ರೋಲ್ ಮಾಡಿದೀರಿ ಲಾಸ್ಟ್ ಇಯರ್. ಬಟ್ ಈ ವರ್ಷ ಪಬ್ಲಿಕ್ಗೆ ಯಾವುದು ರೆಸ್ಟ್ರಿಕ್ಷನ್ ಇಲ್ಲ. ಯಾರು ಬಂದರೂ ಸಹ ಚಾಮುಂಡಿ ತಾಯಿ ದರ್ಶನ ಮಾಡಬಹುದು, ಯಾರು ಬಂದರೂ ಸಹ ನಮ್ಮ ಸಿಎಂ ಬರ್ತಾರೆ, ಅವರು ಉದ್ಘಾಟನೆ ಮಾಡ್ತಾರೆ, ಆ ಉದ್ಘಾಟನೆ ಸಮಾರೋಹ ಅವರು ವಿಟ್ನೆಸ್ ಮಾಡಬಹುದು. ಸಾಕಷ್ಟು ಸೀಟಿಂಗ್ ಅರೇಂಜ್ಮೆಂಟ್ಸ್ ಅಡ್ಮಿನಿಸ್ಟ್ರೇಷನ್ ವತಿಯಿಂದ ಮಾಡಿದ್ದಾರೆ. ಯಾರು ಪಬ್ಲಿಕ್ ಬಂದರೆ ಸಹ ಸೂಟಬಲ್ ಪಾರ್ಕಿಂಗ್ ಪ್ಲೇಸಸ್ ವ್ಯವಸ್ಥೆ ಮಾಡಿದೀವಿ. ಪಬ್ಲಿಕ್ ಗ್ಯಾಂಗ್ವೇನಲ್ಲಿ ಬರುವುದು ಅವಕಾಶ ಇದೆ, ಬಂದರೆ ಸಾಕಷ್ಟು ಸೀಟಿಂಗ್ ಕೆಪಾಸಿಟಿ ಇದೆ ಅಲ್ಲಿ. ಸೊ ಎಲ್ಲ ಪಬ್ಲಿಕ್ ಈಗ ತಾಯಿ ಚಾಮುಂಡಿ ದರ್ಶನ ಮಾಡಲಿ ಅಂತ ಒಂದು ದಸರಾ ಉದ್ಘಾಟನೆ ದಿನದಲ್ಲಿ ನಮ್ದು ಕೂಡ ಆಸೆ.
1: ಹೇಗೆ ಜನರು ಸ್ಪಂದಿಸಬೇಕು ಅಂತ ಏನ್ ಬಯಸ್ತೀರಿ ತಾವು?
0: ಟ್ರಾಫಿಕ್ ಕಂಟ್ರೋಲ್ ಬಹಳ ಚಾಲೆಂಜಿಂಗ್ ಈ ವರ್ಷ ನಮ್ದು, ಯಾಕೆಂದ್ರೆ ಟೂ ಫ್ಯಾಕ್ಟರ್ಸ್. ನಂಬರ್ ಒನ್, ಕೆಲವು ಕಡೆ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಮಣಿಪಾಲ್ ಜಂಕ್ಷನ್ ಆಗ್ಲಿ ಮತ್ತೆ ಈ ಕಡೆ ನಂಜನಗೂಡ್ ರಸ್ತೆ ಆಗ್ಲಿ, ಈ ಕಡೆ ವೈಟ್ ಟ್ಯಾಪಿಂಗ್ ಆಗ್ಲಿ, ನಮ್ಗೆ ರೋಡ್ ಕನ್ಸ್ಟ್ರಕ್ಷನ್ ಇರುವುದರಿಂದ ಸ್ವಲ್ಪ ಟ್ರಾಫಿಕ್ ಕಂಟ್ರೋಲ್ ಮಾಡುವುದು ಕಷ್ಟ ಈಗ. ಸೆಕೆಂಡ್ ಇಸ್ ವೆಹಿಕಲ್ಸ್ ಬಹಳ ಜಾಸ್ತಿ ಆಗಿದೆ, ಸ್ವಲ್ಪ ಜಾಸ್ತಿ ಪ್ರಚಾರ ಆಗಿರುವುದರಿಂದ ಈ ವರ್ಷ ಟೂರಿಸ್ಟ್ಸ್ ಕೂಡ ಜಾಸ್ತಿ ಬರ್ತಾರೆ ಅಂತ ನಮ್ಮ ಬೇಸಿಕ್ ಸೋಷಿಯಲ್ ಮೀಡಿಯಾ ಇಂಡಿಕೇಟರ್ಸ್ ಹೇಳ್ತಾ ಇದೆ. ಸೊ ಈ ವರ್ಷ ನಮಗೆ ಟ್ರಾಫಿಕ್ ನಲ್ಲಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ನಮಗೆ ಇನ್ನೂ ಬಹಳ ಕೆಲಸ ಮಾಡಬೇಕು. ನಾವು ರೆಡಿ ಆಗಿದ್ದೀವಿ, ಬಟ್ ಪಬ್ಲಿಕ್ಗೆ ಒಂದು ಬೇಸಿಕ್ ಅಡ್ವೈಸರಿ ನಮ್ಮ ಸೋಷಿಯಲ್ ಮೀಡಿಯಾದಿಂದ ಮತ್ತೆ ನಮ್ಮ ವೆಬ್ಸೈಟ್ ದಿಂದ ಟ್ರೈ ಮಾಡ್ತಾ ಇದೀವಿ. ಸಾಕಷ್ಟು ಕಡೆ ಪಾರ್ಕಿಂಗ್ ಪ್ಲೇಸಸ್ ಮಾಡ್ಕೊಂಡಿದೀವಿ, ಸಾಧ್ಯತೆ ಇದೆ. ನೀವು ಆ ಕ್ರೌಡೆಡ್ ರೋಡ್ಸ್ ಅವಾಯ್ಡ್ ಮಾಡಿ, ನಾವು ಇನ್ಫಾರ್ಮೇಶನ್ ಕೊಡ್ತೀವಿ ಪಾಲಿಸಿ, ಆ ಪರ್ಟಿಕ್ಯುಲರ್ ರೋಡ್ಸ್ ಗೆ ಹೋಗ್ಬೇಡಿ. ಪ್ರತಿಯೊಂದು ವೆನ್ಯೂ ಸುತ್ತಮುತ್ತ ಸುಮಾರು 10-15 ಪಾರ್ಕಿಂಗ್ ಪ್ಲೇಸಸ್ ಕೊಡ್ತಾ ಇದೀವಿ. ನಿಮ್ದು ಕನ್ವೀನಿಯಂಟ್ ಪ್ಲೇಸ್ ನಲ್ಲಿ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಬಂದು ನೀವು ವೆನ್ಯೂ ನಲ್ಲಿ ಬನ್ನಿ ನೋಡಿ. ಬಟ್ ಟ್ರಾಫಿಕ್ ರೂಲ್ಸ್ ನಾವು ಅಟ್ ಲೀಸ್ಟ್ ಏನ್ ಜಾರಿ ಮಾಡ್ತೀವಿ. ಜಸ್ಟ್ ಫಾರ್ ಇನ್ಫಾರ್ಮೇಶನ್, ನಮ್ಮ ಮೈಸೂರು ಸಿಟಿ ಪೊಲೀಸ್ ಇಂದ ನಾವು ಗೂಗಲ್ ಜೊತೆನೂ ಕೂಡ ಟೈಅಪ್ ಮಾಡಿದೀವಿ. ಈಗ ಗೂಗಲ್ ಪುಣೆನಲ್ಲಿ ಗೂಗಲ್ ಆಫೀಸರ್ಸ್ ಮತ್ತೆ ಮೈಸೂರು ಸಿಟಿ ಪೊಲೀಸ್ ನಲ್ಲಿ ಇರುವಂತಹ ಆಫೀಸರ್ಸ್ ನಾವು ಕೋಆರ್ಡಿನೇಷನ್ ನಲ್ಲಿ ಮೈಸೂರು ದಸರಾ ದಿನ ಎಲ್ಲಿ ಎಲ್ಲಿ ಸರ್ಜ್ ಆಗ್ತಾ ಇದೆ, ಎಲ್ಲಿ ಎಲ್ಲಿ ನಾವು ಒನ್ ವೇ ಮಾಡ್ಕೊಂಡಿದೀವಿ ಫಾರ್ ದಸರಾ, ಎಲ್ಲಿ ಎಲ್ಲಿ ಜಾಸ್ತಿ ಕ್ರೌಡ್ಸ್ ಬರ್ತಾ ಇದೆ, ಅದು ನಾವು ಇಲ್ಲಿಯೇ ನಮ್ಮ ಕಂಟ್ರೋಲ್ ರೂಮ್ ಇಂದ ಡೈರೆಕ್ಟ್ಲಿ ಗೂಗಲ್ ಅವರಿಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಗೂಗಲ್ ಅವರು ಅದನ್ನು ಅಪ್ಡೇಟ್ ಮಾಡಿಬಿಟ್ಟು ಸೂಟಬಲಿ ರೆಡ್ ಕಲರ್ ಆಗ್ಲಿ ಯೆಲ್ಲೋ ಕಲರ್ ಆಗ್ಲಿ ಲೈವ್ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ. ಸೊ ಮೈಸೂರು ಸಿಟಿ ಜನತೆಗೆ ಅನುಕೂಲ ಆಗಿರ್ಬೇಕು. ದಸರಾ 11 ತಾರೀಕಿಗೆ ಸ್ಟಾರ್ಟ್ ಆಗ್ತಾ ಇದೆ, ಎಲ್ಲರೂ ದಯವಿಟ್ಟು ಬನ್ನಿ. ಮೈಸೂರು ಸಿಟಿ ಪೊಲೀಸ್ ನಿಮ್ಮೊಂದಿಗೆ ಇದ್ದಾರೆ, ಸಂಭ್ರಮಿಸಿ, ದಸರಾದಲ್ಲಿ ನಿಯಮವನ್ನು ಪಾಲಿಸಿ.
1: ಧನ್ಯವಾದಗಳು ಎಲ್ಲ ಕೇಳುಗರ ಪರವಾಗಿ, ತಮಗೆ ನಮಸ್ಕಾರ.
0: ಧನ್ಯವಾದಗಳು.
2: ಕೇಳುಗರೆ, ಈಗ ನಮ್ಮ ಜೊತೆಯಲ್ಲಿದ್ದಾರೆ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾದಂತಹ ಎಂ ಕೆ ಸವಿತಾ ಅವರು. ನಾಡಹಬ್ಬ ಮೈಸೂರು ದಸರಾವನ್ನ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಹೇಗೆ ತನ್ನ ಕರ್ತವ್ಯವನ್ನ ನಿರ್ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
3: ತಮಗೂ ಸ್ವಾಗತ.
2: ಮೈಸೂರು ಮಹಾನಗರ ಪಾಲಿಕೆ ಈ ದಸರೆಯ ಸಂದರ್ಭದಲ್ಲಿ ಸ್ವಚ್ಛತೆಗೆ ಯಾವ ಬಗೆಯ ಆದ್ಯತೆಯನ್ನ ನೀಡಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳು.
3: ಮೈಸೂರು ಮಹಾನಗರ ಪಾಲಿಕೆ ಈ ದಸರಾ ವೇಳೆನಲ್ಲಿ ನಮ್ದು ಸ್ವಚ್ಛತೆದು ಬಹಳ ಜವಾಬ್ದಾರಿ ಇದೆ. ಸುಮಾರು 15 ಲಕ್ಷ ಜನಸಂಖ್ಯೆ ಇರ್ತಕ್ಕಂತ ಮೈಸೂರು ನಗರ ದಸರೆ ಹೊತ್ತಿಗೆ ನಮ್ಗೆ ಇನ್ನೊಂದು 5 ಲಕ್ಷ ಜನಸಂಖ್ಯೆ ಫ್ಲೋಟಿಂಗ್ ಪ್ರತಿನಿತ್ಯ ಇರತ್ತೆ. ಅದ್ರ ಜೊತೆಗೆ ಸ್ವಚ್ಛತೆ ನಮ್ಗೆ ತುಂಬಾ ಚಾಲೆಂಜಿಂಗ್. ಈಗಾಗ್ಲೇ ನಾವು ಎಲ್ಲೆಲ್ಲಿ ದಸರಾದು ಕಾರ್ಯಕ್ರಮಗಳು ನಡೆಯುತ್ತೋ ಅಲ್ಲೆಲ್ಲವೂ ಕೂಡ ಫಸ್ಟ್ ನಾವು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನ ಸಾಕಷ್ಟು ಪ್ರಚುರ ಪಡಿಸೋದ್ರ ಮೂಲಕ, ಗೋಡೆ ಬರಹಗಳ ಮೂಲಕ, ಗೋಡೆ ಚಿತ್ರಗಳ ಮೂಲಕ ಇಡೀ ಮೈಸೂರು ನಗರದಲ್ಲಿ ಅವೇರ್ನೆಸ್ ಮಾಡುವಂತಹ ಕೆಲವೊಂದು ಕ್ಯಾಚಿ ವರ್ಡ್ಗಳು ಅಂದ್ರೆ ಈಗ ಗ್ಯಾಂಟ್ರಿಸ್, ಕ್ಯಾಂಟಿಲುವರ್ ಎಲ್ಲ ಇದೆ. ವೆಲ್ಕಮ್ ಟು ಮೈಸೂರು, ಇಟ್ಸ್ ಕ್ಲೀನ್ ಸಿಟಿ, ಕ್ಲೀನ್ ಆಗಿಡಿ, ದಯವಿಟ್ಟು ಸ್ವಚ್ಛತೆಯನ್ನ ಕಾಪಾಡಿ, ಮೈಸೂರು ಸ್ವಚ್ಛ ನಗರಿ, ಈ ರೀತಿ ನಾವು ಕೆಲವೊಂದು ಸೂಚನಾ ಫಲಕಗಳಿಗೆಲ್ಲ ಹಾಕಿದೀವಿ. ಇದಕ್ಕೂ ಮೊದಲು ಈಗ ಆಲ್ರೆಡಿ ಕಳೆದಿನ ಒಂದು ತಿಂಗಳಿಂದ ಸತತವಾಗಿ ಮೈಸೂರನ್ನ ಪ್ರತಿ ವಲಯಗಳನ್ನ, ನಮ್ದು 9 ವಲಯಗಳಿದೆ ಇನ್ಕ್ಲೂಡಿಂಗ್ ರಿಂಗ್ ರೋಡ್, ಸುಮಾರು 43 ಕಿಲೋಮೀಟರ್ ರಿಂಗ್

0: ರೋಡ್ ಅನ್ನ ಸ್ವಚ್ಛಗೊಳಿಸಿದ್ವು. ಪ್ರವಾಸಿಗರು ದಸರೆ ನೋಡಕ್ ಬರುವಂತಹ ಸುತ್ತಮುತ್ತಲ ಸ್ಟೇಟ್ಸ್ ಟೂರಿಸ್ಟ್ ಮತ್ತೆ ಅದರ್ ಕಂಟ್ರೀಸ್ ಡೆಲಿಗೇಟ್ಸ್ ಯಾರು ಸಹ ಕಸದಿಂದ ನಾವು ಅವರನ್ನ ಸ್ವಾಗತ ಮಾಡಬಾರ್ದು ಅಂತ ಹೇಳಿ ಇವತ್ತು ಎರಡನೇ ಸುತ್ತನ್ನ ಮಾಡಿ ಕಂಪ್ಲೀಟ್ ಆಗಿ ನಾವು ಸ್ವಚ್ಛಗೊಳಿಸಿದೀವಿ. ಮತ್ತೆ ಎಲ್ಲಾ 9 ವಲಯಗಳಲ್ಲೂ ಫುಟ್ಪಾತ್ ಡೆಬ್ರಿಸ್ ಕ್ಲಿಯರೆನ್ಸ್ ಇರ್ಬೋದು, ಶಬ್ಸ್ ಕ್ಲಿಯರೆನ್ಸ್ ಇರ್ಬೋದು, ಜೊತೆಗೆ ಮೀಡಿಯನ್ಸ್ ಗಳನ್ನ ಕ್ಲೀನ್ ಮಾಡ್ಕೊಳ್ಳುವಂಥದ್ದು, ಚರಂಡಿಗಳನ್ನ ಕ್ಲೀನ್ ಮಾಡುವಂಥದ್ದು, ರಸ್ತೆ ಗುಂಡಿಗಳನ್ನ ಮುಚ್ಚುವಂಥದ್ದು, ಪ್ರಮುಖ ಅಂಬಾರಿ ಮೆರವಣಿಗೆ ಇರೋ ರಸ್ತೆಗಳ ಎಲ್ಲಾ ಕಾಮಗಾರಿಗಳನ್ನ ನಾವು ತಗೊಂಡಿದೀವಿ, ಹೊಸ ರಸ್ತೆಗಳನ್ನ ಮಾಡಿದೀವಿ, ಕರ್ಬ್ ಪೇಂಟ್ ಮಾಡಿದೀವಿ, ಮತ್ತೆ ಎಲ್ಲೆಲ್ಲಿ ಪಾರ್ಕ್ಗಳಿದೆ ಅದನ್ನ ಸುಂದರವಾಗಿ ಮಾಡ್ಕೊಂಡಿದೀವಿ, ಜೊತೆಗೆ ಎಲ್ಲೆಲ್ಲಿ ಅಗತ್ಯ ಚರಂಡಿ ಕಾಮಗಾರಿಗಳಿರ್ಬೇಕು ಮತ್ತೆ ಬ್ಯೂಟಿಫಿಕೇಶನ್ ಮಾಡುವಂತದಿರ್ಬೋದು, ಎಲ್ಲಿ ಪಾಟ್ಗಳನ್ನ ಇಡ್ಬೋದು, ಸರ್ಕಲ್ಗಳು, ಎಸ್ಪೆಷಲಿ ನಮ್ಗೆ ಮೈಸೂರು ಅಂತ ಹೇಳಿದ್ರೆ ನಮ್ದು ಪ್ರಮುಖ ಸರ್ಕಲ್ ಚಾಮರಾಜ ಒಡೆಯರ್ ವೃತ್ತ ಇರ್ಬೋದು, ಕೃಷ್ಣರಾಜ ಒಡೆಯರ್ ವೃತ್ತ ಇರ್ಬೋದು, ಅರಮನೆ ಮುಂದೆ ಇರ್ತಕ್ಕಂಥ ಹಾರ್ಡಿಂಗ್ ವೃತ್ತ ಇರ್ಬೋದು, ಈ ಎಲ್ಲ ವೃತ್ತಗಳಲ್ಲಿ ಇರ್ತಕ್ಕಂಥ ನಮ್ಮ ಒಡೆಯರ್ ಅವರ ಪ್ರತಿಮೆಗಳನ್ನ ಸ್ವಚ್ಛಗೊಳಿಸಿ ಅಂದವಾಗಿ ನಾವು ಮಾಡಿದೀವಿ. ಜೊತೆಗೆ ಮೈಸೂರು ನಗರದಾದ್ಯಂತ ಇರ್ತಕ್ಕಂತಹ ಎಲೆಕ್ಟ್ರಿಸಿಟಿ, ಯಾವುದೇ ರಿಂಗ್ ರೋಡ್ ಎಲ್ಲೂ ಕೂಡ ಜನರಿಗೆ ಸಮಸ್ಯೆ ಆಗಬಾರ್ದು ಅಂತೇಳಿ ಎಲೆಕ್ಟ್ರಿಕ್ ಪೋಲ್ಗಳನ್ನ ರಿಪೇರಿ ಮಾಡಿಸೋದು, ಅದಕ್ಕೆ ದೀಪಗಳನ್ನ ಅಳವಡಿಸುವಂತ ಕೆಲಸಗಳನ್ನು ತಗೊಂಡಿದೀವಿ. ಮೈಸೂರು ಸಯಾಜಿರಾವ್ ರೋಡ್ ಸಬ್ವೆ ಇದೆ ಮತ್ತೆ ಎಕ್ಸಿಬಿಷನ್ ಹತ್ರ ಸಬ್ವೆ ಇದೆ, ಆ ಸಬ್ವೆಯನ್ನ ಸಾರ್ವಜನಿಕ ಮುಕ್ತ ಮಾಡ್ಬೇಕಂತ ಹೇಳಿ ಅದನ್ನು ಸಹ ಸುಂದರಗೊಳಿಸಿ ನಾವು ಓಪನ್ ಮಾಡ್ತಾ ಇದೀವಿ. ಜೊತೆಗೆ ಎಲ್ಲೆಲ್ಲಿ ಇವೆಂಟ್ ನಡೀತಾ ಇದೆ, ಆಹಾರ ಮೇಳ ಇರ್ಬೋದು, ಯುವ ದಸರಾ ಇರ್ಬೋದು, ಕುಸ್ತಿ ಇರ್ಬೋದು, ಕಂಬಳ ಇರ್ಬೋದು, ಇಲ್ಲೆಲ್ಲವೂ ಕೂಡ ಹಸಿರನ್ನ ಮೇಂಟೈನ್ ಮಾಡೋದ್ರ ಜೊತೆಗೆ ಕಸವನ್ನ ಎಸಿದೇ ಇರೋ ರೀತಿ ಡಸ್ಟ್ ಬಿನ್ ಗಳನ್ನ ಇಡಿಸುವಂತದ್ದು, ಪ್ಲಾಸ್ಟಿಕ್ ಮುಕ್ತವನ್ನಾಗಿ ಮಾಡೋದು, ಈಗ ಆಹಾರ ಮೇಳದಲ್ಲಿ ಫ್ಲವರ್ ಶೋ ನಲ್ಲಿ ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ ಅನ್ನ ಮಳಿಗೆಯವರು ತರಬಾರ್ದು, ಫುಡ್ ಅನ್ನ ಪ್ಲಾಸ್ಟಿಕ್ ಅಲ್ಲಿ ಕೊಡಬಾರ್ದು, ಪ್ಲಾಸ್ಟಿಕ್ ಸ್ಪೂನ್ ಅನ್ನ ಯೂಸ್ ಮಾಡಬಾರ್ದು, ಈ ತರ ಕಟ್ಟುನಿಟ್ಟಿನ ಕ್ರಮಗಳನ್ನ ತಗೊಂಡಿದೀವಿ. ಇದೇ ಮೊದಲ ಬಾರಿಗೆ ಫ್ಲೆಕ್ಸ್ ಮುಕ್ತ ದಸರಾವನ್ನಾಗಿ ಆಚರಿಸಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈಗ ಆಲ್ರೆಡಿ ಮೈಸೂರನ್ನ ಫ್ಲೆಕ್ಸ್ ಫ್ರೀ ಮಾಡಿದೀವಿ, ಎಲ್ಲೂ ಕೂಡ ನಾವು ಫ್ಲೆಕ್ಸ್ ಅನ್ನ ಹಾಕ್ಲಿಕ್ಕೆ ಬಿಡ್ತಾ ಇಲ್ಲ. ಅದ್ರ ಜೊತೆಗೆ ಎಲ್ಲೆಲ್ಲಿ ಸೈನೇಜ್ ಬೋರ್ಡ್ಸ್ ಇದೆ, ಪ್ರವಾಸಿಗರಿಗೆ ಬರುವಂತಹ ಕ್ಯಾಂಟಿಲಿವರ್ ಮತ್ತೆ ಗ್ಯಾಂಟ್ರೀಸ್ ಗಳ ಮೇಲೆ, ಹೋರ್ಡಿಂಗ್ಸ್ ಗಳ ಮೇಲೆ, ಪ್ರಮುಖ ಜಂಕ್ಷನ್ ಗಳಲ್ಲಿ ಮಾರ್ಗ ಫಲಕಗಳನ್ನು ಕೂಡ ಹಾಕಿದೀವಿ. ಇದ್ರ ಜೊತೆಗೆ ಮೈಸೂರು ಎಲ್ಲೆಲ್ಲಿ ದೀಪಾಲಂಕಾರ ಮಾಡಿದೆಯೋ ಅಲ್ಲಿ ನಮ್ಮ ಮೈಸೂರು ಸ್ವಚ್ಛತಾ ಲೀಗ್ ಅಂದ್ರೆ ಮೈಸೂರು ಸ್ವಚ್ಛ ನಗರ, ನಮ್ಮ ಹೆಮ್ಮೆ ನಮ್ಮ ಮೈಸೂರು, ಮತ್ತೆ ಮೈಸೂರಿನ ಸ್ವಚ್ಛತೆ ಮೊದಲ ಆದ್ಯತೆ ಅಂತೆಲ್ಲ ಹೇಳಿ ನಾವು ಕೆಲವೊಂದು ಸ್ವಚ್ಛತಾ ಲೋಗೋಗಳನ್ನ ಹಾಕಿದ್ವಿ. ಈಗ ಆಲ್ರೆಡಿ ಸಾಕಷ್ಟು ಸ್ಥಳಗಳಲ್ಲಿ ಅಕ್ಟೋಬರ್ 1 ಸ್ವಚ್ಛತಾ ಈ ಸೇವೆನ ಪ್ರಾರಂಭ ಮಾಡಿದೀವಿ. ಸ್ಥಳೀಯ ಸಂಸ್ಥೆಗಳೇನಿದೆ, ಊಟಗಳಿರ್ಬೋದು, ನಗರಸಭೆಗಳಿರ್ಬೋದು, ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ, ಶ್ರೀರಾಮ್ಪುರ, ಭೋಗಾದಿ, ಹೀಗೆ ಇಡೀ ಸುತ್ತ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳನ್ನ ಇವತ್ತು ನಾವು ಜೊತೆ ಸೇರಿಸ್ಕೊಂಡು ಇಡೀ ಮಹಾನಗರ ಪಾಲಿಕೆಯ ಸ್ವಚ್ಛತಾ ತಂಡ ಏನಿದೆ ಇಡೀ ಮೈಸೂರು ನಗರವನ್ನ ಕ್ಲೀನ್ ಮಾಡ್ತಾ ಇದೆ. ಈಗ ಆಲ್ರೆಡಿ ಬಹುತೇಕ ನಾವು ಪೂರ್ಣಗೊಳಿಸಿದೀವಿ, ನಗರಗಳಲ್ಲಿ ಇರ್ತಕ್ಕಂಥ ಕಸ ಮುಕ್ತವನ್ನ ನಾವು ಮಾಡಿದೀವಿ. ಇದ್ರ ಜೊತೆಗೆ ಇನ್ನ ಎಲ್ಲೆಲ್ಲಿ ಪ್ರೋಗ್ರಾಮ್ಗಳು ನಡೆಯುತ್ತೋ ಅಲ್ಲಿ ನಾವು ಒಂದು ತಂಡಗಳನ್ನ ತಗೊಂಡು ಅಥವಾ ಕೆಲವು ಪ್ಲಕ್ಕಾರ್ಡು, ನಮ್ಮ ಬ್ಯಾನರ್ಗಳು ಮತ್ತೆ ಕ್ಯಾಪ್ಸ್ ಗಳನ್ನ ವಿತರಿಸೋದು, ಬ್ಯಾಂಡ್ಸ್ ಗಳನ್ನ ವಿತರಿಸೋದು, ಬ್ಯಾಡ್ಜ್ ಗಳನ್ನ ವಿತರಿಸೋದು, ಇದರಲ್ಲಿ ಎಲ್ಲವೂ ಕೂಡ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸ್ತಕ್ಕಂತಹ ಬರಹಗಳನ್ನ ಹಾಕಿ ಕೆಲವೊಂದು ಬೀದಿ ನಾಟಕಗಳ ಮೂಲಕ, ಕೆಲವೊಂದು ಕರಪತ್ರಗಳನ್ನ ಹಂಚೋದ್ರ ಮೂಲಕ, ಕೆಲವೊಂದು ಪ್ರಕಟಣಾ ಫಲಕಗಳನ್ನ ಹಾಕೋದ್ರ ಮೂಲಕ ಸ್ವಚ್ಛತೆಯನ್ನ ಅರಿವು ಮೂಡಿಸೋದಕ್ಕೆ ಮಾಡ್ಕೊಂಡಿದೀವಿ. ಜೊತೆಗೆ ಅರಮನೆ ಮತ್ತು ಜಂಬೂ ಸವಾರಿ ರೂಟ್ ಮತ್ತೆ ಪ್ರಮುಖ ಪ್ರವಾಸಿ ಸ್ಥಳಗಳು ಎಲ್ಲೆಲ್ಲಿ ಜನ ಸೇರ್ತಾ ಇದೆಯೋ ಅಲ್ಲಿ, ಈಗ ಆಲ್ರೆಡಿ ನಮ್ಮಲ್ಲಿ 1400 ಪೌರ ಕಾರ್ಮಿಕರು ಇದ್ದಾರೆ, ಅದ್ರ ಜೊತೆಗೆ ಇನ್ನೂ 300 ಹೆಚ್ಚುವರಿಯಾಗಿ ಪೌರ ಕಾರ್ಮಿಕರು ಮತ್ತೆ 30 ವೆಹಿಕಲ್ ಗಳನ್ನ ನಾವು ಅಡಿಷನಲ್ ಆಗಿ ಹಾಕೊಂಡು 3 ಪಾಳಿಯಲ್ಲಿ ಅಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೆ 24 ಗಂಟೆಯಿಂದ ನಾವು 8-8 ಗಂಟೆ ಪಾಳಿಯಲ್ಲಿ ಹೆಚ್ಚುವರಿ ನೌಕರರನ್ನ ಹಾಕೊಂಡು ಇಡೀ ಸಿಟಿಯನ್ನ ಕಸಮುಕ್ತವಾಗಿ ಸುಂದರವಾಗಿ ಕಾಣಿಸ್ಬೇಕಂತ ಹೇಳಿ ನಮ್ಮ ಎಲ್ಲ ಸಿಬ್ಬಂದಿಗಳನ್ನ ಇದ್ರ ಜೊತೆಗೆ ನಿಯೋಜಿಸ್ಕೊಂಡಿದೀವಿ. ದಸರಾ ಜಂಬೂ ಸವಾರಿ ಆಗಿ ನೆಕ್ಸ್ಟ್ ಡೇನೆ ಕೂಡ ನಮ್ಮ ಮೈಸೂರು ಏನು ನಡೆದೇ ಇಲ್ವೇನೋ ಅನ್ನೋಷ್ಟು ಕ್ಲೀನ್ ಆಗಿಡಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ನಾವು ಹಾಕೊಂಡಿದೀವಿ. ಆ ನಿಟ್ಟಿನಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಮತ್ತು ನಮ್ಮ ಎಲ್ಲ ಪೌರ ಕಾರ್ಮಿಕರ ಸಿಬ್ಬಂದಿ ಮತ್ತೆ ವಾಹನ ಸಿಬ್ಬಂದಿಗಳು ಎಲ್ಲರೂ ಸಹ ಸನ್ನದ್ಧರಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ.
1: ತುಂಬಾ ಸಂತೋಷ ಮೇಡಮ್. ನಡೆಯಲಿರುವಂತಹ ದಸರೆಗೆ ಮೈಸೂರು ಮಹಾನಗರ ಪಾಲಿಕೆ ಹೇಗೆ ಆಸಕ್ತಿಯನ್ನ ವಹಿಸಿ ಇಡೀ ಮೈಸೂರನ್ನ ಸ್ವಚ್ಛ ನಗರಿಯ ಪರಂಪರೆಯನ್ನ ಉಳಿಸುವತ್ತ ಕಟಿಬದ್ಧವಾಗಿದೆ ಅನ್ನೋದನ್ನ ವ್ಯಕ್ತಪಡಿಸಿದ್ರಿ. ಧನ್ಯವಾದಗಳು. ನಮಸ್ಕಾರ ಮೇಡಮ್.
0: ಧನ್ಯವಾದಗಳು. ಥ್ಯಾಂಕ್ ಯು.
2: ಮೈಸೂರು ದಸರಾ ಎಷ್ಟೊಂದು ಸುಂದರ.
3: ನಾಳೆ ಮೈಸೂರಿನಲ್ಲಿ ಆರಂಭವಾಗಲಿರುವ ನಾಡಹಬ್ಬ ವಿಶ್ವವಿಖ್ಯಾತ ದಸರಾ ಮಹೋತ್ಸವದ

ಪೂರ್ವ ಸಿದ್ಧತೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದರೆ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್, ಸಂಕಲನ ಜಿಎನ್ ಮಂಜುನಾಥ್, ನಿರ್ಮಾಣ ಪಿ ದಿಗ್ವಿಜಯ್, ಸಮಗ್ರ ನಿರ್ವಹಣೆ ಎನ್ ಕೇಶವ್ ಮೂರ್ತಿ. ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದಲೂ ಏಕಕಾಲದಲ್ಲಿ ಪ್ರಸಾರವಾಯಿತು.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. DRM ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 8:31. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಸಿರಿಗಂಧ. ಸಿರಿಗಂಧ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೆಲ್ಲರಿಗೂ ಸ್ವಾಗತ. ಶ್ರೋತೃಗಳೇ, ನಿಮಗೆಲ್ಲರಿಗೂ ಈಗಾಗಲೇ ತಿಳಿದಿರೋ ಹಾಗೆ ಇವತ್ತು ವಿಶ್ವ ಮಾನಸಿಕ ಆರೋಗ್ಯ ದಿನ. ಮನಸ್ಸಿನ ಆರೋಗ್ಯವೇ ನಿಜವಾದ ಆರೋಗ್ಯ ಅಂತ ಹೇಳ್ಬೋದು. ಪ್ರತಿ ವರ್ಷ ಅಕ್ಟೋಬರ್ ತಿಂಗಳ 10ನೇ ತಾರೀಕಿನಂದು ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ಆಚರಿಸಲಾಗುತ್ತೆ. ದೈಹಿಕ ಆರೋಗ್ಯದ ಬಗ್ಗೆ ನಾವು ಎಷ್ಟು ಕಾಳಜಿ ವಹಿಸುತ್ತೇವೆಯೋ ಅದೇ ರೀತಿ ಮಾನಸಿಕ ಆರೋಗ್ಯದ ಬಗ್ಗೆಯೂ ಸಹ ಕಾಳಜಿ ವಹಿಸಬೇಕು ಎಂಬ ಅರಿವನ್ನು ಮೂಡಿಸೋದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಆರೋಗ್ಯವಂತ ದೇಹದ ಜೊತೆಗೆ ಆರೋಗ್ಯವಂತ ಮನಸ್ಸು ಕೂಡ ಉತ್ತಮ ಜೀವನಕ್ಕೆ ಅತ್ಯಗತ್ಯ ಅಂತ ಹೇಳಬಹುದು. ಸಿರಿಗಂಧ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಕೇಳಿ KGF Chapter 2 ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಅನನ್ಯ ಭಟ್ ಅವರ ಧ್ವನಿಯಲ್ಲಿ, ಕಿನ್ನಲ್ ರಾಜ್ ಅವರ ಸಾಹಿತ್ಯ, ರವಿ ಬಸರೂರವರ ಸಂಗೀತ ನಿರ್ದೇಶನ.

0: ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗ್ತಾ ಇದೆ. ಉದ್ಯೋಗದ ಒತ್ತಡ, ಕೆಲಸದ ಗುರಿಗಳು, ಆರ್ಥಿಕ ಸಮಸ್ಯೆಗಳು, ಕುಟುಂಬದ ಜವಾಬ್ದಾರಿಗಳು, ಶಿಕ್ಷಣದ ಸ್ಪರ್ಧೆ, ಸಂಬಂಧಗಳಲ್ಲಿನ ಸಮಸ್ಯೆಗಳು, ಸಾಮಾಜಿಕ ಮಾಧ್ಯಮಗಳ ಪ್ರಭಾವ, ಹಾಗೆಯೇ ಭವಿಷ್ಯದ ಕುರಿತ ಆತಂಕ, ಇವೆಲ್ಲವೂ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇವೆ. ವಾಸ್ತವವಾಗಿ ದೈಹಿಕ ಆರೋಗ್ಯ ಸಮಸ್ಯೆಗೆ ವೈದ್ಯರನ್ನು ಭೇಟಿಯಾಗೋ ಥರನೇ ಮಾನಸಿಕ ಆರೋಗ್ಯ ಸಮಸ್ಯೆಗೂ ತಜ್ಞರ ಸಹಾಯ ಪಡೆಯುವುದು ಸಹಜ ಮತ್ತು ಅಗತ್ಯ. ಸಹಾಯ ಕೇಳೋದು ದೌರ್ಬಲ್ಯ ಅಲ್ಲ, ಅದು ತನ್ನನ್ನು ತಾನು ಕಾಪಾಡಿಕೊಳ್ಳುವ ಧೈರ್ಯ ಅಂತಲೇ ಭಾವಿಸಬೇಕು.
1: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
2: ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
1: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
2: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
1: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
2: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ ಅಂತ ನೋಡೋದಾದರೆ ಕೆಲವು ಸರಳ ಅಭ್ಯಾಸಗಳನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ. ಮೊದಲಿಂದಾಗಿ ಸಾಕಷ್ಟು ನಿದ್ರೆ, ದೈಹಿಕ ವ್ಯಾಯಾಮ, ಸಮತೋಲಿತ ಆಹಾರವನ್ನು ತಗೋಬೇಕಾಗುತ್ತೆ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯೋದು ಸಹ ಒಂದು ವಿಧಾನ. ಹವ್ಯಾಸಗಳಿಗೆ ಸಮಯ ನೀಡೋದು ಮುಖ್ಯವಾಗುತ್ತೆ. ಹಾಗೆಯೇ ಸಮಸ್ಯೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಮಾತನಾಡೋದು ತುಂಬ ಮುಖ್ಯ ಆಗುತ್ತೆ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡೋದು ಮನಸ್ಸಿನ ಭಾರವನ್ನು ಕಡಿಮೆ ಮಾಡಬಹುದು. ತೆನಾಲಿರಾಮ ಚಿತ್ರದ ಗೀತೆಯೊಂದನ್ನು ಕೇಳಿ ಕುನಾಲ್ ಗಾಂಜಾವಾಲಾ ಅವರ ಧ್ವನಿಯಲ್ಲಿ, ರಾಮ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಆರ್ ಪಿ ಪಟ್ನಾಯಕ್ ಅವರಿಂದ.

0: ಸಿರಿಗಂಧ ಇದುವರೆಗೆ ಮೂಡಿ ಬಂತು. ಇದು ಆಕಾಶವಾಣಿ, ಸಮಯ 8:45. ಇನ್ನು ಮುಂದೆ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಮಸ್ಕಾರ.

0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ರಮ್ಯಾ ವಸಿಷ್ಠ ಅವರು ಹಾಡಿದ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ.
1: ಮುಂದೆ ಸಾಗುನಿ ಒಟ್ಟಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
2: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
1: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
2: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
0: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಯುವವಾಣಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಭಾಷಣ ಹಾಗೂ ಸ್ವರಚಿತ ಕವನ ವಾಚನ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಹರ್ಷಿತಾ ಅವರಿಂದ ಭಾಷಣ, ಬದಲಾಗುತ್ತಿರುವ ಜಗತ್ತು ಮತ್ತು ಕೌಶಲ್ಯ.

ಯುವ ಜನತೆಗೆ ಅತ್ಯಂತ ಅಗತ್ಯವಿರುವ ಕೌಶಲ್ಯ ಅಥವಾ ಸ್ಕಿಲ್ಸ್ ಬಗ್ಗೆ ಮಾತನಾಡಲಿದ್ದೇವೆ. ಮೊದಲನೆಯದಾಗಿ ಈ ಸ್ಕಿಲ್ಸ್ ಅಂದರೆ ಕೌಶಲ್ಯ ಎಂದರೇನು? ನಮಗೆ ಯಾವುದೋ ಒಂದು ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡುವ ಸಾಮರ್ಥ್ಯ ಇದ್ದರೆ ಅದನ್ನೇ ಕೌಶಲ್ಯ ಎನ್ನುತ್ತಾರೆ. ಈ ಸ್ಕಿಲ್ಸ್ಗಳು ಯಾರಿಗೂ ತಾನಾಗಿಯೇ ಬರಲ್ಲ, ನಾವದನ್ನ ಪ್ರಜ್ಞಾಪೂರ್ವಕವಾಗಿ ಬೆಳೆಸಿಕೊಳ್ಳಬೇಕು. ಇಲ್ಲಿ ನಾವು ಒಂದು ಮುಖ್ಯ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳಬೇಕು. ಹುಟ್ಟಿದಾಗಲೇ ನಮಗೆ ಪ್ರಕೃತಿ ದತ್ತವಾಗಿ ಸಿಗುವುದು ಟ್ಯಾಲೆಂಟ್ ಅಥವಾ ಪ್ರತಿಭೆ. ಆದರೆ ಜೀವನದುದ್ದಕ್ಕೂ ನಾವು ಕಷ್ಟಪಟ್ಟು ಕಲಿತು ಬೆಳೆಸಿಕೊಳ್ಳುತ್ತಾ ಹೋಗುವುದೇ ಸ್ಕಿಲ್ ಅಥವಾ ಕೌಶಲ್ಯ. ಆದರೆ ಕಹಿ ಸತ್ಯ ಏನೆಂದರೆ, ಈಗಿನ ಯುವಕರಲ್ಲಿ ಇದೇ ಕೌಶಲ್ಯಗಳ ಕೊರತೆ ಎದ್ದು ಕಾಣುತ್ತಿದೆ. ಕೌಶಲ್ಯದ ಕೊರತೆ ಮತ್ತು ಉದ್ಯೋಗ ಮಾರುಕಟ್ಟೆ. ಈಗಿನ ವೇಗವಾಗಿ ಓಡುವ ಪ್ರಪಂಚದಲ್ಲಿ ಮನುಷ್ಯನಿಗೆ ಕೇವಲ ಪುಸ್ತಕದ ಜ್ಞಾನ ಮಾತ್ರ ಇದ್ದರೆ ಸಾಲದು. ಪುಸ್ತಕದಲ್ಲಿ ಇರೋದನ್ನ ಬದುಕಿನಲ್ಲಿ ಉದ್ಯೋಗದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನೋದು ಗೊತ್ತಿರಬೇಕು. ಭಾರತ ಇವತ್ತು ವಿಶ್ವದಲ್ಲೇ ಅತಿ ದೊಡ್ಡ ಯುವ ಜನಸಂಖ್ಯೆಯನ್ನು ಹೊಂದಿರುವಂತಹ ಹೆಮ್ಮೆಯ ರಾಷ್ಟ್ರ. ಆದರೆ ಇಲ್ಲಿನ ಯುವಕರಲ್ಲಿ ಉದ್ಯೋಗದ ಕೊರತೆ ಯಾಕೆ ಆಗ್ತಿದೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಯಾಕೆಂದ್ರೆ ಇವತ್ತಿನ ಯುವ ಸಮೂಹದಲ್ಲಿ ಪದವಿ ಇದೆ, ಹಣೆಪಟ್ಟಿಯ ಮೇಲೆ ದೊಡ್ಡ ದೊಡ್ಡ ಮಾರ್ಕ್ಸ್ ಕಾರ್ಡ್ ಇದೆ, ಪ್ರತಿಭೆಯೂ ಇದೆ. ಆದರೆ ಕಾರ್ಪೊರೇಟ್ ಜಗತ್ತಿಗೆ ಅಥವಾ ಇಂದಿನ ಮಾರುಕಟ್ಟೆಗೆ ಬೇಕಾದ ಕೌಶಲ್ಯಗಳಿಲ್ಲ. ಪ್ರತಿಭೆ ಇದ್ದರೆ ಅದನ್ನ ಕೌಶಲ್ಯವಾಗಿ ರೂಪಿಸಬೇಕು, ಕೌಶಲ್ಯ ಇದ್ದರೆ ಅದನ್ನ ಅವಕಾಶವಾಗಿ ಬದಲಾಯಿಸಬೇಕು ಎಂಬ ಮಾತನ್ನು ಎಲ್ಲರೂ ಹೇಳುತ್ತಾರೆ. ಹಿಂದಿನ ಕಾಲದಲ್ಲಿ ಓದು ಮುಗಿಯುವ ಮೊದಲೇ ಕೆಲಸ ಸಿಗುತ್ತಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಇವತ್ತು ಇಂಟರ್ವ್ಯೂ ಅಥವಾ ಸಂದರ್ಶನ ಮಾಡುವವರು ನೀವು ಕಾಲೇಜಿನಲ್ಲಿ ಏನು ಕಲಿತಿದ್ದೀರಿ ಅಂತ ಕೇಳುವುದಿಲ್ಲ. ಬದಲಾಗಿ ನೀವು ಯಾವೆಲ್ಲಾ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡಿಕೊಂಡಿದ್ದೀರಿ, ನಮ್ಮ ಕಂಪನಿಗೆ ನಿಮ್ಮಿಂದ ಏನು ಕೌಶಲ್ಯ ಸಿಗುತ್ತೆ ಅಂತ ಕೇಳ್ತಾರೆ. ಇದರ ಅರ್ಥ ಇಷ್ಟೇ ಸ್ನೇಹಿತರೆ, ಇವತ್ತಿನ ಪ್ರಪಂಚವನ್ನು ನಾವು ತಂತ್ರಜ್ಞಾನ ಯುಗ ಅಂತ ಕರೀತೇವೆ. ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಿಜಿಟಲ್ ತಂತ್ರಜ್ಞಾನ, ಆಟೋಮೇಷನ್ ಅಥವಾ ಸ್ವಯಂಚಾಲಿತ ವ್ಯವಸ್ಥೆಗಳು ಇವತ್ತು ನಿರಂತರವಾಗಿ ಬೆಳೆಯುತ್ತಿದೆ. ಹಳೆಯ ಉದ್ಯೋಗಗಳು ನಾಶವಾಗಿ ಹೊಸ ಉದ್ಯೋಗ ಕ್ಷೇತ್ರಗಳು ಸೃಷ್ಟಿಯಾಗುತ್ತಿದೆ. ಈ ಜಾಗತಿಕ ಬದಲಾವಣೆಗಳಿಗೆ ಹೊಂದಿಕೊಳ್ಳಲು ಯುವಕರು ಹೊಸ ಹೊಸ ಕೌಶಲ್ಯಗಳನ್ನ ಕಲಿಯಬೇಕಾದ ಅನಿವಾರ್ಯತೆ ಇದೆ. 2014 ಜುಲೈ 15 ವಿಶ್ವ ಯುವ ಕೌಶಲ್ಯ ದಿನವನ್ನಾಗಿ ಘೋಷಿಸಿತು. ಇಂದಿನ ಯುವ ಪೀಳಿಗೆ ಮೊದಲು ತಮ್ಮ ಆಸಕ್ತಿಯನ್ನ ಗುರುತಿಸಬೇಕು. ಎಲ್ಲರೂ ಒಂದೇ ಕ್ಷೇತ್ರದಲ್ಲಿ ಯಶಸ್ವಿಯಾಗಬೇಕು ಎಂದೇನೂ ಇಲ್ಲ. ಕೆಲವರಿಗೆ ವಿಜ್ಞಾನದಲ್ಲಿ ಆಸಕ್ತಿ ಇರಬಹುದು, ಕೆಲವರಿಗೆ ಕಲೆ ಸಂಗೀತ, ಕೆಲವರಿಗೆ ಕೃಷಿ, ಇನ್ನೂ ಕೆಲವರಿಗೆ ತಂತ್ರಜ್ಞಾನದಲ್ಲಿ ಆಸಕ್ತಿ ಇರಬಹುದು. ಅವರವರ ಆಸಕ್ತಿಯನ್ನು ಸಣ್ಣ ವಯಸ್ಸಿನಲ್ಲೇ ಕಂಡುಹಿಡಿದು ಅದಕ್ಕೆ ಸಂಬಂಧಿಸಿದ ಕೌಶಲ್ಯಗಳನ್ನ ಬೆಳೆಸಿಕೊಳ್ಳುವುದು ಬುದ್ಧಿವಂತಿಕೆ. ನಿರಂತರ ಕಲಿಕೆ ಮತ್ತು ಅಗತ್ಯವಿರುವ ಮುಖ್ಯ ಕೌಶಲ್ಯಗಳು. ನಾವು ಶಾಲೆ ಅಥವಾ ಕಾಲೇಜಿಗೆ ಹೋಗಿ ಕಲಿಯುವುದಕ್ಕೆ ಒಂದು ನಿರ್ದಿಷ್ಟ ವಯಸ್ಸು ಅಥವಾ ಸಮಯ ಅಂತ ಇರುತ್ತೆ. ಆ ಸಮಯದಲ್ಲಿ ನಮ್ಮ ಪರೀಕ್ಷೆ, ಪದವಿ ಎಲ್ಲವೂ ಮುಗಿಯುತ್ತದೆ. ಆದರೆ ಕೌಶಲ್ಯಗಳು ಹಾಗಲ್ಲ, ನಮ್ಮ ಜೀವನದುದ್ದಕ್ಕೂ ಕೌಶಲ್ಯಗಳನ್ನ ಬೆಳೆಸುತ್ತಾ ಹೋಗಬಹುದು. ಒಂದು ವೇಳೆ ನಾವು ಓದಿರೋ ಪುಸ್ತಕದ ಪಾಠ ಮರೆತು ಹೋದ್ರೂ, ನಾವು ಕಷ್ಟಪಟ್ಟು ಬೆಳೆಸಿಕೊಂಡ ಕೌಶಲ್ಯ ನಮ್ಮನ್ನು ಯಾವತ್ತೂ ಕೈಬಿಡುವುದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಓದಿನ ಜೊತೆಗೆ ವಿವಿಧ ಕೌಶಲ್ಯಗಳನ್ನು ಕಲಿಯುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಹೊಸ ತಂತ್ರಜ್ಞಾನಗಳು, ಡಿಜಿಟಲ್ ಸಾಧನಗಳು ಮತ್ತು ಬದಲಾಗುತ್ತಿರುವ ಉದ್ಯೋಗ ಮಾರುಕಟ್ಟೆಗೆ ಹೊಂದಿಕೊಳ್ಳುವುದಕ್ಕೆ ನಿರಂತರವಾಗಿ ಹೊಸ ವಿಷಯಗಳನ್ನ ಕಲಿಯುತ್ತಿರಬೇಕು. ಇವತ್ತು ಇಂಟರ್ನೆಟ್ನಲ್ಲಿ ಸಾಕಷ್ಟು ಆನ್ಲೈನ್ ಕೋರ್ಸ್ಗಳು, ತರಬೇತಿ ಕಾರ್ಯಕ್ರಮಗಳು, ಇಂಟರ್ನ್ಶಿಪ್ಗಳು ಲಭ್ಯವಿದೆ. ಇವು ಯುವಕರಲ್ಲಿ ಕೌಶಲ್ಯವನ್ನ ಹೆಚ್ಚಿಸಲು ಅದ್ಭುತ ವೇದಿಕೆಗಳಾಗಿವೆ. ಹಾಗಾದರೆ ಯುವ ಜನತೆಯಲ್ಲಿ ಇರಬೇಕಾದ ಆ ಪ್ರಮುಖ ಕೌಶಲ್ಯಗಳು ಯಾವುವು? ಮೊದಲನೆಯದಾಗಿ ಸಂವಹನ ಕೌಶಲ್ಯ. ನಮ್ಮ ಆಲೋಚನೆಗಳನ್ನ ಇತರರಿಗೆ ಸ್ಪಷ್ಟವಾಗಿ ವ್ಯಕ್ತಪಡಿಸುವುದು, ಉತ್ತಮವಾಗಿ ಮಾತನಾಡುವುದು ಮತ್ತು ಆತ್ಮವಿಶ್ವಾಸದಿಂದ ಪ್ರಸ್ತುತಪಡಿಸುವುದು ಯಶಸ್ಸಿಗೆ ಮೊದಲ ದಾರಿಯಾಗಿದೆ. ಎರಡನೆಯದು ಸಮಯ ನಿರ್ವಹಣೆ. ಸಮಯದ ಸದುಪಯೋಗ ಎಲ್ಲರಿಗೂ ಸಾಧ್ಯವಿಲ್ಲ. ಆದರೆ ಯಾರು ಈ ಕೌಶಲ್ಯವನ್ನ ಬೆಳೆಸಿಕೊಳ್ಳುತ್ತಾರೋ ಆ ವ್ಯಕ್ತಿ ತನ್ನ ಗುರಿಯನ್ನು ಬಹುಬೇಗ ತಲುಪಬಲ್ಲರು. ಮೂರನೆಯದು ನಾಯಕತ್ವ ಗುಣ. ನಾಯಕತ್ವ ಅಂದರೆ ಕೇವಲ ಇತರರನ್ನ ಆಳ್ವಿಕೆ ಮಾಡುವುದು ಅಥವಾ ಆರ್ಡರ್ ಮಾಡುವುದಲ್ಲ.

ಇಡೀ ತಂಡವನ್ನ ಪ್ರೀತಿಸಿ ಜವಾಬ್ದಾರಿಯನ್ನ ಹೊತ್ತು ತಂಡದ ಸಮಸ್ಯೆಗಳನ್ನ ಸಮರ್ಥವಾಗಿ ನಿಭಾಯಿಸುವುದೇ ನಿಜವಾದ ನಾಯಕತ್ವ. ಕಂಪ್ಯೂಟರ್ ಮತ್ತು ಡಿಜಿಟಲ್ ಜ್ಞಾನ. ಇಂದಿನ ಡಿಜಿಟಲ್ ಯುಗದಲ್ಲಿ ಕಂಪ್ಯೂಟರ್ ಜ್ಞಾನ ಅತ್ಯಗತ್ಯ. ಆನ್ಲೈನ್ ಸಂವಹನ, ಡಿಜಿಟಲ್ ಸುರಕ್ಷತೆ ಮತ್ತು ಹೊಸ ಸಾಫ್ಟ್ವೇರ್ಗಳ ಬಗ್ಗೆ ತಿಳಿದುಕೊಳ್ಳುವುದು ಭವಿಷ್ಯದ ಉದ್ಯೋಗಗಳಿಗೆ ಬಹಳ ಉಪಯುಕ್ತ. ಸೃಜನಶೀಲತೆ ಮತ್ತು ತಂಡದ ಕೆಲಸ. ಒಂದು ತಂಡವಾಗಿ ಕೆಲಸ ಮಾಡುವುದು ಮತ್ತು ಸವಾಲುಗಳಿಗೆ ಹೊಸ ಪರಿಹಾರಗಳನ್ನು ಹುಡುಕುವುದು ತುಂಬಾ ಮುಖ್ಯ. ಗ್ರಾಮೀಣ ಯುವಕರು ಮತ್ತು ಸ್ವಯಂ ಉದ್ಯೋಗ. ಕೌಶಲ್ಯಗಳು ಕೇವಲ ನಗರದ ಯುವಕರಿಗೆ ಮಾತ್ರ ಸೀಮಿತವಲ್ಲ, ಗ್ರಾಮೀಣ ಪ್ರದೇಶದಲ್ಲಿನ ಯುವಕರಿಗೂ ಕೌಶಲ್ಯಾಭಿವೃದ್ಧಿ ಬಹಳ ಮುಖ್ಯವಾಗಿದೆ. ಕೃಷಿ, ಜೇನು ಸಾಕಾಣಿಕೆ, ಸಣ್ಣ ಕೈಗಾರಿಕೆ, ಹೈನುಗಾರಿಕೆ, ಮೊಬೈಲ್ ಅಥವಾ ಕಂಪ್ಯೂಟರ್ ತರಬೇತಿ ಮುಂತಾದ ವಿಷಯಗಳಲ್ಲಿ ಆಧುನಿಕ ಕೌಶಲ್ಯ ಪಡೆದುಕೊಂಡು ಸ್ವಂತ ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಳ್ಳಬಹುದು. ಇದರಿಂದ ಹಳ್ಳಿಗಳಲ್ಲಿ ನಿರುದ್ಯೋಗ ಕಡಿಮೆಯಾಗುವುದರ ಜೊತೆಗೆ ದೇಶದ ಆರ್ಥಿಕ ಬೆಳವಣಿಗೆಗೂ ಸಹಾಯವಾಗುತ್ತದೆ. ಇವತ್ತು ನಿರುದ್ಯೋಗಕ್ಕೆ ಕಾರಣ ಕೌಶಲ್ಯದ ಕೊರತೆ ಎಂದು ತಿಳಿದ ಬಳಿಕ ಸರ್ಕಾರಗಳು ಹಲವು ಕೌಶಲ್ಯಾಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ಯುವಕರಿಗೆ ಕೌಶಲ್ಯದ ಪರಿಣತಿ ಕೊಟ್ಟಾಗ ನಿರುದ್ಯೋಗ ತಾನಾಗಿಯೇ ಕಡಿಮೆಯಾಗುತ್ತದೆ ಎಂಬುದು ಇದರ ಹಿಂದಿರುವ ಪವಿತ್ರ ಉದ್ದೇಶ. ಕರ್ನಾಟಕ ಸರ್ಕಾರದ ಪ್ರಮುಖ ಯೋಜನೆಗಳು. ಕರ್ನಾಟಕ ಸರ್ಕಾರ ಯುವಜನರಿಗಾಗಿ ಹಲವು ಯೋಜನೆಗಳನ್ನು ತಂದಿದೆ. ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ, ಇದನ್ನು 2008 ಸ್ಥಾಪಿಸಲಾಯಿತು. ಯುವಕರಿಗೆ ಉದ್ಯೋಗ, ಸ್ವಯಂ ಉದ್ಯೋಗ ಮತ್ತು ಉದ್ಯಮಶೀಲತೆಗೆ ಅಗತ್ಯವಾದ ಕಂಪ್ಯೂಟರ್, ಐಟಿ, ಎಲೆಕ್ಟ್ರಾನಿಕ್, ಕೃಷಿ ಆಧಾರಿತ ಉದ್ಯಮಗಳ ಕ್ಷೇತ್ರದಲ್ಲಿ ಉಚಿತ ಅಥವಾ ಕಡಿಮೆ ವೆಚ್ಚದ ತರಬೇತಿ ನೀಡುತ್ತದೆ. ಜೊತೆಗೆ ಉದ್ಯೋಗ ಮೇಳಗಳನ್ನು ಆಯೋಜಿಸಿ ಗ್ರಾಮೀಣ ಯುವಕರು, ಮಹಿಳೆಯರು ಮತ್ತು ವಿಶೇಷ ಚೇತನರಿಗೆ ಉದ್ಯೋಗ ಕಲ್ಪಿಸುತ್ತಿದೆ. ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆ, ಇದು 18-35 ಯುವಕರಿಗೆ ಉಚಿತ ವೃತ್ತಿಪರ ತರಬೇತಿ ನೀಡುವ ರಾಜ್ಯದ ಪ್ರಮುಖ ಯೋಜನೆ. ತರಬೇತಿಯ ನಂತರ ಪ್ರಮಾಣಪತ್ರ ಮತ್ತು ಉದ್ಯೋಗದ ನೆರವು ಸಿಗುತ್ತದೆ. ಯುವನಿಧಿ ಯೋಜನೆ, ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 3,000 ಹಾಗೂ ಡಿಪ್ಲೊಮಾ ಹೊಂದಿದವರಿಗೆ 1,500 ಆರ್ಥಿಕ ನೆರವು ನೀಡುವುದರ ಜೊತೆಗೆ ಅವರಿಗೆ ಅಗತ್ಯವಿರುವ ಕೌಶಲ್ಯ ತರಬೇತಿಯನ್ನ ನೀಡಿ ಸ್ವಾವಲಂಬಿಗಳನ್ನಾಗಿ ಮಾಡುತ್ತಿದೆ. ಇದೇ ರೀತಿ ಕೇಂದ್ರ ಸರ್ಕಾರ ಕೂಡ ದೇಶದ ಯುವಶಕ್ತಿಗಾಗಿ ಅದ್ಭುತ ಯೋಜನೆಗಳನ್ನು ಜಾರಿಗೆ ತಂದಿದೆ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ, ಇದು ಭಾರತದ ಅತ್ಯಂತ ಜನಪ್ರಿಯ ಕೌಶಲ್ಯಾಭಿವೃದ್ಧಿ ಯೋಜನೆಯಾಗಿದ್ದು ಯುವಕರಿಗೆ ಉಚಿತ ಕೌಶಲ್ಯ ತರಬೇತಿ, ಪ್ರಮಾಣ ಪತ್ರ ಮತ್ತು ಉದ್ಯೋಗ ಸಹಾಯ ನೀಡುತ್ತದೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ಅಪ್ರೆಂಟಿಸ್ ಪ್ರೋತ್ಸಾಹ ಯೋಜನೆ, ಇದರ ಮುಖ್ಯ ಉದ್ದೇಶ ಯುವಕರಿಗೆ ಕಲಿಯುತ್ತಾ ಸಂಪಾದಿಸುವ ಅವಕಾಶ ಒದಗಿಸುವುದು. ಈ ಯೋಜನೆಯಡಿ ಯುವಕರು ವಿವಿಧ ಕಾರ್ಖಾನೆಗಳು ಮತ್ತು ಸಂಸ್ಥೆಗಳಲ್ಲಿ ಇಂಟರ್ನ್ ಆಗಿ ಸೇರಿ ಪ್ರಾಯೋಗಿಕ ತರಬೇತಿ ಪಡೆಯುತ್ತಾರೆ. ಇದರಿಂದ ಪುಸ್ತಕದ ಜ್ಞಾನದ ಜೊತೆಗೆ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತದೆ. ಜನಶಿಕ್ಷಣ ಸಂಸ್ಥಾನ್, ಇದು ಶಾಲೆ ಅಥವಾ ಕಾಲೇಜು ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿದವರು, ನಿರುದ್ಯೋಗಿಗಳು ಮತ್ತು ಗ್ರಾಮೀಣ ಮಹಿಳೆಯರಿಗೆ ಹೊಲಿಗೆ, ಕರಕುಶಲ ವಸ್ತು ತಯಾರಿಕೆ, ಆಹಾರ ಸಂಸ್ಕರಣೆ, ಮೊಬೈಲ್ ರಿಪೇರಿಯಂತಹ ಸಣ್ಣ ಪುಟ್ಟ ವೃತ್ತಿಗಳ ಕುರಿತು ತರಬೇತಿ ನೀಡಿ ಅವರನ್ನ ಸ್ವಾವಲಂಬಿಗಳನ್ನಾಗಿ ಮಾಡುತ್ತಿದೆ. ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ, ಇದು ಗ್ರಾಮೀಣ ಯುವಕರಿಗಾಗಿ ಉಚಿತ ವಸತಿ ಸಹಿತ ಕೌಶಲ್ಯ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನ ಒದಗಿಸುವ ಮೂಲಕ 1,000 ಯುವಕರ ಕನಸುಗಳಿಗೆ ಹೊಸ ರೆಕ್ಕೆಗಳನ್ನ ನೀಡುತ್ತಿದೆ. ಕೇಳುಗರೆ, ಶಿಕ್ಷಣವು ನಮಗೆ ಜ್ಞಾನ ನೀಡುತ್ತದೆ, ಆದರೆ ಕೌಶಲ್ಯವು ಆ ಜ್ಞಾನವನ್ನು ಯಶಸ್ಸಾಗಿ ಪರಿವರ್ತಿಸುತ್ತದೆ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೇವಲ ಪದವಿ ಮಾತ್ರವಲ್ಲ, ಕೌಶಲ್ಯಗಳು ನಮಗೆ ಬದುಕುವ ಧೈರ್ಯ ನೀಡುತ್ತವೆ, ಸ್ವಾವಲಂಬಿಯಾಗಿ ಬಾಳಲು ಕಲಿಸುತ್ತವೆ. ಕೌಶಲ್ಯಗಳು ಕೇವಲ ಉದ್ಯೋಗ ಪಡೆಯಲು ಮಾತ್ರ ಸಹಾಯ ಮಾಡುವುದಿಲ್ಲ, ಅದು ವ್ಯಕ್ತಿಯ ಆತ್ಮವಿಶ್ವಾಸವನ್ನ ಹೆಚ್ಚಿಸಿ ಸಮಾಜದಲ್ಲಿ ಉತ್ತಮ ಗೌರವ ತಂದುಕೊಡುತ್ತದೆ. ಕೌಶಲ್ಯಯುತ ಯುವಕರು ತಮ್ಮ ಕುಟುಂಬದ ಅಭಿವೃದ್ಧಿಗೆ ಮಾತ್ರವಲ್ಲ, ಇಡೀ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಗೆ ಮಹತ್ವದ ಕೊಡುಗೆ ನೀಡುತ್ತಾರೆ. ಕೊನೆಯದಾಗಿ, ಇಂದಿನ ಕೌಶಲ್ಯವೇ ನಾಳಿನ ಯಶಸ್ಸಿನ ಬುನಾದಿ ಎಂಬ ಮಾತನ್ನು ಮನದಟ್ಟು ಮಾಡಿಕೊಂಡು ಪ್ರತಿಯೊಬ್ಬ ಯುವಕ ಯುವತಿಯು ತಮ್ಮ ಪ್ರತಿಭೆಯನ್ನು ಕೌಶಲ್ಯವಾಗಿ ಬೆಳೆಸಿಕೊಳ್ಳುವ ಸಂಕಲ್ಪ ಮಾಡಬೇಕು. ಕೌಶಲ್ಯವಂತ, ಆತ್ಮವಿಶ್ವಾಸಿ ಮತ್ತು ಜವಾಬ್ದಾರಿಯುತ ಯುವಕರು ಮಾತ್ರ ಅಭಿವೃದ್ಧಿ ಹೊಂದಿದ ಭಾರತವನ್ನ ನಿರ್ಮಿಸಲು ಸಾಧ್ಯ. ನಿರಂತರವಾಗಿ ಹೊಸದನ್ನು ಕಲಿಯೋಣ, ಕೌಶಲ್ಯಗಳನ್ನ ಬೆಳೆಸಿಕೊಳ್ಳೋಣ. ನಮ್ಮ

0: ಕನಸುಗಳಿಗೆ ರೆಕ್ಕೆಗಳನ್ನು ನೀಡೋಣ ಮತ್ತು ನಮ್ಮ ಕುಟುಂಬ, ಸಮಾಜ ಹಾಗೂ ದೇಶದ ಹೆಮ್ಮೆಯಾಗೋಣ. ಕೌಶಲ್ಯಯುತ ಯುವಕರಿಂದ ಮಾತ್ರ ಬಲಿಷ್ಠ ಭಾರತದ ನಿರ್ಮಾಣ ಸಾಧ್ಯ. ಧನ್ಯವಾದಗಳು.
1: ಇದುವರೆಗೆ ಬದಲಾಗುತ್ತಿರುವ ಜಗತ್ತು ಮತ್ತು ಕೌಶಲ್ಯ ಈ ಕುರಿತಾಗಿ ಮಾತನಾಡಿದವರು ಹರ್ಷಿತಾ. ಇನ್ನು ಮುಂದೆ ಕೇಳಿ, ಶರಣ್ ಎಂ ಅವರಿಂದ ಸ್ವರಚಿತ ಕವನ ವಾಚನ ಮೂಡಿಬರಲಿದೆ.
2: ನನ್ನ ಮೊದಲ ಕವನದ ಶೀರ್ಷಿಕೆ ಜೀವನವಾಟವಯ್ಯ. ಯಾರ ಜನನ ಎಲ್ಲೆಂಬುದು, ಯಾರ ಮರಣ ಯಾವ ಕ್ಷಣವೆಂಬುವುದು ಯಾರಿಗೂ ತಿಳಿಯದು. ಮಾನವ ಜೀವನದ ಪಯಣ ಸಾಗುವುದೇ ಸಮಯದ ಆಟವಯ್ಯ. ಕ್ಷಣಿಕ ಬದುಕಿನ ನೂರು ಕನಸಿನ ನನಸಾಗುವುದು ಯಾವುದು ಎಲ್ಲಿಗೆ, ನಿಮಗೆ ನಮಗೆ ಅರಿವಿಲ್ಲದೆ. ಜೀವನವೆಂಬ ಅಧ್ಯಾಯದಲ್ಲಿ ನಿನ್ನದೊಂದು ಪಾಠವೇ. ಎಲ್ಲರ ಮೈಯಲ್ಲಿ ಅರಿಯುವುದೊಂದೇ ಕೆಂಪು ರಕ್ತವ, ಮತ್ತೇಕೆ ನಮ್ಮ ನಿಮ್ಮಲ್ಲಿ ಜಾತಿ ಧರ್ಮವೆಂಬ ಭೇದದಲ್ಲಿ ದ್ವೇಷದ ಕಿಡಿಯಲ್ಲಿ ಸಂಚು ಹಾಕುವುದೇ. ಎಲ್ಲರಿಗೂ ಒಳ್ಳೆದನ್ನೇ ಬಯಸುವ ನೀನಾಗು ಮಾನವ, ನೀನಾಗು ಮಾನವ. ಈ ಕೆಟ್ಟ ಪ್ರಪಂಚದಲ್ಲಿ ನೀ ಮುಂದೆ ಸಾಗು ನಿನ್ನದೇ ದಾರಿಯಲ್ಲಿ. ಹುಟ್ಟುವುದು ಸಾಯುವುದು ಬರಿ ಮೈಯಲ್ಲೇ ಮನುಜ, ಮಣ್ಣಲ್ಲಿ ಮಣ್ಣಾಗಿ ದಹನದಲ್ಲಿ ಬೂದಿಯಾಗಿ ಈ ನಡುವೆ ನಮ್ಮ ನಿಮ್ಮಲ್ಲಿ ಭೇದವೇಕೆ ಮನುಜ. ಹಣ ಆಸ್ತಿ ಎಷ್ಟಿದ್ದರೇನು, ಅದರಿಂದೇನು ಫಲವಿಲ್ಲ ಮಾನವ. ಯಾರು ಬೇಡವೆಂದು ಹೇಳಿದ ನೀನು, ಸಾವಿನ ಸಂದರ್ಭ ಪ್ರೀತಿಸುವವರ ಜನರು ಬೇಕೆಂದೆ. ಮನುಜನೇ ತಿಳಿದುಕೋ, ಇದು ಕಲಿಯುಗ. ಎಲ್ಲವೂ ತಿಳಿಯಿತು ಇಂದಿನ ಈ ಜಗದಲ್ಲಿ, ವಿಧಿ ಎಂಬುದೇ ತಿಳಿಯದೆ ಹೋಯಿತು ಈ ಕಲಿಯುಗದಲ್ಲಿ. ಯಾರಿಗೂ ತಿಳಿಯದೆ ಯಾವುದು ಎಲ್ಲಿಗೆ ಎಂದು ಅರಿವಿಲ್ಲದೆ. ನನ್ನ ಮುಂದಿನ ಕವನದ ಶೀರ್ಷಿಕೆ ಕನ್ನಡ ನಾಡು ಕರುನಾಡ ನಾಡು. ಕನ್ನಡ ನಾಡು ಕರುನಾಡ ನಾಡು, ಚೈತನ್ಯದ ವೈಭವದ ಸಮೃದ್ಧಿಯ ಬೀಡು. ಕನ್ನಡವೇ ಕೋಗಿಲೆಯ ಮಧುರ ಗಾನ, ವಸಂತ ಋತುವಿನ ಸೊಗಸಿನ ಯಾನ. ಹಾಡುತ್ತಿದೆ ಮನವು ಕರ್ನಾಟಕವೆಂದು, ಅಚ್ಚಳಿಯದೆ ಮಿಂಚೊಳಿಯುತ್ತಿದೆ ಇಂದು. ನವ ಭಾರತ ಹೃದಯದಲ್ಲಿ ನೆಲೆಸಿ, ನವಕನ್ನಡ ನಾಡು ಮನದಲ್ಲಿ ಉಳಿಸಿ. ಸೊಗಸೆನಿಸಿದೆ ಕವಿಗಳ ವಾಣಿಯು, ಕಂಪಿಸುತ್ತಿದೆ ಧ್ವನಿಯ ಲಾವಣಿಯು. ಶಶಿಯಲ್ಲಿಯೂ ಮೂಡಿದ ಪ್ರತಿಮೆಯಂತೆ ಕನ್ನಡವೆಂಬ ಭೂಪಟ ಮಿಂಚಿನಂತೆ. ಕನ್ನಡವೇ ಶ್ರೀಗಂಧದ ಬೀಡು, ಇದೆ ನಮ್ಮ ಚೆಲುವ ಕನ್ನಡ ನಾಡು. ಹಸಿರೆಲೆ ನಡುವೆ ಹೂವಿನಂತೆ ಕನ್ನಡವೇ ಸಿಹಿ ಜೇನ ಹನಿಯಂತೆ. ಕನ್ನಡವೇ ನವರಸಗಳ ಬೀಡು, ಕಟ್ಟಿಕೊಂಡೆವು ಕನ್ನಡ ನುಡಿಗಳ ಗೂಡು. ರಂಗು ರಂಗಿನ ಮಂಟಪದ ತಾಣ, ಕನ್ನಡ ನಾಡೆ ಶಿಲ್ಪಕಲೆಯ ಪ್ರಾಣ. ಜೋಗದ ಸಿರಿಯ ನರ್ತನ ನಾಟ್ಯವಾಗಿದೆ, ಕಲೆ ಸಾಹಿತ್ಯಗಳ ಉಸಿರಾಗಿದೆ. ಸೂರ್ಯ ಚಂದ್ರ ನಕ್ಷತ್ರಗಳ ಕಿರಣ, ಕವಿಲೇಖನಿ ನುಡಿಗಳ ಚರಣ. ಕನ್ನಡ ನೆಲ ಕನ್ನಡ ಜಲ, ಕನ್ನಡ ನಾಡು ಕನ್ನಡ ಹಾಡು. ಕನ್ನಡ ನೆಲದ ಜೀವಸಾಕ್ಷಿಯಾಗಿದೆ ಕನ್ನಡ ನಾಡು, ಉಸಿರಾಗಿ ನಿಂತಿದೆ. ಕನ್ನಡವೇ ಒಲವಿನ ಬಂಧ, ಕನ್ನಡದ ಏಕತೆಯ ಅನುಬಂಧ. ಜೀವದ ದೀಪದ ಬೆಳಕಿನಲ್ಲಿ ಕನ್ನಡದ ಅಂದ, ಕನ್ನಡವೇ ಬದುಕಿನ ಸುವರ್ಣ ಗಂಧ. ಋತುಗಳೇ ಕಳೆಯಲಿ ಹೂಗಳೇ ಅರಳಲಿ, ಕನ್ನಡವೇ ಉಸಿರು ಕನ್ನಡವೇ ಹೆಸರು. ಕನ್ನಡವೇ ಕರುಳಿನ ಹೊಕ್ಕಳು, ನಾವೆಲ್ಲರೂ ಕನ್ನಡಾಂಬೆಯ ಮಕ್ಕಳು, ನಾವೆಲ್ಲರೂ ಕನ್ನಡಾಂಬೆಯ ಮಕ್ಕಳು. ನನ್ನ ಮುಂದಿನ ಕವನದ ಶೀರ್ಷಿಕೆ ನನ್ನ ಜೀವದ ಉಸಿರು. ನಿನ್ನ ಉದರದಿ ಜನಿಸಿದ ಆ ಸಮಯದಿ, ಎನ್ನ ಅಳುವ ಕಂಡು ತನ್ನೆಲ್ಲ ನೋವ ಮರೆತು, ಮುಖದಿ ನಗುವ ಬೀರುತ ನಿಂತವಳು ನೀನು ಮಾತೆ. ಎನ್ನ ಮುಖವ ನೋಡುತ್ತ ಸಂಭ್ರಮದಿ ಆ ಕ್ಷಣದಿ, ನಿಜ ಹೇಳು ನಿನಗಿನ್ನೆಲ್ಲಿತ್ತು ಆ ಸಂತಸ. ಎನ್ನನು ಎತ್ತಿಕೊಂಡು ಎದೆ ಹಾಲುಣಿಸಿ ಪೋಷಿಸಿದವಳು, ಲಾಲಿ ಜೋಜೋ ಲಾಲಿ ಹಾಡ ಹೇಳುತ್ತಾ ನಿದ್ರೆಗೆ ಜಾರಿಸಿದವಳು. ಎನ್ನ ಮೊದಲ ತೊದಲ ಮಾತ ಕೇಳಿದ ಮಾತೆ ನೀನು, ಎನ್ನ ಮೊದಲ ಸಣ್ಣ ಕಾಲ್ನಡೆಗೆ ಹೆಜ್ಜೆಯ ನೋಡುತ್ತಾ, ತುಟಿಯ ಅಂಚಿನಲ್ಲಿ ಮುಗುಳ್ನಗೆಯ ಬೀರುತ್ತ, ಆನಂದ ಸಂತಸದ ಪರಾಕಾಷ್ಠೆ ಕಂಡವಳು ನೀನು ಮಾತೆ. ನೂರಾರು ಕತೆಗಳ ಹೇಳಿ ಎನ್ನ ಬೆಳೆಸಿದವಳು ನೀನು, ಸುಸಂಸ್ಕೃತನಾಗಿ ಎನ್ನ ಬೆಳೆಸಿದ ಮಾತೆಯು ನೀನು. ಸತ್ಯ ಮೇವ ಜಯತೆ ದಾರಿಯೊಳಗೆ ನಡೆಸಿದವಳು, ತಾಳ್ಮೆಯ ಶಕ್ತಿಯ ಕೊಡಿಸಿದವಳು, ತಪ್ಪುಗಳನ್ನ ತಿದ್ದಿ ಸರಿಪಡಿಸಿದವಳು, ಉತ್ತಮ ಭವಿಷ್ಯಕ್ಕೆ ಮಾರ್ಗದರ್ಶಕಿಯಾಗಿ ಎನ್ನ ಮೊದಲ ಗುರುವಾಗಿ ಕಲಿಸಿ

ದವಳು ನೀನು ಮಾತೆ, ಭವ್ಯ ಭಾರತ ನಿರ್ಮಾಣದ ಮೊದಲ ವ್ಯಕ್ತಿ ನೀನಾಗು ಎಂದು ಪೂಜಿಸಿದವಳು, ನಿನ್ನ ಕಲಿಕೆಯ ಹಿಂದೆ ನಾನಿದ್ದೇನೆ ಸಾಧಿಸು ಎಂದು ಬೆನ್ನನ್ನು ತಟ್ಟಿದವಳು, ಪ್ರಯತ್ನದಿ ಫಲವು ಇದೆ ಎಂದು ಧೈರ್ಯವ ನೀಡಿದವಳು, ನನ್ನ ಜೀವದ ಉಸಿರು ಎನ್ನ ಹೆಸರು ನೀನೆ ಮಾತೆ, ನನ್ನ ಜೀವದ ಉಸಿರು ಎನ್ನ ಹೆಸರು ನೀನೆ ಮಾತೆ. ನನ್ನ ಮುಂದಿನ ಕವನದ ಶೀರ್ಷಿಕೆ ಬಾರೋ ಮಳೆರಾಯ. ಓ ದರೆಗಿಳಿದು ಬಾರೋ ಮಳೆರಾಯ, ನಿನ್ನ ಮಳೆಹನಿಯು ಭೂಮಿಗೆ ಬಿದ್ದು ಆ ಮಣ್ಣಿನ ಸುವಾಸನೆಯನ್ನು ಅನುಭವಿಸಿದೆನಾ? ಬಾರೋ ಮಳೆರಾಯ, ಬಾರೋ ಮಳೆರಾಯ, ನಿನ್ನನ್ನೇ ನಂಬಿರುವ ರೈತನಿಗೆ ನೆಲೆಯಾಗುವ, ನಿನ್ನನ್ನೇ ನಂಬಿರುವ ಗಿಡಮರಗಳಿಗೆ ಉಸಿರಾಗ್ಯುವ. ಬಾರೋ ಮಳೆರಾಯ, ಬಾರೋ ಮಳೆರಾಯ, ಕೊಳ ಬಾವಿಗಳಿಗೆ ಜೋಗ ಜಲಪಾತಗಳಿಗೆ ನೀರಿನ ರೂಪದಲ್ಲಿ ಜೀವವಾಗಿ ಬಾ. ಬಾರೋ ಮಳೆರಾಯ, ಬಾರೋ ಮಳೆರಾಯ. ಓ ಮಳೆರಾಯ, ನೀನಿಲ್ಲದೆ ಗಿಡಮರಗಳಿಲ್ಲ, ನೀನಿಲ್ಲದೆ ಪಶು ಪಕ್ಷಿಗಳಿಲ್ಲ, ನೀ ಇಲ್ಲದೆ ಯಾರೂ ಇಲ್ಲ. ದರೆಗಿಳಿದು ಬಾರೋ ಮಳೆರಾಯ, ದರೆಗಿಳಿದು ಬಾರೋ ಮಳೆರಾಯ. ನನ್ನ ಮುಂದಿನ ಕವನದ ಶೀರ್ಷಿಕೆ ವ್ಯಂಜನಗಳ ಕವಿತೆ. ಕನ್ನಡ ಲೋಕದಲ್ಲಿ ಖಡ್ಗದ ಬೆಂಕಿಯ ಚೆಲ್ಲಿ, ಗಂಡದೆಯ ಧೈರ್ಯವ ತುಂಬಿ ಘನ ಶಕ್ತಿಯು ಹುಟ್ಟಿತು ಜ್ಞಾಪಕ ಹೃದಯದ ಹಸ್ತದಲ್ಲಿ ಮೂಡಿ. ಚರಣಗಳ ನಾದದ ಹಾಡಿನಲ್ಲಿ ಛಲವೆಂಬ ಗಾಂಭೀರ್ಯವ ತುಂಬಿ ಜಯಕೋಶ ನಮ್ಮ ತುಟಿಯ ಅಂಚಿನಲ್ಲಿ. ಜರಿಯ ಆಗಮನವೇ ಆ ಸಂದರ್ಭದಲ್ಲಿ ಜ್ಞಾನದ ಲೋಕದ ಬೆಳಕು ಹೊಮ್ಮಿತು. ಟೀಕೆ ಮಾಡುವ ಜನರ ಜಂಜಾಟದಿಂದ ಟಕ್ಕ ಮನಸ್ಸಿನ ಹೊಯ್ದಾಟದಿಂದ ಡಂಗೂರ ಡಿಂಡಿಮವ ಕಾಡಿದೆ ಢಗಢಗನೆ ಗುರಿಯೆಡೆಗೆ ಹರಿದಾಡುತ್ತ. ನಡೆಯಿಂದ ಸಾಗಲಿ ಆ ದಿನ ಬರುವವರೆಗೂ, ತಕ್ಕಡಿ ತೂಗುವ ಹಾದಿಯಲ್ಲಿ ತಟ್ಟನೆ ಅರಿವಾಗುವುದು ಜೀವನವು. ದಹನದ ಮನಸ್ಸಿರುವ ಜನಗಳ ನಡುವೆ ಧೈರ್ಯವ ತುಂಬಿಕೊಂಡು ಸಾಗುವುದೇ ನಯನಗಳಿಂದ ಎಲ್ಲವೂ ನೋಡುತ್ತ. ಪಾಪ ಕರ್ಮಗಳ ದಾಟಿ ಫಲದ ಫಲದತ್ತ ಮುಖ ಮಾಡಿ ಬಲದ ಬಾಂಧವ್ಯವು ಕಂಡುಕೊಳ್ಳುತ್ತಾ ಭರವಸೆಯ ಉತ್ತುಂಗದ ಬೆಳಕಿನಲ್ಲಿ ಮಾನವೀಯತೆಯ ಹುಟ್ಟು ಹಾಕುತ್ತ. ಯಮ ಪಾಶಗಳ ಜೊತೆ ಆಟ, ರಕ್ಕಸರ ಜೊತೆ ಯುದ್ಧ, ಲಘು ಜೀವನದಲ್ಲಿ ಎಲ್ಲವೂ ಅರಿತು ಶತಕೋಟಿಯ ಜೀವಿಗಳ ಜನನ ಮರಣ ಇಲ್ಲೇ ಷಟ್ಪದಿಯ ಸಾಲುಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ. ಸತ್ಯದ ಲೋಕದಲ್ಲಿ ನಾವಿಲ್ಲ, ಅಸತ್ಯ ಲೋಕದಲ್ಲಿ ನಾವು. ಹರಿಯರ ಬ್ರಹ್ಮನಲ್ಲಿ ಕೇಳುವುದೊಂದೇ, ಬೆಳಕು ಆಗಲಿ ಈ ಲೋಕವೆಲ್ಲ, ಈ ಲೋಕವೆಲ್ಲ. ನನ್ನ ಮುಂದಿನ ಕವನದ ಶೀರ್ಷಿಕೆ ಪ್ರೇಮದೊಲುಮೆ. ಚೆಲುವೆ ನೀ ಬರೆದ ಒಲವಗೀತೆ, ತುಟಿಯಂಚಿನಲ್ಲಿ ನಾಟ್ಯವಾಡುವಾಗ ಮನದಲೇಕೋ ಕೋಗಿಲೆಯ ರಾಗ ನಿನ್ನ ನೆನಪಿನಲ್ಲೇ ಹಾಡಿದಾಗ, ಪ್ರೇಮದೊಲುಮೆ ಗಗನ ಮುಟ್ಟಿದಾಗ ಮೇಘಗಳು ಪ್ರೀತಿಯಲ್ಲಿ ತೇಲುವಾಗ, ಚಂದಿರನು ಮುಗುಳ್ನಗೆಯಲ್ಲಿ ನಾಚಿದಾಗ ನಕ್ಷತ್ರಗಳು ಮಿನುಗುತ್ತಾ ಪ್ರೇಮಿಸಿದಾಗ, ನನ್ನ ನಿನ್ನ ಒಲವು ಹೂವಾಗಿ ಅರಳಿದಾಗ ಏಕೋ ಏನೋ ಪ್ರೀತಿಯಲ್ಲಿ ಜ್ಞಾನಿಸುವಾಗ, ರಂಬೆ ಊರ್ವಶಿಯರು ಕಣ್ಣರಳಿಸಿ ನೋಡಿದಾಗ ದೃಷ್ಟಿಯಾಯಿತೇನೋ ನಮ್ಮ ಪ್ರೇಮ ಸಲ್ಲಾಪಕ್ಕೆ, ನಿನ್ನ ವರ್ಣಿಸಲು ನನ್ನ ಬರಹವೇ ಓಲೆಗರಿಯಲಿ ನುಡಿಗಳ ಪ್ರೇಮವೇ, ಸುಮ ಅರಳುವ ಪ್ರೇಮಕ್ಕೆ ಅಕ್ಷರಗಳ ಹುಡುಕಾಟವೇ, ಒಲವ ಇಂಚರದ ಹಾಡಿಗೆ ಹೆಜ್ಜೆಯ ಭರತನಾಟ್ಯವೇ. ನೀ ಮಲ್ಲಿಗೆ ಹೂ ಮುಡಿದಾಗ ಸಿಂಧೂರ ಬಿಂದುವು ಇಟ್ಟಾಗ ಹಸಿರು ಸೀರೆಯ ಉಟ್ಟು ಕೈಬಳೆಯ ತೊಟ್ಟು ಬಂದಾಗ ನಿನ್ನ ಸೌಂದರ್ಯವು ನನ್ನ ಹೃದಯ ಮುಟ್ಟಿದಾಗ ಕಣ್ಗಳೆರಡು ನಿನ್ನ ನೋಡಿದಾಗ ಹೃದಯ ಬಡಿತವು ಹೆಚ್ಚಾದಾಗ ಮನದಂಗಳದಲ್ಲಿ ಪ್ರೀತಿಯ ಅರಮನೆ ಮಾಡಿದಾಗ ಪ್ರೇಮದ ರಾಜರಾಣಿ ನಾವಾದಾಗ ವಲವರಾಗದ ಶ್ರುತಿಯು ಹಾಡಿದಾಗ ನಾದದ ಪ್ರೇಮವು ಮಿಂಚಿನಂತೆ ಕುಣಿದಾಗ ಸ್ವರ್ಗವೇ ಪ್ರೇಮದ ತಾಣವಾದಾಗ ನನ್ನ ಹೃದಯ ನಿನ್ನದೇ ಆದಾಗ ನನ್ನ ಹೃದಯ ನಿನ್ನದೇ ಆದಾಗ. ನನ್ನ ಮುಂದಿನ ಕವನದ ಶೀರ್ಷಿಕೆ ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ. ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ, ಒಲವಿನ ಭಾಷೆಯೇ ನೀ ಕನ್ನಡ. ಸಂಸ್ಕೃತಿಗೆ ನೆಲೆಯಾಗಿರೋ ನೀ ಕನ್ನಡ, ದೇಶಾಭಿಮಾನ ಬೆಳೆಸುವ ನೀ ಕನ್ನಡ. ಎಂದೆಂದೂ ಮನದಲ್ಲಿ ಕನ್ನಡ ಸ್ವರಗಳ ನಾದದಲ್ಲಿ, ಎಂದೆಂದೂ ಮನದಲ್ಲಿ ಕನ್ನಡ ಸ್ವರಗಳ ನಾದದಲ್ಲಿ. ಗಂಡು ಗಲಿಗಳ ನಾಡು ಇದು, ವೀರ ಶೂರರ ದೇಶವಿದು, ನಿತ್ಯ ವಸಂತದ ನಾಡು ಇದು, ಹಸಿರು ತಾಣಗಳ ಬೀಡು ಇದು. ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ.
ಬುದ್ಧ

0: ಬಸವ ಜನಿಸಿದ ತಾಣವಿದು, ಕಲೆ ಸಾಹಿತ್ಯಗಳ ಚಾವಣಿ ಇದು, ಮಹಾಕವಿಗಳ ಕಾಣಿಕೆ ಇದು, ಕನ್ನಡ ನಾಡಿನ ಹೊಂಬೆಳಕು ಇದು, ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ, ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ. ನಾದದ ಕಡಲ ನಾಟ್ಯವಿದು, ಹಸಿರು ಸಿರಿಯ ಚೆಲುವು ಇದು, ಕಾವೇರಿ ನದಿಯ ಜೀವನಾಡಿ ಇದು, ತುಂಗೆಯ ಮಡಿಲ ಫಲವತ್ತತೆ ಇದು, ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ, ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ. ಶಿಲೆಯ ಉಸಿರು ನಲಿದಾಡಿದೆ, ದೇಗುಲದ ಕಲೆಯು ಉಳಿದಿದೆ, ರಂಗದ ವೈಭವ ಹೆಸರಾಗಿದೆ, ದಸರಾ ದೀಪ ಮಿಂಚೊಳಿಯುತ್ತಿದೆ, ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ. ಬಾಳಿನ ನುಡಿ ಸಾಹಿತ್ಯದ ಸಾರ, ಕರುಳಿನ ಕವಿತೆ ಮಮತೆಯ ಸಾರ, ಕನ್ನಡ ಶ್ರೀಗಂಧದಲ್ಲಿ ಸದಾ ತೇಲುತ, ಮಣ್ಣಿನ ಮಗು ಕನ್ನಡದ ನಗು, ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ, ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ. ನನ್ನ ಮುಂದಿನ ಕವನದ ಶೀರ್ಷಿಕೆ ಸ್ವರಾಕ್ಷರಗಳ ಕವಿತೆ. ಅದ್ಭುತ ಸಾಲುಗಳ ಕವಿತೆಯು ಅರಳಿ, ಆಕಸ್ಮಿಕ ಕನಸೊಂದು ಮನದಲ್ಲಿ ತೇಲಿ, ಇಂದ್ರಚಾಪದ ಬಣ್ಣದಲ್ಲಿ ನುಗು ಮೂಡಿ, ಈಶ್ವರನ ಹೂದೋಟದಲ್ಲಿ ತೇಲಿ, ಉಷೆಯ ಕಿರಣದಲ್ಲಿ ನಲಿಯುವ ಹೂವು, ಊರ ತಿರುಗಿ ಬಂದು ನೆನಪಾದ ನೀನು, ಋತುಗಳು ಕಳಿತ ಹಾಡಿದೆ ಮನವು, ಎದೆಯಲ್ಲಿ ಹೊಸ ಹೂವೊಂದು ಅರಳಿ, ಐದು ಪದಗಳು ಸಾಲದು ಹೇಳಲು ನಿನಗೆ, ಒಲವಿನ ಉಡುಗೊರೆಯೇ ಹೂತೋಟ, ಓ ನಿನ್ನ ಪ್ರೀತಿಯಲ್ಲಿ ನನ್ನ ಮನವು, ಔದಾರ್ಯದ ಹೃದಯದ ಬೆಳಕು ಚೆಲ್ಲಿ, ಅಂಗಳದಲ್ಲಿ ಹೂವೊಂದು ನಗುತ್ತಿತ್ತು, ಆಹ ಎಂತ ಅಂದವೇ ನಿನ್ನ ನಗು, ಆಹ ಎಂತ ಅಂದವೇ ನಿನ್ನ ನಗು. ನನ್ನ ಮುಂದಿನ ಕವನದ ಶೀರ್ಷಿಕೆ ಪ್ರಕೃತಿಯ ಸೊಗಸು. ಕುಂದ ದಿಬ್ಬಗಳ ನಟ್ಟವಿ ಇರುವ ಹೆದ್ದಾರಿಗಳು, ನೂರಾರು ತಿರುವುಗಳ ತಾಣವೋ, ಅಲ್ಲಿನ ಹಸಿರು ಕಾಂತಾರವೋ, ದಿಟ್ಟಿಸಿ ನೋಡು ಚಂದವ, ಕುಸುಮ ಹೂಗಳು ಸೌಂದರ್ಯದ ಫಲವು, ಕುಸುಮ ಹೂಗಳ ಸೌಂದರ್ಯದ ಫಲವೋ, ಆ ಕಾಂತಾರದಿ ಮಣ್ಣಿನ ಫಲವತ್ತತೆಯೋ, ಭೂಮಿಯ ಅಂತರಾಳದಿಂದ ಅರಿಯುವ ಜಲದ ಗುಟ್ಟೋ, ಕುಸುಮ ಗಿಡಗಳು ಚಿಗುರೆಡೆದು ಮೊಗ್ಗಾಗಿ ಪುಷ್ಪಗಳಾಗಿ ನಕುಮುಖದಿಂದ ಅರಳಿತೋ, ಒಂದೆಡೆಯಿಂದ ಪ್ರಕೃತಿಯು ಯೋಚಿಸಿತು ಏನೆಂಬುದು, ಆ ಕುಸುಮಗಳು ದೇವರಿಗೆ ಅರ್ಪಣೆಯಾಗಿತೋ, ಸ್ತ್ರೀಯರ ಮುಡಿ ಸೇರಿತೋ, ಸ್ವರ್ಗಸ್ಥರಾದವರ ಪಾದ ಸೇರಿತೋ, ನೀಲಿಮೋಡಗಳು ಮರೆಯಾದವೋ, ಅಶ್ವೇತ ಛಾವಣಿಗಳು ಕವಿದಿತೋ, ಕತ್ತಲಾಗಿತೋ, ಶಶಿತಾರೆಗಳು ಮರೆಯಾಗಿತೋ, ಮೇಘಧ್ವನಿ ಬೆಳ್ಮಿಂಚು ಮೊಳಗುವ ಸಿಡಿಲಿನ ಅಬ್ಬರವೋ, ದರೆಗೆ ವೃಷ್ಟಿಯ ಆಗಮನವೋ, ಹಸಿರು ತಾಣಗಳಿಗೆ ಶುಭ ಸಂದೇಶವೋ, ಬೆಳ್ಳಂಬೆಳಗು ಸಂಧ್ಯಾವತ್ತಿನಲ್ಲಿ ಸೂರ್ಯ ಹುಟ್ಟಿದನು, ಪ್ರಕೃತಿಯು ಬೆಳಕಿನಡೆಗೆ ಸಾಗಿತೋ, ಮತ್ತೆ ಕ್ಷಣ ಮಾತ್ರದಲ್ಲಿ ಮುಳುಗಿದನು, ಹಕ್ಕಿಗಳ ಚಿಲಿಪಿಲಿಗಾನ ಕೇಳಿಸಿತೋ, ಗಗನ ದರೆಯಿಂದಲೀರ್ವರ ಸಮ್ಮಿಲನದಿಂದ ಸೃಷ್ಟಿಯಾದ ಸ್ವರ್ಗವೋ, ಉದಕದ ಮೇಲೆ ಸಾಗುವ ದೋಣಿಯೋ, ರತ್ನಗರ್ಭದಡಿಯಲ್ಲಿ ಜೀವಿಸೋ ಜೀವಿಯೋ, ದಿವಾಕರ ಶಶಂಕ ಇಂದಲೀರ್ವರಿಂದ ಬರುವ ಹೊಂಬೆಳಕೋ, ಮಲ್ಲಿಗೆ ಬಾಜಿ ಶ್ರೀಗಂಧದಿಂದ ಬರುವ ಸುಗಂಧವೋ, ಗಗನ ಇಂದ ಇಳೆಗೆ ಸೇತುವೆಯಾಗಿರುವ ಕಾಮನ ಬಿಲ್ಲೋ, ಇದಲ್ಲವೇನೋ ಪ್ರಕೃತಿ ಸೌಂದರ್ಯ, ಇದಲ್ಲವೇನೋ ಪ್ರಕೃತಿ ಸೌಂದರ್ಯ.
1: ಇದುವರೆಗೆ ಶರಣ್ ಎಂ ಅವರಿಂದ ಸ್ವರಚಿತ ಕವನ ವಾಚನ ಮೂಡಿಬಂತು. ಕೇಳುಗರೆ, ಇದು ಇಂದಿನ ಯುವ ವಾಣಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಶ್ರೇಯಾ, ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ನ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್,

0: ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದೆ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
1: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೇ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ ರಿಸಲ್ಟ್ ಬರ್ಲಿ ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
2: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
3: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
4: ಯಾರು?
5: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
4: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
5: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
4: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
5: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
6: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
7: ಮಲಗೋ ಕಂದಮ್ಮನಿಗೆ ಜೋಗುಳ ಹಾಡು.
8: ಜೋ ಜೋ ನಾಲಿ ನಾ ಹಾಡುವೆ.
7: ಬೆಳೆಯೋ ಮಕ್ಕಳಿಗೆ ಜ್ಞಾನದ ಗೂಡು.
9: ಈ ಕನ್ನಡದ ಅಕ್ಷರ ಮಾಲೆ.
7: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ.
9: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ.
7: ವಯೋವೃದ್ಧರಿಗೆ ಬದುಕಿನ ಹಿರಿಮೆ.
8: ಮನೆಗೊಂದು ಎಲ್ಲೆ ಎಲ್ಲಿದೆ.
7: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಅದಕ್ಕೀಗ 90ರ ಸಂಭ್ರಮ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
8: ನಮ್ಮ ನಿಮ್ಮ ವಾಣಿ, ಇದು ಎಲ್ಲರ ಕಣ್ಮಣಿ.
7: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ, ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯನೂತನ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಇದು ಆಕಾಶವಾಣಿ, ಸಮಯ 10 ಗಂಟೆ ಆಗಲಿದೆ. ಇನ್ನೀಗ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಅರ್ಚನಾ ಜಿ ಉಪಾಧ್ಯಾಯ ಅವರ ಹಾಡುಗಾರಿಕೆ ಪ್ರಸಾರವಾಗುತ್ತೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. DRM ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 11 ಗಂಟೆ. ಆತ್ಮೀಯ ಶ್ರೋತೃಗಳೇ, ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಇದೀಗ ಮಾಡಿಕೊಳ್ಳೋಣ. ನಾಳೆ ಬೆಳಿಗ್ಗೆ 6:10 ದಸರಾ ವಿಶೇಷ ಗೀತಾರಾಧನಾ ದೇವಿ ವೈಭವ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:30 ದಸರಾ ಚಿಂತನ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ. 6:40 ದಸರಾದಲ್ಲಿ ಇಂದು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರು. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:50 ರೈತರಿಗೆ ಸಲಹೆ ಕೇಳುವಿರಿ. 7:15 ಎನ್ ಅಪರ್ಣ ಅವರು ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳನ್ನು ಆಲಿಸಬಹುದು. ನಾಳೆ ಬೆಳಿಗ್ಗೆ 8:30 ಮೈಸೂರು ದಸರಾ ಎಷ್ಟೊಂದು ಸುಂದರ ವಿಶೇಷ ರೂಪಕ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 9:00 ಮೈಸೂರು ವೃತ್ತಾಂತರಂಗ ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಮೂಡಿಬರಲಿದೆ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 9:10 ಗೀತ ಪಲ್ಲವ. 9:30 ಗಾನಗಂಗೆ ಕೇಳುವಿರಿ. 10:00 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನ ಕುರಿತಾದ ಕಾರ್ಯಕ್ರಮ.

ಕಾರ್ಯಕ್ರಮ ಸರಣಿ ರಚನೆ, ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು, ನಿರ್ಮಾಣ KL ರಾಜೇಶ್ವರಿ. 10:30 ಸುನೇರೆಪಲ್, 11 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಹೈನುಗಾರಿಕೆಯಲ್ಲಿ ಹೊಸತನದ ಕಥೆ, ಶ್ವೇತಾ ರವೀಂದ್ರನಾಥ್ ಅವರೊಂದಿಗೆ ಮಾತುಕತೆ, ಸಂದರ್ಶಕರು ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಸಂಧಿವಾತದ ಸಂದರ್ಭದಲ್ಲಿ ಸಂಧಿವಾತದ ಆರೈಕೆ ಮತ್ತು ಚಿಕಿತ್ಸೆ ಕುರಿತು ಡಾಕ್ಟರ್ KR ಕಾಮತ್ ಅವರೊಂದಿಗೆ ಸಂದರ್ಶನವಿದೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 11 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನಧನ್ ಯೋಜನೆ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಮಹಾಬಲೇಶ್ವರ ಶಾಸ್ತ್ರಿ. 1:20 ಚಿತ್ರಗೀತೆಗಳು, 2:40 ಬಾಳ ಬೆಳಕು. ಸಾಹಿತ್ಯ ಸಂಘಟಕ AP ಕುಮಾರ್ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ನಾಳೆ ಮಧ್ಯಾಹ್ನ 3 ಗುಲ್ಮೊಹರ್. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮೆಟ್, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ BK ಸುಮತಿ. 6:30 ವಿಜ್ಞಾನದ ಮುನ್ನಡೆ ಅಮೂಲ್ಯ S ಅವರಿಂದ. 6:51 ಕೃಷಿರಂಗ, ಕೃಷಿಯಲ್ಲಿ ವೃತ್ತಾಕಾರದ ಆರ್ಥಿಕತೆ, ಈ ಕುರಿತು ಡಾಕ್ಟರ್ ಮಹೀನ್ ಶರೀಫ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ HGowda. ನಂತರ ಮಾಗಡಿ ತಾಲೂಕು ಕುಟ್ಟಿಗೆಪಾಳ್ಯದ ಹೊಂಬೇಗೌಡ ಹಾಗೂ ಸಂಗಡಿಗರಿಂದ ಸುಗ್ಗಿ ಪದ ಕೇಳಬಹುದು. 7:45 ಕನ್ನಡದಲ್ಲಿ ಭಾಷಣ, ಗಾಂಧಿವಾದವು ಕನ್ನಡ ಸಾಹಿತ್ಯಕ್ಕೆ ಹಾಗೂ ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು, ಈ ಕುರಿತು ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ SM ರಜನಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 8 ಮೈಸೂರು ದಸರಾ ಹಬ್ಬದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಪ್ರಸಾರವಾಗುತ್ತೆ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 8:30 ಶ್ರೀಗಂಧ, 9:15 HK ರಘು ಅವರು ಹಾಡಿರುವ ಭಾವಗೀತೆಗಳು ಮೂಡಿಬರಲಿವೆ. 9:30 ರಾಷ್ಟ್ರೀಯ ರೂಪಕ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ನಾಳೆ ರಾತ್ರಿ 10 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರ. ಜಗದೀಶ್ ಹೂಗಾರ್ ಅವರ ತಬಲಾ ವಾದನ ಆಲಿಸುವಿರಿ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಮಾಡಿಕೊಂಡಿರಿ.

0: ಇದು ಆ ಮಾರಮ್ಮನ ಪ್ರಕೋಪನ ಇರಬೇಕು ಅನಿಸ್ತದ.
1: ನಮ್ಮ ಕಡೆ ಒಳದ ಮಾರಮ್ಮನ ಕಾಟ ಅಂತ ನನಗೂ ಅನಿಸ್ತೈತಿ. ಎಷ್ಟೋ ವರ್ಷಗಳಿಂದ ಮಾರಮ್ಮಗ ಪೂಜಾ ಮಾಡಿಲ್ಲ, ಬಲಿನೂ ಕೊಟ್ಟಿಲ್ಲ. ಮಾರಮ್ಮ ಸಿಟ್ಟಿಗೆದ್ದಾಳ ಅಂತ ಕಾಣ್ತೈತಿ. ಮಾರಮ್ಮ ದೇವಿ, ನಮ್ಮ ಮ್ಯಾಲ ಸಿಟ್ಟಿಗೆ ಹೇಳ್ಬೇಡವ್ವಾ, ನಿನಗ್ ಬಲಿ ಕೊಡುವ ವ್ಯವಸ್ಥೆ ನಾವು ಮಾಡ್ತೀವಿ.
2: ಗೌಡ್ರ, ಆದಷ್ಟು ಲಘುನ ಅವನ ಜಾತ್ರೆ ಇಟ್ಕೋಬೇಕ್ರಿ.
1: ಹೌದಲೇ ಬಸ್ಯ, ನೀನು ಗುಡಿ ಪೂಜಾರಿಗೆ ನಮ್ಮ ಮನಿಗೆ ಬರಾಕ್ ಹೇಳ.
2: ಹ್ಞೂ,
1: ಮುಂದಿನ ಮಾಸಿಗೆ ನಮ್ಮ ಕಡಿ ಹೊಲದ ಮಾರಮ್ಮನ ಜಾತ್ರೆ ಐತಿ ಅಂತ ಊರಾಗೆಲ್ಲ ಡಂಗ್ರ ಸಾರೋಣಂತ. ಇನ್ನು ಯಾಕ್ ನಿಂತೀಯೋ, ಹೋಗ್ ಕರ್ಕೊಂಡ ಪೂಜಾರಿನ.
2: ಹೊಂಟರಿ ಹೊಂಟರಿ ಗೌಡ್ರ,
1: ಹೋಗ್ ಹೋಗ್.
3: ಗೌಡ್ರ ಗೌಡ್ರ ಗೌಡ್ರ ಇದ್ದಾರೇನ್ರಿ?
4: ಯಾರು?
1: ಆ ಬಾಳಪ್ಪನ, ಬಾ ಬಾ ಬಾ. ಇದೇನಪ್ಪ ಇದೇನು, ಊರಾಗಿನ ಬುದ್ಧು ಅಂತಾರಲ್ಲ, ನನ್ನ ಮನಿ ಮುಂದೆ ಬಂದಂಗಾತು.
3: ಗೌಡ್ರ, ಮುಂದಿನ ವಾರ ಮಾರೆಮ್ಮನ್ ಜಾತ್ರೆ ಮಾಡ್ತೀರಂತೆ?
1: ಹೌದಪ್ಪ, ನೀವೆಲ್ಲ ಊರಿನ ಜನರು ಬಂದು ಅವನ ಸೇವಾ ಮಾಡಬೇಕು. ಇದು ನಿಮ್ಮೂರ್ ಜಾತ್ರೆ ತಿಳಿತಿಲ್ಲೋ?
3: ಮಾಡೋಣ್ರಿ ಗೌಡ್ರ, ನಾವೆಲ್ಲ ಅವನ ಜಾತ್ರೆಗೆ ಬಂದು ತನುಮನದಿಂದ ದುಡಿತೀವಿ.

0: ಆದ್ರ ಮಾರಮ್ಮಗ ಪ್ರಾಣಿ ಬಲಿ ಕೊಡ್ತೀರಂತ ಅದನ್ನ ನಾವು ಖಂಡಿಸ್ಲಿಕ್ ಬಂದೇವಿ ಗೌಡ್ರ.
1: ಯಾಕ್ರಪ್ಪ ಯಾಕೆ ಬಲಿ ಕೊಡಬಾರ್ದು? ಊರಾಗ 3 ವರ್ಷದಿಂದ ಸರಿಯಾಗಿ ಮಳೆ ಆಗ್ಲಿಲ್ಲ. ಇದು ನಮ್ಮೂರ ಮಾರಮ್ಮನ ಪ್ರಕೋಪ ಅಲ್ದ ಮತ್ತಿನ್ನೇನು? ಅಮ್ಮ ಬಲಿ ಬಲಿ ಕೇಳಾಕತ್ತಾಳು. ಓ ಬಲಿ
0: ಅಲ್ಲ ಗೌಡ್ರ, ಆ ಮಾರಮ್ಮ ತಾನ ಪ್ರೀತಿಯಿಂದ ಹುಟ್ಟಿಸಿದ ತನ್ನ ಪ್ರಾಣಿಯನ್ನ ತಾನ ಬಲಿಯಾಗಿ ಕೇಳ್ತಾಳೇನ? ಎಲ್ ಸಾವುಕಾರ ಇಲ್ಲ, ಅಮ್ಮ ಕೇಳೋದು ನಮ್ಮಲ್ಲಿರುವ ಅಂಧಕಾರದ ಅನಕ್ಷರತೆಯ ಅಜ್ಞಾನದ ಬಲಿಯನ್ನ. ನಮಗ ಈ ಭೂಮಿ ಮೇಲೆ ಬದುಕೋದ್ ಎಷ್ಟು ಹಕ್ಕದನೋ ಅಷ್ಟ ಹಕ್ಕು ಆ ಪ್ರಾಣಿಗೂ ಅದ. ದಯವಿಟ್ಟು ಪ್ರಾಣಿ ಬಲಿ ಕೊಡಬೇಡ್ರಿ ಗೌಡ್ರ.
1: ಏ ಬಾಳಪ್ಪ, ನಮ್ಮ ತಲತಲಾಂತರಿಂದ ನಡೆದು ಬಂದ ಈ ಬಲಿಯನ್ನ ನಾವು ಬಿಟ್ಟಿದ್ದಕ್ಕ ನಮಗೆ ಈ ಗತಿ ಬಂದಿರೋದು. ಪ್ರಾಣಿ ಬಲಿ ಕೊಡೋದು ಅಪರಾಧ ಅಂತಂದ್ರ ನಮ್ಮ ಹಿರಿಯರು ಯಾಕ ಪ್ರಾಣಿ ಬಲಿ ಕೊಡ್ತಿದ್ರು? ಲೇ ಹುಚ್ಚ, ನಿಮ್ಮ ಅಜ್ಜ ನಿಮ್ಮ ಅಪ್ಪ ಎಲ್ಲಾರೂ ನಮ್ಮನ್ಯಾಗ ಕೂಲಿ ಕೆಲಸ ಮಾಡಿ ಹೋಗ್ಯಾರು. ಅವ್ರು ಯಾರು ನಿನ್ನಂಗ ನಮಗ್ ಬುದ್ಧಿ ಹೇಳಿಲ್ಲ. ನೀನು ಬಾಳ ಶಾಣೆ ಆಗಾಕ ಹೋಗಾಕ ಹೋಗಬೇಡ. ಊರಾಗ ನೀನೊಬ್ಬನ ಚಂದಾಗಿರ್ಬೇಕು, ಉಳಿದವರೆಲ್ಲ ತಾಯಿ ಕೋಪಕ್ ಸಿಕ್ಕು ಕಾಲರ ಡೆಂಗು ರೋಗಕ್ ಸಿಕ್ಕು ಸಾಯ್ಬೇಕನು. ನಾವು ಪ್ರಾಣಿ ಬಲಿ ಕೊಡಬೇಕಂತ ನಿರ್ಧಾರ ಮಾಡೇವಿ, ಕೊಡ್ತೀವಿ. ನೀ ಅದೇನ್ ಮಾಡ್ಕೋತೀಯ ಮಾಡ್ಕೋ ಹೋಗು.
0: ಏನಾಯ್ತು ಗೌಡ್ರ, ಏನಾಯ್ತು? ನಿಮ್ ಬಾಯಿ ತುಂಬ ರಕ್ತ, ಏನಾಗ್ಲಿಕ್ಕೆ ಹೇಳ್ರಿ ಗೌಡ್ರ? ಬರ್ರಿ ಏ ಬಶ್ಯ, ಬಾಯಿಲೆ ದವಾಖಾನೆ ಕರ್ಕೊಂಡು ಹೋಗೋಣ ಗೌಡ್ರನ. ಹೋಗ್ಬೇಕು ಲಗುನ ಬರ್ರಿ. ಆ ಕಲ್ಲಪ್ಪನ ಕಾರ್ ಐತೆ ನೋಡು, ದೌಡ್ಬಾ ಲಗುಬಾ.
2: ಅಯ್ಯಯ್ಯೋ ಏನಾತ್ರಿ, ಇದೇನ್ ಬಾಯಿ ತುಂಬ ರಕ್ತ? ಮಾತಾಡ್ರಿ ಮಾತಾಡ್ರಿ, ನಿಮ್ ಧ್ವನಿ ಯಾಕೆ ಹಿಂಗ್ ಬದ್ಲಾಗಿದ? ಅಲ್ಲೋ ಬಾಳ್ಯ, ಏನಾಗೈತಿ ನೀನಾರ ಹೇಳು. ಇದು ಆ ಮಾರಮ್ಮನ ಕೋಪನೋ ತಮ್ಮ?
3: ಗೌಡ್ರ ಗೌಡ್ರ ಮಾತಾಡ್ರಿ, ಗೌಡ್ರ ಗೌಡ್ರ ಗೌಡ್ರ ಗೌಡ್ರ ಗೌಡ್ರ. ಅಲ್ರಿ ಗೌಡ್ರ, ಕಲ್ಲಪ್ಪನ ಕಾರ್ ಬಂತು, ಹತ್ ಹತ್ರಿ ಸಾವಕಾಶ, ಹತ್ರಿ ಸಾವಕಾಶ. ಏನಾತು ಬಾಳಪ್ಪ ಇದು? ನಾ ಹೇಳಿಲ್ಲ ನಿನಗ ಇದೆಲ್ಲ ಆ ಮಾರಮ್ಮನ ಕಾಟ ಅಂತ? ಬರ್ಬರಿ ಸಾವಕಾಶ, ಸಾವಕಾಶ ಸಾವಕಾಶ ಹೇಳ್ರಿ, ಸಾವಕಾಶ ಸಾವಕಾಶ. ಅವರ ನೀವ್ ಅಲ್ಲಿ ಕೂಡ್ರಿ, ನಾನು ಹೋಗಿ ಚೀಟಿ ಮಾಡ್ಕೊಂಡ್ ಬರ್ತೀನಿ. ಗೌಡ್ರ ಗೌಡ್ರ ಬರ್ರಿ ಬರ್ರಿ, ಡಾಕ್ಟರ್ ಕರ್ಲಾಕತ್ತಾರ ಬರ್ರಿ.
4: ಹ್ಮ್, ಬಾಯ್ ಓಪನ್ ಮಾಡ್ರಿ. ಸಾವಕಾಶ ಸಾವಕಾಶ, ಎಷ್ಟು ದಿನದಿಂದ ಬಾಯಾಗಿಂದ ಹಿಂಗ ರಕ್ತ ಬೀಳಕತ್ತದ? ಹೆದರ್ಬೇಡ್ರಿ ಹೆದರ್ಬೇಡ್ರಿ, ಬಾಯ್ ತೆಗಿರಿ. ಓ, ಎಲೆ ಅಡಿಕೆ ತಂಬಾಕಿನ ಚಟ ಅದ ನೀವ್ರಿಗೆ?
2: ಹೌದ್ರಿ ಗೌಡ್ರು ಎಲೆ ಅಡಿಕೆ ಜೊತೆ ತಂಬಾಕನು ಹಾಕ್ತಾರ, ಬಾಳ ವರ್ಷದಿಂದ ತಲುಪ ಮಾಡ್ತಾರ. ಯಾಕ್ರಿ ಡಾಕ್ಟರ್, ಏನಾದ್ರ ತಪ್ಪಾತೇನ್ರಿ? ಏನಾತ್ ಹೇಳ್ರಿ, ನಮಗ್ ಬಾಳ ಗಾಬರಿ ಆಗ್ಲಿಕ್ಕತ್ತದ. ಇದು ಆ ಮಾರಮ್ಮನ ಶಾಪ ಅಂತ ನಿಮಗೂ ಅನಿಸ್ತದ?
4: ಯಾ ಮಾರಮ್ಮನ ಶಾಪಮ್ಮ, ಇದು ಯಾವ ಶಾಪನು ಅಲ್ಲ, ಯಾವ ದೇವಿ ಸಿಟ್ಟು ಅಲ್ಲ, ಇದು ಬಾಳ ವರ್ಷದಿಂದ ತಂಬಾಕ ತಿನ್ಕೋತ ಬಂದಿರೋ ಕೆಟ್ಟ ಪರಿಣಾಮ. ಇವ್ರಿಗೆ ಬಾಯ್ ಕ್ಯಾನ್ಸರ್ ಆಗ್ಯದ. ನಾನು ನಮ್ಮೂರ ಫೇಮಸ್ ಕ್ಯಾನ್ಸರ್ ಡಾಕ್ಟರ್ ಇದಾರಲ್ಲ, ಡಾಕ್ಟರ್ ಮಾಯಾ ವಿಲಾಸ್, ಅವ್ರಿಗೆ ಒಂದು ಲೆಟರ್ ಬರೆದು ಕೊಡ್ತೀನಿ, ಅವ್ರನ್ನ ಹೋಗಿ ಭೇಟಿ ಮಾಡ್ರಿ. ಓಕೆ?
2: ಆಯ್ತ್ರಿಪ್ಪ, ನನ್ನ ಗಂಡನ ಜೀವಕ್ಕೆ ಏನು ತ್ರಾಸಿಲ್ಲಲ್ರಿ. ಮತ್ತ
4: ನೋಡ್ರಿ, ನಿಮ್ ಯಜಮಾನ್ರು ಬಾಳ ವರ್ಷದಿಂದ ತಂಬಾಕ್ ತಿನ್ಕೋತ ಬಂದಾರ. ತಂಬಾಕದ ಅತಿ ಸೇವನೆಯಿಂದ ಕ್ಯಾನ್ಸರ್ ಆಗೋ ಅಪಾಯಗಳು ಬಾಳ ಅವ. ಬಾಯಿಯೊಳಗ ಹುಣ್ಣಾಗ್ತಾವ, ಆಹಾರ ನುಂಗ್ಲಿಕ್ಕೆ ತ್ರಾಸ ಆಗ್ತದ, ಬಾಯಿಂದ ದುರ್ವಾಸನೆ ಬರ್ತದ. ಅದಕ್ಕ ನೋಡ್ರಿ ಈಗಿಂದೀಗನ ಚಿಕಿತ್ಸೆ ತಗೋಬೇಕು. ಅದಕ್ಕ ನೀವು ತಡ ಮಾಡದ ಡಾಕ್ಟರ್ ಮಾಯಾ ವಿಲಾಸ್ ಅವ್ರನ್ನ ಭೇಟಿ ಮಾಡ್ರಿ.
2: ವಶ್ಯ, ಬಗಲಾಗ ಕೈ ಹಾಕಿ ಹಿಡ್ಕೊಳ್ಳೋ ಗೌಡ್ರನ್ನ. ಅಯ್ಯೋ ಇದೇನ್ ಬಂತವ ಅಂತೀನಿ, ಇನ್ನೂ ಏನೇನದನೋ ಆ ಮಾರವನ ಸಿಟ್ಟು. ಯವ್ವ ಮಾರವ್ವ, ಹಂಗ ಸಿಟ್ಟಿಗೆ ಹೇಳ್ಬೇಡವ, ನಮ್ಮ ಯಜಮಾನ್ರು ಆರಾಮಾಗಿ ಮನೆಗ್ ಬರ್ಲಿ, ತಪ್ಪದ ನಿನ್ನ ಜಾತ್ರೆ ಮಾಡ್ತೀವಿ, ನಮ್ಮನ್ನ ಕ್ಷಮಿಸ್ಬಿಡವ ಕ್ಷಮಿಸ್ಬಿಡು.

0: ಡಾಕ್ಟರ್ ಮಾಯಾವಿಲಾಸ್ ಅವ್ರನ್ನ ಭೇಟಿ ಆಗ್ಬೇಕಿತ್ತು. ಮತ್ತ ನಮ್ಮ ಊರು ಡಾಕ್ಟರ್ ಕಡೆಯಿಂದ ಒಂದ್ ಚೀಟಿನೂ ತಂದೀವಿ. ನಮ್ಮ ಯಜಮಾನರಿಗೆ ಬಹಳ ತ್ರಾಸ ಆಗಿದ್ರಿವ.
1: ಅಲ್ಲಿ ಕೂಡ್ರಿ, ಡಾಕ್ಟರ್ ಇನ್ನೂ ಬಂದಿಲ್ಲ. ಅನಕ ನಿಮ್ ಹೆಸರು ಊರು ಬರೆಸಿ ಚೀಟಿ ಮಾಡಿಸ್ರಿ, ಡಾಕ್ಟರ್ ಈಗ ಬರ್ತಾರ.
0: ನಾವು ಅಕ್ಷರಪುರದಿಂದ ಬಂದಿವ್ರಿ. ಇವ್ರ ಹೆಸರು ವಿಲಾಸ್ ಗೌಡ್ರು. ಹೌದ್ರಿ ಅವ್ವ, ನೀವು ನಿಮ್ಮನ್ನ ಎಲ್ಲೋ ನೋಡಿದ ನೆನಪು.
1: ನೀವು ಅಕ್ಷರಪುರದವ್ರೇನ?
0: ಹ್ಞೂನ್ರಿ.
1: ನಿಮ್ ಹೆಸರು ಲಕ್ಷ್ಮವಲ್ರಿ?
0: ಹೌದ್ರಿ.
1: ಹಂಗಾರೆ ನನ್ ಗುರ್ತ ಹತ್ತಲಿಲ್ರ ನಿಮಗ? ನಾ ಯಾರ ಹೇಳ್ರಿ ನೋಡೋಣ.
0: ನೀವ್ ಯಾರಂತ ನನ್ ಗುರ್ತ ಹತ್ತಲ್ತ್ರಿ ಅವ.
1: ನಾನ್ರಿ ಶಾಂತ.

0: ನಿಮ್ ಹೆರಿಗೆ ಮಾಡಿಸ್ದೇಕಿ? ಸೂಲಗಿತ್ತಿ ಶಾಂತವ್ವ.
1: ಯವ್ವ ಹೆಂಗ್ ಬದ್ಲಾಗಿಲ್ಲ ಯವ್ವ, ನನಗ್ ಒಟ್ಟ ಗುರ್ತ ಹತ್ವಲ್ತು.
0: ಹೌದ್ರ,
1: ನಮ್ಮ ಯಜಮಾನರಿಗೆ ಆರಾಮಿಲ್ವ? ಅದೇನೋ ಬಹಳಷ್ಟು ತಂಬಾಕ್ ತಿಂದದಕ್ಕ ಬಾಯಿಗಿಂದ ರಕ್ತ ಬರ್ಲಿಕ್ಕತ್ತದ. ಅದಕ್ಕ ಈಗ ಡಾಕ್ಟರ್ ಕಡೆ ಬಂದಿನಿ. ಹೆಂಗರ್ ಮಾಡಿ ನನ್ನ ಗಂಡನ ಉಳಿಸ್ಕೊಡ್ರಿ ವಾ, ಉಳಿಸ್ಕೊಡ್ರಿ.
0: ಅಳಬ್ಯಾಡ್ರಿ, ಡಾಕ್ಟರ್ ಬರ್ಲಿ, ನಾನೆಲ್ಲ ಹೇಳ್ತೀನಿ, ಕೂಡ್ರಿಲೆ. ಅದೇ ಡಾಕ್ಟರ್ ಬಾಯಿ ಬಂದ ಬಿಟ್ರ ನೋಡ್ರಿ.
2: ಶಾಂತಮ್ಮ,
0: ಲಕ್ಷ್ಮಮ್ಮ, ಓ ಲಕ್ಷ್ಮಮ್ಮ, ಗೌಡ್ರನ್ನ ಸಾವಕಾಶ ಒಳಗ್ ಕರ್ಕೊಂಡು ಹೋಗು, ಡಾಕ್ಟರ್ ಕರ್ಲಿಕ್ಕತ್ತಾರ. ನೀ ಏನ್ ಹೆದರ್ ಬೇಡ, ನಾನೆಲ್ಲ ಡಾಕ್ಟರ್ಗೆ ಹೇಳೇನಿ, ನಡಿ ಒಳಗ
2: ಬರ್ರಿ. ಬರಿ ಬರಿ ಕೂಡ್ರಿ, ಬಾಯ್ ತೆಗಿರಿ. ಓ ನೋಡ್ರಿ ಯಜಮಾನ್ರ, ಈ ಕೂಡ್ಲೇ ಆಪರೇಷನ್ ಮಾಡ್ಬೇಕು, ಇಲ್ಲಾಂದ್ರ ಬಹಳ ಕಷ್ಟ ಆಗ್ತೈತಿ. ನಾನು ಚೀಟಿ ಬರೆದು ಕೊಡ್ತೀನಿ, ಕೌಂಟರ್ನಾಗ ದುಡ್ಡು ಕಟ್ರಿ, ತಡ ಮಾಡದಷ್ಟು ನಿಮಗ ತೊಂದ್ರಿ. ಹೋಗ್ರಿ ಹೋಗ್ರಿ, ಕಟ್ಬಿಡ್ರಿ. ನೆಕ್ಸ್ಟ್.
1: ಶಾಂತವ್ವ, ನಾವು ಮನೆಗಿಂದ ರೊಕ್ಕ ತರದ ಹಂಗ ಎದ್ದು ಬಂದೀವಿ, ಈಗಿಂದೀಗ 30,000 ರೂಪಾಯಿ ತುಂಬಬೇಕು ಅಂದ್ರ ಎಲ್ಲಿಂದ ತರೋದು ನೀನ ಹೇಳು? ನನಗ ದಿಕ್ಕ ತೋರ್ಸಂಗ ಆಗೈತಿ. ಇದ್ದು ಒಬ್ಬ ಮಗ ಜೈಲ್ ಸೇರ್ಯಾನ, ಈಗ ನನಗ ನೀನ ದಿಕ್ಕವ, ನೀನ ದಿಕ್ಕು.
0: ಅಲ್ರಿ ಅವ್ವಾರ, ಅಷ್ಟೊಂದು ರೊಕ್ಕದ ವ್ಯವಸ್ಥೆ ನಾನರ ಎಲ್ಲಿಂದ ಮಾಡ್ಲಿ?
1: ಆತು, ಗೌಡ್ನ ಹಳ್ಳಿ ಕರ್ಕೊಂಡು ಹೋಗಿ ಹೆಂಗಾರ ಮಾಡಿ ರೊಕ್ಕದ ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ.
0: ಇಲ್ರವ್ವ, ಬಹಳ ದಿವಸ ಬಿಡೋ ಹಂಗಿಲ್ಲ. ತೇಳ್ರಿಲ್ಲೇ, ಡಾಕ್ಟರ್ ಮಾಯಾ ಅವ್ರನ್ನ ಇನ್ನೊಂದ್ ಸಾರಿ ಹೋಗಿ ಕೇಳ್ಕೊಳ್ರಿ, ಅವ್ರು ಖರೇನ ನಿಮ್ಗ ಸಹಾಯ ಮಾಡ್ತಾರ.
3: ಲಕ್ಷ್ಮಿ, ನಾ ಹೋಗಿ ಆ ಡಾಕ್ಟರ್ ಬಾಯಿನ ಕೈ ಮುಗಿದು ಕೇಳ್ತೀನಿ.
0: ಡಾಕ್ಟರ್, ಇವರು ಅಕ್ಷರಪುರದ ವಿಲಾಸ್ ಗೌಡ್ರು, ನಿಮ್ಗ ಏನೋ ಕೇಳ್ತಾರಂತ.
2: ಬರ್ರಿ ಬರ್ರಿ, ಕುತ್ಕೊಳ್ರಿ.
3: ಹೆಂಗರ ಮಾಡಿ ನನ್ ಬದುಕಿಸುವ. ಈಗ ನಮ್ ರೊಕ್ಕಿಲ್ಲ, ಇನ್ ನಮ್ಮ ಹಳ್ಳಿಗೆ ಹೋಗಿ ರೊಕ್ಕ ತರೋಣ ಅಂದ್ರೆ ಬಾಳ ಹೊತ್ತಾಗ್ತತೆ ವಾ. ಈಗ ನೀವ ನಮ್ ಪಾಲಿನ ದೇವರು, ಹೆಂಗರ ಮಾಡಿ ನನ್ನ ಬದುಕಿಸುವ. ನೀ ಕಾಲಿಗೆ
2: ಅಳಬೇಡ್ರಿ, ಅಳಬೇಡ್ರಿ, ಆಯ್ತು ನಿಮ್ ದುಡ್ಡು ನಾನೇ ಕಟ್ತೀನಿ, ಆಮೇಲೆ ತಂದು ಕೊಡ್ರಿ. ಈಗ ಆಪರೇಷನ್ ರೆಡಿ ಆಗ್ರಿ ಮೊದ್ಲ.
3: ಅಥವಾ ಲಕ್ಷ್ಮಿ
1: ಸಮಾಧಾನ ಮಾಡಿ.
2: ಅಮ್ಮ, ಈಗ ನಿಮ್ ಯಜಮಾನ್ರು ಅಪಾಯದಿಂದ ಪಾರಾಗ್ಯಾರ, ಇನ್ನಾದ್ರೂ ತಂಬಾಕ್ ತಿನ್ನೋದನ್ನ ಬಿಡಾಕ್ ಹೇಳ್ರಿ. ತಂಬಾಕ್ ಜಗಿಯೋದ್ರಿಂದ ಬಾಯಿ ಕ್ಯಾನ್ಸರ್ ಆಗ್ತೈತಿ, ಒಸಡಿಗಳು ಹಾಳಾಗ್ತಾವ. ಅಷ್ಟ ಯಾಕ, ತಿನ್ನಾಕ ಕುಡಿಯಾಕ ಸಹಿತ ಬಹಳ ತ್ರಾಸ ಆಗ್ತೈತಿ, ದೇಹದ ತೂಕ ದಿನದಿಂದ ದಿನಕ್ಕ ಕಡಿಮೆ ಹಾಕೊಂತ ಬರ್ತೈತಿ.
1: ಡಾಕ್ಟರ್ ವಾ, ನೀವು ನಮ್ ಪಾಲಿನ ದೇವ್ರು, ನನ್ನ ಮಾಂಗಲ್ಯ ಉಳಿಸ್ಕೊಟ್ಟು ದೇವ್ರು ನೀವು.
3: ಡಾಕ್ಟರ್ ಬಾಯಿ, ನಮ್ ಮ್ಯಾಲ ನಿಮ್ಗೆ ಇಷ್ಟ ಯಾಕೆ ಪ್ರೀತಿ? ನೀವ ರೊಕ್ಕ ಕೊಟ್ಟು ರಕ್ತನ ಕೊಟ್ಟು ನನ್ನ ಬದುಕಿಸಿದ್ರಿ ಯಾಕೆ? ನೀವು ನಿಜವಾಗ್ಲೂ ನಮ್ಮೂರ ದ್ಯಾಮವ್ವ ದೇವಿ ನೀನು. ಈಗ ನಿಮ್ಮ ಉಪಕಾರನ ಹೆಂಗ್ ತೀರಿಸ್ಲಿ ಅಂತ.
2: ಅಮ್ಮ, ನಿಮ್ಮ ಮಾಂಗಲ್ಯನ ಉಳಿಸ್ಕೊಂಡ್ರಿ, ಆದ್ರ ನಿಮ್ಮ ಮಗಳನ್ನ ಉಳಿಸ್ಕೊಳ್ಳಕ್ ಯಾಕಾಗ್ಲಿಲ್ಲ? ಹುಟ್ಟಿದ ದಿನಾನ ಆಕಿನ ಹೊರಗ್ ಹಾಕಿಬಿಟ್ರಿ, ಹೌದಲ್ಲ?
1: ಡಾಕ್ಟರ್ವ, ನನ್ನ ಮಗಳಿದ್ದು ನಿನಗೆ ಹೆಂಗ್ ಗೊತ್ತು?
0: ಗೌರ, ಈಕಿ ನಿಮ್ಮ ಮನಿ ದ್ಯಾಮವ್ವ ದೇವರು ಅಲ್ಲ, ನಿಮ್ಮ ಮನಿ ಮಗಳು ಮಾಯಾ.
3: ಏನ್ ಹೇಳಕತ್ತೀರಿ ಲಕ್ಷ್ಮಿ? ಲಕ್ಷ್ಮಿ,
0: ಈಕಿ ತಾನು ಹುಟ್ಟಿದ ದಿನಾನ ತನ್ನ ತಾಯಿ ತಂದೆಯರಿಗೆ ಬೇಡಾಗಿ ಮನಿ ತೇಜಸ್ವಿ ಬಂದ ನತದೃಷ್ಟಿ. ಗೌರ, ಈಕಿ ನಿಮ್ಮ ಮಗಳು ಡಾಕ್ಟರ್ ಮಾಯಾ, ನಿಮಗ ಮರು ಜೀವ ಕೊಟ್ಟ ನಿಮ್ಮ ಕರುಳ ಬಳ್ಳಿ ಅಂದ. ನೀವ್ ಹೇಳದಂಗ ನಿಮ್ಮ ಮಗಳನ್ನ ಹುಟ್ಟಿದ ದಿವಸನ ನಾನು ಕುತ್ತಿಗೆ ಹಿಚ್ಕಿ ಕೊಂದಿದ್ರ ಇವತ್ತ ಒಬ್ಬ ಫೇಮಸ್ ಡಾಕ್ಟರ್ ನಾವು ಕಳ್ಕೋತಿದ್ವಿ. ನೀವು ಆಕೆಯ ತಂದಿ ಅಂತ ಗೊತ್ತಾದ ಮೇಲೆ ಸಂತೋಷದಿಂದ ಕುಣಿದಾಡ್ಬಿಟ್ಲು.
3: ಲಕ್ಷ್ಮಿ,
0: ನಿಮ್ಮನ್ನ ಹೆಂಗರ ಮಾಡಿ ಬದುಕಿಸ್ಕೋಬೇಕು ಅಂತ ತಾನ ರಕ್ತ ಕೊಟ್ಟು ಹಗಲು ರಾತ್ರಿ ನಿಮ್ಮ ಜೊತೆಗಿದ್ದು ನಿಮ್ಮನ್ನ ಉಳಿಸ್ಕೊಂಡಾಕಿ. ಖರೆ ಹೇಳ್ತೀನಿ ಗೌರ, ಆಕಿಗೆ ನಿಮ್ ಮೇಲೆ ಅದಷ್ಟು ಪ್ರೀತಿ ಅದ ಅಂದ್ರ ತನ್ನ ಹೆಸರು ಮುಂದ ನಿಮ್ ಹೆಸರು ಹಾಕೊಂಡಾಳ, ಡಾಕ್ಟರ್ ಮಾಯಾ ವಿಲಾಸ್ ಅಂತ ಕರೀರಿ ಅಂತ ಹೇಳ್ತಾಳ.
1: ಮಾಯಾ ಮಗಳ, ನಿನ್ನ ನೆನೆಸಲಾರದ ದಿನಾನ ಇಲ್ಲ, ಹೆತ್ತ ಕರುಳು ನೋಡು. ಹೆಣ್ಣೆಂದು ಹೀಯಾಳಿಸುವವರಿಗೆ ನೀನು ಸರಿಯಾದ ಪಾಠ ಕಲಿಸಿದಿ. ಹೆಣ್ಣಿನ ಮಹತ್ವವನ್ನ, ಹೆಣ್ಣಿನ ತಾಕತ್ತನ್ನ, ಹೆಣ್ಣಿನ ತಾಳ್ಮೆಯನ್ನ ಎತ್ತಿ ತೋರಿಸಿದ ನಿನಗೆ ದೇವಿ ಎಂದು ಕೈ ಎತ್ತಿ ಮುಗಿಯಲಿ. ಇಲ್ಲ ಇಲ್ಲ, ಬಾ ನನ್ನ ಮಗಳ ಅಂತ ನಿನ್ನ ಅಪ್ಪಿ ಮುದ್ದಾಡ್ಲಿ. ನನಗೇನು ಗೊತ್ತಾಗೋಲ್ತವಾ, ನನಗೇನು ಗೊತ್ತಾಗೋಲ್ತು.

0: ಯಾರಾದ ಮಗಳಲ್ಲೇನಪ್ಪ? ಅಪ್ಪ, ನಾ ಈಗ ಬೆಳೆದ ದುಡ್ಡಕ್ಕೆ ಆಗೇನಿ ದುಡಿತೀನಿ? ನಾನ್ ನಿಮಗೆ ಈಗ ಭಾರಲ್ಲಪ್ಪ. ನನ್ನ ಮದುವೆಗೆ ಬೇಕಾಗುವಷ್ಟು ರೊಕ್ಕನು ಮಾಡಿಟ್ಟೇನಿ. ನಿಮಗ ನನ್ನ ಬೆಳೆಸೋ ಖರ್ಚಾಗ್ಲಿ ಅಥವಾ ಮದುವೆ ವರದಕ್ಷಿಣೆ ಖರ್ಚಾಗ್ಲಿ ಯಾವುದು ಇಲ್ಲಪ್ಪ.
1: ಮಗಳ,
0: ಈಗಾದ್ರೂ ನನ್ನನ್ನ ನಿಮ್ ಮನೆಯೊಳಗೆ ಕರ್ಕೊಂತೀಯೇನಪ್ಪ? ನನಗೆ ನನ್ನ ಮನೆಯಾಗ, ನಾವು ಹುಟ್ಟಿದ ಮನೆಯಾಗ ಸ್ವಲ್ಪ ದಿನ ಆದ್ರೂ ಇರೋದಕ್ಕ ಅನುವು ಮಾಡಿಕೊಡ್ರಿಪ್ಪ. ನಾ ಹುಟ್ಟಿದ ಮನೆಯೊಳಗ ನಾ ಬದುಕಿ ಬಾಳೋದು ಅದು ನನ್ನ ಹಕ್ಕು.
1: ಮಗಳ, ಹಿಂಗ್ ಯಾಕೆ ಚುಚ್ಚಿ ಚುಚ್ಚಿ ಮಾತಾಡ್ತೀಯವ್ವ? ಹೆಣ್ಣಾಗಿ ಹುಟ್ಟಿ ಬಂದ ನನ್ನ ಮಗಳನ್ನ ತುಚ್ಛವಾಗಿ ಕಂಡು ಹೊರ ಹಾಕಿದ್ದಕ್ಕ ಈಗ ಸಂಕಟ ಆಗಕತ್ತೆ ನನಗೆ. ನನ್ನ ಮೂಡತನಕ ಅಮ್ಮನ ಮಡಿಲಲ್ಲಿ ಆನಂದವಾಗಿ ಬೆಳಿಬೇಕಾಗಿದ್ದ ನೀನು ತಾಯಿದ್ರು ತಾಯಿ ಇಲ್ಲದ ತಬ್ಲಿ ಹಂಗ ಬೆಳಿಬೇಕಾ? ಮಗಳ, ನನಗ ಅಪ್ಪ ಅನಬೇಡವಾ? ಮಗಳ, ನನ್ನನ್ನು ಕ್ಷಮಿಸಿಬಿಡವ. ಈಗ ನನ್ನ ತಪ್ಪಿನ ಅರಿವಾಗೈತಿ. ನಿನ್ನ ಹೆಸರು ಮುಂದೆ ಈ ದುಷ್ಟ ತಂದೆ ಹೆಸರು ಹಾಕೊಂಡಿಯಲ್ಲವ? ಅರ್ಹತೆ ನನಗಿಲ್ಲವಾ?
0: ಚೇಚೆ, ಹಂಗನ್ಬೇಡ್ರಿ ಅಪ್ಪ. ನೀವು ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ರೇನಾತು? ನೀವು ನನಗೆ ಜನ್ಮ ಕೊಟ್ಟು ತಂದಲ್ಲೇನು?
1: ನನ್ನ ಹೆಸರನ್ನ, ನಮ್ಮ ಮನೆತನದ ಹೆಸರನ್ನ ಇಡೀ ರಾಜ್ಯದ ತುಂಬಾ ಪ್ರಸಿದ್ಧಿ ಆಗುವಂಗ ಮಾಡಿಬಿಟ್ಟಿ ಮಗಳೇ. ಹೆಣ್ಣು ಮಗಳು ಸಂಸಾರಕ್ಕೆ ಹುಣ್ಣಲ್ಲ, ಸಂಸಾರಕ್ಕೆ ಕಣ್ಣು ಅಂತ ತೋರಿಸಿಕೊಟ್ಟೆ. ಭೇಷ್ ಮಗಳ, ಭೇಷ್.
2: ಗೌಡ್ರ, ಈಗ ಹೆಂಗಿದ್ದೀರಿ?
1: ಬಾರಪ್ಪ ಬಾಳಪ್ಪ, ನನ್ನ ಎಲ್ಲಾ ರೋಗಗಳು ಮಾಯಾಗಿ ಹೋದ ನೋಡು. ಯಾಕಂದ್ರ ನನ್ನ ಮಗಳು ಸಿಕ್ಬಿಟ್ಲು. ಅಭಿಮಾನದಿಂದ ಹೇಳ್ತೀನಿ, ಡಾಕ್ಟರ್ ಮಾಯಾ ವಿಲಾಸ್ ನನ್ನ ಮುದ್ದಿನ ಮಗಳು. ನಡಿಪ ಬಾಳಪ್ಪ, ನಿಂತಿರುವ ನಮ್ಮೂರ್ ಜಾತ್ರೆಯನ್ನ ಮತ್ತೆ ಮುಂದುವರಿಸೋಣ. ಆದ್ರ ಜಾತ್ರೆ ಅಂದ ಮ್ಯಾಲ ಬಲಿ ಕೊಡಾಕಬೇಕು.
2: ಗೌಡ್ರ, ಇದೇನಿದು ಜಾತ್ರೆ ಮಾಡೋಣ, ಆದ್ರ ಬಲಿ ಅಂತಂದ್ರ?
1: ಹೆದರ ಬೇಡ ಬಾಳಪ್ಪ, ಬಲಿ ಕೊಡೋಣ. ಆದ್ರ ಮುಗ್ಧ ಪ್ರಾಣಿನಲ್ಲ. ಎಷ್ಟೋ ವರ್ಷಗಳಿಂದ ನಮ್ಮಲ್ಲಿ ಮನಿ ಮಾಡಿ ನಿಂತಿದ್ದ ಅನಕ್ಷರತೆ, ಅಂಧಕಾರ, ಅಂಧವಿಶ್ವಾಸಗಳನ್ನ ಬಲಿ ಕೊಡೋಣ. ನಮ್ಮ ಹಳ್ಳಿನ ಒಂದು ಆದರ್ಶ ಗ್ರಾಮವನ್ನಾಗಿ ಮಾಡೋಣ ಅಂತ ಆ ಮಾರಮ್ಮನ ಮುಂದೆ ಪಣ ತೊಡೋಣ.
2: ನಿಮ್ಮ ಮಗಳಿಂದ ನಮ್ಮ ಅಕ್ಷರಪುರ ರಾಜ್ಯ ನಕಾಶೆಯಲ್ಲಿ ವಜ್ರದ ಹಳ್ಳಿನಂತೆ ಹೊಳೆಯಿರಿ. ನಡೀರಿ ಗೌಡ್ರ, ಹೊರಡೋಣ.
1: ಬಾಳಪ್ಪ, ನೀವು ಮುಂದೆ ನಡೀರಿ, ನಾನು ನಮ್ಮ ಮಗಳ ಕಾರ್ನ್ಯಾಗ ನಮ್ಮೂರಿಗೆ ಬರ್ತೀನಿ.
3: ಮಗಳು ಮನೆಯ ಬೆಳಕು ನಾಟಕವನ್ನ ಕೇಳುತ್ತಿದ್ದೀರಿ. ರಚನೆ ಪ್ರಕಾಶ್ ಕಕ್ಕನವರ್. ಪಾತ್ರವರ್ಗ ವಿಲಾಸ ಗೌಡ, ಸಿಎಸ್ ಪಾಟೀಲ್ ಕುಲಕರ್ಣಿ, ಲಕ್ಷ್ಮಿ ರಾಧಾ ಬೇವಿನಕಟ್ಟಿ, ಬಶ್ಯ ಗೋಪಾಲ್ ಉಣಕಲ್, ಸೂಲಗಿತ್ತಿ ಶಾಂತವ್ವ, ಅರ್ಚನಾ ಬೆಂಗೇರಿ, ಬಾಳಪ್ಪ ನಾರಾಯಣ ಭಾದ್ರಿ, ಚಿದಾನಂದ ರಾಜಶೇಖರ್ ಕುರಿಯವರ್, ಡಾಕ್ಟರ್ ಶಶಿಧರ್ ನರೇಂದ್ರ, ಡಾಕ್ಟರ್ ಮಾಯಾ ಸನ್ಮತಿ ಅಂಗಡಿ. ನಾಟಕದ ನಿರ್ದೇಶನ ಹಾಗೂ ನಿರ್ಮಾಣ ಮಂಜುಳಾ ಪುರಾಣಿಕ್.
4: ನಾಟಕ ಕೇಳಿದಿರಿ. ಇನ್ನು ಲತಾ ಮಂಗೇಶ್ಕರ್ ಅವರು ಹಾಡಿರುವ ಹಿಂದಿ ಭಜನ್ ಕೇಳೋಣ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಚಿತ್ರಗೀತೆಗಳು ಪ್ರಾರಂಭದಲ್ಲಿ ಕೇಳಿ ಮುಸ್ಸಂಜೆ ಮಾತು ಚಿತ್ರದ ಗೀತೆ. ಧ್ವನಿಗಳು ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್. ರಾಮ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿ ಶ್ರೀಧರ್.

ಮುಸ್ಸಂಜೆ ಮಾತು ಚಿತ್ರದ ಇನ್ನೊಂದು ಗೀತೆಯನ್ನ ಪ್ರಸಾರ ಮಾಡುತ್ತಿದ್ದೇವೆ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮೂಡಿಬಂದ ಈ ಗೀತೆಗೆ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿ ಶ್ರೀಧರ್.

ನಾನು ನನ್ನ ಕನಸು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡುತ್ತಿದ್ದೇವೆ. ಧ್ವನಿ ಸೋನು ನಿಗಮ್ ಅವರದು. ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

ಮುಂದಿನ ಗೀತೆ ಸುಂಟರಗಾಳಿ ಚಿತ್ರದ್ದು. ಧ್ವನಿಗಳು ಕುಣಾಲ್ ಗಾಂಜಾವಾಲಾ ಹಾಗೂ ಚಿತ್ರ. ರಂಗನಾಥ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಾಧು ಕೋಕಿಲ್ಲ.

ಯುಗ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಕೈಲಾಶ್ ಖೇರ್, ಶ್ರೀನಿವಾಸ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದ ಈ ಗೀತೆಗೆ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್.

ಶಾಂತಿ ನಿವಾಸ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡುತ್ತಿದ್ದೇವೆ. ಧ್ವನಿಗಳು ರಾಜೇಶ್ ಹಾಗೂ ಕಲ್ಯಾಣಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಭಾರದ್ವಾಜ್ ಅವರದು.

ಪ್ರಸಾರವಾಗುತ್ತಿರುವ ಗೀತೆ ಪ್ರೀತಿ ಏಕೆ ಭೂಮಿ ಮೇಲಿದೆ. ಗೀತೆಗೆ ಸಾಹಿತ್ಯ ಬರೆದು ಧ್ವನಿ ನೀಡಿದ್ದಾರೆ ಪ್ರೇಮ್. ಸಂಗೀತ ಸಂಯೋಜನೆ ಆರ್ ಪಿ ಪಟ್ನಾಯಕ್ ಅವರದು.

0: ಇನ್ನು ಮುಂದೆ ಕೇಳಿ ರೌಡಿ ಅಳೆಯ ಚಿತ್ರದ ಗೀತೆ. ಧ್ವನಿಗಳು ಶಂಕರ್ ಮಹಾದೇವನ್ ಹಾಗೂ ಮಂಜುಳಾ ಗುರುರಾಜ್. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಂದೇ ಮಾತರಂ ಶ್ರೀನಿವಾಸ್.
1: ಜಯ ಜಯ ಶಂಕರಿ, ಜಯ ಬನ ಶಂಕರ.

ತವರಿಗೆ ಬಾ ತಂಗಿ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡುತ್ತಿದ್ದೇವೆ. ಗೀತೆಗೆ ಧ್ವನಿ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

ಇನ್ನು ಮುಂದೆ ಕೇಳಿ ಜೀವನ ಚೈತ್ರ ಚಿತ್ರದ ಗೀತೆ, ಧ್ವನಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರದು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಉಪೇಂದ್ರ ಕುಮಾರ್.

ಉಯ್ಯಾಲೆ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಧ್ವನಿ ಕೈಲಾಶ್ ಖೇರ್ ಅವರದು. ಸಾಹಿತ್ಯ ಜಮಖಂಡಿ ಶಿವ ಅವರದಾಗಿದೆ. ಸಂಗೀತ ಸಂಯೋಜನೆ ಡಿಜೆ ರಿಕ್ಕಿ ಅವರದಾಗಿದೆ.

ಇನ್ನು ಮುಂದೆ ಕೇಳಿ ನಂದಾ ನಂದಿತಾ ಚಿತ್ರದ ಗೀತೆ. ಸಾಹಿತ್ಯ ಆನಂದ್ ರಾಮ್ ಅವರದು. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿ ರಂಜಿತ್, ಕಾರ್ತಿಕ್ ಹಾಗೂ ಶ್ರೀನಿವಾಸ್ ಅವರೊಂದಿಗೆ ಹಾಡಿದ್ದಾರೆ ಎ ಮಿಲ್.

0: ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದಿರಿ. ನೆರವು ಮಧು ದೇಶ್ಮುಖ್, ಪ್ರಸ್ತುತಿ ಅನಿಲ್ ಕುಮಾರ್ ಎಚ್ಎನ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
1: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆಕಾಶವಾಣಿ

0: ಹಳೆಯದನ್ನು ಬಿಡದೆ ಹೊಸದನ್ನು ಅನುಸರಿಸದೆ ಹಳತನ್ನು ಹೊಚ್ಚ ಹೊಸದಾಗಿಸುವ ಸೃಜನಶೀಲತೆಯಿಂದ ಕಾವ್ಯವನ್ನು ಸಹಜ ಸೃಷ್ಟಿಯಾಗಿ ಮಾಡಿಕೊಂಡ ಅನನ್ಯ ಕವಿ ಬೇಂದ್ರೆ. ಬೇಂದ್ರೆಯವರ ಕಾವ್ಯದೃಷ್ಟಿ ಅಲ್ಲಿಯ ಸೃಷ್ಟಿ, ಹಾಗೂ ಅವರ ಕಾವ್ಯ ಸೃಷ್ಟಿ ಅಲ್ಲಿಯ ದೃಷ್ಟಿ ಇಂಚಿಂಚು ಮಂತ್ರಮುಗ್ಧಗೊಳಿಸುವಂತಹವು. ಈ ಅಂಬಿಕೆಯ ತನೆಯ ದತ್ತನಲ್ಲಿ ಇಂಥ ಕಾವ್ಯ ಶಕ್ತಿಯನ್ನು ಸೃಷ್ಟಿಸಿ ಮನಕುಲದ ಕಾವ್ಯ ಪಂಕ್ತಿಗೆ ಹೊಸ ಹರವು ಕೊಟ್ಟಿದ್ದು ಧಾರವಾಡ. ಕವಿಯೇ ಹೇಳುವಂತೆ ಧಾರವಾಡದ ಸಂಬಂಧವೆಂದರೆ ಹೊಕ್ಕಳಿನ ಹುರಿಯಂಥ ಭಾವಬಂಧ.
1: ಮೂರು ವರ್ಷ ಇರ್ಬೇಕು ನಾನು, ಆವಾಗಿನಿಂದ ಅನೇಕ ಅನೇಕ ನೆನಪು ನನ್ನ ತಲೆಯಾಗ ಉಳಿದಾವ. ಧಾರವಾಡದ ನೆನಪಂತೂ ತೀರ್ತಿ.

ತಾಯಿಯೊಬ್ಬಳು ಚಿಕ್ಕವಳಿರುವಾಗ ಗೊಂಬೆಯಾಟದಲ್ಲಿ ತಲ್ಲಿನಳಾಗುತ್ತಿದ್ದಳು. ಅವಳು ಬೆಳೆದಂತೆ ಗೊಂಬೆಯೊಡನಾಟವು ಬೆಳೆಯಿತು. ಅವಳೊಮ್ಮೆ ಎದೆ ತುಂಬಿ ತನ್ನ ಗೊಂಬೆಯನ್ನು ಚುಂಬಿಸಿದ ನಿಮಿತ್ತವಾಗಿ ಅವಳೆದೆ

0: ಹಾಲು ಚಿಮ್ಮಿ ಆಗಸ ದಾಚಿ ಮುಟ್ಟಿತಂತೆ. ಆ ಕ್ಷೀರಧಾರೆಯ ಜಾಡು ಹಿಡಿದು ನಾಡಿಗೆ ಬಂದ ಕವಿ ನಾನು.
1: ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾನು ಕಿತ್ತಿಲ, ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾನು ಕಿತ್ತಿಲಾನು, ಭೂಮಿ ತಾಯಿಯ ಮೈಯ ಹಿಡಿ ಮಣ್ಣ ಗುಡಿಗಟ್ಟಿ ನಿಂತಂಥ ಮುಚ್ಚಿನ, ಭರತ ಮಾತೆಯ ಕೋಟಿ ಕಕ್ಕಿಕೋತ್ಸವದಲ್ಲಿ ಮಿನುಗುಚಿಯ ಜ್ಯೋತಿ ನಾನು, ಕನ್ನಡದ ತಾಯಿ ತಾವರೆಯ ಪರಿಮಳ ಉಂಡು ಬೀಳುತ್ತಿಯ ಗಾಳಿನ, ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು, ಈ ಐದು ಐದೆಯರೆ ಪಂಚ ಪ್ರಾಣಗಳಾಗಿ ಈ ಜೀವ ದೇಹ ನಿಹನು, ಹೃದಯಾರವಿಲ್ಲದಲ್ಲಿ ಇರುವ ನಾರಾಯಣನೇ ತಾನಾಗಿ ದತ್ತ ನರನು, ವಿಶ್ವದ್ವಾನುಡಿಯಾಗಿ ಕನ್ನಡಿಸು ದೇಹನಿಲ್ಲಿ ಅಂಬಿಕಾ ತನಯ ನಿನ್ನು, ಇಂಥವನು ನಾನು ಇವನು ಕವಿ.
0: ಕವಿಗೆ ನಾರಾಯಣ ದರ್ಶನ ಎಳೆಯರ ಮತ್ತು ಗೆಳೆಯರ ದರ್ಶನದಲ್ಲಿ ಆಯಿತು. ಮೊದಮೊದಲು ಕಾವ್ಯ ನಿರ್ಮಿತಿ ಸಾಹಿತ್ಯದ ಒಂದು ಸರಸ ಸಲ್ಲಾಪ ಎಂದು ಕಾವ್ಯ ಸೃಷ್ಟಿ ಪ್ರಾರಂಭಿಸಿ ಅನಂತರದಲ್ಲಿ ಅದು ತಮ್ಮ ಜೀವಿತದ ಕಾರ್ಯ ಎಂದು ಕಂಡುಕೊಂಡರು. ಕಾವ್ಯ ಮಾಧ್ಯಮದಿಂದ ಕನ್ನಡ ಭಾಷೆಯಲ್ಲಿ ವಿಶಿಷ್ಟ ಕಾರ್ಯವನ್ನು ಮಾಡಲು ಇಳಿಗೆ ಇಳಿದು ಬಂದ ಕಾರಣ ಪುರುಷ ಬೇಂದ್ರೆ ಲಿಪಿಕಾರ, ಅಂಬಿಕಾ ತನಯ ದತ್ತ ಕವಿ.

ಈ ವಿಶ್ವಜಾಲದಲ್ಲಿ ಧಾರೆ ಹುಡುಕುತ್ತಿದ್ದ ಕವಿಗೆ ಅನೇಕ ಕಾವ್ಯ ಪ್ರತಿಮೆಗಳು ಇವರನ್ನು ಹುಡುಕಿಕೊಂಡು ಬಂದರೆ ಇವರು ಸಹಿತ ಕೆಲವನ್ನು ಅಗೆದು ತೆಗೆದು ನೋಡಿದರು.

ಬೇಂದ್ರೆಯವರ ಕಾಲ ಕನ್ನಡ ನವೋದಯ ಕಾಲ. ನಮ್ಮ ಇತಿಹಾಸದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ನವೋದಯದ ಗಾಳಿ ಬೀಸಿದ ಕಾಲ, ಅತ್ಯಂತ ಸೃಜನಶೀಲವಾದ ಕಾಲ. ಆಗ ಸೃಜನ ಶಕ್ತಿಯನ್ನು ಗುರುತಿಸಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಹೊಸದನ್ನು ತರಬೇಕೆಂಬ ಕಾಲ ಅದಾಗಿತ್ತು.

0: ಚಿರಾವಣದ ಮಾಂತ್ರಿಕ ಸ್ಪರ್ಶದಿಂದ ಬಂಜೆ ಭೂಮಿಯಲ್ಲಿ ಚಿಗುರು ಮೂಡುವಂತೆ ಕಾವ್ಯಕ್ಷೇತ್ರದಲ್ಲಿ ಹೊಸ ಬೆಳೆ ಬರಲು ಪ್ರಾರಂಭವಾಗಿತ್ತು. ಈ ಕಾಲದ ಕವಿಗಳಿಗೆಲ್ಲ ಅವರದೇ ಆದ ಕಾವ್ಯದೃಷ್ಟಿಯಿದೆ. ಇವರಲ್ಲಿ ಬೇಂದ್ರೆಯವರ ಕಾವ್ಯದೃಷ್ಟಿ ಅತ್ಯಂತ ಹೊಸದಾಗಿದ್ದರೂ ಹಳೆಯದನ್ನು ನಿರಾಕರಿಸುವುದಿಲ್ಲ. ಕವಿ ಮೊದಲಿಗೆ ಮಾಡಿದ ಮಹತ್ವದ ಕೆಲಸ ಕುರಿತು ಪ್ರೊಫೆಸರ್ ಕೀರ್ತಿನಾಥ್ ಕುರ್ತ್ಕೋಟಿ.
1: ಬೇಂದ್ರೆಯವರು ಮಾಡಿದ ಕೆಲಸ ಅಂತಂದ್ರೆ ಒಂದು ಹೊಸ ಭಾಷೆಯನ್ನ ಪೂರ್ತಿಯಾಗಿ ಸೃಷ್ಟಿ ಮಾಡಿತು. ಅವರಲ್ಲಿರುವಂತಹ ಶಬ್ದ ಸಂಗ್ರಹ ಅಪೂರ್ವವಾದದ್ದು ಅಂತಿಷ್ಟೇ ಆ ಭಾಷೆಯ ಹೆಚ್ಚಳ ಅಲ್ಲ. ಇವತ್ತು ಹುಬ್ಬಳ್ಳಿಯವ ಅಂತ ಕವಿತೆ ಬರೆದರು, ಅದರ ಜೊತೆಗೆ ಸ್ವಪ್ನನೌಕೆ ಮಹಾಪ್ರಸ್ಥಾನದಂತಹ ಕವಿತೆಗಳನ್ನು ಅವರು ಬರೆದರು. ಎಲ್ಲ ಬಗೆಯ ಅನುಭವಗಳಿಗೂ ಭಾಷೆಯನ್ನ ಸಿದ್ಧಗೊಳಿಸಬೇಕು. ಹುಬ್ಬಳ್ಳಿಯವಾದಂತಹ ಕವಿತೆಯ ವಿಶೇಷತೆ ಏನು ಅಂದ್ರೆ ಅದು ಕೇವಲ ಒಬ್ಬ ಪ್ರಣಯ ಭಂಗದಿಂದ ಹುಚ್ಚು ಹಿಡಿದ ವೇಶ್ಯೆಯ ಜೀವನ ಚಿತ್ರಣ ಅಂತಲ್ಲ, ಆದರೆ ಅಂತ ಒಂದು ಅನುಭವಕ್ಕೆ ಭಾಷೆಯನ್ನು ಸಿದ್ಧಗೊಳಿಸಿತ್ತು. ಅಷ್ಟು ಎಷ್ಟು

0: ಕಾವ್ಯದ ಪ್ರತಿಮೆಗಳನ್ನು ತಿಳಿದುಕೊಳ್ಳಬೇಕು ಅಂತ ಬರೆದಾರೆ.
1: ಸಾವಿರ ವರ್ಷಗಳಿಂದ ಕಾವ್ಯ ಸೃಷ್ಟಿಗಾಗಿ ಉಪಯೋಗಗೊಳ್ಳುತ್ತಿದ್ದ ಭಾಷೆಯನ್ನು ಹೊಸ ಕಾವ್ಯಕ್ಕಾಗಿ ಹದಗೊಳಿಸಬೇಕಾಗಿತ್ತು. ಹಳೆಯ ದ್ರವ್ಯ, ಹಳೆಯ ಸಾಮಗ್ರಿ, ಆದರೆ ಮೂಡಿಬಂದ ಮೂರ್ತಿ ಮಾತ್ರ ಹೊಸದು. ನಮ್ಮ ಪುನರುಜ್ಜೀವನದ ನಿತ್ಯ ಪ್ರತೀಕವಾದ ಸೂರ್ಯೋದಯವನ್ನು ಧಾರವಾಡದ ಅತ್ತಿಕೊಳದಲ್ಲಿ ಕಂಡು,
2: ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ, ನುಣ್ಣ ನೆರಕವ ಹೊಯ್ದ, ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ, ಹೊಯ್ತೋ ಜಗವೆಲ್ಲ ತೊಯ್ದ, ಶಾಂತಿ ರಸವೇ ಪ್ರೀತಿಯಿಂದ ಮೈದೋರಿ ತಣ್ಣ, ಇದು ಬರೀ ಬೆಳಗಲ್ಲೋ ಅಣ್ಣ, ಇದು ಬರೀ ಬೆಳಗಲ್ಲೋ ಅಣ್ಣ.
1: ಕವಿ ಕಣ್ವಿಯವರ ಅಭಿಪ್ರಾಯದ ಪ್ರಕಾರ,
3: ಸೃಷ್ಟಿಯಲ್ಲಿ ಬಿಡಿಬಿಡಿಯಾಗಿ ಕಾಣುವ ಸೌಂದರ್ಯವನ್ನ ಇಡಿಯಾಗಿ ಅನುಭವಿಸಿ ಆನಂದಿಸುತ್ತ ಇದು ಬರೀ ಬೆಳಗಲ್ಲೋ ಅಣ್ಣ ಎಂಬ ದರ್ಶನ ಧ್ವನಿಯನ್ನು ಅನುರಣಿಸುವ ವಿಶಿಷ್ಟ ಸಾಮರ್ಥ್ಯ ಈ ಕವಿಯದು. ಜಡದಲ್ಲಿ ಚೇತನವನ್ನು ಹೊಮ್ಮಿಸಿ ಆ ಚೇತನದಲ್ಲಿ ಚಿಚ್ಛಕ್ತಿಯ ನೋಟವನ್ನು ನೀಡುವ ಕಾವ್ಯದೃಷ್ಟಿ ಅವರದು. ಬೇಂದ್ರೆಯವರ ಕವಿತೆ ತನ್ನ ಎಲ್ಲ ಅರ್ಥದ ಪದರುಗಳನ್ನು ಒಮ್ಮೆಲೆ ಬಿಚ್ಚಿಡುವಂತಹದ್ದಲ್ಲ. ನಮ್ಮ ರಸಗ್ರಹಣ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ತಕ್ಕ ಫಲವನ್ನು ಅದರಿಂದ ನಾವು ಪಡೆಯುತ್ತೇವೆ. ಛಂದೋ ವೈವಿಧ್ಯದ ಜೊತೆಗೆ ಅವರ ಕಾವ್ಯದ ವಸ್ತು ವೈವಿಧ್ಯವೂ ಕೂಡ ಬೆರಗುಗೊಳಿಸುವಂತಹದ್ದು. ಕಿರಿದರಲ್ಲಿ ಭಾವಗರ್ಭಿತವಾಗಿ, ನಾದ ಮಾಧುರ್ಯದಿಂದ ಧ್ವನಿಪೂರ್ಣವಾಗಿ ಓದುಗರನ್ನು ರಸಪರವಸರನ್ನಾಗಿ ಮಾಡುವ ಮೋಡಿ ಮಾಂತ್ರಿಕತೆ ಬೆಂದರೆ ಕಾವ್ಯಕ್ಕಿದೆ. ಶಿಷ್ಟ ಶೈಲಿಯಂತೆಯೇ ಜಾನಪದ ಗತಿಗತ್ತುಗಳಿಂದಲೂ ಆತ್ಮೀಯವಾಗಿ ಹೊಸ ಹೊಸ ಕಾಣಿಕೆಗಳನ್ನು ಅದು ನೀಡಬಲ್ಲದು.
1: ಕವಿ ಬಲು ದೊಡ್ಡ ಮಾತುಗಾರ. ಮಾತು ಮಾತು ಮತಿಸಿ ಬಂದ ನಾದದ ನವನೀತ. ಕೆಲವರು ಇವರು ಬರೇ ಮಾತನಾಡಿಯೇ ತಮ್ಮ ಸಮಯವನ್ನು ವ್ಯಯ ಮಾಡಿದರು ಎಂದರು.
0: ಬೇಂದ್ರೆಯವರ ಕಾವ್ಯ ಸೃಷ್ಟಿಗೂ ಮತ್ತು ಮಾತು ಮೌನಗಳ ಸಂಬಂಧಕ್ಕೂ ಬಹಳ ಸಂಬಂಧ ಇದೆ. ಮಾತು ಮೌನಗಳ ರಹಸ್ಯಪೂರ್ಣವಾದ ಸಂಬಂಧವನ್ನು ಬೇಂದ್ರೆಯವರಂತೆ ಅರಿತವರು ಮತ್ತಾರೂ ಇಲ್ಲ.
2: ಮೌನದಲ್ಲಿಯೂ ಕೂಡ ಮಾತಿನ ಧ್ವನಿ ಇರಲಿ, ಮೂಕ ಮೌನವು ಒಂದು ಶಾಪದೊಲು, ತಾಪವ ಕೊಡುವುದು ತಾ ಪರಿಹರಿಸದು ಜೀವ ಯಾತನೆಯನ್ನು ಅದು ಎಂದಿಗೂ. ಮಾತಿನಲ್ಲಿರುವಂಥ ಮೌನದ ಧ್ವನಿಯಿಂದ ವಿಹ್ವಲತೆ ಬೆಳೆಯುವ ದಿಬ್ಬರಲಿ, ಇಬ್ಬರ ಮನವಾಗ ಇಬ್ಬಗೆಯಾಗುವುದು ಒಬ್ಬಗೂ ಸುಖವಿಲ್ಲ ಬದುಕಿನಲ್ಲಿ.
0: ಮೌನ ಅಂದರೆ ಅವರಿಗೆ ಎಷ್ಟೋ ಕಡೆಗೆ ಸಾವು, ಮಾತು ಅಂದರೆ ಜೀವನ. ಆದರೆ ಇನ್ನೊಂದು ಬಗೆಯ ಸಂಬಂಧವನ್ನು ಅವರು ಬೇರೆ ಕಡೆಗೆ ಹೇಳ್ತಾರೆ. ಏನು ಅಂದರೆ, ಈ ಮಾತು ಮೌನಗಳು ಒಂದಕ್ಕೊಂದು ವಿರುದ್ಧ ಆಗದೆ ಅವುಗಳ ನಡುವೆ ಸಾಹಚರ್ಯ ಸಾಧ್ಯ ಅಂತ ಹೇಳಿದಾಗ ಅವರ ಕಾವ್ಯವೆಲ್ಲ ಮೌನ ಮಾತಾಗಿರುವಂತಹ ಕಾವ್ಯ.
1: ಕಾವ್ಯವೆಂದರೆ ಅಮೃತಕ್ಕೆ ಹಾರುವ ಗರುಡ. ಅವನ ಗರುಡೆಯಲ್ಲಿ ನವೋನವ ಗಾರುಡ ಮಂತ್ರಗಳು ಒಡಮೂಡಬೇಕು.
2: ಇದು ಮಂತ್ರ, ಅರ್ಥ ಕೊಗ್ಗದ ಶಬ್ದಗಳ ಪವಣಿಸುವ ತಂತ್ರ. ತಾನೇ ತಾನೇ ಸಮರ್ಥ ಛಂದ, ದೃಗ್ಬಂಧ ದಿಗ್ಬಂಧ, ಪ್ರಾಣದ ಕೆಚ್ಚು ಕೆತ್ತಿ ರಚಿಸಿದೆ. ಉಸಿರ ಹೆದೆಗೆ ಹೂಡಿದ ಗರಿಯು ಗುರಿಯ ನಿರಿಯಿಟ್ಟು ಬರುತ್ತಿದೆ ತೂರಿ ಲೀಲೆಯಲ್ಲಿ ಅನಾಯಾಸ. ಗರುಡನಂತೆರಗಿ ಬಂದಿತು ಭ್ರಮೆಯೋ ಹಮ್ಮುದವೋ ನಂಜೋ ಮರಣವೋ ನಿದ್ದೆಯೋ ಮೋಹನವೋ ಎಚ್ಚರಕ್ಕೆ ಕವಿದ ಮರೆವೋ ಕನಸೋ ನನಸು ಎಲ್ಲ ಹಾಲೋ ಹಾಲೋ.
1: ಇದು ಕವಿ ಕಾವ್ಯ ಮತ್ತು ಕಾವ್ಯದ ಸ್ವೀಕಾರ ಎಂದು ಗಾರುಡಿಗ ಮತ್ತು ಹಾವು ಇವುಗಳ ಅನ್ಯೋನ್ಯ ಸಂಬಂಧವನ್ನು ಉಪಯೋಗಿಸಿಕೊಂಡು ಕವಿ ಕವಿತೆಯ ಶಿಲ್ಪವನ್ನು ಅದ್ಭುತವಾಗಿ ನಿರ್ಮಿಸಿದ್ದಾರೆ. ಕವಿ ಒಂದು ದೃಷ್ಟಿಯಿಂದ ಗಾರುಡಿಗ ಮಾಟಗಾರ. ಕಾವ್ಯದ ಗಾರುಡ ವಿದ್ಯೆಯ ಎಲ್ಲ ಪರಿಕರಗಳು ಇಲ್ಲಿವೆ. ಕಾವ್ಯವೆಂದರೆ ಮಂತ್ರ. ಅರವಿಂದರು ಕಾವ್ಯದ ಮಾಂತ್ರಿಕತೆಯ ಬಗ್ಗೆ ತಮ್ಮ ಫ್ಯೂಚರ್ ಪೊಯೆಟ್ರಿಯಲ್ಲಿ ಹೇಳಿದ್ದಾರೆ. ಸಾಮಗ್ರಿ ಇಲ್ಲದೆ ವಸ್ತು ಸಿದ್ಧವಾಗುವುದು ಮಂತ್ರದಿಂದ. ಕಾವ್ಯದ ಉಪಾದಾನ ಶಬ್ದವೇ ಹೊರತು ವಸ್ತುಗಳಲ್ಲ. ಶಬ್ದದ ಅರ್ಥವನ್ನು ಮೀರಿ ನಡೆಯುವ ಶಕ್ತಿ ಕಾವ್ಯಕ್ಕೆ ಇದೆ ಎಂದು ಬೇಂದ್ರೆಯವರ ನಂಬಿಕೆ. ಪ್ರಾಚೀನ ಕಾವ್ಯದಲ್ಲಿ ಅರ್ಥ ಮುಖ್ಯವಾಗಿದ್ದರೆ ಹೊಸ ಕಾವ್ಯದಲ್ಲಿ ಭಾವ ಮುಖ್ಯ. ಉಸಿರು ಹೆದೆಗೆ ಹೂಡಿದ ಬಾಣವೆಂದರೆ ಕಾವ್ಯ. ಇಲ್ಲಿ ಕವಿ ಬಾಣ ಶಬ್ದದ ಬದಲು ಗರಿಯನ್ನು ಬಳಸಿದ್ದಾನೆ. ಬಾಣಕ್ಕೆ ಗರಿ ಕಟ್ಟುವುದರಿಂದ ಗುರಿ ನಿಶ್ಚಿತ. ಬಾಣಕ್ಕೆ ಕಟ್ಟುತ್ತಿದ್ದುದು ಕಂಕಪಕ್ಷಿಯ ಗರಿಗಳನ್ನು. ಕಂಕ ಮತ್ತು ಗರುಡ ಒಂದೇ ಜಾತಿಯ

0: ಪಕ್ಷಿಗಳು. ಕಾವ್ಯ ಕಣ್ಣು ಕಟ್ಟಾಗಬಹುದು, ಕೈ ಚಳಕವೂ ಆಗಬಹುದು, ಆದರೆ ಕಾವ್ಯ ಶಬ್ದಗಳ ಚಳಕ. ಶಬ್ದಗಳಿಗೆ ಕೂಡ ಅನಿರೀಕ್ಷಿತವಾದ ಅರ್ಥ ಇಲ್ಲಿ ಹುಟ್ಟುತ್ತದೆ.
1: ಮೂರ್ಧನ್ಯದ ತೇಜಸ್ಸಿನ ಯಾವುದೋ ಕಿರಣ ತಳೆದಿದೆ ವರ್ಣ ವರ್ಣ ಶ್ರುತಿಗೋ ಆಭರಣ.
0: ಹೆರಿಗೆ ಕವನ ಕುರಿತು ಡಾಕ್ಟರ್ ವಾಮನ್ ಬೇಂದ್ರೆ.
2: ಬೇಂದ್ರೆ ಅವರಿಗೆ ಪ್ರತಿಯೊಂದು ಕವನದ ಸೃಷ್ಟಿಯು ಒಂದೊಂದು ಹೆರಿಗೆ, ಪ್ರಸವ, ಜೀವನ ಮತ್ತು ಮರಣಗಳ ಮಹಾಸಂಗ್ರಾಮ. ಜೀವಕ್ಕೆ ಗರ್ಭಧಾರಣೆಯ ಹಂತ ಇರುವಂತೆ ಕವಿಗೆ ಕಾವ್ಯವಸ್ತು ಕಾವ್ಯಭಾವ, ಗರ್ಭಕ್ಕೆ 9 ಮಾಸಗಳ ಪೋಷಣೆ ಅವಶ್ಯವಿರುವಂತೆ ಕವಿಗೆ ಕಾವ್ಯ ಪರಿಕರಗಳಾಗಿರುವ ಸತತ ಅಭ್ಯಾಸ, ವೃದ್ಧ ಸೇವಾನುರಾಗ, ವ್ಯುತ್ಪತ್ತಿಗಳ ಸಂಯೋಗದಿಂದ ನಿಷ್ಪನ್ನವಾಗುವ ರಸಪುರುಷ ಕವಿಗೆ ಅಮೃತ ಭಾವ ದೀಕ್ಷೆ ಕೊಡುವವರೆಗೆ ಕವಿ ಕಾಯಬೇಕಾಗುತ್ತದೆ. ಇದು ಭಾರತೀಯ ಋಷಿಗಳು ಹಾಕಿಕೊಟ್ಟ ಅನುಭಾವ ಮಾರ್ಗ.
1: ಮೂರ್ಧನ್ಯದ ತೇಜಸ್ಸಿನ ಯಾವುದೋ ಕಿರಣ ತಳೆದಿದೆ ವರ್ಣ ವರ್ಣ ಶ್ರುತಿಗೋ ಆಭರಣ. ಋಷಿ ತೆರೆದನು ಹೃದಯದ ಗವಸಣಿಗೆಯನು, ಲುಸಿಕಾ ಲುಸಿಕಾ ಎಂದೊರೆದನು, ಮಿಡಿದನು ತಂತಿಯ ಹೆಣಿಗೆಯನು. ಅರಿ ಇರು ಹರಿ, ಹರ ಹರ ಹರಿ ಹರಿ, ಗಿರಿಗಿರಿ ಸುತ್ತಿ ಇಳಿದು ಇಳಿ ಇಳೆಗೆ, ಈ ಗಳಿಗೆ ಆ ಗಳಿಗೆ ಎಂದನು ಬಂದನು ಬಳಿಗೆ. ಎಲ್ಲೋ ಮಾತೊರಗಿತ್ತು ಮೌನದ ಸೆರಗಿನಲಿ, ಅಂತಃಕರಣದ ಬೆರಗಿನಲಿ.
0: ಕವಿಯಾದ ಋಷಿ ತನ್ನ ಹೃದಯ ಆವರಣದಲ್ಲಿ ಮೌನವಾಗಿದ್ದ ವೀಣೆಯನ್ನು ಮಿಡಿಯುತ್ತಾನೆ. ಆಗ ಆ ವೀಣೆ ಅರಿ ಇರು ಹರಿ ಎಂದು ಹೇಳುತ್ತದೆ. ಈ ಋಷಿಯ ವೀಣೆಯ ಹೆಸರು ಲುಸಿಕಾ ಎಂದು. ಕವಿಯ ಹೃದಯದೊಳಗಿನ ವೀಣೆ ಕವಿಗೆ ಕಾವ್ಯವನ್ನು ಬೋಧಿಸುತ್ತದೆ ಎಂಬುದು ಬೇಂದ್ರೆಯವರ ವಿಚಾರ. ಹೆರಿಗೆ ಕವನದ ವೀಣೆಯಾದರೆ ಅರಿ ಇರು ಹರಿ ಸೃಷ್ಟಿ ಸ್ಥಿತಿ ಲಯಗಳು.
3: ಕಾವ್ಯ ಸೃಷ್ಟಿ ಒಂದು ಸೇಂದ್ರಿಯ ವ್ಯಾಪಾರವಾಗಿದ್ದಾಗ ಕವಿತೆ ಒಂದು ಹೆರಿಗೆ. ಕವಿತೆ ಒಂದು ಕೂಸಿನಂತೆ ಒಂದು ಜೀವಂತವಾದ ಸೃಷ್ಟಿಯಾಗಿ ಹೊರಗೆ ಬರ್ತದೆ ಅನ್ನೋ ಮಾತಿನಲ್ಲಿ ಅವರಿಗೆ ನಂಬಿಕೆ ಇತ್ತು. ಕವಿತೆಗೂ ಜೀವ ಇರ್ತದೆ. ಈ ಸಜೀವವಾದಂತಹ ಕಾವ್ಯ ಸೃಷ್ಟಿ ಎಷ್ಟು ವೈವಿಧ್ಯಪೂರ್ಣವಾಗಬಲ್ಲದು ಅನ್ನೋದನ್ನ ಅವರ ಕಾವ್ಯ ಓದಿದವರಿಗೆಲ್ಲ ಗೊತ್ತಾಗಬಲ್ಲದು. ಹೆಚ್ಚಾಗಿ ನಾವು ಬೇಂದ್ರೆಯವರ ಕಾವ್ಯ ಸುತ್ತಮುತ್ತಲಿನ ಜೀವನ ಚಿತ್ರಗಳನ್ನು ಕೊಡುವುದರಲ್ಲೇ ತೃಪ್ತವಾಯಿತು ಅಂತ ತಿಳಿದುಕೊಂಡ್ರೆ ತಪ್ಪು. ಅದು ಒಂದು ದೃಷ್ಟಿಯಿಂದ ಭಾಷೆಯಲ್ಲಿ ಮೈದಾಳಿ ಬಂದಂಥ ಒಂದು ಹೊಸ ಸೃಷ್ಟಿ. ಕಾವ್ಯ ಸೃಷ್ಟಿಯನ್ನು ಕುರಿತು ಅನೇಕ ಕವಿತೆಗಳನ್ನು ಬೇಂದ್ರೆಯವರು ಬರೆದರು. ಅನೇಕ ಕವಿತೆಗಳಿವೆ. ಇವೆಲ್ಲ ಕೂಡಿಸಿ ಒಂದು ಹೊಸ ಕಾವ್ಯ ಮೀಮಾಂಸೆ ಆಗಬೇಕಾಗಿದೆ ಇನ್ನು. ಅದರಲ್ಲಿ ಒಂದು ಕವಿತೆಯ ಬಗ್ಗೆ ನಾನು ಈಗ ಮಾತಾಡಲೇಬೇಕು ಅಂತ ಅನಿಸ್ತದೆ. ಬೇಂದ್ರೆಯವರ ಕಾವ್ಯದ ಸಂಕೀರ್ಣತೆ ಏನು ಅನ್ನೋದು ಈ ಕವಿತೆಯಿಂದ ಗೊತ್ತಾಗಬೇಕು. ಆ ಕವಿತೆಯ ಹೆಸರು ಮೀನುಕೇತು.
1: ಅರಣಿಗೆ ಅರಣಿ ಬೆಂಕಿಯ ಕರಣಿ, ಹೊತ್ತಿತು ತಲೆ ಎತ್ತಿ ಮರೆಯಾತು ದೀಪ, ಮರೆಯದು ರೂಪ ಬೂದಿಯೊಳಿ ಬತ್ತಿ. ಪ್ರಳಯದ ಎದಿಮ್ಯಾಲೆ ಆಲದ ಎಲೆಯೋ ಬಾಲ ಮುಕುಂದಾನೋ, ಅಚ್ಚಿನ ಒಳಗ ಮೆಚ್ಚಿನ ಮೂರ್ತಿ ಹಳದವರ ತಿಂದಾನೋ.
3: ಸ್ವಲ್ಪ ಕಷ್ಟ ಇವನ್ನೆಲ್ಲ ಹಿಡಿದುಕೊಳ್ಳಿಕ್ಕೆ. ಆದರೆ ಮನುಷ್ಯನ ಮನಸ್ಸಿನಲ್ಲಿ ಅವನಿಗೆ ಅಜ್ಞಾತವಾಗಿ, ಅದ್ಮೇಲೆ ಕವಿಯ ಮನಸ್ಸಿಗೂ ಅಜ್ಞಾತವಾಗಿ ಕೆಲವೊಂದು ಅನುಭವಗಳು ಕಟ್ಟಿಗೆಯ ತುಂಡುಗಳಂತೆ ಬಿದ್ದು ಬಿಟ್ಟಾಗ ಅವು ಒಂದಕ್ಕೊಂದು ತಿಕ್ಕಿ ಅದರಿಂದ ಹುಟ್ಟಿದ ಬೆಂಕಿಯಲ್ಲಿ ಏನೇನು ಕಾಣ್ತದೋ ಅದನ್ನು ಕಾವ್ಯ ತಗೊಳ್ತದೆ ಅಂತ ಹೇಳ್ತಾರೆ. ಸ್ವಲ್ಪ ನಾನು ಯಾಕೆ ಏಡ್ಸ್ ಅಂತ ತಗೊಳ್ತಾ ಇದ್ದೀನಿ ಅಂದರೆ, ಏಡ್ಸ್ ಕೂಡ ಇಂಥದ್ರ ಮೇಲೆ ಕವಿತೆ ಬರೆದು ಕವಿತೆಯ ಹುಟ್ಟು ಎಲ್ಲಿ ಅಂತ ಕೇಳಿದಾಗ ಇಟ್ ಈಸ್ ಇನ್ ದ ರಾಗ್ ಅಂಡ್ ಬೋನ್ ಶಾಪ್ ಆಫ್ ದ ಹಾರ್ಟ್ ಅಂತ. ಬೇಂದ್ರೆಯವರಲ್ಲೇ ಈ ಪ್ರತಿಮಾ ವಿಧಾನ ಬೇರೆ ಆಗ್ತದೆ.
0: ಅರಣಿಯಲ್ಲಿ ಹುಟ್ಟುವ ಬೆಂಕಿಯ ಪ್ರತಿಮೆ ಸೃಜನ ಶಕ್ತಿಯ ಪ್ರತೀಕವಾಗಿದೆ. ಕವಿಯ ಸುಪ್ತ ಚಿತ್ತದಲ್ಲಿ ಅನುಭವ ವಿಶೇಷಗಳು ಕಟ್ಟಿಗೆಯ ತುಂಡುಗಳಂತೆ ಬಿದ್ದುಕೊಂಡು ಆಕಸ್ಮಿಕವಾಗಿ ತಿಕ್ಕಿದಾಗ ಬೆಂಕಿ ಹುಟ್ಟುತ್ತದೆ. ಆ ಬೆಂಕಿಯ ಬೆಳಕಿನಲ್ಲಿ ಮೂಡಿದ ರೂಪವೇ ಭಾವದ ರೂಪ. ಬೂದಿಯಿಂದ ವಿಭೂತಿ ಬೇರ್ಪಡುವಂತೆ ಭಾವ ಅನುಭವದಿಂದ ಭಿನ್ನವಾಗುತ್ತದೆ.

ಲಾವಳಿ ಗತ್ತಿನಲ್ಲಿರುವ ಒಂದು ಗೀತ ಇದು. ಇದೊಂದು ಶುದ್ಧ ಸಂಗೀತದ ಜಾತಿಗೆ ಸೇರಬೇಕಾದ ಕಾವ್ಯ. ಕವಿತೆಯ ಕೇಂದ್ರ ವಸ್ತುವಿಗೂ ಅದು ಹುಟ್ಟಿಸಿಕೊಳ್ಳುವ ಚಿತ್ರಗಳಿಗೂ ಇರುವ ಸಂಬಂಧ ಸಂಗೀತದಲ್ಲಿಯ ವಾದಿ ಸ್ವರದೊಂದಿಗೆ ಉಳಿದ ಸ್ವರಗಳಿಗೆ ಇರುವ ಸಂಬಂಧದಂತೆ ಇದೆ. ಸಂಗೀತಕ್ಕೆ ಮೀಸಲಾದ ಇನ್ನೊಂದು ತಂತ್ರ ಇಲ್ಲಿ ಬಳಕೆಯಾಗಿದೆ. ಒಂದು ರಾಗದಲ್ಲಿಯ ಷಡ್ಜ ತಾನೇ ರಾಗವಲ್ಲ, ಆದರೆ ಅದನ್ನು ನುಡಿಸುತ್ತಲೇ ಇಡೀ ರಾಗದ ಭಾವಭೂಮಿಕೆ ಮತ್ತು ನಾದದ ವಾತಾವರಣ ತಾನಾಗಿ ಸೃಷ್ಟಿಯಾಗುತ್ತದೆ.

0: ಬೆಳದಿಂಗಳನ್ನೋಡು ಅನ್ನುವಂತಹ ಹಾಡು ಪೂರ್ತಿಯಾಗಿ ಬಂದಾಗ ಕವಿಗೆ ಅದನ್ನು ಕೇಳಿ ತನಗೆ ವಿಸ್ಮಯ ಹುಟ್ಟುತ್ತದೆ. ಇದಕ್ಕೇನು ಹೆಸರು ಕೊಡಬೇಕು ನಾವು ಅಂದ್ರೆ ಅಂಬಿಕಾ ತನಯನ ಹಾಡು. ಆದರೆ ಇದರೊಳಗೆ ಇನ್ನೊಂದು ಸೂಕ್ಷ್ಮವಾದ ಅರ್ಥ ಪಲ್ಲಟ ಆಗ್ತದೆ. ಏನು ಅಂದರೆ ಅಂಬಿಕಾ ತನಯನ ಹಾಡು ಅಂದಮೇಲೆ ಮತ್ತೆ ಬೆಳದಿಂಗಳನ್ನು ಓಡಾಡಬೇಕಾಗ್ತದೆ ಅಂದಾಗ ಈ ಅಂಬಿಕಾ ತನಯನ ಹಾಡು ಮತ್ತು ಬೆಳದಿಂಗಳು ಎರಡೂ ಒಂದೇ ಆಗಿಬಿಡ್ತವೆ. ಬೆಳದಿಂಗಳಿಗೆ ಏನೇನು ಗುಣಗಳಿವೆಯೋ ಅದೆಲ್ಲ ಈ ಅಂಬಿಕಾ ತನಯನ ಕಾವ್ಯದಲ್ಲಿ ಕಾಣ್ತು. ಈ ಮಾಂತ್ರಿಕತೆ ಅನ್ನೋದು ಅದು ಯಾವುದು ಇಲ್ಲವೋ ಅದನ್ನು ಹುಟ್ಟಿಸೋದು. ಆದರೆ ಇಲ್ಲಿ ಶಬ್ದ ಮುಖ್ಯವಾಗಿ ಆ ಶಬ್ದ ತನ್ನ ಅರ್ಥವನ್ನು ತಾನು ಹುಟ್ಟಿಸಿಕೊಳ್ಳುತ್ತದೆ ಅಂತ ಹೇಳೋದು ಮಾಂತ್ರಿಕತೆ. ಅದಕ್ಕಾಗಿ ಮೇಂದ್ರೆಯವರ ಕಾವ್ಯ ಎರಡು ಪ್ರತೀಕಗಳನ್ನು ಮತ್ತೆ ಮತ್ತೆ ಉಪಯೋಗಿಸ್ತದೆ ಅಂತ ಅನಿಸ್ತದೆ ನನಗೆ. ಒಂದು ಚಂದ್ರನ ಪ್ರತೀಕ, ಇನ್ನೊಂದು ಸೂರ್ಯನ ಪ್ರತೀಕ. ಚಂದ್ರ ಈ ಮಾಂತ್ರಿಕತೆಯ ಅಭಿಮಾನಿ ದೇವತೆ.
1: ಬೇಂದ್ರೆ ಅವರು ಕಾವ್ಯ ಕ್ರೀಡೆಯಲ್ಲಿ ತೊಡಗಿದ್ದು ಆತ್ಮ ಸಾಕ್ಷಾತ್ಕಾರಕ್ಕಾಗಿ. ಅವರದು ಭೋಗ ಮಾರ್ಗ ದಾಟಿದ ಯೋಗ ಮಾರ್ಗ, ಹೀಗಾಗಿ ಕಾವ್ಯ ಅವರಿಗೆ ಉತ್ ಯೋಗ. ಉತ್ಕೃತಿಗಾಗಿ ಅವರ ಹಂಬಲ ದೃಷ್ಟಿ ಕಣ್ಣಿನ ಕಾರ್ಯ, ದೃಷ್ಟಿ ಕರ್ಮಕೌಶಲ್ಯ. ದೃಷ್ಟಿ ಯೋಗದೃಷ್ಟಿಯಾದಾಗ ಕವಿಯ ಮನಸ್ಸು ಉನ್ಮನಕ್ಕೆ ತಲುಪಿ ವಿಶಿಷ್ಟವಾದ ದರ್ಶನವನ್ನು ಪಡೆಯುತ್ತದೆ.

0: ಬೇಂದ್ರೆಯವರ ದೃಷ್ಟಿಯಲ್ಲಿ ಕಾವ್ಯ ಒಂದು ಸಹಜ ಸೃಷ್ಟಿ ಎನ್ನುವುದು ಈ ಪದ್ಯದ ನಿಲುವು. ಭೃಂಗದ ಜೋಡಿ ರೆಕ್ಕೆಗಳಂತೆ ಕವಿತೆಗಳ ಪ್ರಾಸಗಳು ಕೂಡ ಸಹಜವಾಗಿರಬೇಕು. ಭೃಂಗದ ನಾದಮಯತೆ ಸಹಜವಾಗಿರುವಂತೆ ಕವಿತೆಯಲ್ಲಿಯ ಗೇಯತೆಯೂ ಸಹಜವಾಗಿರಬೇಕು. ಅರ್ಥವಿಲ್ಲ, ಸ್ವಾರ್ಥವಿಲ್ಲ, ಬರಿಯ ಭಾವಗೀತ ಎಂಬ ಸಾಲು ಕಾವ್ಯದ ಉಳಿದ ತತ್ವಗಳನ್ನು ಸೂಚಿಸುತ್ತದೆ. ಬೇಂದ್ರೆಯವರ ಕಾವ್ಯ ಅರ್ಥಕ್ಕಿಂತ ಭಾವವನ್ನು ಹೆಚ್ಚು ಮೆಚ್ಚುತ್ತದೆ. ಭಾವ ಶಬ್ದ ಇಲ್ಲಿ ಕೇವಲ ಭಾವನೆಯಲ್ಲ, ಅದು ಸತ್ಯದ ಪ್ರತಿಮೆ. ಕನಸಿನಲ್ಲಿ ದೊರೆತ ಮೊದಲಿನ ಸಾಲುಗಳ ಮೇಲೆ ಮುಂದಿನ ಕಾವ್ಯ ತನ್ನ ಶಿಲ್ಪವನ್ನು ಕಟ್ಟಿಕೊಂಡು ಭಾವಗೀತದ ಲಕ್ಷಣಗಳನ್ನು ಹೇಳುತ್ತದೆ.
1: ಎಲ್ಲ ಬಗೆಯ ಅನುಭವಗಳಿಗೆ ಆಕಾರ ಕೊಟ್ಟ, ಅನುಭವದ ಜೀವಂತಿಕೆಯನ್ನು ಕವಿತೆಯ ಒಡಲೊಳಗೇ ಕಡೆದಿಟ್ಟ ಅನನ್ಯ ಸಾಧಾರಣ ಪ್ರತಿಭೆ ಬೇಂದ್ರೆಯವರದು. ಅನುಭವದ ಆಳದಿಂದ ಮೂರ್ತಗೊಂಡ ಬೇಂದ್ರೆ ಕವಿತೆ ಯಾವುದೋ ಒಂದು ಭಾವವನ್ನು ಅನುಸರಿಸಿದರೂ ಅದು ಜೀವನದ ವಿಶಾಲ ಪರಿಧಿಯನ್ನೇ ನಮ್ಮ ಕಣ್ಣೆದುರು ನಿಲ್ಲಿಸುತ್ತದೆ. ಅತ್ಯಂತ ಸಂಕೀರ್ಣವಾದ, ಪ್ರಬುದ್ಧವಾದ, ಕಾವ್ಯಾತ್ಮಕ ವ್ಯಕ್ತಿತ್ವವುಳ್ಳ ಬೇಂದ್ರೆಯವರ ಕಾವ್ಯದೃಷ್ಟಿ ಕಲಾಕೌಶಲ್ಯದಿಂದ ಕೂಡಿದಂಥ ಸಮ್ಯಕ್ ದೃಷ್ಟಿ ಎನ್ನಬಹುದು. ಬೇಂದ್ರೆಯವರನ್ನು ಕುರಿತು ನಾನು ಬರೆದ ಒಂದು ಸುನೀತ. ಕಣ್ಣು ಮಿಂಚಿಸಿ ನೂರು ಹಂಚಿಕೆಯ ಸಂಚಿಕೆಯ ತುಂಬಿ ತಲೆಯಾಡಿಸುತ್ತ ಯಾವುದೋ ಒಳದನಿಗೆ ನಾದ ಕೂಡಿಸಿ ನೆಲಕ್ಕೆ ನೀರು ಬರಿಸುವ ಹಾಗೆ ಬೀಸು ಗಾಳಿಯ ಜೊತೆಗೆ ಬಂದರದು ಬೇಂದ್ರೆ. ಕೈಯ ಮಾಟಕ್ಕೆ ಮಾತು ಮಾಂತ್ರಿಕ ನಾಟ, ಅರಗಳಿಗೆ ಹೊರ ಒಳಗೆ ತುಂಬಿ ತುಳುಕುವ ಬೆಡಗು, ಕಡಲ ಗುಟುಕರಿಸಿ ಚಿಕ್ಕೆಗಳ ಮುಕ್ಕಳಿಸುವರು, ಥಟ್ಟನೆ ಒಗಟು ಒಡೆಯುವ ಒಡಪಟ್ಟಿ, ಕುಡಿಮಿಂಚು ಬಾನ ಗುಡಿಗೆ, ಇಪ್ಪತ್ತೋ ಎಪ್ಪತ್ತೋ ಮುಪ್ಪತ್ತೋ ಮುಂದೆ ನಡೆ, ಅಂಬಿಕಾ ತನಯನಿಗೆ ದತ್ತು ಕೊಟ್ಟಂದು ಇವರೊಪ್ಪತ್ತು, ಜಗದಂಬೆ ಹಡಲಿಗೆ ಹೊತ್ತು ಕುಣಿವಗೆಲ್ಲಿ ಪುರಸತ್ತು, ಹಣ್ಣಾದ ಕೇಜಿಗೆಯ ಹೊಡೆ, ಚೂಪಾದ ಗರಿ ಹುಷಾರಿ, ಕಂಪಿಗೆಲ್ಲಿಯ ಕೊರತೆ, ನಡೆದದ್ದೇ ಸಾಧನ ಕೇರಿ, ನುಡಿದದ್ದೇ ಕವಿತೆ.

ಕಬನ ವಾಚನ ಎಸ್ ಎಸ್ ಹಿರೇಮಾಡ್. ಹಾಡಿದ ಕಲಾವಿದರು ಅನುರಾಧ ಧಾರೇಶ್ವರ್, ಡಿ ಕುಮಾರದಾಸ್, ಬಸವರಾಜ್ ಗೋನ್ಹಾಳು. ವಾದ್ಯ ಸಹಕಾರ

ಆರಂಭ ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತಿಗೀತೆಯನ್ನ. ಸಾಹಿತ್ಯ ಪಾರ್ವತಿ ಸುಧಾ ಅವರದು. ಗೀತೆಯನ್ನ ಹಾಡಿದ್ದಾರೆ ಜೈಪಾಲ್ ಮತ್ತು ಸಂಗಡಿಗರು.

0: ಸರ್ವಂ ಶಿವಮಯಂ ಜಗತ್. ಜೀವಿಗಳು ಅಜ್ಞಾನದಿಂದ ಮಮಕಾರದಿಂದ ಸಂಸಾರ ಚಕ್ರಕ್ಕೆ ಸಿಲುಕಿ ಹೋಗುತ್ತಾರೆ. ದೃಢವಾದ ನಂಬಿಕೆ, ನಿಶ್ಚಲವಾದ ಭಕ್ತಿಯಿಂದ ಈಶ್ವರನನ್ನು ಆರಾಧಿಸಿ ಕಾಲಕರ್ಮದ ಹೊರೆಯನ್ನು ಹಗುರಗೊಳಿಸಿಕೊಳ್ಳಬಹುದು ಎಂಬುದಕ್ಕೆ ನಿದರ್ಶನ ತಲಕಾಡಿನ ಪುಣ್ಯಚರಿತ್ರೆ.
1: ದೇವನಿಲ್ಲದೆ ಭಕ್ತನಿಲ್ಲ, ಭಕ್ತನಿಲ್ಲದೆ ದೇವನಿಲ್ಲ. ಈ ದೇವ ಜೀವರ ಸಂಬಂಧದಲ್ಲಿ ತನ್ನ ಭಕ್ತರನ್ನು ಉದ್ಧರಿಸುವ ಸಲುವಾಗಿ ಪರಮೇಶ್ವರನು ಪಂಚಮುಖಗಳಲ್ಲಿ ಪ್ರಕಟನಾಗಿರುವುದೇ ತಲಕಾಡಿನ ಪುಣ್ಯ ಪ್ರಭಾವ.
0: ಇಲ್ಲಿ ಪರಮೇಶ್ವರನು ಪ್ರಧಾನ ದೇವನಾದ ವೈದ್ಯೇಶ್ವರ,
1: ಅರ್ಕೇಶ್ವರ,
0: ಪಾತಾಳೇಶ್ವರ,
1: ಮರಣೇಶ್ವರ
0: ಹಾಗೂ ಮಲ್ಲಿಕಾರ್ಜುನೇಶ್ವರ ಎಂಬ ಐದು ಮುಖಗಳಲ್ಲಿ ದರ್ಶನವನ್ನು ನೀಡಿ ಶಿವನೊಲುಮೆ ಗಳಿಸುವುದು ಸರಳ ಎನಿಸಿದ್ದಾನೆ.

ಮುತ್ತಿನ ಹಾರ ಚಿತ್ರದ ಗೀತೆಗೆಂದು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕಿತನಾ ಏಕ್ ಲಡ್ಕಾ ಏಕ್ ಲಡ್ಕಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಕುಮಾರ್ ಶಾನು, ಸಾಧನಾ ಸರ್ಗಮ್ ಅವರು.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ನಮಸ್ಕಾರ ಗೆಳತಿಯರೇ, ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪುತ್ತೂರು ತಾಲೂಕು ಕಡಬದ ಸುಶೀಲಾ ಮತ್ತು ಸಂಗಡಿಗರು ನಡೆಸಿಕೊಡುವ ಕಾರ್ಯಕ್ರಮ ವೈವಿಧ್ಯ ಹಾಗೂ ಹೈನುಗಾರಿಕೆ ಮತ್ತು ನಾಟಿ ಮದ್ದು ತಯಾರಿಕೆ ಅನುಭವದ ಕುರಿತು ಕಾರ್ಕಳ ತಾಲೂಕು ಮುನಿಯಾಲು ಸಮೀಪದ ಕಾಡುಹೊಳೆಯ ರಜನಿ ಆರ್ ಪೈ ಅವರೊಂದಿಗೆ ನಡೆಸಿದ ಮಾತುಕತೆ ಇವನ್ನೆಲ್ಲ ಕೇಳಬಹುದು.
2: ಎಲ್ಲರಿಗೂ ನಮಸ್ಕಾರ. ಸ್ತ್ರೀ ಶಕ್ತಿ ವಿಶ್ವದ ಶಕ್ತಿ ಕಡಬ ಮಹಿಳೆಯರ ಕಾರ್ಯಕ್ರಮವನ್ನು ನಾವೀಗ ನಡೆಸಿಕೊಡಲಿದ್ದೇವೆ. ಕನ್ನಡದ ಕುಲದೇವಿ ಕಾಪಾಡು ಬಾತಾಯಿ ಎಂಬ ಆಶಯ ಗೀತೆಯ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಹಾಡುವವರು ಸರೋಜಿನಿ.

0: ಸ್ತ್ರೀ ಶಕ್ತಿ ಸಂಸಾರದ ಶಕ್ತಿ ಎಂಬಂತೆ ಸ್ವಸಹಾಯ ಸಂಘಕ್ಕೆ ಸೇರಿ ತನ್ನ ಬದುಕನ್ನು ರೂಪಿಸಿಕೊಂಡಿರುವ ಯಶೋಧರವರ ಯಶೋಗಾಥೆಯನ್ನು ಈಗ ನಾವು ಆಲಿಸೋಣ.
1: ನನಗೆ 5 ಮಕ್ಕಳು, 1 ಗಂಡು, 4 ಹೆಣ್ಣು. ಅದರಲ್ಲಿ 2 ಟ್ವಿನ್ಸ್ ಇದ್ದಾರೆ. ಅವರ ವಿದ್ಯಾಭ್ಯಾಸ ಎಲ್ಲ ಕಳೆದು ಮದುವೆಯಾಗುವ ಪ್ರಾಯದಲ್ಲಿ ನಾನೊಂದು ಸ್ತ್ರೀಶಕ್ತಿ ಸಂಘಕ್ಕೆ ಸೇರಿದೆ. 1 ಮಗಳು ಸಂಘದಲ್ಲಿ ಸೇರಿಸಿದೆ, ದೊಡ್ಡವಳನ್ನು. ನಂತರ ಮದುವೆ ಮಾಡಿಕೊಳ್ಳಿಕ್ಕೆ ಮಾತು ಬಂತು, ಮತ್ತು ನಂತರ ಹಣ ಏನು ಇರಲಿಲ್ಲ. ಸಂಘದಿಂದ ಲೋನ್ ತೆಗೆದೆ, ನಾನು ಲೋನ್ ತೆಗೆದು ಅವಳನ್ನು ಮದುವೆ ಮಾಡಿಕೊಟ್ಟೆ.

0: ಮತ್ತು ಆ ಸಂಘಕ್ಕೆ ಅವಳು ಇಲ್ಲದ ಕಾರಣ ಮತ್ತೊಂದು ಮಗಳನ್ನು ಸೇರಿಸಿದೆ. ಪುನಃ ನಾನು ಲೋನ್ ತೆಗೆದೆ. ಹಾಗೆ ಅವಳನ್ನು ಮದುವೆ ಮಾಡಿ ಕೊಟ್ಟೆ. ಮತ್ತೊಂದು ಮಗಳಿದ್ದಳು, ಅವಳನ್ನು ನಾನು ಆ ಸಂಘಕ್ಕೆ ಸೇರಿಸಿದೆ. ನಂತರ ಅವಳಿಗೂ ಮದುವೆ ಆದ ನಂತರ ನಾನೇ ಸೇರಿದೆ. ಅದು ಸಂಘ ಬೇಕು, ಆ ಸಂಘದಿಂದ ನಾನು ಒಳ್ಳೆಯ ಒಂದು ದಾರಿಗೆ ಬಂದಿದ್ದೇನೆ ಅಂತ ಹೇಳಿ ನಾನು ಆ ಸಂಘಕ್ಕೆ ಸೇರಿದೆ. ಮತ್ತು ಆ ಸಂಘದಲ್ಲಿ ನಾವು ಸ್ವಲ್ಪ ಲೋನ್ ತೆಗೆದು ಕೃಷಿಯೆಲ್ಲ ಅಭಿವೃದ್ಧಿ ಮಾಡಿದೆವು. ಬೋರ್ ತೆಗೆದೆ ಮತ್ತು ಸ್ವಲ್ಪ ಅಡಿಕೆ ತೋಟ ಎಲ್ಲ ಮಾಡಿ ರಬ್ಬರ್ ಗಿಡ ಸಸಿಗಳು ನಟ್ಟು ಅದರಲ್ಲಿ ಈಗ ಜೀವಿಸುತ್ತಾ ಮುಂದೆ ಹೋಗುತ್ತಾ ಇದ್ದೇವೆ. ಮತ್ತು ನಾನು 2017 ಪಂಚಾಯಿತಿ ಓಟಿಗೆ ನಿಂತೆ. ಅದರಲ್ಲಿ ನಾನು ನಿಂತ ಸ್ಥಳದಲ್ಲಿ ನಾನು ಗೆದ್ದು ಆ ಪಂಚಾಯಿತಿ ಸದಸ್ಯನಾದೆ. ನಂತರ ನಾನು ಸುಗ್ರಾಮದ ಬಗ್ಗೆ ಎಂದು ಹೇಳಿ ನನಗೆ ಯಾವುದೂ ಗೊತ್ತಿರಲಿಲ್ಲ. ಪಂಚಾಯಿತಿ ಬಗ್ಗೆಯೂ ಯಾವುದೂ ನಮಗೆ ಅರಿವೇ ಇರಲಿಲ್ಲ. ಪಂಚಾಯಿತಿಗೆ ಹೋಗುವುದು ಹೇಗೆ, ಅಲ್ಲಿ PUDO ಅಂದರೆ ಯಾರು, ಅಧ್ಯಕ್ಷ ಅಂದರೆ ಯಾರು ಅಂತ ಹೇಳುವ ವಿವರವೇ ನಮಗೆ ಗೊತ್ತಿರಲಿಲ್ಲ. ಪಂಚಾಯತ್ ಸದಸ್ಯ ಆದ ನಂತರ ಅದರ ವಿಷಯವೆಲ್ಲ ನಮಗೆ ಅರಿವಾಯಿತು. ಯಾರತ್ರ ಹೋಗಿ ಹೇಗೆ ಮಾತಾಡಬೇಕಂತೇಳುವ ತಿಳುವಳಿಕೆಯೂ ಆಯಿತು. ಮತ್ತು ಸುಗ್ರಾಮ ಅಂದು ಹೇಳ್ತಾ ಇದ್ದರು, ಅದು ಯಾವುದು ಅಂತೇಳಿ ನಮಗೆ ತಿಳಿವೇ ಇರಲಿಲ್ಲ. ಸುಗ್ರಾಮ ಅಂದರೆ ಏನು ಅಂತೇಳಿ ಗೊತ್ತಿರಲಿಲ್ಲ. ನಮ್ಮ ಮಾಜಿ ಅಧ್ಯಕ್ಷರಾದಂಥ ಲೀಲಾವತಿಯವರು ಫೋನ್ನ ಮುಖಾಂತರ ನೀವು ಬರಬೇಕು, ಸುಗ್ರಾಮಕ್ಕೆ ಹೋಗಬೇಕು, ಮುಡಿಪಿನಲ್ಲಿ ಆ ಸಭೆ ನಡೆಯುತ್ತಾ ಇದೆ, ಅಲ್ಲಿ ಬಂದರೆ ನಿಮಗೆ ಎಲ್ಲ ವಿಷಯವೂ ಅಲ್ಲಿ ಮಾಹಿತಿ ಕೊಡ್ತಾರೆ, ನಿಮಗೆ ಧೈರ್ಯವೂ ಬರುತ್ತದೆ, ಯಾರ ಹತ್ರ ಹೋಗಿ ಮಾತನಾಡಲು ತಿಳಿಯುತ್ತದೆ ಎಂದು ಹೇಳಿ ಅವರು ಹೇಳಿದ ಮಾತಿಗೆ ಮತ್ತು ನನಗೆ ಹೋಗೋದು ಬೇಡವಂತಲೇ ಕಾಣಿಸ್ತಾ ಇತ್ತು. ಮತ್ತು ಅವರು ಹೇಳಿದಕ್ಕೆ ನಾನು ಹೋದೆ. ಹೋಗಿ ಅಲ್ಲಿ ಒಂದು ದಿವಸ ನಿಂತು ಅಲ್ಲಿಯ ಸೌಲಭ್ಯವನ್ನೆಲ್ಲ ಪಡೆದು ನಮಗೆ ತುಂಬ ಖುಷಿಯಾಯಿತು. ಅಲ್ಲಿ ಅವರು ಮಾಹಿತಿಯೆಲ್ಲ ತುಂಬ ಹೇಳಿಕೊಟ್ಟರು, ಪಂಚಾಯತಿನ ಬಗ್ಗೆ, ಮಹಿಳೆಯರ ಬಗ್ಗೆ, ಪಂಚಾಯತಿನಲ್ಲಿ ಯಾವ ರೀತಿಯಲ್ಲಿ ನೀವು ಹೋಗಬೇಕು, ಯಾವ ರೀತಿ ಮಾತನಾಡಬೇಕು, ಹೀಗೆ ಹೋದರೆ ಈ ರೀತಿಯಲ್ಲಿ ಆಗುತ್ತದೆ ಅಂತ ಹೇಳುವಂಥ ಎಲ್ಲ ಭಾವನೆಯನ್ನು ಅಲ್ಲಿ ಹೇಳಿಕೊಟ್ಟು ಹೀಗೂ ನಾವು ಅಲ್ಲಿಗೆ ಮುಡಿಪಿಗೆ ಹೋಗುವುದು ಸುಗ್ರಾಮ ಅಂತ ಹೇಳಿದರೆ ನಮಗೆ ತುಂಬ ಖುಷಿಯಾಗುತ್ತಾ ಉಂಟು. ಇನ್ನೂ ಮುಂದಕ್ಕೂ ಅಲ್ಲಿ ಏನಾದಿದ್ದರೂ ಹೋಗುವಂತಲೇ ಹೇಳಿ ಆಗುತ್ತಾ ಇರ್ತದೆ. ಮತ್ತು ಅದರ ಬಗ್ಗೆ ನಮಗೆ ಲೀಲಾವತಿಯವರು ತುಂಬ ತಿಳಿಸಿಕೊಟ್ಟು ಅವರ ಜೊತೆಗೆ ನಾವು ಈಗ ಎಲ್ಲಿ ಹೋಗುವುದಾದರೂ ಒಟ್ಟಿಗೆ ಹೋಗುತ್ತಾ ಇನ್ನು ಮುಂದೆ ಕೂಡ ಅವರ ಜೊತೆ ಹೀಗೆ ಹೋಗುತ್ತಾ ಇರಬೇಕಂತ ಹೇಳಿ ಪಂಚಾಯತ್ನ ಕೆಲಸ ಮನೆ ಕೆಲಸ ಮಾಡ್ತಾ ಇದ್ದಾರೆ ಈಗ. ಮತ್ತು ಮಾರ್ಗದ ಕೆಲಸ ತೊಡಗಿಸಬೇಕತ್ತೆ, ಇನ್ನು ಆಗಬೇಕಷ್ಟೇ, ಅದು ಇದೆ ಅದು ಕೂಡ. ಹಾಗೂ ಇನ್ನು ಕೆಲವು ಅರ್ಜಿ ಕೊಟ್ಟವರಲ್ಲಿದ್ದ ಈ ಗ್ರಾಮಸಭೆ ಮುಂದಿಟ್ಟ ಕಾರಣ ನಾವು ಈಗ ಪಂಚಾಯತಿಗೆ ಹೋದ ನಂತರ ಯಾವುದು ಕೆಲಸ ಸಭೆಯಲ್ಲಿ ಯಾವುದು ಆಗಲಿಲ್ಲ. ಇನ್ನು ಗ್ರಾಮಸಭೆ ಯಾವಾಗ ಅಂತೇಳಿ ಮುಂದಿಟ್ಟಿದ್ದಾರೆ, ಯಾವಾಗ ಅಂತೇಳಿ ಗೊತ್ತಿಲ್ಲ.
1: ಈಗ ಕೇಳೋಣ. ಹಿಂದಿನ ಕಾಲದಲ್ಲಿ ಮದುಮಗಳ ದಿಬ್ಬಣ ಬರುವ ಸಂದರ್ಭದಲ್ಲಿ ತುಳುನಾಡಿನ ಸಂಪ್ರದಾಯದಲ್ಲಿ ಹಾಡುವ ಶೋಭಾನದ ಒಂದು ತುಣುಕನ್ನು ಹಾಡಲಿದ್ದಾರೆ ಸುಶೀಲಾರವರು.

0: ವೃತ್ತಿ ಕೌಶಲ್ಯ ತರಬೇತಿ ಪಡೆದು ಅದನ್ನು ತನ್ನ ಜೀವನದಲ್ಲಿ ಉಪಕಸುಬಾಗಿ ಅಳವಡಿಸಿಕೊಂಡು ಆರ್ಥಿಕವಾಗಿ ಮುನ್ನಡೆಯುತ್ತಿರುವ ಲಲಿತಾರವರು ಸ್ವ ಅನುಭವಗಳ ಮಾತುಗಳನ್ನು ಕೇಳೋಣ.
1: ನಾನು ಜಿಲ್ಲಾ ಪಂಚಾಯತ್ ಹಾಗೂ ಜನಶಿಕ್ಷಣ ಟ್ರಸ್ಟ್ ವತಿಯಿಂದ ನಡೆಸುತ್ತಿದ್ದ ವೃತ್ತಿ ಕೌಶಲ್ಯ ತರಬೇತಿಗೆ ಲೀಲಾವತಿಯರ ಸಹಾಯದಿಂದ ಮುಡಿಪಿನಲ್ಲಿ ನಡೆದ ತರಬೇತಿಗೆ ಹೋಗಿ ಅಲ್ಲಿ ಫಿನೈಲ್, ಸೋಪು, ಸೋಪ್ ವಾಟರ್, ಹಣಬೆ, ಸರ್ಪು ಇದನ್ನೆಲ್ಲ ಕಲಿತಿದ್ದೇನೆ. ಮುಡಿಪು ನನಗೆ ಎಲ್ಲಿ ಅಂತ ಗೊತ್ತೇ ಇರಲಿಲ್ಲ. ಹಾಗೆ ಲೀಲಾವತಿಯ ಸಹಾಯದಿಂದ ನಾನು ಗಂಡನನ್ನು ಕರ್ಕೊಂಡು ಹೋದೆ. ಹಾಗೆ ಅವರೊಟ್ಟಿಗೆ ಹೋಗಿ ಈಗ ಮತ್ತೆ ನಾನೇ ಹೋದದ್ದು ಟ್ರೈನಿಂಗಿಗೆ. ಮೂರು ಸಲ ಹೋದೆ ಟ್ರೈನಿಂಗ್ಗೆ. ಮತ್ತೆ ಗೊತ್ತಾಯ್ತು ನನಗೆ ಫಿನೈಲ್, ಸೋಪು, ಸೋಪ್ ವಾಟರ್ ಇದನ್ನೆಲ್ಲ ಮಾಡಿ ಸಂಘದವರಿಗೆ ಮನೆ ಮನೆಗೆ ಹೋಗಿ ಮಾರ್ತಿದ್ದೇನೆ. ಅದರಿಂದ ನನಗೆ ತುಂಬ ಪ್ರಯೋಜನವಾಗಿದೆ. ನಾನು ಮಾಡಿದ ವಸ್ತುಗಳನ್ನೆಲ್ಲ ಜನರೆಲ್ಲ ತಗೊಳ್ತಾರೆ. ಮತ್ತು ಯಾರು ಬೇಡ ಅಂತ ಹೇಳುವುದಿಲ್ಲ. 15 ಮಂದಿಗೆ ತರಬೇತಿ ಕೊಟ್ಟಿದೆ. ನಾನು ಪ್ರೇರಕಿಯಾಗಿದ್ದೇನೆ. ಅಲ್ಲಿ 15 ಮಂದಿಗೆ ತರಬೇತಿ ಕೊಟ್ಟಿದ್ದೇನೆ. ಅವರು ಯಾರು ಮಾಡುವುದಿಲ್ಲ. ನಾನು ಒಬ್ಬಳೆ ಅದನ್ನು ಮಾಡೋದು. ಸಹಾಯ ಮಾಡ್ತಾರೆಲ್ಲ.
0: ಈಗ ಕೇಳೋಣ ಒಂದು ಸಮೂಹ ಗೀತೆ, ಭಾಗ್ಯದ ಬೆಳೆಗಾರ.

0: 5 ವರ್ಷ ಇರುವಾಗಲೇ ಶಾಲೆಗೆ ಸೇರಿಸಲಿಲ್ಲ, ಅವಾಗಲೇ ನನ್ನಮ್ಮ ಡೆಲಿವರಿಯಾಗಿ ತೀರಿ ಹೋದರು. ಆಗ ಅಪ್ಪನೇ ನಮ್ಮನ್ನು ಸಾಕಿದ್ದು, 4 ಮಕ್ಕಳನ್ನು, 2 ಹೆಣ್ಣು 2 ಗಂಡು, ಅಣ್ಣ ಅಕ್ಕ ತಮ್ಮ ನಾನು. ಹಾಗೆ ಶಾಲೆಗೂ ಕೂಡ 5ನೇ ಕ್ಲಾಸಿಗೆ ಹೋಗಿದ್ದೇನೆ. ಮೊನ್ನೆ ಸರ್ಟಿಫಿಕೇಟ್ ತಗೊಂಡಲಿಕ್ಕೆ ಬರುವಾಗ ನನಗೆ ಗೊತ್ತಿಷ್ಟವರಿಗೆ 5ನೇ ಕ್ಲಾಸ್ ಪಾಸ್ ಆಗಿದ್ದೇನೆ ಅಂತ. ಅಲ್ಲಿ ಹೋಗು, ನೀವು 5ನೇ ಕ್ಲಾಸಿಗೆ ಸ್ವಲ್ಪ ಸಮಯ ಬಂದಿದ್ದೀರಿ ಅಂತ ಹೇಳಿದರು. ಆಯಿತಾ, ಅಷ್ಟೇ. ಅಲ್ಲಿಂದ ಮತ್ತೆ ನಮ್ಮದು 5 ಆಯಿತು, ಇಲ್ಲಿಂದ ಇಲ್ಲಂತೆ ಮತ್ತೆ ಮದುವೆ ಆಯಿತು. ಕಾಲಕ್ರಮೇಣ ಮದುವೆ ಆಗಿ 19 ವರ್ಷ ನಾವು ಗಂಡ ಹೆಂಡತಿ ಇದ್ರು. ಭಾಳ ಒಳ್ಳೆಯವರು ನನ್ನ ಗಂಡ. ಕಡಬದಲ್ಲಿ ಏನೇ ಒಂದು ಸಾವು ಅಥವಾ ಒಂದು ಮದುವೆ ಇದ್ರೆ ಅವರು ರೆಡಿ, ಹೆಣ ಹೊರಲಿಕ್ಕೆ ಕೂಡ ಅವರೇ ಇದ್ರು ಆ ಹೊತ್ತಿನ. ಈಗ ಕೂಡ ಅವರೇ ಹೆಸರು ಮಾಸಿ ಹೋಗಲಿಲ್ಲ, ಅಷ್ಟು ಒಳ್ಳೆಯವರು. ಆದರೆ ಒಂದು ದಿವಸ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರಿ ಹೋದ್ರು ಅವರು. ಅದ್ರ ಎಡೆಯಲ್ಲಿ ನನಗೆ 6ನೇ ಕ್ಲಾಸಿನ ಒಬ್ಬ ಮಗ ಇದ್ದ, ಅವನಿಗೆ ಮೇಯಲ್ಲೆಲ್ಲ ನೀರು ಬರೋದು, 6ನೇ ಕ್ಲಾಸಿನ ಸ್ಟಾರ್ಟ್ ಆಯಿತು. ಅವನಿಗೆ ಹುಷಾರಿಲ್ಲದೆ ಮದುವೆ ಮಾಡಿದ್ದು ಒಂದು, ಹಾಗಂತ ತೀರಿ ಹೋದ್ರು ಇವ್ರ ಎಡೆಯಲ್ಲಿ ಡಿಸೆಂಬರಲ್ಲಿ. ಈಗ 19 ವರ್ಷ, ಈ ವರ್ಷಕ್ಕೆ 20 ವರ್ಷ ಆಯಿತು. ಈಗ ನನಗೆ 3 ಗಂಡು ಮಕ್ಕಳಿದ್ದಾರೆ, ಹಾಗೆ ನಿಮ್ಮ 3 ಸೊಸೆಯಂದಿರು, 3ರಿಗೂ ನಾವು ಮದುವೆ ಮಾಡಿದ್ದೆವು. ನಾವೇ ಪಾಪದವರು, ಹಾಗಂತ ನಮಗಿಂತ ಸ್ವಲ್ಪ ಇನ್ನೂ ಏನೂ ಇಲ್ಲದಲ್ಲಿಲ್ಲೇ ನಾವು ಮಕ್ಕಳಂತಂದದ್ದು. ಆ ಮಕ್ಕಳು ಕೂಡ ನಮಗೆ ನಿಜವಾಗಿ ಇದು ಸೊಸೆಯಂದಿರಾಗಿಲ್ಲ, ನನಗೆ ಮಕ್ಕಳಾಗಿನೇ ಅವರು. ಅವರು ಕೂಡ ನನ್ನನ್ನು ಹಾಗೇನೆ ಅಷ್ಟೊಂದು ಭಾಳ ಇದರಲ್ಲಿ ಓಟಿಗೆ ನಿಲ್ಲಲಿಕ್ಕೆ ಅಥವಾ ಈಗ ಸುಗ್ರಾಮಕ್ಕೆ ಸೇರಲಿಕ್ಕೆ ನೀವೇನು ಮಾಡ್ತೀರಿ ಅಂತ, ನಿಮ್ಮ ಮುಂದೆ ಹೋಗಬೇಕು ಅಂತ ನನಗೆ ಭಾಳ ಅವರ ಹೆಲ್ಪು. ಅದರಡಿಯಲ್ಲಿ ಇಷ್ಟೆಲ್ಲ ಮಾಡಿದ ಮನೆಯಿಂದ ನಾನು ಬಂದು ಈಗ ನಿಮ್ಮ ಮುಂದೆ ನಾನು ನಿಂತುಕೊಂಡಿದ್ದೇನೆ. ಹಾಗೆ ಮಕ್ಕಳನ್ನು ಬೆಳೆಸಲಿಕ್ಕೆ ಭಾಳ ಕಷ್ಟ ಬಂದು ಬ್ಯಾಂಕಲ್ಲೆಲ್ಲ ಸಾಲ ಮಾಡಿ ಅದನ್ನೆಲ್ಲ ತೀರಿಸಿ ಈಗ ಮಕ್ಕಳ ಒಂದು ಬುದ್ಧಿವಂತಿಕೆಯಲ್ಲಿ ನಾವು ಸ್ವಲ್ಪ ಎಲ್ಲರಾಗೆ ನೋಡಲಿಕ್ಕೆ ಸ್ವಲ್ಪ ಇದ್ದೇವೆ. ಹಾಗೆಲ್ಲ ಇದ್ದು ಈಗ ನಮ್ಮದೊಂದು ಇದು ಒಳ್ಳೆ ಸಂಸಾರ. 4 ಮಂದಿ ಮೊಮ್ಮಕ್ಕಳಿದ್ದಾರೆ ನನಗೆ. ಯಾವಾಗಲೇ ನನಗೆ ನನ್ನ ಗಂಡ ಕಡಬದಲ್ಲಿ 1.5 ಎಕರೆ ಜಾಗ ನನ್ನ ಹೆಸರಿನಲ್ಲಿ ಮಾಡಿದರು. ಯಾಕಂದರೆ ಇವತ್ತಿದ್ದವರು ನಾಳೆ ಆಗಿರೋದು, ನಿನ್ನ ಹೆಸರಿಗೆ ಬೇಕು ಅಂತೇಳಿ ನನ್ನನ್ನು ಅಷ್ಟೊಂದು ಚೆನ್ನಾಗಿ ನನ್ನನ್ನು ಸಾಕಿದರು. ಪೇಟೆಗೆ ಹೋಗಲಿ ಎಲ್ಲಿಗೆ ಹೋಗಲಿ ನಾವು ಹೋಗುವಾಗ ಒಟ್ಟಿಗೆ. ಅದಕ್ಕೆ ತಮಾಷೆಗೆ ಕೇಳುವ, ಏನು ನೀವಿಬ್ಬರು ಗಂಡ ಹೆಂಡತಿ ಯಾವಾಗಲೂ ಒಟ್ಟಿಗೆ ಹೋಗ್ತೀರಿ ಅಂತ ನಮಗೆ ತಮಾಷೆಯಲ್ಲಿ ಹೇಳಿದವರು. ಅವಾಗ ನನ್ನ ಗಂಡ ಹೇಳಿದ್ದು, ಅಂಜತ್ತ ನಾವು ಒಂದು ಒಟ್ಟಿಗೆ ಪೋಪ್ನ ದಂಡ ಪರ ತಡಪಿಗೆ ಅಂಬಿದ ಬಲ ಅಂತ. ಅವರು ಪರ ತಡಪೆ, ನಾನು ಅಂಬಿದ ಬಲ. ಆ ಇದೊಂದು ಮಾತು, ಅಷ್ಟು ನಾವು ಅನ್ಯೋನ್ಯತೆಯಲ್ಲಿದ್ದವರು. ಒಂದು ದಿವಸ ನಮ್ಮನ್ನು ಬಿಟ್ಟು ಹೋಗುವಾಗ ಈಗಲೂ ನನಗೆ ಅದನ್ನೆಲ್ಲ ನೆನಪಾಗ್ತದೆ ಎಂದು ಹೇಳಿಕೊಳ್ಳಿಕ್ಕೆ ವೇದಿಕೆ ಬೇಕು, ಹಂಚಿಕೊಳ್ಳಿಕ್ಕೆ ನಮ್ಮ ಕಷ್ಟ ಸುಖವನ್ನು ಅಂತೇಳಿ. ಅದೇ ಒಂದು ನೀವು ಇವತ್ತು ಮಾಡಿಕೊಟ್ಟ ನನಗೆ ನಿಜವಾಗಿ ನನ್ನ ಜೀವನದಲ್ಲಿ ಮರೆಯದಂಥ ಒಂದು ಇದು. ಗ್ರಾಮ ಪಂಚಾಯತಿಗೆ ಬರಬೇಕಾದ್ರೆ ಈಗ ನಾವು ಊಟಗೆಲ್ಲ ಕೇಳಿಕೊಂಡು ಹೋಗುವಾಗ ನಮ್ಮ ಗ್ರಾಮದಲ್ಲಿ ಹೋಗುವಾಗ ಮನೆ ಇಲ್ಲದವರು ತುಂಬ ಮಂದಿ ಇದ್ದರು. ಹಾಗೆ ಒಂದು ಮನೆ ಇತ್ತು, ಒಂದು ಗಂಡ ಹೆಂಡತಿ ಇದ್ದ ಮನೆ, ವಯಸ್ಸಾದವರು. ಅವರ ಮನೆ ಬೀಳಲಿಕ್ಕಿತ್ತು. ಅದು ನಾವು ಆಶ್ವಾಸನೆ ಕೊಟ್ಟಾಗೆ ಓಟ್ ಕಳೆದ ತಕ್ಷಣ ಅವರಿಗೆ ಒಂದು ಮನೆ ಮಾಡಿಕೊಟ್ಟೆವು. ಫಾರೆಸ್ಟಲ್ಲಿ ಮರ ಕೇಳಿ ಎಲ್ಲ ಒಂದು 10-40 ಜವಣರ ಸೇರಿ ಅದಕ್ಕೆ ನಾವೆಲ್ಲ ಒಂದಿಗೆ ಹಣ ಹಾಕಿದೆ. 1,000 ನಾವು ಕೊಟ್ಟೆವು, ಮಜೂರಿ ಆಗಬೇಕಲ್ಲ ಏನು ಸಿಕ್ಕಿದೆ. ಅದನ್ನೆಲ್ಲ ಮಾಡಿ ನಾವು ಮನೆಯೆಲ್ಲ ಮಾಡಿ ಅವರಿಗೊಂದು ಕೊಟ್ಟೆವು. ಅದರ ಎಡೆಯಲ್ಲಿ ಒಂದು ಸುರಕ್ಷಾ ಇದರ ನಂತರ ನಾವು ಮಾಡಿಕೊಟ್ಟೆವು. ಒಂದು ಇನ್ನೂ ಒಂದು 2 ಇದು ಮಾಡ್ತಾ ಇದ್ದೇವೆ. ಮೊದಲು ನಾವು 85ನೇ ಇಸವಿಗೆ ನಾವು ಮಹಿಳಾ ವಿವಿಧ ದೇಶ ಅಂತ ಒಂದು ಸಹಕಾರ ಸಂಘ ನಾವು ಮಾಡಿದೆವು ಮಹಿಳೆಯರದ್ದು. ಇವರೇ ಕಾರ್ಯದರ್ಶಿ ಆಗಿದ್ದರು ಪುಲಸಿಯರಿಯವರು. ಹಾಗಂತ ಅದು ತುಂಬ ವರ್ಷ ಬಾಳಲಿಲ್ಲ. ಅವಾಗೆಲ್ಲ ಮಹಿಳೆಯರು ಪಾಪದವರು ದೊಡ್ಡವರು ಅಂತ ಇಂಥ ಒಂದು ಮನೋಭಾವನೆ ಇತ್ತು. ಹಾಗಾಗಿ ಅದರಲ್ಲಿ ನಾನು ಅಧ್ಯಕ್ಷ ಆಯಿತು. ಕೆಲಸ ಎಲ್ಲ ನಾವೇ ಮಾಡಿದ್ದು, ನಾವಿಬ್ಬರೇ ಸೇರಿ ಮಾಡಿದ್ದು. ಕಲೆಕ್ಷನ್ ಆಗಿರ್ಬೋದು, 11,000 ರೂಪಾಯಿಗೆ ಕಲೆಕ್ಷನ್ ಮಾಡಿ ಇಡೀ ನಮ್ಮ ಗ್ರಾಮದಲ್ಲಿ ಎಲ್ಲ ಹೋಗಿದ್ದೇವೆ. ಈಗ ತೊಂದರೆ ಇಲ್ಲ, ಎಲ್ಲದರಲ್ಲಿಯೂ ನನಗೆ ಭಾಳ ಫ್ರೀ ಆಗಿದ್ದೇನೆ. ಮಕ್ಕಳಾಗಲಿ ಮನೆಯವರಾಗಲಿ ಎಲ್ಲರೂ ಊರಲ್ಲಿ ನಮ್ಮಲ್ಲಿ ಎಲ್ಲರೂ ಒಂದು ಇದರಲ್ಲಿದ್ದೇನೆ. ಹಾಗೆಯೇ ನಾನೀಗ ಈ ಸುಗ್ರಾಮಕ್ಕೆ ಬಂದು ನಾನು ಒಳ್ಳೆ ಇಷ್ಟೊಂದು ಮಾತಾಡಲಿಕ್ಕೆ ಇಷ್ಟೊಂದು ಜನರ ಎದುರಿಗೆ 4 ಪಟಪಟ ಅಂತ ಮಾತಾಡಬೇಕಾದ್ರೆ ಈ ಸುಗ್ರಾಮದ ಒಂದು ಅಧಿಕಾರಿಗಳು ಅಥವಾ ನನ್ನ ಈ ಸುತ್ತಮುತ್ತಲ ಅಕ್ಕ ತಂಗಿಯರು ಎಲ್ಲರೂ ಅಣ್ಣ ತಮ್ಮಂದಿರಾಗಲಿ, ನಾನು ಯಾಕಂದರೆ ಸ್ವಲ್ಪ ವಯಸ್ಸಾದವಳು ಹಾಗಾಗಿ ನಾನು ಅಕ್ಕ ತಂಗಿಯರು ಅಂತ ಹೇಳಿಗೆಲ್ಲ ತಂಗಿಯರು ಅಂತ ಹೇಳ್ಬೋದು. ಹಾಗೆ
1: ಸ್ತ್ರೀ ಶಕ್ತಿ, ಸಮಾಜದ ಶಕ್ತಿ. ಈಗ ಜಯಲಕ್ಷ್ಮಿ ಇವರಿಂದ ಅನಿಸಿಕೆ.
2: ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ. ಎಲ್ಲಿ ನಾರಿ ಪೂಜಿಸಲ್ಪಡ್ತಾಳೋ ಅಲ್ಲಿ ದೇವತೆಗಳು ನೆಲೆಸ್ತಾರೆಂಬ ನಂಬಿಕೆ. ಹೆಣ್ಣು ಸಂಸಾರದ ಕಣ್ಣು. ಹೆಣ್ಣಿಗೆ ಈ ಸಮಾಜದಲ್ಲಿ ತನ್ನದೇ ಆದ ಒಂದು ಸ್ಥಾನಮಾನವನ್ನು ಕೊಟ್ಟು ಆಕೆಯನ್ನು ತಾಯಿಯಾಗಿ, ಜೀವನ ಸಂಗಾತಿಯಾಗಿ, ಮೆಚ್ಚಿನ ಅಕ್ಕ ತಂಗಿಯರಾಗಿ ಗೌರವಿಸುತ್ತಾ ಬಂದಿರುತ್ತದೆ. ನಮ್ಮ ದೇಶ ಭಾರತವನ್ನು ಭಾರತಾಂಬೆ ಎಂದು ಗೌರವಿಸಿದನ್ನು ನೋಡಿದರೆ ಹೆಣ್ಣಿಗೆ ಎಷ್ಟು ಉನ್ನತವಾದ ಸ್ಥಾನಮಾನ ಕೊಟ್ಟಿದ್ದಾರೆಂದು ಕಾಣಬಹುದು. ಭಾರತದ ಪವಿತ್ರ ಮಹಾನದಿಗಳಲ್ಲಿ ಹೆಚ್ಚಾಗಿ ಹೆಣ್ಣಿನ ಹೆಸರೇ ಇಟ್ಟು ಗೌರವಿಸಿದ್ದಾರೆ. ಪ್ರಾಚೀನ ಕಾಲದಲ್ಲಿ ಹೆಣ್ಣಿಗೆ ಪುರುಷರಷ್ಟೇ ಸಮಾನವಾಗಿ ಅವಕಾಶ ದೊರಕಿತ್ತು. ಆದರೆ ಮಧ್ಯಕಾಲೀನ ಆರಂಭದಲ್ಲಿ ಹೆಣ್ಣಿನ ಶೋಷಣೆಯಾಗಿರುವುದನ್ನು ಇತಿಹಾಸದಲ್ಲಿ ಕಾಣಬಹುದು. ಅಂದರೆ ಹೆಣ್ಣಿಗೆ ಕೊಡುವ ಗೌರವ, ಸ್ಥಾನಮಾನ ನೋಡುವ ದೃಷ್ಟಿ ಬೇರೆಯಾದಾಯಿತು. ಹಾಗಂತ ಹೆಣ್ಣು ಸುಖದ ಹಾದಿಯಲ್ಲಿ ನಡೆದು ಬಂದ ಇತಿಹಾಸ ಕಡಿಮೆಯೇ ಇದೆ. ಮಾನಸಿಕವಾಗಿ ದೈಹಿಕವಾಗಿ ಶೋಷಣೆಗೆ ಒಳಗಾಗುತ್ತಲೇ

0: ಬಂದವರಿಗೆ.
1: ಹೆಣ್ಣು ಸಂಸಾರದ ಕಣ್ಣು ಎಂಬ ನಾಣ್ಣುಡಿಗೆ ಪೂರಕವಾಗಿ ಮಹಿಳೆಯೊಬ್ಬಳು ಅವಿಭಕ್ತ ಕುಟುಂಬದಲ್ಲಿದ್ದುಕೊಂಡು ತನ್ನ ಸಂಸಾರವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದ ಅನುಭವವನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿದ್ದಾರೆ ಸರೋಜಿನಿಯವರು.
2: ಬಹಳ ಕಷ್ಟದಿಂದ ನಾವು ಬೆಳೆದವರು ಸಣ್ಣದಿರುವಾಗಲೇ. ನಾನು

0: ಇದ್ದಾಳೆ, ಅದನ್ನೆಲ್ಲ ಸವಾಲಾಗಿ ಸ್ವೀಕರಿಸಿ ಸಾಧನೆ ಮಾಡಿದ್ದಾಳೆ. ಆಧುನಿಕ ಯುಗದಲ್ಲಿ ಹೆಣ್ಣು ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆಯಾದ ಕಾರಣ ಹೆಣ್ಣು ಪುರುಷನಷ್ಟೇ ಸಮಾನವಾಗಿ ಶಿಕ್ಷಣ ಪಡೆಯುವ ಅವಕಾಶವನ್ನು ಪಡೆದುಕೊಂಡಿದ್ದಾಳೆ. ಪಾಶ್ಚಾತ್ಯೀಕರಣವೂ ಕೂಡ ಇಂದು ಹೆಣ್ಣನ್ನು ಅವಳ ಇಚ್ಛೆಗೆ ಅನುಸಾರವಾಗಿ ಸ್ವತಂತ್ರವಾಗಿರುವ ಹಾಗೆ ಮಾಡಿದೆ. ಇಂದು ಸಮಾಜದಲ್ಲಿ ಅದೆಷ್ಟೋ ಬದಲಾವಣೆಗಳಾದರೂ ಹೆಣ್ಣಿಗೆ ನ್ಯಾಯಯುತವಾಗಿ ಸಿಗಬೇಕಾದ ಪ್ರಾಮಾಣಿಕ ಸ್ಥಾನಮಾನ ದೊರಕದೇ ಇರುವುದು ವಿಷಾದನೀಯ. ಹೆಣ್ಣಿಗೆ ಒಳ್ಳೆಯ ಮನೆಯ ವಾತಾವರಣ ಪ್ರೀತಿಸುವ ಹೆತ್ತವರು ಶಿಕ್ಷಣದಲ್ಲಿ ಪ್ರೋತ್ಸಾಹ ದೊರಕಿದರೆ ಯಾವ ಕಷ್ಟಕಾರ್ಪಣ್ಯವಿದ್ದರೂ ಸಾಧನೆಯ ಶಿಖರದೆತ್ತರಕ್ಕೆ ಏರಿ ಗೆಲುವಿನ ಪತಾಕೆಯನ್ನು ಹಾರಿಸ್ತಾಳೆ ಎನ್ನುವುದನ್ನು ಹಲವಾರು ಮಹಿಳೆಯರು ತೋರಿಸಿದ್ದಾರೆ. ಉದಾಹರಣೆಗೆ ಕಲ್ಪನಾ ಚಾವ್ಲಾ, ಸೈನಾ ನೆಹ್ವಾಲ್, ಮೇರಿ ಕಾಮ್, ಸುನಿತಾ ವಿಲಿಯಮ್ಸ್, ಐಶ್ವರ್ಯ ರೈ, ಕಿರಣ್ ಬೇಡಿ ಮುಂತಾದವರು. ಹೆಣ್ಣು ಮನಸ್ಸು ಮಾಡಿದರೆ ಏನನ್ನು ಸಾಧಿಸಬಲ್ಲಳು. ಉದಾಹರಣೆಗೆ ನನ್ನನ್ನೇ ತೆಗೆದುಕೊಳ್ಳುವುದಾದರೆ ಮನೆ ಎಂಬ ನಾಲ್ಕು ಕೊಡೆಯ ಮಧ್ಯೆ ನಮ್ಮ ಮನೆಯಲ್ಲಿ ನಾನು, ಅತ್ತೆ, ಮೈದು ನಂದಿರು, ನನ್ನ ಗಂಡ, ಮಗು ಎಂದು ಸಂಸಾರದಲ್ಲಿ ತೊಡಗಿದ್ದವಳು. ಪಂಚಾಯತ್ ವ್ಯವಸ್ಥೆಯ ಬಗ್ಗೆ ಏನೂ ಅರಿವಿಲ್ಲದ ನನಗೆ ಜನಶಿಕ್ಷಣ ಟ್ರಸ್ಟ್ನಿಂದ ನಡೆದ ನಾಯಕತ್ವ ತರಬೇತಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ನನಗೆ ದೊರಕಿದ ಮಾಹಿತಿಯಿಂದ ಧೈರ್ಯ, ಆತ್ಮವಿಶ್ವಾಸ ಹೆಚ್ಚಾಗಿದೆ. ನಮ್ಮ ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿಸುವತ್ತ ಸುಗ್ರಾಮ ಸಂಘದ ಸಹಕಾರದೊಂದಿಗೆ ಆದರ್ಶ ಮಹಿಳೆಯಾಗಿ, ಸದಸ್ಯೆಯಾಗಿ ದಿಟ್ಟ ಹೆಜ್ಜೆ ಇಟ್ಟು ಕನಸನ್ನು ನನಸು ಮಾಡುವ ಧ್ಯೇಯ ನನ್ನದು.
1: ಫಲ ಪಡೆಯುವುದಕ್ಕಿಂತ ಮೊದಲು ಶ್ರಮ ಪಡೆ, ಶ್ರಮದಿಂದ ಪಡೆದದ್ದು ಕೊನೆತನಕ ಇರುತ್ತದೆ ಎಂಬಂತೆ ಪತಿಯು ನಡೆಸುತ್ತಿರುವ ಸ್ವ ಉದ್ಯೋಗದೊಂದಿಗೆ ಕೈಜೋಡಿಸಿಕೊಂಡು ಸಂಘ ಸಂಸ್ಥೆಗಳೊಂದಿಗೆ ಸೇರಿಕೊಂಡು ಸಮಾಜ ಸೇವೆ ಮಾಡುತ್ತಿರುವ ನೀಲಾವತಿ ಶಿವರಾಮರ ಮಾತುಗಳು. ನನ್ನ ಹೆಸರು ನೀಲಾವತಿ. ನನ್ನ ತಾಯಿ ಮನೆ ಉಪ್ಪಿನಂಗಡಿ ಹತ್ತಿರ ಹಿರೇಬಂಡಾಡಿಯ ಶಾಂತಿ ತಡ್ಡ ಎಂಬ ಮನೆಯಲ್ಲಿ ಹುಟ್ಟಿದವಳು ನಾನು. ಫಸ್ಟ್ ಇಯರ್ ಡಿಗ್ರಿಗೆ ಹೋಗ್ತಾ ಇರುವಾಗ ನನಗೆ ಮದುವೆ ಆಯಿತು. ಆಗ ನನಗೆ 20 ವರ್ಷ ಆಗುವುದಷ್ಟೇ. ಫಸ್ಟ್ ಇಯರ್ ಡಿಗ್ರಿಯ ರಿಸಲ್ಟ್ ಮತ್ತೆ ಮದುವೆ ಆದ ನಂತರ ಬಂದದ್ದು. ಆಗ ನಮ್ಮ ಓದನ್ನು ಮುಂದುವರಿಸಲಿಕ್ಕೆ ನನ್ನ ಗಂಡ ಹೇಳಿದರು, ಆದರೆ ನಾನೇ ಅದಕ್ಕೆ ಸ್ವಲ್ಪ ಹಿಂದೇಟು ಹಾಕಿದೆ. ಅಂದರೆ ಆಗ ನಮಗೆ ಸ್ವಲ್ಪ ನಾಚಿಕೆ ಅಂತ ಒಂದು ಸ್ವಭಾವ. ನನ್ನ ಗಂಡನಿಗೆ ಸ್ವ ಉದ್ಯೋಗ ಅಂದರೆ ಸ್ಟುಡಿಯೋ ಇತ್ತು. ಅವರಿಗೆ 32 ವರ್ಷ ಏನೋ ಆಯ್ತು ಅವರು ಕಡಬದಲ್ಲಿ ಸ್ಟುಡಿಯೋ ಮಾಡಿ. ಅವರೊಂದಿಗೆ ನಾನು ಕೈ ಜೋಡಿಸಿಕೊಂಡು ಅವರೊಟ್ಟಿಗೆ ನಾನು ಸಹಕರಿಸ್ತಿದ್ದೆ. ಹಾಗೆ ಅವರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಮದುವೆಗಳಿಗೆ ಫಂಕ್ಷನ್ಗೆಲ್ಲ ಹೋದಾಗ ನಮ್ಮ ಅಂಗಡಿಯನ್ನು ನಡೆಸಬೇಕಂತಹ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಆಗ ನಮಗೆ ಟೈಪಿಂಗ್ ಇತ್ತು, ಜೆರಾಕ್ಸ್ ಇತ್ತು. ಆಗ ನಾನು ಟೈಪಿಂಗ್ ಕೂಡ ನಾನು ಮದುವೆ ಆದ ಮೇಲೆಯೇ ಕಲ್ತದ್ದು. ಆಗ ಕಪ್ಪು ಬಿಳುಪು ಛಾಯಾಚಿತ್ರಗ್ರಹಣ ಇತ್ತು. ಅದು ತುಂಬ ಕಷ್ಟದ ಕೆಲಸ. ಈಗ ಅಂದರೆ ಕಂಪ್ಯೂಟರಲ್ಲಿ ನಾವು ಮಾಡುತ್ತೇವೆ, ಏನು ಬೇಕಾದರೂ ಅದನ್ನೀಗ ಮಾಡಲಿಕ್ಕೆ ಆಗ್ತದೆ. ಆದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಮಾಡುವಂಥ ಒಂದು ಕತ್ತಲೆಯ ಕೋಣೆಯಲ್ಲಿ 0 ವೋಲ್ಟಿನ ಬಲ್ಬನ್ನು ಹಾಕಿ ಅದು ಮಾಡುವಂಥ ಕೆಲಸ ತುಂಬ ಕಷ್ಟ ಕೆಲಸ. ಅಂದರೆ ನಾವು ಕಷ್ಟಪಟ್ಟು ಹಗಲು ರಾತ್ರಿ ಇಡೀ ನಾವು ದುಡಿತಿದ್ದೆವು. ಅದೇ ರೀತಿ ಅವರು ನಮ್ಮ ತಾಲೂಕು ವಲಯದ ಅಧ್ಯಕ್ಷರಾದರು, ಫೋಟೋಗ್ರಾಫರ್ ಅಸೋಸಿಯೇಷನ್ ಇದ್ದು. ಆದ ನಂತರ ಅವರು 2 ಡಿಸ್ಟ್ರಿಕ್ಟಿದ್ದು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ 2 ಡಿಸ್ಟ್ರಿಕ್ಟಿನ ಅಧ್ಯಕ್ಷರಾದರು ಅವರು. ಆಗ ಅನಿವಾರ್ಯವಾಗಿ ಎಲ್ಲ ಹೊರೆಯೂ ನನ್ನ ಮೇಲೆ ಬಿತ್ತು. ಅವರು ಹೊರಗಡೆ ಹೋಗಲೇಬೇಕು, 14 ವಲಯಗಳ ಎಲ್ಲ ಕಾರ್ಯಕ್ರಮಕ್ಕೆ ಅವರು ಭೇಟಿ ನೀಡಲೇಬೇಕಾದಂಥ ಸಂದರ್ಭ ಬಂತು. ನನಗೆ ಒಂದು ಮಾತು ಹೇಳ್ತಿದ್ರು, ನೀನು ಬದುಕಲಿಕ್ಕೆ ಕಲಿಬೇಕು, ಬದುಕಲು ಕಲಿ ಅಂತೇಳಿ ಒಂದು ಯಾವಾಗಲೂ ಒಂದು ಮಾತನ್ನು ಹೇಳ್ತಿದ್ರು. ಫಸ್ಟ್ ನನಗೆ ಮದುವೆ ಆದ ಟೈಮಲ್ಲಿ ನಾನು ಒಬ್ಬಳೇ ಇರಬೇಕಾದಿತ್ತು. ಆಗ ನಾನು 10 ದಿನವೂ ಸಹ ಉಂಟು ಅಂದರೆ ಲೇಟಾಯಿತು. ನಾವು ಹಳ್ಳಿ ಪ್ರದೇಶದಿಂದ ಬಂದವರು, ಪೇಟೆಯಲ್ಲಿರುವಂಥದ್ದು. ಆಗ ಅವರು ಧೈರ್ಯ ತುಂಬುತ್ತಿದ್ರು, ಒಂದಲ್ಲ ಒಂದು ದಿನ ನಿನ್ನ ಕಾಲ ಮೇಲೆ ನೀನೇ ನಿಲ್ಲಬೇಕಾಗ್ತದೆ ಅಂತ ಹೇಳುತ್ತಾ ನನ್ನನ್ನು ಪ್ರೋತ್ಸಾಹಿಸ್ತಿದ್ರು. ಯಾವುದೇ ಒಂದು ಸಂಘ ಸಂಸ್ಥೆಗೆ ಸೇರಬೇಕಾದ್ರೆ ಅವರ ಪ್ರೋತ್ಸಾಹ ನನಗೆ ಯಾವಾಗಲೂ ಇದ್ದೇ ಇರುತ್ತದೆ. ಅವರೊಟ್ಟಿಗೆ ನಾನು ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಿದ್ದೆ. ಸಂಘ ಸಂಸ್ಥೆಗಳಿಗೂ ನನ್ನನ್ನು ಸೇರಿಸ್ತಿದ್ರು, ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ರು. ಸಂಘ ಸಂಸ್ಥೆಗಳಿಗೆ ಸೇರಿ JC ಇದರಲ್ಲೆಲ್ಲ ಸೇರಿ ಅದರಲ್ಲಿ ಆಡಿದಂಥ ಅನುಭವ ನನಗೆ ಅವರಿಂದಲೇ ಬಂದದ್ದು. ಆನಂತರ ನಾನು ರಾಜಕೀಯಕ್ಕೆ ಇಳಿದೆ. ಪ್ರಥಮ ಪ್ರವೇಶ ಆದಾಗ ನಾನು ಅಧ್ಯಕ್ಷೆ ಆಗಿ ನಮ್ಮ ಗ್ರಾಮದ ಅಭಿವೃದ್ಧಿಯನ್ನು, ನಾನು ಘನತ್ಯಾಜ್ಯ ವಿಲೇವಾರಿಯ ಬಗ್ಗೆ ತುಂಬ ನಾವು ಆಗ ಕಷ್ಟಪಟ್ಟು ನಮ್ಮ ಎಲ್ಲರ ಆಡಳಿತ ವರ್ಗದೊಂದಿಗೆ ಹಾಗೆ ನಮ್ಮ ಅಧಿಕಾರಿ ವರ್ಗದವರೊಂದಿಗೆಲ್ಲ ನಾವು ಅದನ್ನು ಮಾಡಿಕೊಂಡು ಹೋದೆವು. ಪಂಚಾಯತ್ ನಾನು ಅಧ್ಯಕ್ಷೆ ಆಗಿದ್ದಾಗ ನಮಗೆ ಸುಗ್ರಾಮ ಎಂಬ ಇದರ ಪರಿಚಯವಾಯಿತು. ಆಗ ನಮ್ಮ ಸರ್ ಶೀನಶೆಟ್ಟರು ಹಾಗೂ ಕೃಷ್ಣಮೌಳ್ಯರು ನಮಗೆ ತುಂಬ ತರಬೇತಿಯನ್ನು ಕೊಟ್ಟರು. ನನ್ನ ಬಗ್ಗೆ ಬರೆದಂಥ ಲೇಖನಕ್ಕೆ ರಾಷ್ಟ್ರಮಟ್ಟದಲ್ಲಿ ರಾಷ್ಟ್ರ ಪ್ರಶಸ್ತಿ ಕೂಡ ದೊರಕಿದೆ. ಅದನ್ನು ಇವತ್ತು ನನಗೆ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಉಂಟು. ಈಗ ಜಾಗೃತಿ ಘೋಷಣೆಗಳೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ.
2: ಶಿಕ್ಷಣವೇ
3: ಶಕ್ತಿ,
2: ಶಿಕ್ಷಣವೇ
3: ಶಕ್ತಿ,
2: ಮಾಹಿತಿಯೇ
3: ಶಕ್ತಿ,
2: ಮಾಹಿತಿಯೇ
3: ಶಕ್ತಿ,
2: ಮನಸ್ಸು

0: ಪ್ರೀತಿ ಹಂಚೋಣ,
1: ಕೂಡಿ ಕಲಿಯೋಣ,
0: ಒಂದಾಗಿ ಬಾಳೋಣ.
1: ಓದು ಕಲಿತ ನಾರಿ
0: ಸುಖ ಸಂಸಾರಕ್ಕೆ ದಾರಿ.
1: ಓದು ಕಲಿತ ನಾರಿ
0: ಸುಖ ಸಂಸಾರಕ್ಕೆ ದಾರಿ.
1: ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸರೋಜಿನಿ, ಲಲಿತಾ, ಸುಶೀಲಾ, ಯಶೋಧ, ಜಯಲಕ್ಷ್ಮಿ. ನಿರೂಪಣೆ ಮಾಡಿದವರು ನೀಲಾವತಿ ಶಿವರಾಮ್ ಕಡಬ.
2: ಇದುವರೆಗೆ ಪುತ್ತೂರು ತಾಲೂಕು ಕಡಬದ ಸುಶೀಲಾ ಮತ್ತು ಸಂಗಡಿಗರು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯ ಕೇಳಿದ್ರಲ್ಲ, ಈಗ ಒಂದು ಜನಪದ ಗೀತೆ ಕೇಳೋಣ. ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವೂ ಬರಲಿ, ಹಾಡಿದ್ದಾರೆ ಸುಲೋಚನಾ.

0: ಸುಲೋಚನಾ ಅವರ ಧ್ವನಿಯಲ್ಲಿ ಜನಪದ ಗೀತೆ ಕೇಳಿದಿರಿ.
1: ಈಗ ಕೇಳಿ ಹೈನುಗಾರಿಕೆ ಮತ್ತು ನಾಟಿ ಮದ್ದು ತಯಾರಿಕೆ ಅನುಭವದ ಕುರಿತು ಕಾರ್ಕಳ ತಾಲೂಕು ಮುನಿಹಾಲು ಸಮೀಪದ ಕಾಡುಹೊಳೆಯ ರಜನಿ ಆರ್ ಪೈ ಅವರೊಂದಿಗೆ ನಡೆಸಿದ ಮಾತುಕತೆ.
2: ನಮಸ್ಕಾರ ಸಹೋದರಿಯರೇ, ಇವತ್ತು ನಮ್ಮ ಜೊತೆ ಕಾರ್ಕಳ ಮುನಿಯಾಲು ಸಮೀಪದ ಕಾಡುಹೊಳೆಯ ರಜನಿ ಆರ್ ಪೈ ಇದ್ದಾರೆ. ಇವರು ಗೃಹಿಣಿ, ಕೃಷಿಕರು, ಹಾಗೆ ಇತರ ಹಲವಾರು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಮಸ್ಕಾರ ರಜನಿ ಪೈ ಅವರೇ.
3: ನಮಸ್ಕಾರ.
2: ಕಾರ್ಕಳದ ಮುನಿಯಾಲು ಕಾಡುಹೊಳೆಯ ಸಮೀಪ ನೀವೆಲ್ಲ ಬಹಳ ಪ್ರಸಿದ್ಧರು ಅಂತ ನಾನು ಕೇಳಿದ್ದೇನೆ. ಏನೇನು ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ ನೀವು?
3: ಚಟುವಟಿಕೆ ಅಂದ್ರೆ ಹೈನುಗಾರಿಕೆ ಮಾಡ್ತಿದ್ದೇನೆ, ಹಾಗೆ ಬಾಳಂತಿಯರ ಮದ್ದು, ಬಾಳಂತಿಯರ ಕಷಾಯ, ಹೂವಿನ ಎಣ್ಣೆ ಮಾಡ್ತೇನೆ, ಬಾಳಂತಿಯರ ಎಣ್ಣೆ ಮಾಡ್ತೇನೆ. ನಂತರ ಬ್ಯೂಟಿಷಿಯನ್ ಕೋರ್ಸ್ ಆಗಿದೆ, ಮದುಮಗಳಿಗೆ ಸಿಂಗಾರ ಮಾಡೋದು ಅದು ಕೂಡ ಮಾಡ್ತೇನೆ.
2: ಮೂಲತಃ ನೀವು ಕೃಷಿಕರಲ್ವಾ?
3: ಕೃಷಿಕರು.
2: ಏನೇನು ಕೃಷಿ ಮಾಡ್ತೀರಿ?
3: ನಮ್ಮ ಮನೆಯಲ್ಲಿ 7 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ.
2: ಗಂಡನ
3: ಮನೆಯಲ್ಲಿ ಎಲ್ರಿಗೂ

0: ನಾಲ್ಕೂವರೆ ಎಕರೆ ಜಾಗ ಬಂದಿದೆ, ಅದರಲ್ಲಿ ಎಲ್ಲರೂ ಕೃಷಿ ಮಾಡ್ತಿದ್ದಾರೆ. ನಾವು ಕೂಡ ಹಾಗೆ ನಾಲ್ಕೂವರೆ ಎಕರೆಯಲ್ಲಿ ಒಂದು ಕಾಲು ಎಕರೆಯಲ್ಲಿ ಅಡಿಕೆ ನೆಟ್ಟಿದ್ದೇವೆ. ಅಡಿಕೆಯ ಸುತ್ತ ಎಲ್ಲ ತೆಂಗಿನ ಮರ ನೆಟ್ಟಿದ್ದೇವೆ. ಮೂರು ಕಾಲು ಎಕರೆಯಲ್ಲಿ ರಬ್ಬರ್ ನೆಟ್ಟಿದ್ದೇವೆ. ಮನೆಗೆ ಬೇಕಾದಷ್ಟು ತರಕಾರಿ ನಾವು ಮನೆಯಲ್ಲೇ ರೆಡಿ ಮಾಡುದು. ಮತ್ತೆ ಹೈನುಗಾರಿಕೆ ಮಾಡ್ತಿದ್ದೇವಲ್ಲ, ಸೆಗಣಿಯಲ್ಲಿ ಇರ್ತದಲ್ಲ,
1: ತೋಟಕ್ಕೆ
0: ಬೇಕು. ಹೌದು,
1: ಈಗ ಹೈನುಗಾರಿಕೆ ಬಗ್ಗೆ ಮಾತಾಡೋಣ ಸ್ವಲ್ಪ. ಯಾವ ತಳಿಯ ಹಸುಗಳನ್ನು ನೀವು ಸಾಕ್ತೀರಿ?
0: ನಾವು ಮೊದಲೆಲ್ಲ ಕಾಟು ದನ ಇತ್ತು ನಮ್ಮ ಹತ್ರ, ಒಂದು 10-15 ಕಾಟು ದನ ತಂದು ತಂದು ಹಾಲು ಕಡಿಮೆ ಅದಕ್ಕೆ ಬೇಕಂತಲೇ ಅದರ ಕೆಲಸ. ಹೊರಗೆ ಬಿಟ್ಟರೆ ರಬ್ಬರ್ ಎಲ್ಲ ತಿಂದು ಬಂದು ದನ ಎಲ್ಲ ಸಾಯ್ತದೆ, ಅದಕ್ಕೆ ಅದೆಲ್ಲ ಬೇಡ ಅಂತ ಈಗ ಕಟ್ಟಿಯಕ್ಕೆ ಸಾಕುವ ಅಂತ ಈಗ ನಾವು ಕ್ರಾಸ್ ಎಲ್ಲ ಸಾಕಿದ್ದೇವೆ. ಮತ್ತೆ ಎಚ್ ಎಫ್ ಎಲ್ಲ ಉಂಟು ನನ್ನ ಹತ್ರ.
1: ಈಗ ಎಷ್ಟು ಹಸುಗಳುಂಟು?
0: ಈಗ ನಮ್ಮನೇಲಿ 8 ದನ ಉಂಟು, 2-3 ಕರು ಉಂಟು.
1: ಅದೆಲ್ಲ ಹಾಲು ಕರೆಯುವ ದನಗಳಷ್ಟು
0: ಇಲ್ಲ, ಒಂದು 2 ಹಾಲು ಕರೆಯುವುದು, ಒಂದು ದನ ಅದಕ್ಕೂ 9 ಲೀಟರ್ ಹಾಲು ಉಂಟು, ಇನ್ನೊಂದು 2-3 ಗಬ್ಬದ ಇತ್ತು, ಒಂದು 2 ತಿಂಗಳು ಬಿಟ್ಟು ಹಾಗೆಲ್ಲ ಕರು ಆಗ್ತದೆ.
1: ಅಂದ್ರೆ ಬೇರೆ ಬೇರೆ ಅವಧಿಯಲ್ಲಿ ಕರು ಹಾಕುವಂತ ಗಬ್ಬದ ಹಸುಗಳು
0: ಉಂಟು.
1: ಅಂದ್ರೆ ನೀವು ಹೈನುಗಾರಿಕೆ ಮಾಡುವಾಗ ಆ ರೀತಿಯ ಒಂದು ಅಂತರವನ್ನು ಇಟ್ಕೊಳ್ತೀರಾ?
0: ಇಲ್ಲ,
1: ಕರುಗಳು, ಹಾಲು ಕರೆಯುವ ಹಸುಗಳು ಮತ್ತೆ ಗಬ್ಬದ ಹಸುಗಳು, ಅಂದ್ರೆ ಒಂದ್ರದ್ದು ಹಾಲು ಕಡಿಮೆ ಆದಾಗ ಇನ್ನೊಂದು ಜಾಸ್ತಿ ಕೊಡ್ಬೇಕಲ್ಲ?
0: ಅದು ಹಾಗೆ ಇರ್ತದೆ. ಅದು ಮತ್ತೆ ಅದು ಯಾವಾಗ ಈಟಿ ಬರ್ತದೆ ಹಾಗೆ ಇಂಜೆಕ್ಷನ್ ಕೊಡ್ಲೇಬೇಕಲ್ಲ.
1: ಹೌದು, ಈಗ ಹಸುಗಳನ್ನು ಸಾಕುವುದಂದ್ರೆ ಸ್ವಲ್ಪ ಶ್ರಮದ ಕೆಲಸ. ನೀವು ಮತ್ತೆ ನಿಮ್ಮ ಯಜಮಾನರು ಮತ್ತೆ ಮಕ್ಕಳು ಎಲ್ಲ ಸೇರ್ಕೊಂಡಿದ್ದೆಲ್ಲ ಕೆಲಸ ಮಾಡ್ಬೇಕಾಗ್ತದೆ. ಈ ಹೈನುಗಾರಿಕೆಯಲ್ಲಿ ಯಾವ ರೀತಿಯ ಕೆಲಸಗಳಿರ್ತವೆ? ನಿಮ್ಮ ದಿನಚರಿ ಹೇಗಿರ್ತದೆ?
0: ನಮ್ಮ ದಿನಚರಿ ಮೊದಲು ಸೊಪ್ಪೆಲ್ಲ ತಂದು ಹಟ್ಟಿಗೆ ಹಾಕ್ತಿದ್ದೆವು, ಈಗ ಕೆಲಸ ಕಮ್ಮಿ ಆಗ್ಬೇಕೇಳಿ ಈಗ ಕಲ್ಲಾಕಿದ್ದೇವೆ. ಅದು ಬೆಳಿಗ್ಗೆ ಎದ್ದ ತಕ್ಷಣ ದನಗಳಿಗೆ ಹುಲ್ಲಾಕಿ ಹಿಂಡಿ ಎಲ್ಲ ಇಟ್ಟು ಮತ್ತೆ ಹಾಲು ತೆಗೆದು ಡೈರಿಗೆ ಹಾಕುದು, ಪುನಃ ದನಗಳಿಗೆಲ್ಲ ಅಕ್ಕಚ್ಚಿ ಎಲ್ಲ ಇಟ್ಟು ದನಗಳಿಗೆ ತೋಟಕ್ಕೆ ಕಟ್ಟುದು. ತೋಟದಲ್ಲಿ ಫುಲ್ ಹುಲ್ಲುಂಟು. ಸಾಯಂಕಾಲ ಆಗಿ ಹಾಲು ತೆಗೆಯುದು, ದನಕ್ಕೆ ಅಕ್ಕಚ್ಚು ಹಿಂಡಿ ಎಲ್ಲ ಇಡುದು, ಅದೇ ಕ್ರಮ. ನಮ್ದು
1: ದಿನಕ್ಕೆ ಎಷ್ಟು ಸಲ ಹಾಲು ಕರಿಬೇಕು?
0: 2 ಸಲ, ಬೆಳಿಗ್ಗೆ ಮತ್ತೆ ಸಾಯಂಕಾಲ.
1: ಮತ್ತೆ ಕೊಟ್ಟಿಗೆಯನ್ನು ಸ್ವಚ್ಛವಾಗಿ ಇಡಬೇಕು ಅಂತ ಹೇಳ್ತಾರಲ್ಲ, ಹಸು ಸಾಕಣೆಯಲ್ಲಿ ಅತ್ಯಂತ ಅಗತ್ಯದ ಕೆಲಸ ಅಂದ್ರೆ ನಿಮ್ಮ ಹಸು ಕಟ್ಟುವ ಕೊಟ್ಟಿಗೆ ಯಾವಾಗ್ಲೂ ಸ್ವಚ್ಛ ಇರಬೇಕು ಅಂತ. ಬೆಳಗ್ಗೆ ಎದ್ದು ಸೆಗಣಿ ಬಾಚಬೇಕು,
0: ಸೆಗಣಿ ಕ್ಲೀನ್ ಮಾಡಿ ತೆಗೆದು, ಮತ್ತೆ ದನದ ಹತ್ತಿರ ಏನಾದ್ರು ಸೆಗಣಿ ಜಾಸ್ತಿ ಎಲ್ಲ ಇದ್ರೆ ಅಲ್ಲಿ ನೀರಾಕಿ ತೊಳೆದು ಮತ್ತೆ ನಾವು ಹಾಲು ತೆಗಿಲಿ ಕೂತ್ಕೊಳ್ದು. ಹಾಲು ತೆಗೆಯುವ ಕೂಡ ಹಾಗೆ ಪಾತ್ರೆ ಕ್ಲೀನ್ ಮಾಡಿ ಸಾಬೂನಲ್ಲಿ ಎಲ್ಲ ತಿಕ್ಕಿ ನಂತರ ಹಾಲು ತೆಗೆಯುವಾಗ ದನದ ಮೊಲೆ ಕೂಡ ಹಾಗೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ತೊಳೆದು ಒರೆಸಿ ನಂತರ ಎಣ್ಣೆ ಹಚ್ಚಿ ಹಾಲು ತೆಗೆಯುದು.
1: ಕೈಯಲ್ಲೇ ಹಾಲು ಕರೀತೀರಾ?
0: ಹೌದು. ಇಲ್ಲ ಇಲ್ಲ ಇಲ್ಲ.
1: ಈಗ ಈ ಹಸುವಿನ ಹಾಲನ್ನು ನೀವು ಮನೆಗೆ ಮತ್ತೆ ಡೈರಿಗೆ ಹಾಕ್ತೀರಲ್ವಾ? ಈಗ ಮಹಿಳೆಯರು ಹಾಲು ಉತ್ಪಾದಕರ ಸಂಘ ಅಂತ ಎಲ್ಲ ಕಟ್ಕೊಂಡಿದ್ದಾರೆ, ನಿಮ್ಮ ಊರಿನಲ್ಲಿ ಹಾಗೇನಾದ್ರೂ ಇದೆಯಾ?
0: ಹೌದೌದು.
1: ನೀವು ಅದರಲ್ಲೇ ಸದಸ್ಯರನ್ನು?
0: ಡೈರೆಕ್ಟರ್ ಆಗಿದ್ದೀನಿ.
1: ಹೌದಾ? ಈಗ ಹಸುವಿಗೆ ಮೇವು ಬೇಕಲ್ವಾ? ನಿಮ್ಮ ತೋಟದಲ್ಲಿ ಯಾವಾಗ್ಲೂ ಹುಲ್ಲಿರುತ್ತಾ?
0: ಯಾವಾಗ್ಲೂ ಇಂದ 7 ಪಾಲಲ್ಲಿ 3 ಪಾಲಲ್ಲಿ ಮಾತ್ರ ದನ ಇರುದು, ಮತ್ತೆ ಉಳಿದ ಪಾಲಲ್ಲಿ ದನ ಇಲ್ಲ. ಅವರ ತೋಟದಲ್ಲಿ ನಾವೇ ತರೋದು.
1: ಹೌದಾ? ಕೊಯ್ದು ತರ್ತೀರಾ ಅಲ್ವಾ ತೋಟದಲ್ಲಿ ಕಟ್ತೀರಾ ಹಸುಗಳನ್ನು?
0: ನಾವು ತೋಟದಲ್ಲಿ ಕಟ್ತೇವೆ, ಕೊಯ್ದು ಕೂಡ ತರ್ತೇವೆ.
1: ಅಂದ್ರೆ ನಿಮ್ಮಲ್ಲಿ ಪರಸ್ಪರ ಅಷ್ಟು ಒಳ್ಳೆಯ ಸಂಬಂಧ ಇದೆ. 7 ಜನ ಬೇರೆ ಬೇರೆ ಮನೆ ಮಾಡಿಕೊಂಡಿದ್ರು ಕೂಡು ಕುಟುಂಬ ಚೆನ್ನಾಗಿದೆ.
0: ಚೆನ್ನಾಗಿದೆ ಅಂದ್ರೆ ನಾವು 30 ಮಂದಿ ಒಂದೇ ಮನೆಯಲ್ಲಿ ಇದ್ದದ್ದು,
1: ಹಿಂದೆ ಒಂದೇ ಮನೆಯಲ್ಲಿ 30 ಜನ ಒಟ್ಟಿಗೆ ಬದುಕಿದ್ದಾರೆ.
0: ಹೌದೌದು. ಇತ್ತೀಚೆಗೆ ಫಾಲ್ ಆದದಲ್ಲ, ಒಟ್ಟಿಗಿರುವ ಕೂಡ ಜಗಳಗಳು ಏನಿಲ್ಲ, ಎಲ್ಲರೂ ಒಂದೇ ರೀತಿಯಲ್ಲಿ ಇದ್ರು.
1: ಈಗ ಪ್ರೀತಿ ವಿಶ್ವಾಸದಿಂದ ಮೊದಲೇ ಇದ್ರೆ ಈಗ ಕೂಡ ಬಹಳ ಅಪರೂಪದ ಸಂಸಾರ ನಿಮ್ಗೆ ಕಾಣ್ತದೆ. ಈಗ ರಜನಿ ಪೈ ಅವರೇ, ಈಗ ಹಸು ಸಾಕುವುದು, ಅದಕ್ಕೆ ಮೇವು ಹಸಿರು ಹುಲ್ಲು ಸಿಕ್ಕಿದ್ರೆ ತುಂಬಾ ಒಳ್ಳೇದು, ಸ್ವಲ್ಪ ಖರ್ಚು ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ನೀವು ಹುಲ್ಲು ಏನಾದ್ರೂ ಮಾರಾಟ ಮಾಡಿದ ಹುಲ್ಲನ್ನು ತಗೊಳ್ತೀರಾ?
0: ಮೊದಲಿಲ್ಲ, ಹತ್ತಿರ ಹತ್ತಿರ ತಗೊಳ್ತಿದ್ವಿ, ಈಗ ಗಟ್ಟದ ಹುಲ್ಲು ಎಲ್ಲ ಬರ್ತದೆ, ಒಣ ಹುಲ್ಲು ತಗೊಳ್ತೇವೆ ನಾವು. ಅಂದ್ರೆ ಇದು ಸಾಕಾಗುದಿಲ್ಲ, ಅಂದ್ರೆ ಜೋರು ಮಳೆ ಬಂದ್ರೆ ನಮ್ಗೆ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಆಗ ದನಗಳಿಗೆ ಕಟ್ಟಿ ಹಾಕ್ಬೇಕು. ತೋಟದಲ್ಲಿ ಕಟ್ಲಿಕ್ಕೆ ಆಗುದಿಲ್ಲ, ಆಗ ಒಣ ಹುಲ್ಲೇ ಹಾಕುದು.
1: ನೀವು ಅದನ್ನು ಶೇಖರಿಸಿಟ್ಕೊಳ್ಳಿ,
0: ಶೇಖರಣೆ ಮಾಡಬೇಕು.
1: ಅದಕ್ಕೆಲ್ಲ ಬೇಕಾದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಕೊಟ್ಟಿಗೆ ಕಟ್ಟಲಿಕ್ಕೆ ಮತ್ತೆ ಹಸು ಸಾಕ್ಲಿಕ್ಕೆ ಅಂತ ಡೈರಿಯಿಂದ ಪ್ರೋತ್ಸಾಹ ಧನ ಸಿಗ್ತದೆ ಅಂತ ನಾವು ಕೇಳಿದ್ದೇವೆ, ನೀವೇನಾದ್ರೂ ಅದರ ಪ್ರಯೋಜನ ಪಡ್ಕೊಂಡಿದ್ದೀರಿ?
0: ನಮಗೆ ಕೊಟ್ಟಿಗೆ ಕಟ್ಟಲಿಕ್ಕೆ ಪ್ರೋತ್ಸಾಹ ಧನ ಸಿಗ್ಲಿಲ್ಲ, ಆದ್ರೆ ಅಮೃತ ಯೋಜನೆ ಇತ್ತು.
1: ಅಮೃತ ಯೋಜನೆ ಅಂದ್ರೆ?
0: ಅಮೃತ ಯೋಜನೆ ಅಂದ್ರೆ 35,000 ದನ ತಗೊಳ್ಬೇಕು ನಾವು, ಅದರಲ್ಲಿ 17.5 ನಾವು ಕೈಯಿಂದ ಹಾಕ್ಬೇಕು, 17.5 ಡೈರಿ ಮುಖಾಂತರ ಪ್ರೋತ್ಸಾಹ ಧನ ಸಿಗ್ತದೆ ನಮ್ಗೆ.
1: ಅಂದ್ರೆ ಅರ್ಧದಷ್ಟು ನಿಮ್ದು ಮತ್ತೆ ಇನ್ನು ಅರ್ಧದಷ್ಟು ಹಣ ನಿಮ್ಗೆ ಪ್ರೋತ್ಸಾಹ ಧನವಾಗಿ ಸಿಗ್ತದೆ. ಅಂದ್ರೆ 35,000 ಬೆಲೆಯ ರಾಸುಗಳನ್ನು ನೀವು ಖರೀದಿಸಬೇಕು. ಅಂದ್ರೆ ಎಷ್ಟು ಹಸುಗಳನ್ನು ನೀವು ಖರೀದಿಸಿದ್ರಿ?
0: ಒಂದೇ ಹಸುಗೆ 35,000 ಕೊಡ್ಬೇಕು ಹೇಳ್ತಾರೆ, ಆದ್ರೆ 35,000 ತಗೊಳಿಕ್ ಆಗ್ತದ? ನಾವು ಒಂದು ಆಗ 25, ಮತ್ತೆ ಅದಕ್ಕೆಲ್ಲ ಹಿಂಡಿ ಎಲ್ಲ ತರಬೇಕಲ್ಲ, ಉಳಿದ ಹಣದಲ್ಲಿ ಹಾಗೆ ಮಾಡಿ
1: ಅಂದ್ರೆ 35,000 ಲೆಕ್ಕ. ಹೌದು, ಲೆಕ್ಕ 17,500 ಸಾವಿರ ಪ್ರಸಾದ
0: ಸಿಕ್ಕಿದೆ.
1: ಈ ತರ ಯಾವ್ದು

0: ಯಾವುದಾದ್ರೂ ಪ್ರೋತ್ಸಾಹ ಧನಗಳು ನಿಮಗೆ ಹೈನುಗಾರಿಕೆಯಲ್ಲಿ ಸಿಕ್ಕಿದೆಯಾ?
1: ನಾನು ಮತ್ತೆ ಗೊಬ್ಬರ್ ಗ್ಯಾಸ್ ಮಾಡಿದ್ದೇನೆ. ಗೊಬ್ಬರ್ ಗ್ಯಾಸಲ್ಲಿ 1,500 ಸಿಕ್ಕಿದೆ ನನಗೆ ಪ್ರೋತ್ಸಾಹ ಧನ. ಹಾಗೆ ಅಜೋಲಾ ಮಾಡಿದ್ದೇನೆ, ಅಜೋಲಾದಲ್ಲಿ 2,500. ಮತ್ತೆ ಮಿನಿ ಡೈರಿ ಯೋಜನೆ ಇತ್ತು, 3 ದನ ತಗೊಂಡದ್ದು ನಾನು. ಒಂದು ದನಕ್ಕೆ 2,500 ಲೆಕ್ಕದಲ್ಲಿ 3 ದನಕ್ಕೆ 7,500 ಅದು ಪ್ರೋತ್ಸಾಹ ಧನ ಸಿಕ್ಕಿದೆ.
0: ಅಂದ್ರೆ ಇದು ಊರಿನ ತಳಿಯ ಸಣ್ಣ ಹಸುಗಳನ್ನು
1: ಕ್ರಾಸ್ ತಗೊಂಡದ್ದು,
0: ಕ್ರಾಸ್ ತಗೊಳ್ಳುವಾಗ 50%ದಷ್ಟು ಪ್ರೋತ್ಸಾಹ ಧನ ಸಿಕ್ಕಿದೆ. ಸಾಕಷ್ಟು ಪ್ರೋತ್ಸಾಹ ಧನದಿಂದ ನೀವು ಪ್ರೋತ್ಸಾಹಿತರಾಗಿ ಚೆನ್ನಾಗಿ ಹೈನುಗಾರಿಕೆ ನಡೆಸಿಕೊಂಡಿದ್ದೀರಿ ಅಂತ ಕಾಣ್ತದೆ. ಹಾಲಿನ ಬೇರೆ ಉತ್ಪನ್ನಗಳನ್ನೇನಾದ್ರೂ ನೀವು ಮಾಡ್ತೀರಾ? ಮೊಸರು
1: ಹಾಗೆ ಬೆಣ್ಣೆ ಅದೆಲ್ಲ ಮನೆಯಲ್ಲಿ ಮಾಡ್ತೇವೆ. ಅಂದ್ರೆ ನಾವು ಮಾರಾಟ ಮಾಡುದಿಲ್ಲ, ನಾವು ಮನೆಯಲ್ಲಿ ಮಾಡಿದ್ರೆ ನಮ್ಗೆ ಮನೆ ಖರ್ಚಿಗೆ
0: ಮಾಡ್ತೇವೆ. ಈಗ ಹೈನುಗಾರಿಕೆಯಲ್ಲಿ ನೀವು ಸೊಸೈಟಿಯಲ್ಲಿ ಡೈರೆಕ್ಟರ್ ಆಗಿದ್ದೀರಿ, ಅದರಿಂದ ಏನು ಅನುಕೂಲಗಳು?
1: ಅದರಲ್ಲಿ ಅನುಕೂಲ ಎಂತ, ತಿಂಗಳಿಗೆ ಒಂದು ಮೀಟಿಂಗ್ ಹೋಗುದು, ಖರ್ಚು ವೆಚ್ಚ ಎಲ್ಲ ಹೇಳ್ತಾರೆ. ಮೀಟಿಂಗ್ ಹೋದ್ರೆ 100 ರೂಪಾಯಿ
0: ಬತ್ತೆ ಅಷ್ಟೇ. ಈಗ ಈ ರೀತಿಯ ಮೀಟಿಂಗ್ ಗಳನ್ನು ಮಾಡೋದ್ರಿಂದ ನಿಮ್ಮ ಹಸುಗಳನ್ನು ಸಾಕ್ಲಿಕ್ಕೆ ನಿಮ್ಗೆ ಬೇಕಾದ ಮಾಹಿತಿ
1: ಎಲ್ಲ ಸಿಗ್ತದೆ.
0: ಮತ್ತೆ ಈ ರೋಗಗಳು ಬರದ ಹಾಗೆ ಲಸಿಕೆಗಳು, ಈ ಕಾಲುಬಾಯಿ ಜ್ವರ ಅಥವಾ ಇನ್ನಿತರ ಔಷಧಿಗಳು, ಲಸಿಕೆಗಳ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ಕೊಡ್ತಾರೆ?
1: ಮಾಹಿತಿ ಎಲ್ಲ ಕೊಡ್ತಾರೆ. ಮತ್ತೆ ನಾನು ಮೊದಲು ಡೈರಿಯಲ್ಲಿ ಹಾಲಾಗ್ತಿದ್ದೆ, ಇದೆಲ್ಲ ಮಾಹಿತಿ ಸಿಗ್ತಿರ್ಲಿಲ್ಲ. ಈಗ ಡೈರೆಕ್ಟರ್ ಆದ್ಮೇಲೆ ಎಲ್ಲ ಮಾಹಿತಿ ಸಿಕ್ಕಿತು. ಇಷ್ಟೇ ಎಲ್ಲ ಪ್ರೋತ್ಸಾಹ ಧನ ಡೈರೆಕ್ಟರ್ ಆದ್ಮೇಲೆ ನಾನು ತಗೊಂಡದ್ದು.
0: ಅಂದ್ರೆ ಈ ಎಲ್ಲ ಮಾಹಿತಿ ನಿಮಗೆ ಅದರಿಂದ ತಿಳಿದಿದೆ. ಈಗ ನಿಮಗೆ ಸಿಕ್ಕಿದ ಮಾಹಿತಿಯನ್ನು ನೀವು ಇತರ ಜಾನುವಾರು ಸಾಕಣೆ ಮಾಡುವವರಿಗೆ
1: ಹೇಳ್ತೀನಿ,
0: ಕೊಡ್ತೀರಾ?
1: ಕೊಡ್ತೀನಿ. ಹೌದು.
0: ಈಗ ಹಸುಗಳನ್ನು ಸಾಕ್ತಾ ಇದ್ದೀರಿ, ಅದರ ಜೊತೆ ನೀವು ನಾಯಿಗಳನ್ನು ಸಾಕಿ ಮರಿಗಳನ್ನ ಉತ್ಪಾದಿಸಿ ಮಾರಾಟ ಮಾಡ್ತೀರಿ ಅಂತ ಕೂಡ ಕೇಳಿದೇವೆ. ಯಾವ ತಳಿಯ ನಾಯಿಗಳನ್ನು ನೀವು ಸಾಕ್ತೀರಿ?
1: ನಾವು ರೋಟ್ ವೀಲರ್, ಡಾಲ್ಮೇಷನ್ ಮತ್ತೆ ಗ್ರೆಡ್ಡನ್. ಡಾಲ್ಮೇಷನ್ ಒಂದು ನಾಯಿ ಉಂಟು, ರೋಟ್ ವೀಲರ್ 2 ಉಂಟು, ಮತ್ತೆ ಗ್ರೆಡ್ಡನ್ ಒಂದು.
0: ಈಗ ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀರಿ?
1: ನಾವೊಂದು 3-4 ವರ್ಷ ಆಯ್ತು.
0: ಇದು ಹೊಸದಾಗಿ ನಿಮ್ಮ ಜಾನುವಾರು ಸಾಕಣೆಗೆ, ಪಶು ಸಂಗೋಪನೆಗೆ ಸೇರ್ಪಡೆ ಅಲ್ವಾ? ಇದರಲ್ಲಿ ನಿಮ್ಗೆ ಹೇಗೆ ಆಸಕ್ತಿ ಬಂತು?
1: ನಮ್ಮ ಮಗನ ವಿಷಯದಲ್ಲಿ, ಮಗನಿಗೆ ನಾಯಿ ಅಂದ್ರೆ ಆಯ್ತು, ನಮ್ಗೆ ಮನೆ ಕೆಲಸವೂ ಜಾಸ್ತಿ, ನಾಯಿ ಬೇಡ ಹೇಳಿದ್ದು ಕೇಳಲಿಲ್ಲ. ಅವನು ತಂದ ಮೇಲೆ ಅದು ಹಾಗೆ ಬಿಡ್ಲಿಕ್ಕೆ ಆಗ್ತದ, ಹಾಗೆ ಒಳ್ಳೆ ಮಾಡಿ ಸಾಕಿ ಅದು ಮರಿ ಇಟ್ಟ ತಕ್ಷಣ ಮರಿಸಿಯಲ್ಲಿ ಮಾಡಿದ್ದೇವೆ.
0: ಅದು ಈಗ ಈ ಸ್ವಲ್ಪ ವಿದೇಶಿ ತಳಿಯ ನಾಯಿಗಳು ಇದನ್ನೆಲ್ಲ ಸಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ನಮ್ಮ ಈಗ ನಾಟಿ ಊರ್ನ ನಾಯಿಗಳ ಹಾಗೆ, ಬೀದಿ ನಾಯಿಗಳ ಹಾಗೆ, ಅಥವಾ ಮನೆ ಸಾಕು ನಾಯಿಗಳು ಕೂಡ ಸರಳವಾಗಿ ನಾವು ತಿಂದ ಆಹಾರವನ್ನು ತಿಂದು ಅವು ಚೆನ್ನಾಗಿಯೇ ಬದುಕ್ತವೆ. ಅಂದ್ರೆ ರೋಗಗಳು ಕೂಡ ಕಡಿಮೆ, ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ. ಈ ನಾಯಿಗಳನ್ನು ಹೇಗೆ ಸಾಕ್ತೀರಿ ನೀವು?
1: ಈ ನಾಯಿಗೆ ಅಂದ್ರೆ 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಇಂಜೆಕ್ಷನ್, ಅದಕ್ಕೆ ಹುಷಾರಿಲ್ಲದಿದ್ರೆ ಮದ್ದು, ಮತ್ತೆ ಮಾತ್ರೆ, ಅದರದ್ದೇ ಒಂದೊಂದು ರಾಶಿ ಮಾತ್ರೆ ಇರ್ತದೆ. ಅದಕ್ಕೆಲ್ಲ ಕರೆಕ್ಟ್ ನೋಡ್ಬೇಕು, ಡಾಕ್ಟರ್ ಹತ್ತಿರವೇ ಬೇಕು, 2 ದಿವಸಕ್ಕೊಮ್ಮೆ ಡಾಕ್ಟರ್ಗೆ ಕರಿಬೇಕು.
0: ಏನು ಆಹಾರ ಕೊಡ್ತೀರಿ
1: ನಾವು ಅದಕ್ಕೆ? ಅನ್ನ, ಹಾಲು ಮತ್ತೆ ಮೊಟ್ಟೆ ಹಾಕ್ತೇವೆ. ಆ ಮೊಟ್ಟೆ ಅಂದ್ರೆ ಅದು ಹಸಿ ಮೊಟ್ಟೆ ಹಾಕುದಿಲ್ಲ, ನಾವು ಆಮ್ಲೆಟ್ ಮಾಡಿ ಹಾಕ್ತೇವೆ.
0: ನಿಮ್ ಮನೆಗೆ ಮಾಡುವಾಗಲೇ ಅದಕ್ಕೂ ಹಾಕ್ತೀರಾ ಅಥವಾ ಅದಕ್ಕಾಗಿ?
1: ಅದಕ್ಕಾಗಿಯೇ. ಮತ್ತೆ ಚಿಕನ್ ತಂದು ಹಾಕ್ತೇವೆ, ದೊಡ್ಡ ಜಾತಿಯ ನಾಯಿ. ಅದು ಒಳ್ಳೆ ಮಾಡಿ ಸಾಕಿದ್ರೆ ಮರಿ ಇಟ್ಟರೆ ನಮ್ಗೆ ಕೂಡ ಅದ್ರಲ್ಲಿ ಬರ್ತದಲ್ಲ. ಮತ್ತೆ ಈಗ ಒಮ್ಮೆ ಒಳ್ಳೆ ಮಾಡಿ ಸಾಕ್ಬೇಕು.
0: ಮತ್ತೆ ಅದಕ್ಕೆ ಸ್ನಾನ, ಉಪಚಾರ,
1: ಸ್ನಾನ
0: ಎಲ್ಲ ಬಾಚುವುದು ಇಂಥದ್ದೆಲ್ಲ ಇದೆಯಲ್ಲ?
1: ಇದೆ, ಹೌದು. ಸ್ನಾನ ಮಾಡಿ ಮತ್ತೆ ಅದಕ್ಕೆ ಬಟ್ಟೆಯಿಂದ ಒರೆಸಿ ಪೌಡರ್ ಎಲ್ಲ ಹಾಕ್ಲಿಕ್ಕೆ ಉಂಟು. ಅದರದ್ದೇ ಕೆಲಸ ಉಂಟು, ನಾಯಿ ಹೇಳಿದ್ರೆ ಹಣ ಆಗ್ತದೆ ಹೇಳುದಲ್ಲ, ಅದರ ಕೆಲಸ ಕೂಡ ಅಷ್ಟೇ ಉಂಟು.
0: ಹೌದು. ಮತ್ತೆ ಈ ನಾಯಿಗಳನ್ನು ಸಾಕ್ಲಿಕ್ಕೆ ಅವಕ್ಕೊಂದು ಪ್ರತ್ಯೇಕ ಆವರಣ ಅಥವಾ ಗೂಡು ಏನಾದ್ರು?
1: ಗೂಡು ಮಾಡಿದ್ದೇನೆ, 2 ಗೂಡು ಮಾಡಿದ್ದೇವೆ ಇತ್ತೀಚೆಗೆ ಮಾಡಿದ್ದು. ಮೊದ್ಲ ಅಂದ್ರೆ ನಾಯಿ ಇರಲಿಲ್ಲ, ಕಾಡ್ ನಾಯಿ ಸಾಕಿದ ಅದಕ್ಕೆ ಗೂಡು ಬೇಕಾಗಿಲ್ಲ. ಇದು ದೊಡ್ಡ ಜಾತಿ ಹೇಳಿದ್ಮೇಲೆ ಟೈಮ್ ಟೈಮ್ ಹೊರಗೆ ಬಿಡಬೇಕು, ಹಾಗೆ ಒಳಗೆ ಹಾಕಿ ಎಲ್ಲ ತಿಂಡಿ ಎಲ್ಲ ಇಟ್ಟು ಬಿಡುದು.
0: ಅಂದ್ರೆ ಆ ನಾಯಿಯನ್ನು ಕೂಡ ಸ್ವಲ್ಪ ಜೋಪಾನವಾಗಿ
1: ಆಗ್ಬೇಕು. ದೂರ ಹೋದ್ರೆ ಮತ್ತೆ ಸಿಗುದಿಲ್ಲ, ಬೇರೆ ನಾಯಿ ಒಟ್ಟಿಗೆ ಸೇರಿದ್ರೆ ನಮ್ಮ ನಾಯಿಗೆ ತೊಂದರೆ ಆಗ್ತದೆ.
0: ಮತ್ತೆ ಅದನ್ನು ನೀವು ಬ್ರೀಡಿಂಗ್ ಮಾಡ್ಬೇಕಾದ್ರೆ, ಅದು ಮರಿ ಇಡಬೇಕಾದ್ರೆ, ಈಗ ನಿಮ್ಮ ಹೆಣ್ಣು ನಾಯಿಗಳಿಗೆ ಅಲ್ಲಿ ಗಂಡು ನಾಯಿ ಜೊತೆ ಉಂಟಾ ಮನೆಯಲ್ಲಿ, ಅಥವಾ ನೀವು ಹೊರಗೆ ತಗೊಂಡು?
1: ನಾವು ಹೊರಗೆ ತಗೊಳ್ಳೋದು, ನಾವು ಉಡುಪಿಗೆ ತಗೊಂಡು ಹೋಗುದು. ಅಲ್ಲಿ ಕೆಲವರು ಗುರ್ತದವರಾದ್ರೆ ಮತ್ತೆ ಒಂದು ಮರಿ ಕೊಡಿ ಹೇಳ್ತಾರೆ. ಗುರ್ತ ಇಲ್ಲದವರಾದ್ರೆ, ಮೊದಲು ನಮ್ಗೆ ಯಾರ್ದು ಗುರ್ತ ಇರ್ಲಿಲ್ಲ, ಆಗ 1,000 ಕೇಳ್ತಿದ್ರು. ಈಗ ಎಲ್ಲರದ್ದು ಗುರ್ತಾಗಿದೆ, ನೀವು ನಂತರ ಒಂದು ಮರಿ ಕೊಡಿ ಹೇಳಿಬಿಡ್ತಾರೆ. ಹಾಗೆ ನಾವು ಮತ್ತೆ ಮರಿ ಕೊಡುದು ಅವ್ರಿಗೆ.
0: ನೀವು ಮೊದ್ಲಿಗೆ ಈ ಮರಿಗಳನ್ನ ಎಲ್ಲಿಂದ ತಂದ್ರಿ?
1: ಮೊದಲು ನಾವು ಉಡುಪಿಯಿಂದ, ನನ್ನ ತಮ್ಮನ ಮಾವನ ಮನೆಯಿಂದ. ಮತ್ತೆ ನಾವು ಅವರಿಗೆ ಬೇರೆ ಮರಿ ಕೊಟ್ಟಿದ್ದೇವೆ ಅದರ ಬದಲಿಗೆ. ಇಂದ್ರೆ ಇವನಿಗೆ ನಾಯಿ ಸಾಕೋದ್ರಿಂದ ಬಾರ್ ಗುಮಿದಲ್ಲ, ಅವನು ನಾಯಿ ಸಾಕ್ಲಿ ಅಂತ ನನ್ನ ತಮ್ಮ ಒಂದು ತಂದು ಕೊಟ್ಟದ್ದು
0: ಗಿಫ್ಟ್ ಆಗಿ.
1: ಗಿಫ್ಟ್ ಆಗಿ ಕೊಟ್ಟದ್ದು, ಆದ್ರೂ ನಾವು
0: ಕೊಟ್ಟದ್ದು.
1: ಆದ್ರೂ ನಾವು ಮತ್ತೆ ಅವರ ಮಾವನ ಮನೆಯವರಿಗೆ ಒಂದು ಮರಿ ಕೊಟ್ಟು ಬಿಟ್ಟಿದ್ದೆ.
0: ಈಗ ಒಂದು ಮರಿ ತರೋದಾದ್ರೆ ಈಗಿನ ಧಾರಣೆ ಹೇಗಿರ್ತದೆ?
1: ಈಗಂದ್ರೆ 10,000 ಮೇಲೆ. ಈಗ ಡಾಲ್ಮಿಷನ್ಗೆಲ್ಲ ಕಮ್ಮಿ ಉಂಟು ರೇಟ್, ಗ್ರೇಡ್ಡನ್ಗೆ ಮತ್ತೆ ರೋಟ್ ವೀಲರ್ಗೆ 13,000, 15,000 ಈಗೆಲ್ಲ ಹೇಳ್ತಾರೆ.
0: ಈಗ ಇಷ್ಟು ವರ್ಷಗಳಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಮರಿಗಳಾಗಿದ್ದಾವೆ?
1: ನಮ್ಮ ಮನೆಯಲ್ಲಿ ಒಂದು 21 ಮರಿಯಾಗಿದೆ.
0: ಎಲ್ಲ

0: ಮರಿಗಳು ಬದುಕಿ ಅವುಗಳನ್ನು ಮಾರಾಟ ಮಾಡಿದ್ದೀರಾ?
1: ಫಸ್ಟಿಗೆ ನಮಗೆ ನಾಯಿ ಅದು ಮರಿಯನ್ನು ಒಳ್ಳೆ ಮಾಡಿ ಇಡ್ತದೆ ನಮ್ಗೆ ಗೊತ್ತಿರಲಿಲ್ಲ. ನಾವು ಅದರ ಒಟ್ಟಿಗೆ ಮರಿಯನ್ನು ಬಿಟ್ಟು ರಾತ್ರಿ ಮಲಗ್ತಿದ್ದೆವು. ಅದು ಒಂದೊಂದೇ ಮೈ ಅಡಿಗೆ ಹಾಕ್ಲಿಕ್ಕೆ ಶುರು ಆಯಿತು. ನಮ್ಗೆ ಗೊತ್ತಾಯ್ತು ಫಸ್ಟಿನ ಸಲ ಮೂರು ಮರಿ ಸತ್ತೋಗಿದೆ. ಮತ್ತೆ ಎರಡನೇ ಸಲ
0: ಈ ತರ ನಮ್ಮ ಈ ಊರಿನ ಸಾಮಾನ್ಯ ನಾಯಿಗಳ ಹಾಗೆ ಜೋಪಾನವಾಗಿ ಸಾಕುವ ಕಲೆ ಈ ನಾಯಿಗಳಿಗೆ ಇಲ್ಲ.
1: ಇಲ್ಲ
0: ಅಂದ್ರೆ ನೀವು ಮರಿಗಳನ್ನು ತಾಯಿಯಿಂದ ಪ್ರತ್ಯೇಕವಾಗಿ?
1: ಹೌದು, ಜಾಗ್ರತೆ ಬೇಕು. ರಾತ್ರಿ ಅದು ಕೂಗಿದ ತಕ್ಷಣ ತಾಯಿ ಹತ್ತಿರಕೊಂಡು ಹೋಗಿ ಬಿಡುದು. ಈಗ ಎಂಟು ಮರಿ ಇಟ್ಟರೆ ನಾಲ್ಕು ಮರಿಗೆ ಬಿಡುದು, ಅದು ಹಾಲು ಕುಡಿತೈತಿ. ಮತ್ತೆ ಆ ನಾಲ್ಕು ಮರಿ ನೀಚೆ ಬಿಟ್ಟು ಪುನಃ ನಾಲ್ಕು ಮರಿಗೆ ಬಿಡುದು. ಹಾಗೆ ಒಂದೊಂದು ಸಲ ನಾಯಿ ಮರಿ ಇಡುವಾಗ ಎಂಟು ಒಂಬತ್ತು ಮರಿ ಇಡ್ತದೆ.
0: ಅಂದ್ರೆ ಈ ಮರಿಗಳಿಗೆ ಅಷ್ಟು ಮರಿಗಳಿಗೆ ಒಂದು ತಾಯಿಯ ಹಾಲು ಸಾಕಾಗುತ್ತಾ?
1: ಸಾಕಾಗ್ತದೆ. ಮತ್ತೆ ನಾವು ಅದಕ್ಕೆ ಒಂದು ಸ್ವಲ್ಪ ಹತ್ತು ಹದಿನೈದು ದಿವಸ ಆದ್ಮೇಲೆ ಚಿಕ್ಕ ಮಕ್ಕಳಿಗೆ ಹಾಕ್ತೇವೆ. ಹಾಗೆ ಆ ನಾಯಿ ಮರಿಗೆ ಸಹ ಉಂಟು, ಅದೆಲ್ಲ ಹಾಕ್ಲಿಕ್ಕುಂಟು, ಹಾಲು ಇಡ್ಲಿಕ್ಕುಂಟು.
0: ನಾಯಿ ಮರಿಗಳಿಗೆ ಪ್ರತ್ಯೇಕವಾದ
1: ಹೌದು.
0: ಹೇಗೆ ಅದನ್ನು ತಿನ್ನಿಸ್ತೀರಿ?
1: ನಾವೆಂದ್ರೆ ಹಾಲಲ್ಲಿ ಹಾಕಿ ಅದಕ್ಕೆ ಬಟ್ಲಲ್ಲಿ ಹಾಕಿ ಇಡುದು, ಅದು ನೆಕ್ಕಿ ನೆಕ್ಕಿ ನೆಕ್ಕಿ ತಿಂತದೆ.
0: ಈಗ ಹೊಸ ಮರಿ ಕಣ್ಣು ಬಿಡ್ಲಿಕ್ಕೆ ಎಷ್ಟು ಸಮಯ ಬೇಕಾಗ?
1: ಹದಿನಾರು ದಿವಸ ಬೇಕು.
0: ಅಲ್ಲಿವರೆಗೆ ತಾಯಿಯ ಹಾಲಿನಲ್ಲಿ ಅದು ಬದುಕು?
1: ಹೌದು ಹೌದು ಹೌದು. ಕಣ್ಣು ಬಿಟ್ಟ ನಂತರ ಬೇರೆ
0: ಓಡಾಡ್ಲಿಕ್ಕೆ ಎಷ್ಟು ದಿವಸದಲ್ಲಿ ಶುರು ಮಾಡ್ತದೆ?
1: ಅದೊಂದು ಒಂಬತ್ತು ಹತ್ತು ದಿವಸ ಬೇಕು. ವರ್ಷದ ನನಗೆ ಅದಕ್ಕೆ ಗೊತ್ತಾಗುದಿಲ್ಲ. ಅದು ಕೂಡ ದೊಡ್ಡ ಜೊತೆ ನಾಯಿ ಅದು ಸರಿ ಕಾಲೆಲ್ಲ ಕೆಳಗೆ ಇರುವುದಿಲ್ಲ. ಅದು ಎಳ್ದುಕೊಂಡು ಒಟ್ಟೆ ಎಳ್ದುಕೊಂಡು ಹೋದಾಗೆ ಹೋಗ್ತದೆ ಫಸ್ಟಿಗೆ. ಮತ್ತೆ ಕಣ್ಣು ಬಿಡುವ ಟೈಮಲ್ಲೆಲ್ಲ ಕರೆಕ್ಟ್ ಇರ್ತದೆ ಅದು.
0: ಮತ್ತೆ ಈ ಮರಿಗಳನ್ನು ನೀವು ಪ್ರತ್ಯೇಕವಾಗಿ ಇಡಬೇಕಲ್ಲ ತಾಯಿಯಿಂದ ದೂರ? ಹೇಗೆ ಇಡ್ತೀರಿ?
1: ನಾವು ಒಂದು ಬುಟ್ಟಿಯಲ್ಲಿ ಹಾಕಿ, ಬುಟ್ಟಿಗೆ ಬಟ್ಟೆ ಹಾಕಿ, ಆ ಬಟ್ಟೆಯಲ್ಲಿ
0: ಒಂದೊಂದು ಮೆತ್ತನೆ ಹಾಸಿಗೆ ತರ ಮೆತ್ತನೆ.
1: ಹೌದು, ಅಂದ್ರೆ ಅದು ಬೆಚ್ಚಾಗಿದ್ದದಲ್ಲ ಹೊಟ್ಟೆಯಲ್ಲಿ, ಹಾಗೆ ಒಳ್ಳೆ ಮಾಡಿ ಇಡ್ತೇವೆ.
0: ಆ ನಂತರ ಇತರ ಆಹಾರ ಮರಿಗಳಿಗೂ ತಾಯಿಗೂ ಒಂದೇ ರೀತಿಯ ಆಹಾರವೋ ಅಥವಾ ಮರಿಗಳಿಗೆ ಪ್ರತ್ಯೇಕವಾಗಿ ಏನಾದರೂ ಆಹಾರ ಕೊಡ್ತೀವಿ?
1: ಮೊಸರನ್ನ ಹಾಕ್ಲಿಕ್ಕುಂಟು, ಹಾಲನ್ನ, ಮತ್ತೆ ಅದಕ್ಕೆ ಮೊಟ್ಟೆ ಎಲ್ಲ ಒಂದೊಂದು ಮರಿಗೆ ಒಂದೊಂದು ಮೊಟ್ಟೆ ಹಾಕ್ಬೇಕು, ಬೇಯಿಸಿ ಮೊಟ್ಟೆ ಹಾಕುದು.
0: ಈಗ ನಾಯಿ ಮರಿಗಳನ್ನ ಸಾಕುವಾಗ ಇಷ್ಟೆಲ್ಲ ಕೆಲಸ ಇದೆ ಅಂತ ಈ ಮೊದಲು ನಾಯಿ ಮರಿ ತಂದಾಗ ನಿಮ್ಗೆ ಗೊತ್ತಿತ್ತ?
1: ಇಲ್ಲ, ನಾವು ಎಣಿಸ್ಲಿಲ್ಲ ಇಷ್ಟು ಕೆಲಸ ಉಂಟು ಹೇಳಿ.
0: ಮತ್ತೆ ಹೇಗೆ ಇದನ್ನು ಹೇಗೆ ರೂಢಿ ಮಾಡಿಕೊಂಡ್ರಿ ನೀವು?
1: ಸಾಕಿ ಸಾಕಿ ಅಭ್ಯಾಸ ಆಯ್ತು.
0: ಈಗ ಒಂದ್ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಮರಿಗಳಲ್ಲಿ ಎಷ್ಟು ಮರಿಗಳನ್ನು ನೀವು ಬದಲಿ ಕೊಟ್ಟಿದ್ದು ಅಥವಾ ಮಾರಾಟ ಮಾಡಿದ್ದೀರಿ?
1: ಫಸ್ಟಿಗೆ ಮೂರು ಮರಿ ಸತ್ತು ಹೋಯ್ತಲ್ಲ, ನಂತರ ಅದು ನಾವು ಕ್ರಾಸಿಂಗ್ ಕೊಟ್ಟಲ್ಲಿ ಒಂದೊಂದು ಮರಿ ಅಲ್ಲಿ ಕೊಡ್ಲಿಕ್ಕೆ ಆಯ್ತು, ಉಳಿದದ್ದೆಲ್ಲ ಸೇಲ್ ಮಾಡಿದ್ರು.
0: ಸುಮಾರಾಗಿ ಎಷ್ಟು ಆದಾಯ ಆಗಿರ್ಬೋದು ಇಷ್ಟು ವರ್ಷಗಳಲ್ಲಿ?
1: ಆದಾಯ ಎಲ್ಲ ಲೆಕ್ಕ ಇರ್ಲಿಲ್ಲ ನಾನು.
0: ಅಲ್ಲ, ಮಾರಾಟದಲ್ಲಿ ನಿಮ್ಗೆ ಎಷ್ಟು ದುಡ್ಡು ಬಂದಿರ್ಬೋದು? ಖರ್ಚನ್ನು ಬಿಡೋಣ,
1: ಒಂದು ಲಕ್ಷದ ಹತ್ತಿರ ಇದೆ.
0: ಖರ್ಚು ಅಷ್ಟಾಗಿರ್ಬೋದಾ?
1: ಖರ್ಚು ಅಷ್ಟಿಲ್ಲ.
0: ಈಗ ಹಸುವಿನ ಹಾಲು ನಿಮ್ಮ ಮನೆಯಲ್ಲೇ ಇರೋದ್ರಿಂದ?
1: ಹೌದು, ಅದ್ರದ್ದೆಲ್ಲ ಲೆಕ್ಕ ನೋಡಿದ್ರೆ ಖರ್ಚು ಉಂಟು.
0: ಖರ್ಚು ಉಂಟು ಅಲ್ಲ, ಅದಕ್ಕೆ ನೀವು ಹೆಚ್ಚು ಹೊರಗಿನ ದುಡ್ಡು ಕೊಟ್ಟಿಲ್ಲ.
1: ಹೌದು.
0: ಹಾಗಾಗಿ ಮತ್ತೆ ಇದೇನು ಲಾಭದಾಯಕ ಅಂತ ಅನಿಸ್ತದ ನಿಮ್ಗೆ?
1: ಲಾಭದಾಯಕ.
0: ಇದನ್ನೊಂದು ಉದ್ಯೋಗವಾಗಿ ಅಥವಾ ನಿಮ್ಮ ಮಗ ಒಂದು ಪಾರ್ಟ್ ಟೈಮ್ ಜಾಬ್ ತರ ಇದನ್ನು ಮುಂದುವರಿಸಿಕೊಂಡು ಹೋಗ್ಬೋದಾ?
1: ಹೋಗ್ಬೋದು.
0: ಈಗ ಮೊದಲ ಮರಿ ತಂದ ಮಗನಿಗೆ ಇಷ್ಟು ನಾಯಿಗಳನ್ನು ಸಾಕಿ ಈ ಮರಿಗಳನ್ನು ಬೆಳೆಸುವಾಗ ಆಗಿನ ಉಮೇದು ಈಗಲೂ ಉಂಟಾ?
1: ಈಗಲೂ ಉಮೇದು ಉಂಟು, ಆದ್ರೂ ಹತ್ತಿರ ಸ್ವಲ್ಪ ಬರುದಿಲ್ಲ. ಮೊದಲು ಇಡೀ ದಿವಸ ನಾಯಿ ಮರಿದೆ ಕೆಲಸ ಮಾಡ್ತಿದ್ದ, ಈಗ ಹೇಗೂ ನಾವು ಮಾಡ್ತೇವೆ ಅಂತ ಅವನಿಗೆ ಧೈರ್ಯ ಉಂಟು.
0: ಮಗ ಬೇರೆ ಏನಾದ್ರೂ ಕೆಲಸ ಮಾಡ್ತಾನೆ?
1: ಅವನು ವಿಡಿಯೋಗ್ರಾಫರ್ ಮಾಡ್ತಾನೆ.
0: ಹಾಗಾದ್ರೆ ಹೊರಗಡೆ ಹೋಗ್ಲೇಬೇಕಾಗುತ್ತೆ, ಆ ಸಮಯದಲ್ಲಿ ನೀವು
1: ನೋಡ್ಲೇಬೇಕು.
0: ಈಗ ನೀವು ಮರಿ ಮಾರಾಟ ಮಾಡುವ ಮುಂಚೆ ಎಷ್ಟು ಸಮಯ ನಿಮ್ಮ ಮನೆಯಲ್ಲಿ ಸಾಕ್ತೀರಿ?
1: ನಾವೊಂದು ಎರಡು ಎರಡೂವರೆ ತಿಂಗಳು ಅಷ್ಟು ಸೇಲ್ ಆಗ್ತದೆ.
0: ಅಷ್ಟರಲ್ಲಿ
1: ಮರಿ ಇಡುವಾಗಲೇ ಫೋನ್ ಬರ್ತಾ ಇರ್ತದೆ, ನಮ್ಗೆ ಬೇಕು ನಮ್ಗೆ ಬೇಕಂತ.
0: ಅಂದ್ರೆ ನೀವು ಮೊದಲ ಕೆಲವು ತಿಂಗಳ ಎಷ್ಟು ಆರೈಕೆ ಇದೆ ತೀರಾ ಅವಶ್ಯಕವಾದ್ದು ಅಷ್ಟು ನೀವು ಆರೈಕೆ ಮಾಡಿ ನಂತರ ಮಾರಾಟ
1: ಮಾಡಿ.
0: ರಜನಿ ಪೈ ಅವರೇ, ನೀವು ಇದು ಅಲ್ಲದೆ ಇನ್ನು ಸಾಕಷ್ಟು ಕೆಲಸಗಳಲ್ಲಿ ನೀವು ತುಂಬಾ ಪಳಗಿದವರು, ಏನೇನು ಮಾಡ್ತೀರಿ? ಬಾಣಂತಿ ಮದ್ದು, ಎಣ್ಣೆ, ಲೇಹ್ಯ ಇಂಥದೆಲ್ಲ ಮಾಡ್ತೀರಿ, ಕಷಾಯ ಅಂತ ಎಲ್ಲ ನಾನು ಕೇಳಿದ್ದೇನೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ನಾನಿಂದ ಬಾಣಂತಿಯರ ಎಣ್ಣೆ ಮಾಡ್ತೇನೆ. ಬಾಣಂತಿಯರು ಸ್ನಾನ ಮಾಡುವಾಗ ಹಚ್ಚಿ ಕುಳಿತುಕೊಂಡು ನಂತರ ಸ್ನಾನ ಮಾಡುದು. ಅದಕ್ಕೆ ತುಂಬಾ ಬಗೆ ಎಲ್ಲ ಹಾಕ್ಲಿಕ್ಕುಂಟು. ಅದು ಫಸ್ಟಿಗೆ ಎಣ್ಣೆ ಮಾಡ್ಬೇಕಾದ್ರೆ ಅದಕ್ಕೆ ಕಷಾಯ ತೆಗ್ಲಿಕ್ಕುಂಟು, ಕೆಲವು ಮರದ ಕೆತ್ತೆ ಎಲ್ಲ ಹಾಕಿ ಕಷಾಯ ಎಲ್ಲ ತೆಗೆದು.
0: ಯಾವುದು ಕೆತ್ತೆಗಳು, ಹೆಸರು ಏನಾದ್ರು ಗೊತ್ತಾ?
1: ಅಂದ್ರೆ ಆಲದ ಕೆತ್ತೆ ಅಂತ, ಮತ್ತೆ ಕೆಪ್ಪುಲ ಬೇರು, ನಂತರ ಬೆಂಗದ ಕೆತ್ತೆ ಹೇಳ್ತಾರೆ, ನೇರಳೆ ಕೆತ್ತೆ, ಕುಂಟಲ ಕೆತ್ತೆ, ನಂತರ ನೆಕ್ಕರೆ ಬೇರು ಅಂತ, ಅದೆಲ್ಲ ಹಾಕಿ ಕೆತ್ತೆ ತಂದು ಚೆನ್ನಾಗಿ ಅದು ಅಂದ್ರೆ ಕತ್ತಿಯಿಂದ ಎಲ್ಲ ಕ್ಲೀನ್ ಮಾಡಿ, ಬೇರೆ ತಂದ್ರು ಕೂಡ ಹಾಗೆ ಅದ್ರ ಮಣ್ಣೆಲ್ಲ ತೆಗೆದು ತೊಳೆದು ಜಜ್ಜಿ ಬೇಯಿಸ್ಲಿಕ್ಕೆ ಆಗುದು ಮುಂಚಿನ ದಿವಸ. ನಂತರ ಮರುದಿವಸ ಅದಕ್ಕೆ ಹೂವಿನ ಸೊಪ್ಪೆಲ್ಲ ಹಾಕ್ಬೇಕು, ಮತ್ತೆ ಗರ್ಗ ಅದೆಲ್ಲ ಹಾಕ್ಲಿಕ್ಕುಂಟು.
0: ಯಾವುದು ಹೂವಿನ ಸೊಪ್ಪು?
1: ಹೂವಿನ ಸೊಪ್ಪು ಅಂದ್ರೆ ದಾಸವಾಳ ಒಂದು ಬಿಟ್ಟು ಉಳಿದ ಹೂವಿದೆಲ್ಲ ಸೊಪ್ಪು ಹಾಕ್ಬೇಕು. ಮತ್ತೆ ಅದಕ್ಕೆ ಕೊಂಕಣಿಯಲ್ಲಿ ಸೈದೇವಿ ಅಂತ ಹೇಳ್ತಾರೆ, ಅದೊಂದು ಉದ್ದ ಗಿಡ, ಚಿಕ್ಕ ಚಿಕ್ಕ ಎಲೆ, ಅದಕ್ಕೆ ಸಣ್ಣ ಸಣ್ಣ ಹೂವು ಆಗ್ತದೆ, ಅದೆಲ್ಲ ಹಾಕ್ಲಿಕ್ಕುಂಟು. ನಂತರ ಇಟ್ಟೇವಿನ ಹೂವು, ಅದರದ್ದು ಎಲೆ, ಅದರ ಬೇರು ಹಾಕ್ಲಿಕ್ಕುಂಟು, ಅದರ ಎಲೆ ಕೂಡ ಹಾಕ್ಲಿಕ್ಕುಂಟು. ಮತ್ತೆ ತುಂಬೆ ಗಿಡ, ಅದು ಹಾಕ್ಲಿಕ್ಕುಂಟು. ಇದನ್ನೆಲ್ಲ ತಂದು ರಸ ತೆಗೆದು

0: ಆ ಮುಂಚಿನ ದಿವಸ ಕಷಾಯ ತೆಗೆದದ್ದು ಇದರೊಟ್ಟಿಗೆ ಸೇರಿಸಿ ಕುದಿಸ್ಲಿಕ್ಕೆ ಇಡೋದು. ಹಾಗೆ ಅದು ಕುದಿಸಿ ಕುದಿಸಿ ಎಲ್ಲ ನೀರು ಆವಿ ಆಗ್ತಾ ಹೋಗ್ತಾ ಬರ್ತದೆ, ದಪ್ಪ ದಪ್ಪ ಇರುವಾಗ ಅದಕ್ಕೆ ಎಣ್ಣೆ ಹಾಕೋದು.
1: ಯಾವ ಎಣ್ಣೆ ಹಾಕ್ತೀರಿ?
0: ತೆಂಗಿನ ಎಣ್ಣೆ ಹಾಕಬೇಕು. ಹಾಕಿದ ನಂತರ ಅದಕ್ಕೆ ಕಾಳೆ ಜೀರಿಗೆ, ಓಮ, ಕರಿಜೀರಿಗೆ, ಅರಿಶಿನ ತುಂಡು, ಜೀರಿಗೆ, ಮತ್ತೆ ಒಂದು ಹುಡಿ ಸಿಗ್ತದೆ ಲಾಕ್ ಹೇಳ್ತಾರೆ ಅದಕ್ಕೆ, ಅಂಟಿನಾಗಿರ್ತದೆ ಅದು, ಅದು ಮತ್ತೆ ಲಿಂಬೆ, ಪಚ್ಚಕರ್ಪೂರ ಇಷ್ಟು ಅದು ಎಣ್ಣೆ ಆಗ್ತಾ ಬರುವಾಗ ಹಾಕಬೇಕು. ಲಿಂಬೆ ಹಾಕೋದ್ರೆ ಬಾಳಂತಿಯರಿಗೆ ಕೈಕಾಲು ಬಜ್ಜತದಲ್ಲ, ಅದಕ್ಕೆ ಲಿಂಬೆ ಹಾಕಿದ್ರೆ ಅದೆಲ್ಲ ತೊಂದರೆ ಬರೋದಿಲ್ಲ. ಅದು ಎಣ್ಣೆ ಹಚ್ಚುವಾಗ ತಲೆಯಿಂದ ಹಚ್ಚಬೇಕು, ತಲೆಗೆ, ಬೆನ್ನಿಗೆ, ಹೊಟ್ಟೆಗೆ, ಮೈಗೈಗೆಲ್ಲ ಹಚ್ಚಿ ಸ್ವಲ್ಪ ಹೊತ್ತು ಅರ್ಧ ಗಂಟೆ ಕೂತ್ಕೊಂಡು ನಂತರ ಸ್ನಾನ ಮಾಡಬೇಕು.
1: ಬಿಸಿನೀರು
0: ಸ್ನಾನ ಮಾಡಬೇಕು. ಒಳಗೆ ಬಂದ ತಕ್ಷಣ ಅದಕ್ಕೆ ಕಷಾಯ ಎಲ್ಲ ಮಾಡಿಬಿಟ್ಟು
1: ಕುಡಿಲಿಕ್ಕೆ ಕೊಡುವಂತ ಕಷಾಯಗಳನ್ನೆಲ್ಲ ಮಾಡ್ತಿರಲ್ಲ ಬಾಳಂತಿಗೆ, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಿ?
0: ಬಾಳಂತಿಯರ ಕುಡಿಯುವ ಕಷಾಯ ಹೇಳಿದ್ರೆ, ಫಸ್ಟಿಗೆ 12 ದಿವಸ ನಂತರ ತುಂಬೆ ಗಿಡದ ಬೇರಿನಿಂದ ಕಷಾಯ ಮುಂಚಿನ ದಿವಸ ತೆಗೆದಿಟ್ಟು ಮರುದಿವಸ ಅದಕ್ಕೆ ಸ್ವಲ್ಪ ಓಮ, ಒಂದು 4-5 ಬೆಳ್ಳುಳ್ಳಿ, ಚೂರು ಕಾಳುಮೆಣಸು ಹಾಕಿ ತುಪ್ಪದಲ್ಲಿ ಉರಿದು ಮತ್ತೆ ಆ ಇದು ಮುಂಚಿನ ದಿವಸ ಮಾಡಿಟ್ಟ ಕಷಾಯದೊಟ್ಟಿಗೆ ಇದು ಕಡಿಬೇಕು. ಕಡ್ದಾದ್ಮೇಲೆ ಅದು ಕುದಿಸ್ಲಿಕ್ಕೆ ಇಡಬೇಕು. ಒಂಟೆ ಪುಳಿ ಸಿಪ್ಪೆ ಹಾಕಿ ಕುದಿಸಬೇಕು. ನಂತರ ಬೆಳ್ಳುಳ್ಳಿ ತುಪ್ಪದಲ್ಲಿ ಒಗ್ಗರಣೆ ಕೊಡಬೇಕು.
1: ಸಿಹಿ ಏನಾದರೂ ಹಾಕ್ಲಿಕ್ಕೆ?
0: ಇಲ್ಲ, ಒಂಚೂರು ಉಪ್ಪು ಹಾಕಬೇಕು. ಅದು ಬಾಳಂತಿಯರು ಸ್ನಾನ ಮಾಡಿ ಬಂದ ತಕ್ಷಣ ಕೊಡ್ಲಿಕ್ಕೆ. ಅದು ಒಂದು ದಿವಸ ಬಿಟ್ಟು ಒಂದು ದಿವಸ ಸ್ನಾನ ಹೇಳುವಾಗ ಒಂದು ದಿವಸ ತುಂಬೆ ಗಿಡದು, ಒಂದು ದಿವಸ ಲಿಂಬೆ ಮರದ ಕೆತ್ತೆ, ಒಂದು ದಿವಸ ದುಂಡು ಮಲ್ಲಿಗೆ ಎಲೆದಾಗ್ತದೆ, ಮತ್ತೊಂದು ದಿವಸ ಹಲಸಿನ ಎಲೆದು ನಾರಾಗ್ತದೆ, ಅದು ಆಗದಿದ್ರು ಹಲಸಿನ ಚೆಕ್ಕೆದು ಮಾಡಿಕೊಡ್ತಾರೆ. ಅದು
1: ಗ್ರಾಮೀಣ ಪ್ರದೇಶಗಳಲ್ಲಿ ಇಂತ ಎಲ್ಲ ಕಷಾಯಗಳನ್ನು ಈಗಲೂ ಮಾಡಿ ಬಾಣಂತಿಯರಿಗೆ ಕುಡಿಸ್ತಾರಲ್ವ? ಬಹುಶಃ ಪೇಟೆ ಪಟ್ಟಣಗಳಲ್ಲಿ ಇದರ ಬಗ್ಗೆ ಮಾಹಿತಿಯೂ ಇಲ್ಲ, ಮತ್ತೆ ಈಗ ಈ ಆಸ್ಪತ್ರೆಯ ಮದ್ದುಗಳು ಇರೋದ್ರಿಂದ ಅದರ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳ್ತಾರೆ. ಈಗ ಈ ಬಾಣಂತಿಯರಿಗೆ ಕೊಡುವ ಈ ಔಷಧಿಗಳಿಂದ ಏನು ಪ್ರಯೋಜನ
0: ಅಂದ್ರೆ, ಇದೆಲ್ಲ ತಗೊಂಡ್ರೆ ಒಳ್ಳೇದಾಗ್ತದೆ. ಹಳ್ಳಿದು ಮದ್ದಲ್ಲ, ಅವರಿಗೆ ಜೀವನಕ್ಕೂ ಒಳ್ಳೇದು, ಮುಂದೆ ಅವರು ಕೆಲಸ ಮಾಡ್ಲಿಕ್ಕೂ ಒಳ್ಳೇದಾಗ್ತದೆ. ಈಗ ಮಳೆಗೆಲ್ಲ ಒದ್ದೆ ಆಗಿ ಮನೆಗೆ ಬಂದ್ರು ಈ ಕಷಾಯ ಎಲ್ಲ ಕುಡಿದ್ರಿಂದ ಅವ್ರಿಗೆ ಏನು ತೊಂದರೆ ಆಗುದಿಲ್ಲ, ಶೀತದ ಬಾಧೆ ಎಲ್ಲ ಇರುವುದಿಲ್ಲ, ಜೀವಕ್ಕೂ ಒಳ್ಳೇದು, ಅವ್ರಿಗೆ ಸುಸ್ತು ಏನಾಗುದಿಲ್ಲ. ಮತ್ತೆ ಕಾಳಜೀರಿಗೆ ಕಷಾಯ ಅಂತ ಮಾಡ್ತಾರೆ ಕೆಲವು ಜನರು, ಕಾಳಜೀರಿಗೆ ಕಷಾಯ ಅಂದ್ರೆ ಅದು ಕೈ ಅದು ನಾವು ಕುಡಿಯುದಿಲ್ಲ ಹೇಳ್ತಾರೆ. ಅದು ಅಂದ್ರೆ ಮುಂದೆ ಅವರಿಗೆ ಕಜ್ಜಿ ಮೈ ತುರಿಕೆ ಎಲ್ಲ ಇರುವುದಿಲ್ಲ ಅಂತೆ. ಮೊದಲೆಲ್ಲ ಕಾಳಜೀರಿಗೆ ಕಷಾಯ ಕೂಡ ಮಾಡಿಕೊಡ್ತಿದ್ರು.
1: ಹೌದು, ಬೇರೆ ನೀರೇನು ಕುಡಿಲಿಕ್ಕೆ ಸಾಕಷ್ಟು.
0: ಹೌದು, ಅದು ಕುದಿಸುವಾಗ ಒಂದು ತುಂಡು ಬೆಲ್ಲ ಹಾಕಿ ಅವರಿಗೆ ಕುಡಿಲಿ ಕೊಡ್ತಿದ್ರು.
1: ಇನ್ನು ಬಾಣಂತಿಯರಿಗೆ ಲೇಹ್ಯ ಮದ್ದು ಎಲ್ಲ ಮಾಡ್ತಾರಲ್ವ, ಅದನ್ನು ಸ್ವಲ್ಪ ಹೇಳಿ ನೋಡೋಣ.
0: ಬಾಳಂತಿಯರಲ್ಲೇ ಅಂದ್ರೆ ಅದಕ್ಕೆ ಕಷಾಯ ತೆಗಿಲಿಕ್ಕುಂಟು, ಅದು ಕೂಡ ಹಾಗೆ ನೇರಳೆ ಕತ್ತೆ ಕುಂಟಲ್ ಕತ್ತೆ ಅದರದ್ದೆಲ್ಲ ಬೇರನ್ನ ಎಲ್ಲ ತೆಗೆದು ನಂತರ ಕೆತ್ತೆಯನ್ನೆಲ್ಲ ತೊಳೆದು ಮುಂಚಿನ ದಿವಸ ಅದು ಕಷಾಯ ತೆಗೆದು ಮರುದಿವಸ ಅದಕ್ಕೆ ಅಂಗಡಿಯಿಂದ ತಂದ ಸಾಮಾನು ಅದು ಬಿಸಿಲಲ್ಲಿ ಹಾಕಿ ಒಣಗಿಸಿ ಅದು ಸರಿ ಗುದ್ದಬೇಕು. ಹುಡಿ ಮಾಡದಿದ್ದು ಅದು ಕಡಿಯಲಿಕ್ಕೆ ಆಗುದಿಲ್ಲ. ಅದಕ್ಕೆ ಲೂತಿಕಾಯಿ ಹಾಕ್ಲಿಕ್ಕುಂಟು, ಜಾಯಿಕಾಯಿ, ಗಂಧು ಮೆಣಸು, ಶುಂಠಿ, ಲವಂಗ, ಕಲ್ನಾರು, ಇಪ್ಪಳಿ, ಕಸ್ಕಸೆ, ಅಶ್ವಗಂಧಿ, ಕಾಳುಮೆಣಸು, ಕೊತ್ತಂಬರಿ, ಜೀರಿಗೆ, ಓಮ, ಅರಸಿನ ತುಂಡು ಅಷ್ಟನ್ನು ಒಳ್ಳೆ ಮಾಡಿ ಬಿಸಿಲಲ್ಲಿ ಹಾಕಿ ಒಣಗಿಸಿ ಈ ಮುಂಚಿನ ದಿವಸ ತೆಗೆದಿಟ್ಟ ಕಷಾಯದೊಂದಿಗೆ ಕಡಿಬೇಕು. ನಯ ಕಡಿದ್ದು ಆದ್ಮೇಲೆ ಕುದಿಸ್ಲಿಕ್ಕೆ ಇಡಬೇಕು. ಕುದಿಸಿ ಬೆಂಕಿ ಜಾಸ್ತಿ ಆದರೆ ಹಾರ್ತದೆ ಮೈ ಮೇಲೆಲ್ಲ, ಸಣ್ಣವರಿಂದ ತುಂಬಾ ತಡ ಆಗ್ತದೆ ಅದು. ಆದಷ್ಟು ಜಾಗ್ರತೆ ಮಾಡಿ ತೆಗಿಬೇಕು.
1: ಕಲಕ್ತಾ ಇರಬೇಕು ಅದು ಬೇಯುವಾಗ?
0: ಹೌದೌದು, ಕಲಕ್ತಾ ಇರಬೇಕು, ಇಲ್ಲದೆ ಅಡಿ ತಗೊಳ್ತದೆ. ಮತ್ತೆ ಅದಕ್ಕೆ ಆಗ್ತಾ ಬರುವಾಗ ಅದಕ್ಕೆ ತುಪ್ಪ ಹಾಕ್ಲಿಕ್ಕುಂಟು, ಮತ್ತೆ ಬೆಲ್ಲ ಹಾಕ್ಲಿಕ್ಕುಂಟು. ತುಂಬಾ ಜಾಸ್ತಿ ಆದರೆ ಅದು ಚಾಕ್ಲೇಟ್ ತರ ಅಂಟಾಗ್ತದೆ, ಮತ್ತೆ ಅದು ತೆಗಿಲಿಕ್ಕೂ ಬರುದಿಲ್ಲ. ಸ್ವಲ್ಪ ಕಮ್ಮಿ ಆದ್ರೆ ಅದು ಬುಕ್ಟೆ ಬರ್ತದೆ ಹಿಟ್ಟಲ್ಲಿ, ಅದು ಹಾಳಾಗ್ತದೆ. ಕರೆಕ್ಟ್ ಅಂದಾಜಲ್ಲಿ ಮಾಡ್ಬೇಕು.
1: ಸುಮಾರು ಎಷ್ಟು ಹೊತ್ತು ಬೇಕಾಗುತ್ತೆ ಇದನ್ನು ಮಾಡ್ಲಿಕ್ಕೆ?
0: ನಮ್ಗೆ ಒಂದು 2-3 ದಿವಸ ಬೇಕಾಗ್ತದೆ. ಒಂದ್ ದಿವಸ ಕಡ್ದು ಸ್ವಲ್ಪ ಬಿಸಿ ಮಾಡಿ ಇಡುದು, ಇಲ್ಲಾದ್ರೆ ಹಾಳಾಗ್ತದೆ. ಮರುದಿವಸ ಹಾಗೆ ಜಾಸ್ತಿ ಬೆಂಕಿ ಮಾಡ್ಲಿಕ್ಕೆ ಇಲ್ಲ ಅಲ್ಲ, ಜಾಗ್ರತೆ ಅಂತ ಹೇಳುವಾಗ 3 ದಿವಸ ಬೇಕಾಗ್ತದೆ.
1: ಆಮೇಲೆ ಅದನ್ನು ಶೇಖರಿಸಿ ಇಡುದು ಹೇಗೆ?
0: ಶೇಖರಿಸಿ ಅದಕ್ಕೆ 2-3 ತೊಟ್ಟೆ ಹಾಕಿ ಎಲ್ಲ ಬಂದ್ ಮಾಡಿ ಇಡ್ತೇವೆ. ಮತ್ತೆ ಪ್ಲಾಸ್ಟಿಕ್ ತೊಟ್ಟೆ 3-4 ಪ್ಲಾಸ್ಟಿಕ್ ತೊಟ್ಟೆ ಹಾಕಿ ಬಂದ್ ಮಾಡಿ ಒಂದು ಡಬ್ಬಿಯಲ್ಲಿ
1: ಇಡ್ತೀರಿ ಅದನ್ನು?
0: ಒಂದು ಡಬ್ಬಿಯಲ್ಲಿ ಹಾಕಿ ಇಡುದು. ಅಂದ್ರೆ ನನ್ನ ಹತ್ರ ಸೇಲ್ ಆಗ್ತಾ ಇರ್ತದೆ, ಹಳ್ಳಿಯ ಮಧ್ಯೆಲ್ಲ ಯಾರು ಮಾಡ್ತಾರೆ ಸೇಲ್ ಆಗಿ ಹೋಗ್ತಾರೆ.
1: ನಿಮಗೆ ಮೊದಲೇ ಹೇಳ್ತಾರ ಇದನ್ನು ಮಾಡಿಕೊಡಿ ಅಂತ?
0: ಹೌದೌದು, ಫಸ್ಟಿಗೆ ಹೇಳಿಬಿಡ್ತಾರೆ.
1: ಕಷಾಯ ಹುಡಿಯ ಬಗ್ಗೆ ಹೇಳಿ.
0: ಕಷಾಯಕ್ಕೆ ಕೊತ್ತಂಬರಿ, ಅರಸಿನ ತುಂಡು, ಲವಂಗ, ಇಪ್ಪಳಿ, ಲೂತಿಕಾಯಿ, ಗಂಧ ಮೆಣಸು, ಶುಂಠಿ, ನೆಕ್ಕಿನ ಮುಳ್ಳು, ಅಶ್ವಗಂಧಿ, ಕಲ್ನಾರು, ಪತ್ರೆ, ಜ್ಯೇಷ್ಠಮದ್ದು, ಕಸ್ಕಸೆ, ಕಿರುಓಮ, ಜಾಯಿಕಾಯಿ, ಏಲಕ್ಕಿ, ಜೀರಿಗೆ. ಕಷಾಯಕ್ಕೆ ಕೊತ್ತಂಬರಿ ಮತ್ತು ಜೀರಿಗೆ ಸ್ವಲ್ಪ ಜಾಸ್ತಿ ಬೇಕು. ಅದೆಲ್ಲ ತಂದು ಒಣಗಿಸಿ ಅದು ಹುಡಿ ಮಾಡಿ, ಅದಂದರೆ ಕಷಾಯ ಹುಡಿ ಮಾಡುವಾಗ ಕೆಲವರು ಮಿಲ್ಲಲ್ಲಿ ಕೊಡ್ತಾರೆ, ನಾನು ಮಿಲ್ಲಲ್ಲಿ ಕೊಡೋದಿಲ್ಲ. ಯಾಕಂದರೆ ಮಿಲ್ಲಲ್ಲಿ ಬೇರೆ ಹಿಟ್ಟು ಏನಾದರೂ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಅದರ ಹಾಕಿದ್ರಲ್ಲಿ ಇದು ಕಲಬೆರಕೆ ಬಾಣಂತಿಯರಿಗೆ ಕಷ್ಟ ಆಗುತ್ತೆ. ನಾನೆಂದರೆ ಇದು ಮನೆಯಲ್ಲೇ ಮಾಡೋದು.
1: ಹೇಗೆ? ಮಿಕ್ಸಿಯಲ್ಲಿ
0: ಮಾಡಿ ಅದು

0: ಗಾಳಿಸಿ ಪುನಃ ದರಗಿದ್ರೆ ಪುನಃ ಮಿಕ್ಸಿಯಲ್ಲಿ ಹಾಕೋದು. ಹಾಗಾಗಿ ನನ್ನ ಮದ್ದು ತಗೊಂಡವರು ಎಲ್ಲರೂ ಹೇಳ್ತಾರೆ, ಕಷಾಯ ಹುಡಿ ಒಳ್ಳೇದಾಗ್ತದೆ, ಅಡಿಗೆ ಮದ್ದು ಒಳ್ಳೇದಾಗ್ತದೆ. ಅಡಿಗೆ ಮದ್ದಿಗೂ ಕೂಡ ಹಾಗೆ ಹಾಕಿದ ಹೆಚ್ಚು ಕಮ್ಮಿ ಆದ್ರೆ ಬಾಳೆತಿಯರಿಗೆ ಕೆಮ್ಮೆಲ್ಲ ಶುರು ಆಗ್ತದೆ. ಇದೇನು ತೊಂದರೆ ಇಲ್ಲ,
1: ಪ್ರಮಾಣ ಸರಿ,
0: ಪ್ರಮಾಣ ಕರೆಕ್ಟ್ ಇರ್ಬೇಕು ಅದು ಹಾಕಿದ್ದು.
1: ಈಗ ರಜನಿ ಅವರ, ನೀವು ಹೇಳಿದ ಈ ಕಷಾಯದ ಪುಡಿ ಇದೆಯಲ್ಲ, ಇದು ಬರೇ ಬಾಣಂತಿಯರಿಗೆ ಮಾತ್ರ, ಬೇರೆಯವರಿಗೂ ಆಗುತ್ತೆ?
0: ಬೇರೆಯವರು ಕೂಡ ಅದು ಚಹಾ ಕಾಫಿ ಬದಲಿಗೆಲ್ಲ ಕಷಾಯ ಮಾಡಿ ಕುಡಿತಾರೆ, ಅಂತವರು ತಗೊಳ್ತಾರೆ ನನ್ನ ಹತ್ರ. ಮತ್ತೆ ಇದು ಅಡಿಗೆ ಮದ್ದು ಕೂಡ ಹಾಗೆ ಬಾಣಂತಿಯರಿಗೆ ಅಂತ ಅಲ್ಲ, ಇದು ಕೆಲವರಿಗೆ ಹಸಿವು ಇರುವುದಿಲ್ಲ ಅಂತೆ. ಹಾಗಾಗಿ ಚಿಕ್ಕ ಮಕ್ಕಳಿಗೂ ಕೊಡ್ತಾರೆ, ದೊಡ್ಡವರು ತಿಂತಾರೆ. ಮಾತ್ರ ಈ ಲೇಯಕ್ಕೆ ಹಾಲು ಕುಡಿಬೇಕು ಸರಿ, ಇಲ್ಲದಿದ್ರೆ ಈ ಲೇಯ ಉಷ್ಣ.
1: ಇದನ್ನೆಲ್ಲ ಒಂದು ಸಾಂಪ್ರದಾಯಿಕ ಕಲೆ ಇದಲ್ವಾ, ಇದನ್ನು ಅಷ್ಟು ಸುಲಭದಲ್ಲಿ ಕಲೀಲಿಕ್ಕೆ ಆಗುದಿಲ್ಲ, ಮತ್ತೆ ಅದನ್ನು ಕಲ್ತ್ರು ಕೂಡ ಅದು ಒಂದು ಯಾರಾದ್ರೂ ಪರಿಣಿತರ ಕೆಳಗೆ ಕಲಿಬೇಕಾಗುತ್ತೆ. ನೀವು ಇದನ್ನು ಎಲ್ಲಿಂದ ಕಲ್ತ್ರಿ?
0: ನಾನು ಚಿಕ್ಕಂದಿನಿಂದ ತಾಯಿ ಮನೆಯಲ್ಲಿ ಮಾಡ್ತಿದ್ರು. ನನ್ನ ತಂದೆಯವರು ಕೂಡ ಏಳು ಮಂದಿ ಅಣ್ಣದ ಮಂದಿರು, ಅವರ ಹೆಂಡತಿಯರಿಗೆ ಆರಾರು ಏಳು ಮಕ್ಕಳು ಹೇಳುವಾಗ ಅವರಿಗೆ ಮನೆಯಲ್ಲಿದ್ರು ಎಲ್ಲ ಅವರಿಗೆ ಹೆಲ್ಪ್ ಮಾಡಿ ಮಾಡಿ ಸಹಾಯ ಮಾಡಿ ತಂದು ಕೊಡ್ದು, ಏನಾದ್ರು ಬೇಕಾದ ತಂದು ಕೊಡ್ದು, ಅದು ಅಭ್ಯಾಸ ಆಗಿ ಹೋಗಿದೆ ನನಗೆ.
1: ಹಾಗೆ ಅದನ್ನ ನೀವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಿ ಅಲ್ವಾ, ನಿಮ್ಮ ಕುಟುಂಬದಲ್ಲೇ ಮತ್ತೆ ಹೊರಗೆ ಕೇಳಿದವರಿಗೆಲ್ಲ ಈ ಬಾಣಂತಿ ಮದ್ದನ್ನು ಮಾಡಿಕೊಡ್ತಾ ಇದ್ದೀರಿ. ರಜನಿ ಪೈ ಅವರ, ಇದು ಅಲ್ಲದೆ ನೀವು ಆರಂಭದಲ್ಲಿ ಹೇಳಿದ್ರೆ ನೀವು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ದೀರಿ, ವಧು ಶೃಂಗಾರ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
0: ಬ್ಯೂಟಿಷಿಯನ್ ಕೋರ್ಸ್ ಅಂದ್ರೆ ನಂಗೆ ಉಮೇದಿತ್ತು ಕಲಿಬೇಕು ಹೇಳಿ, ಅಂಗಡಿ ಇಟ್ಟು ಕೂತ್ಕೊಳ್ಬೇಕಾಗಿ ಆ ತರ ಅಲ್ಲ, ನಂಗೆ ಕಲಿಬೇಕಂತ. ನನ್ನ ತಂದೆ ಮೊದಲು ಹೇಳ್ತಿದ್ರು ಎಲ್ಲ ಕೂಡ ಗೊತ್ತಿರ್ಬೇಕು ಹುಡುಗಿಯಾಗೆ ಅಂತ, ನನಗೆ ಉಮೇದಿದ್ದಕ್ಕೆ ನಾನು ಬ್ಯೂಟಿಷಿಯನ್ ಕ್ಲಾಸ್ಗೆ ಸೇರಿದೆ.
1: ಅದು ಹೇಗೆ, ನೀವು ಮದುವೆ ಆಗುವ ಮೊದಲೇ ಕಲ್ತಿದ್ರ?
0: ಇಲ್ಲ, ನಂತರ ಕಲ್ತದ್ದು. ಮದುವೆಯಾಗ ಮೊದಲು ಎಂದ್ರೆ ಮನೆಯಲ್ಲಿ ಕೆಲಸ ಇರ್ತಿತ್ತು, ತಾಯಿಗೆ ಬಿಟ್ಟು ಆಚೆಗೆ ಹೋಗ್ಲಿಕ್ಕೂ ಆಗ್ತಿರ್ಲಿಲ್ಲ.
1: ನಿಮ್ದು ಕೂಡು ಕುಟುಂಬ ಇತ್ತಾ ತಾಯಿ ಮನೆಯಲ್ಲಿ?
0: ತಾಯಿ ಮನೆಯಲ್ಲಿ ಮೊದಲಿತ್ತು, ನಾವು ಚಿಕ್ಕವರು ಇರುವಾಗ, ಮತ್ತೆ ಎಲ್ಲ ಬೇರೆ ಬೇರೆ ಆಗಿದ್ದೇವೆ. ಆದ್ರೆ ಅಲ್ಲಿ ಕೂಡ ನಾವು ಇಬ್ರು ಹುಡುಗಿಯರು, ಏಳು ಮಂದಿ ಅಣ್ಣ ತಮ್ಮಂದಿರು, ಅಲ್ಲಿ ಕೂಡ ತುಂಬಾ ಮಂದಿ
1: ಸಾಕಷ್ಟು ಕೆಲಸ
0: ಇರ್ತದೆ. ಆದ್ರೆ ಅಣ್ಣಂದಿರೆಲ್ಲ ಕೆಲಸಕ್ಕೆ ಹೋಗ್ತಿದ್ರು, ಮನೆಯಲ್ಲಿ ತಾಯಿ ತಂದೆ ಅವ್ರು ಎಷ್ಟಂದ್ರೆ ಪ್ರಾಯದವರೆಲ್ಲ, ಹಾಗಾಗಿ ಅವರಿಗೆ ಎಲ್ಲ ಕೆಲಸ ಬಿಡ್ಲಿಕ್ಕೆ ಆಗುದಿಲ್ಲ, ನಾನೇ ಮಾಡ್ತಿದ್ದೆ.
1: ಹಾಗೆ ಆರಾಮ್, ನೀವು ಬಾಲ್ಯದಿಂದಲೇ ಮನೆ ಕೆಲಸಗಳನ್ನೆಲ್ಲ ರೂಢಿಸಿಕೊಂಡವರಲ್ಲ. ಈ ಬ್ಯೂಟಿಷಿಯನ್ ಕೋರ್ಸ್ ಮಾಡ್ತಾ ನೀವು ಮದುವೆ ಆದ್ಮೇಲೆ, ಅಂದ್ರೆ ಕೂಡು ಕುಟುಂಬದಲ್ಲಿ ಇದ್ದವರು, ನೀವು ಮನೆಯ ಸೊಸೆ ಇಂಥ ಕೆಲಸ ಎಲ್ಲ ಕಲೀಲಿಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ಯಾವ ರೀತಿಯ ಪ್ರತಿಕ್ರಿಯೆ ಇತ್ತು ಆ ಕಾಲದಲ್ಲಿ, ಅತ್ತೆ ಮಾವ ಇರ್ಬೋದು, ನಿಮ್ಮ ವಾರಗಿತ್ತಿಯರು?
0: ಇಲ್ಲ, ಮಾವ ಇರ್ಲಿಲ್ಲ ನಂಗೆ ಮದುವೆ ಆಗುವಾಗ, ಅತ್ತೆ ಇದ್ರು, ಅತ್ತೆ ಏನು ಮಾತಾಡ್ತಿರ್ಲಿಲ್ಲ, ಅತ್ತೆ ನನ್ನ ಹತ್ರ ಒಳ್ಳೆ ರೀತಿಯಲ್ಲಿ ಇದ್ರು, ಉಳಿದವರು ಕೂಡ ಏನ್ ತೊಂದರೆ ಇಲ್ಲ.
1: ಏನು, ನೀವು ಈ ಬ್ಯೂಟಿಷಿಯನ್ ಕೋರ್ಸ್ ಕಲ್ತದ್ರಿಂದ ನಿಮ್ಮ ವಾರಗಿತ್ತಿಯರಿಗೆಲ್ಲ ಅಲಂಕಾರ ಎಲ್ಲ ಮಾಡೋದನ್ನು ಕಲಿಸಿಕೊಟ್ರ?
0: ಇಲ್ಲ, ಅವರಿಗೆಲ್ಲ ಎಲ್ಲ ಹಳ್ಳಿಯವರೆಲ್ಲ ಅದೆಲ್ಲ ನಮ್ಗೆ ಬೇಡ ಹೇಳ್ತಾರೆ. ಆದ್ರೆ ಈಗಿನ ಸೊಸೆಯವರೆಲ್ಲ
1: ನಿಮ್ಮ ಕೈಯಲ್ಲ ಸ್ವಲ್ಪ ಅಲಂಕಾರ ಮಾಡಿಸ್ಕೊಳ್ತಿಲ್ಲ
0: ಅಂದ್ರೆ, ನಾನು ಈಗ ಅಂದ್ರೆ ನಂಗೆ ಹೈನುಗಾರಿಕೆ ಜಾಸ್ತಿ ಆಗ್ತದೆ, ಬಂದ್ರೆ ಒಂದು ಮಾಡಿಬಿಡುದು ಅಷ್ಟೇ, ಅದೇ ಅಂತ ಮಾಡಿ ಕೂತ್ಕೊಳ್ತಿಲ್ಲ. ನಾನು
1: ಯಾರಾದ್ರೂ ಬಂದು ಕೇಳಿದ್ರೆ
0: ಹೌದು
1: ಮಾಡ್ತೀರಿ. ಈಗ ವಧುವಿಗೆ ಶೃಂಗಾರ ಮಾಡೋದು ಒಂದು ರೀತಿಯ ಕಲೆ ಅದಲ್ವಾ?
0: ಹೌದೌದು.
1: ಏನ್ ಮಾಡ್ತೀರಿ ವಧು ಶೃಂಗಾರದಲ್ಲಿ?
0: ವಧು ಶೃಂಗಾರದಲ್ಲಿ ಅಂದ್ರೆ ನಾವೆಲ್ಲ ಮೇಕಪ್ ಎಲ್ಲ ಕೊಂಡೋಗ್ತೇವೆ ಸೆಟ್, ಆದ್ರೂ ಅವರು ಎಲ್ಲ ತರ್ತಾರೆ, ಕ್ರೀಮ್ ಎಲ್ಲ ಅವರು ತರ್ತಾರೆ. ಮತ್ತೆ ಅವರಿಗೆ ಉದುರು ಹಿಡ್ಕೊಂಡು ಹೋಗ್ತೇವೆ ನಾವು, ಕೂದಲು ಬಾಚಿ ಉದುರು ಹಾಕಿ ಹೂವು ಮುಡಿಸುದು, ಹುಡುಗಿ ಕಡೆಯಿಂದ ಹೂ ತರ್ತಾರೆ ಅದೇ ಮುಡಿಸುದು, ಮತ್ತೆ ಸೀರೆ ಉಡಿಸುದು. ಕೊಂಕಣಿಯ ಜಾತಿಯಲ್ಲಿ ಕಚ್ಚಿ ಹಾಕಿ ಸೀರೆ ಉಡ್ಲಿಕ್ಕೆ, ಸೆರಗ ಹಾಕ್ಲಿಕ್ಕೆ ಇಲ್ಲ, ಆ ಸೆರಗನ್ನು ಹಿಂದುಗಡೆಯಿಂದ ತಂದು ಮುಂದೆ ಕಟ್ಟಿ ನಂತರ ಕಚ್ಚಿ ಹಾಕುದು. ಮುಂದುಗಡೆ ಸೆರಗ ಹಾಕುವ ಜಾಗದಲ್ಲಿ ಅದು ಬಿಳಿಯ ಬಟ್ಟೆಗೆ ತಿಕ್ಲಿ ಎಲ್ಲ ಇಟ್ಟು ಒಳ್ಳೆ ಮಾಡಿ ಶೈನಿಂಗ್ ಎಲ್ಲ ಇಟ್ಟು ಹಾಗೆ ವಿ ಆಕಾರದಲ್ಲಿ ಅದು ಹಾಕ್ಲಿಕ್ಕೆ, ವಿ ಆಕಾರದ ಉದ್ದ ಇರ್ತದೆ ಅದು ಬಿಳಿ ಬಟ್ಟೆ, ನಾವು ವಿ ಆಕಾರದಲ್ಲಿ ಹಾಕಿ ಉಳಿದ ಬಟ್ಟೆಯನ್ನು ಸೊಂಟಾಗಿ ಸುತ್ತಿ, ಮತ್ತೆ ಅದು ವಿ ಆಕಾರದಲ್ಲಿ ಹಾಕಿದ್ರೆ ಎದ್ದು ನಿಲ್ಲಿಕ್ಕೆ ಬಾರದು, ಅಲ್ಲಿ ಅಲ್ಲಿ ಎಲ್ಲ ಪಿನ್ ಎಲ್ಲ ಹಾಕಿ ಸೂಜಿಯಿಂದ ನೂಲಿನಿಂದ ಹೊಲ್ದು ಹಾಗೆಲ್ಲ ಸಿಂಗಾರ
1: ಮೇಲಿಂದ ಹಿಂದೆ ತಗೊಂಡು
0: ಹೋಗ್ತೇವೆ. ಹೌದು,
1: ಉಳಿದ ಬಟ್ಟೆಯನ್ನು
0: ಸೊಂಟಕ್ಕೆ ಕಟ್ಟಿಬಿಡೋದು,
1: ಅಂದ್ರೆ ಅದಕ್ಕೂ ಸ್ವಲ್ಪ ಅಲಂಕಾರ ಮಾಡ್ತೀವಿ.
0: ಅಲಂಕಾರ ಮಾಡ್ತೇವೆ. ಹೌದು.
1: ಮತ್ತೆ ಇದು ಏನು ಬಿದ್ದು ಬಿಡೋದಿಲ್ವಾ?
0: ಇಲ್ಲ, ಏನಾಗುದಿಲ್ಲ, ಎಲ್ಲ ಪಿನ್ ಎಲ್ಲ ಹಾಕಿ ಸೂಜಿ ಎಲ್ಲ ಹೊಲ್ದು, ಮತ್ತೆ ನಮ್ಗೆ ತೆಗಿಲಿಕ್ಕೆ ತುಂಬಾ ಕಷ್ಟ ಆಗ್ತದೆ, ದಾರೆ ಆದ್ಮೇಲೆ ಇನ್ನೊಂದು ಸೀರೆ ಉಡ್ಲಿಕ್ಕೆ ಉಂಟು, ಆಗ ಇದೆಲ್ಲ ನಾವೇ ತೆಗಿಬೇಕಲ್ಲ, ಆಗ ತುಂಬಾ ಕಷ್ಟ ಆಗ್ತದೆ.
1: ನೀವು ಅಲ್ಲೇ ಇರ್ಬೇಕಾಗ್ತದೆ.
0: ಹೌದು, ಅಲ್ಲೇ
1: ಶೃಂಗಾರ ಮಾಡಿದವರು ದಾರೆ ಆಗಿ ಇನ್ನೊಂದು ಸೀರೆ ಉಡುವವರೆಗೂ. ಏನು ಮೊದಲ ಸೀರೆಗೂ ಎರಡನೇ ಸೀರೆಗೂ ಏನು ವ್ಯತ್ಯಾಸ?
0: ಎರಡನೇ ಸೀರೆಯಲ್ಲಿ ಕೊಂಕಣಿಯಲ್ಲಿ ತೆಂಗಿನಕಾಯಿ ಪೂಜೆಯಾಗಿರ್ತದೆ, ಅದು ಇದ್ರೆ ಪುನಃ ಕಚ್ಚಿ ಹಾಕಿ ಸೀರೆ ಉಡ್ಲಿಕ್ಕೆ ಉಂಟು, ಆಗ ಸೆರಗ ಹಾಕ್ಲಿಕ್ಕೆ ಉಂಟು. ಫಸ್ಟಿಗೆ ಸೆರಗಿಲ್ಲ, ತೆಂಗಿನಕಾಯಿ ಪೂಜೆ ಇಲ್ಲದವರು ಹೀಗೆ ಸೀರೆ ಉಡಿಸಿ ಬಿಡುದು ಅಷ್ಟೇ.
1: ಮತ್ತೆ ಈ ಸಣ್ಣ ಹೆಣ್ಣು ಮಕ್ಕಳಿಗೆ ಹೂ ಮುಡಿಸುವ ಒಂದು ಜಡೆ ಹಾಕುವ ಒಂದು ಹೂವಿನ ಜಡೆ ಇರ್ತದಲ್ವಾ ಸಂಪ್ರದಾಯ?
0: ಹೌದು, ಬರ್ತಿದೆ
1: ಹುಟ್ಟು ಹಬ್ಬಕ್ಕೆ ಎಲ್ಲ ಅದನ್ನು ಹೂ ಮುಡಿಸಿ ಮತ್ತೆ ಆರತಿ ಮಾಡುದು, ಅದನ್ನು ಕೂಡ ನೀವು ಮಾಡ್ತೀರಾ?
0: ಅದನ್ನು ಕೂಡ ಮಾಡ್ತೇನೆ ನಾನು. ಅದೇ ಅಂದ್ರೆ ಫಸ್ಟಿಗೆ ಹಣೆಯಿಂದ ಅದು ಹೂ ಮುಡಿಯುವುದು, ಜಲ್ಲಿ ಬಿಡಿಸಿದಾಗೆ ಹಾಗೆ ಬೀಳ್ತದೆ, ಅದು ಕುತ್ತಿಗೆಯಿಂದ ಒಂಚೂರು ಕೆಳಗೆ ಬರ್ಬೇಕು ಅಷ್ಟೇ, ತುಂಬಾ ಉದ್ದ ಜಡೆ ಮಾಡ್ಲಿಕ್ಕಿಲ್ಲ. ಆ ತರ ಎಲ್ಲ ಹೂವು ಮುಡಿಸ್ಲಿಕ್ಕುಂಟು ಚಿಕ್ಕ ಮಕ್ಕಳಿಗೆ. ಗರ್ಭಿಣಿಯರಿಗೂ ಮಾಡ್ತಾರೆ ನಮ್ಮದರಲ್ಲಿ ಸೀಮಂತ ಟೈಮಲ್ಲಿ, ಅದು ನಾನು ಮಾಡಿದ್ದೇನೆ.
1: ಒಳ್ಳೇದು ರಜನಿ ಪೈ ಅವರೇ, ನಿಮ್ಮ ಹತ್ರ ಇವತ್ತು ಮಾತಾಡಿ

0: ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ಈ ಬಾಣಂತಿ ಮದ್ದು ಮಾಡುವಂತಹದ್ದು, ಈ ತರ ಮನೆ ಮದ್ದುಗಳು, ಹಾಗೆ ಜಾನುವಾರು ಸಾಕಣೆ, ನಾಯಿ ಸಾಕಣೆ, ಮತ್ತೆ ನಿಮ್ಮ ವಧು ಶೃಂಗಾರ, ಇದನ್ನೆಲ್ಲ ಕಲ್ತ್ಕೊಂಡು ಈ ವಯಸ್ಸಿನಲ್ಲಿ ಕೂಡ ನೀವು ತುಂಬಾ ಚಟುವಟಿಕೆಯಿಂದ ಇದನ್ನು ಮಾಡ್ತಾ ಇದ್ದೀರಿ, ಹಾಗೆ ಬೇರೆಯವರಿಗೆ ಯಾರಿಗಾದ್ರೂ ಕಲಿಸ್ಕೊಡ್ತಾ ಇದ್ದೀರಾ?
1: ಕೇಳಿದ್ರೆ ಹೇಳ್ತೇನೆ.
0: ಸರಿ, ನಿಮ್ಮ ಮಾತುಗಳನ್ನ ಕೇಳಿ ನಮ್ಮ ಗೃಹಿಣಿಯರು ಮತ್ತೆ ಇತರ ಶ್ರೋತೃಗಳು ನಿಮ್ಮಿಂದ ಸ್ಫೂರ್ತಿ ಪಡೆದು ತಮ್ಗೆ ಸಾಧ್ಯ ಆದಷ್ಟು ಇಂಥದನ್ನೆಲ್ಲ ಮಾಡ್ತಾರೆ ಅಂತ ನಾವು ಆಶಿಸ್ತೇವೆ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ಇದುವರೆಗೆ ಹೈನುಗಾರಿಕೆ ಮತ್ತು ನಾಟಿ ಮದ್ದು ತಯಾರಿಕೆ ಅನುಭವದ ಕುರಿತು ಕಾರ್ಕಳ ತಾಲೂಕು ಮುನಿಯಾಲು ಸಮೀಪದ ಕಾಡುಹೊಳೆಯ ರಜನಿ ಆರ್ ಪೈ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ. ಮಾತುಕತೆ ನಡೆಸಿಕೊಟ್ಟವರು ಕನ್ಸೆಪ್ಟ ಫರ್ನಾಂಡಿಸ್. ಈಗ ಕೇಳಿ ಬಿ ಕೆ ಸುಮಿತ್ರಾ ಹಾಡಿರುವ ಜನಪದ ಗೀತೆ.

0: ಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಭದ್ರಾವತಿ.
2: ಆತ್ಮೀಯ ಗೆಳತಿಯರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ರಂಗದಲ್ಲಿ ಡಿ ಚಂದ್ರಕಲಾ ಅವರಿಂದ ಸ್ವರಚಿತ ಕವನಗಳ ವಾಚನ.
3: ನನ್ನ ಮೊದಲನೇ ಕವನ ಜನಸಂಖ್ಯೆ. ಏರುತ್ತಿದೆ ಏರುತ್ತಿದೆ ಜನಸಂಖ್ಯಾ ಕೂಟ, ಹಾರುತ್ತಿದೆ ಹಾರುತ್ತಿದೆ ಬೆಲೆ ಏರಿಕೆಯ ಬಾವುಟ. ಏರುತ್ತಿದೆ ಏರುತ್ತಿದೆ ಜನಸಂಖ್ಯಾ ಕೂಟ, ಹಾರುತ್ತಿದೆ ಹಾರುತ್ತಿದೆ ಬೆಲೆ ಏರಿಕೆಯ ಬಾವುಟ. ರೈತ ಜನರಿಗಿದು ಬಲುಕಾಟ, ರೈತ ಜನರಿಗಿದು ಬಲುಕಾಟ, ಬಡಜನರ ಧಾರುಣ ನೋಟ, ಬಡಜನರ ಧಾರುಣ ನೋಟ. ಮಿತಿಮೀರಿದ ಜನಸಂಖ್ಯೆ ಎಣಿಸಲಾಗದ ಎಣಿಕೆಯ ಸಂಖ್ಯೆ, ಮಿತಿಮೀರಿದ ಜನಸಂಖ್ಯೆ ಎಣಿಸಲಾಗದ ಎಣಿಕೆಯ ಸಂಖ್ಯೆ. ಯಾವ ದೇವನ ಕಾಣಿಕೆ ಮಾನವ ಮಣಿದುದೇಕೆ ಇದಕ್ಕೆ, ಯಾವ ದೇವನ ಕಾಣಿಕೆ ಮಾನವ ಮಣಿದುದೇಕೆ ಇದಕ್ಕೆ. ಕೂಗುತ್ತಿದೆ ಸರ್ಕಾರ ನಿಯಂತ್ರಣದ ಬಗ್ಗೆ, ಕೂಗುತ್ತಿದೆ ಸರ್ಕಾರ ನಿಯಂತ್ರಣದ ಬಗ್ಗೆ. ಯಾರೂ ಗಮನಿಸರು ಆ ಕೂಗಿನ ಬಗ್ಗೆ, ಯಾರೂ ಗಮನಿಸರು ಆ ಕೂಗಿನ ಬಗ್ಗೆ. ಇನ್ನಾದರೂ ನಡೆಯಿರಿ ನಿಯಂತ್ರಣಕ್ಕೆ ಬಗ್ಗಿ, ಇನ್ನಾದರೂ ನಡೆಯಿರಿ ನಿಯಂತ್ರಣಕ್ಕೆ ಬಗ್ಗಿ. ಆಗ ಬರುವುದು ಸುಖ ಸಂತೋಷದ ಸುಗ್ಗಿ, ಆಗ ಬರುವುದು ಸುಖ ಸಂತೋಷದ ಸುಗ್ಗಿ. ನನ್ನ ಎರಡನೇ ಕವನ ಅಕ್ಷರಮಾಲೆ. ಅಲ್ಲಿಂದಿಲ್ಲಿಗೆ ಹಾರುವ ಹಕ್ಕಿಯೇ, ಅಲ್ಲಿಂದಿಲ್ಲಿಗೆ ಹಾರುವ ಹಕ್ಕಿಯೇ, ಆಟವನಾಡಲು ಬಾಬಳಿಗೆ, ಆಟವನಾಡಲು ಬಾಬಳಿಗೆ. ಇಲ್ಲೇ ಇರುನಿ ಎಲ್ಲಿಗೂ ಹೋಗದೆ, ಇಲ್ಲೇ ಇರುನಿ ಎಲ್ಲಿಗೂ ಹೋಗದೆ. ಈಗಲೇ ಬರುವೆನು ನಿನ್ನಲ್ಲಿಗೆ, ಈಗಲೇ ಬರುವೆನು ನಿನ್ನಲ್ಲಿಗೆ. ಉಣ್ಣಲು ತಿನ್ನಲು ನಾನೇ ಕೊಡುವೆನು, ಉಣ್ಣಲು ತಿನ್ನಲು ನಾನೇ ಕೊಡುವೆನು. ಊಟಕ್ಕೆ ನನ್ನಲ್ಲಿಗೆ ಬಾರೋ, ಊಟಕ್ಕೆ ನನ್ನಲ್ಲಿಗೆ ಬಾರೋ. ಋಣವಲ್ಲವೂ ಇದು ಸ್ನೇಹದ ಬೆಸುಗೆ, ಋಣವಲ್ಲವೂ ಇದು ಸ್ನೇಹದ ಬೆಸುಗೆ. ಎಲ್ಲರ ಜೊತೆಯಲ್ಲಿ ಬೆರೆಯುವುದು, ಎಲ್ಲರ ಜೊತೆಯಲ್ಲಿ ಬೆರೆಯುವುದು. ಏತಕ್ಕೆ ಮೌನವು ಬೇಸರ ಬೇಗೆಯು, ಏತಕ್ಕೆ ಮೌನವು ಬೇಸರ ಬೇಗೆಯು. ಐತರು ನನ್ನಯ ಬಳಿ ಬೇಗ, ಐತರು ನನ್ನಯ ಬಳಿ ಬೇಗ. ಒಳಿತನೆ ಬಯಸುವೆ ಓದಲು ಕಲಿಸುವೆ, ಒಳಿತನೆ ಬಯಸುವೆ ಓದಲು ಕಲಿಸುವೆ. ಔತಣ ಕೊಡುವೆನು ಅರಗಿಣಿಯೇ, ಔತಣ ಕೊಡುವೆನು ಅರಗಿಣಿಯೇ. ಅಂದದ ಚಂದದ ಸುಂದರ ಗಿಣಿಯೇ, ಅಂದದ ಚಂದದ ಸುಂದರ ಗಿಣಿಯೇ. ಅಹ ಅಕ್ಷರ ಮಾಲೆಯ ತೊಡಿಸುವೆನು, ಅಹ ಅಕ್ಷರ ಮಾಲೆಯ ತೊಡಿಸುವೆನು. ನನ್ನ ಮುಂದಿನ ಕವನ ಸವಿ ನೆನಪು. ಮೊದಲ ದಿನದ ನಿಮ್ಮ ನೋಟ, ಮೊದಲ ದಿನದ ನಿಮ್ಮ ನೋಟ, ಹೃದಯ ಮನಕ್ಕೆ ರಸದೂಟ, ಹೃದಯ ಮನಕ್ಕೆ ರಸದೂಟ. ನಿಮ್ಮ ನಗೆಯ ತುಂಟಾಟ, ನಿಮ್ಮ ನಗೆಯ ತುಂಟಾಟ, ಪ್ರೇಮ ಕಲೆಯ ಮೊದಲ ಪಾಠ, ಪ್ರೇಮ ಕಲೆಯ ಮೊದಲ ಪಾಠ. ನಿಮ್ಮೊಲುಮೆಯ ಆ ನಿಮಿಷ, ನಿಮ್ಮೊಲುಮೆಯ ಆ ನಿಮಿಷ, ಆಯಿತದಕ್ಕೆ ಅನೇಕ ವರುಷ, ಆಯಿತದಕ್ಕೆ ಅನೇಕ ವರುಷ. ಉಳಿದಿದೆ ಮನದಲ್ಲಿ ಆ ಸ್ಪರ್ಶ, ಉಳಿದಿದೆ ಮನದಲ್ಲಿ ಆ ಸ್ಪರ್ಶ. ನನಗಾಗಿದೆ ಈ ದಿನ ಅತಿಹರ್ಷ, ನನಗಾಗಿದೆ ಈ ದಿನ ಅತಿಹರ್ಷ. ಸಂಸಾರವೆಂಬ ಸುಖಸಾಗರದಲ್ಲಿ, ಸಂಸಾರವೆಂಬ ಸುಖಸಾಗರದಲ್ಲಿ, ತೇಲಿದೆ ನಿಮ್ಮೊಡನಲೆಯಾಗಿ, ತೇಲಿದೆ ನಿಮ್ಮೊಡನಲೆಯಾಗಿ. ಸಂಸಾರ ಸಾಗರದ ಭೀಕರ ಅಲೆಗೂ, ಸಂಸಾರ ಸಾಗರದ ಭೀಕರ ಅಲೆಗೂ, ಜಗ್ಗದೆ ಕುಗ್ಗದೆ ನಿಂತಿರುವೆ, ಜಗ್ಗದೆ ಕುಗ್ಗದೆ ನಿಂತಿರುವೆ. ಮುದ್ದಾದೆರಡು ಮಕ್ಕಳ ಪಡೆದೆ ವಂಶದ ಲತೆಯನ್ನು ಹಬ್ಬಿಸಿದೆ, ಮುದ್ದಾದೆರಡು ಮಕ್ಕಳ ಪಡೆದೆ ವಂಶದ ಲತೆಯನ್ನು ಹಬ್ಬಿಸಿದೆ. ಆರತಿಗೊಬ್ಬಳು ಕೀರುತಿಗೊಬ್ಬ, ಆರತಿಗೊಬ್ಬಳು ಕೀರುತಿಗೊಬ್ಬ. ನಮ್ಮ ಸಂಸಾರದಿ ನಿತ್ಯವೂ ಹಬ್ಬ, ನಮ್ಮ ಸಂಸಾರದಿ ನಿತ್ಯವೂ ಹಬ್ಬ. ಮನೆಯಲ್ಲಿ ನಿತ್ಯವೂ ಮಂಗಳಧಾರತಿ, ಮನೆಯಲ್ಲಿ ನಿತ್ಯವೂ ಮಂಗಳಧಾರತಿ. ಹೆಚ್ಚಲಿ ನಿಮ್ಮಯ ಕೀರುತಿ, ಹೆಚ್ಚಲಿ ನಿಮ್ಮಯ ಕೀರುತಿ. ಪ್ರತಿ ಜನ್ಮಕ್ಕೂ ನೀವೆನ್ನ ಸಂಗಾತಿ, ಪ್ರತಿ ಜನ್ಮಕ್ಕೂ ನೀವೆನ್ನ ಸಂಗಾತಿ. ಬೇಡುವೆ ಈಶಗೆ ಮಾಡುತ್ತಲಾರುತಿ, ಬೇಡುವೆ ಈಶಗೆ ಮಾಡುತ್ತಲಾರತಿ. ನನ್ನ ಮುಂದಿನ ಕವನ ಕಾಗುಣಿತ ಕವನ. ಕ ಅಕ್ಷರದಿಂದ ಪ್ರಾರಂಭ ಆಗುತ್ತೆ. ಕನ್ನಡ ನಾಡಿನ ಜನಗಳ ಮನದಲ್ಲಿ, ಕನ್ನಡ ನಾಡಿನ ಜನಗಳ ಮನದಲ್ಲಿ, ಕಾಣುತ್ತಿದೆ ಕನ್ನಡದ ಕಂಪು, ಕಾಣುತ್ತಿದೆ ಕನ್ನಡದ ಕಂಪು. ಕಿವಿಗಳಿಗಿಂಪಿನ ಕೀರ್ತನೆಗಳನ್ನು, ಕಿವಿಗಳಿಗಿಂಪಿನ ಕೀರ್ತನೆಗಳನ್ನು ಕುಣಿಯುತ್ತ ಹಾಡುವರು, ಕುಣಿಯುತ್ತ ಹಾಡುವರು. ಕೂಗಾಡುತ್ತ ಜನ ಕೇಕೆಯ ಹಾಕುತ್ತ, ಕೂಗಾಡುತ್ತ ಜನ ಕೇಕೆಯ ಹಾಕುತ್ತ. ಕೇಳುತ್ತ ಹಾಡುತ್ತ ಕೈಗಳ ಸ್ಪರ್ಶದಿ ಪುಳಕಿತರಾಗುತ್ತಾ,

ಕಾಡುತ್ತಾ ಹಾಡುತ್ತಾ ಕೈಗಳ ಸ್ಪರ್ಶದಿ ಪುಳಕಿತರಾಗುತ್ತಾ ಕೊನೆ ಕ್ಷಣಗಳನ್ನು ಕೋಗಿಲೆಗಿಂಪಿನ ಕನ್ನಡ ಕೇಳುತ್ತಾ ಕೊನೆ ಕ್ಷಣಗಳನ್ನು ಕೋಗಿಲೆಗಿಂಪಿನ ಕನ್ನಡ ಕೇಳುತ್ತಾ ಕೌತುಕ ಪಡುತ್ತಾ ಕಂಪನು ಹೀರುತ್ತ ಕಳೆಯುವರು ಕಂಪನು ಹೀರುತ್ತ ಕಳೆಯುವರು ಕಂಪನು ಹೀರುತ್ತ ಕಳೆಯುವರು. ನನ್ನ ಮುಂದಿನ ಕವನ ಚ ಅಕ್ಷರವನ್ನು ಪ್ರಾರಂಭಿಸುತ್ತೆ. ಚಪ್ಪಾಳೆ ತಟ್ಟುತ್ತ ಆಡುವ ಮಕ್ಕಳು, ಚಪ್ಪಾಳೆ ತಟ್ಟುತ್ತ ಆಡುವ ಮಕ್ಕಳು ಛಾವಣಿ ಕೆಳಗೆ ಬಳಲುವರು, ಛಾವಣಿ ಕೆಳಗೆ ಬಳಲುವರು. ಚಿಲಿಪಿಲಿ ಗುಟ್ಟುತ್ತ ಕುಣಿಯುವ ಇವರು, ಚಿಲಿಪಿಲಿ ಗುಟ್ಟುತ್ತ ಕುಣಿಯುವ ಇವರು ಚೀರಾಟವ ಕಂಡೋಡುವರು, ಚೀರಾಟವ ಕಂಡೋಡುವರು. ಚುಕುಬುಕು ರೈಲಿನ ಆಟವ ಆಡುತ್ತಾ, ಚುಕುಬುಕು ರೈಲಿನ ಆಟವ ಆಡುತ್ತಾ ಚೂಡಾ ಚುರುಮುರಿ ಬಯಸುವರು, ಚೂಡಾ ಚುರುಮುರಿ ಬಯಸುವರು. ಚೆಕ್ಕೆ ಲವಂಗದ ಕಂಪನು ಸೂಸುತ ಚೆಕ್ಕೆ ಲವಂಗದ ಕಂಪನು ಸೂಸುತ ಚೇತನ ನಮಗೆ ನೀಡುವರು, ಚೇತನ ನಮಗೆ ನೀಡುವರು. ಚೈತನ್ಯದ ಚಿಲುಮೆಗಳಾಗಿ ಪುಟಿಯುತ್ತ, ಚೈತನ್ಯದ ಚಿಲುಮೆಗಳಾಗಿ ಪುಟಿಯುತ್ತ ಚೊಚ್ಚಲ ಮಕ್ಕಳೆಂದೆನಿಸುವರು, ಚೊಚ್ಚಲ ಮಕ್ಕಳೆಂದೆನಿಸುವರು. ಚೋರರ ಹಠವನ್ನು ತಣಿಸಲು ತಾಯಿ, ಚೋರರ ಹಠವನ್ನು ತಣಿಸಲು ತಾಯಿ ಚೌತಿಯ ಗಣಪನ ಕಥೆಯನ್ನು ಹೇಳುತ್ತಾ, ಚೌತಿಯ ಗಣಪನ ಕಥೆಯನ್ನು ಹೇಳುತ್ತಾ ಚಂದ್ರನ ಊರನ್ನು ತೋರುವಳು, ಚಂದ್ರನ ಊರನ್ನು ತೋರುವಳು. ಚಹವನ್ನು ಹೀರುತ್ತ ನಲಿಯುವಳು, ಚಹವನ್ನು ಹೀರುತ್ತ ನಲಿಯುವಳು. ನನ್ನ ಮುಂದಿನ ಕವನ ಶುಭ ಹಾರೈಕೆ. ಬದುಕಿನ ರಥವನ್ನು ಎಳೆದಿರಿ ಸರಸದಿ, ಬದುಕಿನ ರಥವನ್ನು ಎಳೆದಿರಿ ಸರಸದಿ ಹೊಂದುತ್ತ ಅನುದಿನ ಅತಿಹರುಷ, ಹೊಂದುತ್ತ ಅನುದಿನ ಅತಿಹರುಷ. ಸಂಸಾರದ ರಥ ಹೂಡಿದ ಹರ್ಷ, ಸಂಸಾರದ ರಥ ಹೂಡಿದ ಹರ್ಷ. ಆಯಿತದಕ್ಕೆ ಅನೇಕ ವರ್ಷ, ಆಯಿತದಕ್ಕೆ ಅನೇಕ ವರ್ಷ. ಜೀವನ ಚೈತ್ರದಿ ಪುಷ್ಪಗಳೆರಡು, ಜೀವನ ಚೈತ್ರದಿ ಪುಷ್ಪಗಳೆರಡು ಸುಮಧುರ ಕಂಪನು ಸೂಸುತ್ತಿವೆ, ಸುಮಧುರ ಕಂಪನು ಸೂಸುತ್ತಿವೆ. ಸಂಗೀತದ ಸೌಗಂಧವ ಬೀರುತ್ತ, ಸಂಗೀತದ ಸೌಗಂಧವ ಬೀರುತ್ತ ವಸಂತ ಮಾಸವ ಸೃಷ್ಟಿಸಿವೆ, ವಸಂತ ಮಾಸವ ಸೃಷ್ಟಿಸಿವೆ. ಕಲಾಮಂಚದಿ ಗಗನ ಹೊದಿಕೆಯ, ಕಲಾಮಂಚದಿ ಗಗನ ಹೊದಿಕೆಯ ಕೃತಕ ಬೆಳಕಿನ ನಡುವಿನಲ್ಲಿ ಶೃಂಗಾರದ ರಥ ಎಳೆಯುವ ಸಮಯದಿ, ಶೃಂಗಾರದ ರಥ ಎಳೆಯುವ ಸಮಯದಿ ಧ್ವನಿಗೂಡುತ್ತಿದೆ ಸಂಗೀತ. ಮೊದಲನೇ ವರ್ಷಾಚರಣೆಯ ಕಂಡು, ಮೊದಲನೇ ವರ್ಷಾಚರಣೆಯ ಕಂಡು ನಕ್ಷತ್ರಗಳು ನಾಚುತ್ತಿವೆ, ನಕ್ಷತ್ರಗಳು ನಾಚುತ್ತಿವೆ. ಮೋಡದ ಮರೆಯಲ್ಲಿ ಜಾರುತ್ತ ಸಾಗಿ, ಮೋಡದ ಮರೆಯಲ್ಲಿ ಜಾರುತ್ತ ಸಾಗಿ ರಸ ನಿಮಿಷಕ್ಕೆ ಶುಭ ಕೋರುತ್ತಿವೆ, ರಸ ನಿಮಿಷಕ್ಕೆ ಶುಭ ಕೋರುತ್ತಿವೆ. ಗತಕಾಲದ ಸವಿ ನೆನಪಿನ ಜೊತೆಯಲ್ಲಿ, ಗತಕಾಲದ ಸವಿ ನೆನಪಿನ ಜೊತೆಯಲ್ಲಿ ಹೊಸ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಾ, ಹೊಸ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಾ ನೂರು ವರ್ಷ ಸುಖವಾಗಿರಿ ಎಂದು, ನೂರು ವರ್ಷ ಸುಖವಾಗಿರಿ ಎಂದು ಹಾರೈಸುವೆ ನಾವು ನಿಮ್ಮೊಡನಿಂದು, ಹಾರೈಸುವೆ ನಾವು ನಿಮ್ಮೊಡನಿಂದು. ನನ್ನ ಮುಂದಿನ ಕವನ ಕೋಗಿಲೆ. ನೀನು ಹಾಡುತ್ತಾ ಹಾಡು ಕಲಿಸಿದೆ, ನೀನು ಹಾಡುತ್ತಾ ಹಾಡು ಕಲಿಸಿದೆ ಮೌನ ಮುರಿಯಲು ತಿಳಿಸಿದೆ, ಮೌನ ಮುರಿಯಲು ತಿಳಿಸಿದೆ. ಎಲ್ಲೋ ಕಾಣದೆ ಹಾಡು ಹಾಡಿದೆ, ಎಲ್ಲೋ ಕಾಣದೆ ಹಾಡು ಹಾಡಿದೆ. ನನಗೆ ಗುನುಗಲು ಕಲಿಸಿದೆ, ನನಗೆ ಗುನುಗಲು ಕಲಿಸಿದೆ. ಹಾಡು ಮೌನವ ಕಲಕಿ ಹಬ್ಬಿತು, ಹಾಡು ಮೌನವ ಕಲಕಿ ಹಬ್ಬಿತು ಮಂದಗಾಳಿಯ ಲಯದಲ್ಲಿ, ಮಂದಗಾಳಿಯ ಲಯದಲ್ಲಿ. ನಿನ್ನ ಹಾಡಿನ ರಾಗದಿಂಪಿಗೆ, ನಿನ್ನ ಹಾಡಿನ ರಾಗದಿಂಪಿಗೆ ನನ್ನ ಬೆರಳನ್ನು ಕುಣಿಸಿದೆ, ನನ್ನ ಬೆರಳನ್ನು ಕುಣಿಸಿದೆ. ರಾಗವಿಲ್ಲದ ತಾಳವರಿಯದ, ರಾಗವಿಲ್ಲದ ತಾಳವರಿಯದ ನನಗೆ ಹಾಡಲು ಹಚ್ಚಿದೆ, ನನಗೆ ಹಾಡಲು ಹಚ್ಚಿದೆ. ಆತ್ಮಸ್ಥೈರ್ಯವ ತುಂಬಿ ನೀನು, ಆತ್ಮಸ್ಥೈರ್ಯವ ತುಂಬಿ ನೀನು ನನ್ನತನವನ್ನು ತೋರಿದೆ, ನನ್ನತನವನ್ನು ತೋರಿದೆ. ಗೆಜ್ಜೆ ದನಿಗಳು ಕೇಳಿ ಬಂದವು, ಗೆಜ್ಜೆ ದನಿಗಳು ಕೇಳಿ ಬಂದವು ತಂಪುಗಾಳಿಯ ಬಯಲಲ್ಲಿ, ತಂಪುಗಾಳಿಯ ಬಯಲಲ್ಲಿ. ಅಂದು ನಾ ಹಾಡ ಹಾಡಿದೆ, ಇಂದು ನಿನಗದು ಅರ್ಪಣೆ. ಅಂದು ನಾ ಹಾಡ ಹಾಡಿದೆ, ಇಂದು ನಿನಗದು ಅರ್ಪಣೆ, ಇಂದು ನಿನಗದು ಅರ್ಪಣೆ. ನನ್ನ ಮುಂದಿನ ಕವನ ಸ್ವಾಗತ. ತುಂಗೆಯ ತಟದಲ್ಲಿ ಭದ್ರೆಯ ಸನಿಹದಲ್ಲಿ, ತುಂಗೆಯ ತಟದಲ್ಲಿ ಭದ್ರೆಯ ಸನಿಹದಲ್ಲಿ ಮೈ ಮರೆಸುವ ಮಲೆನಾಡ ಸೊಬಗಿನಲ್ಲಿ, ಮೈ ಮರೆಸುವ ಮಲೆನಾಡ ಸೊಬಗಿನಲ್ಲಿ ಬಾಂಧವ್ಯ ಜ್ಯೋತಿಯಲ್ಲಿ ನಾನೊಂದು ಕಿರಣವಾಗಿ, ಬಾಂಧವ್ಯ ಜ್ಯೋತಿಯಲ್ಲಿ ನಾನೊಂದು ಕಿರಣವಾಗಿ ಕಾದಿರುವೆ ನಿಮಗಾಗಿ ಕೋರಲು ಸ್ವಾಗತ.

ಬೆಳಗುವ ದೀಪದ ಕಿರಣಗಳ ನಡುವಲ್ಲಿ ಬೆಳಗುವ ದೀಪದ ಕಿರಣಗಳ ನಡುವಲ್ಲಿ ಕಾದಿರುವೆ ನಿಮಗಾಗಿ ಕೋರಲು ಸ್ವಾಗತವ, ಕಾದಿರುವೆ ನಿಮಗಾಗಿ ಕೋರಲು ಸ್ವಾಗತವ, ಸುಸ್ವಾಗತವ. ನನ್ನ ಮುಂದಿನ ಕವನ ಜನ್ಮದಿನದ ಹಾರೈಕೆ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆವ ಪುಟ್ಟ ಮಗುವೆ, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆವ ಪುಟ್ಟ ಮಗುವೆ, ಮನೆಯ ತುಂಬ ತುಂಬಿರಲಿ ಸದಾ ನಿನ್ನ ನಗುವೆ, ಮನೆಯ ತುಂಬ ತುಂಬಿರಲಿ ಸದಾ ನಿನ್ನ ನಗುವೆ. ಅಜ್ಜಿ ತಾತನ ಆಶೀರ್ವಾದದಿ ಬೆಳೆದೆ ನೀನು ವರ್ಷದಿ, ಅಜ್ಜಿ ತಾತನ ಆಶೀರ್ವಾದದಿ ಬೆಳೆದೆ ನೀನು ವರ್ಷದಿ, ಅಜ್ಜಿ ತಾತರು ನಿನ್ನ ಸ್ಪರ್ಶದಿ, ಅಜ್ಜಿ ತಾತರು ನಿನ್ನ ಸ್ಪರ್ಶದಿ, ಕಾಲ ಕಳೆವರು ಹರ್ಷದಿ, ಕಾಲ ಕಳೆವರು ಹರ್ಷದಿ. ನಿನ್ನ ನಗುವ ಕಂಡ ನಿನ್ನ ತಂದೆ ತಾಯಿಗಳು ಧನ್ಯರು, ನಿನ್ನ ನಗುವ ಕಂಡ ನಿನ್ನ ತಂದೆ ತಾಯಿಗಳು ಧನ್ಯರು. ನೀನು ಈ ಮನೆಯ ಬೆಳಕು, ನೀನು ಈ ಮನೆಯ ಬೆಳಕು, ಅವರ ಮನದ ದೇವರು, ಅವರ ಮನದ ದೇವರು. ನಿನ್ನ ಬೇಕು ಬೇಡಗಳನ್ನು, ನಿನ್ನ ಬೇಕು ಬೇಡಗಳನ್ನು ಪೂರೈಸುತ್ತ ತಾಯಿ ಹಾಲುಣಿಸಿ ಹರಿಸಿದಳು, ಹಾಲುಣಿಸಿ ಹರಿಸಿದಳು ನೀ ಬೆಳದಿಂಗಳ ಛಾಯೆ, ನೀ ಬೆಳದಿಂಗಳ ಛಾಯೆ. ತಾಯ ಮಡಿಲಿನ ಬಳ್ಳಿ ಹೂವಾಗಿ ಅರಳಿಹುದು, ತಾಯ ಮಡಿಲಿನ ಬಳ್ಳಿ ಹೂವಾಗಿ ಅರಳಿಹುದು, ಹೆಣ್ಣಾಗಿ ಕಣ್ತುಂಬಿ ಕಂಪಸೂಸಿಹುದು, ಹೆಣ್ಣಾಗಿ ಕಣ್ತುಂಬಿ ಕಂಪಸೂಸಿಹುದು. ತಾಯಿಯ ಮಡಿಲಲ್ಲಿ ಬೆಳೆದೆ ನೀ ಸೊಂಪಾಗಿ, ತಾಯಿಯ ಮಡಿಲಲ್ಲಿ ಬೆಳೆದೆ ನೀ ಸೊಂಪಾಗಿ, ತಂದೆಯ ಪ್ರೀತಿಯಲ್ಲಿ ಇರು ನೀ ತಂಪಾಗಿ, ತಂದೆಯ ಪ್ರೀತಿಯಲ್ಲಿ ಇರು ನೀ ತಂಪಾಗಿ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆವ ಪುಟ್ಟ ಮರಿಯೇ, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆವ ಪುಟ್ಟ ಮರಿಯೇ, ನಿನ್ನ ಕಂಡು ಹಾರೈಸಲು ಬಂದೆ ನಿನ್ನ ಬಳಿಯೇ, ನಿನ್ನ ಕಂಡು ಹಾರೈಸಲು ಬಂದೆ ನಿನ್ನ ಬಳಿಯೇ. ನನ್ನ ಮುಂದಿನ ಕವನ ಹೂ. ಮಧುರವಾದ ಕಂಪಸೂಸಿ ಅರಳಿ ನಿಂತ ಚೆಲುವ ಹೂ, ಮಧುರವಾದ ಕಂಪಸೂಸಿ ಅರಳಿ ನಿಂತ ಚೆಲುವ ಹೂ, ಹೆಣ್ಣು ನಾಚಿ ಮುಡಿಯಲಿಡಲು ಹೆಮ್ಮೆ ಪಡುವ ಮಧುರ ಹೂ, ಹೆಣ್ಣು ನಾಚಿ ಮುಡಿಯಲಿಡಲು ಹೆಮ್ಮೆ ಪಡುವ ಮಧುರ ಹೂ. ದುಂಬಿಗಾಗಿ ಮಕರಂದವ ಕೂಡಿಸಿಡುವ ಜಾಡಿ ಹೂ, ದುಂಬಿಗಾಗಿ ಮಕರಂದವ ಕೂಡಿಸಿಡುವ ಜಾಡಿ ಹೂ. ಪರಮಾತ್ಮನ ಪಾದಸ್ಪರ್ಶ ಪಡೆದು ಧನ್ಯವಾದ ಹೂ, ಪರಮಾತ್ಮನ ಪಾದಸ್ಪರ್ಶ ಪಡೆದು ಧನ್ಯವಾದ ಹೂ. ಹಲವು ಬಣ್ಣಗಳ ಹೂಮಾಲೆ ಸುಣ್ಣ ಬಣ್ಣಕ್ಕಿಂತ ಚಂದ, ಹಲವು ಬಣ್ಣಗಳ ಹೂಮಾಲೆ ಸುಣ್ಣ ಬಣ್ಣಕ್ಕಿಂತ ಚಂದ, ಅಂತ ಹೂವ ಮುಡಿದ ಬಾಲೆ ಚಂದಕ್ಕಿಂತ ಚಂದ, ಅಂತ ಹೂವ ಮುಡಿದ ಬಾಲೆ ಚಂದಕ್ಕಿಂತ ಚಂದ. ಹೂವಿಗುಂಟು ನೂರು ಕಂಪು, ಹೂವಿಗುಂಟು ನೂರು ಕಂಪು, ದುಂಬಿಗೈವ ಧ್ವನಿಯು ಇಂಪು, ದುಂಬಿಗೈವ ಧ್ವನಿಯು ಇಂಪು. ಹೂಬನವು ಕಣ್ಣಿಗಿಂಪು, ಹೂಬನವು ಕಣ್ಣಿಗಿಂಪು, ಹಸಿರ ನೋಟ ಮನಕ್ಕೆ ತಂಪು, ಹಸಿರ ನೋಟ ಮನಕ್ಕೆ ತಂಪು. ನನ್ನ ಮುಂದಿನ ಕವನ ಗುರು. ಗುರುವಾಗಿ ಮಾಡಿದೆ ಪದಗ್ರಹಣ, ಗುರುವಾಗಿ ಮಾಡಿದೆ ಪದಗ್ರಹಣ, ನಮಿಸುವೆ ಶಿವಶರಣರ ಚರಣ, ನಮಿಸುವೆ ಶಿವಶರಣರ ಚರಣ. ಮಕ್ಕಳು ಬೆಳಕ ಬೀರುವ ಸೂರ್ಯಕಿರಣ, ಮಕ್ಕಳು ಬೆಳಕ ಬೀರುವ ಸೂರ್ಯಕಿರಣ, ವೃತ್ತಿಯಲ್ಲಿ ಮಾಡಬೇಡ ಕಾಲಹರಣ, ವೃತ್ತಿಯಲ್ಲಿ ಮಾಡಬೇಡ ಕಾಲಹರಣ. ಶಿಸ್ತು ಶಾಂತಿ ಸಮಯ ಪ್ರಜ್ಞೆ ಗುರುಮಂತ್ರ, ಶಿಸ್ತು ಶಾಂತಿ ಸಮಯ ಪ್ರಜ್ಞೆ ಗುರುಮಂತ್ರ. ಪ್ರತಿ ಮಗುವು ಭಾರತಾಂಬೆಯ ಪುತ್ರ, ಪ್ರತಿ ಮಗುವು ಭಾರತಾಂಬೆಯ ಪುತ್ರ. ಕಲಿಯುವರು ಶಾಲೆಯಲ್ಲಿ ಬಿಡಿಸಲು ಚಿತ್ರ, ಕಲಿಯುವರು ಶಾಲೆಯಲ್ಲಿ ಬಿಡಿಸಲು ಚಿತ್ರ. ಶಾಲೆಯಲ್ಲಿ ಗುರುಗಳದ್ದು ಹಲವು ಪಾತ್ರ, ಶಾಲೆಯಲ್ಲಿ ಗುರುಗಳದ್ದು ಹಲವು ಪಾತ್ರ. ಆಟದ ಜೊತೆಯಲ್ಲಿ ಕಲಿಕೆಯ ಓಟ, ಆಟದ ಜೊತೆಯಲ್ಲಿ ಕಲಿಕೆಯ ಓಟ. ಕಲಿಯುವರು ಸಂಸ್ಕೃತಿಯ ಪಾಠ, ಕಲಿಯುವರು ಸಂಸ್ಕೃತಿಯ ಪಾಠ. ಶಾಲೆಯಲ್ಲಿಲ್ಲ ಹಿರಿಯರ ಕಾಟ, ಶಾಲೆಯಲ್ಲಿಲ್ಲ ಹಿರಿಯರ ಕಾಟ. ಮಾಡುವರು ಬಿಸಿ ಊಟ, ಮಾಡುವರು ಬಿಸಿ ಊಟ. ಗುರುವಿನ ಮರ್ಮವ ನಾಕಾಣೆ, ಗುರುವಿನ ಮರ್ಮವ ನಾಕಾಣೆ. ಸಕಲಕ್ಕೂ ಅವನೇ ಪ್ರೇರಣೆ, ಸಕಲಕ್ಕೂ ಅವನೇ ಪ್ರೇರಣೆ. ಕಲಿಕೆಯ ಸಾಧನೆ ನಮ್ಮ ಹೊಣೆ, ಕಲಿಕೆಯ ಸಾಧನೆ ನಮ್ಮ ಹೊಣೆ. ಸದಾ ಇರಲಿ ಗುರುವಿನ ಕರುಣೆ, ಸದಾ ಇರಲಿ ಗುರುವಿನ ಕರುಣೆ, ಸದಾ ಇರಲಿ ಗುರುವಿನ ಕರುಣೆ. ನನ್ನ ಮುಂದಿನ ಕವನ ಕಾಗುಣಿತ ಕವನ ತ. ತವರಿನ ಕಂಪು ತಾಯಿಯ ನೆನಪು, ತವರಿನ ಕಂಪು ತಾಯಿಯ ನೆನಪು. ತಿಳಿಯುವ ಹೊತ್ತಿಗೆ ತೀರಿತು ಸಮಯವು, ತಿಳಿಯುವ ಹೊತ್ತಿಗೆ ತೀರಿತು ಸಮಯವು. ತುಸು ಸಂತಸದ ದಿನಗಳ ನೆನೆಯುತ್ತ, ತುಸು ಸಂತಸದ ದಿನಗಳ ನೆನೆಯುತ್ತ. ತೂಗುಯ್ಯಾಲೆಯಲ್ಲಿ ಆಡುತ್ತಿರೆ, ತೂಗುಯ್ಯಾಲೆಯಲ್ಲಿ ಆಡುತ್ತಿರೆ. ತೆನೆಗಳು ತುಂಬಿದ ಹೊಲಗಳ ನೋಡಲು, ತೆನೆಗಳು ತುಂಬಿದ ಹೊಲಗಳ ನೋಡಲು. ತೇರಿನ ರೂಪದಿ ಕಾಣುತ್ತಿರೆ, ತೇರಿನ ರೂಪದಿ ಕಾಣುತ್ತಿರೆ.
ಕೈತೈ

0: ಈ ಕುಣಿಯುವ ಕಂದನ ತೊದಲ್ ನುಡಿ, ತೈತೈ ಕುಣಿಯುವ ಕಂದನ ತೊದಲ್ ನುಡಿ, ಕೇಳುತ್ತ ತೋಟದಿ ತಂದ ತೌರಿನ ಫಲಗಳ, ತೋಟದಿ ತಂದ ತೌರಿನ ಫಲಗಳ, ತಂಪಿನಲ್ಲಿ ಸವಿಯುತ ಬಂದೆ, ತಂಪಿನಲ್ಲಿ ಸವಿಯುತ ಬಂದೆ, ತಂಪಿನಲ್ಲಿ ಸವಿಯುತ ಬಂದೆ. ನನ್ನ ಮುಂದಿನ ಮತ್ತು ಕೊನೆಯ ಕವನ ಮನೆ. ಅಂದದೊಂದು ಮನೆಯ ಕಟ್ಟಿ ಹೆಸರನಿಟ್ಟೆ ಸನ್ನಿಧಿ, ಅಂದದೊಂದು ಮನೆಯ ಕಟ್ಟಿ ಹೆಸರನಿಟ್ಟೆ ಸನ್ನಿಧಿ, ಮಣ್ಣು ಮರಳು ನೆಲ ಜಲ ಒಂದಾಗಿದೆ ಸೌಧದಿ, ಮಣ್ಣು ಮರಳು ನೆಲ ಜಲ ಒಂದಾಗಿದೆ ಸೌಧದಿ, ಅಡಿಪಾಯಕ್ಕೆ ನುಡಿ ಸೇರಿಸಿ ಪಡೆದೆನು ಅನುಮೋದನೆ, ಅಡಿಪಾಯಕ್ಕೆ ನುಡಿ ಸೇರಿಸಿ ಪಡೆದೆನು ಅನುಮೋದನೆ, ಮುದದಿಂದಲೇ ಕಟ್ಟಿದರು ಬಹುಸುಂದರ ಹೊಸ ಮನೆ, ಮುದದಿಂದಲೇ ಕಟ್ಟಿದರು ಬಹುಸುಂದರ ಹೊಸ ಮನೆ, ಅನೇಕ ಜನರ ಶ್ರಮದಿಂದ ರೂಪಗೊಂಡ ಅರಮನೆ, ಅನೇಕ ಜನರ ಶ್ರಮದಿಂದ ರೂಪಗೊಂಡ ಅರಮನೆ, ಕಣಕಣದಲ್ಲೂ ತುಂಬಿದೆ ನನ್ನದೆಂಬ ಹೆಮ್ಮೆ, ಕಣಕಣದಲ್ಲೂ ತುಂಬಿದೆ ನನ್ನದೆಂಬ ಹೆಮ್ಮೆ, ಅರಮನೆಯ ಹರಿಕಾರ ಯಾರೆಂದರು ಜನ, ಅರಮನೆಯ ಹರಿಕಾರ ಯಾರೆಂದರು ಜನ, ಜೀವನದ ಸಾರ್ಥಕತೆ ಎನ್ನುತ್ತಿದೆ ಮನ, ಜೀವನದ ಸಾರ್ಥಕತೆ ಎನ್ನುತ್ತಿದೆ ಮನ, ಬಯಸಿದಂಥ ಭಾಗ್ಯವು ನನ್ನದಾಯ್ತು ಬಾಳಲಿ, ಬಯಸಿದಂಥ ಭಾಗ್ಯವು ನನ್ನದಾಯ್ತು ಬಾಳಲಿ, ಸನ್ನಿಧಿಯಲ್ಲಿ ಈಶನು ಸುಖಶಾಂತಿಯ ನೀಡಲಿ, ಸನ್ನಿಧಿಯಲ್ಲಿ ಈಶನು ಸುಖಶಾಂತಿಯ ನೀಡಲಿ, ಸುಖಶಾಂತಿಯ ನೀಡಲಿ.
1: ಇದುವರೆಗೆ ಡಿ ಚಂದ್ರಕಲಾ ಅವರಿಂದ ಸ್ವರಚಿತ ಕವನಗಳ ವಾಚನವನ್ನ ಕೇಳಿದ್ರಿ. ಈಗ ಕೆಲವು ಚಿತ್ರಗೀತೆಗಳು.

0: ಇವತ್ತು ದಿನನಿತ್ಯದ ಅಡುಗೆಯಲ್ಲಿ ಬಳಸಬಹುದಾದ ಔಷಧೀಯ ಸಸ್ಯಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಯುಎನ್ ರೇಖಾ ಮಂಜುನಾಥ್.
1: ಅಡುಗೆ ಮನೆಯಲ್ಲಿ ಉಪಯೋಗಿಸುವ ಔಷಧೀಯ ಸಸ್ಯಗಳು ಮಾನವನ ಜೀವನಕ್ಕೆ ಆರೋಗ್ಯಕ್ಕಿಂತ ಶ್ರೇಷ್ಠ ಭಾಗ್ಯ ಯಾವುದೂ ಇಲ್ಲ ಎಂಬುದನ್ನು ಅರಿತಿದ್ದ ನಮ್ಮ ಪೂರ್ವಿಕರು ಆರೋಗ್ಯವೇ ಮಹಾಭಾಗ್ಯ ಎಂಬ ನಾಣ್ಣುಡಿಯನ್ನು ಹೇಳಿದ್ದಾರೆ. ನಮ್ಮ ಪೂರ್ವಿಕರ ನೂರಾರು ವರ್ಷಗಳಷ್ಟು ದೀರ್ಘಾಯುಷ್ಯದ ಗುಟ್ಟೇನು ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತದೆ. ಅಂದಿನ ಅವರ ಜೀವನ ಶೈಲಿ, ಆಹಾರ, ವಿಹಾರ, ನಿಯಮಬದ್ಧವಾದ ಜೀವನ ಪದ್ಧತಿಗಳು ಅವರ ಆರೋಗ್ಯ ಮತ್ತು ಆಯುಷ್ಯಗಳನ್ನು ಹೆಚ್ಚು ಮಾಡಲು ಕಾರಣವಾಗಿದ್ದವು. ಈ ಜಗತ್ತಿನಲ್ಲಿರುವ ಅನೇಕ ಪ್ರಾಣಿಗಳು ಸಸ್ಯಗಳನ್ನು ತಿಂದು ಬದುಕುತ್ತವೆ. ಮಾನವರು ಸಹ ಕೆಲವು ಸಸ್ಯಗಳ ಬೇರು, ಕಾಂಡ, ಎಲೆ, ತೊಗಟೆ, ಹೂವು, ಹಣ್ಣು, ಕಾಯಿ, ಬಳ್ಳಿಗಳು, ಚಿಗುರು ಮುಂತಾದ ಭಾಗಗಳನ್ನು ಆಹಾರವನ್ನಾಗಿ ಉಪಯೋಗಿಸುತ್ತಾರೆ. ಸಸ್ಯಗಳನ್ನು ಅವಲಂಬಿಸಿಯೇ ಮಾನವನ ಜೀವನವು ಸ್ಥಿರವಾಗಿರುವುದು. ಮಾನವರು ಕೇವಲ ಆಹಾರಕ್ಕಾಗಿ ಸಸ್ಯಗಳನ್ನು ಬಳಸುವುದರ ಜೊತೆಗೆ ಹಲವು ವಿಶೇಷ ಅಂಶಗಳಿರುವ ಸಸ್ಯಗಳ ಬಗ್ಗೆ ತಿಳಿದುಕೊಂಡು ತನಗೆ ಬರುವ ಹಲವಾರು ರೋಗಗಳನ್ನು ಮನೆಯಲ್ಲೇ, ಅದು ತನ್ನ ಅಡುಗೆ ಮನೆಯಲ್ಲೇ ದೂರ ಮಾಡಿಕೊಳ್ಳಲು ಪ್ರಯತ್ನಿಸಬಹುದು. ಈ ಗುಂಪಿನಲ್ಲಿ ಮೊದಲು ನಾವು ಮೆಂತ್ಯದ ಸೊಪ್ಪನ್ನ ತೆಗೆದುಕೊಳ್ಳೋಣ. ಮೆಂತ್ಯದ ಸೊಪ್ಪು ಹಾಗೂ ಮೆಂತ್ಯದ ಕಾಳು ಪ್ರತಿದಿನ ನಾವು ಆಹಾರದಲ್ಲಿ ಸೇವಿಸ್ತಾ ಇರ್ತೀವಿ. ಯಾವುದೋ ಒಂದು ರೂಪದಲ್ಲಿ ತೆಗೆದುಕೊಳ್ಳುವ ಪದಾರ್ಥಗಳು ನಮಗರಿವಿಲ್ಲದೆಯೇ ಶರೀರಕ್ಕೆ ಸಾಕಷ್ಟು ಉಪಕಾರವನ್ನು ಮಾಡುತ್ತವೆ. ಅಂತಹುದರ ಪೈಕಿ ಮೆಂತ್ಯ ಸೊಪ್ಪು, ಮೆಂತ್ಯದ ಕಾಳು ಒಂದು ಮನುಷ್ಯನ ಆರೋಗ್ಯಕ್ಕೆ ಬಹಳ ಶ್ರೇಯಸ್ಕರ. ಮೆಂತ್ಯದ ಕಾಳುಗಳನ್ನ ಕೆಲವೊಂದು ಪದಾರ್ಥಗಳೊಂದಿಗೆ ಬೆರೆಸಿ ಸೇವಿಸುವುದರಿಂದ ಕೆಲವು ಬಗೆಯ ಆರೋಗ್ಯ ಸಮಸ್ಯೆಗಳನ್ನ ಕಡಿಮೆ ಮಾಡಿಕೊಳ್ಳಬಹುದು, ಜೊತೆಗೆ ಕೆಲವೊಂದು ಲಾಭಗಳನ್ನು ಕೂಡ ಪಡೆಯಬಹುದು. ಇದನ್ನ ಇಂಗ್ಲಿಷ್ನಲ್ಲಿ ಫೆನೋಗ್ರೀಕ್ ಎಂತಲೂ, ಸಂಸ್ಕೃತದಲ್ಲಿ ಮೇದಿಕಾ ಎಂತಲೂ ಕರೆಯುತ್ತಾರೆ. ಇದರ ವೈಜ್ಞಾನಿಕ ಸಸ್ಯನಾಮ ಅಂದ್ರೆ ಸೈಂಟಿಫಿಕ್ ನೇಮ್ ಟ್ರೈಗೋನೆಲ್ಲಾ ಫೋನಮ್ ಗ್ರೇಷಿಯಂ. ಮೊಳಕೆಯ ಹಂತದ ಎಳೆಯ ಮೆಂತ್ಯದ ಸೊಪ್ಪನ್ನ ಕಸೂರಿ ಮೇತಿ ಅಂತಾನೂ ಕರೀತಾರೆ. ಒಣಗಿಸಿ ಪುಡಿ ಮಾಡಿದ ಮೆಂತ್ಯದ ಕಾಳಿನ ಕಷಾಯ ಕೂಡ ಅಂದ್ರೆ ಟೀ ಕೂಡ ಮಾಡ್ಕೋತಾರೆ. ಮೆಂತ್ಯದ ಕಾಳು ಹಾಗೂ ಮೆಂತ್ಯದ ಸೊಪ್ಪನ್ನ ಪ್ರತಿನಿತ್ಯ ಕ್ರಮತಪ್ಪದಂತೆ ಸೇವಿಸುವುದರಿಂದ ಶರೀರದಲ್ಲಿ ಸಂಗ್ರಹಗೊಂಡಿರುವ ಕೊಲೆಸ್ಟ್ರಾಲ್ ಕರಗಿ ಹೋಗುತ್ತದೆ ಎನ್ನುವುದು ಹಲವಾರು ಸಂಶೋಧನೆಗಳಿಂದ ದೃಢಪಟ್ಟಿದೆ. ಯಥಾ ಪ್ರಕಾರ ಎಲ್ಲಾ ಸೊಪ್ಪುಗಳಲ್ಲೂ ಇರುವಂತೆ ಈ ಮೆಂತ್ಯದ ಸೊಪ್ಪಿನಲ್ಲಿ ಕಬ್ಬಿಣಾಂಶ ಹೇರಳವಾಗಿದೆ. ಮೆಂತ್ಯದ ಕಾಳುಗಳನ್ನ ನೆನೆಸಿ ಮೊಳಕೆ ಬರಿಸಿ ಅದನ್ನ ಡಿಕಾಕ್ಷನ್ ರೂಪದಲ್ಲಾಗಲಿ ಅಥವಾ ಟೀ ರೂಪದಲ್ಲಾಗಲಿ ಸೇವಿಸುವುದು ಒಳ್ಳೆಯದು. ಈ ಡಿಕಾಕ್ಷನ್ಗೆ ಸ್ವಲ್ಪ ನಿಂಬೆ ರಸ ಸೇರಿಸಿ ಕುಡಿದ್ರೆ ಶ್ವಾಸಕೋಶದಲ್ಲಿರುವ ಕಶ್ಮಲಗಳೆಲ್ಲ ಹೊರಹೋಗಿ ರೋಗ ಕಡಿಮೆಯಾಗುತ್ತದೆ. ಇದರ ಮುಂದಿನ ಉಪಯೋಗ ಮಧುಮೇಹಕ್ಕೆ. ಈ ಡಯಾಬಿಟಿಸ್ ಇದ್ದವರು ಖಾಲಿ ಹೊಟ್ಟೆಯಲ್ಲಿ ರಾತ್ರಿ ನೆನೆಸಿಟ್ಟ ಮೆಂತ್ಯವನ್ನ ಸೇವಿಸುವುದರಿಂದ ಬ್ಲಡ್ ಶುಗರ್ ಹತೋಟಿಗೆ ಬರುತ್ತದೆ. ಮುಂದೆ ಅಮೀಬಿಯಾಸಿಸ್, ಕರುಳಿನ ಹುಣ್ಣು ಇವುಗಳಿಗೆ ಈ ಮೆಂತ್ಯ ರಾಮಬಾಣ. ತಲೆಗೂದಲಿಗೂ ಕೂಡ ಒಳ್ಳೆಯ ಔಷಧಿ, ಆದ್ರೆ ಮಿತಿಮೀರಿ ಉಪಯೋಗಿಸಿದರೆ ಶರೀರಕ್ಕೆ ಉಷ್ಣವಾಗುತ್ತದೆ, ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸಿದರೆ ತಂಪು ನೀಡುತ್ತದೆ. ಆದ್ದರಿಂದ ಹೆಣ್ಣು ಮಕ್ಕಳು ಅಡುಗೆ ಮನೆಯಲ್ಲಿ ಇಡ್ಲಿ ದೋಸೆ ಹಿಟ್ಟು ಮಾಡುವಾಗ ಸ್ವಲ್ಪ ಮೆಂತ್ಯವನ್ನ ಸೇರಿಸಿದರೆ ಒಳ್ಳೆಯದು. ಮುಂದೆ ಈ ಸೊಪ್ಪುಗಳ ಒಂದು ಗುಂಪಿನಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ತೆಗೆದುಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಎಲ್ಲ ಅಡುಗೆಗೂ ಕೂಡ ಅತ್ಯವಶ್ಯಕ. ಒಣಗಿಸಿದ ನಂತರ ಸಾಂಬಾರ ಪದಾರ್ಥಗಳಲ್ಲಿ ಇದನ್ನ ಉಪಯೋಗಿಸಲಾಗುವುದು. ಇದೊಂದು ಅಡುಗೆ ಮನೆಯಲ್ಲಿ ದಿನನಿತ್ಯ ಉಪಯೋಗಿಸುವಂತಹ ಒಂದು ಔಷಧೀಯ ಸಸ್ಯ. ಇದರ ವೈಜ್ಞಾನಿಕ ಹೆಸರು ಕೋರಿಯಾಂಡ್ರಮ್ ಸೆಟೈವಂ. ತಾಜಾತನಕ್ಕೆ ಈ ಕೊತ್ತಂಬರಿ ಸೊಪ್ಪು ಬಹಳನೇ ಫೇಮಸ್. ಸಂಸ್ಕೃತದಲ್ಲಿ ಕುಸ್ತುಂಬರಿ ಗುಳಿಕಾ ಅಂತ ಕರೀತಾರೆ. ಇದರ ಉಪಯೋಗ ಅನೇಕ. ಚರ್ಮದ ಊತ, ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದ್ರೆ, ಡಯೇರಿಯಾ, ಬಾಯಿ ಹುಣ್ಣು, ಅನೀಮಿಯಾ, ಇಂಡೈಜೆಷನ್ ಅಂದ್ರೆ ಪಚನ ಆಗದೆ ಇರುವುದು, ಸ್ತ್ರೀಯರಿಗೆ ಮುಟ್ಟಿನ ದೋಷಗಳು, ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚು ಕಡಿಮೆಯಾಗುವುದು ಹಾಗೂ ಕಣ್ಣಿಗೆ ಉಪಯೋಗವಾಗುತ್ತದೆ. ಮುಂದೆ ಇದರ ಔಷಧೀಯ ಉಪಯೋಗಗಳನ್ನ ತಿಳಿದುಕೊಳ್ಳೋಣ. ಬಾಯಾರಿಕೆ, ದಾಹ ನಿವಾರಣೆ, ಪಿತ್ತ ಶಮನಕ್ಕಾಗಿ ಕೊತ್ತಂಬರಿ ಬೀಜವನ್ನ ರಾತ್ರಿ ನೀರಿನಲ್ಲಿ ನೆನೆಸಬೇಕು, ಸುಮಾರು 10 ಗ್ರಾಂನಷ್ಟು. ಬೆಳಗ್ಗೆ ರುಬ್ಬಿ

ಇಲ್ಲಾಂದ್ರೆ ಕಿವುಚಿ ರಸ ತೆಗೆದುಕೊಳ್ಳಬೇಕು. ಇದನ್ನ ಸೋಸ್ಕೊಂಡು 2 ಚಮಚ ಸಕ್ಕರೆ ಬೆರೆಸಿ ಬೆಳಿಗ್ಗೆನೆ ಕುಡಿಯಬೇಕು. ನರಗಳ ದೌರ್ಬಲ್ಯ ಇದರಿಂದ ನೀಗುತ್ತೆ. ಎರಡನೇದು, ಬುದ್ಧಿ ಮೆದುಳು ಚುರುಕಾಗಲು, ಉತ್ಸಾಹ ಉಲ್ಲಾಸಭರಿತವಾಗಲು, ಚಟುವಟಿಕೆಯಿಂದ ಇರಲು 1 ಚಮಚ ಕೊತ್ತಂಬರಿ ಸೊಪ್ಪಿನ ರಸಕ್ಕೆ 1 ಚಮಚ ಜೇನು ಬೆರೆಸಿ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಕುಡಿಯಬೇಕು. ಜೀರ್ಣಶಕ್ತಿ ಹೆಚ್ಚಿ ಮಲಬದ್ಧತೆಯು ನೀಗುವುದು, ಜಠರ ದೋಷಗಳು ನಿವಾರಣೆಯಾಗುವುದು. ಮೂರನೇ ಉಪಯೋಗ ಏನಪ್ಪಾ ಅಂತಂದ್ರೆ, ಕೊತ್ತಂಬರಿ ಬೀಜದ ಕಷಾಯ ಅಂದ್ರೆ ಸುಮಾರು 4 ಕಪ್ ನೀರನ್ನ 1 ಕಪ್ಗೆ ಇಳಿಸಿಕೊಂಡು ಕುಡಿದ್ರೆ ನರಗಳ ದೌರ್ಬಲ್ಯ, ಹುಳಿ ತೇಗು, ತಲೆ ಸುತ್ತುವಿಕೆ, ಪಿತ್ತ ವಿಕಾರ ಎಲ್ಲ ನೀಗುವುದು. ಈ ಕೊತ್ತಂಬರಿ ಬೀಜದಲ್ಲೂ ಮತ್ತೆ ಸೊಪ್ಪಿನಲ್ಲೂ ಕೂಡ ಒಂದೇ ತರನಾದ ಗುಣ ಇರುತ್ತದೆ. ಕಣ್ಣುಗಳಲ್ಲಿ ಪೊರೆ, ಕಣ್ಣಿನಲ್ಲಿ ಬೊಕ್ಕೆಗಳಾಗುವುದು, ಕಣ್ಣಿಗೆ ಹುಣ್ಣು ಬರುವುದು, ಅದಕ್ಕೆ ಕೊತ್ತಂಬರಿ ಸೊಪ್ಪಿನ ರಸ ತೆಗೆದು ಸೋಸಿ 1-2 ಹನಿಗಳನ್ನ ಕಣ್ಣಿಗೆ ಹಾಕಿಕೊಳ್ಳಬೇಕು. ಇಲ್ಲಿಗೆ ನಾವು ಕೊತ್ತಂಬರಿ ಸೊಪ್ಪು ಬಗ್ಗೆ ತಿಳ್ಕೊಂಡಾಯ್ತು. ಇನ್ನು ಈ ಅಡುಗೆ ಮನೆಯಲ್ಲಿ ನಾವು ದಿನನಿತ್ಯ ಉಪಯೋಗಿಸುವ ಸೊಪ್ಪುಗಳ ಗುಂಪಿನಲ್ಲಿ ಮುಂದೆ ಬರುವಂತದ್ದು ಪುದೀನ. ಪುದೀನ ಅಡುಗೆ ಮನೆಯಲ್ಲಿ ಬಳಸಲ್ಪಡುವ ಒಂದು ತರಕಾರಿ ಸೊಪ್ಪು. ಇದು ಸುವಾಸನೆಯಿಂದ ಕೂಡಿರುವುದು. ಈ ಸಸ್ಯವು ಲ್ಯಾಮಿಯೇಸಿ ಕುಟುಂಬಕ್ಕೆ ಸೇರಿರುವುದು. ಇದರ ಸೈಂಟಿಫಿಕ್ ಹೆಸರು ಮೆಂಥಾ ಪೈಪರೀಟಾ ಎಂದಾಗಿರುವುದು. ಇದು ತುಳಸಿ ಜಾತಿಗೆ ಸೇರಿದ ಒಂದು ಸಸ್ಯ. ಇದನ್ನ ಮುಖ್ಯವಾಗಿ ಮೆಂಥಾಲ್ ಮತ್ತು ಪೆಪ್ಪರ್ಮೆಂಟ್ ತೈಲಗಳ ತಯಾರಿಕೆಯಲ್ಲಿ ವಿಶೇಷವಾಗಿ ಉಪಯೋಗಿಸಲ್ಪಡುತ್ತದೆ. ನಿತ್ಯೋಪಯೋಗಿಯಾದ ಪುದೀನದಲ್ಲಿ ವಿಟಮಿನ್ ಎ ಹೇರಳವಾಗಿದೆ. ಇದಕ್ಕೆ ರೋಗ ನಿರೋಧಕ ಶಕ್ತಿ ಅಂದ್ರೆ ರೆಸಿಸ್ಟೆನ್ಸ್ ಅನ್ನ ಹೆಚ್ಚಿಸುವಂತಹ ಅದ್ಭುತವಾದ ಸಾಮರ್ಥ್ಯವಿದೆ. ಮತ್ತು ನಾವು ಡೈಜೆಸ್ಟಿವ್ ಜ್ಯೂಸಸ್ ಅಂದ್ರೆ ಪಾಚಕ ರಸವನ್ನ ಉತ್ಪನ್ನ ಮಾಡುವಂತಹ ಕ್ಷಮತೆ ಈ ಪುದೀನಕ್ಕೆ ಇದೆ. ಓಮದ ಸಕಲ ಗುಣಗಳು ಕೂಡ ಈ ಪುದೀನ ಸೊಪ್ಪಿನಲ್ಲಿ ಇದೆ. ಇದು ಸ್ವಾದಿಷ್ಟ, ರುಚಿಕರ, ಪಚನಕ್ಕೆ ಹಗುರ, ತೀಕ್ಷ್ಣ, ಒಗರು ರುಚಿ ಇರುವಂತಹ ಇದು ಪಚನಕಾರಕ, ವಾಂತಿಯನ್ನು ನಿವಾರಿಸುವುದು, ಹೃದಯ ಉತ್ತೇಜಕ, ವಿಕೃತವಾದ ಒಂದು ಕಫವನ್ನು ನಿವಾರಿಸುವುದು, ಗರ್ಭಾಶಯದ ಸಂಕೋಚ ನಿವಾರಕ. ಮನಸ್ಸನ್ನ ಯಾವಾಗಲೂ ಉಲ್ಲಾಸವಾಗಿರುವುದಕ್ಕೆ, ಪ್ರಸನ್ನವಾಗಿರುವುದಕ್ಕೆ ಈ ಪುದೀನ ತುಂಬಾನೇ ಸಹಾಯ ಮಾಡುತ್ತೆ. ಶೀತ ನೆಗಡಿಗಳನ್ನು ನಿವಾರಿಸುವ ಇದು ಒಂದು ದಿವ್ಯ ಔಷಧವಾಗಿದೆ. ಇದರಲ್ಲಿ ಮೆಂಥಾಲ್ ಇರುವುದರಿಂದ ಸೆಳೆತ ನಿವಾರಕ ಹಾಗೂ ಕಾಮಾಲೆ ರೋಗ ನಿವಾರಕ ಗುಣಗಳಿವೆ. ಶ್ವಾಸ ತಾಜಾವಾಗಿರುತ್ತದೆ. ಬಾಯಿಯಲ್ಲಿ ಒಂದು ಮ್ಯೂಕಸ್ ಲೇಯರ್ನ ಯಾವಾಗಲೂ ಕ್ಲೀನ್ ಆಗಿ ಇಡುತ್ತೆ. ಬಿಸಿಲಿನಿಂದ ಉಂಟಾಗುವ ಬೇದಿ ಮೊದಲಾದ ಸಂದರ್ಭಗಳಲ್ಲಿ ಪುದೀನ ರಸಕ್ಕೆ ನಿಂಬೆ ರಸ ಬೆರೆಸಿ ತೆಗೆದುಕೊಂಡ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಎರಡನೇದು, ಆಸ್ತ್ಮಾ, ಬ್ರಾಂಕೈಟಿಸ್, ಟಿಬಿ ಮೊದಲಾದ ಕಾಯಿಲೆಗಳಲ್ಲಿ ಪುದೀನ ರಸಕ್ಕೆ 1 ಚಮಚ ವಿನೆಗರ್, 1 ಚಮಚ ಜೇನನ್ನ ಬೆರೆಸಿ 4 ಚಮಚ ಕ್ಯಾರೆಟ್ ಜ್ಯೂಸ್ ಜೊತೆ ತೆಗೆದುಕೊಂಡ್ರೆ ಶೀಘ್ರವಾಗಿ ಚೇತರಿಸಿಕೊಳ್ಳುತ್ತಾರೆ. ಕಫವನ್ನ ಕರಗಿಸಿ ಟಿಬಿ ಮೆಡಿಸಿನ್ಸ್ ನಿಂದ ಆಗುವ ಒಂದು ಸೈಡ್ ಎಫೆಕ್ಟ್ಸ್ ಅನ್ನ ಬಹುಮಟ್ಟಿಗೆ ಈ ಪುದೀನ ಸೊಪ್ಪು ತಡೆಗಟ್ಟುತ್ತೆ. ಅಡುಗೆ ಮನೆಯಲ್ಲಂತೂ ಪುದೀನ ಚಟ್ನಿ ತುಂಬಾನೇ ಫೇಮಸ್. ಮುಂದೆ ಈ ಸೊಪ್ಪಿನ ಗುಂಪುಗಳಲ್ಲಿ ಬರುವಂತಹ ಸೊಪ್ಪು ಕರಿಬೇವು. ಭಾರತ ಕರಿಬೇವಿನ ಸೊಪ್ಪಿಗೆ ತವರ್ಮನೆ. ಆಯುರ್ವೇದ ಔಷಧಿಗಳ ತಯಾರಿಕೆಯಲ್ಲಿ ಇದನ್ನ ಉಪಯೋಗಿಸುತ್ತಾರೆ. ಬೊಜ್ಜು, ಮಧುಮೇಹ, ತಲೆ ಕೂದಲಿನ ಆರೈಕೆ, ಮಲಬದ್ಧತೆ, ವಾಂತಿ ಇಂತಹ ಚಿಕಿತ್ಸೆಗೆ ಕರಿಬೇವಿನ ಸೊಪ್ಪನ್ನ ಒಂದು ಔಷಧಿಯನ್ನಾಗಿ ಬಳಸ್ತಾರೆ. ಕರಿಬೇವಿನಲ್ಲಿ ಖನಿಜಾಂಶ ಹಾಗೂ ಕಬ್ಬಿಣಾಂಶ ಅಧಿಕವಾಗಿ ಇರುತ್ತದೆ. ಈ ಕರಿಬೇವಿನ ವೈಜ್ಞಾನಿಕ ಹೆಸರು ಮುರಯ ಕೊಯಂಗಿಲ್ ಅಂತ. ಇದರ ಇಂಗ್ಲಿಷ್ ನಲ್ಲಿ ಕರಿ ಲೀಫ್ ಟ್ರೀ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಕೃಷ್ಣ ನಿಂಬ ಅಥವಾ ಕೃಷ್ಣ ಪತ್ರ ಅಂತ ಕೂಡ ಈ ಕರಿಬೇವಿನ ಕರೀತಾರೆ. ಸಾಮಾನ್ಯವಾಗಿ ನಾವು ಅಡ್ಗೆ ಮನೆಯಲ್ಲಿ ಈ ಕರಿಬೇವಿನ ಸೊಪ್ಪು ಇಲ್ಲದೆ ಯಾವ ಅಡ್ಗೆನೂ ಮಾಡೋದೇ ಇಲ್ಲ. ಇದರ ಉಪಯೋಗಗಳು ಏನಪ್ಪಾ ಅಂತಂದ್ರೆ, ಈ ಹಸಿ ಎಲೆಗಳನ್ನ ತಿನ್ನೋದ್ರಿಂದ ರಕ್ತಭೇದಿ ನಿಲ್ಲುತ್ತೆ. ಎರಡನೇ ಉಪಯೋಗ ಅಂದ್ರೆ, ಖಾಲಿ ಹೊಟ್ಟೆಲಿ 8 ಎಲೆ ತಿಂದ್ರೆ ಬೊಜ್ಜು ನಿವಾರಣೆ ಆಗುತ್ತೆ. ಎಲೆಗಳನ್ನ ಅರೆದು ಮಜ್ಜಿಗೆಯೊಡನೆ ಸೇವಿಸಿದ್ರೆ ಹೊಟ್ಟೆಯ ತೊಂದರೆ ಶಮನ, ಜೀರ್ಣಕೋಶ ಶುಚಿಯಾಗಿಡುತ್ತದೆ. ಕರಿಬೇವನ್ನ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆಯಲ್ಲಿ ಹಾಕಿ ಕುದಿಸಿ ನಂತರ ಆರದ ಮೇಲೆ ತಲೆಗೂದಲಿಗೆ ಹಚ್ಚಿದ್ರೆ ಕೂದಲಿಗೆ ಕಪ್ಪು ಬಣ್ಣ ಬರುವುದರ ಜೊತೆಗೆ ಕೂದಲ ಬೆಳವಣಿಗೆಗೆ ಸಹಕರಿಸುತ್ತದೆ. ಇದಕ್ಕೆ ನಿಂಬೆ ರಸವನ್ನ ಬೆರೆಸಿದರೆ ಹೊಟ್ಟು ನಿವಾರಕವಾಗಿ ಈ ಕರಿಬೇವಿನ ಸೊಪ್ಪು ಕೆಲಸ ಮಾಡುತ್ತೆ. ಮಧುಮೇಹ ರೋಗವಿರುವವರು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಸಿ ಕರಿಬೇವಿನ ಎಲೆಗಳನ್ನ ಅಗಿದು ತಿನ್ನುವುದು ಒಳ್ಳೆಯದು. ಇದಿಷ್ಟು ಕರಿಬೇವಾಯ್ತು. ಮುಂದೆ ಈ ಸೊಪ್ಪಿನ ಗುಂಪಿನಲ್ಲಿ ದಂಟಿನ ಸೊಪ್ಪನ್ನ ನೋಡೋಣ. ದಂಟಿನ ಸೊಪ್ಪಿಗೆ ಸೊಗಸಾದ ಒಂದು ಸಂಸ್ಕೃತದ ಹೆಸರಿದೆ. ಶೌಕವೀರ ಅಂತಾರೆ ಈ ದಂಟಿನ ಸೊಪ್ಪನ. ಇದು ಸೊಪ್ಪು ಸಾಮ್ರಾಜ್ಯದ ಚಕ್ರವರ್ತಿ. ದಂಟಿನ ಸೊಪ್ಪು ರುಚಿಗೆ ರುಚಿ, ತಂಪಿಗೆ ತಂಪು, ಆರೋಗ್ಯಕ್ಕೆ ಆರೋಗ್ಯ. ದಂಟಿನ ಸೊಪ್ಪು ಬಿಟ್ರೆ ಇಷ್ಟೊಂದು ಪ್ರಯೋಜನ ಕೊಡುವ ಸೊಪ್ಪು ಬೇರೊಂದಿಲ್ಲ.
ದಂಟನ್ ಬಳಸಿ ಮಲಬದ್ಧತೆ ಪರಿಹರಿಸಿ ಯಾವುದೇ ರೋಗ ಇಲ್ಲದವರು

ಕೂಡ ದಂಟಿನ ಸೊಪ್ಪನ್ನ ಆಗಾಗ ತಿನ್ನುತ್ತಾ ಇರಬೇಕು. ಆದ್ರೆ ಅದೇ ಕೆಲಸಕ್ಕಾಗಿ ಹೆಚ್ಚಾಗಿ ತಿಂದ್ರೆ ಹೊಟ್ಟೆ ಬಿಗಿದಂತಾಗುತ್ತೆ. ದಂಟಿನ ಸೊಪ್ಪಿನ ಹಸಿ ರಸವನ್ನ ಆಗಾಗ ಕುಡಿಯುತ್ತಿದ್ರೆ ಹೊಟ್ಟೆಯಲ್ಲಿನ ಜಂತುಹುಳ ಸಾಯುವುದರೊಂದಿಗೆ ಹೊಟ್ಟೆಯಲ್ಲಿರುವ ವಿಷದೋಷಗಳು ಕೂಡ ಹೋಗಲಾಡಿಸುತ್ತವೆ. ಮೂಲವ್ಯಾಧಿಯ ತೀವ್ರತೆ ಈ ದಂಟಿನ ಸೊಪ್ಪು ಬಳಸೋದ್ರಿಂದ ಕಡಿಮೆ ಆಗುತ್ತೆ. ಮಲವಿಸರ್ಜನೆ ಸರಿಯಾಗಿ ಆಗಿ ಉಷ್ಣ ಕಡಿಮೆಯಾಗಿ ದೇಹಕ್ಕೆ ತಂಪು ನೀಡುತ್ತದೆ. ಮುಂದೆ ಈ ದಂಟಿನ ಸೊಪ್ಪು ರಕ್ತಸ್ರಾವವನ್ನು ಕೂಡ ತಡೆಯುತ್ತದೆ. ಅಧಿಕ ಸ್ರಾವವಾಗಿ ನಾನಾ ವಿಧವಾದ ಬಾಧೆಗಳನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಅವರು ಸಾಮಾನ್ಯ ಆರೋಗ್ಯ ಹಾಳಾಗಿ ರಕ್ತಹೀನತೆಯಿಂದ ಒಣಗಿದಂತ ಆಗುತ್ತಾರೆ. ಈ ನಿಟ್ಟಿನಲ್ಲಿ ದಂಟಿನ ಸೊಪ್ಪು ಹೆಣ್ಣು ಮಕ್ಕಳಿಗೆ ಸಹಕಾರಿ. ಮುಂದೆ ಈ ಸೊಪ್ಪಿನ ಗುಂಪಿನಲ್ಲಿ ಬಸಳೆಯನ್ನು ತೆಗೆದುಕೊಳ್ಳೋಣ. ಈ ಬಸಳೆಯಲ್ಲಿ ಬಿಳಿ ಬಸಳೆ, ಕೆಂಪ್ ಬಸಳೆ, ಹಿರಿ ಬಸಳೆ ಅಂತ ಮೂರು ತರದ್ದಿದೆ. ಇದರ ವೈಜ್ಞಾನಿಕ ಸಸ್ಯನಾಮ ಬ್ಯಾಸೆಲ್ಲಾ, ಬ್ಯಾಸೆಲ್ಲಾ ಅಬ್ರಾ, ಬ್ಯಾಸೆಲ್ಲಾ ರುಬ್ರಾ, ಬ್ಯಾಸೆಲ್ಲಾ ಕಾರ್ಡಿಫೋಲಿಯಾ ಅಂತ ಇದರ ವೈಜ್ಞಾನಿಕ ಅಂದ್ರೆ ಸೈಂಟಿಫಿಕ್ ಹೆಸರುಗಳು. ಬಸಳೆ ಸೊಪ್ಪು ಗುಣದಲ್ಲಿ ತಂಪು. ಬಸಳೆ ಸೊಪ್ಪು ಜ್ವರ ನಿವಾರಕ, ಶಕ್ತಿವರ್ಧಕವಾಗಿಯೂ ಕೆಲಸ ಮಾಡುತ್ತದೆ. ದೇಹದ ತೂಕ ಹೆಚ್ಚಬೇಕು ಅಂತ ಇರೋರು ಈ ಸೊಪ್ಪನ್ನ ಸೇವಿಸಬೇಕು. ಸ್ವರ ಒಡೆಯದಿದ್ರೆ ಈ ಸೊಪ್ಪಿನ ರಸ ಸೇವನೆ ಮಾಡಬೇಕು. ಆಂಶಂಕೆಯಾಗ್ತಿದ್ರೆ ಬಸಳೆ ಸೊಪ್ಪಿನ ರಸವನ್ನ ಸೇವಿಸಬೇಕು. ಮೂತ್ರ ಸಂಬಂಧಿ ದೋಷಗಳಿಗೆ ಬಸಳೆ ಸೊಪ್ಪು ರಾಮಬಾಣ. ಎಲೆಗಳನ್ನ ಹಾಲಿನಲ್ಲಿ ಹಾಕಿ ಬೇಯಿಸಿ ಕುರು ಮತ್ತು ಬಾವುಗಳ ಮೇಲೆ ಹಚ್ಚಿದ್ರೆ ಬೇಗ ಗುಣವಾಗುತ್ತದೆ. ಸುಟ್ಟ ಗಾಯಗಳಿಗೆ ಬಸಳೆ ಎಲೆಯ ರಸವನ್ನ ಬೆಣ್ಣೆಯಲ್ಲಿ ಮಿಶ್ರ ಮಾಡಿ ಹಚ್ಚಬೇಕು. ಇಲ್ಲಿಗೆ ಈ ಅಡುಗೆ ಮನೆಯಲ್ಲಿ ಉಪಯೋಗಿಸುವ ಒಂದು ಸೊಪ್ಪಿನ ಒಂದು ಗುಂಪುಗಳನ್ನ ಇಷ್ಟೊತ್ತಂಕ ನಾವು ಕೇಳಿದ್ವಿ. ಮುಂದೆ ಈ ಗುಂಪಲ್ಲಿ ದಿನನಿತ್ಯ ಉಪಯೋಗಿಸುವ ಔಷಧೀಯ ಸಸ್ಯಗಳಲ್ಲಿ ನಾವು ಪ್ರಮುಖವಾಗಿ ಅರಿಶಿನ, ಶುಂಠಿ, ಬೆಳ್ಳುಳ್ಳಿ ಮತ್ತೆ ಈರುಳ್ಳಿಗಳನ್ನು ತೆಗೆದುಕೊಳ್ಳೋಣ. ಮೊದಲನೇದಾಗಿ ಅರಿಶಿನ. ಈ ಹಳದಿ ಬಣ್ಣದ ಗೆಡ್ಡೆಗೆ ಅರಿಶಿಣವೆಂದೇ ಕನ್ನಡದಲ್ಲಿ ಕರೀತಾರೆ. ಸಂಸ್ಕೃತದಲ್ಲಿ ಹರಿದ್ರ, ಹಳದಿ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಟರ್ಮರಿಕ್ ಅಂತ ಕರೀತಾರೆ. ಇದರ ಸೈಂಟಿಫಿಕ್ ನೇಮ್ ಕ್ಯೂರ್ಕ್ಯುಮಾ ಲೋಂಗಾ, ಯಾಕೆಂದ್ರೆ ಇದರಲ್ಲಿ ಕ್ಯೂರ್ಕ್ಯುಮಿನ್ ಅಥವಾ ಕರ್ಕುಮಾ ಕ್ಯೂರ್ಕ್ಯುಮಿನ್ ಎನ್ನುವ ಒಂದು ಪದಾರ್ಥ ಇದೆ. ಅದು ನಮ್ಮ ಬಾಡಿ ಫಂಕ್ಷನ್ಸ್ ನ ರೆಗ್ಯುಲೇಟ್ ಮಾಡುತ್ತೆ. ಅರಿಶಿನವು ಮಸಾಲೆ ಸಾಂಬಾರ ಪದಾರ್ಥವಾಗಿದ್ದು ಅಡಿಗೆಯಲ್ಲಿ ಪ್ರತಿನಿತ್ಯ ಉಪಯೋಗಿಸಲ್ಪಡುತ್ತದೆ. ಶುಭ ಕಾರ್ಯಗಳಲ್ಲಿ ಅರಿಶಿನಕ್ಕೆ ಮಹತ್ವದ ಸ್ಥಾನ. ಶೋಧಕ ಗುಣವುಳ್ಳದ್ದು ಈ ಅರಿಶಿನ. ಮೈ ಚರ್ಮವನ್ನ ಸುಂದರವನ್ನಾಗಿಸುವುದು, ರೋಗ, ಕ್ರಿಮಿ, ಕ್ಯಾನ್ಸರ್ ನಿರೋಧಕ ಗುಣಗಳನ್ನ ಹೊಂದಿದೆ. ರಕ್ತವನ್ನ ಶುದ್ಧಿಗೊಳಿಸುವುದು, ಮಧುಮೇಹದಲ್ಲಿ ಗುಣಕಾರಿಯೂ ಆಗಿದೆ. ಗಂಟಲು ನೋವು, ಕೆಮ್ಮು, ಶೀತ, ಬಾವು, ಚರ್ಮ ಹಿಮ್ಮಡಿ ಒಡೆಯುವುದನ್ನ ಈ ಅರಿಶಿನ ನಿವಾರಿಸುತ್ತೆ. ರಕ್ತದೋಷ, ಮೂತ್ರದೋಷಗಳಲ್ಲಿ ಕೂಡ ಗುಣಕಾರಿಯು. ಕಾಮಾಲೆ, ಪಾಂಡುರೋಗ ನಿವಾರಿಸುವುದು, ಹುಣ್ಣು, ಗಾಯ, ಕ್ರಿಮಿ, ವ್ರಣ, ಮೊಡವೆ ಇತ್ಯಾದಿ ಚರ್ಮ ರೋಗಗಳನ್ನು ನಿವಾರಿಸಿ ಕಾಂತಿಯನ್ನುಂಟು ಮಾಡುವುದು. ಅರಿಶಿನ ವಿಷಹರ, ನಂಜು ನಿವಾರಕ, ಒಂಥರ ಆಂಟಿಸೆಪ್ಟಿಕ್ ಇದ್ದಂಗೆ. ಇದರ ಬಳಕೆಯಿಂದ ಆಹಾರ ಪದಾರ್ಥಗಳು ಕೆಡುವುದಿಲ್ಲ. ಉಪ್ಪಿನಕಾಯಿ ಕೆಡದಂತೆ ಇಡಲು ಅರಿಶಿನವನ್ನ ಅಧಿಕವಾಗಿ ಬಳಸ್ತಾರೆ. ಇದರ ಔಷಧೀಯ ಗುಣಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಕೆಮ್ಮು, ನೆಗಡಿ, ಉಸಿರಾಟದ ತೊಂದರೆ, ಗಂಟ್ಲಲ್ಲಿ ಕೆರೆತಗಳ ನಿವಾರಣೆ, ಶುದ್ಧ ಅರಿಶಿನ ಪುಡಿ ಅರ್ಧ ಚಮಚ, ಅರ್ಧ ಕಪ್ ಹಾಲಿನಲ್ಲಿ ಕಾಯಿಸಿ ಅದಕ್ಕೆ ಒಂದು ಚುಟುಕು ಕಾಳುಮೆಣಸಿನ ಪುಡಿಯನ್ನು ಬೆರೆಸಿ ದಿನದಲ್ಲಿ ಎರಡು ಬಾರಿ ಕುಡಿಯಬೇಕು. ಎರಡನೇದಾಗಿ ಗಂಟ್ಲು ನೋವು, ಗಂಟ್ಲು ಬಾವು, ಗಂಟಲಲ್ಲಿ ಗಂಟುಗಳ ನಿವಾರಣೆಗೆ ಶುದ್ಧ ಅರಿಶಿನ ಪುಡಿ ಅರ್ಧ ಚಮಚ, ಅದಕ್ಕೆ ಬೆಲ್ಲ, ಬೇಕಾಗುವಷ್ಟು ಹಾಲು ಕೂಡಿಸಿ ಚೆನ್ನಾಗಿ ಪೇಸ್ಟ್ನಂತೆ ಅರೆದುಕೊಳ್ಳಬೇಕು. ಈ ಗಂಧವನ್ನ ಗಂಟಲು ಬಾವು, ನೋವು ಹಾಗೂ ಗಂಟುಗಳ ಭಾಗಕ್ಕೆ ಲೇಪನ ಮಾಡಿಕೊಳ್ಳಬೇಕು. ಮೂರನೇದಾಗಿ ಉಗುರು ಸುತ್ತು, ಅದರ ನೋವಿನ ಒಂದು ಶಮನಕ್ಕೆ ಅರಿಶಿನ ಪುಡಿ, ಒಂದಿಷ್ಟು ಸುಣ್ಣ, ಅದಕ್ಕೆ ಒಂದಿಷ್ಟು ಕೊಬ್ಬರಿ ಎಣ್ಣೆ ಬೆರೆಸಿ ದಪ್ಪನಾಗಿ ಉಗುರು ಸುತ್ತಿಗೆ ಮೆತ್ತಿ ಬಟ್ಟೆ ಕಟ್ಟಬೇಕು. ಇದೇ ಮಿಶ್ರಣವನ್ನ ಕಾಲಿನ ಬಿರುಕು, ಹಿಮ್ಮಡಿ ಒಡೆಯುವುದಕ್ಕೆ ಲೇಪನ ಮಾಡಬೇಕು. ಗಾಯಗಳಿಂದ ರಕ್ತಸ್ರಾವವಾಗುತ್ತಿದ್ರೆ ಕೂಡಲೇ ಅರಿಶಿನ ಲೇಪನ ಮಾಡಿ ಬಟ್ಟೆ ಕಟ್ಟಬೇಕು. ಮುಂದೆ ಈ ಗುಂಪಿನಲ್ಲಿ ಶುಂಠಿಯನ್ನ ತೆಗೆದುಕೊಳ್ಳೋಣ. ಮಹೌಷಧ ಎಂಬ ಸಂಸ್ಕೃತದ ಹೆಸರಿರುವ ಒಂದು ದೊಡ್ಡ ಗಿಡಮೂಲಿಕೆ ಎಂದರೆ ಶುಂಠಿ. ಶುಂಠಿಯನ್ನ ಕೇವಲ ಆಹಾರ ಪದಾರ್ಥವಾಗಿ ಅಲ್ಲದೆ ಅದರಲ್ಲಿರುವ ಉತ್ತಮ ಔಷಧೀಯ ಗುಣಗಳನ್ನ ಅರಿತು ಉಪಯೋಗಿಸಿದರೆ ಇನ್ನೂ ಹೆಚ್ಚಿನ ಪ್ರಯೋಜನಗಳನ್ನ ಪಡೆಯಬಹುದು. ಇದರ ವೈಜ್ಞಾನಿಕ ಸಸ್ಯನಾಮ ಜಿಂಜಿಬೆರ್ ಆಫ್ಸಿನೇಲ್ ಅಂತ. ಶುಂಠಿ ಒಂದು ಪ್ರಮುಖ ಸಾಂಬಾರ ಪದಾರ್ಥ. ಆಯುರ್ವೇದದಲ್ಲಿ ಶುಂಠಿಗೆ ವಾತಹರ ಮತ್ತು ಉತ್ತೇಜಕ ಗುಣಗಳಿದೆಯೆಂದು ಹೇಳಿದೆ. ಹಾಗಾಗಿ ಇದನ್ನು ಅಜೀರ್ಣ ವ್ಯಾಧಿ ಮತ್ತು ವಾತದ ಹೊಟ್ಟೆ ಶೂಲೆಗೆ ಕೊಡುತ್ತಾರೆ. ಹಲವು ಶಕ್ತಿದಾಯಕ ಮತ್ತು ಉತ್ತೇಜಕ ಔಷಧಗಳ ಜೊತೆಗೆ ಇದು ವಿಶೇಷಣವಾಗಿ ಸೇರುತ್ತದೆ. ಈ ಶುಂಠಿಯ ಔಷಧೀಯ ಗುಣಗಳು ಏನಪ್ಪಾ ಅಂತಂದ್ರೆ, ತಿನ್ನುವ ಆಹಾರದಲ್ಲಿ ಆಸಕ್ತಿ ಬರಬೇಕಾದ್ರೆ, ಬಾಯಿಯ ರುಚಿ ಉಳಿಯಬೇಕಾದ್ರೆ,
ತಿಂದ ಆಹಾರ ಯಾವ ತೊಂದರೆಯನ್ನುಂಟು

ಂತೆ ಇರಬೇಕಾದ್ರೆ ಭೋಜನಕ್ಕೆ ಮೊದಲು ಶುಂಠಿಯನ್ನು ತಿನ್ನಬೇಕು. ಶುಂಠಿಯನ್ನು ತಿಂದ್ರೆ ರೋಗಗಳು ಬರುವುದಿಲ್ಲ ಎಂದು ಆಯುರ್ವೇದ ಶಾಸ್ತ್ರ ಹೇಳುತ್ತದೆ. ಸಮಸ್ತ ಪಿತ್ತದ ಲಕ್ಷಣಗಳಿಗೂ ಶುಂಠಿ ಒಂದು ಅದ್ಭುತವಾದ ಔಷಧಿ. ಹೊಟ್ಟೆಯಲ್ಲಿರುವ ಕೆಟ್ಟ ಪದಾರ್ಥಗಳು ಅಂದ್ರೆ ಟಾಕ್ಸಿನ್ಸ್ನ ತೆಗೆದುಹಾಕಿ ಹೊಟ್ಟೆನ ಶುಚಿಗೊಳಿಸುತ್ತದೆ. ಕರುಳಿನಲ್ಲಿ ಬೆಳೆಯುವ ವಾತವನ್ನು ತಗ್ಗಿಸುತ್ತದೆ. ಹಸಿ ಶುಂಠಿ ರಸ, ಒಂದು ಚಮಚ ಜೇನುತುಪ್ಪ, ಒಂದು ಚಮಚ ಬೆರೆಸಿ ದಿನದಲ್ಲಿ 4 ಸಲ ಕುಡಿದ್ರೆ ಶೀತ, ನೆಗಡಿ, ಕೆಮ್ಮು ನಿವಾರಣೆ ಆಗುತ್ತದೆ. ಸಯಾಟಿಕ, ಸೊಂಟದ ನೋವು, ಮೊಣಕಾಲಿನ ನೋವು, ಕುತ್ತಿಗೆ ನೋವು, ಕೀಲುಗಳ ನೋವು, ಅಲ್ಲದೆ ಪಾರ್ಶ್ವವಾಯುವಿನಲ್ಲಿಯೂ ಕೂಡ ರೋಗವು ಶೀಘ್ರವಾಗಿ ತಗ್ಗುವಂತೆ ಮಾಡುತ್ತದೆ. ಮುಂದೆ ಈ ಗುಂಪಿನಲ್ಲಿ ಬರುವಂತದ್ದು ಅಡುಗೆ ಮನೆಯಲ್ಲಿ ನಾವು ನಿತ್ಯ ಉಪಯೋಗಿಸುವಂತದ್ದು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಸಹಜವಾಗಿ ಕೈಗೆ ಎಟುಕುವಂತೆ ಸಿಗುವಂತಹ ಒಂದು ಔಷಧೀಯ ಸಸ್ಯ. ಅದು ನಮ್ಮ ಆಹಾರಕ್ಕೆ ರುಚಿಯನ್ನು ಕೊಡುವುದರ ಜೊತೆಗೆ ಅದರಲ್ಲಿ ಅಸಾಮಾನ್ಯವಾದಂತಹ ಔಷಧೀಯ ಗುಣಗಳಿವೆ. ಇದರ ವೈಜ್ಞಾನಿಕ ಸಸ್ಯನಾಮ ಏಲಿಯಂ ಸಟೈವಂ ಅಂತ. ಇದರಲ್ಲಿ ಆಲಿಸಿನ್ ಎನ್ನುವಂತಹ ಒಂದು ಕಾಂಪೌಂಡ್ ಇದೆ. ಇದು ಪೆನ್ಸಿಲಿನ್ಗೆ ಸಮಾನವಾಗಿದೆ. ಬೆಳ್ಳುಳ್ಳಿ ಈರುಳ್ಳಿ ಜಾತಿಗೆ ಸೇರಿದ ಸಾಂಬಾರ ಪದಾರ್ಥ. ಇದರಲ್ಲಿ ಆಂಟಿಬಯೋಟಿಕ್ ಪ್ರಾಪರ್ಟೀಸ್ ಇದೆ. ಇಟ್ ಈಸ್ ಆಲ್ಸೋ ಆಂಟಿ ಇನ್ಫ್ಲಮೇಟರಿ, ಅಂದ್ರೆ ಊತ ಕಡಿಮೆ ಮಾಡುವಂತಹ ಒಂದು ಶಕ್ತಿಯನ್ನ ಈ ಬೆಳ್ಳುಳ್ಳಿ ಹೊಂದಿದೆ. ಇದು ಆಂಟಿ ವೈರಲ್ ಕೂಡ ಹೌದು, ಆಂಟಿ ಪ್ಯಾರಾಸೈಟಿಕ್, ಆಂಟಿ ಫಂಗಲ್ ಗುಣವನ್ನು ಕೂಡ ಈ ಬೆಳ್ಳುಳ್ಳಿ ಹೊಂದಿದೆ. ಇದು ಆಂಟಿ ಆಕ್ಸಿಡೆಂಟ್ ನಂತೆ ಕೆಲಸ ಮಾಡುತ್ತದೆ. ಇದಕ್ಕೆ ಕ್ಯಾನ್ಸರ್ ಗುಣ ಮಾಡುವ ಶಕ್ತಿಯನ್ನು ಕೂಡ ಇದು ಹೊಂದಿದೆ. ಕೆಮ್ಮು ಶೀತಕ್ಕೆ ಇದೊಂದು ಉತ್ತಮವಾದ ಔಷಧಿ. ಬೆಳ್ಳುಳ್ಳಿ ರಸವನ್ನ ಜಠರದ ರೋಗಗಳು, ಚರ್ಮದ ವ್ಯಾಧಿಗಳು ಮತ್ತು ಕಿವಿ ನೋವುಗಳ ಶಮನಕ್ಕಾಗಿ ಉಪಯೋಗಿಸುತ್ತಾರೆ. ಮನುಷ್ಯರು ಬೆಳ್ಳುಳ್ಳಿಯನ್ನು ಸೇವಿಸಿದಾಗ ಕರುಳಿನಲ್ಲಿ ವಿಟಮಿನ್ B1 ಉತ್ಪತ್ತಿ ಹೆಚ್ಚುತ್ತದೆ. ಥಯಾಮಿನ್ ಮತ್ತು ಆಲಿಸಿನ್ ರಿಯಾಕ್ಟ್ ಆದಾಗ B1 ಉತ್ಪತ್ತಿಯಾಗುತ್ತದೆ. ಕರುಳಿನಲ್ಲಿ ಥಯಾಮಿನ್ಗಿಂತ ಜಾಗೃತಿಯಾಗಿ ಇದು ಹೀರಲ್ಪಡುತ್ತದೆ. ಹಾಲ್ನಲ್ಲಿ ಒಂದು ಬೆಳ್ಳುಳ್ಳಿ ಹಾಕಿ ಕುದಿಸಿ, ಹಾಲು ನೀರು ಎರಡನ್ನೂ ಬೆರೆಸಿ ಬೆಳ್ಳುಳ್ಳಿ ಹಾಕಿ ಕುದಿಸಿ ಸೋಸಿ ಅದಕ್ಕೆ ಒಣದ್ರಾಕ್ಷಿ ಒಂದು 8 ಹಾಕಿ ಆ ಹಾಲನ್ನ 48 ದಿವಸ ಕುಡಿದ್ರೆ BP ತನ್ನಿಂದ ತಾನೇ ಕಂಟ್ರೋಲ್ಗೆ ಬರುತ್ತೆ. ಎಳ್ಳೆಣ್ಣೆಯಲ್ಲಿ 2 ಹಿಲ್ಕ್ ಬೆಳ್ಳುಳ್ಳಿ ಸೇರಿಸಿ ಕುದಿಸಿ ಆರದ ನಂತರ ಕಿವಿಗೆ ಹಾಕಿದ್ರೆ ಕಿವಿ ನೋವು ಮಾಯ. ಲಕ್ವ ಹೊಡೆದ ತಕ್ಷಣ ಬೆಳ್ಳುಳ್ಳಿಯನ್ನ ನೀರಿನಲ್ಲಿ ಅರೆದು ರಸವನ್ನ ಕುಡಿಸಿ ಅನಂತರ ಬೆಳ್ಳುಳ್ಳಿಯನ್ನು ಜಜ್ಜಿ ಅಂಗಾಲಿಗೆ ಕಟ್ಟುವುದರಿಂದ ದೇಹ ಬಿಸಿಯಾಗುತ್ತದೆ. ಮುಂದೆ ಸಾಸಿವೆ, ಜೀರಿಗೆ, ಕಾಳುಮೆಣಸು, ಏಲಕ್ಕಿ, ಓಮು ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವು ಎಲ್ಲ ಕೂಡ ನಾವು ದಿನನಿತ್ಯ ಅಡುಗೆ ಮನೆಯಲ್ಲಿ ಉಪಯೋಗಿಸುವಂತಹದ್ದು. ಈ ಸಾಸಿವೆಯನ್ನ ಇಂಡಿಯನ್ ಮಸ್ಟರ್ಡ್ ಅಂತ ಕರೀತಾರೆ. ಇದರ ವೈಜ್ಞಾನಿಕ ಸಸ್ಯನಾಮ ಬ್ರಾಸಿಕಾ ಜಂಕಿಯಾ. ದಿನನಿತ್ಯ ನಾವು ಯಾವುದೇ ತಿಂಡಿ ಮಾಡ್ಲಿ, ಅಡುಗೆ ಮಾಡ್ಲಿ, ಸಾಸಿವೆ ಬೇಕೇ ಬೇಕು. ಸಾಸಿವೆ ಇಲ್ಲದ ಅಡುಗೆ ಮನೆ ಅಪೂರ್ಣ. ಹಿಂದೆ ನಮ್ಮ ಹಿರಿಯರು ಹೇಳುತ್ತಿದ್ರು, ಒಗ್ಗರಣೆ ಹಾಕದೆ ಕಡೆಗೊಂದು ಚಟ್ನಿ ಕೂಡ ಬಡಿಸಬಾರದು ಎಂದು. ಹೃದಯಾಘಾತ ತಡೆಯುವಲ್ಲಿ ಸಾಸಿವೆ ಎಣ್ಣೆಯ ಪಾತ್ರ ಅಪಾರ. ಸಾಸಿವೆ ಎಣ್ಣೆಯಲ್ಲಿ ಆಲ್ಫಾ ಲಿನೋಲಿಕ್ ಆಸಿಡ್ ಇರುವುದರಿಂದ ಇದು ಹೃದಯಕ್ಕೆ ರಕ್ಷಣೆಯನ್ನು ಒದಗಿಸುತ್ತದೆ. ಬ್ಲಡ್ ಪ್ರೆಷರ್ ಇರೋರಿಗೆ ಈ ಆಲ್ಫಾ ಲಿನೋಲಿಕ್ ಆಸಿಡ್ ತುಂಬಾನೇ ಸಹಾಯ ಮಾಡುತ್ತೆ. ಆದ್ರಿಂದ ಹೃದಯದ ಅಪಾಯ ಕಡಿಮೆ. ಇದು ಒಮೆಗಾ 3 ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ನ ಒಂದು ಮೂಲವಾಗಿರುತ್ತದೆ. ಸೂರ್ಯಕಾಂತಿ ಎಣ್ಣೆ ಅಂತ ಏನ್ ಕರೀತೀವಿ ಅಥವಾ ಇತರ ಯಾವುದೇ ಎಣ್ಣೆಗಳಿಗಿಂತ ಸಾಸಿವೆ ಎಣ್ಣೆ ಉಪಯೋಗಿಸಿದರೆ ಹೃದಯದ ಅಪಾಯ ಕಡಿಮೆ ಅಂತ ತಿಳಿಸಿದ್ದಾರೆ. ಗಂಟಲಿನ ಬೇನೆಗೆ ಸಾಸಿವೆ ಎಣ್ಣೆಯನ್ನ ಬಿಸಿ ಮಾಡಿ ಲೇಪಿಸಿದ್ರೆ ಬಹಳನೇ ಉತ್ತಮ ಆಗುತ್ತೆ. ಬಾಡಿ ಮಸಾಜ್ಗೆ ಇದಕ್ಕಿಂತ ಬೇರೆ ಎಣ್ಣೆ ಇನ್ನೊಂದಿಲ್ಲ. ಇದ್ರ ಉಪಯೋಗ ಇನ್ನೊಂದೇನಪ್ಪಾ ಅಂತಂದ್ರೆ, ಉಳುಕಿರುವ ಕೀಲುಗಳಿಗೆ ಎಣ್ಣೆಯನ್ನ ಬಿಸಿ ಮಾಡಿ ನೀವುವುದರಿಂದ ಗುಣ ಕಾಣುತ್ತದೆ. ಸಂಧಿವಾತದ ಅಥವಾ ನರಗಳ ಸಂಬಂಧದ ನೋವುಗಳಿಗೆ ಎಲೆಗಳನ್ನ ಅಥವಾ ಬೀಜಗಳನ್ನ ಅರೆದು ಬಿಸಿ ಮಾಡಿ ಪೋಟ್ಲಿಸ್ ಕಟ್ಟುವುದರಿಂದ ಗುಣವಾಗುತ್ತದೆ. ಮುಂದೆ ಈ ಗುಂಪಿನಲ್ಲಿ ಬರುವಂತದ್ದು ಜೀರಿಗೆ. ಜೀರಿಗೆ ಆಕಾರದಲ್ಲಿ ಚಿಕ್ಕದಾದ್ರೂ ಹಲವಾರು ರೋಗಗಳ ನಿವಾರಣೆಯ ಗುಣಗಳನ್ನು ಹೊಂದಿದೆ. ಇದರ ವೈಜ್ಞಾನಿಕ ಸಸ್ಯನಾಮ ಕ್ಯೂಮಿನಮ್ ಸೈಮಿನಿಯಂ ಅಂತ. ಕ್ಯೂಮಿನಮ್ ಸೈಮಿನಿಯಂ ಇದನ್ನ ಇಂಗ್ಲಿಷ್ನಲ್ಲಿ ಕ್ಯೂಮಿನ್ ಸೀಡ್ ಅಂತ ಕೂಡ ಕರೀತಾರೆ. ಈ ಜೀರಿಗೆ ಕೂಡ ನಾವು ತಂಬುಳಿ, ತಿಳಿಸಾರಿನ ಪುಡಿ ಮತ್ತು ಎಲ್ಲಾ ಮಸಾಲೆ ಪುಡಿಗಳಿಗೆ ಅತ್ಯವಶ್ಯಕ. ಇದರ ಔಷಧೀಯ ಗುಣಗಳು ಏನಪ್ಪಾ ಅಂತಂದ್ರೆ, ಈ ಜೀರಿಗೆ ಸಕ್ಕರೆ, ಒಣಶುಂಠಿ ಮತ್ತು ಸ್ವಲ್ಪ ಉಪ್ಪನ್ನ ಸಮಾನವಾಗಿ ಬೆರೆಸಿ ನುಣ್ಣಗೆ ಪುಡಿ ಮಾಡಿ ಅರ್ಧ ಲೋಟ ಬಿಸಿನೀರಲ್ಲಿ ಹಾಕಿ ನಿಂಬೆಹಣ್ಣನ್ನ ಹಿಂಡಿ ಸೇವಿಸಿದ್ರೆ ಹೊಟ್ಟೆ ನೋವು
ತಕ್ಷಣ ಉಪಶಮನವಾಗುತ್ತದೆ. ಇದನ್ನ ಚೆನ್ನಾಗಿ ಅರೆದು ಹಾಲಿನಲ್ಲಿ ಕದಡಿ ತಲೆಗೆ ಚೆನ್ನಾಗಿ ತಿಕ್ಕಿಕೊಂಡು ಸ್ನಾನ ಮಾಡುವುದರಿಂದ ಹೊಟ್ಟು ಉದುರುವುದು ಕಡಿಮೆಯಾಗುತ್ತದೆ. ಮೂರನೇದಾಗಿ ಮಜ್ಜಿಗೆಯಲ್ಲಿ ಸ್ವಲ್ಪ ಜೀರಿಗೆ ಪುಡಿಯನ್ನ ಮತ್ತು ಉಪ್ಪನ್ನ ಬೆರೆಸಿ ಸೇವಿಸಿದರೆ ಪಿತ್ತರೋಗಗಳು ಕಡಿಮೆಯಾಗುತ್ತದೆ. ಜೀರಿಗೆಯನ್ನ ಅರೆದು ನೀರಿನಲ್ಲಿ ಕುದಿಸಿ ಬಾಣಂತಿಯರಿಗೆ ಕೊಡುವುದರಿಂದ ಎದೆಯ ಹಾಲು ಹೆಚ್ಚಾಗುವುದು ಮತ್ತು ಗರ್ಭಕೋಶದ ಉರಿ ಅಥವಾ ಸಂಕಟ ಗುಣವಾಗುವುದು. ದಂತಕ್ಷಯ ನಿವಾರಣೆಗೆ ಜೀರಿಗೆ ಎತ್ತಿದ ಕೈ, ಹುರಿದ ಜೀರಿಗೆ ಮತ್ತು ಹರಳುಪ್ಪು ಸೇರಿಸಿ

ಹಲ್ಲುಜ್ಜೋದ್ರಿಂದ ಒಸಡುಗಳಿಂದ ರಕ್ತ ಸೋರುವುದು ಗುಣವಾಗುತ್ತದೆ. ಮುಂದೆ ಈ ಗುಂಪಿನಲ್ಲಿ ಬರುವಂತದ್ದು ಕಾಳುಮೆಣಸು. ಕರಿಮೆಣಸು ಅಥವಾ ಕಾಳುಮೆಣಸು ಅಡಿಗೆ ಮನೆಯಲ್ಲಿ ಅಡಿಗಡಿಗೆ ಬಳಸಲ್ಪಡುವ ಒಂದು ಪ್ರಮುಖ ಸಾಂಬಾರ ಪದಾರ್ಥ. ಇದೊಂದು ಬಳ್ಳಿ ಸಸ್ಯ, ಸರ್ವ ಋತುಗಳ ಬೆಲೆ ಇದು. ಇದು ಪೈಪರೇಸಿ ಕುಟುಂಬಕ್ಕೆ ಸೇರಿದ್ದು. ಇದರ ಸೈಂಟಿಫಿಕ್ ಹೆಸರು ಪೈಪರ್ ನಿಗ್ರಮ್. ಕರಿಮೆಣಸು ಮೊದಲು ಪ್ರಾರಂಭದಲ್ಲಿ ಕರಿಯಾಗಿರುವುದಿಲ್ಲ. ದ್ರಾಕ್ಷಿಯ ಗೊಂಚಲಿನಂತೆ ಕಾಯಿಯಾಗಿದ್ದಾಗ ಹಸಿರು ಬಣ್ಣದಲ್ಲಿರುವುದು, ಪಕ್ವಗೊಂಡು ಹಣ್ಣಾದಾಗ ಕೆಂಪು ಬಣ್ಣದಲ್ಲಿರುವುದು, ಬಳ್ಳಿಯಲ್ಲೇ ಒಣಗಿದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ, ಕಪ್ಪಾಗುತ್ತದೆ. ಕೇರಳ ಈ ಬೆಳೆಯ ಪ್ರಧಾನ ಪ್ರಾಂತ್ಯವಾಗಿರುವುದು. ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಹೆಚ್ಚಿನ ಪ್ರಮಾಣದಲ್ಲಿರುವುದು, ಆದರೆ ಯಾವ ಅನ್ನಾಂಗವೂ ಕೂಡ ಇದರಲ್ಲಿ ಇರುವುದಿಲ್ಲ. ಇದರ ಔಷಧಿ ಗುಣ ಏನಪ್ಪಾ ಅಂತಂದ್ರೆ, ನೆಗಡಿ ಹಾಗೂ ಕೆಮ್ಮಿರುವಾಗ ಕರಿಮೆಣಸನ್ನ ಹುರಿದು ನುಣ್ಣಗೆ ಪುಡಿ ಮಾಡಿ ವೇಳೆಗೆ ಕಾಲು ಚಮಚ ಪ್ರಮಾಣದಲ್ಲಿ ಈ ಚೂರ್ಣವನ್ನು ಜೇನುತುಪ್ಪದಲ್ಲಿ ಬೆರೆಸಿ ದಿನಕ್ಕೆರಡು ಬಾರಿಯಂತೆ ಸೇವಿಸುತ್ತಾ ಬರಬಹುದು. ಯುವಕ ಯುವತಿಯರನ್ನ ಕಾಡುವ ಮುಖದ ಅಂದವನ್ನ ಹಾಳು ಮಾಡುವಂತಹ ಮೊಡವೆಯ ಕಾಟವನ್ನು ತಪ್ಪಿಸಿಕೊಳ್ಳಲು ಮೆಣಸಿನ ಕಾಳನ್ನ ನೀರಿನಲ್ಲಿ ತೇದು ಮೊಡವೆ ಮೇಲೆ ಹಚ್ಚುತ್ತಾ ಬಂದ್ರೆ ಗುಣ ದೊರೆಯುವುದು. ಕಫ, ಎದೆಯಲ್ಲಿ ಗೊರಗೊರ ಶಬ್ದ ಮಾಡಿ ತಲೆ ಕೆಡಿಸುವಾಗ ನಾಲ್ಕೈದು ಮೆಣಸಿನ ಕಾಳಿನೊಡನೆ ಒಂದೆರಡು ಉಪ್ಪಿನ ಹರಳನ್ನ ಬೆರೆಸಿ ಒಂದು ವೀಳ್ಯದೆಲೆ ಒಳಗಿಟ್ಟು ಅದನ್ನು ಜಗಿದು ತಿನ್ನುವುದರಿಂದ ಕಫವು ಸಲೀಸಾಗಿ ಹೊರಬೀಳುವುದು. ಮುಂದೆ ಈ ಗುಂಪಿನಲ್ಲಿ ನಾವು ಓಮ್ ಅನ್ನ ತೆಗೆದುಕೊಳ್ಳೋಣ. ಇದನ್ನ ಅಜಾಮೂಲ ಗಿಡ ಅಂತ ಕೂಡ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಕ್ಯಾರಮ್ ಕಾಪ್ಟಿಕಮ್ ಅಂತ. ಸಂಸ್ಕೃತದಲ್ಲಿ ಇದನ್ನ ಅಜಮೋದ ಅಂತ ಕರೀತಾರೆ. ಇಂಗ್ಲಿಷ್ ನಲ್ಲಿ ಬಿಷಪ್ ಸ್ವೀಡ್ ಆರ್ ಓಮಮ್ ಪ್ಲಾಂಟ್ ಅಂತ ಕರೀತಾರೆ. ಈ ಓಮಿನ ಉಪಯೋಗ ಏನಪ್ಪಾ ಅಂದ್ರೆ, ಕಫದಿಂದ ಉಸಿರಾಟದ ತೊಂದರೆಯಾಗಿದ್ರೆ ಎರಡು ಚಮಚ ಓಮದ ಪುಡಿಯನ್ನ ಮಜ್ಜಿಗೆಯಲ್ಲಿ ಸೇರಿಸಿ ಕುಡಿದ್ರೆ ಉಸಿರಾಟ ಸುಗಮವಾಗುತ್ತೆ. ಮಕ್ಕಳಿಗೆ ಶೀತದಿಂದ ಮೂಗು ಕಟ್ಟಿದ್ರೆ ಒಂದು ಹಿಡಿಯಷ್ಟು ಓಮನ್ನ ಪುಡಿ ಮಾಡಿ ಬಟ್ಟೆಯಲ್ಲಿ ಕಟ್ಟಿ ತಲೆದಿಂಬಿನ ಕೆಳಗೆ ಇಟ್ಟರೆ ಕಟ್ಟಿರುವ ಮೂಗು ಬಿಡುತ್ತೆ. ಓಮು ಮತ್ತು ಒಣಶುಂಠಿಯನ್ನ ಸಮ ಪ್ರಮಾಣದಲ್ಲಿ ಸೇರಿಸಿ ಅರೆದು ಪುಡಿ ಮಾಡಿ ಉಪ್ಪಿನ ಜೊತೆಯಲ್ಲಿ ಬೆಚ್ಚಗಿರುವ ನೀರಿನಲ್ಲಿ ಸೇವಿಸಿದರೆ ಅಜೀರ್ಣ, ಗ್ಯಾಸ್ನಿಂದ ಉಂಟಾಗುವ ತಲೆನೋವು, ಬೆನ್ನು ನೋವು ಎಲ್ಲ ನಿವಾರಣೆ ಆಗುತ್ತದೆ. ಇದರಲ್ಲಿ ಥೈಮೋಲ್ ಇರುವುದರಿಂದ ಬಾಯಿಯ ದುರ್ಗಂಧ ಹಾಗೂ ಕ್ರಿಮಿನಾಶಕವಾಗಿಯೂ ಅನೇಕ ಟೂತ್ಪೇಸ್ಟ್ಗಳಲ್ಲಿ ಬಳಸಲಾಗುತ್ತದೆ. ಮುಂದೆ ಈ ಗುಂಪಿನಲ್ಲಿ ಏಲಕ್ಕಿಯನ್ನು ತೆಗೆದುಕೊಳ್ಳೋಣ. ಲೆಸ್ಸರ್ ಕಾರ್ಡಮಮ್, ಹಸಿರು ಏಲಕ್ಕಿ, ಮಲ್ಬಾರ್ ಏಲಕ್ಕಿ, ಛೋಟಾ ಇಲಾಚಿ ಎಂದು ಕರೆಸಿಕೊಳ್ಳುವ ಚಿಕ್ಕ ಜಾತಿಯ ಏಲಕ್ಕಿಯ ವಾಣಿಜ್ಯ ನಾಮ ಏಲಕ್ಕಿ. ಇದು ಸಾಂಬಾರ ಜಿನಸಿಗಳ ರಾಣಿ. ಭಾರತದ ಸಾಂಬಾರಗಳಲ್ಲಿ ಇದು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಭಾರತೀಯ ಏಲಕ್ಕಿ ರುಚಿ ವಾಸನೆಗಳಲ್ಲೂ ಅತ್ಯಂತ ಉತ್ಕೃಷ್ಟವಾದುದು. ಇದನ್ನ ಅಡುಗೆ ಮನೆಯಲ್ಲಿ ಪಾಯಸ, ಮಿಠಾಯಿ, ಸಾಮಾನ್ಯವಾಗಿ ಎಲ್ಲಾ ಸಿಹಿ ತಿಂಡಿಗಳಲ್ಲಿ ಈ ಏಲಕ್ಕಿಯನ್ನು ನಾವು ಉಪಯೋಗಿಸುತ್ತೇವೆ. ಇದರ ಸೈಂಟಿಫಿಕ್ ಹೆಸರು ಅಂದ್ರೆ ವೈಜ್ಞಾನಿಕ ಸಸ್ಯನಾಮ ಕಾರ್ಡಿಯೋಸ್ಪರ್ಮಮ್ ಹ್ಯಾಲಿಕಾಕಬಮ್ ಅಂತ. ಔಷಧಗಳಲ್ಲಿ ಇದನ್ನ ಉತ್ತೇಜಕ, ವಾತಹರ ಮತ್ತು ಮೂತ್ರವರ್ಧಕವಾಗಿಯೂ ಉಪಯೋಗಿಸುತ್ತಾರೆ. ವಾಕರಿಕೆ ಮತ್ತು ವಾಂತಿ ಬರುವುದನ್ನ ಇದು ತಡೆಗಟ್ಟುತ್ತದೆ. ಅಲ್ಲದೆ ಹೃದಯೋತ್ತೇಜಕವಾಗಿಯೂ ವರದಿಯಾಗಿದೆ. ಔಷಧಿಯ ಉಪಯೋಗಗಳು ಏನಪ್ಪಾ ಅಂತಂದ್ರೆ, ಏಲಕ್ಕಿ ಮತ್ತು ದಾಲ್ಚಿನಿ ಇವುಗಳ ಕಷಾಯ ತೆಗೆದು ಬಾಯಿ ಮುಕ್ಕಳಿಸುವುದರಿಂದ ಫರಂಜೈಟಿಸ್, ಗಂಟ್ಲು ಹುಣ್ಣು, ಫ್ಲೂ ಕಾಯಿಲೆಗಳಲ್ಲಿ ಮತ್ತೆ ಧ್ವನಿಯು ಗಡಸಾಗುವುದು ಮುಂತಾದವುಗಳನ್ನ ವಾಸಿ ಮಾಡಬಹುದು. ಫ್ಲೂ ಕಾಯಿಲೆ ಬರದಂತೆ ತಡೆಗಟ್ಟುವಲ್ಲಿಯೂ ಕೂಡ ಈ ಏಲಕ್ಕಿ ಸಹಾಯಕಾರಿ. ದಿನ ಫ್ಲೂ ಬಂದವರು ಈ ಏಲಕ್ಕಿಯೊಂದು ಕಷಾಯದಲ್ಲಿ ಬಾಯಿ ಮುಕ್ಕಳಿಸುವುದರಿಂದ ತುಂಬಾನೇ ಒಳ್ಳೆಯದು. ಟೀ ಪುಡಿಯಲ್ಲಿ ಏಲಕ್ಕಿ ಪುಡಿ ಬೆರೆಸಿದ ಚಹಾವನ್ನ ಕುಡಿದರೆ ಎಂತ ಒತ್ತಡವಿದ್ರೂ ಆಲಸ್ಯ ಮಾಯ ಆಗಿ ಬಿಡುತ್ತೆ. ಹಸಿವಾಗದೆ ಬಳಲುತ್ತಿರುವವರು ಏಲಕ್ಕಿಯ ಪುಡಿಯನ್ನ ಬಾಳೆಹಣ್ಣಿನ ತಿರುಳಿನೊಂದಿಗೆ ಬೆರೆಸಿ ಪ್ರತಿ ರಾತ್ರಿ ಮಲಗಿಕೊಳ್ಳುವ ಮೊದಲು ಕೆಲವು ದಿನಗಳವರೆಗೆ ತೆಗೆದುಕೊಂಡ್ರೆ ಹಸಿವು ಹೆಚ್ಚಾಗುತ್ತದೆ, ಜೀರ್ಣ ಶಕ್ತಿಯು ಅಧಿಕವಾಗುತ್ತದೆ. ಇನ್ನೊಂದೇನಪ್ಪಾ ಇದ್ರ ಉಪಯೋಗ ಅಂತಂದ್ರೆ, ಪ್ರತಿನಿತ್ಯ ಸ್ವಲ್ಪ ಏಲಕ್ಕಿಯ ಪುಡಿಯನ್ನ ಜೇನಿನೊಂದಿಗೆ ಅಥವಾ ಹಸುವಿನ ತುಪ್ಪದೊಂದಿಗೆ ಸೇವಿಸಿದರೆ ವೃದ್ಧರು ಕೂಡ ಆರೋಗ್ಯವಾಗಿರಬಹುದು. ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರತಿನಿತ್ಯ ರಾತ್ರಿ ಮಲಗುವ ಮೊದಲು ಒಂದು ಲೋಟ ಹಾಲಿನಲ್ಲಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಜೇನುತುಪ್ಪ ಕಲಸಿ ಕುಡಿದ್ರೆ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ. ಇಷ್ಟೆಲ್ಲ ನಾವು ಅಡುಗೆ ಮನೆಯಲ್ಲಿ ಉಪಯೋಗಿಸುವ ಸಸ್ಯಗಳ ಬಗ್ಗೆ ತಿಳ್ಕೊಂಡ್ವಿ. ನಮ್ಮ ಆರೋಗ್ಯ ನಮ್ಮ ಅಂಗೈಯಲ್ಲಿದೆ, ನಮ್ಮ ಅಡುಗೆ ಮನೆಯ ಕಪಾಟಿನಲ್ಲಿದೆ. ಸ್ತ್ರೀ ಸಂಸಾರದ ಕಣ್ಣು. ಸ್ತ್ರೀಯೊಬ್ಬಳು ಸಂಸಾರದಲ್ಲಿ ಬುದ್ಧಿವಂತಿಯಾದ್ರೆ ಆಕೆ ಇಡೀ ಕುಟುಂಬದ ಎಲ್ಲ ಸದಸ್ಯರ ಆರೋಗ್ಯವನ್ನ ಕಾಪಾಡಬಲ್ಲಳು. ದೇಹವಿಲ್ಲದೆ ಜೀವವಿಲ್ಲ. ಜೀವವನ್ನು ಒಳ್ಳೆಯ ಗತಿಗೆ ಒಯ್ಯಬೇಕಾದ್ರೆ ದೇಹ ಸುಸ್ಥಿತಿಯಲ್ಲಿಡಬೇಕು. ಅನಾರೋಗ್ಯದಿಂದ ದೇಹಕ್ಕೆ ಸಂಬಂಧಪಟ್ಟ ವ್ಯಕ್ತಿಗೆ ಮಾತ್ರವಲ್ಲ, ಆ ಸುತ್ತಮುತ್ತಲಿನ ಸಮಾಜಕ್ಕೆ ಕೂಡ ಹಾನಿಕಾರಕವಾದುದು. ತನಗಾಗಿ ಮಾತ್ರವಲ್ಲ, ತನ್ನ ಪರಿಸರದ ದೃಷ್ಟಿಯಿಂದ ಕೂಡ ದೇಹದ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯ. ಶರೀರ ಮಾಧ್ಯಮ
ಕಲುಧರ್ಮ ಸಾಧನಂ ಎಂದು ಮಹರ್ಷಿಗಳು ಹೇಳಿದ್ದಾರೆ. ಅವರು ಎಂದು ಮನುಜ ಶರೀರವಿದೇನು ಸುಖ ಎಂದು ಯಾವತ್ತೂ ಬೇಸರಿಸಿರಲಿಲ್ಲ. ಪಶ್ಚೇಮ

ಶರದಶತಂ ಜೀವೇಮ ಶರದಶತಂ, 100 ವರ್ಷ ನಮ್ಮ ಕಣ್ಣುಗಳು ಚೆನ್ನಾಗಿರಲಿ, 100 ವರ್ಷ ನಮಗೆ ಆಯಸ್ಸಿರಲಿ ಎಂಬ ಆಶಯ ತೈತರೀಯಾರಣ್ಯಕದ್ದು. ಶಾಂತ ಹಾಗೂ ಉಲ್ಲಾಸವಾಗಿಡುವ ಸಾತ್ವಿಕ ಆಹಾರ ಎಲ್ಲ ದೃಷ್ಟಿಯಿಂದಲೂ ಕೂಡ ಒಳ್ಳೆಯದು. ದೇಹವು ನಮ್ಮ ಮನೆ, ಅದನ್ನ ಶುಚಿಯಾಗಿಯೂ ದೃಢವಾಗಿಯೂ ಇರಿಸಿಕೊಳ್ಳುವುದು ನಮ್ಮ ಹೊಣೆ. ಜೀವನ ಪ್ರಗತಿಗೂ ದೇಹದ ಸ್ವಾಸ್ಥ್ಯ ಅನಿವಾರ್ಯ. ಪ್ರಪಂಚದಲ್ಲಿ ಮನುಷ್ಯನಿಗೆ ಜೀವನ ಶೈಲಿಯನ್ನ ಕಲಿಸಿಕೊಟ್ಟ ದೇಶವೇ ಭಾರತ. ಆರ್ಟ್ ಆಫ್ ಲಿವಿಂಗ್ ಅದನ್ನ ಕಲಿಸಿಕೊಟ್ಟ ದೇಶವೇ ಭಾರತ. ಈ ಮಾನವ ದೇಹ ಪಂಚಭೂತಾತ್ಮಕವಾಗಿ ಪ್ರಕೃತಿಯಿಂದಲೇ ನಿರ್ಮಾಣವಾದದ್ದು. ವಿಭಿನ್ನ ರೀತಿಯಲ್ಲಿ ಶೈಲಿಯಲ್ಲಿ ಅಡುಗೆಯ ವಿಧಿ ವಿಧಾನಗಳನ್ನು ಬೋಧಿಸಿರುವುದು ನಮ್ಮ ಭಾರತದ ಪಾಕಶಾಸ್ತ್ರದಲ್ಲಿ ಮಾತ್ರ ಕಾಣಬಹುದು. ನಮ್ಮ ದಿನನಿತ್ಯದ ಅಡುಗೆ ಮನೆಯಲ್ಲೇ ಎಷ್ಟೊಂದು ಔಷಧಿಗಳನ್ನು ನಾವು ಜಾಣ್ಮೆಯಿಂದ ತಯಾರು ಮಾಡಬಹುದು ಅಲ್ವಾ?

0: ಕೊನೆಯ ನಾದ ಕೊನೆಯ ವೇದ ಪ್ರೀತಿ ಪ್ರೀತಿ ಪ್ರೀತಿ ಪ್ರೀತಿ ಕೊಡುವೆ ನನ್ನ ಪ್ರಾಣ ಪ್ರೀತಿ.
1: ಇದುವರೆಗೆ ದಿನನಿತ್ಯದ ಅಡುಗೆಯಲ್ಲಿ ಬಳಸಬಹುದಾದ ಔಷಧೀಯ ಸಸ್ಯಗಳ ಬಗ್ಗೆ ಮಾಹಿತಿ ಮಾಡಿಕೊಟ್ಟವರು ಯುಎನ್ ರೇಖಾ ಮಂಜುನಾಥ್. ಇಲ್ಲಿಗೆ ಇವತ್ತಿನ ಈ ಕಾರ್ಯಕ್ರಮ ಮುಗಿಯುತ್ತೆ. ಎಲ್ರಿಗೂ ಇನ್ನೊಮ್ಮೆ ನಮಸ್ಕಾರ.
2: ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆಕಾಶವಾಣಿ ನಾಟಕ ಸಿಹಿಬೋರೆ ಹಣ್ಣು. ಮೂಲ ಹಿಂದಿ ಲೇಖಕ ಡಾಕ್ಟರ್ ಭಾಸ್ಕರಾಚಾರ್ಯ ತ್ರಿಪಾಠಿ. ಕನ್ನಡಕ್ಕೆ ಲಕ್ಷ್ಮೀಕಾಂತ ಅರೋರ. ನಿರ್ಮಾಣ ಎನ್ವಿ ರಮೇಶ್.
4: ಕೇಳಿ ನಾಟಕ ಸಿಹಿ ಬೋರೆ ಹಣ್ಣು.
5: ಗೆಳತಿ! ಓ ಓ ಶಬರಿ!
6: ಓ ಮಲ್ಲಿಕ ಇತ್ತಲೇ ಬರುತ್ತಿದ್ದಾಳೆ.
5: ಶಬರಿ ಬಾ ಶಬರಿ.
6: ಇಲ್ಲ ಬರಲಾರೆ.
5: ಮರಳಿ ಬಾ ಶಬರಿ.
6: ಇಲ್ಲ ನಾನು ಖಂಡಿತ
5: ಶಬರಿ ವಾಪಸ್ ಬಾ.
6: ಬರಬೇಕಿಲ್ಲ ಮಲ್ಲಿಕ, ಬಿಡು
5: ಶಬರಿ,
6: ಬಿಟ್ಟು ಬಿಡು
5: ಬಿಡು.
6: ಯಾಕೆ
5: ಯಾಕೆ ಹುಚ್ಚಿ? ನಮ್ಮಂತ ಹುಡುಗಿಯರ ಮದುವೆ ಅಂದ್ರೆ ದೊಡ್ಡ ವ್ರತ ಸಂಸ್ಕಾರ ಅನ್ನೋ ಹಾಗಿರುತ್ತ? ಅದ್ರಲ್ಲೂ ಹುಡುಗರಾದ್ರೂ ಕಾಶಿಗೆ ಹೋಗೋ ನಾಟಕ ಮಾಡ್ತಾರೆ, ಇನ್ನು ಹುಡುಗಿಯರು ನಾಟಕ ಏನು ಮಾಡಲ್ವಲ್ಲ. ನಡಿ ನಡಿ ಹೋಗೋಣ ಶಬರಿ, ನಡಿ.
6: ಗೆಳತಿ ಮಲ್ಲಿಕ, ಏನು ಹಾಗಾದ್ರೆ ವಾಪಸ್ ಹೋಗೋದಕ್ಕೆ ಯಾಕೆ ಕುಣಿತಾ ಇದ್ದಿ?
5: ಶಬರಿ ಏನು ವಿಚಿತ್ರವಾಗಿ ಮಾತಾಡ್ತಾ ಇದ್ದಿ? ಮದುವೆ ಮನೇಲಿ ಹುಡುಗನ ಕಡೆಯವರು ಜಮ ಜಮ ಅಂತ ಬರ್ತಾ ಇದ್ರಿ, ಯಾವ ಹೆಣ್ಣಿಗೆ ತಾನೇ ಖುಷಿ ಆಗಲ್ಲ?
6: ನಡಿ ನೀನೇ ಖುಷಿ ಪಡುವಾಗ.
5: ಶಬರಿ
6: ಶಬರಿ
5: ಬರಲ್ಲ, ಸ್ವಲ್ಪ ಸ್ವಲ್ಪ ಸಮಾಧಾನ ಮಾಡ್ಕೋ ಶಬರಿ. ಶಬರಿ
6: ಹಾಗಾದ್ರೆ ಬರೀ ಆ ಸಂದರ್ಭನೇ ನೆನಪಿಸಿ ನನ್ನ ಗೋಳಿಕೋಬೇಡ. ಮತ್ತೆ ನನ್ನ ಮನಸ್ಸಿನಲ್ಲಿ ಮನೆ ಮಾಡಿರೋನು ಈ ಪ್ರಪಂಚಕ್ಕೆ ಉಪಕಾರ ಮಾಡುವಂತ ಶ್ರೀರಾಮಚಂದ್ರ. ನನ್ನ ದೇಹದ ಕಣ ಕಣಗಳಲ್ಲೂ

0: ಅವನ ರೂಪವೇ ಆವರಿಸಿಕೊಂಡು ಬಿಟ್ಟಿದೆ ಮಲ್ಲಿಕಾ.
1: ಅಯ್ಯೋ ಹಠಮಾರಿ, ಹಾಗಾದರೆ ನಂಗೆ ನಿನ್ನ ಆ ರಾಮನ ವಿಚಾರವಾಗಿ ಹೇಳೋದಿಲ್ವಾ?
0: ಹಾಗಾದ್ರೆ ತಿಳ್ಕೋ, ನನ್ನ ರಾಮನೊಬ್ಬ ದಿವ್ಯ ಪುರುಷ ಅನ್ಕೋ, ಯಾವಾಗಲೂ ತುಂಬಾ ಸ್ನೇಹಮಯಿ. ನನ್ನ ರಾಮ ಹೇಗಿದ್ದಾನೆ ಅಂದ್ರೆ, ಶರೀರಧಾರಿಯಾಗಿರುವ ಶೃಂಗಾರವೇ ಅವನು. ಸಿಹಿ ಹಣ್ಣಿನ ಮೇಲೆ ಸಿಹಿ ಹಣ್ಣು ಕೊಡುವ ಕಲ್ಪ ವೃಕ್ಷ ಅವನು.
1: ಹೌದಾ?
0: ಈ ಎಲ್ಲ ಲೋಕವು ಅವನ ಅಧೀನದಲ್ಲಿಯೇ ಇದೆ. ಅವನ ಸ್ಮರಣೆ ಮಾಡುತ್ತಲೇ ಪಾಪಗಳೆಲ್ಲ ನಶಿಸಿ ಹೋಗುತ್ತವೆ ಸಖಿ. ಮಲ್ಲಿಕಾ, ನನ್ನ ರಾಮ ದೊಡ್ಡ ದೊಡ್ಡ ಮಹಾತ್ಮರ ಪೂಜೆ ಭಕ್ತಿಗಳಿಗೆ ಬಾಗದೆ ನನ್ನಂತಹ ಜಿಂಕೆಯ ಚರ್ಮ ಉಟ್ಟವಳ ಪ್ರತಿ ಉಸಿರಿನಲ್ಲಿಯೂ ನಲಿಯುತ್ತಿರುತ್ತಾನೆ.
1: ಹಾಗಾದರೆ ನಿನ್ನ ರಾಮ ಎಲ್ಲಿದ್ದಾನೆ?
0: ನಾನು ಚಿಕ್ಕವಳಾಗಿದ್ದಾಗ ನಿಮ್ಮ ಮನೆಯಲ್ಲೇ ಪುರೋಹಿತರು ಆಡುತ್ತಿದ್ದ ಮಾತುಗಳನ್ನ ಕೇಳ್ತಾ ಇದ್ದೆ.
1: ಏನಂತ?
0: ಯಾಕೆ ಮರೆತು ಬಿಟ್ಟಿಯಾ? ಅವ್ರು ಹೇಳ್ತಾ ಇದ್ದದ್ದು ಏನಂದ್ರೆ, ಸ್ವಲ್ಪ ವರ್ಷಗಳಲ್ಲೇ ಈ ಭೂಮಿ ಮೇಲೆ ನಡೀತಾ ಇರೋ ಅಪಚಾರಗಳನ್ನ ಅತ್ಯಾಚಾರಗಳನ್ನ ದೂರ ಮಾಡೋಕೆ ಅಂತಾನೆ ಒಬ್ಬ ತ್ರಿಭುವನ ತಿಲಕ ಮಾನವ ಅವತಾರ ಎತ್ತುತ್ತಾನೆ ಅಂತ ಹೇಳ್ತಾ ಇದ್ರಲ್ಲ, ನೀನ್ ಮರೆತು ಬಿಟ್ಟಿಯಾ?
1: ಹೇಳು. ಮರೆತು ಬಿಟ್ಟೆಮ್ಮ, ಹೇಳು.
0: ಹೋಗು ಹೋಗು ಮಲ್ಲಿಕ, ಹೋಗಿ ಆ ಮದ್ವೆ ದಿಬ್ಬಣದವ್ರಿಗೆ ಹೇಳ್ಬಿಡು, ನಾ ಬರಲ್ಲ ನಾ ಬರಲ್ಲ.
1: ನಡಿ ನಡಿ. ಹಾಗಾದ್ರೆ ಹಠ ಮಾರಿ ನಿನ್ನ ತಡೆಯೋದು ಯಾರು?
0: ನಾ ಬರೋಲ್ಲ.
1: ನೋಡು ನೋಡು, ಆ ಚಾತಕ ಪಕ್ಷಿ ಚೀರ ಆಡ್ತಾ ಇದೆ ಕಾಡಿನ ಅಂತರಾಳದಲ್ಲಿ ಅಡಗಿರುವ ಆ ಚಾತಕದಂತೆ ನಿನಗೂ ನಿನ್ನ ಪ್ರಿಯಕರನೊಡನೆ ಶಾಶ್ವತ ಮಿಲನ ಉಂಟಾಗುತ್ತೋ ಇಲ್ಲವೋ ನಾನು ಹೇಳಲಾರೆ.
0: ಅಯ್ಯೋ,
1: ಈ ಕಡೆಯಲ್ಲಿ ಕುಲದ ಹೆಣ್ಣು ಕಣ್ಮರೆಯಾಗಿದ್ದಾಳೆ ಅಂತ ಭಿಲ್ಲ ಜನಾಂಗದ ಮಂದಿ ಎಬ್ಬಿಸುವ ಗದ್ದಲ ಕಿವಿಗೆ ಬಡಿಯುತ್ತದೆ. ಶಬರಿ, ನೀನು ಕೇಳಿಸಿಕೋ.
0: ಬೇಡ ಬೇಡ, ನನಗೆ ಯಾವುದು ಕೇಳಿಸುವುದು ಬೇಡ. ಗೆಳತಿ ನೀನು ಹೊರಡು ಹೊರಡು ಮಲ್ಲಿಕ ಹೊರಡು. ಇನ್ನು ಮುಂದೆ ಈ ಹೆಣ್ಣು ಜಾತಕವೇ ನನ್ನ ಸಂಗಾತಿ ಮಲ್ಲಿಕ.
1: ಶಬರಿ ಶಬರಿ ಶಬರಿ
0: ಮಲ್ಲಿಕ ಮಲ್ಲಿಕ.

0: ข้าฟ้าชัดชัดวัดกระเพยชัดเต้ากระเพย
1: โอ้ราคาร์นาನಿ ನ ಗ ೆ ನನ್ನ ನೂರ ನಮಸ್ಕಾರ
0: ಏನ್ ಮಾಡ್ಲಪ್ಪ ಮತ್ತೆ ಈ ನುಣ್ಣನೆ ತಲೆ ಮೇಲೆ ಗುರುಗಳು ಮಟ್ಟುತ್ತಾರೆ ಅಯ್ಯೋ ಇದೇನು ಕೋಳಿ ಇವತ್ತು ಆಯಾಸದಿಂದ ಕೂಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಇವತ್ತು ಗೋದಾವರಿಲಿ ಬೆಳಗ್ಗೆ ಸ್ನಾನ ಮಾಡೋ ಹೊತ್ತು ಮಗದೇ ಹೋಯ್ತು ಒಳ್ಳೇದಾಯ್ತು ಬಿಡು
1: ಕಾಡ್ದಾರಿಲಿ
0: ಬಾನಾಡಿಕ್ಕೂ ಕೆಳ ತಪ್ತು ಕಾಲ್ಗೊಂದಿಷ್ಟು ಮುಳ್ಳು ಚುಚ್ಚೋದು ತಪ್ತು ಈಗ ಏನ್ ಮಾಡ್ಲಿ
1: ಅಯ್ಯಯ್ಯೋ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಸ್ನಾನ ಮಾಡ್ಲಿಲ್ಲ ಅಂದ್ರೆ
0: ಬಿಸಿ ಬಿಸಿ ಬೆಂಕಿಲಿ
1: ಬೆಂದಿರೋ ಗೆಣಸು ಸಿಗೋದು ತಪ್ಪ ಹೋಗುತ್ತೆ
0: ತಪ್ಪ ಹೋಗ್ಲಿ ಬಿಡು ಏನಂತೆ

0: ಪಾಲಿಗೆ ಗುಂಡು ಗುಂಡಿಗಿರೋ ಬೋರೆ ಹಣ್ಣಂತೂ ತಿನ್ನೋ ಅದೃಷ್ಟ, ಕೈ ಕೊಡೋದಿಲ್ವಲ್ಲ.
1: ಸಂಚಾರ ಪರಿಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗ್ರಹ ಯದ್ಯತ್ ಕರ್ಮ ಕರೋಮಿ ತತ್ತರ ಕಿಲಂ ಶಂಭೋತವಾರಾಧನಂ. ಸ್ನಾನ ಮಾಡಬೇಕು ಅಂದರೆ ಆ ದೇವರ ಸೃಷ್ಟಿಯಲ್ಲಿ ಎಂಥ ಶುದ್ಧವಾದ ನೀರಿದೆಯಲ್ಲ, ಈ ಭೂಮಿಯು ನೀರಿನ ಆಸರೆಯಿಂದ ತಾನೇ ಹಸಿರಾಗಿರೋದು, ಬದುಕನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಸುತ್ತತಾ ಇರೋದು. ಮುದ್ಗಲ, ಏ ಮುದ್ಗಲ,
2: ಶಾಲೆ ಹೋತ್ರ? ಏನಪ್ಪ,
1: ಎಷ್ಟು ಹೊತ್ತು ನಿನಗಾಗಿ ನದಿ ದಡದಲ್ಲಿ ಕಾಯ್ತಾ ಇದ್ದೆ, ಇವತ್ತು ನೀನು ಸ್ನಾನ ಮಾಡಲಿಲ್ಲ ಹಾಗಾದ್ರೆ.
2: ಶಾಲೆ ಹೋತ್ರ, ನೀನಂತೂ ಕುದುರೆ ಕೆನೆಯ ಹಾಕೊಂಡು ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದ್ಬಿಟ್ಟೆ.
3: ಇವತ್ತಿಗೆ 17 ದಿನ ಆಯ್ತು, ನಾನು ಸ್ನಾನ ಮಾಡಕ್ಕೆ ಅಂತಲೇ ಬೆಳಗಿನ ಜಾವ ನದಿ ಹತ್ರ ಹೋಗ್ತಾ ಇದ್ದೆ.
2: ಆದ್ರೆ ಏನ್ ಮಾಡೋದು, ಬಲಗಾಲ್ ಹೆಬ್ಬಳ್ಳಿಗೆ ಬಲವಾದ ಬೋರೆ ಹಣ್ಣು ಗಿಡದ ಮುಳ್ಳುಗಳು ಚುಚ್ಕೊಂಡ್ಬಿಟ್ಟು.
1: ಸರಿ, ಆಮೇಲೆ?
3: ಆಮೇಲೇನು, ತುಂಬಾ ಜ್ವರ ಬಂದ್ಬಿಡ್ತು. ನಿಂಗೆ ಆ ಕಾಡು ಬುಡಕಟ್ಟಿನ ಹುಡುಗಿ ಗೊತ್ತಿರಬೇಕಲ್ಲ.
1: ಸರಿ, ಆ ಬಡಪಾಯಿ ಹುಡುಗಿ ನಿನ್ಗೇನ್ ಮಾಡ್ಲೋ?
3: ಮತ್ತೆ ಬಡಪಾಯಿ ಅಂತಾನೆ ಅಂತೀಯ?
2: ಅವಳ ಕಾಲುಗಳು ಗಟ್ಟಿಯಾಗಿವೆ ಅಂತ ಕಾಣುತ್ತೆ. ನಿತ್ಯ ಅದೆಷ್ಟು ಸಾರಿ ಆಶ್ರಮಕ್ಕೆ ಬರ್ತಾಳೆ.
3: ನನಗಾದ್ರೂ ಜ್ವರದಿಂದ ಆಯಾಸವಾಗಿ ಕೋಲು ಊರ್ಕೊಂಡು ಕಷ್ಟಪಟ್ಟು ನಡೀಬೇಕು.
1: ಮುದ್ಗಲ, ಬೇರೆಯವರ ಬಗ್ಗೆ ಮಾತಾಡಿದ್ರೆ ಪಶ್ಚಾತ್ತಾಪ ಪಡ್ತೀಯ ಆಮೇಲೆ.
2: ಹ್ಞೂ, ಯಾಕೆ ಪಶ್ಚಾತ್ತಾಪ ಪಡಬೇಕು?
3: ಅವಳು ಕಳೆದ ವಾರ ಪಂಪ ಕುಂಡಕ್ಕೆ ಕೈ ಹಾಕಿ ಬಗಸೆಲೇ ನೀರು ಕುಡಿಯೋಕೆ ಹೋಗಿದ್ಲು. ನಾನು ಹಿಂದಗಡೆಯಿಂದ ಹೋಗಿ ಒಂದು ಚೆನ್ನಾಗಿ ಬಿಟ್ಟೆ ನೋಡು.
1: ಅಯ್ಯೋ ಪಾಪಿ, ನಿನ್ನನ್ನು ಯಾರು ತಾನೇ ಕ್ಷಮಿಸ್ಯಾರು? ಆ ನಮ್ಮ ಗುರುಗಳ ನೆಚ್ಚಿನ ಶಿಷ್ಯೆ ಶಬರಿಯೇ ನಿನ್ನನ್ನು ಕ್ಷಮಿಸಬೇಕು ಅಷ್ಟೆ.
2: ಏನಂದೇ ಶಾಲಿ ಹೋತ್ರ? ಏನು, ಹಾಗಾದ್ರೆ ಗುರುಗಳು ನಮ್ಮ ಆಶ್ರಮದಲ್ಲಿ ಹೆಂಗಸರು ಇರೋದಕ್ಕೂ ಅಪ್ಪಣೆ ಕೊಟ್ಬಿಟ್ಟಿದಾರು?
1: ನಡಿ ಮೊದಲು, ಮೊದಲು ಹೋಗಿ ಸ್ನಾನ ಮಾಡಬಾ, ನನ್ನ ಜಪದ ಸಮಯವನ್ನು ಹಾಳು ಮಾಡ್ತಾ ಇದ್ದಿ.
4: ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೇಣ್ಯ.

0: ತಾಪಸಿಗಳೇ ಹಾಗೂ ನನ್ನ ಪ್ರಿಯ ಶಿಷ್ಯರೇ, ತಪಸ್ಸಿನ ಚಿರಂತನ ಸಂಸ್ಕಾರದಿಂದ ಕೂಡಿರುವ ಈ ಶಬರಿಗೆ ಗುರುದೀಕ್ಷೆ ನೀಡಿ ಗೌರವಿಸುವ ಕಾರ್ಯಕ್ಕಾಗಿ ಇಂದು ನಾವಿಲ್ಲಿ ಒಟ್ಟು ಸೇರಿದ್ದೇವೆ. ಶಬರಿ
1: ಗುರುದೇವ,
0: ನೀನು ಎಲ್ಲಿಂದ ಬಂದಿರುವೆ ಎಲ್ಲರಿಗೂ ಸ್ವಲ್ಪ ತಿಳಿಯ ಹೇಳು.
1: ಶಬರಿ ಎಂಬ ನಾನು ಎಲ್ಲರಿಗೂ ನಮಸ್ಕರಿಸುತ್ತೇನೆ. ಬಿಲ್ಲರ ಕುಲದಲ್ಲಿ ಹುಟ್ಟಿದವಳು ನಾನು. ರತನಪುರ ಎಂಬೆಡೆಯಿಂದ ಬಂದಿದ್ದೇನೆ. ನನ್ನನ್ನು ತಾವೆಲ್ಲ ದಂಡಕಾರಣ್ಯದ ಹುಡುಗಿ ಎಂದು ಕರೆಯಬಹುದು. ನಾನು ಶ್ರೀರಾಮನಲ್ಲಿ ಅನುರಕ್ತಳಾಗಿದ್ದೀನಿ. ಆ ಮಹಾನುಭಾವನ ಹೆಸರನ್ನು ಜಪಿಸುತ್ತಾ ಇರುತ್ತೇನೆ.
0: ಸರಿ, ಹಾಗಾದರೆ ಯಾರಾದರೂ ಈ ಹುಡುಗಿಗೆ ಆಶ್ರಮಕ್ಕೆ ಬೇಕಾದ ಕಟ್ಟಿಗೆಯನ್ನು ಆರಿಸುವ ಮತ್ತು ಸ್ನಾನಘಟ್ಟಕ್ಕೆ ಹೋಗುವವರೆಗಿನ ಹಾದಿಯನ್ನು ಸ್ವಚ್ಛ ಮಾಡುವ ಕೆಲಸವನ್ನು ತೋರಿಸಿಕೊಡುತ್ತೀರಾ?
2: ಗುರುದೇವ, ನಾನು ಹೇಳಿಕೊಡುತ್ತೇನೆ.
0: ಹಾಗಾದ್ರೆ ಮುಂದೆ ಬಾ ಶಾಲಿಹೋತ್ರ, ಈಕೆಗೆ ಹೇಳಿಕೊಡು.
2: ಪುಣ್ಯಾಶ್ರಮದಲ್ಲಿ ವಾಸಿಸುತ್ತಿರುವ ಪಂಪ, ಕೃಷ್ಣ ಮತ್ತು ಗೋದಾವರಿ ತೀರದಿಂದ ಆಗಮಿಸಿರುವ ಎಲ್ಲ ತಪಸ್ವಿಗಳಿಗೂ ನಮಸ್ಕರಿಸುತ್ತೇನೆ. ಇಂದು ವಸಂತ ಪಂಚಮಿ. ಸುಮಾರು 15 ದಿನಗಳಿಂದ ಶಬರಿ ಈ ಆಶ್ರಮದಲ್ಲಿ ಪ್ರವೇಶ ಪಡೆಯಬೇಕೆಂದು ಪ್ರಯತ್ನ ಮಾಡುತ್ತಾ ಇದ್ದಳು. ಮುದ್ಗಲ ಮುಂತಾದ ಚಪಲ ಚಿತ್ತರಾದ ಶಿಷ್ಯರು ಅವಳಿಗೆ ಅಡ್ಡಿ ಮಾಡುತ್ತಲೇ ಬಂದರು. ಆದರೂ ಈ ಕಾಡಿನ ಹುಡುಗಿ ಆಶ್ರಮದ ಕೆಲಸ ಕಾರ್ಯಗಳನ್ನು ಬಿಡಲಿಲ್ಲ.

0: ಯನ್ನು ಶುಚಿ ಮಾಡುತ್ತಿದ್ದರನ್ನು ನೋಡಿದೆವು.
1: ಇಲ್ಲಿಯೇ ಪಕ್ಕದಲ್ಲಿ ವಾಸಿಸುತ್ತಿರುವ ಕಾಮಂದಕಿ ಎಂಬ ನಾನು ಎಲ್ಲರಿಗೂ ನಮಸ್ಕರಿಸುತ್ತೇನೆ. ಕಳೆದ ಕೆಲವು ದಿನಗಳಿಂದ ಈ ಆಶ್ರಮದ ಶಿಷ್ಯನೊಬ್ಬ ಕೈಯಲ್ಲಿ ದೊಣ್ಣೆ ಹಿಡಿದು ಈ ಹುಡುಗಿಯನ್ನು ಪಂಪಾ ಸರೋವರದವರೆಗೆ ಅಟ್ಟಾಡಿಸುತ್ತಿದ್ದ. ನಾನು ಪರಿಚಯ ಮಾಡಿಕೊಂಡಾಗ ಅಚ್ಚರಿ ಆಯಿತು. ಹದಿಹರೆಯದ ಹೆಣ್ಣು ಮಗಳು ಸನ್ಯಾಸ ತೆಗೆದುಕೊಳ್ಳಲು ಕಾಡಿಗೆ ಬಂದಿದ್ದಾಳೆ ಎಂದು ಗೊತ್ತಾಯಿತು.
2: ಗುರುದೇವ, ನಾನೇನು ಮಾಡಲಿ? ಅಂದಿನಿಂದ ಇಂದಿನವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಸಾಯುತ್ತಲೇ ಇದ್ದೇನೆ. ನಾನು ಜ್ವರ ಬಿಸಿ ಬಿಸಿ ಸುಡುತ್ತಾ ಇರುತ್ತದೆ. ನನ್ನ ಈ ಮೈಮರಿಯನ್ನು ಹೇಗಾದರೂ ತಣ್ಣಗೆ ಮಾಡಿ ಗುರುದೇವ.
0: ನೀನು ತುಂಬಾ ಮೂರ್ಖ ಮುದ್ಗಲ.
2: ಏಕೆ ಗುರುಗಳೇ?
0: ಈ ಗುರುದೀಕ್ಷೆ ಕಾರ್ಯಕ್ರಮ ಮುಗಿದ ಕೂಡಲೇ ಈ ಸಹೋದರಿಯನ್ನು ಅಭಿನಂದಿಸು. ಅವಳು ಸಂತುಷ್ಟಳಾದರೆ ನಿನ್ನ ಕಷ್ಟ ಬಗೆಹರಿಯಿತು ಎಂದುಕೋ. ಪ್ರಿಯ ಮಹಾತ್ಮರೇ, ನಾನು ಸಮಾಧಿ ಸ್ಥಿತಿಯಲ್ಲಿ ನೋಡಿದ್ದೇನೆ. ಈ ಹೆಣ್ಣು ಮಗಳು ಜನ್ಮ ಜನ್ಮಾಂತರಗಳಿಂದ ಶುದ್ಧವಾದ ಅನುರಾಗದಿಂದೊಡಗೂಡಿದ ಸಂಸ್ಕಾರವನ್ನು ಬೆಳೆಸಿಕೊಂಡಿದ್ದಾಳೆ. ಈಗ ಇವಳಿಗೆ ನಾನು ರಾಮತಾರಕ ಮಂತ್ರವನ್ನು ಉಪದೇಶ ಮಾಡುತ್ತೇನೆ.
3: ಮಹರ್ಷಿಗಳಿಗೆ ಜಯವಾಗಲಿ, ಮಹರ್ಷಿಗಳಿಗೆ ಜಯವಾಗಲಿ.
0: ಶಬರಿ
1: ಗುರುದೇವ,
0: ದರ್ಭೆಯ ತುದಿಯಿಂದ ಇಳಿಯುತ್ತಿರುವ ಈ ಪವಿತ್ರವಾದ ನೀರಿನ ಹನಿಗಳು ಪವಿತ್ರಗೊಂಡ ನಿನ್ನ ಮನಸ್ಸಿನ ಎಲ್ಲ ದೈನ್ಯತೆಯನ್ನು ದೂರ ಮಾಡಲಿ ಮಗಳೇ. ಈ ತೀರ್ಥ ಜಲವನ್ನು ಆಚಮನ ಮಾಡು ಮಗು. ಈ ಮಡಕೆಯಲ್ಲಿರುವ ಅಮೃತಕ್ಕೆ ಸಮಾನವಾದ ನೀರು ಮತ್ತು ಕಾವೇರಿಯ ಈ ಪವಿತ್ರವಾದ ಜಲ ಒಂದೊಂದು ತೊಟ್ಟು ತೊಟ್ಟಾಗಿ ಸೇರಿಕೊಂಡು ನಿನ್ನ ಎಲ್ಲ ಕ್ಲೇಶಗಳನ್ನು ದೂರ ಮಾಡಲಿ ಮಗಳೇ. ಶಬರಿ
1: ಗುರುವರ್ಯ,
0: ನಿನ್ನ ಬಲಗಿವಿಯನ್ನು ಇತ್ತ ತಿರುಗಿಸು.
1: ಹಾಗೆಯೇ ಆಗಲಿ.
0: ನಾನು ಹೇಳುವಂತೆಯೇ ಹೇಳು.
1: ಆಗಲಿ ಗುರು.

ಈ ಸೊಬಗಿನ ವಸಂತ ಮೈ ಮನನಲಿಯಲಿ ಸಂತಸದಿ, ಮೈ ಮನನಲಿಯಲಿ ಸಂತಸದಿ, ಸರಿಯಲಿ ಆಚೆ ಸುಬಾಹು

0: ಇವತ್ತಿಗೆ ಸರಿಯಾಗಿ 2 ತಿಂಗಳಾಯಿತು ಮುದ್ಗಲ, ಏನು ಮಾಡುವೆಯೋ?
1: ಏನಾದರೂ ಕಲಿಯಲೇ? ಇಲ್ಲ ಇಲ್ಲ,
0: ನನ್ನ ಹೊಟ್ಟೆ ತುಂಬಿಸಿಕೊಳ್ಳುವ ಕಡೆ ನೋಡಲೆ.
1: ಆ ಶಬರಿ ಬೇರೆ ದೊಡ್ಡ ವೈದ್ಯಳಾಗಿ ಹೋಗಿದ್ದಾಳೆ,
0: ನನ್ನ ಮಾತನ್ನು ಕೇಳೋದೇ ಇಲ್ಲ.
1: ಅಯ್ಯಯ್ಯೋ, ತಪಸ್ಸು ಮಾಡಲು ಆಗುತ್ತಿಲ್ಲ. ಆ ಶಬರಿ ನೋಡಿದರೆ
0: ಬಾಯಿಯಿಂದ ಕ್ಷಮಿಸಿದ್ದೀನಿ ಎಂದು ಹೇಳಿದರೂ
1: ಅವಳ ಕಣ್ಣುಗಳು ಮಾತ್ರ ನನ್ನನ್ನು ಕ್ಷಮಿಸಿದ್ದೀನಿ ಎಂದು ಎಂದೂ ಹೇಳುತ್ತಿಲ್ಲ.
0: ಶಬರಿ,
2: ಈ ಹಸಿದವನನ್ನು ಕ್ಷಮಿಸು, ಕೃಪಾಳು ಸ್ವಾಭಿಮಾನಿ ದೇವಿ.
3: ಹಾಡುಗಾರ, ಗಂಧರ್ವ ಯೋಗಿ, ನಾನು ಬೆವರಳಿಸಿ ನೀರು ಕುಡಿಸಿದ ಈ ಬಳ್ಳಿಗಳೆಲ್ಲ ಹಸುರಾಗಿರುತ್ತವೆ, ಹೂ ಬಿಡುತ್ತವೆ. ತಪೋವನದ

0: ಮರಗಿಡಗಳು ಸಿಹಿಯಾದ ಹಣ್ಣುಗಳಿಂದ ತುಂಬಿರುತ್ತವೆ.
1: ಅದೇನೋ ಸರಿಯಮ್ಮ.
2: ನೋಡು ಶಬರಿ,
1: ಹೊಟ್ಟೆಗೆ ಹಸಿವಾದಾಗ ಊಟ ಬೇಕೇ ಹೊರತು ಈ ಚಲ ಹಣ್ಣನ್ನು ಅತ್ತಿ ಹಣ್ಣನ್ನು ಯಾರು ತಾನೇ ಹುಡುಕಿಕೊಂಡು ಹೋಗುತ್ತಾರಮ್ಮ?
3: ದೇವಿ,
1: ಹಿಂದೆ ನನ್ನ ಜ್ವರವನ್ನು ವಾಸಿ ಮಾಡಿದಂತೆ
2: ಈಗಲೂ
1: ನನ್ನ ಹಸಿವು ಬಾಯಾರಿಕೆಗಳಿಗೆ ಏನಾದರೂ ಚಿಕಿತ್ಸೆ ಮಾಡಮ್ಮ.
0: ಹಾಗೆ ಬಾ ದಾರಿಗೆ. ಮತ್ತೆ ನಿನಗಾಗಿ ಈ ಸುವಾಸನೆಯಿಂದ ಕೂಡಿದ ಸಿಹಿ ಹುಳಿ ಎರಡೂ ಇರುವ ಹಳೆಯ ಬೋರೆ ಹಣ್ಣುಗಳಿಂದ ಸೊಗಸಾದ ಲೇಹ್ಯ ಮಾಡಿಟ್ಟಿದ್ದೀನಿ. ಬಾಳೆ ಎಲೆಯ ದೊನ್ನೆಯಲ್ಲಿ ತಿನ್ನುವಂತಹವನಾಗು.
2: ಇದೇ ನನ್ನ ಹಣೆ ಬರಹ ತಂಗಿ.
0: ಮೈಗೆ ಬೋರೆ ಹಣ್ಣು ಎಲೆಯನ್ನು ಅರೆದು ಹಚ್ಚಿಕೊಂಡು ಸ್ನಾನ ಮಾಡು. ಮೈ ಉರಿ ಓಡಿ ಹೋಗುತ್ತೆ.
2: ಆಯ್ತು.
0: ತಲೆ ಮೇಲೆ ಸ್ವಲ್ಪ ಹೊತ್ತು ಅದನ್ನು ಹಚ್ಚಿಕೊಂಡು ನೋಡು.
1: ಏನಾಗುತ್ತೆ?
0: ಹುಚ್ಚು ಆನೆಯ ಮುಚ್ಚಿದ ಕಣ್ಣುಗಳು ತೆರೆದಂತಾಗುತ್ತದೆ. ಇದರ ಹಳೆಯ ಒಣಗಿಸಿದ ಪುಡಿಯಿಂದ ಹಸಿವು ಬಾಯಾರಿಕೆಗಳು ಹೆಸರಿಲ್ಲದಂತೆ ಓಡಿ ಹೋಗುತ್ತವೆ ನೋಡು. ನಾನ್ ಹೇಳೋದು ಏನಂದ್ರೆ, ಮನೆ ಮುಂದಿನ ತೋಟದಲ್ಲಿ ಒಂದು ಸಣ್ಣ ಬೋರೆ ಹಣ್ಣು ಕಾಣಿಸಿಕೊಳ್ತು ಅಂದ್ರೆ ಸಾಕು, ವೈದ್ಯರುಗಳು ಹೊಟ್ಟೆ ಮೇಲೆ ಬಟ್ಟೆ ಹಾಕೊಂಡು ಹೋಗ್ಬೇಕಷ್ಟೇ.
2: ಓ, ಆ ಅಶ್ವಿನಿ ದೇವತೆಗಳಿಗೆ ಅಕ್ಕ ನೀನಮ್ಮ.
0: ಬಿಡು ಮುದ್ಗಲ.
2: ಹಾಗಾದ್ರೆ ಖಂಡಿತ ಕೊಡು ನನಗೆ 4 ಗೆಡ್ಡೆ ಗೆಣಸುಗಳನ್ನು. ಹಾಲಿಂದ ಸಿಹಿಯಾದ ಹುಳಿಯಾದ ಔಷಧದ ಸಹಿತ.
4: ಓಂ ಸಹಸ್ರ ಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ.
5: ಹಾ, ಕೆಲವು ವೇಳೆ ಶಿಷ್ಯರ ವಿಶೇಷ ಗುಣಗಳು ಕೂಡ ಗುರುಗಳು ಕೃತಕೃತ್ಯರಾಗುವಂತೆ ಮಾಡಿಬಿಡುತ್ತವೆ. ಆ ಚಿತ್ರಕೂಟ ಪರ್ವತದ ಮೇಲೆ ಅಸಂಖ್ಯಾತ ಮಹಾತ್ಮರು ಸೇರಿದ್ದರು. ಆದರೆ ಸ್ನೇಹಮಯಿ ನೋಟದಿಂದ ಶ್ರೀರಾಮಚಂದ್ರ ನಮ್ಮಿಬ್ಬರ ಕಡೆಗೆ ಮಾತ್ರ ನೋಡಿದ. ಭರತನ ಜವಾಬ್ದಾರಿ ಹೊತ್ತ ವಸಿಷ್ಠರ ಕಡೆಗೆ ಹಾಗೂ ಶಬರಿಯ ಯೋಗಕ್ಷೇಮ ನೋಡಿಕೊಳ್ಳುತ್ತಿರುವ ನನ್ನ ಕಡೆಗೆ.
6: ಓಹ್ ಗುರುದೇವ, ದಿವ್ಯವೆನಿಸಿದ ಚೇತನಗಳು ಅದೆಷ್ಟು ಚೆನ್ನಾಗಿ ಒಂದರ ಕಡೆಗೊಂದು ಆಕರ್ಷಿತವಾಗುತ್ತವೆ. ನಮ್ಮ ಸಹೋದರಿ ಶಬರಿ ರಾಮ ಎಂಬ ಹೆಸರಿನ ಆ ಸಂಕಲ್ಪಶೀಲನಾದ ರಾಜಕುಮಾರನ ಮೇಲೆ ಅದೆಷ್ಟು ಕಾಲದಿಂದ ಆಸೆಯ ಕಣ್ಣುಗಳನ್ನು ಇಟ್ಟುಕೊಂಡಿದ್ದಾಳೆ. ಹಾಗೆಯೇ ಆ ಕೇದಗೆ ಹೂವಿನಂತೆ ಅರಳಿದ ಕಣ್ಣುಗಳುಳ್ಳ ರಾಮ ಕೂಡ ಅಷ್ಟು ಭಕ್ತಿಯನ್ನ ಅನುರಾಗವನ್ನ ಇಟ್ಟುಕೊಂಡಿರುವ ಅವಳ ಬಗ್ಗೆ ಹಾಗೆಯೇ ವಿಶ್ವಾಸದಿಂದ ನೋಡುತ್ತಾನೆ.
5: ಇದು ಭಕ್ತರ ಮೇಲೆ ಸ್ವಾಮಿ ಇಟ್ಟುಕೊಂಡಿರುವ ನಿತ್ಯದ ಅನುಗ್ರಹ ಶಾಲೆ ಹೋತ್ರ. ಬ್ರಹ್ಮ ಮತ್ತು ಜೀವನ್ಮುಕ್ತರಾದ ಆತ್ಮಗಳ ನಡುವೆ ನಡೆಯುವ ಒಳ ಸಂವಾದವಿದು. ಕೈಕೇಯಿಯ ಎರಡು ವರಗಳನ್ನು ನೆಪವಾಗಿಟ್ಟುಕೊಂಡು ಶ್ರೀರಾಮ ಸೀತೆ ಮತ್ತು ಲಕ್ಷ್ಮಣರೊಡನೆ ಕಾಡಿನೊಳಕ್ಕೆ ಬರುತ್ತಿದ್ದಾನೆ. ಅವನು ಬರುತ್ತಿರುವ ಉದ್ದೇಶ ರಾಕ್ಷಸರನ್ನು ಕೊಲ್ಲುವುದಲ್ಲ, ವಾನರ ಸೈನ್ಯವನ್ನು ಒಂದುಗೂಡಿಸುವುದೂ ಅಲ್ಲ. ಇವೆಲ್ಲಕ್ಕಿಂತ ಮಿಗಿಲಾಗಿ ತನ್ನನ್ನು ಕುರಿತು ನಿರಂತರವಾಗಿ ತಪಸ್ಸು ಮಾಡುತ್ತಿರುವ ತಪಸ್ವಿಗಳನ್ನು ಹತ್ತಿರದಿಂದ ನೋಡಲು, ಅವರನ್ನು ಅರ್ಥ ಮಾಡಿಕೊಳ್ಳಲು ಬರುತ್ತಾ ಇದ್ದಾನೆ.
7: ಗುರುಗಳೇ, ನನ್ನದೊಂದು ಪ್ರಶ್ನೆ ಇದೆ, ಕೇಳಬಹುದೇ?
5: ಕೇಳು ಕೇಳು ಕಾಮಂದಿಕೆ.
7: ಮಾನ್ಯ ಗುರುವರ್ಯರೇ, ಚಿತ್ರಕೂಟದಲ್ಲಿ ವೈಕುಂಠದಿಂದ ಬಂದಿರುವ ಬಳುವಳಿಯೇನೋ ಎಂಬಂತೆ ಕಂಡ ಆ ದೃಶ್ಯ ಕ್ಷೀರಸಾಗರದ ಉತ್ಪನ್ನವೇನೋ ಎನಿಸುವಂತಿತ್ತು. ಪ್ರಕೃತಿಯ ರಚನೆಯ ಕಾರಣವಾಗಿ ನಯನಾಭಿರಾಮವಾಗಿದ್ದ ಗುಪ್ತ ಗೋದಾವರಿಯಿಂದ ಆವೃತ್ತವಾಗಿದ್ದ ಆ ಅಲೌಕಿಕ ಸ್ಫಟಿಕ ಭವನ, ಅಲ್ಲಿ ಎರಡು ದಿವ್ಯ ಆಕೃತಿಗಳು ಕಾಣಿಸಿಕೊಂಡು ಬಹಳ ಹೊತ್ತು ತಮ್ಮೊಂದಿಗೆ ಸಂಭಾಷಣೆ ನಡೆಸುತ್ತಿದ್ದವಲ್ಲ, ಯಾರು ಆ ದಿವ್ಯ ಪುರುಷರು ಗುರುದೇವ?
5: ಕಾಮಂದಕಿ, ಏಕೆ ಅಷ್ಟೊಂದು ಆತುರ ತೋರುತ್ತಿದ್ದೀಯೇ? ಅವರಿಬ್ಬರೂ ನನ್ನ ಜೊತೆಯಲ್ಲಿ ಮಾತನಾಡುವುದಕ್ಕಿಂತ ಮುಂಚೆಯೇ ಅದನ್ನು ಗೋಪ್ಯವಾಗಿಡಬೇಕೆಂದು ಪ್ರಮಾಣ ಮಾಡಿದ್ದಾಗಿತ್ತು.
6: ಹೀಗೆ ಹೋಗುವುದರಿಂದ ದುಷ್ಟ ನಿಶಾಚರರ ಭಯವಿಲ್ಲವೇ? ಓಹ್ ಮುಳ್ಳು.
5: ಶಾಲಿಹೋತ್ರ,

0: ಕೈಯಿಂದ ನಡೆ. ಇಲ್ಲಿಯೂ ಭಯ ಇದ್ದೇ ಇದೆ, ಅದನ್ನು ದೂರ ಮಾಡುವುದಕ್ಕೆಂದೇ ಆ ಇಬ್ಬರು ರಘುವಂಶ ಸಂಜಾತರು ಕಾಡಿನತ್ತ ಬಂದಿದ್ದಾರೆ. ಆದರೆ ಇತ್ತ ಹಸಿವಿನಿಂದ ಯಾವಾಗಲೂ ಕಂಗೆಟ್ಟಿರುವ ಪಾಪಿ ವಿರಾಧನ ವಾಸ, ಅತ್ತ ಜನರಿಗೆ ಹಿಂಸೆ ನೀಡುವ ಲೋಭಿಗಳಾದ ಲೆಕ್ಕವಿಲ್ಲದಷ್ಟು ದರೋಡೆಕೋರರು, ಈ ಕಡೆ ಬಂದರೆ ಭಯಾನಕಳಾದ ನಿಶಾಚರಿ ರಾಕ್ಷಸಿ ಅಯೋಮುಖಿ, ಆ ಕಡೆ ಹೋಗೋಣವೆಂದರೆ ಕಬ್ಬಿಣದ ಮೊಳೆಗಳಂತೆ ಚೂಪಾದ ಮುಳ್ಳುಗಳಿಂದ ಕೂಡಿರುವ ದೊಡ್ಡ ಕಾಡು. ಅಲ್ಲಿ ನೋಡಿದರೆ ಆ ಮೋಡಗಳಿಂದ ಸುತ್ತುವರಿದ ಪರ್ವತ ಗಟ್ಟಿಯಾಗಿ ನಿಂತಿದ್ದರೂ ಭೂಕಂಪದಿಂದ ಅದುರುತ್ತಿರುತ್ತದೆ. ಅದರಿಂದ ಹಾರುವ ಮೊನಚಾದ ಕಲ್ಲು ಚೂರುಗಳು ಯಾವ ಚೂಪು ಬಾಣಗಳಿಗಿಂತಲೂ ಕಡಿಮೆಯೇನಿಲ್ಲ.
1: ಗುರುದೇವ, ನಾವು ಎಷ್ಟು ದೂರ ದಾಟಿ ಬಂದಿದ್ದೀವಿ?
0: ಕಾಮಂದಕಿ, ನಮ್ಮ ಆಶ್ರಮ ಇನ್ನೂ ಸಾಕಷ್ಟು ದೂರ ಇದೆ. ಯೋಚನೆ ಮಾಡಬೇಡ, ಪವಿತ್ರವಾದ ಸುತೀಕ್ಷ್ಣರ ಆಶ್ರಮವನ್ನು ದಾಟಿ ನಾವು ಯಾವಾಗಲೂ ಕಾಮನಬಿಲ್ಲಿನ ಬಣ್ಣಗಳಿಂದ ಕೂಡಿರುವ ತೊರೆಗಳ ನೀರಿನಲ್ಲಿ ಸ್ನಾನ ಮಾಡಿ ದಕ್ಷಿಣದತ್ತ ಬಂದು ಚಿತ್ರಕೂಟವನ್ನು ದಾಟಿ ಈಗ ಆಂಧ್ರ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದೇವೆ.
1: ಮಹಾತ್ಮರೇ, ಈ ಜನಸ್ಥಾನದ ಕಾಲು ಹಾದಿಗಳು ಅದೆಷ್ಟು ದೂರ ದೂರ ಸಾಗುತ್ತವೆ.
2: ಆಮಯಂತು ಬ್ರಹ್ಮಚಾರಿಣ ಸ್ವಃ, ವಿಮಯಂತು ಬ್ರಹ್ಮಚಾರಿಣ ಸ್ವಃ.
3: ಆಹಾ, ಇಲ್ಲಿ ಬೀಸುತ್ತಿರುವ ಗಾಳಿಯಲ್ಲಿ ಸ್ವಾಹ ಧ್ವನಿ ಎಷ್ಟು ಚೆನ್ನಾಗಿ ಕೇಳಿಬರುತ್ತಿದೆ. ನೆಮ್ಮದಿಯಿಂದಿರುವ ಇಲ್ಲಿಯ ಜಿಂಕೆಯ ಮರಿಗಳು ಮರೀಚಿಕೆಯ ಹಿಂದೆ ಬಿದ್ದಿಲ್ಲ. ಮರಗಳ ಕಾಂಡಕ್ಕೆ ಸುತ್ತಿರುವ ಬಣ್ಣ ಬಣ್ಣದ ದಾರಗಳು ಗೋಚರಿಸುತ್ತಿವೆ. ಅಂದರೆ ನಮ್ಮ ಮುಕ್ತಿಧಾಮ ಹತ್ತಿರ ಬಂದಿತು ಎನಿಸುತ್ತಿದೆ.
0: ಆಹಾ, ಸೂರ್ಯಾಸ್ತಕ್ಕಿಂತ ಮೊದಲೇ ನಾವು ನಮ್ಮ ಆಶ್ರಮವನ್ನು ತಲುಪಿದ್ದೇವೆ. ನಮ್ಮನ್ನು ದೂರದಿಂದಲೇ ನೋಡಿ ಹೊಸು ಹೋಮಧೇನು ಪ್ರೀತಿಯಿಂದ ಕರೆಯುತ್ತಿದೆ. ಆಹಾ, ಇದೋ ನೋಡಿ ಆಶ್ರಮದ ಪುಟ್ಟ ಆನೆಯ ಮರಿ ಸ್ವಸ್ತಿಕ.
3: ಗುರುದೇವ,
4: ವಂದಿಸುತ್ತೇವೆ ಗುರುದೇವ.
0: ತಪೋಧನೇ ಶಬರಿ, ಚಿರಂಜೀವಿಯಾಗು. ವತ್ಸ ಮುದ್ಗಲ, ಆಯುಷ್ಮಾನ್ ಭವ.
1: ಗುರುವರ್ಯ, ತಮ್ಮ ಬರುವಿಕೆಯನ್ನು ನಿರೀಕ್ಷಿಸುತ್ತಲೇ ಸಾಕಷ್ಟು ಕಾಲ ಕಳೆಯಿತು. ಈಗ ಈ ಆಶ್ರಮದ ಹೊಣೆ ನನ್ನ ಹೆಗಲಿನಿಂದ ಮತ್ತೆ ತಮ್ಮ ಹೆಗಲೇರಿತು. ವಿಶ್ರಮಿಸಿಕೊಳ್ಳಿ ಗುರುದೇವ.
0: ಸರಿ. ಹಾ ಶಬರಿ, ನಿಮ್ಮಂಥ ಎಲ್ಲ ಶಿಷ್ಯರಿಗೂ ಸಂತೋಷ ತರುವ ಸುದ್ದಿಯೊಂದನ್ನು ಕೊಟ್ಟು ವಿಶ್ರಮಿಸಿಕೊಳ್ಳುತ್ತೇನೆ. ರಾಮನ ಅನುಗ್ರಹಕ್ಕೆ ಪಾತ್ರಲಾದ ಗೌರವ ಭಾಜನಲಾದ ಶಿಷ್ಯೆಯೇ, ತೀರ್ಥ ಜಲವನ್ನು ತೆಗೆದುಕೊಂಡು ಬಾ.
1: ಅಪ್ಪಣೆ ಗುರುದೇವ.
0: ಈಗ ನಿನಗೆ ಒಂದು ನಿಜವಾದ ಹಾಗೂ ಮಧುರವಾದ ಸುದ್ದಿಯನ್ನು ಕೊಡುವವನಿದ್ದೇನೆ. ಮಹಾರಾಜ ದಶರಥನ ಅರಮನೆಯಲ್ಲಿ ಪುತ್ರಕಾಮೇಷ್ಟಿಯಾಗದ ಕಾರಣವಾಗಿ ಲೋಕಹಿತಕಾರಿಯಾದ ಕಮಲ ನಯನ ಶ್ರೀರಾಮಚಂದ್ರನ ಜನ್ಮ ಉಂಟಾಯಿತು. ಸುಂದರನಾದ ಮೇಘಶ್ಯಾಮರನಾದ ಆ ಮಗುವನ್ನು ನೋಡಿ ಹಾಲೂಡಿಸಲು ಕಾತುರಳಾಗಿದ್ದ ಆ ತಾಯಿಯು ಒಂದು ಕ್ಷಣ ಆಶ್ಚರ್ಯ ಚಕಿತಳಾದಳು.
1: ಗುರುಗಳೇ, ತಾವು ಧನ್ಯರು, ಧನ್ಯರು ಗುರುದೇವ, ತಾವು ಧನ್ಯರು. ಕೃತಾರ್ಥಳಾದೆ ನಾನು ಇಂದು. ಹಾ ಹೇಳಿ ಹೇಳಿ ಗುರುದೇವ, ಕೇಳುತ್ತಿದ್ದೇನೆ ಹೇಳಿ.
0: ವಾತ್ಸಲ್ಯ ತುಂಬಿದ ಗುರು ಹಿರಿಯರ ಆದೇಶಗಳನ್ನು ಪಾಲನೆ ಮಾಡುತ್ತಾ ಅವನು ಶಿಶು ಸಹಜವಾದ ಆಟಗಳನ್ನು ಆಡುತ್ತಾ ಎಲ್ಲರಿಗೂ ಸಂತೋಷವನ್ನುಂಟು ಮಾಡುತ್ತಿದ್ದ. ಆದರೆ ಆಮೇಲೆ ಕಿಶೋರಾವಸ್ಥೆಯನ್ನು ತಲುಪಿದ ಅನಂತರ ಒಮ್ಮೆ ವಿಶ್ವಾಮಿತ್ರ ಯಜ್ಞ ಸಮಾರಂಭಕ್ಕೆ ಹೋಗಿದ್ದಾಗ ತನ್ನ ಗುಲಾಬಿ ಬಣ್ಣದ ಪಾದಗಳಿಂದ ಒಂದು ಬಂಡೆಯನ್ನು ಮುಟ್ಟಿ ಅದನ್ನು ಸುಂದರವಾದ ಹೆಣ್ಣಾಗಿ ಬದಲಾಯಿಸಿದ.
5: ಆಶ್ಚರ್ಯ ಆಶ್ಚರ್ಯ.
0: ಪ್ರಪಂಚದಲ್ಲಿ ಶ್ರೇಷ್ಠ

0: ಶ್ರೇಷ್ಠರಾದ ವೀರರ ಪಾಲಿಗೆ ಒರೆಗಲ್ಲೆಲೆಸಿದ್ದ ಶಿವಧನುಸ್ಸನ್ನು ಕಬ್ಬಿದ ಜಲ್ಲೆಯಂತೆ ತುಂಡು ಮಾಡಿದ ಶ್ರೀರಾಮ. ಪಂದ್ಯವನ್ನು ಗೆದ್ದು ಪರಶುರಾಮರ ಆಶೀರ್ವಾದದಿಂದ ಕೀರ್ತಿ ಲಕ್ಷ್ಮಿಯನ್ನು ಸಂಪಾದಿಸಿ ಸಂಪ್ರದಾಯಾನುಸಾರವಾಗಿ ಸೀತೆಯನ್ನು ತನ್ನ ಗೃಹಲಕ್ಷ್ಮಿಯನ್ನಾಗಿ ಮಾಡಿಕೊಂಡ.
1: ಭೂಮಿ ಪಾವನವಾಯಿತು.
0: ಹಾಗೆಯೇ ರಾಮ ತನ್ನ ಪಾಲಿಗೆ ಅನಾಯಾಸವಾಗಿ ಬಂದ ರಾಜ್ಯವನ್ನು ತಾಯಿಯ ಮಾತಿನ ಮೇರೆಗೆ ತನ್ನ ಪಾದುಕೆಗಳನ್ನು ಪ್ರೀತಿಯಿಂದ ಕಾಣುತ್ತಿದ್ದ ಭರತನಿಗೆ ವಹಿಸಿಕೊಟ್ಟು ಮಹಾತ್ಮರಿಂದ ಕೂಡಿದ್ದ ಚಿತ್ರಕೂಟಕ್ಕೆ ಸೀತೆ ಮತ್ತು ಲಕ್ಷ್ಮಣ ಸಹಿತವಾಗಿ ಬಂದು ಗುಡಿಸಲಲ್ಲಿ ವಾಸ ಮಾಡುತ್ತಿದ್ದಾನೆ. ದೇವತೆಗಳು ನನ್ನ ಪ್ರಾಣವಾಯುವಿನ ಸಂಚಾರವನ್ನು ನಿಲ್ಲಿಸದ ಹಾಗೆಯೇ ಸಶರೀರವಾಗಿ ಸ್ವರ್ಗಕ್ಕೆ ಕರೆದುಕೊಂಡು ಹೋಗ ಬಯಸುತ್ತಾರೆ. ನೀವು ಯಾರು ಇದರಿಂದ ಖಂಡಿತ ವ್ಯಥೆ ಪಡಬೇಕಾಗಿಲ್ಲ. ಧನ್ಯರಾದ ಶಬರಿಯೇ.
2: ಗುರುದೇವ,
0: ನೀನು ಪ್ರತಿಕ್ಷಣ ಅಪೂರ್ವವಾದ ಗಳಿಗೆಗೆ ಕಾಯುತ್ತಿರು. ಸ್ವಯಂ ಶ್ರೀರಾಮನೇ ನಿನ್ನ ಬಾಗಿಲಿಗೆ ದಾರಿ ಹೋಕನಾಗಿ ಬರುತ್ತಾನೆ.
3: ಓ ಹನುಮಂತ,
4: ಕಪಿರಾಜ ಸುಗ್ರೀವ, ಸಮಾಧಾನ ಮಾಡಿಕೊಳ್ಳಿ.
5: ಆ ನೋವು ಯಾವಾಗಲೋ ದೂರವಾಯಿತು. ಆ ಪವಿತ್ರವಾದ ಹೆಸರಿನ ಶಬರಿ ತನ್ನ ಕೈಗಳಿಂದ ನನ್ನ ಗಾಯಕ್ಕೆ ಪಟ್ಟಿ ಕಟ್ಟಿದೊಡನೆಯೇ ನೋವು ಮಾಯವಾಯಿತು.
4: ಈ ಶಬರಿ ಮಹಾತ್ಮಳು ನೀಡುವ ಬೋರೆ ಹಣ್ಣಿನ ಮಂತ್ರಾಕ್ಷರಯುಕ್ತವಾದ ಚಿಕಿತ್ಸೆ ತುಂಬ ಪ್ರಸಿದ್ಧವಾದುದು.
3: ಹೌದು ಹೌದು
4: ಕಪಿರಾಜ, ನಾನು ಮಗುವಾಗಿದ್ದಾಗ ತುಂಬ ತುಂಟನಾಗಿದ್ದೆ. ಚಿಕ್ಕವನಾಗಿದ್ದಾಗ ಆ ಸೂರ್ಯನನ್ನೇ ಹಿಡಿದು ಕಬಳಿಸಲು ಹೋಗಿದ್ದೆ. ಆಗ ಮೋಡಗಳಿಂದ ಉಂಟಾದ ಮಿಂಚಿನಿಂದ ನನ್ನ ಗಲ್ಲಕ್ಕೆ ಭಾರೀ ಏಟು ಬಿತ್ತು. ಆಗ ತುಂಬ ಚಿಂತೆಗೊಳಗಾದ ನನ್ನ ತಂದೆ ನನ್ನನ್ನು ಮಡಿಲಲ್ಲಿ ಎತ್ತಿಕೊಂಡು ಬಂದಿದ್ದು ಈ ಶಬರಿದೇವಿಯ ಕುಟೀರಕ್ಕೆ. ಈಕೆಯ ಔಷಧದಿಂದಲೇ ನಾನು ಗುಣ ಹೊಂದಿದ್ದು.
3: ಹಾಗಾದರೆ ಚಿಕಿತ್ಸೆ ಮಾಡುವ ಆಕೆಯ ಕುಟೀರ ಇನ್ನೂ ಎಷ್ಟು ದೂರ?
4: ನಾವೀಗ ಮತಂಗ ಮುನಿಗಳ ಆಶ್ರಮದ ಬಳಿ ಬಂದಿದ್ದೇವೆ.
3: ಓ ಸುಗ್ರೀವ ಮತ್ತು ಆಂಜನೇಯ ಸ್ವಾಮಿ, ಸುಸ್ವಾಗತ ನಿಮಗೆ. ನನ್ನನ್ನು ಕ್ಷಮಿಸಿ, ದುಃಖದ ಬರದಲ್ಲಿ ಹೀಗಾಯ್ತು ಅಷ್ಟೇ.
4: ನಿಮಗೆ ನಮ್ಮ ಸ್ನೇಹ ತುಂಬಿದ ನಮಸ್ಕಾರಗಳು. ಹೇಳಿ, ನಿಮಗೆಂಥ ದುಃಖ?
3: ಕಪಿರಾಜ, ಕಪಿರಾಜ, ನೀವಿಬ್ಬರು ಇಲ್ಲಿಗೆ ಬಂದು ಕೇವಲ ಒಂದು ವಾರವಾಗಿದೆ ಅಷ್ಟೇ. ನನಗೇನೋ ನಿಮ್ಮ ಗುರುತು ಸಿಕ್ಕಿತು. ಆದರೆ ಆಗ ನಮ್ಮ ಗುರುವರ್ಯರು ಸಾಕೇತಕ್ಕೆ ಹೋಗಿದ್ದರು. ಅಲ್ಲಿಂದ ಹಿಂದಿರುಗಿ ಬಂದ ಮೇಲೆ ಪ್ರಯಾಣದ ಆಯಾಸದಿಂದ ನಿಜವಾಗಿಯೂ ಸಾಕೇತ ವಾಸಿಗಳಾಗಿ ಬಿಟ್ಟರು.
6: ಅಯ್ಯೋ ಅಯ್ಯೋ, ದಕ್ಷಿಣ ಪಥದ ಸೂರ್ಯ ಮುಳುಗಿ ಹೋದನೆ.
4: ಆದರೆ ನಾವು ಕೇಳಿರುವ ಹಾಗೆ ಅವರನ್ನು ದಿವ್ಯ ವಿಮಾನವೊಂದು ಸಶರೀರವಾಗಿ ಸ್ವರ್ಗಕ್ಕೆ ಕರೆದುಕೊಂಡು ಹೋಯಿತಂತಲ್ಲ, ಹಾಗಾಗಿ ನೀವು ದುಃಖಿಸಬಾರದು.
7: ಅಣ್ಣ, ಶಾಲೆ ಹೊತ್ರ ಶಬರಿ ತಾಯಿ ಚಿಕಿತ್ಸಾಲಯಕ್ಕೆ ಬಂದಿದ್ದಾಳ?
8: ದೇವಿ, ವ್ಯಾಧಿಗ್ರಸ್ತರಾದ ವಿಶಿಷ್ಟ ಅತಿಥಿಗಳು ಬಂದಿದ್ದಾರೆ.
9: ಹೇ ರಾಮ, ರಾಮ, ರಾಮ, ಆನಂದ ಧಾಮ, ರಾಮ, ರಾಮ. ಆಹಾ ಕಪಿರಾಜ, ವತ್ಸ ಹನುಮಂತ, ವಿಪತ್ತಿನ ಈ ಸಮಯದಲ್ಲಿ ನಿಮ್ಮಿಬ್ಬರ ದರ್ಶನವಾಗುತ್ತಿರುವುದು ಶುಭದ ಸಂಕೇತ ಎಂದು ನನಗೆ ತೋರುತ್ತಿದೆ. ಎಲೆ ಪವನ ಪುತ್ರ,
4: ಅಮ್ಮ,
9: ನೀನಾದರೂ ದಿವ್ಯ ಪುರುಷನೊಬ್ಬನ ಮಗ. ಈ ಮೂರು ಲೋಕಗಳ ಪರಾಕ್ರಮ ಒಟ್ಟುಗೂಡಿ ಸ್ನೇಹಮಯವಾದ ರೂಪದಲ್ಲಿ ಅವತಾರವೆತ್ತಿದಂತೆ ಇರುವೆ. ಇಂದ್ರಿ

0: ಯ ವಿಕಾರಗಳಿಂದ ಕೂಡಿದ ನಮ್ಮಂತಹ ಸಾಮಾನ್ಯ ಮನುಷ್ಯರಿಗೆ ದರ್ಶನ ನೀಡಿ ನಮ್ಮನ್ನು ಪುನೀತರನ್ನಾಗಿ ಮಾಡುತ್ತಿರುವೆ ಹನುಮಂತ, ಪುನೀತರನ್ನಾಗಿ ಮಾಡುತ್ತಿರುವೆ.
1: ಪೂಜ್ಯಳಾದ ದೇವಿಯೇ, ನನಗೆ ನಿನ್ನ ಮಾತುಗಳನ್ನು ಕೇಳಿ ಸಂಕೋಚ ಉಂಟಾಗುತ್ತಿದೆ. ನಾನು ನಿನ್ನ ಅನುಚರ, ಮಗನಿದ್ದಂತೆ ತಾಯಿ ನನಗೆ ಜನ್ಮ ಕೊಟ್ಟಳು. ನೀನಾದರೂ ಎಲ್ಲ ಸೇವೆ ಆರೈಕೆಗಳನ್ನು ಮಾಡಿದೆ. ತಾಯಿ ಎದೆಹಾಲು ಕುಡಿಸಿ ಸಾಕಿದರೆ ನೀನು ವಾತ್ಸಲ್ಯದ ರಸಧಾರೆಯಿಂದ ನನ್ನನ್ನು ಮೀಯಿಸಿದ್ದೀಯೇ. ಇಬ್ಬರು ತಾಯಂದಿರೂ ಸಮಾನರು ನನಗೆ. ಅಂಜನಾದೇವಿ ಜನ್ಮ ಕೊಟ್ಟಳು. ರಾಮಭಕ್ತೆಯಾದ ನನ್ನ ಮನೋಭೂಮಿಯ ತಾಯಿಯಾದ ಶಬರಿ ವಾತ್ಸಲ್ಯದ ಔತಣವನ್ನೇ ಬಡಿಸಿದಳು.
0: ನಿನ್ನ ಪ್ರೀತಿಯನ್ನು ಕಂಡು ಧನ್ಯಳಾದೆ ವತ್ಸ, ಧನ್ಯಳಾದೆ. ಬಂಧುಗಳೇ, ಈಗ ನಿಮ್ಮ ಆರೋಗ್ಯದ ವಿಚಾರವಾಗಿ ಹೇಳಿ.
2: ಎರಡು ತಿಂಗಳುಗಳಿಂದ ಈ ಕೆಮ್ಮು ನನ್ನನ್ನು ಬಾಧಿಸುತ್ತಿದೆ. ದಯವಿಟ್ಟು ಇದಕ್ಕೆ ಏನಾದರೂ ಚಿಕಿತ್ಸೆ ಮಾಡಿ.
0: ಸಮಾಧಾನ ಮಾಡಿಕೋ, ಸಮಾಧಾನ ಮಾಡಿಕೋಪ. ಇತ್ತ ಕೇಳು, ಒಂದು ವಾರದ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಮಲಗುವ ವೇಳೆ ಬೋರೆ ಹಣ್ಣಿನ ಕಟ್ಟಿಗೆಯ ಉರಿಯಲ್ಲಿ ಈ ಸಿದ್ಧೌಷಧವನ್ನು ಕಾಯಿಸಿ ಅದರ ಆವಿಯನ್ನು ತೆಗೆದುಕೋ. ಕಾಯಿಲೆ ದೂರವಾಗುತ್ತದೆ.
3: ಹೊಟ್ಟೆ ನೋವು ಅಮ್ಮ, ಬಡವರ ಮೇಲೆ ಕೃಪೆ ಮಾಡು ಕರುಣಾಳು ತಾಯಿ. ಅಯ್ಯೋ, ನಾನು ಜನಸ್ಥಾನದಲ್ಲಿ ವಾಸ ಮಾಡುವ ಒಬ್ಬ ಬೇಟೆಗಾರ. ಅಯ್ಯೋ, ಹೊಟ್ಟೆ ನೋವು ವಾಯು ವಿಕಾರಗಳಿಂದ ಕಂಗೆಟ್ಟಿದ್ದೇನೆ. ಏನಾದರೂ ಮಾಡಿ ನನ್ನನ್ನು ಉಳಿಸಿ ಅಮ್ಮ. ಹೊಟ್ಟೆ ನೋವು, ಹೊಟ್ಟೆ ನೋವು.
0: ಈ ಚೂರ್ಣವನ್ನು ಮೂರು ದಿನ ರಾತ್ರಿ ಹೊತ್ತು ತೆಗೆದುಕೋ. ಸರಿಯಾಗಿ ನೆನಪಿಟ್ಟುಕೊಳ್ಳಬೇಕು, ವಾಯುವಿಕಾರ ಹೊಟ್ಟೆ ತೊಳಿಸಿಕೊಂಡು ಬರುವುದು ಹಾಗೂ ಆಯಾಸದಿಂದ ಶರೀರದಲ್ಲಿ ದುರ್ವಾಸನೆ ಉಂಟಾಗುವುದು, ಇವೆಲ್ಲವೂ ಬೋರೆಗಿಡದ ವಾಸನೆಯಿಂದಲೇ ಗಾವುದ ದೂರ ಓಡಿ ಹೋಗಿಬಿಡುತ್ತವೆ.
3: ತಾಯಿ, ಒಂದು ವಾರದಿಂದ ನನ್ನ ಕಣ್ಣು ಸೂಜಿಯಂತೆ ಚುಚ್ಚುತ್ತಾ ಇದೆ. ತುಂಬಾ ತೊಂದರೆಯಾಗಿದೆಯಮ್ಮ.
0: ಪ್ರಿಯ ಮುದ್ಗಲ, ಎರಡು ಮೂರು ಬೋರೆ ಹಣ್ಣಿನ ಬೀಜಗಳಿಗೆ ನಾಲ್ಕು ಹನಿ ನೀರು ಸೇರಿಸಿ ಕಲ್ಲಿನ ಮೇಲೆ ಅರೆದು ಕಣ್ಣಿನ ಮೇಲೆ ಹಚ್ಚು. ಸ್ವಲ್ಪ ಹೊತ್ತಿನಲ್ಲೇ ಕಮಲ ನಯನನಾಗಿ ಬಿಡುತ್ತೀಯ ನೀನು. ಈಗ ಕಪಿರಾಜರ ಸರದಿ.
4: ಎಲೆ ಸಿದ್ಧವಚನಳಾದ ವನೇಶ್ವರಿ, ತುಂಬಾ ನೋಯುತ್ತಿದ್ದ ಗಾಯ ಈಗ ಮಾಗುತ್ತಿದೆ. ಈ ಪಟ್ಟಿಯನ್ನು ಬಿಚ್ಚಲು ದಯವಿಟ್ಟು ಅನುಮತಿ ಕೊಡಿ.
0: ವತ್ಸ, ರುಮಾದೇವಿಯ ಮಾಂಗಲ್ಯ ಗಟ್ಟಿಯಾಗಿದೆ, ಚಿಂತೆ ಬೇಡ. ಇದು ಮುಳ್ಳುಗಳಿಂದ ಕೂಡಿರುವ ಕಾಡು ಬೋರೆ ಹಣ್ಣಿನ, ಅಂದರೆ ಕಾಡು ಎಲಚಿ ಹಣ್ಣಿನ ರೆಂಬೆಯ ತಿರುಳು. ಗಾಯದ ನೋವನ್ನ ಹೀರಿಬಿಡುತ್ತದೆ. ಈ ಕಡೆ ಬಾ, ಇತ್ತ ಬಾ, ಒಣಗಿದ ಕಟ್ಟನ್ನು ಬಿಚ್ಚುತ್ತೀನಿ. ಆಯ್ತು ಆಯ್ತು ಎಲಿ, ಈಗ ಆತ್ಮವಿಶ್ವಾಸದಿಂದ ತಲೆಯೆತ್ತು. ಈಗ ನೀನು ನಿಜವಾಗಿಯೂ ಸುಗ್ರೀವ.
4: ತಾಯೇ, ರಾತ್ರಿಯಲ್ಲಿ ಸೂರ್ಯನಂತೆ ಹೊಳೆಯುವ ಈ ಚಿನ್ನದ ಕಡಗವನ್ನು ದೇವಿಯ ಉದಾರವಾದ ಕೈಗಳಿಗೆ ಒಪ್ಪಿಸಿ ಈಗ ಋಷ್ಯಮುಖ ಪರ್ವತಕ್ಕೆ ಹೋಗಬೇಕೆಂದಿದ್ದೇವೆ.
0: ಚಿರಂಜೀವಿ ಸುಗ್ರೀವ, ಈ ನಿನ್ನ ತಂದೆಯ ಗುರುತು ದೊಡ್ಡ ದೊಡ್ಡ ಅರಸರಿಗೆ ಶೋಭೆಯಾಗಿರುವುದು, ಇದನ್ನು ನಿನ್ನ ಬಳಿಯೇ ಇಟ್ಟುಕೋ. ವತ್ಸ ಮಾರುತಿ, ನಿನಗೆ ಗೊತ್ತಲ್ಲ ನಾನು ಕಡಗವನ್ನು ಇಟ್ಟುಕೊಂಡು ಏನು ಮಾಡಲಿ. ನೆನಪಿಡಿ, ನೀವು ಯಾವಾಗಲೂ ಯಾರಾದರೂ ಎಂದಾದರೂ ನನ್ನ ಹೆಸರು ಹೇಳಿ ಕರೆದರೆ ನಿಮ್ಮನ್ನು ತುಂಬು ಸಂತಸದಿಂದ ಅವರನ್ನು ಅಣ್ಣ ತಮ್ಮಂದಿರಂತೆ ಕಂಡು ಅಪ್ಪಿಕೊಳ್ಳಿ ಮಕ್ಕಳೇ. ನಾನು

0: ನವಿಲು ಕಲಾಪಿ ಸುಮಾರು 12 ವರ್ಷಗಳಾಯ್ತು. ನಾನು ಕೂಡ ಕೀಟಗಳನ್ನ ತಿನ್ನೋದು ಬಿಟ್ಟು ಸನ್ಯಾಸಿಯಾಗಿರುವೆ. ಬಾಗಿಲ್ ಬಳಿ ಬೋರೆ ಹಣ್ಣನ್ನ ಹದ ಮಾಡಿಟ್ಟಿರಬಹುದು. ಈ ಪುಣ್ಯಾಶ್ರಮವನ್ನ ನಡೆಸುವವರು ನಾವಿಬ್ರು, ಒಳಗಡೆ ಶಬರಿ ಮತ್ತು ಹೊರಗಡೆ ನಾನು.
1: ಚಿಕ್ಕಂದಿನಿಂದಲೂ ರಾಮ ಪ್ರೀತಿಯಿಂದ ಕೊಟ್ಟ ತುತ್ತು ಊಟದಿಂದ ಬೆಳೆದ ದೊಡ್ಡ ಪಕ್ಷಿ ರಾಜನೆಯ ಶರೀರ ಈಗ ದಂಡಕಾರಣ್ಯದಲ್ಲಿ ಸೀತೆಯ ಅಗಲಿಕೆಯಿಂದ ಕಣ್ಣೀರಿಡುತ್ತಿರುವ ರಾಮನಂತೆ ನಾನು ಕೂಡ ವಿಲಪಿಸುತ್ತಾ ಒಂದೊಂದು ಉಸಿರನ್ನು ಒಳಗೆ ನಡೆದುಕೊಳ್ಳುತ್ತಾ ಇದ್ದೇನೆ. ರಾಮಭದ್ರನು ನನ್ನ ಹೆಸರನ್ನು ಕಾಕಭೂಷುಂಡಿ ಅಂತ ಇಟ್ಟಿದ್ದಾನೆ. ರಾಮ ಎಲ್ಲೇ ಪ್ರಯಾಣ ಹೋದರೂ ಗುಪ್ತಚರನಂತೆ ನಾನು ಮುಂದೆ ಹೋಗಿ ಅವನ ಸಂರಕ್ಷಣೆ ಮಾಡುತ್ತೇನೆ. ಇದು ಜನರಿಂದ ದೂರವಾದ ದಟ್ಟ ಅರಣ್ಯ. ರಾಮ ಬಂದೇ ಬರ್ತಾನೆ. ಅವನಿಗೆ ಸಹಾಯ ಮಾಡೋರು ಯಾರು?
0: ಓ ಗೆಳೆಯ ಕಾಕರಾಜ.
1: ಯಾರು?
0: ನಾನು ಮತಂಗಾಶ್ರಮದಲ್ಲಿ ಬೆಳೆದ ನವಿಲು ಕಲಾಪಿ.
1: ಓ,
0: ನೀನು ಹೊಸದಾಗಿ ಇಲ್ಲಿಗೆ ಬಂದಿರುವುದನ್ನು ನೋಡಿ ನನಗೆ ತುಂಬಾ ಸಂತೋಷವಾಗಿದೆ. ಅದರಲ್ಲೂ ರಾಮನೆಂಬ ಹೆಸರಿನ ವ್ಯಕ್ತಿ ನಿನಗೆ ಗೊತ್ತಿದೆ ಎಂದ ಮೇಲೆ.
1: ಗೆಳತಿ ಕಲಾಪಿ, ಆ ಪುರುಷೋತ್ತಮ ರಾಮನನ್ನು ನೀನು ಬಲ್ಲೆಯ?
0: ಹೌದು, ಗೊತ್ತು. ಆದರೆ ನಿಜವಾಗಿಯೂ ಆತ ನನಗೆ ಗೊತ್ತಿಲ್ಲ. ಆದರೆ ಈ ಆಶ್ರಮದ ಪರಿಸರದಲ್ಲಿ ಆತನ ಬಗ್ಗೆ ಯಾವಾಗಲೂ ಹೇಳುತ್ತಾ ಇರುತ್ತಾರೆ. ನಾನು ಹಗಲು ರಾತ್ರಿ ಇಲ್ಲಿ ಓಡಾಡುತ್ತಿರುತ್ತೇನೆ, ಹಾಗಾಗಿ ನನಗೆ ಇದು ಪರಿಚಿತವಾದ ಹೆಸರು.
1: ಗೆಳತಿ, ನಾನು ಕಾಕಭೂಷುಂಡಿ.
0: ಓ,
1: ಶ್ರೀರಾಮನ ಪಾದಗಳಿಂದ ಏಳುವ ಧೂಳಿನ ಕಣ ಅಂತ ನೀನು ನನ್ನನ್ನು ತಿಳಿದುಕೊಳ್ಳಬಹುದು.
0: ನೀನು ಧನ್ಯನಾದ ಗೆಳೆಯ. ನಿನ್ನ ಜೊತೆಗೆ ಪಕ್ಷಿಗಳ ಕುಲಕ್ಕೆ ಗೌರವ ಪ್ರತಿಷ್ಠೆಗಳನ್ನು ತರುತ್ತಿದ್ದೀಯ. ಈ ಮತಂಗಾಶ್ರಮದಲ್ಲಿರುವ ತಪಸ್ವಿನಿ ಶಬರಿದೇವಿ ಶ್ರೀರಾಮಚಂದ್ರ ಚಿತ್ರಕೂಟಕ್ಕೆ ಬರಲಿದ್ದಾನೆ ಎಂಬುದನ್ನು ತಿಳಿದಾಗಲಿಂದ ಅವಳು ಏಕಾಂತದಲ್ಲಿ ಜಪ ಮಾಡುತ್ತಾ ಇರುತ್ತಾಳೆ. ನಿರಂತರವಾಗಿ ಕಾತುರದ ಕಣ್ಣೀರು ಹರಿಸುತ್ತಾ 12 ವರ್ಷಗಳನ್ನು ಹೀಗೆಯೇ ಕಳೆದಿದ್ದಾಳೆ. ನಗೆ ಎಂಬುದನ್ನೇ ಮರೆತಿದ್ದಾಳೆ. ಮಾತಾಡುವುದು, ಸಂತಸದಿಂದ ನಲಿಯುವುದು ಏನೆಂಬುದನ್ನೇ ಮರೆತು ಬಿಟ್ಟಿದ್ದಾಳೆ. ಹಗಲು ರಾತ್ರಿ ಯಾವಾಗ ಆಗುತ್ತದೆ ಎಂಬುದು ಅವಳಿಗೆ ಗೊತ್ತಿಲ್ಲ. ಸೂರ್ಯೋದಯದ ಸೊಬಗು ಹೇಗಿರುತ್ತದೆ, ಚಂದ್ರೋದಯ ಹೇಗಿರುತ್ತದೆ ಎಂಬುದನ್ನು ಅವಳು ಮರೆತು ಬಿಟ್ಟಿದ್ದಾಳೆ.
1: ಪ್ರಿಯ ಸಖಿ, ನನ್ನ ಮಾತನ್ನು ನಂಬು. ರಾಮ ಕಾಮನನ್ನು ಗೆದ್ದವನು, ಆದರೂ ಈ ದೇವಿಯನ್ನು ಕಂಡರೆ ಅವನಿಗೆ ಬಹು ಅಕ್ಕರೆ. ಅವನು ವಿರಾಗಿಯಾಗಿ ಅಲೆಯುತ್ತಾ ಚಿತ್ರಕೂಟದಿಂದ ಮುಂದೆ ಮಧುಕವನ ಪಿಪ್ಪಲೀವನ ದೊಡ್ಡ ದೊಡ್ಡ ಮರಗಳಿರುವ ರಾಮಗಿರಿಯ ಬೆಟ್ಟಗಳು ಇಲ್ಲೆಲ್ಲ ಅಲೆದಾಡಬೇಕಾದರೆ ಪ್ರತಿ ಕ್ಷಣವೂ ಶಬರಿದೇವಿಯನ್ನು ಕುರಿತು ನೆನಪಿಸಿಕೊಳ್ಳುತ್ತಲೇ ಇದ್ದ.
0: ಹೌದೇನು?
1: ಅಷ್ಟು ಮಾತ್ರವೇ ಅಲ್ಲ,
0: ಮತ್ತೆ
1: ನಿತ್ಯ ಆನಂದಮಯವಾಗಿರುವ ಚೇತನದಿಂದ ಒಡಗೂಡಿರುವ ರಾಮ ಶಬರಿ ತುಂಬಾ ಶ್ರೇಷ್ಠಳಾದ ಹೆಣ್ಣು ಅಂತ ಹೇಳುತ್ತಿರುತ್ತಾನೆ. ಸಮುದ್ರವನ್ನೇ ಆಪೋಷಣೆ ತೆಗೆದುಕೊಂಡ ಅಗಸ್ತ್ಯನಿಗಿಂತ, ಮಹಾಕೋಪದಿಂದ ಕನಲುವ ಕಪಿಲ ಮುನಿಗಿಂತ.
0: ಓ, ಹಾಗಾದರೆ ನಿತ್ಯವೂ ಆ ದೇವಿಯ ದರ್ಶನ ಭಾಗ್ಯವನ್ನು ಹೊಂದಿರುವ ನಾವೇ ಧನ್ಯರು.
1: ಈ ದಿನಗಳಲ್ಲಿ ರಘುನಂದನನು ಉತ್ಸಾಹ ಭರಿತನಾಗಿ ರಾಕ್ಷಸರನ್ನು ಮೂಲ ಸಹಿತವಾಗಿ ಕಿತ್ತೊಗೆದು ಸಂಹಾರ ಮಾಡಲು ಪಣತೊಟ್ಟಿದ್ದಾನೆ. ಕಪಟಿ ರಕ್ಕಸನೊಬ್ಬ ಪಂಚವಟಿಯಿಂದ ಅವನ ಮಡದಿಯನ್ನ ಕದ್ದೊಯ್ದಿದ್ದಾನೆ. ಆಕೆಯನ್ನು ಹುಡುಕುತ್ತ ರಾಮ

0: ಕಾಡು ಮೇಡುಗಳನ್ನ ಅಲೆಯುತ್ತಿದ್ದಾನೆ. ಆದರೆ ನಿನ್ನ ಮಾತಿನಲ್ಲಿ ನೀನು ಏಕಾಂತ ಅಂದ ಇಲ್ಲ.
1: ಹೌದು,
0: ಅದೇನು ಆಶ್ರಮದಲ್ಲಿ ದೇವಿ ಶಬರಿಯ ಜೊತೆಯಲ್ಲಿ ಬೇರಾರೂ ಇಲ್ಲವೇ?
1: ಇದ್ದಾರೆ, ಇಲ್ಲದೆ ಏನು? ಯಾವಾಗಲೂ ಪ್ರತೀಕ್ಷೆಯೇ ಆಕೆಯ ಸಂಗಾತಿಯಾಗಿದೆ.
0: ಗೆಳತಿ, ನಿನ್ನೆಯಷ್ಟೇ ರಾಮ ಕಬಂಧನೆಂಬ ರಾಕ್ಷಸನ ತೋಳುಗಳನ್ನು ಕತ್ತರಿಸಿ ಬೆಟ್ಟದ ಮೇಲಿರೋ ಹೊಂಡದಲ್ಲಿ ಅವನ ಶರೀರವನ್ನು ಸುಟ್ಟು ಹಾಕಿದ್ದಾನೆ.
1: ಕಬಂಧನಾಶಕನಾದ ರಾಮನಿಗೆ ಜಯವಾಗಲಿ. ಈಗ ನಮ್ಮ ಪಾಲಿಗೆ ಭೂಮಿಯಿಂದ ಆಕಾಶದವರೆಗೆ ಹರಡಿದ ಆತಂಕ ಮರೆಯಾಯಿತಲ್ಲ.
0: ನಿಜವಾಗಿಯೂ ಕೈಯಲ್ಲಿ ಬಿಲ್ಲನ್ನು ಹಿಡಿದ ರಾಘವ ಆ ದಾನವ ಶರೀರದಿಂದ ಹೊರಬಂದ ಯಾವುದೋ ದಿವ್ಯ ಆಕೃತಿಯೊಡನೆ ಸ್ವಲ್ಪ ಹೊತ್ತು ಮಾತನಾಡುತ್ತಿದ್ದ.
1: ಹೌದೇನು?
0: ಆಮೇಲೆ ತಮ್ಮನೊಂದಿಗೆ ಹತ್ತಿರದ ಕಾಡಿನೊಳಕ್ಕೆ ಹೊರಟು ಹೋದ. ಮಧ್ಯಾಹ್ನಕ್ಕೆ ಮುಂಚೆ ಇಲ್ಲಿಗೆ ಬರುತ್ತಾನೆ.
1: ದೀರ್ಘಾಯುವಾಗು ಪಕ್ಷಿ ರಾಜ, ಈ ಶುಭ ಸಮಾಚಾರವನ್ನ ದೇವಿಗೆ ಅರುಹಿ ಮತ್ತೆ ಬೇಗ ಬರುತ್ತೇನೆ. ಏನು ಏನು, ಕಲ್ಪನೆಯು ಸಾಕಾರಗೊಳ್ಳಲು ಸಾಧ್ಯವೇ? ಹಾ, ಸಾಧ್ಯವೂ ಆಗಬಹುದು. ಓ ನನ್ನ ಕಾಮದೇವ, ಕಾಮದೇವ, ಅದೆಷ್ಟು ಕಾಲ ನನ್ನ ಉಸಿರಲ್ಲಿ ಸುಳಿದಾಡುತ್ತಿದ್ದಿ. ಬಾ ಬಾ, ಹಾಗೆಯೇ ಜೊತೆಯಲ್ಲಿ ನಿನ್ನ ಗೆಳೆಯ ಚಂದ್ರನನ್ನು ಕರೆದುಕೊಂಡು ಬಾ. ಹಾ, ಅಂತೆಯೇ ನಿನ್ನಲ್ಲಿ ಶಕ್ತಿ ಇದ್ದರೆ ನನ್ನ ಹದಿವಯಸ್ಸಿನ ಆ ಒಂದು ಮಧುಮಯವಾದ ರಾತ್ರಿಯನ್ನು ಕೂಡ ನನಗೆ ಹಿಂದಿರುಗಿಸಿಕೊಡು. ರಾಮ ತನ್ನ ಪ್ರಿಯ ಸಹೋದರನೊಡನೆ ನನ್ನೆಡೆಗೆ ಬರುತ್ತಿದ್ದಾನೆ. ಹಾ, ನನ್ನೆಡೆಗೆ ಬರುತ್ತಿದ್ದಾನೆ ನನ್ನ ರಾಮ. ನನ್ನ ಬದುಕಿನ ಚೈತನ್ಯದ ಸರ್ವಸ್ವನಾದ ರಾಮ ನನ್ನೆಡೆಗೆ ಬರುತ್ತಿದ್ದಾನೆ. ಹಾ, ಬರುತ್ತಿದ್ದಾನೆ.

0: ದೇವಿ, ದಶರಥ ಪುತ್ರನಾದ ರಾಮ ನಿನ್ನ ಸಂಕಲ್ಪದಿಂದ ಕೂಡಿದ ತಪಸ್ಸಿಗಾಗಿ ಅಭಿನಂದಿಸುತ್ತಿದ್ದಾನೆ.
1: ನಾಥ, ರಘುನಾಥ.
0: ಶಬರಿ,
1: ಮನಸ್ಸು ತುಂಬಿ ಬರುತ್ತಿದೆ. ಒಡೆಯ, ನಿಮ್ಮ ಪಾದ ಚರಣ ಕಮಲಗಳಿಗೆ ಎರಗಿ ಅಲ್ಲಿಯ ಧೂಳನ್ನು ನನ್ನ ಚರ್ಚರಿತವಾದ ವಕ್ಷಸ್ಥಳಕ್ಕೆ ಲೇಪಿಸಿಕೊಳ್ಳಬೇಕೆನಿಸುತ್ತಿದೆ. ದಣಿದ, ಮಣ್ಣು ಮೆತ್ತಿದ, ಕಣ್ಣೀರಿನಿಂದ ಕೂಡಿದ ನಾನು ನನ್ನ ಪ್ರಾಣೇಶ್ವರನತ್ತ, ನನ್ನ ಪ್ರಿಯ ರಾಮನತ್ತ ಹೇಗೆ ತಾನೇ ಕಣ್ಣೆತ್ತಿ ನೋಡಲಿ, ಹೇಗೆ ನೋಡಲಿ?
2: ಯಾರ ಶ್ರೇಷ್ಠವಾದ ತಪಸ್ಸಾಧನೆಯನ್ನ ಸ್ವತಃ ಅಣ್ಣ ರಾಮ ಮುಕ್ತ ಕಂಠದಿಂದ ಹೊಗಳುತ್ತಿದ್ದಾನೆಯೋ ಆ ದೇವಿಗೆ, ರಮಣಿಗೆ ಲಕ್ಷ್ಮಣ ನಮಸ್ಕರಿಸುತ್ತಿದ್ದಾನೆ.
1: ವಿನಮ್ರನಾದ ಲಕ್ಷ್ಮಣನೇ, ನಿನ್ನ ಸಹೋದರನೊಡನೆ ಶಾಶ್ವತವಾದ ಯಶಸ್ಸನ್ನು ಪಡೆ. ದಾರಿಯಲ್ಲಿ ಆಯಾಸಗೊಂಡಿರುವ ನೀವಿಬ್ಬರು ಈ ವಿಶ್ರಾಮ ಪೀಠದಲ್ಲಿ ಆಸೀನರಾಗಿ ಬನ್ನಿ, ಇತ್ತ ಬನ್ನಿ.
0: ಆಗಲಿ ಶಬರಿ, ಆಗಲಿ.
1: ಸ್ವಾಗತ, ಸ್ವಾಗತ ಕಮಲನಯನಗೆ, ಸ್ವಾಗತ ಶ್ರೀರಾಮಗೆ. ಆವ ಸೇವೆಗೈಯಲ್ಲಿ ನಿನಗೆ ಇಳೆಯ ಬಿಸಿಯನ್ನು ಕ್ಷಣದಲ್ಲಿ ಸಂತೈಸುವಾತೆ. ನಿತ್ಯ ಪ್ರಕೃತಿ ವಲ್ಲಭನಿ ಸ್ವಾಮಿ, ಕರುಣಾಮಯಿ ಒಡೆಯ ಶ್ರೀರಾಮ.

0: ನಿನ್ನ ಶರಣಿಗೆ ಎಲ್ಲ ಜಡಚೇತನಗಳು, ನಿನ್ನ ಚರಣ ಸನ್ನಿಧಿಯ ಬಯಕೆಯ ನನಗೆ ಸ್ವಾಮಿ. ನಿನ್ನ ದರ್ಶನಕ್ಕೆ ಕಾತರಿಸಿ ನಿಂದಿಹೆನು ಕಾಡಿನಲ್ಲಿ ಅರಸುತ್ತ ಹಗಲಿರುಳು ವರುಷ ವರುಷ ಗೋದಾವರಿಯ ನೀರ ತಂದಿಹೆನು ಕಲಶದಲ್ಲಿ ಒಡೆಯ ನೀವು ಮೀಯಲೆಂದು ರುಚಿ ರುಚಿಯಾದ ಬದರಿ ಫಲ ತಟ್ಟೆಯಲ್ಲಿ ಜೋಡಿಸಿದೆ ನಿಮ್ಮ ಆರೋಗಣೆಗೆಂದು ಸ್ವಾಮಿ. ಅದ ತಿಂದು ನನ್ನ ಈ ಬದುಕನ್ನು ಸಾರ್ಥಕ ಮಾಡು ಒಡೆಯ, ಸಾರ್ಥಕ ಮಾಡು.
1: ಪ್ರಿಯವಲ್ಲಭೆ ಶಬರಿ, ಬಾ ಆರಾಮವಾಗಿ ನನ್ನ ಬಳಿ ಕುಳಿತುಕೋ.
0: ಆಗಲಿ ರಾಮ.
1: ನಿನ್ನ ಮನಸ್ಸಿನಲ್ಲಿ ಯಾವಾಗಲೂ ಜೊತೆಗಿರುವ ನಾನು ಇಂದು ಸೀತೆಯನ್ನು ಹುಡುಕುತ್ತಾ ಕಂಗೆಟ್ಟು ನಾರುಮಡಿಯ ಉಡುಪಿನಲ್ಲಿ ನಿನ್ನ ಕುಟೀರಕ್ಕೆ ಬಂದಿರುವೆ. ನೀನು ದಯವಿಟ್ಟು ವಾನರರು ಇರುವ ಕಾಡಿನತ್ತ ಹೋಗಲು ನಮಗೆ ಮಾರ್ಗದರ್ಶನ ಮಾಡು. ಆ ಕಪಿ ಸೈನ್ಯದಿಂದ ಸ್ವಲ್ಪ ನೆರವು ಪಡೆದುಕೊಳ್ಳಲು ಯತ್ನಿಸುತ್ತೇವೆ.
0: ಸ್ವಾಮಿ ಶ್ರೀರಾಮ.
1: ಶಬರಿ,
0: ರಾಕ್ಷಸರಿಂದ ಅಪಹೃತಳಾಗಿರುವ ಸುನಯನೆಯಾದ ಸೀತೆಯನ್ನು ಹುಡುಕಲು ಸೂರ್ಯಪುತ್ರ ಹಾಗೂ ವಾಯುಪುತ್ರ ಇಬ್ಬರೂ ನಿಮಗೆ ಪೂರ್ತಿಯಾಗಿ ಸಹಾಯ ಮಾಡುತ್ತಾರೆ. ಋಷ್ಯಮುಖ ಪರ್ವತದ ಶಿಖರಗಳ ಬಳಿ ಸಾರಿ ನೀವು ನನ್ನ ಹೆಸರನ್ನು ಸ್ವಲ್ಪ ಉಚ್ಚರಿಸಿದರೆ ಸಾಕು, ಆ ಇಬ್ಬರು ವೀರರು ತಕ್ಷಣ ನಿಮ್ಮ ಗುರುತು ಹಿಡಿದು ತಕ್ಷಣದಿಂದಲೇ ನಿಮ್ಮ ಹಿಂಬಾಲಕರಾಗಿ ನೆರವು ನೀಡುತ್ತಾರೆ ಸ್ವಾಮಿ. ಸ್ವಾಮಿ ರಾಮಚಂದ್ರ.
1: ಶಬರಿ,
0: ಈ ಹಣ್ಣುಗಳನ್ನು ಸ್ವೀಕರಿಸಿ. ಚುಕ್ಕೆ ಹೊಡೆದಿರುವ ಈ ಬೋರೆ ಹಣ್ಣುಗಳು ಸ್ಫೂರ್ತಿ ಮತ್ತು ಉತ್ಸಾಹ ನೀಡುತ್ತವೆ. ದಣಿವು ಬಾಯಾರಿಕೆಗಳನ್ನು ದೂರ ಮಾಡುತ್ತದೆ ಈ ಬೋರೆ ಹಣ್ಣಿನ ರಸಪಾಕ. ಸ್ವಾಮಿ ದಯಮಾಡಿ ನೀವಿಬ್ಬರೂ ಸ್ವೀಕರಿಸಿ, ನಾನು ಧನ್ಯಳಾಗುತ್ತೇನೆ, ಧನ್ಯಳಾಗುತ್ತೇನೆ ಸ್ವಾಮಿ, ದಯಮಾಡಿ ಸ್ವೀಕರಿಸಿ.
2: ಅತಿಥಿ ಸೇವೆಯಲ್ಲಿ ಪ್ರವೀಣಳಾಗಿರುವ ದೇವಿಯೇ, ನಿನ್ನ ವಾತ್ಸಲ್ಯಕ್ಕೆ ಎಣೆಯಿಲ್ಲ. ನನಗೆ ಒಂದು ಅಂಶ ವಿದಿತವಾಯಿತು, ಯಾವುವೋ ಒಳ್ಳೆಯ ಕೆಟ್ಟ ಕರ್ಮ ಫಲಗಳಿಂದಾಗಿ ಬೇರೆ ಬೇರೆಯ ಜಾತಿಯ ಬಳ್ಳಿಗಳು ಹರಡಿಕೊಳ್ಳುತ್ತವೆ, ಆದರೆ ತಪಸ್ಸಿನ ಸಾಧನೆಯಿಂದ ಅವು ಶುದ್ಧಗೊಂಡು ಒಳ್ಳೆಯ ಸಂಸ್ಕಾರದ ಫಲಗಳನ್ನು ನೀಡುತ್ತವೆ.
1: ಹಾಗೆಯೇ ಓ ನನ್ನ ಸ್ನೇಹಮಯಿ ರಮಣಿಯೇ,
0: ರಾಮ
1: ಕಾಡಿನಲ್ಲಿ ಓಡಾಡುತ್ತಾ ಮನಸ್ಸಿನಲ್ಲಿ ಕ್ಲೇಶಗಳನ್ನು ಸಹಿಸಿಕೊಂಡು ಕುಗ್ಗಿದ ಶಕ್ತಿಯ ಇಂದ್ರಿಯಗಳನ್ನು ಹೊಂದಿದ್ದ ನಮಗೆ ನೀನು ಪಕ್ವವಾದ ಸುವಾಸನೆಯಿಂದೊಡಗೂಡಿದ ಉಲ್ಲಾಸ ತುಂಬುವಂತಹ ಬೋರೆ ಹಣ್ಣುಗಳನ್ನು ಆತ್ಮೀಯವಾಗಿ ನೀಡಿ ಅತಿಥಿ ಸತ್ಕಾರವನ್ನು ಮಾಡಿರುವೆ ಶಬರಿ. ಇದರಿಂದಾಗಿ ನೀನು ದೇವತೆಗಳಿಗೆ ಹವಿಸ್ಸನ್ನು ಸಲ್ಲಿಸುವಂತಹ ಸ್ವಾಹ, ತ್ರಿಲೋಕಕ್ಕೂ ಆತಿಥ್ಯವನ್ನು ಉಣಬಡಿಸುವ ಲಕ್ಷ್ಮಿ, ದೇವಿ ಅನ್ನಪೂರ್ಣೆ ಇವರೆಲ್ಲರಿಗಿಂತ ಒಂದು ಕೈ ಮೇಲೆನಿಸಿದ್ದೀಯೇ.
0: ರಾಮ ರಾಮ
1: ಪರಮ ಧನ್ಯಳು ನೀನು ಮಾನಿನಿ. ಅನುರಾಗ ಮತ್ತು ವಿರಾಗಗಳ ತುತ್ತ ತುದಿಯಲ್ಲಿ ನೀನು ಅದ್ವಿತೀಯಳಾಗಿ ಪ್ರತಿಷ್ಠಾಪನೆಗೊಂಡಿರುವೆ
0: ಸ್ವಾಮಿ.
1: ಪ್ರಪಂಚದಲ್ಲಿ ಎಲ್ಲೋ ಒಂದೊಂದು ಕಡೆ ಅಪರೂಪವಾಗಿ ಕಂಡುಬರುವ ಒಮ್ಮುಖವಾದ ಭಕ್ತಿ ಕಂಡುಬರುತ್ತದೆ. ಅಂಥ ಭಕ್ತಿಯ ಸಕಲ ಲಕ್ಷಣಗಳು ನಿನ್ನಲ್ಲಿ ಅಚ್ಚುಕಟ್ಟಾಗಿ ಎದ್ದು ಕಾಣುತ್ತವೆ ದೇವಿ.
0: ಪ್ರಭು ರಾಮಚಂದ್ರ, ಹಾಗಾದರೆ ಭಕ್ತಿಯಲ್ಲಿ ಎಷ್ಟು ವಿಧಗಳಿರುತ್ತವೆ?
1: ಉತ್ತಮ ನಡವಳಿಕೆಯ ರಮಣೀಯಾದ ಶಬರಿಯೇ, ಭಕ್ತಿಯ ಎಲ್ಲ ಭೇದಗಳನ್ನು ಎಣಿಸಬಲ್ಲವರಾರು? ಮುಖ್ಯವಾಗಿ ದಶಧಾ ಭಕ್ತಿ, ಅಂದರೆ 10 ಬಗೆಯ ಭಕ್ತಿ ಇರುತ್ತದೆ ಎಂದು ನಾವು ಭಾವಿಸಬಹುದು. ಇದರಲ್ಲಿ ಸತ್ಸಂಗತಿ, ಶುಭಕಥಾ, ರಸಮಯಿಯಾದ ಕಾವ್ಯಕಲೆಗಳು, ಗುರುಜನರ ಬಗೆಗೆ ಶ್ರದ್ಧೆ, ಹರಿಚರ್ಚೆ, ಮಂತ್ರವಿಧಾನ, ವಿರಾಗ, ಅತಿಥಿ ಸೇವೆ, ತೋಷವೃತ್ತಿ, ರುಜುತಾ ಪ್ರವೃತ್ತಿ ಇವೂ ಸೇರಿವೆ.
0: ಪ್ರಿಯ ರಾಮ ರಾಮ.
1: ಶಬರಿ.
0: ನಿತ್ಯ ಚಿನ್ಮಯ, ನಾನು ನಿಮ್ಮ ಪಾದಗಳಲ್ಲಿ ಸೇರಿ ಹೋಗ ಬಯಸುತ್ತೇನೆ.

0: ಸ್ವಾಮಿ.
1: ಶಬರಿ,
0: ಈಗ ನೀನು ನನ್ನನ್ನು ಬಿಟ್ಟು ಹೋಗುವೆಯಾ? ಹೋಗುವುದಿಲ್ಲ ತಾನೆ?
1: ಇಲ್ಲ ದೇವಿ.
0: ಖಂಡಿತ ಹೋಗಲಾರೆ. ಎಲೆ ದೇವ, ನಾನು ಅರ್ಪಿಸಿದ ಒಗಚಾದ ಬೋರೆ ಹಣ್ಣುಗಳನ್ನು ಅಗಿಯುತ್ತ ನೀನು ನನ್ನ ಮೈಯಿಂದ ಕಾಮನೆಗಳಿಂದೊಡುಗೂಡಿದ ಕರ್ಮ ಫಲದಿಂದ ಆವೃತವಾದ ಇಂದ್ರಿಯಗಳ ಸತ್ವವನ್ನು ಸೆಳೆದುಕೊಂಡು ಬಿಟ್ಟಿರುವೆ ಸ್ವಾಮಿ. ಹೇ ಪ್ರಿಯವರ,
1: ಶಬರಿ,
0: ಈಗ ಈ ಪ್ರಸನ್ನವಾದ ಮುಖ ಕಮಲವನ್ನು ನೋಡುತ್ತಿರುವ ಕಣ್ಣುಗಳು ಹಾಗೆಯೇ ಮುಚ್ಚಿಕೊಂಡು ಚಿರಸಮಾಧಿಯತ್ತ ಹೋಗಲೆಂಬುದು ನನ್ನ ಬಯಕೆ. ರಾಮ ರಾಮ, ಈ ಕಣ್ಣುಗಳು ಇನ್ನೇನನ್ನೂ ನೋಡಲು ಬಾಕಿ ಉಳಿದಿಲ್ಲ, ಬಾಕಿ ಉಳಿದಿಲ್ಲ. ರಾಮ ರಾಮ.
1: ಪರಮ ತೇಜಸ್ವಿನಿ ಶಬರಿಯೇ, ಮತ್ತೆ ಸಂಧಿಸೋಣ.
2: ಅಣ್ಣ, ನಾನೆಂದೂ ಇಂತಹ ದೃಶ್ಯವನ್ನ ನೋಡಿರಲಿಲ್ಲ. ಅದೆಂತಹ ಸ್ನೇಹ ತುಂಬಿದ ಕಣ್ಣುಗಳು ಆಕೆಯದು! ಮಧುಪರ್ಕದಂತಹ ರಸಮಯವಾದ ನೋಟ ಅವಳದು! ದನಿಯಲ್ಲಿ ಒಂದು ಬಗೆಯ ಪ್ರೀತಿ, ಕಾತರ ಕಾಣದ ನಂಟು. ನಿಮ್ಮನ್ನು ಕಂಡೊಡನೆಯೇ ಅವಳ ದೇಹ ಬಳ್ಳಿಯಂತೆ ಬಳುಕಾಡಿ ಮನಸ್ಸು ಬಳ್ಳಿಯು ಮರವನ್ನು ಆವರಿಸಿಕೊಂಡಂತೆ ಸುತ್ತಿಕೊಂಡಿತು. ಅನಂತರ ಮೈಯೆಲ್ಲ ಬೆವರಿತು. ಕಳಕಳಿಯ ಮಾತುಗಳು! ದೇವಿ ಕ್ಷಣದಲ್ಲೇ ಸಮಾಧಿಸ್ಥಳಾದಳು. ಇದೆಂಥ ಚಮತ್ಕಾರ! ದುಂಬಿಗಳು ಹೂಮಾಲೆಯನ್ನು ಪೋಣಿಸಿಕೊಂಡು ಶಬರಿಯ ಶರೀರದ ಮೇಲೆ ಹಾಕುತ್ತಿವೆ. ಆಕಾಶದಲ್ಲಿ ದುಂದುಭಿ ಮೊಳಗುತ್ತಿದೆ. ಒಂದು ಬಗೆಯ ವಿಷಾದ ಎಲ್ಲೆಲ್ಲೂ ಮನೆ ಮಾಡಿದೆ. ಹಾರುತ್ತಿರುವ ಹೊಳಪಿನ ಧೂಳು ಎಲ್ಲೆಡೆ ಹರಡುತ್ತಲಿದೆ. ದೇವಿ ಶಬರಿಯನ್ನ ತನ್ನ ಮಡಿಲಲ್ಲಿ ಅಡಗಿಸಿಕೊಂಡ ಭೂಮಿ ನಡುಗುವಂತೆ ತೋರುತ್ತಿದೆ.
1: ಪ್ರಿಯ ಸಹೋದರ ಲಕ್ಷ್ಮಣ, ಆಶ್ಚರ್ಯವಾದರೂ ಏತಕ್ಕೆ? ಶಬರಿ ನನ್ನ ತಪಸ್ಸಿನ ಶಕ್ತಿ. ಕಾಡಿನಲ್ಲಿ ದಟ್ಟವಾಗಿ ಹರಡಿಕೊಂಡಿದ್ದ ಕತ್ತಲೆಯಲ್ಲಿ ಬೆಳಕಿನ ಹಾದಿಯನ್ನು ತೋರಿ ಹೊರಟು ಹೋದಳು. ಅಯ್ಯೋ ಅಯ್ಯೋ, ಮತ್ತೆ ಸೀತಾ ವಿರಹದ ನೋವು ದಟ್ಟವಾಗುತ್ತಿದೆ.
2: ಅಣ್ಣ, ಈಗ ನಾವು ಯಾವ ಕಡೆ ಹೋಗೋಣ?
1: ಸೋದರ ಲಕ್ಷ್ಮಣ, ಈಗ ನಾವು ಪೂರ್ವ ದಿಕ್ಕಿನತ್ತ ಹೋಗುವ ಹಾದಿಯನ್ನು ಕಂಡುಕೊಳ್ಳೋಣ. ಅತ್ತ ಅರಳಿರುವ ಕಮಲಗಳಿಂದ ಕೂಡಿದ ಸುವಾಸನೆಯ ನೀರುಳ್ಳ ಸರೋವರವಿದೆ. ಅಲ್ಲಿಗೆ ಹತ್ತಿರದಲ್ಲಿಯೇ ವಾನರಾಧಿಪತಿಯ ನಿವಾಸ ಸ್ಥಾನವಿದೆ.
2: ಪುರುಷೋತ್ತಮ
1: ಲಕ್ಷ್ಮಣ,
2: ಸಮಾಧಿಯ ತನಕ ತಲುಪಬಹುದಾದ ಯೋಗವಿದ್ಯೆ ಯಾವುದೆಂದು ವನದೇವಿ ಈ ಹಕ್ಕಿಗಳ ಮೂಲಕ ನಮ್ಮನ್ನು ಕೇಳುತ್ತಿದ್ದಾಳೆ. ಪ್ರಾಪಂಚಿಕ ನಡವಳಿಕೆಗಳೊಂದಿಗೆ ಇವುಗಳ ಸಂಬಂಧ ಹೇಗಿದೆ?
1: ಲಕ್ಷ್ಮಣ ಸಹೋದರ, ಸ್ನೇಹವೆಂಬ ಬೋರೆ ಹಣ್ಣನ್ನು ಪ್ರೀತಿಯಿಂದ ಹಂಚುತ್ತಿದ್ದ ಶಬರಿಯು ಪಕ್ಷಿಗಳಿಗೆ, ವನದೇವತೆಗೆ, ಹಾಗೆಯೇ ಎಲ್ಲರಿಗೂ ನೀಡಿ ಹೋಗಿರುವ ಸಂದೇಶವೆಂದರೆ ಆತ್ಮದಲ್ಲಿ ಆಳಕ್ಕಿಳಿದ ಸತ್ಯನಿಷ್ಠೆ ಮತ್ತು ಕಾರ್ಯಕೌಶಲಗಳ ಸಂಗಮವೇ ಯೋಗ ಎಂದು. ಈಗ ಏನಾಗಬೇಕಾಗಿದೆ ಎಂದರೆ ಜಾತಿ ವರ್ಗಗಳು ಏಳಿಗೆಯ ಸಾಧಕಗಳಾಗಿರಬೇಕೇ ವಿನಃ ಅಡ್ಡಗೋಡೆಗಳಾಗಿರಬಾರದು. ಹುಟ್ಟಿ ಬರಬೇಕು ಜ್ಞಾನಶೀಲವಾದ ಹೊಸ ಹುರುಪು ನಿತ್ಯವೂ ಉಜ್ವಲವಾದ ಕೀರ್ತಿಯ ಹೊಸಲಲ್ಲಿ. ಸುರಿಸಲಿ ಪ್ರಕೃತಿಯ ಪಂಚಭೂತಗಳು ಮಧುಮಯವಾದ ಮಂಗಳ ಧಾರೆಯನ್ನು. ನಮ್ಮ ಈ ಸಂಸ್ಕೃತಿಯ ಕಲ್ಪಲತೆ ನಮ್ಮನ್ನು ಉದಾರವಾಗಿಸಿ ಹೊಮ್ಮಬೇಕು ಅಲೆ ಅಲೆಯಾಗಿ.

0: ಇದುವರೆಗೆ ಸಿಹಿ ಬೋರೆ ಹಣ್ಣು ನಾಟಕ ಕೇಳಿದಿರಿ.
1: ಮೂಲ ಹಿಂದಿ ಲೇಖಕರು ಡಾಕ್ಟರ್ ಭಾಸ್ಕರಾಚಾರ್ಯ ತ್ರಿಪಾಠಿ. ಕನ್ನಡಕ್ಕೆ ರೂಪಾಂತರಿಸಿದವರು ಪ್ರೊಫೆಸರ್

0: ಲಕ್ಷ್ಮೀನಾರಾಯಣ ಅರೋರಾ, ನಿರ್ಮಾಣ ಎನ್ವಿ ರಮೇಶ್. ಪಾತ್ರ ವಿವರ: ಶಬರಿ ಮಂಗಳಾ ದಿವಾಕರ್, ಕಾಮಂದಕಿ ಆರ್ ಚೂಡಾಮಣಿ, ನವಿಲು ಕಲಾಪಿ ಸುಮಾ ಹರ್ಷ, ಮಲ್ಲಿಕಾ ಉಮಾ ರಮೇಶ್, ಮತಂಗ ಋಷಿ ಕೆ ಕೇಶವಮೂರ್ತಿ, ಶಾಲಿಹೋತ್ರ ಡಾಕ್ಟರ್ ಎಚ್ ಕೆ ರಾಮನಾಥ್, ಮುದ್ಗಲ ಎನ್ವಿಆರ್, ಕಾಕಭುಷುಂಡಿ ಕಾಗೆ ಪಿ ಶ್ರೀಧರ್, ಹನುಮಂತ ಮತಿ ಮೋಹನ್ರಾಜ್, ಸುಗ್ರೀವ ಎನ್ ನಾಗಭೂಷಣ, ಧ್ವನಿ ರಮೇಶ್ ಕುಮಾರ್. ಲಕ್ಷ್ಮಣನ ಪಾತ್ರ ಹಾಗೂ ನಿರ್ಮಾಣ ಸಹಕಾರ ಜಿಎನ್ ಮಂಜುನಾಥ್, ರಾಮನ ಪಾತ್ರ ಹಾಗೂ ನಿರ್ಮಾಣ ಸಹಕಾರ ಎಸ್ ಲಕ್ಷ್ಮೀನಾರಾಯಣ.
1: ಇದುವರೆಗೆ ನೀವು ಕೇಳಿದ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಮಧುರ ಮುಂಜಾವ. ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆಗಳ ಕಾರ್ಯಕ್ರಮ. ಈಗ ಮೊದಲಿಗೆ ಕೆಲವು ಭಕ್ತಿಗೀತೆಗಳು. ರೋಹಿಣಿ ದೇಶಪಾಂಡೆ ಅವರ ಸ್ವರದಲ್ಲಿ ಅಕ್ಕಮಹಾದೇವಿ ಅವರ ಒಂದು ವಚನ, ನರಜನ್ಮವ.

ಅಕ್ಕ ಮಹಾದೇವಿ ಅವರ ವಚನವನ್ನು ರೋಹಿಣಿ ದೇಶಪಾಂಡೆ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಬಾಂಬೆ ಸಹೋದರಿಯರು ಹಾಡಿದ ಪುರಂದರದಾಸರ ಒಂದು ಕೀರ್ತನೆ, ರಾಘವೇಂದ್ರ ಯತಿ

ಬಾಂಬೆ ಸಹೋದರಿಯರ ಸ್ವರಗಳಲ್ಲಿ ಪುರಂದರದಾಸರ ಕೀರ್ತನೆಯನ್ನು ಕೇಳಿದರೆ, ಇನ್ನು ಸಿ ಅಶ್ವಥ್ ಹಾಡಿದ ಪುರಂದರದಾಸರದೇ ಮತ್ತೊಂದು ಕೃತಿ ಎರಡು ಒಂದಾಗದು ರಂಗ

ಸಿ ಅಶ್ವಥ್ ಅವರ ಸ್ವರದಲ್ಲಿ ಪುರಂದರದಾಸರ ಕೃತಿಯನ್ನು ಕೇಳಿದ್ರಿ. ಇನ್ನು ಕೆಲವು ಭಾವಗೀತೆಗಳು. ಮೊದಲಿಗೆ ಸಿ ಅಶ್ವಥ್ ಹಾಡಿದ ಬಿ ಆರ್ ಲಕ್ಷ್ಮಣ್ ರಾವ್ ರಚಿತ ಗೀತೆ ಬಣ್ಣಿಸಲೇ ಹೆಣ್ಣೆ.

ಸಿ ಅಶ್ವಥ್ ಅವರ ಸ್ವರದಲ್ಲಿ ಬಿ ಆರ್ ಲಕ್ಷ್ಮಣರಾವ್ ರಚಿತ ಗೀತೆಯನ್ನು ಕೇಳಿದರೆ, ಇನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ಕೆ ಸಿ ಶಿವಪ್ಪ ರಚಿತ ಒಂದು ಗೀತೆ, ಮೂಡಿ ಬಂದೆ ಅಂದು ನೀನು.

ಕಟ್ಟಬೇಕಂತೀ.

0: ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿದ ಗೀತೆಯನ್ನು ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ
2: ಬದುಕು ಜಟಕ ಬಂಡಿ
1: ಕಾರ್ಯಕ್ರಮ ಜೀವನವೆಂದರೆ ಹೀಗೇನೆ
2: ವಿಧಿಯದರ ಸಾಹೇಬಾ ಕುದುರೆ ನೀನ್ ಅವನು ಪೇರ್ದಂತೆ ಪಯಣಿಗರು.
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ ಆಧರಿಸಿದ ಸರಣಿ ಕಾರ್ಯಕ್ರಮ.
2: ಕಡೆಗೋಡು ಪದ ಕುಸಿಯ ನೆಲವಿಹುದ ಮಂಕುತಿಮ್ಮ
1: ಪ್ರಸ್ತುತಪಡಿಸುತ್ತಾರೆ ಅಶೋಕ್ ಕುಮಾರ್ ಬಿಎನ್.
2: ಪದ ಕುಸಿಯ ನೆಲವಿಹುದ ಮಂಕುತಿಮ್ಮ
1: ಕೇಳಿ ಕಾರ್ಯಕ್ರಮ ಜೀವನವೆಂದರೆ ಹೀಗೇನೆ.
3: ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿ ಹೋದದರ ಗತಿ ಸೃಷ್ಟಿವಿಧೀಂ ಸಹಿಸದಲ್ಲದೆ ಮುಗಿಯದು ಆವ ದಶೆ ಬಂದೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ. ಈ ಋಷಿ ವಾಕ್ಯ ಅನ್ನೋದು 4ನೇ ಸಾಲಲ್ಲಿ ತೊಗೊಂಡಿದ್ದೀನಿ. ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ ಅಂದರೆ ನಮ್ಗೆ ಸಹನೆ ಇತ್ತು ಅಂತಂದರೆ ಅದು ವಜ್ರದ ಕವಚ ಇದ್ದಂಗೆ ನಮಗೆ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳಿ ಅಂತ. ಇದಕ್ಕೆ ಉದಾಹರಣೆಯಾಗಿ ನಮ್ಮ ಶ್ರೇಷ್ಠ ಕವಿ ಎಸ್ ವಿ ಪರಮೇಶ್ವರ ಭಟ್ರನ್ನ ಉದಾಹರಿಸಬೇಕು ಅಂತ ಅನ್ಸುತ್ತೆ. ಅವ್ರ ಜೀವನನ ಸ್ವಲ್ಪ ನೋಡಬೇಕು ನಾವು. ಅವರ ಸಾಹಿತ್ಯ ಅದೆಲ್ಲ ತುಂಬ ಚೆನ್ನಾಗಿ ಆಯಿತು. ಉತ್ಕೃಷ್ಟವಾದ ಕೊಡುಗೆಗಳನ್ನು ನಮ್ಮ ಕನ್ನಡ ಸಮಾಜಕ್ಕೆ ಕನ್ನಡ ನಾಡಿಗೆ ಕೊಟ್ಟು ಹೋಗಿದ್ದಾರೆ. ಆದರೆ ಸ್ವಲ್ಪ ಅವರ ಸಂಸಾರದ ಕಡೆ ನೋಡಿದಾಗ ಅವರ ಹೆಂಡತಿ ರೋಗಗ್ರಸ್ತೆ, ಮನೆ ಕೆಲಸಗಳನ್ನೆಲ್ಲ ಮಾಡಿ ಅಡುಗೆ ಮಾಡಿ ಮಕ್ಕಳನ್ನು ಶಾಲೆಗೆ ಕಳಿಸಿ ಕೊನೆಯ ಮಗ ಪ್ರಕಾಶನನ್ನು ಅಮ್ಮನ ಜೊತೆ ಬಿಡಲಾಗದೆ ಅವನನ್ನು ಎತ್ತಿಕೊಂಡು ತಮ್ಮ ತರಗತಿಗೆ ಬಂದು ಪಾಠ ಮಾಡ್ತಾಯಿದ್ರು. ಅವರು ದಕ್ಷಿಣ ಕನ್ನಡದ ಮಂಗಳೂರು ಹತ್ತಿರದ ಯಾವುದೋ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿದ್ದರು. ನೋಡಿ ಎಷ್ಟು ಕಷ್ಟ ಇತ್ತು ಅಂತ ಹೇಳಿ ಅಂತ. ಈ ಥರ ಇದ್ದರೂ ಕೂಡ ಅವರು ನಮ್ಮ ಕನ್ನಡದ ಸಾಹಿತ್ಯ ಕೃಷಿಯನ್ನು ಬಿಟ್ಟಿರಲಿಲ್ಲ. ನೋವಿನ ನಂಜನ್ನು ನೀಲಕಂಠನಂತೆ ನುಂಗಿ ಅದರೊಗರು ಇತರರಿಗೆ ತಟ್ಟದಂತೆ ಜೋಕುಗಳಿಗೆ ಜೋತು ಬಿದ್ದು ಸಂಸಾರದಲ್ಲಿ ಸಾರವೆಂಬುದು ಸ್ವಲ್ಪವೂ ಇರದಿದ್ದರೂ ಗೃಹ ಜೀವನ ಸೂತ್ರ ಹರಿದ ಗಾಳಿ ಪಟದಂತೆ ಗೋತಾ ಹೊಡೆಯುತ್ತಿದ್ದರು. ಕಾವ್ಯ ಕೃಷಿ ಜೀವನ ಕೃಶವಾಗದಂತೆ ಕಟ್ಟೆಚ್ಚರದಿಂದ ಕನ್ನಡದ ಕೆಲಸ ಮಾಡಿದ ಭಟ್ಟರ ಮನಸ್ಸು ಬಲುಗಟ್ಟಿ. ಅವರು ಯಾವ ಥರ ಜೋಕುಗಳನ್ನು ಹೇಳ್ತಾ ಇದ್ರು ಅಥವಾ ಸಾಲುಗಳನ್ನು ಬರಿತಾ ಇದ್ರು ಅಂತಂದರೆ, ಒಂದು ಉದಾಹರಣೆಯಾಗಿ ಹೇಳಿದರೆ, ನೀವೊಂದು ಸೀರೆಯ ನನಗಾಗಿ ತಂದಂತೆ ಕನಸಂದ ಕಂಡೆ ನೆನ್ನೆ, ನೀವೊಂದು ಸೀರೆಯ ನನಗಾಗಿ ತಂದಂತೆ ಕನಸಂದ ಕಂಡೆ ನೆನ್ನೆ, ನಾಳೆ ಆ ಸೀರೆಯ ನೀನುಟ್ಟು ಮೆರವಂತೆ ಕನಸೊಂದ ಕಾಣೆನ್ನ ಚೆನ್ನೆ, ನಾಳೆ ಆ ಸೀರೆಯ ನೀನುಟ್ಟು ಮೆರವಂತೆ ಕನಸೊಂದ ಕಾಣೆನ್ನ ಚೆನ್ನೆ. ಇದು ಅವರದ್ದೇ ಆದಂಥ ಒಂದು ಪದ್ಯಗಳ ಸಾಲು. ಆದರೆ ಹೇಗಿದೆ ಅಂತಂದರೆ, ಹೆಂಡತಿ ನಯವಾಗಿ ಗಂಡನ್ ಕೇಳ್ತಾಳಂತೆ, ನೀವೊಂದು ಸೀರೆಯ ನನಗಾಗಿ ತಂದಂತೆ ಕನಸೊಂದ ಕಂಡೆ ನೆನ್ನೆ ಅಂತ ಹೇಳಿ ಅಂತ ಕಾವ್ಯಬದ್ಧವಾಗಿ ಹೇಳಿದ್ರೆ ಆ ಬಂಡ ಗಂಡ ಏನು ಮಾಡ್ತಾನೆ ಅಂತ ಹೇಳಿದರೆ, ಅದೇ ಧಾಟಿನಲ್ಲಿ ನಾಳೆ ಆ ಸೀರೆಯ ನೀನುಟ್ಟು ಮೆರವಂತೆ ಕನಸೊಂದ ಕಾಣೆನ್ನ ಚೆನ್ನೆ ಅಂತ ಹೇಳಿಬಿಟ್ಟು ತ ಕನಸು ಕನಸಿನಲ್ಲೇ ಸೀರೆ ತಂದುಕೊಟ್ಬಿಡ್ತಾನೆ. ಮುಂದಿಂದು ಧ್ಯೇಯವಾಕ್ಯ ಅಂತಂದರೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಪ್ರಸಿದ್ಧವಾದಂಥ ಪದ್ಯ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇದು ಒಂಥರ ಧ್ಯೇಯವಾಕ್ಯನೇ. ಮಹಿಮೆ ಮನಸ್ಸೋ ತಡೆಯೋ ಮಂಕುತಿಮ್ಮ ಅಂತ ಮುಂದಿದ್ದು. ಹೀಗೆ ಬೇಕಾದಷ್ಟಿದೆ, ನಿಮಗೆ ನೀವು ಕೂಡ ಮಾಡ್ಕೋಬಹುದು. ಆದರೆ ನನಗನ್ಸಿದ್ದನ್ನು ನಾನು ಇಲ್ಲಿ ತಗೊಂಡಿದ್ದೀನಿ. ಮಹಿಮೆ ಮನಸ್ಸೋ ತಡೆಯೋ ಮಂಕುತಿಮ್ಮ ಅಂತಂದರೆ ಪದ್ಯ ಹೀಗಿದೆ. ಬಹುಜನಂ ಕೈ ಮುಗಿದ ತೀರ್ಥದೋಳ್ ಕ್ಷೇತ್ರದೋಳ್ ಮಹಿಮೆಯಲ್ಲೇನೆಂದು ಸಂಶಯ ಸಬೇಡ, ವಿಹಿತ ಗೈದವರಾರು ವಸತಿಯಂ ದೈವಕ್ಕೆ ಮಹಿಮೆ ಮನಸ್ಸೋ ತಡೆಯೋ ಮಂಕುತಿಮ್ಮ. ಅಂದರೆ ನೀವು ಶೃಂಗೇರಿ ಉದಾಹರಣೆ ಕೊಡಬೇಕು ಅಂತ ಅನಿಸುತ್ತೆ. ಅಲ್ಲಿ ಹೋದಾಗ ಹೇಳ್ತಾರೆ, ಅಲ್ಲೊಂದು ಗರ್ಭಿಣಿಯಾದಂಥ ಕಪ್ಪೆ ಇತ್ತಂತೆ, ಅದಕ್ಕೆ ಒಂದು ಹಾವು ನಾಗರ ಹಾವು ಅದಕ್ಕೆ ಮಳೆಯಲ್ಲಿ ಅದಕ್ಕೆ ಆಶ್ರಯ ನೀಡ್ತಂತೆ, ಅಂದರೆ ತನ್ನ ಹೆಡೆನ ಹೀಗೆ ಬಿಚ್ಚಿಕೊಂಡು ಅಂತ. ಅದರಿಂದ ಇದು ಒಂಥರ ಪವಿತ್ರವಾದಂಥ ಭೂಮಿ, ಇಲ್ಲಿ ನನ್ನ ಮನಸ್ಸು ಓತಿದೆ ಅಂತ ಹೇಳಿ ಅಂತ ಶಂಕರಾಚಾರ್ಯರು ಅಲ್ಲಿ ಶಾರದಾಂಬೆಯನ್ನು ಸ್ಥಾಪಿಸಿ ಒಂದು ಮಠವನ್ನು ಸ್ಥಾಪಿಸಿದರು. ಅಂದರೆ ಮಹಿಮೆ ಮನಸ್ಸೋ ತಡೆಯೋ ಮಂಕುತಿಮ್ಮ ಅಂತ ಹೇಳಿ ಅಂತ. ಪದಕುಸಿಯ ನೆಲವಿಹುದು ಮಂಕುತಿಮ್ಮ ಅಂತ ಮುಂದಿನ ಸಾಲು. ಇದು ಧ್ಯೇಯವಾಕ್ಯ. ನಿಜವಾಗ್ಲೂ ಇದನ್ನು ನಾವು ಮನಸ್ಸಿನಲ್ಲಿ ಆಗಿಂದಾಗ್ಗೆ ನಾವು ಅದನ್ನ ಜ್ಞಾಪಿಸ್ಕೋತಾ ಇರಬೇಕು, ಹಾಗೆಯೇ ಅದನ್ನು ಮೆಲುಕು ಹಾಕ್ತಾನೂ ಕೂಡ ಇರ್ಬೋದು. ಬದುಕು ಜಟಕ ಬಂಡಿ ನೀವೆಲ್ಲರೂ ಕೇಳೇ ಇದ್ದೀರಾ, ಅದರ ಕೊನೆ ಸಾಲು ಪದಕುಸಿಯ ನೆಲವಿಹುದು ಮಂಕುತಿಮ್ಮ ಅಂತ ಹೇಳಿ ಅಂತ. ಮುಂದಿನ ಧ್ಯೇಯವಾಕ್ಯ ನಾನು ಆರಿಸ್ಕೊಂಡಿರೋದು, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ, ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಬರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ. ಅಂತಂದರೆ ನಾವು ಯಾವುದಕ್ಕಾದರೂ ತಯಾರಾಗಿರಬೇಕು ಅಂತ. ಕರೆ ಬಂತು ಅಂತಂದರೆ ನಾವು ಹೊರಡೋದಕ್ಕೆ ತಯಾರಾಗಿರಬೇಕು, ಆ ಯಮನ ಕಾಯಿಸಬಾರದು ಅಂತ ಹೇಳಿ ಅಂತ. ಜವರಾಯ ಸಮವರ್ತಿ ಮಂಕುತಿಮ್ಮ ಅಂತ ಇನ್ನೊಂದು ಸಾಲು ಬರುತ್ತೆ. ಎಷ್ಟು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಅಂತಂದರೆ, ನಿಜವಾಗ್ಲೂ ನಮ್ಮ